0: ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
2: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕದೀಪ.
3: ಅರಿತು ನಡೆಯಲಿ ಬೇಕು ನರಕಾಯ ಮೆತ್ತಿದ ಮೇಲೆ.
1: ಧಾರವಾಡ ಆಕಾಶವಾಣಿ 765 ಕಿಲೋಹರ್ಟ್ಸ್ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
2: ಕನಕದೀಪ.
4: ಆತ್ಮೀಯ ಶ್ರೋತೃಗಳೇ, ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಪ್ರಾಯೋಜಿತ ಕಣ್ಣಿನ ಆರೋಗ್ಯ ಕುರಿತ ಕಾರ್ಯಕ್ರಮ ಸರಣಿ ಜೀವನ ಬೆಳಕು ಪ್ರತಿ ಶುಕ್ರವಾರ ಬೆಳಿಗ್ಗೆ 7:15 ನಿಮ್ಮ ನೆಚ್ಚಿನ ಧಾರವಾಡ ಆಕಾಶವಾಣಿ ಕೇಂದ್ರದಿಂದ ಮೂಡಿಬರುತ್ತದೆ. ತಪ್ಪದೇ ಕೇಳಿ ಜೀವನ ಬೆಳಕು ಸರಣಿ ಕಾರ್ಯಕ್ರಮ.
0: ಈಗ ಕೇಳಿ ಡಾಕ್ಟರ್ ಪ್ರಿಯಂವದ ಹುಲಗಬಾಳಿಯವರಿಂದ ಚಿಂತನ.
5: ಕೌಟುಂಬಿಕ ಮೌಲ್ಯಗಳು ಸ್ವಸ್ಥ ಸಮಾಜದ ಅಡಿಪಾಯ. ಕುಟುಂಬವು ಭಾರತೀಯ ಸಮಾಜ ವ್ಯವಸ್ಥೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ತಂದೆ ತಾಯಿ ಮಕ್ಕಳಿಂದ ತುಂಬಿದ ಕುಟುಂಬದಲ್ಲಿ ಮೌಲ್ಯಗಳಿದ್ದರೆ ಅಂತಹ ಕುಟುಂಬ ದೇಶಕ್ಕೆ ಒಳ್ಳೆಯ ಪ್ರಜೆಗಳನ್ನು ನೀಡುತ್ತದೆ. ಗುರು ಹಿರಿಯರನ್ನು ಗೌರವಿಸುವುದು, ತಂದೆ ತಾಯಿಗಳನ್ನು ಪ್ರೀತಿಯಿಂದ ಕಾಣುವುದು, ಸಹೋದರ ಸಹೋದರಿಯರೊಡನೆ ಬಾಂಧವ್ಯ ಬೆಸೆಯುವುದು, ಸ್ನೇಹಿತರೊಡನೆ ಗೌರವಯುತವಾದ ವರ್ತನೆ, ಹೀಗೆ ಅನೇಕ ವಿಷಯಗಳು ಕೌಟುಂಬಿಕ ಮೌಲ್ಯಗಳೆನಿಸಿಕೊಳ್ಳುತ್ತವೆ. ಒಳ್ಳೆಯ ಸೂತ್ರಬದ್ಧವಾದ ಜೀವನವನ್ನು ನಡೆಸುವ ಕುಟುಂಬದಲ್ಲಿ ಮಕ್ಕಳು ಸುಸಂಸ್ಕೃತರಾಗಿ ಬೆಳೆಯುತ್ತಾರೆ. ಆ ಸುಸಂಸ್ಕೃತಿ ದೇಶ ಕಟ್ಟಲು ಆಧಾರಸ್ತಂಭವಾಗುತ್ತದೆ. ಸಂಬಂಧಗಳ ಅರಿವಿರಲಾರದ ವ್ಯಕ್ತಿ ಸಂಬಂಧಗಳನ್ನು ಗೌರವಿಸುವುದನ್ನು ಅರಿಯಲಾರ. ಇಂದು ಕೌಟುಂಬಿಕ ಮೌಲ್ಯಗಳು ಅವನತಿಯ ಅಂಚಿನಲ್ಲಿವೆ ಎಂದರೂ ತಪ್ಪಾಗಲಿಕ್ಕಿಲ್ಲ. ಸಂಬಂಧಗಳ ಕೊಂಡಿ ಕಳಚುತ್ತಿರುವಂತೆ ಕಾಣಿಸುತ್ತಿದೆ. ಸುತ ನಿರ್ದೇನ್ ಮುಪ್ಪಿನಲ್ಲಾಗದ ಎಂಬ ಸೋಮೇಶ್ವರ ಶತಕದ ಸಾಲುಗಳನ್ನು ನೆನಪಿಸಿಕೊಂಡಾಗ ವೃದ್ಧಾಶ್ರಮಗಳು ತಲೆಯೆತ್ತಿ ನಿಂತಿರುವ ಸಮಾಜ ವಿಘಟನೆಯ ಅಪಾಯಕಾರಿ ಸನ್ನಿವೇಶವನ್ನು ಕಣ್ಮುಂದೆ ತರುತ್ತದೆ. ನಾರಿ ತನ್ನ ಮನೆಯಲ್ಲಿ ಕಳುವೊಡೆ, ತಾಯಿ ಎದೆಹಾಲು ನಂಜಾಗಿ ಕೊಲ್ಲುವಡೆ ಎಂಬ ವಚನದ ಸಾಲುಗಳು ಕೌಟುಂಬಿಕ ಮೌಲ್ಯಗಳ ಅಮೌಲ್ಯೀಕರಣವನ್ನು ತಿಳಿಸುತ್ತದೆ. ಇಂದು ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು ಗೌರವಿಸಬೇಕು. ವ್ಯಕ್ತಿಯಿಂದ ಕುಟುಂಬ, ಕುಟುಂಬದಿಂದ ಸಮಾಜ, ಸಮಾಜದಿಂದ ದೇಶ ಒಂದರೊಂದಿಗೆ ಒಂದು ಸಂಬಂಧವನ್ನು ಹೊಂದಿವೆ. ಹೀಗಾಗಿ ಕೌಟುಂಬಿಕ ಮೌಲ್ಯಗಳು ಅರಿತುಕೊಂಡು ಬದುಕುವ ವ್ಯಕ್ತಿ ಸುಭದ್ರ ಸಮಾಜ ನಿರ್ಮಾತೃವಾಗುತ್ತಾನೆ. ಪ್ರಾಮಾಣಿಕತೆ, ನ್ಯಾಯ, ನೆರವು, ಪರಿಗಣನೆ, ಹಂಚಿಕೊಳ್ಳುವುದು, ಗೌರವ, ಕರುಣೆ, ಧೈರ್ಯ, ಉದಾರತೆ, ಜವಾಬ್ದಾರಿ, ಈ ಅಂಶಗಳು ಕೌಟುಂಬಿಕ ಮೌಲ್ಯದ ಬುನಾದಿಗಳು. ಒಳ್ಳೆಯ ಕುಟುಂಬಗಳು ಒಳ್ಳೆಯ ದೇಶವನ್ನು ನಿರ್ಮಿಸಬಲ್ಲವು ಎನ್ನುವುದಕ್ಕೆ

0: ಅನೇಕ ಉದಾಹರಣೆಗಳಿವೆ. ಕಷ್ಟಕಾಲದಲ್ಲಿ ಬಂದು ನೋಡಲಾರದ ಸಂಬಂಧಿಕರು ನಿಷ್ಪ್ರಯೋಜಕರು ಎನ್ನುವ ಹಿರಿಯರ ಮಾತು ಸತ್ಯ. ನೀ ನನಗಾದರೆ ನಾನಿನಗೆ ಎಂಬ ಸಹಕಾರದ ತತ್ವ ಕೌಟುಂಬಿಕ ಮೌಲ್ಯ ಎನಿಸಿಕೊಳ್ಳುತ್ತವೆ. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದಿಗೂ ಎಂಬ DVG ಅವರ ಕಗ್ಗದ ಸಾಲುಗಳು ಗೌರವಯುತವಾದ ಬದುಕಿನ ಸಾರ್ಥಕತೆಯನ್ನು ಸಾರುತ್ತವೆ. ಕುಟುಂಬವೆಂದರೆ ಪ್ರೀತಿ, ಹಂಚಿಕೆ ಮತ್ತು ಜವಾಬ್ದಾರಿಗಳ ಆಧಾರದ ಮೇಲೆ ರಚಿತವಾದ ಸಮಾಜದ ಅತ್ಯಂತ ಪ್ರಮುಖ ಮತ್ತು ಅಡಿಪಾಯದ ಸಂಸ್ಥೆಯಾಗಿದೆ. ಕಣ್ಗೆ ಶೃಂಗಾರ ಗುರುಹಿರಿಯರ ನೋಡುವುದು, ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳ ಕೇಳುವುದು, ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು, ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡನ. ಇಂತಹ ಅಕ್ಕ ಮಹಾದೇವಿಯ ವಚನವನ್ನು ನೋಡಿದಾಗ ನಾವು ಅವರಲ್ಲಿರುವ ಕೌಟುಂಬಿಕ ಮೌಲ್ಯವನ್ನು ಗೌರವಿಸುವ ಭಾವವನ್ನು ಕಾಣುತ್ತೇವೆ.
1: ಇದುವರೆಗೆ ಡಾಕ್ಟರ್ ಪ್ರಿಯಂವದ ಹೊಲಗಬಾಳಿ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇದೀಗ ರೈತರಿಗೆ ಸಲಹೆಗಳು.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
3: ಡಾಕ್ಟರ್ SR ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ SR ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
4: ನಮಸ್ಕಾರ ರೈತ ಬಾಂಧವರೇ. ಕುರಿಗಳಲ್ಲಿ ಸಿಡುಬು ರೋಗ, ಈ ರೋಗ ವೈರಸ್ನಿಂದ ಬರ್ತದೆ. ಬೇಸಿಗೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದೆ. ರೋಗ ಪೀಡಿತ ಕುರಿಯಿಂದ ಆಹಾರ, ನೀರು, ಗಾಳಿಯ ಮುಖಾಂತರ ಬೇರೆ ಕುರಿಗಳಿಗೆ ಈ ರೋಗ ಸುಲಭವಾಗಿ ಹರಡುತ್ತದೆ. ರೋಗ ಪೀಡಿತ ಕುರಿಗಳಲ್ಲಿ 105-107 degrees Fahrenheit ಜ್ವರ ಕಂಡು ಬರ್ತದೆ. ತುಪ್ಪಟ ಇಲ್ಲದ ಜಾಗಗಳಾದ ಕಂಕಳ, ಪಕ್ಕೆಯಲ್ಲಿ, ತೊಡೆಯ ಒಳಭಾಗ, ಹೊಟ್ಟೆಯ ಮೇಲಿನ ಭಾಗ, ಬಾಯಿ, ತುಟಿ ಮತ್ತು ಮೂಗಿನ ಮೇಲೆ ಸಣ್ಣ ಸಣ್ಣ ಗುಳ್ಳಿಗಳಾಗಿ ನಂತರ ಅವುಗಳಿಂದ ತಿಳಿಯಾದ ರಕ್ತ ಮಿಶ್ರಿತ ನೀರು ಸೋರಲು ಪ್ರಾರಂಭವಾಗ್ತದೆ. ಅಲ್ಲದೆ ಗುಳ್ಳೆಗಳು ಗಟ್ಟಿಯಾದ ಕೀವಿನಿಂದ ಕೂಡಿರುತ್ತದೆ. ಸರಿಯಾಗಿ ರೋಗ ನಿರ್ವಹಣೆ ಮಾಡದೇ ಇದ್ದರೆ ಈ ರೋಗದಿಂದ 50%+ ಕುರಿಗಳು ಸಾಯ್ತವೆ. ರೋಗ ಕಂಡ ತಕ್ಷಣ ಪಶುವೈದ್ಯರ ಬಳಿ ಔಷಧ ಉಪಚಾರ ಮಾಡಿಸಬೇಕು. ರೋಗ ಪೀಡಿತ ಕುರಿಗಳನ್ನು ಹಿಂಡಿನಿಂದ ಬೇರ್ಪಡಿಸಿ ಚಿಕಿತ್ಸೆ ಮಾಡಿಸಬೇಕು. ಈ ರೋಗದ ತಡೆಗೆ ಮುಂಜಾಗ್ರತೆ ಕ್ರಮವಾಗಿ ರೋಗ ಪೀಡಿತ ಪ್ರದೇಶದಲ್ಲಿ ವರ್ಷಕ್ಕೊಮ್ಮೆ ಲಸಿಕೆ ಹಾಕಿಸಬೇಕು. ಒಂದು ಸಲ ರೋಗದಿಂದ ಮುಕ್ತಗೊಂಡ ಕುರಿಗಳಿಗೆ ಈ ಸೋಂಕು ಪುನಃ ಬರೋದಿಲ್ಲ. ಆರೋಗ್ಯವಿರುವ ಕುರಿಗಳಿಗೆ ಕುರಿ ಸಿಡುಬು ಲಸಿಕೆ ಹಾಕಿಸಬೇಕು. ಇನ್ನು ಮೇವು ಪೋಲಾಗದಂತೆ ತಡೆಯುವ ಮುನ್ನೆಚ್ಚರಿಕೆ ಕ್ರಮಗಳು ಏನಪ್ಪಾ ಅಂದ್ರೆ, ಸಂಗ್ರಹಿಸಿದ ಮೇವು ಕೀಟಗಳಿಂದ, ಶಿಲೀಂಧ್ರಗಳಿಂದ ಸುರಕ್ಷಿತವಾಗಿ ಇರುವಂತೆ ನೋಡಿಕೊಳ್ಬೇಕು. ಮೇವನ್ನು ಬಳಸುವಾಗ ಒಂದು ಕಡೆಯಿಂದ ತೆಗೆಯಲು ಪ್ರಾರಂಭಿಸಿ ಇನ್ನೊಂದೆಡೆಗೆ ಮುಂದುವರಿಬೇಕು. ಈ ಸಂದರ್ಭದಲ್ಲಿ ಕೇವಲ ಅಗತ್ಯಕ್ಕೆ ಅನುಗುಣವಾಗಿ ಮೇವನ್ನು ಹೊರತೆಗೆದು ಬಳಸಬೇಕು. ಮಳೆಗಾಲದಲ್ಲಿ ಮತ್ತು ಇತರೆ ಸಂದರ್ಭಗಳಲ್ಲಿ ಹಸಿರು ಮೇವು ದೊರೆತಲ್ಲಿ ಹಸಿರು ಮೇವಿನ ಉಪಯೋಗವನ್ನು ಹೆಚ್ಚುಗೊಳಿಸಿ ಒಣಮೇವನ್ನು ಇತರೆ ಸಂದರ್ಭಗಳಲ್ಲಿ ಬಳಸಲು ಕಾಯ್ದಿರಿಸಬೇಕು. ರಸಮೇವು ತಯಾರಿಸಿಟ್ಕೊಳ್ಬೇಕು. ಬರಗಾಲದ ಸಮಯದಲ್ಲಿ ದನಗಳು ತಿನ್ನದೆ ಉಳಿದ ಒಣಮೇವನ್ನು ಹಾಳು ಮಾಡದೆ ಒಣಗಿಸಿ ಕಾಯ್ದಿಟ್ಟಲ್ಲಿ ಅದನ್ನು ರುಚಿಪಡಿಸಿ ಮತ್ತೆ ಉಪಯೋಗಿಸಬಹುದು. ಮೇವನ್ನು ಸಣ್ಣ ಸಣ್ಣ ತುಂಡುಗಳಾಗಿ 0.5-1 centimeter ಕತ್ತರಿಸಿ ತಿನ್ನಿಸಬೇಕು. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟು ಮೇವಿನ ನಿರ್ವಹಣೆ ಮಾಡಿದ್ದಲ್ಲಿ ಮೇವಿನ ಬಳಕೆಯನ್ನು ಹೆಚ್ಚು ಸಮರ್ಥವಾಗಿಸಬಹುದು. ಇನ್ನು ಬೇಸಿಗೆಯಲ್ಲಿ ಕುಡಿಯಲು ಹಾಗೂ ಅಡುಗೆಗೆ ಬಳಸುವ ನೀರು ಅತಿ ಶುದ್ಧವಾಗಿರಬೇಕು. ಇದಕ್ಕಾಗಿ ಅನುಸರಿಸಬೇಕಾದ ಕ್ರಮಗಳು ಏನಪ್ಪಾ ಅಂದ್ರೆ, ಕುಡಿಯುವ ನೀರನ್ನು ಸಂಗ್ರಹಿಸುವ ಟಾಕಿ ಇಲ್ಲವೇ ಮಣ್ಣಿನ ಗಡಿಗೆಯನ್ನು ಸರಿಯಾದ ಮುಚ್ಚಳದಿಂದ ಮುಚ್ಚಬೇಕು. ಟಾಕಿ ಇಲ್ಲವೇ ಮಣ್ಣಿನ ಗಡಿಗೆ ನಳವನ್ನು ಹೊಂದಿರಬೇಕು. ಕೈಗಳನ್ನು ಸಾಬೂನಿನಿಂದ ತೊಳೆದು ನೀರು ಸಂಗ್ರಹಿಸಬೇಕು. 2-3 ದಿನಗಳಿಗೊಮ್ಮೆ ಟಾಕಿಗಳನ್ನು ತೊಳೆದು ಸ್ವಚ್ಛಗೊಳಿಸಬೇಕು. ನೇರವಾಗಿ ಕೈಗಳನ್ನು ನೀರಿನ ಟಾಕಿಯಲ್ಲಿ ಹಾಕದೆ ಹಿಡಿಕಿ ಇರುವ ಲೋಟಗಳನ್ನು ಬಳಸಬೇಕು. ಬೇಸಿಗೆಯಲ್ಲಿ ಮಲಿನಗೊಂಡ ನೀರನ್ನು ಕುಡಿಯೋದ್ರಿಂದ ವಾಂತಿಭೇದಿ, ಅತಿಸಾರ, ಆಮಶಂಕೆ, ಕಾಮಾಲೆ, ಟೈಫಾಯ್ಡ್ನಂತಹ ತೀವ್ರ ಪ್ರಾಣ ಅಪಾಯಕಾರಿ ರೋಗಗಳು ಬರುವ ಸಂಭವ ಹೆಚ್ಚು. ಆದುದರಿಂದ ಕುದಿಸಿ ಆರಿಸಿದ ನೀರನ್ನು ಬಳಸುವುದು ಅತ್ಯುತ್ತಮ. ವಾಂತಿಭೇದಿ ಬಂದಾಗ ಅಲಕ್ಷಿಸದೆ ತಕ್ಷಣ ಸಮೀಪದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಟ್ಟು ಚಿಕಿತ್ಸೆ ಪಡೆಯಿರಿ. ಇದಕ್ಕೂ ಮುಂಚಿತವಾಗಿ ORS ಪುಡಿಯನ್ನು ಕಾಯಿಸಿ ಆರಿಸಿದ ನೀರಿನಲ್ಲಿ ಬೆರೆಸಿ ಕುಡಿಸಬೇಕು. ಇಲ್ಲವಾದಲ್ಲಿ ಪ್ರಾಣ ಅಪಾಯ ಸಂಭವ ಹೆಚ್ಚು. ಇನ್ನು ಸಿರಿಧಾನ್ಯಗಳ ವಿಶೇಷತೆ. ಸಿರಿಧಾನ್ಯಗಳಾದ ನವಣೆ, ಸಾವೆ, ಹಾರಕ, ಬರಗು, ಊದಲು, ಸಜ್ಜೆಗಳು ಕಡಿಮೆ ಪ್ರಮಾಣದ ಶರ್ಕರ ಪಿಷ್ಟವನ್ನು ಹೊಂದಿವೆ. ಅದರಲ್ಲೂ ನವಣೆ

0: ಅತ್ಯಂತ ಕಡಿಮೆ ಪ್ರಮಾಣದ ಶರ್ಕರಪಿಷ್ಟವನ್ನು ಹೊಂದಿದೆ. ಕಡಿಮೆ ಪ್ರಮಾಣದ ಶರ್ಕರಪಿಷ್ಟವನ್ನು ಹೊಂದಿರುವ ಸಿರಿಧಾನ್ಯಗಳ ಸೇವನೆಯು ಸಕ್ಕರೆ ರೋಗ, ಬೊಜ್ಜು ಹಾಗೂ ಹೃದಯ ಸಂಬಂಧಿತ ವ್ಯಾಧಿಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ಸಿರಿಧಾನ್ಯಗಳಲ್ಲಿ ಅಕ್ಕಿ ಗೋಧಿಗಳಿಗಿಂತ 6-7 ಪಟ್ಟು ಹೆಚ್ಚಿನ ಪ್ರಮಾಣದ ನಾರಿನಂಶ ಇದೆ. ಈ ಉಪಯುಕ್ತ ನಾರಿನಂಶವೇ ಸಿರಿಧಾನ್ಯಗಳ ವಿಶೇಷ ಆರೋಗ್ಯಕಾರಿ ಗುಣ ಹೊಂದಿರುತ್ತದೆ. ಈ ನಾರಿನಂಶವು ರಕ್ತದಲ್ಲಿನ ಕೊಲೆಸ್ಟ್ರಾಲ್, ಸಕ್ಕರೆ ಮುಂತಾದ ಅಂಶಗಳನ್ನು ಕಡಿಮೆ ಮಾಡಿ ಡಯಾಬಿಟೀಸ್, ಬೊಜ್ಜು, ಹೃದಯ ರೋಗಗಳ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಮಲಬದ್ಧತೆ, ದೊಡ್ಡ ಕರುಳಿನ ಕ್ಯಾನ್ಸರ್ಗಳಂತಹ ರೋಗಗಳನ್ನು ತಡೆಗಟ್ಟಬಲ್ಲದು. ಸಿರಿಧಾನ್ಯಗಳ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದರೆ ಇವುಗಳಲ್ಲಿ ಖನಿಜಾಂಶವು ಇತರೆ ಧಾನ್ಯಗಳಿಗಿಂತ 4-5 ಪಟ್ಟು ಹೆಚ್ಚಿರುತ್ತದೆ. ಇತ್ತೀಚಿನ ವರದಿಯ ಪ್ರಕಾರ ಭಾರತದಲ್ಲಿ ರಕ್ತಹೀನತೆಯು ಬಹಳ ಸಾಮಾನ್ಯವಾಗಿ ಕಂಡುಬರ್ತಾ ಇದೆ. ಈ ರಕ್ತಹೀನತೆಯು ಮಕ್ಕಳಲ್ಲಿ 80%, ಗರ್ಭಿಣಿ ಮತ್ತು ಬಾಣಂತಿಯರಲ್ಲಿ 90%, ಹದಿಹರೆಯದ ಹುಡುಗಿಯರಲ್ಲಿ 90%ರಷ್ಟು ಕಂಡುಬರ್ತದೆ. ಸಿರಿಧಾನ್ಯಗಳಲ್ಲಿರುವ ಹೆಚ್ಚಿನ ಕಬ್ಬಿಣಾಂಶವು ಈ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಸಹಾಯಕವಾಗಿದೆ. ಅತ್ಯಂತ ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ಅಥವಾ ಸುಣ್ಣವಿರುವುದು ರಾಗಿಯ ವಿಶೇಷ ಗುಣ. ಜೀವಕೋಶಗಳ ರಚನೆಯನ್ನು ಸಂರಕ್ಷಿಸಲು ಬೇಕಾಗಿರುವ ರಂಜಕವು ಅಕ್ಕಿಗೆ ಹೋಲಿಸಿದರೆ ಸಿರಿಧಾನ್ಯಗಳಲ್ಲಿ ಹೇರಳವಾಗಿದೆ. ಬೆಳೆಯುವ ಮಕ್ಕಳಿಗಷ್ಟೇ ಅಲ್ಲದೆ ಋತುಬಂಧದ ಹಂತದಲ್ಲಿರುವ ಮಹಿಳೆಯರಿಗೂ ಅವಶ್ಯಕವಾಗಿರುವ ಕ್ಯಾಲ್ಸಿಯಂ ಸಿರಿಧಾನ್ಯಗಳಲ್ಲೊಂದಾದ ರಾಗಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿದೆ. ಮಕ್ಕಳಲ್ಲಿ ಬೆಳವಣಿಗೆಯನ್ನು ಉತ್ತೇಜಿಸಲು ಅವಶ್ಯಕವಿರುವ ಜಿಂಕ್ ಅಥವಾ ಸತುವು ಈ ಸಿರಿಧಾನ್ಯಗಳಲ್ಲಿದೆ.
1: ರೈತರಿಗೆ ಸಲಹೆಗಳನ್ನ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಸುಬೋಧ ಸಮಾಲೋಚನೆ.
2: ಆಕಾಶವಾಣಿ ಧಾರವಾಡ.

0: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ
1: ಪಾಲನೆ ಪೋಷಣೆ ಬೇಕಾಲೋಚನೆ.
2: ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಲೈಫ್ ಕ್ಲಿನಿಕ್ ಮಕ್ಕಳು, ಡಿಜಿಟಲ್ ಡಿಟಾಕ್ಸ್ ಕ್ರಿಯೇಟಿವಿಟಿ ಕ್ಯಾಂಪ್. ಕೇಳುಗರಿಗೆಲ್ಲ ನಮಸ್ಕಾರ. ಗೆಳೆತನ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳುತ್ತೀರಿ. ಇವರೊಂದಿಗೆ ಮಂಜುಳಾ ಪುರಾಣೇಕ್.
3: ಸುಬೋಧ ಸಮಾಲೋಚನೆಯ ಮತ್ತೊಂದು ಆತ್ಮೀಯ ಸಂಚಿಕೆಗೆ ಕೇಳುಗರಿಗೆ ಸ್ವಾಗತ. ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯುತ್ತಮ ಜೀವನ ಸಂದೇಶಗಳನ್ನು ನೀಡ್ತಾ ಇರುವಂತ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಗೂ ಕೂಡ ಪ್ರೀತಿಯ ಸ್ವಾಗತ.
4: ನಮಸ್ಕಾರ
3: ಗುರುರಾಜ್ ಪಾಟೀಲ್ ಅವರ.
4: ನಂಗೆ
3: ಯಾಕೋ ಇವತ್ತು ನಿಮಗ್ ನೋಡಿದ್ರ ಒಂದೆರಡು ಪ್ರಶ್ನೆ ಕೇಳ್ಬೇಕ ಅನಿಸ್ಲಿಕ್ಕೆ. ಅಂದ್ರೆ ನೀವು ವಾರ ಎಲ್ಲಿ ಬಿಡ್ತಿ ಅಂತ ಅನ್ಬೇಡ್ರಿ, ಆದ್ರೆ ಇವತ್ತಿನ ಪ್ರಶ್ನೆ ಸ್ವಲ್ಪ ಭಿನ್ನ ಆಗ್ಯಾವ. ಈಗ ತಾವು ಆಪ್ತ ಸಮಾಲೋಚಕರಾಗಿ ಸುಮಾರು ವರ್ಷಗಳಿಂದ ಕಾರ್ಯ ನಿರ್ವಹಿಸ್ತಾ ಬಂದಿರಿ, ಸಾಕಷ್ಟು ಅನುಭವದಿಂದ ಜನರ ಮನೆ ಮನವನ್ನ ಗೆದ್ದಿರಿ. ನಿಮಗ ಎಷ್ಟು ಜನ ಗೆಳೆಯಂದಿರಿದ್ದಾರೆ, ಎಷ್ಟು ಜನ ಗೆಳತಿಯರಿದ್ದಾರೆ?
4: ಹಾ ನೋಡ್ರಿ, ನನಗ ಗೆಳೆಯ ಗೆಳತಿಯರದು ಸಾಗರದ ನನ್ನ ಹತ್ರ. ಹೌದು, ನಾ ಯಾರು ಸಿಕ್ಕರು ನಾನು ಬಿಡಂಗಿಲ್ಲ. ನನಗ ನಮ್ಮಪ್ಪ ಹೇಳಿದ್ರು ಏನಂದ್ರ, ಜೀವನದೊಳಗ ವೈರತ್ವ ಮಾಡೋದು ಬಹಳ ಸರಳದ ಕೆಲಸ, ಸಂಬಂಧಗಳನ್ನ ಗಟ್ಟಿ ಇಟ್ಕೊಂಬುದು ಏನದಲ್ಲ ಅದು ಬಹಳ ಶ್ರೀಮಂತಿಕೆ ಜೀವನದ್ದು ಅಂತ. ಸೊ ಅದಕ್ಕ ನಂಗ ಗೆಳೆಯಂದ್ರ ಬಹಳ ಪ್ರೀತಿ ರೀ. ಆಮೇಲೆ ಎಲ್ಲಾ ಸಾಲಿ ಗೆಳೆಯಂದ್ರ ಏನಿದ್ದಾರಲ್ಲ, ಒಂದನೇತ ಸಾಲಿ ಗೆಳೆಯಂದ್ರು, ಈ ನಾಲ್ಕನೇತಾದವರು, ಎಂಟನೇತಾದವರು, ಕಾಲೇಜ್ನವರು, ಡಿಗ್ರಿ ಅವರು, ಎಲ್ಲಾ ಫ್ರೆಂಡ್ಸು ಹಂಗ ಇದ್ದಾರೆ. ನಾನು 2014 ಇಸ್ವಿ ಒಳಗೆ ರಿಯೂನಿಯನ್ ಮಾಡಿದ್ದೆ, 60 ಗೆಳೆಯರನ್ನ ನಾನು ಕೂಡಿ ಹಾಕಿದೆ. ಆಮೇಲೆ ಮತ್ತ 6 ಟೀಚರ್ಸ್ ಅನ್ನ ನಾನು ಹಿಡ್ಕೊಂಬಂದೆ. ಹೌದು, ಇದು ನನ್ನ ಎಲ್ಲಾ ಗೆಳೆಯಂದ್ರು ಕೊಟ್ಟಂತ ನನಗೊಂದು ಇದು ಏನು
3: ಕಿರೀಟ.
4: ಆ ಕಿರೀಟ ಇಟ್ಕೊಂಡು ಅಡ್ಡಾಡ್ತಿರ್ತೀನಿ ಅವತ್ತು ನಾನು.
3: ಗುರುರಾಜ್ ಪಾಟೀಲ್ ಅವರ, ಮನುಷ್ಯನ ಜೀವನದೊಳಗ ಮನುಷ್ಯ ಸಮಾಜ ಜೀವಿ, ಸಂಘ ಜೀವಿ, ಅಂದ್ರೆ ಒಬ್ಬನೇ ಬದುಕಲಾರ. ಹಂಗಂದ್ರ ಮನೆಯೊಳಗ ಅಪ್ಪ ಅಮ್ಮ ಇರ್ತಾರ, ಅಣ್ಣ ತಮ್ಮ ಅಕ್ಕ ತಂಗಿ ಇರ್ತಾರ, ಆಗಬಹುದೇನು ಅಂತ ಅಂತೀವಿ. ಆದ್ರ ಕೆಲವು ವಿಷಯಗಳು, ಕೆಲವು ಮಾತುಗಳು ನಾವು ಅಪ್ಪ ಅಮ್ಮನ ಜೊತೆಗೆ ಹಂಚ್ಕೊಳ್ಳೋದಿಲ್ಲ, ಅಕ್ಕ ತಂಗಿ ಹಂಚ್ಕೊಳ್ಳೋದಿಲ್ಲ, ಅಣ್ಣ ತಮ್ಮ ಹಂಚ್ಕೊಳ್ಳೋದಿಲ್ಲ. ಅದಕ್ಕಂತ ನಮಗ ವಿಶಿಷ್ಟವಾದ ಗೆಳೆಯ ಗೆಳತಿಯರ ಇರ್ತಾರೆ. ಅವ್ರ ಜೊತೆಗೇನೆ ನಾವು ಹಂಚ್ಕೊಳ್ತೀವಿ, ಅವ್ರ ಜೊತೆಗೆ ಬರಿತೀವಿ. ನಾವೆಲ್ಲೋ ತಪ್ಪು ದಾರಿಗೆ ಹೋದಾಗ ಅವ್ರು ಹೇಳುವ ಆ ಎರಡು ಮಾತು ನಮ್ಮ ಜೀವನವನ್ನ ಪರಿವರ್ತನೆ
4: ಮಾಡ್ತಾವೆ.
3: ತಮಗೂ ಸಾಕಷ್ಟು ಅನುಭವ.
4: ನೀವು ಖರೇನ ಬಹಳ ಚಂದ ಪಾಯಿಂಟ್ ಹೇಳಿದ್ರಿ. ಏನಂದ್ರ ಈಗ ನೋಡ್ರಿ, ಎಲ್ಲಾ ವಿಷಯನ್ನು ಎಲ್ಲಾರ ಮುಂದೆ ಹಂಚ್ಕೊಳಕ್ ಆಗಂಗಿಲ್ಲ. ಆಯಾ ವಿಷಯಕ್ಕೆ ಆಯಾ ಡಿಪಾರ್ಟ್ಮೆಂಟ್ಸ್ ಬೇರೆ ಬೇರೆ. ನಾವು ಕೆಲವೊಂದು ವಿಷಯವನ್ನ ಹೆಂಡತಿ ಹೇಳೋದನ್ನ ಅಪ್ಪಗೆ ಹೇಳಲಿಕ್ಕೆ ಆಗಿಲ್ಲ, ಅಪ್ಪಗೆ ಹೇಳಿದ್ದನ್ನ ಹೆಂಡತಿಗೆ ಹೇಳಲಿಕ್ಕೆ ಆಗಿಲ್ಲ, ಹೆಂಡತಿ ಅಪ್ಪಗೆ ಹೇಳಲಿಕ್ಕೆ ಆಗಿದ್ದನ್ನ ಮಗನಿಗೆ ಹೇಳಲಿಕ್ಕೆ ಆಗಿಲ್ಲ. ಆದ್ರೆ ಮಗನಿಗೂ ಹೇಳಲಿಕ್ಕೆ ಒಂದಿಷ್ಟು ವಿಷಯಗಳಿರ್ತಾವ, ಮಗಳಿಗೆ ಹೇಳಲಿಕ್ಕೆ ಒಂದಿಷ್ಟು ವಿಷಯಗಳಿರ್ತಾವ. ಹಿಂಗ ಪ್ರತಿಯೊಂದಕ್ಕೂ ಅವರದೇ

0: ಆದಂತ ಸ್ಥಾನಮಾನದ ಒಳಗ ಗೆಳೆಯ ಮತ್ತು ಗೆಳತಿಯರಂತೇನಿದ್ದಾರಲ್ಲ, ಇದು ಒಂದು ಬಹಳ ಪವಿತ್ರವಾದ ಸಂಬಂಧ.
1: ಹೌದು ಹೌದು. ಮತ್ತೆ ಈ ಸಂಬಂಧ ನಮ್ಮಿಂದ ಏನನ್ನೂ ನಿರೀಕ್ಷೆ ಪಡೆಯುವುದಿಲ್ಲ. ಬರೀ ನಾವು ಸಿಕ್ಕಾಗ ಒಂದ್ಸತಿ, ಈಗ ಶಾಲಾ ದಿನಗಳಲ್ಲಿ ಯಾರಾದ್ರೂ ಗೆಳೆಯ ಗೆಳತಿ ಸಿಕ್ಕರು ಅಂದ್ರೆ ಆ ದಿನಗಳ ಸವಿ ನೆನಪುಗಳನ್ನ ಮೆಲಕ್ ಹಾಕ್ತಿವಿ. ಅದ್ರ ಬಗ್ಗೆ ಏನೂ ಅವ್ರು ನಮ್ಮನ್ನ ನಿರೀಕ್ಷೆ ಮಾಡುವುದಿಲ್ಲ ನಮ್ಮಿಂದ. ಆದ್ರೆ ಒಂದು ಆತ್ಮೀಯ ಬಂಧವನ್ನ ಬೆಸಿತಾರೆ. ಹಂಗಾಗಿ
0: ಆತ್ಮೀಯ ಬಂಧ ಎಷ್ಟು ಡೆಪ್ತ್ ಇರ್ತದೆ ಅಂತ ಹೇಳ್ತೀನಿ ಗೆಳೆತನಕ್ಕ. ಎಷ್ಟು ಡೆಪ್ತ್ ಇದೆ ಅಂತಂದ್ರ, ನಾ ಖಾಲಿ ಹೊಟ್ಟೆಲೆ ಹೋಗಿ ಊಟ ಆಗ್ಯದ ಅಂದ್ರ ನನ್ ಗೆಳೆಯಕ್ ತಿಳಿತದ, ಸುಸುಳು ಹೇಳ್ಬೇಡ ಬಾ ಊಟ ಕೊಡುವ ನನ್ ಜೊತೆ ಅಂತ. ಇದು ಗೆಳೆತನ. ಈ ಒಂದು ಪ್ರೀತಿ ಅಂತಃಕರಣ ಮತ್ತು ಆ ಕನೆಕ್ಟಿವಿಟಿ ಆ ಗೆಳೆತನದೊಳಗೆ ಮಾತ್ರ ಇದೆ.
1: ಹೌದು ಹೌದು. ಅದು ಎಲ್ಲಿ ತನಕ ಇರ್ತದೆ ಅಂತಂದ್ರೆ, ನಿಮ್ಗೊಂದು ಸಣ್ಣ ಇದನ್ನ ಹೇಳಬೇಕು ನಾನಂದ್ರೆ, ಎಷ್ಟೊಂದು ಜನರನ್ನ ನಾನು ನೋಡಿದ್ದೀನಿ ಕೇಳಿದ್ದೀನಿ, ಅವರ ಗೆಳೆತನ ಸಾವನಾಗ ಅಂತ್ಯ ಆಗಿದೆ. ಅಂದ್ರೆ ಗೆಳೆಯ ಈ ಕಡೆ ಒಬ್ಬ ಬೇರೆ ಊರಿನಲ್ಲಿ ಬೇರೆ ವೃತ್ತಿಯಲ್ಲಿ ವಯೋಸಹಜವಾದ ಸಮಸ್ಯೆಯಿಂದ ಒಬ್ಬ ವ್ಯಕ್ತಿ ಮೃತಪಟ್ಟರೆ ಆ ಕಡೆ ಎಂಡಿನಾಗ ಇನ್ನೊಂದು ವ್ಯಕ್ತಿ ಕೂಡ ಮೃತಪಟ್ಟಿರ್ತಾರೆ. ಅಂದ್ರೆ ಈ ಗೆಳೆತನ ಅನ್ನೋದಕ್ಕೂ ಸಾವನೊಳಗೂ ಒಟ್ಟಾಗಿ ಹೋಗಿರ್ತದೆ. ಅದು ಬಹಳ ಅಪರೂಪ ಅನಿಸ್ತದೆ. ಆದ್ರೆ ನೀವು ಹೇಳಿದಂಗ ಈ ಗೆಳೆತನದ ಆಳ ಎಷ್ಟು ವಿಶಾಲವಾಗಿದೆ.
0: ಆಮೇಲೆ ಇನ್ನೊಂದದೆ ಇದನ್ನ ನಾ ಇವತ್ತಿನ ವಿಷಯ ಯಾಕಿದು ತಗೋಬೇಕು ಅಂತಂದ್ರೆ, ಗೆಳೆತನ ಇದು ಕಂಟ್ರೋಲ್ಡ್ ಅಂಡ್ ಡಿಸೈನ್ಡ್ ಅಲ್ಲ. ದಿಸ್ ಈಸ್ ಇನ್ವಾಲಂಟರಿ. ಈಗ ನಾನು ಇದನ್ನ ನಾನು ಯಾರೋ ಒಬ್ಬ ವ್ಯಕ್ತಿ ನೋಡ್ತೀನಿ ಅವನ ಜೊತೆಗೆ ನಾನು ಗೆಳೆತನ ಮಾಡಬೇಕು ಅಂತ ಹೋಗಂಗಿಲ್ಲ, ಅದು ತನ್ನಷ್ಟಕ್ಕೆ ತಾನೇ ಡಿಸೈನ್ ಆಗ್ತದೆ. ಇದು ಇನ್ವಾಲಂಟರಿ ಆಗಿ ಈ ಪ್ರೊಸೆಸ್ ಏನಿದೆ ಅಲ್ಲ ನಮ್ಮ ಜನರಿಗೆ ನಮ್ಮ ಪಾಲಕರಿಗೆ ಗೊತ್ತಾಗಬೇಕು. ಯಾಕೆ ಇವತ್ತಿನ ಈ ವಿಷಯ ಬಹಳ ಇಂಪಾರ್ಟೆಂಟ್ ಅಂದ್ರೆ, ನಾವು ಎಷ್ಟೋ ಸಾರಿ ಗೆಳೆಯಂದ್ರ ಜೊತೆ ಹೊರಗೆ ಬಿಸಿಲಾಗಿ ತಿರುಗಬೇಡ ಅಂತ ಹೇಳ್ತೀವಿ ನಾವು. ಆಮೇಲೆ ಆ ಗೆಳೆಯಂದ್ರ ಮನೆಗೆ ಬಂದಿರ್ತಾರೆ, ಅವ್ರಿಗೆ ಬೈದು ಕಳಿಸ್ತೀವಿ, ಮಧ್ಯಾಹ್ನ ಇಲ್ಲ ಸಂಜೆ ಇಲ್ಲ ರಾತ್ರಿ ಇಲ್ಲ ಬರ್ತೀರಿ ಬೆಳ್ಳ ಬೆಳ್ಳ ಆಟ ಆಡ್ಲಿಕ್ಕೆ ನಡ್ರೇನ ಅಂತ ಹೇಳಿ. ಈಗೇನಾಯ್ತು, ನಾವು ತಿಳ್ಕೊಂಡ್ವಿ ನಮ್ಮ ಮಕ್ಕಳನ್ನ ಆ ಗೆಳೆಯಂದ್ರ ಜೊತೆ ದೂರ ಮಾಡಿ ಅಂತ ನಾವು ತಿಳ್ಕೊಂಡಿವಿ ಪಾಲಕರಾದವರು. ಪಾಲಕರೇ ಇದನ್ನ ಒಂದ್ ತಿಳ್ಕೊಡ್ರಿ, ಅವ್ರು ಎಂದೂ ದೂರ ಆಗಂಗಿಲ್ಲ. ನಿಮ್ ಜೊತೆಗೆ ಮನ್ಯಾಗ ಅವ್ರು 4 ತಾಸು ಇರ್ತಾರೆ, 8 ತಾಸು ಮಲ್ಕೋತಾರೆ, 8 ತಾಸು ಶಾಲೆಗೆ ಹೋಗ್ತಾರೆ, 4 ತಾಸು ಆಟ ಆಡ್ತಾರೆ, 24 ತಾಸು ಮುಗೀತು. ಈ 8 ತಾಸು ಹೊರಗಡೆ ಏನ್ ಹೋಗ್ತಾರಲ್ಲ ಶಾಲೆ ಒಳಗಡೆ, ಅವ್ರು ಮತ್ತೆ ಕೂಡ್ತಾರೆ, ಮತ್ತೆ ತಮ್ಮ ವಿಚಾರಗಳನ್ನ ವಿನಿಮಯ ಮಾಡ್ಕೋತಾರೆ. ಅವಾಗ ನಾನು ಹೇಳಿದ್ನಲ್ಲಾಗ್ಲೇ, ಅಪ್ಪ ಅಮ್ಮ ಹೇಳಲಾರ್ದನ್ನ ಅಲ್ಲಿ ಗೆಳೆಯನಿಗೆ ಹೇಳುವಂತ ಒಂದು ಅವಕಾಶ ಅದಲ್ಲಿ, ಅವನಿಗೆ ವೆಂಟ್ ಔಟ್ ಅಂತೇನು ಹೇಳ್ತೀವಿ, ಮನಸ್ಸಿನಾಗಿಂದ ಹಂಚಿಕೊಳ್ಳಿಕ್ಕಿರುವಂತ ಜಾಗ ಆ ಗೆಳೆತನ. ಸೊ ಅದು ಗೆಳೆತನ ಅನ್ನೋದು ಪವಿತ್ರ ಬಂಧನ. ಅಂತ ಪವಿತ್ರತೆಯನ್ನ ನಾವು ಹಿರಿಯರಾದವರು ಪಾಲಕರಾದವರು ಅದನ್ನ ನಾವು ಗೌರವಿಸಬೇಕು ಅನ್ನೋದು ನನ್ನ ವಿಚಾರ.
1: ಹೌದು. ಮತ್ತೆ ಎಷ್ಟೋ ಸಂದರ್ಭದಲ್ಲಿ ಗುರುರಾಜ್ ಪಾಟೀಲ್ ಅವರ, ಕೆಲವು ಸತಿ ನಾವು ಅಂತೀವಿ ಈ ಹುಡುಗ ಹೆಂಗಿದ್ದಾನೆ ಅಂದ್ರೆ ಇವನ್ ಗೆಳೆಯನ್ ಕೇಳ್ಬೇಕು ಅಂತೀವಿ. ಅಂದ್ರ ಆ ಹುಡುಗನ ಸ್ವಭಾವ ನಾವು ತಿಳ್ಕೊಳ್ಳೋಕ್ಕಿಂತ ಹೆಚ್ಚು ಆ ಗೆಳೆಯ ತಿಳ್ಕೊಂಡ್ಬಿಟ್ಟಿರ್ತಾನ.
0: ಹೌದೌದೌದು.
1: ಹಂಗೂ ಕೂಡ ನಾವು ಮಾತಾಡ್ತಿರ್ತೀವಿ. ಮತ್ತೆ ಈ ಗೆಳೆತನ ಅಂತ ಹೇಳಿದಿರಲ್ಲ ನೀವು, ಇದು ಬಹಳ ವಿಶಾಲವಾದದ್ದು. ಆದ್ರ ಗೆಳೆಯ ಗೆಳತಿಯರ ಆಯ್ಕೆ ಬಗ್ಗೆ ಕೂಡ ನಾವು ಒಂದೆರಡು ಮಾತು ಹೇಳಬೇಕು.
0: ಈ ಗೆಳೆಯ ಮತ್ತು ಗೆಳತಿಯರ ಆಯ್ಕೆ ನಾನು ಆಗ್ಲೇ ಹೇಳಿದೆ, ಇದು ಇನ್ವಾಲಂಟರಿ ಆಗಿರ್ತದೆ. ಆದ್ರೆ ಈಗ ನಾನು ಆಸೆ ಪಟ್ಟು ಹೋಗುವಂತಹದ್ದಲ್ಲ, ಅದು ಗೆಳೆತನ ಅಲ್ಲ.
1: ಅಲ್ಲ,
0: ಅದನ್ನಷ್ಟು ತಾನೇ ಆ ಸಂದರ್ಭದೊಳಗೆ ಅದು ಕನೆಕ್ಟ್ ಆಗಿಬಿಡ್ತದೆ. ಹೌದಾ? ಇಲ್ಲಿ ಪಾಲಕರಾದವರು, ಇದು ಸೂಕ್ಷ್ಮವಾದಂತಹ ಒಂದು ರೇಷ್ಮೆ ದಾರದಷ್ಟು ಸೂಕ್ಷ್ಮವಾದಂತಹ ವಿಚಾರ ಏನಂದ್ರೆ, ಇಲ್ಲಿ ಪಾಲಕರಾದವರು ಆ ಸ್ನೇಹಕ್ಕೆ ಏನು ಮಾಡ್ತಾರಲ್ಲ ಅದು ಇಂಪಾರ್ಟೆಂಟ್ ಅದ, ಸರಿನೋ ತಪ್ಪೋ ಅಂತ ನಿರ್ಧಾರ ಮಾಡೋದು. ಅದಕ್ಕೆ ನಾನೊಂದು ಮಾತು ಹೇಳ್ತಿರ್ತೇನೆ ಅವತ್ತು, ಏನಂದ್ರೆ ನಿಮ್ಮ ಮಕ್ಕಳ ಸ್ನೇಹಿತರ ಜೊತೆಗೆ ಗೆಳೆತನ ಮಾಡಿ ಅಂತ. ಅಂದ್ರೆ ಅರ್ಥ ಏನು, ನನ್ನ ಮಗನ ಫ್ರೆಂಡ್ಸ್ ಏನಿದ್ದಾರಲ್ಲ ಅವರೆಲ್ಲ ಇವತ್ತು ನನ್ನ ಫ್ರೆಂಡ್ಸ್ ಆದ್ರೆ ಹೆಂಗಿರ್ತದೆ, ಆದ್ರೆ ಏನಾಗ್ತದೆ ಅಂತ ಹೇಳ್ತೀನಿ. ಅವರೆಲ್ಲರೂ ಅವನ ಗೆಳೆಯಂದ್ರ ನನಗೆ ಗೆಳೆಯಂದ್ರ ಆದ್ರೆ 5 ಮಂದಿ ಇದ್ದಾರೆ ಅಂತ ಹೇಳಿರಿ, ನನ್ನ ಮಗನ ಹಿಡ್ಕೊಂಡು, ನನ್ನ ಮಗನ ಬಿಟ್ಟರೆ 4 ಮಂದಿ, ಆ 4 ಮಂದಿ ನನ್ನ ಗೆಳೆಯಂದ್ರಾದ್ರಂದ್ರೆ ಸಿಸಿ ಕ್ಯಾಮ್ರಾ ಇದ್ದಂಗ, ಅವ್ರು ಡ್ರೋನ್ ಇದ್ದಂಗ, ಅವ ಏನೇನ್ ಮಾಡ್ತಾನಲ್ಲ ಹೊರಗೆ ನಾ ಕೇಳಿಲ್ಲ ಅಂದ್ರೆ ಅವ್ರು ಬಂದು ಹೇಳ್ತಾರೆ. ಇದು ಮಕ್ಕಳ ಸಣ್ಣವರಿದ್ದಾಗ ಬಹಳ ಅವಶ್ಯಕತೆ ಆದಂತ ಕೆಲಸ ಇದು. ಯಾಕೆ ಇದು ಬೇಕು ಅಂತಂದ್ರೆ, ನಿಮ್ ಮಗನ್ನ ಸ್ಪೈ ಮಾಡ್ಲಿಕ್ಕಲ್ಲ, ನಿಮ್ ಗೂಢಚಾರ ರೀತಿಯಿಂದ ಕೆಲಸ ಮಾಡ್ಲಿಕ್ಕಲ್ಲ, ನಿಮ್ ಮಗುವನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಗಣಿತ ತಿಳಿದಿಲ್ಲ, ಟೀಚರ್ ಕಡೆ ಬೈಸ್ಕೊಂಡ, ಸ್ಟೇಜ್ ಮೇಲೆ ಹತ್ತಿದ್ದ ಅವಾಗೇನೋ ಆಯ್ತು, ಅಥವಾ ಸ್ಟೇಜ್ ನಾಗ ಒಳ್ಳೆ ಭಾಷಣ ಮಾಡಿದ, ಮಗ ನಿಮ್ಮಂದ್ ಹೇಳಲಿಕ್ಕೆ ಹಿಂಚು ಮುಂದೆ ಮಾಡ್ತಿರ್ತಾನೆ, ಇರುಸು ಮುರುಸು ಆಗ್ತಿರ್ತದೆ, ಅಥವಾ ಕಡಿಮೆ ಮಾರ್ಕ್ಸ್ ಬಿದ್ದಿರ್ತಾವ, ಶಾಲೆ ತಪ್ಪಿಸಿರ್ತಾನ, ಕಿಸ್ದಾಗ 50 ರೂಪಾಯಿ ಸಿಕ್ಕಿರ್ತಾವ, ಇವೆಲ್ಲ ಘಟನೆಗಳು ನಡೆದಾವಲ್ಲ, ಇದು ಹೆಂಗ್ ಗೊತ್ತಾಗ್ಬೇಕು ನಿಮಗ? ಯಾರು ಏನಿಲ್ಲ, ನಿಮ್ ಗೆಳೆತನ ಅವನ ಜೊತೆ ಆಗ್ಬಿಟ್ರೆ ಒಂದ್ ತಿಳ್ಕೊಡ್ರಿ. ಇಂಥ ಸಂದರ್ಭದೊಳಗ ಆ 4 ಬೇರೆ ಫ್ರೆಂಡ್ಸ್ ಏನಿದ್ದಾರಲ್ಲ, ಅವ್ರು ಕರೆಕ್ಟ್ ಇದ್ರಂದ್ರ ನಿಮ್ ಜೊತೆಗೆ ಕನೆಕ್ಟ್ ಆಗ್ತಾರೆ, ಅವ್ರು ಕರೆಕ್ಟ್ ಇದ್ರೆ ನಿಮ್ ಜೊತೆಗೆ ಕನೆಕ್ಟ್ ಆಗ್ತಾರೆ, ಅವ್ರು ಕರೆಕ್ಟ್ ಇದ್ದಿದ್ದಿಲ್ಲ ಅಂದ್ರೆ ನಿಮ್ ಜೊತೆಗೆ ಡಿಸ್ಕನೆಕ್ಟ್ ಆಗ್ತಾರೆ, ನಿಮ್ ಮಗನ ಜೊತೆ ಡಿಸ್ಕನೆಕ್ಟ್ ಆಗ್ಬಿಡ್ತಾರೆ. ಇದು ಹಂಗ ವ್ಯವಸ್ಥೆ ಸೆಟ್ ಆಗ್ತದೆ ಇದು. ಆದ್ರೆ ಸಪೋಸ್ ಅವ್ರು ಕನೆಕ್ಟ್ ಆಗ್ಬಿಟ್ರು ಅಂತ ತಿಳಿರಿ, ಆ 4 ಮಕ್ಕಳು ಬೆಳೀತಾರೆ, ನಿಮ್ ಮಗನು ಬೆಳೀತಾನ, ನೀವು ಬೆಳಿತೀರಿ. ಸೊ ಇದು ಸಂಪೂರ್ಣವಾಗಿ ಒಂದು ಗೆಳೆತನದಿಂದ ಆಗುವಂತ ಬಹಳ ಪ್ರಮುಖ ಲಾಭ. ಹೆಂಗಿರ್ತದೆ ನೋಡ್ರಿ.
1: ಹೌದು ಹೌದು. ಅಂದ್ರ ಮಕ್ಕಳ ಗೆಳೆಯಂದ್ರ ಜೊತೆಗೆ ನಾವು ಪಾಲಕರು ಅಂತ ಅನಿಸ್ಕೊಂಡಿದ್ದವರು ಒಂದು ಸೌಹಾರ್ದಯುತ ಸ್ನೇಹವನ್ನ ಬೆಳೆಸ್ಕೊಳ್ಬೇಕು.
0: ಹೋದ್ವಾರ ಮಾತಾಡಿದ್ರಲ್ಲ.

0: ಆತ್ಮೀಯತೆ ಅನ್ನೋದು ಇಲ್ಲೂ ಸಹ ಆ ಆತ್ಮೀಯತೆಯನ್ನ ನಾವು ತರಬಹುದು.
1: ತರಬಹುದು.
0: ಎಷ್ಟೋ ಸರಿ ನಾವು ಹೊರಗೆ ನಿಂತಿರ್ತೀವಿ, ಹುಡುಗರು ಬಂದು ನಿಂತಿರ್ತಾವ ಬಿಸಿಲಾಗ, ಬಂದ ತಡಿಯಾವ ಅಂತ ನಾವು ಒಂಥರ ಹಿಂಗೇನೋ ಇರಸ್ಮುರುಸ್ ಆಗಿ ಹೇಳಿದ್ವಿ ಅಂದ್ರೆ ಅವ್ರ ಅಪ್ಪದಾನ್ಲೇಪ್ಪ ಅಂತಂದು ಅವ್ರು ಅಲ್ಲೇ ಅಲ್ಲೇ ಅಲ್ಲೇ ನಿಂತಿರ್ತಾರ ಅವ್ರು. ಸೊ ಅಂದ್ರೆ ಅವ್ರ ಅಪ್ಪದಾನ ಅಂದ್ರೆ ಹಿಂಗ ಸೊ ತಿಳ್ಕೊಂಡ್ಬಿಟ್ರೆ ಟ್ರೀಟ್ಮೆಂಟ್ ಏನ್ ಸಿಕ್ತು ಅಂತ. ಅದನ್ನ ನಾವು ಏ ಬಿಸಿಲಾಗ ಯಾಕೆ ನಿಂತಿರು, ಇಲ್ಲಿ ಕುಂದರ್ ಬರಿ ಬರ್ತಾಂತೇಳಿ ಅವ್ನು ಡ್ರೆಸ್ ಹಾಕೋಣ ಅಂತ ಅಂದ್ರೆ ಅಂತ ಹೇಳಿರಿ, ನಿಮ್ಗೆ ಏನ್ ಸವಲತ್ತು ಸಿಕ್ತು, ನಿಮ್ಗೆ ಏನ್ ಸಿಕ್ತಂದ್ರೆ ಹೊಸ ಪ್ರಪಂಚನೇ ಸಿಕ್ತು.
1: ಹೌದು, ನಿಜ.
0: ಸೊ ಅದಕ್ಕೆ
1: ಹೌದು ಹೌದು ಹೌದು. ಅಂದ್ರೆ ತಾವು ಹೇಳಿದ್ರೆ ಅಲ್ಲ, ಈಗ ಇಂಥ ಅನುಭವ ಬಹುಶಃ ನಮ್ಮ ಕೇಳುಗರಿಗೂ ಸಾಕಷ್ಟು
0: ಆಗಿರ್ಬೋದು.
1: ಅದು ಎಷ್ಟು ಅಂದ್ರೆ ಆ ಗೆಳೆಯಂದ್ರು ಬಂದಾಗ ಬಾಗಲ್ದಾಗ ಬೈಕ್ ಗೀಕ್ ನಿಂತಿತ್ತಂದ್ರೆ ಏ ಬ್ಯಾಡ್ ನಡೀಲಿ, ಅವ್ರ ಮನೆಯಾಗಿದ್ದಾನೆ, ಅವ್ನು ಹೋದ್ಮೇಲೆ ಬರೋಣ ಬಾ ಅಂತ ಅನ್ನುವಂತ ಹುಡುಗರು
0: ಇರ್ತಾವ.
1: ಅದೇ ಕೆಲವರು ಆದ್ರೆ ಏ ಅವರಪ್ಪ ಇದಾರೆ ಎಷ್ಟು ಚಂದ ಮಾತಾಡ್ತಾರ, ಒಳಗ್ ಹೋಗೋಣ ಬಾ ಕೂಡೋಣ ಚಂದಾಗಿ ಹೇಳ್ತಾರೆ ಅವರು ಅನ್ನುವಂತೂ ಇರ್ತಾವ.
0: ಅಡ್ವಾಂಟೇಜ್ ಹೇಳ್ತೀನಿ, ಈಗ ಇವತ್ತಿನ ಕಾಲದೊಳಗೆ ಒಬ್ರು ಇಬ್ರು ಮಕ್ಳು ಇರ್ತಾರ, ನೀವು ಆ ಸ್ವಭಾವವನ್ನ ಬೆಳೆಸ್ಕೊಂಡ್ರೆ ನಿಮ್ಗೆ ಎಂಟತ್ ಮಕ್ಳು ಆಗ್ತಾವ.
1: ಹೌದು, ನಿಜ.
0: ಇದು ಬೋನಸ್ ಅಲ್ರಿ ಲೈಫ್ನಾಗ. ಈ ಸ್ವಭಾವವನ್ನ ಬೆಳೆಸ್ಕೊಂಬೋದೇ ನಮ್ಮ ಸ್ವಭಾವ ಆಗ್ಬೇಕು.
1: ಒಂದು ಗುರುರಾಜ್ ಪಾಟೀಲ್ ಅವರ, ಮತ್ತೆ ಈ ಸ್ನೇಹ ಈ ಬಂಧ ಅನ್ನೋದು ಎರಡು ದಿನಕ್ಕೆ ಮುಗಿದು ಹೋಗುದಲ್ಲ. ಈಗ ತಾವು ಮಾತಾಡ್ತಾ ಹೇಳಿದ್ರಿ 2014 ಒಳಗ ನಿಮ್ಮ ಒಟ್ಟು ಗೆಳೆಯಂದ್ರ ಒಂದ್ ಕಡೆಗೆ
0: ಸೇರಿಸಿದ್ದೆ
1: ಅಂತ ಅಲೂಮ್ನಿಗಳು ಇವತ್ತು ಬಹಳ ಸಾಮಾನ್ಯ ಆಗ್ಯಾವ. ಎಲ್ಲರೂ ಕೂಡ ಎಷ್ಟೋ ವರ್ಷದ ನಂತರ ಒಂದ್ ಕಡೆಗೆ ಸೇರ್ತಾರೆ, ತಮಗೆ ಕಲಿಸಿದ ಗುರುಗಳನ್ನ ಕರೀತಾರ, ಸ್ಮರಿಸ್ತಾರ, ಅವ್ರಿಗೊಂದು ಸನ್ಮಾನ ಮಾಡ್ತಾರ. ಇದು ಒಂದು ಬಹಳ ಖುಷಿ ವಾತಾವರಣ,
0: ಖುಷಿ ವಾತಾವರಣ ಅಪರೂಪ. ಇದೆಲ್ಲ ಸಾಧ್ಯ ಆಗೋದು ಅದಕ್ಕೆ ಗೊತ್ತೇನ್ರಿ, ಗೆಳೆತನಕ್ಕೆ ಸಾಧ್ಯ. ಗೆಳೆತನ ಇಲ್ಲ ಅಂದ್ರೆ ಇದು ಸಾಧ್ಯ ಇಲ್ಲ. ಅವ್ನು ನಿಮ್ಮ ಹತ್ರ ಆ ಭಾವನೆ ಇಲ್ಲ ಅಂದ್ರೂ ಅದು ಸಾಧ್ಯ ಇಲ್ಲ. ಮತ್ತೆ ಇನ್ನೊಂದು ಹೇಳ್ತೀನಂತ, ಗೆಳೆತನ ಆಗ್ತದೆ ಒಂದು ವಯೋಮಿತಿ ಒಳಗಡೆ, ಅದನ್ನ ನಡೆಸುವಂತಹದ್ದು, ಬೆಳೆಸ್ಕೊಂಡು ಹೋಗುವಂತಹದ್ದು, ಮುಂಬರುವ ದಿವಸಗಳು ಜೀವಂತವಾಗಿಡುವಂತಹದ್ದು ಇದೆಲ್ಲ, ಇದು ನಮ್ಮ ಸಂಸ್ಕಾರದಿಂದ ಬರ್ತದೆ. ಅದಕ್ಕೆ ಗೆಳೆತನ ಅನ್ನೋದು ಬಹಳ ಪವಿತ್ರವಾದಂತಹದ್ದು. ಯಾವಾಗ ಇದನ್ನ ಯಾರು ಗೆಳೆಯರನ್ನ, ನಾಗಲೇ ಹೇಳಿದೆ ನಿಮ್ಗೆ, ನಾನು ಜಗ್ಗು ಮಂದಿ ಗೆಳೆಯಂದ್ರಿದ್ದಾರೆ ಅಂತ ಹೇಳಿ, ನಾ ಯಾಕೆ ಆರಾಮಿರ್ತೀನಿ, ಯಾವಾಗ ಖುಷಿಯಿಂದ ಇರ್ತೀನಿ ಅಂದ್ರೆ, ಯಾಕಂದ್ರೆ ಎಲ್ಲಾ ಕಡೆನೂ ನನ್ನ ಗೆಳೆಯಂದ್ರೆ ಸಿಗ್ತಾರೆ. ಯಾರು ಹೆಚ್ಚಿಗೆ ಗೆಳೆಯಂದಿರ್ತಾರೆ ನೋಡ್ರಿ, ಅವ್ರು ಹೆಚ್ಚು ವೆಂಟ್ ಔಟ್ ಆಗ್ತದೆ. ಏನ್ರ ಟೆನ್ಷನ್ ಇತ್ತು, ಏ ಬಾರ್ಬೋ ಮನೆ ಇವತ್ತು ಹಿಂಗಾತು ಅಂತ, ಯಾರು ಬೇಕಾದ್ರೂ ಇರ್ಬೋದು, ಯಾಕೋ ಅವ್ರನ್ನ ಭೇಟಿ ಯಾರು ಎಲ್ಲರ ಭೇಟಿ ಆದ್ರೆ ಅಂತ ಹೇಳಿ ಅವ್ರ ಮುಸುಡಿ ನೋಡಿದ್ರೆ ಹೇಳ್ತಾರೆ, ನೀನ್ ಏನಾಗೈತಿ, ಹಿಂಗ್ ಯಾಕೆ ಕಾಣಿಸ್ಲಿಕ್ಕೈತಿ ಅಂತ. ಅವಾಗ ಯಾವಾಗ ನಾವು ಹಂಚ್ಕೋತೀವಿ, ನಮ್ಮ ಮನಸ್ಸು ಸ್ವಾಭಾವಿಕವಾಗಿ ಹಗುರ ಆಗ್ತದೆ. ಯಾಕೆ ಇದು ಬೇಕು ಅಂತ ಇವತ್ತಿನ ದಿವಸದೊಳಗಂದ್ರೆ, ಯಾಕೆ ನಮಗೆ ಹೆಚ್ಚು ಗೆಳೆಯಂದ್ರೆ ಬೇಕಂದ್ರೆ, ನಾವು ನೋಡ್ಲಿಕ್ಕತ್ತೀವ್ರಿ, ಯಾವ ವಯೋಮಿತಿನೂ ಇಲ್ಲ, ಹುಚ್ಚುಚ್ಚಾರು ಯಾವ್ದು ಬೇಕಾದ ವಯಸ್ಸಿಗೆ ಆತ್ಮಹತ್ಯೆ ಅನ್ನೋದಕ್ಕೆ ಗುರಿಯಾಗ್ಲಿಕ್ಕತ್ತೀವಿ. ಯಾಕಂದ್ರೆ ಅವ್ರು ಒಳಗಿರುವಂತ ವಿಚಾರನ್ನ ಕೇಳುವಂತವ್ರು ಯಾರು ಸಿಗದೇ ಇದ್ದಾಗ,
1: ಮತ್ತೆ ಏಕಾಂಗಿತನವನ್ನು
0: ಅನುಭವಿಸ್ತಾ ಇದ್ದಾಗ, ಏನೆಲ್ಲ ಚಟಕ್ಕೆ ಕಾರಣ, ಮೊಬೈಲ್ಗೆ ಅಡಿಕ್ಷನ್ ಕಾರಣ, ಗ್ಯಾಂಬ್ಲಿಂಗಿಗೆ ಕಾರಣ, ಇವೆಲ್ಲ ಬಗೆಹರಿಸ್ಬೇಕಂತಂದ್ರೆ ಆ ಗೆಳೆತನ, ಆ ಪ್ರೀತಿ, ಆ ಬಾಂಧವ್ಯ ಇದ್ದಾಗ ಇವೆಲ್ಲವೂ ಕಡಿಮೆ, ಕಾಲಕ್ರಮೇಣ ಕಡಿಮೆ ಆಗ್ತದೆ.
1: ಮತ್ತೆ ನಾವು ಎಲ್ಲಕ್ಕೂ ಕೊನೆಗೆ ಬರುವುದು ಮನೆಯ ಒಂದು ಸಂಸ್ಕಾರ ಪದ್ಧತಿ ಇದೆ, ಅಲ್ಲಿಗೆ ಬರ್ತೀವಿ. ಹಂಗಾಗಿ ಉತ್ತಮ ಸಂಸ್ಕಾರ, ಉತ್ತಮ ಪದ್ಧತಿ ಇದ್ದಲ್ಲಿ ಮಕ್ಕಳಿಗೆ ಉತ್ತಮ ಗೆಳೆಯಂದ್ರು ಲಭ್ಯ ಆಗ್ತಾರ, ಅವ್ರ ಜೀವನ ಕೂಡ ಉತ್ತಮ ರೀತಿಯಲ್ಲಿ ಬೆಳೆಯುತ್ತದೆ.
0: ಎಲ್ಲವನ್ನೂ ಅನುಕರಣೆ ಮಾಡಿ ಕಲಿತಾರ ಅಂತ ಹೇಳ್ತೀವಲ್ಲ ನಾವು. ಆಮೇಲೆ ಎಷ್ಟೋ ಸರಿ ಮಕ್ಕಳಿಗೆ ನಾವು ಹೇಳ್ತೀವಿ, ಏ ಒಳ್ಳೆ ಗೆಳೆಯಂದ್ರೆ ಮಾಡ್ಕೋಬೇಕು ಅಂತ ನಾವು ಎಷ್ಟೋ ಪಾಲಕರು ಅಡ್ವೈಸ್ ಮಾಡ್ತಿರ್ತಾರೆ. ಆದ್ರೆ ನಾ ಏನಂತೀನಿ, ಅದನ್ನ ಡೆಮಾನ್ಸ್ಟ್ರೇಟ್ ಮಾಡಬೇಕು, ಅದನ್ನ ತೋರಿಸ್ಬೇಕು. ನಮ್ಮನೆಗೆ ನಮ್ಮ ಗೆಳೆಯಂದ್ರೆ ಬಂದಾಗ ಅವರ ಇರುವಿಕೆ, ಅವರ ಹಾವಭಾವ, ಅವರ ಬೆಳವಣಿಗೆಯನ್ನ ನೋಡಿ ನಮ್ಮ ಮಕ್ಕಳು ಸಹ ಅದನ್ನ ಅನುಕರಣೆ ಮಾಡ್ತಾರೆ. ಅದಕ್ಕೆ ಗೆಳೆತನ ಅನ್ನೋದು ಬಹಳ ಪವಿತ್ರವಾಗಿರುವಂತಹದ್ದು.
1: ಗುರುರಾಜ್ ಪಾಟೀಲ್ ಅವರ, ಇವತ್ತು ನಾನೇ ಒಂದು ಪ್ರಶ್ನೆ ಹೇಳ್ಬಿಡ್ತೀನಿ. ನಿಮ್ಮ ಜೀವನದಲ್ಲಿ ನಿಮ್ಮ ಮೆಚ್ಚಿನ ಗೆಳೆಯ ಅಥವಾ ಗೆಳತಿ ಬಗ್ಗೆ ಒಂದು 4 ಸಾಲು ಬರೀರಿ.
0: 4 ಸಾಲು ಬರೀರಿ, ಅಥವಾ ಅವರಿಗೆ ಪತ್ರ ಬರದಂಗೆ ನನಗೆ ಪತ್ರ ಬರೀರಿ.
1: ಅಡ್ಡಿಲ್ಲ, ಹಂಗೂ ಆಗ್ಬೋದು,
0: ಹಂಗೂ ಆಗ್ಬೋದು.
1: ಆಯ್ತು ಗುರುರಾಜ್ ಪಾಟೀಲ್ ಅವರ, ಗೆಳೆತನದ ಬಗ್ಗೆ ಸಾಕಷ್ಟು ನಾವು ಚರ್ಚೆ ಮಾಡಿದ್ದೀವಿ. ಧನ್ಯವಾದಗಳು, ನಮಸ್ಕಾರ.
0: ನಮಸ್ಕಾರ.
2: ವಿಳಾಸ: ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ ರಸ್ತೆ, ಹುಬ್ಬಳ್ಳಿ. 580030. ಇದುವರೆಗೆ ಗೆಳೆತನ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳಿದಿರಿ.
3: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್.
4: ಪಾಲನೆ ಪೋಷಣೆ ಬೇಕಾಲೋಚನೆ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು
5: ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ.
3: 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ.
5: ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿಯವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಮತ್ತು ಕಾಮರ್ಸ್, ಪಿಯು ಕಾಲೇಜ್ ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಉತ್ತಮ ಸಂಸ್ಥೆಯಾಗಿದೆ.
3: ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್,
5: ವಿಶಾಲವಾದ ಕ್ಯಾಂಪಸ್,
3: ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್,

0: ಆಟದ ಮೈದಾನ,
1: ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ.
0: ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ಸಂಪರ್ಕಿಸಿ
1: 8 1 2 3 0 4 2 6 3 7. ಮತ್ತೆ ಮುಂದಿನ ಸಮಾಲೋಚನೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಸ್ಮಾರ್ಟ್ ಡೋರ್ ಲಾಕ್ ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಸುಧೀಂದ್ರ ಯಲಗೂರ್.
2: ನೀವು ಎಂದಾದರೂ ಮನೆಯಿಂದ ಹೊರಬಂದ ನಂತರ ಅಯ್ಯೋ ಬೀಗ ಹಾಕಿದ್ದೇನ ಎಂದು ಆತಂಕದಿಂದ ವಾಪಸ್ ಹೋಗಿದ್ದೀರಾ? ಅಥವಾ ಕೀಲಿ ಕಳೆದು ಹೋಗಿ ಮನೆಯ ಹೊರಗಡೆ ಗಂಟೆಗಟ್ಟಲೆ ಕಾದಿದ್ದೀರಾ? ಖಂಡಿತ ಈ ಅನುಭವ ನಮಗೆಲ್ಲರಿಗೂ ಒಮ್ಮೆಯಾದರೂ ಆಗಿರುತ್ತದೆ. ಆದರೆ ಇಂದಿನ ಡಿಜಿಟಲ್ ಯುಗದಲ್ಲಿ ನಮ್ಮ ಮನೆಯ ಭದ್ರತೆ ಕೂಡ ಸ್ಮಾರ್ಟ್ ಆಗಿದೆ. ಹೌದು, ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಸ್ಮಾರ್ಟ್ ಡೋರ್ ಲಾಕ್ಗಳ ಬಗ್ಗೆ ಮಾತನಾಡೋಣ. ಏನಿದು ಸ್ಮಾರ್ಟ್ ಡೋರ್ ಲಾಕ್? ಇದು ಸಾಂಪ್ರದಾಯಿಕ ಕೀಲಿಗಳಿಗಿಂತ ಭಿನ್ನವಾದ ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸುವ ಸುರಕ್ಷತಾ ಸಾಧನವಾಗಿದೆ. ಇದು ನಿಮ್ಮ ಮನೆಯ ಪ್ರವೇಶ ದ್ವಾರವನ್ನು ಹೆಚ್ಚು ಸುರಕ್ಷಿತವಾಗಿಸುತ್ತದೆ. ಈ ಲಾಕ್ಗಳನ್ನು ತೆರೆಯಲು ನೀವು ಭೌತಿಕ ಕೀಲಿಯನ್ನು ಬಳಸುವ ಅಗತ್ಯವಿರುವುದಿಲ್ಲ. ಇದರಲ್ಲಿ ಹಲವಾರು ವಿಧಗಳಿವೆ. ಮೊದಲನೆಯದಾಗಿ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್, ನಿಮ್ಮ ಬೆರಳಚ್ಚು ಬಳಸಿ ತೆರೆಯಬಹುದು. ಪಾಸ್ಕೋಡ್ ಅಥವಾ ಪಿನ್ ಸಂಖ್ಯೆಗಳನ್ನು ನಮೂದಿಸಿ ತೆರೆಯಬಹುದು. RFID ಕಾರ್ಡ್ಗಳು, ಕಾರ್ಡ್ ಸ್ಪರ್ಶಿಸಿ ಬಾಗಿಲನ್ನು ತೆರೆಯಬಹುದು. ಮೊಬೈಲ್ ಆಪ್, ಇಂಟರ್ನೆಟ್ ಮೂಲಕ ಜಗತ್ತಿನ ಯಾವುದೇ ಮೂಲೆಯಿಂದ ನಿಮ್ಮ ಮನೆಯ ಬಾಗಿಲನ್ನು ತೆರೆಯಬಹುದು ಅಥವಾ ಮುಚ್ಚಬಹುದು. ಇದರ ಮುಖ್ಯ ಅನುಕೂಲಗಳೇನು ಎಂದು ನೋಡುವುದಾದರೆ, ಮೊದಲನೇದಾಗಿ ಕೀಲಿ ಕಳೆದು ಹೋಗುವ ಭಯವೂ ಇರುವುದಿಲ್ಲ. ಎರಡನೇದಾಗಿ ನಿಮ್ಮ ಮನೆಯಲ್ಲಿ ಯಾರು ಬಂದು ಹೋಗುತ್ತಿದ್ದಾರೆ ಎಂಬುದು ನಿಮ್ಮ ಮೊಬೈಲ್ಗೆ ಮಾಹಿತಿಯು ದೊರಕುತ್ತದೆ. ಮೂರನೆಯದಾಗಿ ನೀವು ಮನೆಯಲ್ಲಿದ್ದರೂ ನಿಮ್ಮ ಸಂಬಂಧಿಕರಿಗೆ ತಾತ್ಕಾಲಿಕ ಪಾಸ್ಕೋಡ್ ಅನ್ನು ನೀಡಬಹುದು. ಅನೇಕ ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ ಕಂಪನಿಗಳು ಈಗ ಭಾರತದಲ್ಲಿ ಅತ್ಯುತ್ತಮ ಸ್ಮಾರ್ಟ್ ಲಾಕ್ಗಳನ್ನು ತಯಾರಿಸುತ್ತವೆ. ಆದರೆ ನೆನಪಿಡಿ, ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ಕೆಲವೊಂದು ಜಾಗ್ರತೆಗಳು ಅಗತ್ಯವಾಗಿವೆ. ಸ್ಮಾರ್ಟ್ ಲಾಕ್ಗಳಿಗೆ ವಿದ್ಯುತ್ ಅಥವಾ ಬ್ಯಾಟರಿ ಬೇಕು. ವೈಫೈ ಅಥವಾ ಇಂಟರ್ನೆಟ್ ಸಂಪರ್ಕ ಅಗತ್ಯವಿರಬಹುದು. ಬ್ಯಾಟರಿ ಖಾಲಿಯಾದಾಗ ಎಚ್ಚರಿಕೆ ನೀಡುವ ಸಿಸ್ಟಮ್ಗಳನ್ನು ಹೊಂದಿರುವ ಲಾಕ್ಗಳನ್ನು ಆರಿಸುವುದು ಉತ್ತಮ ಹೆಜ್ಜೆಯಾಗಿದೆ. ಅನೇಕರಿಗೆ ಒಂದು ಸಾಮಾನ್ಯ ಸಂದೇಹವಿರುತ್ತದೆ, ಮನೆಯಲ್ಲಿ ಕರೆಂಟ್ ಹೋದರೆ ಅಥವಾ ಇಂಟರ್ನೆಟ್ ಸ್ಥಗಿತಗೊಂಡರೆ ಬಾಗಿಲು ಲಾಕ್ ಆಗಿ ಉಳಿಯುತ್ತದೆಯೇ? ಖಂಡಿತ ಇಲ್ಲ. ಹೆಚ್ಚಿನ ಸ್ಮಾರ್ಟ್ ಲಾಕ್ಗಳು ಬಿಲ್ಟಿನ್ ಲಿಥಿಯಂ ಅಯಾನ್ ಅಥವಾ AA ಬ್ಯಾಟರಿಗಳ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಕರೆಂಟ್ ಹೋದರೂ ಇವು ನಿರಂತರವಾಗಿ ಕೆಲಸ ಮಾಡುತ್ತವೆ. ಬ್ಯಾಟರಿ ಶೇಕಡ 10% ಬಂದಾಗ ನಿಮ್ಮ ಮೊಬೈಲ್ಗೆ ಎಚ್ಚರಿಕೆ ಸಂದೇಶ ಬರುತ್ತದೆ. ಒಂದು ವೇಳೆ ಬ್ಯಾಟರಿ ಸಂಪೂರ್ಣ ಖಾಲಿಯಾದರೂ ಪವರ್ ಬ್ಯಾಂಕ್ ಮೂಲಕ ತುರ್ತು ಚಾರ್ಜ್ ಮಾಡಲು USB ಪೋರ್ಟ್ಗಳು ಕೂಡ ಹೊಂದಿರುತ್ತದೆ. ಹಾಗೆಯೇ ಬ್ಯಾಕಪ್ ಆಗಿ ಬಳಸಲು ಭೌತಿಕ ಕೀಲಿ ಕೂಡ ಹೊಂದಿರುತ್ತದೆ. ಈಗ ನಾವು ಇದರ ಪ್ರಮುಖ ತಾಂತ್ರಿಕ ವೈಶಿಷ್ಟ್ಯಗಳನ್ನು ನೋಡೋಣ. ಮೊದಲನೇದಾಗಿ OTP ಪ್ರವೇಶ. ನಿಮ್ಮ ಮನೆಗೆ ಕೊರಿಯರ್ ಬಂದಾಗ ಅಥವಾ ಯಾರಾದರೂ ಅತಿಥಿಗಳು ಬಂದಾಗ ನೀವು ಆಫೀಸ್ನಲ್ಲಿದ್ದೇ ನಿಮ್ಮ ಮೊಬೈಲ್ ಮೂಲಕ ಕೇವಲ ಒಂದು ಬಾರಿ ಮಾತ್ರ ಬಳಸಬಹುದಾದ ಒನ್ ಟೈಮ್ ಪಾಸ್ವರ್ಡ್ ಅನ್ನು ಸೃಷ್ಟಿಸಿ ಅವರಿಗೆ ನೀಡಬಹುದು. ಎರಡನೇದಾಗಿ ಫೇಸ್ ರೆಕಗ್ನಿಷನ್. ಅತ್ಯಾಧುನಿಕ ಮಾಡೆಲ್ಗಳಲ್ಲಿ ಮುಖ ಗುರುತಿಸುವ ತಂತ್ರಜ್ಞಾನವಿದ್ದು ಬಾಗಿಲಿನ ಮುಂದೆ ನಿಂತ ತಕ್ಷಣ ಲಾಕ್ ತೆರೆಯುತ್ತದೆ. ಅಲಾರಾಮ್ ಸಿಸ್ಟಮ್. ಯಾರಾದರೂ ತಪ್ಪು ಪಾಸ್ವರ್ಡ್ ಅನ್ನು ಅನೇಕ ಬಾರಿ ಒತ್ತಿದಾಗ ಅಥವಾ ಬೀಗವನ್ನು ಬಲವಂತವಾಗಿ ಮುರಿಯಲು ಯತ್ನಿಸಿದರೆ ಲಾಕ್ನಿಂದ ದೊಡ್ಡದಾಗಿ ಸೈರನ್ ಶಬ್ದ ಬರುತ್ತದೆ ಮತ್ತು ನಿಮ್ಮ ಫೋನಿಗೆ ಅಲರ್ಟ್ ಕೂಡ ಬರುತ್ತದೆ. ಆದರೆ ಮಾರುಕಟ್ಟೆಯಲ್ಲಿ ಸ್ಮಾರ್ಟ್ ಲಾಕ್ ಖರೀದಿಸುವ ಮುನ್ನ ಈ ಅಂಶಗಳನ್ನು ಗಮನಿಸಿ ಖರೀದಿಸಬೇಕು. ಮೊದಲನೆಯದಾಗಿ ಬಾಗಿಲಿನ ದಪ್ಪ. ನಿಮ್ಮ ಮನೆಯ ಮುಖ್ಯ ಬಾಗಿಲು ಕನಿಷ್ಠ 35mm ನಿಂದ 60mm ದಪ್ಪ ಇರಬೇಕು. ಮರದ ಅಥವಾ ಸ್ಟೀಲ್ ಬಾಗಿಲುಗಳಿಗೆ ಬೇರೆ ಬೇರೆ ಮಾದರಿಯ ಲಾಕ್ಗಳು ಮಾರುಕಟ್ಟೆಯಲ್ಲಿ ಸಿಗುತ್ತವೆ. ಕನೆಕ್ಟಿವಿಟಿ. ಬ್ಲೂಟೂತ್ ಲಾಕ್ಗಳು ಕೇವಲ 10% ಮಾತ್ರ ಕೆಲಸ ಮಾಡುತ್ತವೆ. ದೂರದಿಂದ ನಿಯಂತ್ರಿಸಲು ವೈಫೈ ಇರುವ ಲಾಕ್ಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಕೊನೆಯದಾಗಿ ಸುರಕ್ಷತೆಯು ನಮ್ಮ ಆದ್ಯತೆ. ಹಳೆಯ ಬೀಗಗಳ ಜಾಗದಲ್ಲಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದು ಇಂದು ಅನಿವಾರ್ಯ ಮತ್ತು ಸುಲಭ. ಆದ್ದರಿಂದ ನಿಮ್ಮ ಮನೆಯ ಬಾಗಿಲಿಗೆ ಸ್ಪಾಟ್ ಸ್ಪರ್ಶ ನೀಡಿ ನೆಮ್ಮದಿಯಿಂದ ಇರಿ.
1: ಸ್ಮಾರ್ಟ್ ಡೋರ್ ಲಾಕ್ ಈ ಬಗ್ಗೆ ಮಾತನಾಡಿದವರು ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಸುಧೀಂದ್ರ ಯಲಗೂರ್. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಸ್ಮಾರ್ಟ್ ಡೋರ್ ಲಾಕ್ಗಳನ್ನು ತೆರೆಯಲು ಬಳಸುವ ವಿಧಗಳು ಯಾವುವು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ

0: ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ ಕೆಎಲ್ಎಕ್ಸ್ ವಿಡಿಐಟಿ, ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
1: ಆಕಾಶವಾಣಿ ಧಾರವಾಡ.
0: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.

ಆಕಾಶವಾಣಿ ಧಾರವಾಡ ಸಮಯ 6:55 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

0: परिवर्तमाना विश्वस्य बहुपक्षीय संस्थासु तत्कालीन परिष्कारस्य च प्रतिबद्धतां पुनरुक्तवन्तः। प्रधानमंत्री मोदी पञ्चराष्ट्रयात्रायाः पञ्चमे अन्तिमे च चरणे इटली देशस्य राजधानीं रोम नगरं आगतवान्। भारतस्य समृद्ध कला परम्परायाः उत्सवे भव्य सांस्कृतिक संध्यायाः कार्यक्रमे सम्पूर्ण यूरोपतः भारतीय शास्त्रीय संगीतकाराः नर्तकाः च भागं गृहीत्वा प्रधानमन्त्रिणः मोदिनः स्वागत सत्कारस्य साक्षिणः अभवन्। लोकसभायाः अध्यक्ष ओम बिरला निगम विधि संशोधन विधेयक 20-26 इत्यस्य कृते संयुक्त समितिं घटितवान्। लोकसभा सांसद सुधीर गुप्ता समितेः अध्यक्षरूपेण नियुक्त वर्तते। समितौ लोकसभायाः 21 सदस्याः विनोद श्रीधर तावडे, सुजीत कुमार, उज्ज्वल निकम इत्येतैः सह राज्यसभायाः 9 सदस्याः कमलजीत सहरावत, बैजयंत पांडा, डॉ निशिकांत दुबे इत्येतैः सह निम्न सदनस्य सदस्याः च सन्ति। भारतीय रेलवे विद्युतीकरणस्य दिशि महत्वपूर्ण कार्यं कुर्वन् 99.6% विद्युत् सम्पर्कं प्राप्नोति, यद्धि 370+ किलोमीटरतः अधिकं यावत् प्राप्तम् अस्ति। अस्मिन् वर्षे मार्च मासपर्यन्तं भारतेन व्यावहारिकरूपेण स्वस्य ब्राडगेज जालस्य पूर्णविद्युत्करणं प्राप्य यूरोपीय संघस्य, युनाइटेड किंग्स, अमेरिका संयुक्त राज्यस्य च प्रमुख रेल व्यवस्थाभ्यः अग्रेस्थितं वर्तते। मणिपुरस्य अपर प्रमुख वस्त्र वाणिज्य उद्योग सचिव अनुराग वाजपेयी इत्यनेन उक्तं यत् राज्य सर्वकारः राज्यस्य समृद्धानि वस्त्र हस्तकरघ परम्पराणि प्रवर्तयितुं अन्ताराष्ट्रिय विपणिषु निर्यातं कर्तुं च कार्यं कुर्वन् अस्ति। आईपीएल इति 20-20 क्रिकेट लीग प्रतिस्पर्धायां अद्य सायं 7:30 कोलकाता नाइट राइडर्स दलं कोलकाता नगरे मुंबई इंडियंस दलं सम्मुखीकरिष्यति इति वार्ताः।
1: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
2: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
3: 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
2: 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
3: ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
2: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ
3: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ.
2: ಮೊಬೈಲ್ 9444-8309994.
4: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
5: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796-999-1827.
6: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
7: ಉಸಿರಾಗುವೆ
6: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ.
7: ಹಸಿರಾಗುವೆ
6: ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
8: ಬದುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
6: ದಯವಿಟ್ಟು ಮನೆಗೊಂದು ಸಸಿ ನೀಡಿ.
1: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ಕೇಳುತ್ತೀರಿ ನಮ್ಮ ನಿಲಯದಿಂದ. 7:15 ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
9: ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
10: ಕನ್ನಡ
9: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ.

ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ನಿತ್ಯ ವಾಕಿಂಗ್ ಮಾಡಿ. ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
1: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
0: ಕೀಲುಗಳ ಸವಕಳಿ ಕಡಿಮೆಯಾಗಬೇಕೇ? ಮೂಳೆಗಳು ಶಕ್ತಿಯುತವಾಗಬೇಕೇ? ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.

0: ನಿತ್ಯ ವಾಕಿಂಗ್ ಮಾಡಿ. ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
1: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
0: ಕೀಲುಗಳ ಸವಕಳಿ ಕಡಿಮೆಯಾಗಬೇಕೇ? ಮೂಳೆಗಳು ಶಕ್ತಿಯುತವಾಗಬೇಕೇ? ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.

ಕೇಳುಗರೇ ಗಮನಿಸಿ, ಈ ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಷಣ ಅರುಣ ಶ್ರೀನಿವಾಸ್ ಅವರಿಂದ. ವಿಷಯ ಕಷ್ಟದ ಬಾಗಿಲಿಗೆ ನಗುವಿನ ತೋರಣ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಈ ಮಧ್ಯಾಹ್ನ 12:35 ಪ್ರಸಾರವಾಗುವ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಆಯುರ್ವೇದ ಅಂದು ಇಂದು ಡಾ ಸಿ ಎ ಕಿಶೋರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ದಲಿತರು ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚಾರ. ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ. ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಸ್ಥಗಿತಗೊಂಡ ಅಭಿವೃದ್ಧಿ, ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಗುದ್ದಾಟ, ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪ. ರಾಜ್ಯಾದ್ಯಂತ ಜೂನ್ 28ರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ, ಅಪರ ಮುಖ್ಯ ಕಾರ್ಯದರ್ಶಿ ಉಮಾ ಮಹಾದೇವನ್ ಮಾಹಿತಿ. ಈಗ ವಾರ್ತೆಗಳ ವಿವರ. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ಬಡವರು, ದಲಿತರು, ಮಹಿಳೆಯರ ಅಭಿವೃದ್ಧಿಗೆ ಸರ್ಕಾರ ಬದ್ಧ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ನಮ್ಮ ಸರ್ಕಾರ ಯಶಸ್ವಿಯಾಗಿ 3 ವರ್ಷಗಳನ್ನು ಪೂರೈಸುತ್ತಿರುವ ಹಿನ್ನೆಲೆ ಕಲ್ಪತರನಾಡು ತುಮಕೂರಿನಲ್ಲಿ ನಡೆದ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶದಲ್ಲಿ ಸುಮಾರು 1.52 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಿದ್ದೇವೆ. ಈ ಮೂಲಕ ಕಾಲಾನುಕಾಲದಿಂದ ಅತಂತ್ರದಲ್ಲಿ ಬದುಕುತ್ತಿದ್ದ ಕುಟುಂಬಗಳ ಸೂರಿಗೆ ದಾಖಲೆಗಳ ಗ್ಯಾರಂಟಿ ಒದಗಿಸಿದ್ದೇವೆ ಎಂದರು. ಇದಲ್ಲದೆ ತುಮಕೂರು ಜಿಲ್ಲಾ ವ್ಯಾಪ್ತಿಯ 682 ಕೋಟಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ವಿವಿಧ ಇಲಾಖೆಗಳ ಫಲಾನುಭವಿಗಳಿಗೆ ನೇಮಕಾತಿ ಪತ್ರ ಸೇರಿದಂತೆ ಹಲವು ಸವಲತ್ತುಗಳನ್ನು ವಿತರಿಸಿದ್ದೇವೆ. ಇದು ಸರ್ಕಾರದ ಬದ್ಧತೆಗೆ ಸಾಕ್ಷಿ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಅಸಹಕಾರದ ಮಧ್ಯೆಯೂ ರಾಜ್ಯ ಸರ್ಕಾರ ಅಪೂರ್ವ ಸಾಧನೆ ಮಾಡುತ್ತಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ತುಮಕೂರಿನ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ನಡೆದ ರಾಜ್ಯ ಸರ್ಕಾರದ 3ನೇ ವರ್ಷದ ಸಾಧನಾ ಸಮಾವೇಶ ಮತ್ತು 1.52 ಲಕ್ಷ ಮಂದಿಗೆ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ 60,000 ಕೋಟಿಯಷ್ಟು ಹಣ ಬಳಸುತ್ತಿದ್ದೇವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ವರ್ಷಕ್ಕೆ 28,000 ಕೋಟಿ ಹಣ ಖರ್ಚು ಮಾಡುತ್ತಿದ್ದೇವೆ. ಇದರಿಂದ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಎಂದರು. ತುಮಕೂರು ಜಿಲ್ಲೆಯಲ್ಲಿ ಒಂದೇ ದಿನ 600 ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರಿಗೆ ನೇಮಕಾತಿ ಪತ್ರ ಕೊಡಲಾಗಿದ್ದು, ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಟ್ಟಿಗೆ ದಾಖಲೆ ಎಂದು ಸಚಿವರು ಹೇಳಿದರು. ಮಹಿಳೆಯರ ಮೇಲಿನ ದೌರ್ಜನ್ಯ, ಕಿರುಕುಳ ಹಾಗೂ ಸೈಬರ್ ಅಪರಾಧ ಪ್ರಕರಣಗಳಿಗೆ ತ್ವರಿತ ಸ್ಪಂದನೆ ನೀಡುವುದು ಪೊಲೀಸ್ ಇಲಾಖೆಯ ಮೊದಲ ಆದ್ಯತೆಯಾಗಬೇಕು ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ. ಧಾರವಾಡ ಮಹಿಳಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಲ್ಲಿನ ಕಾರ್ಯವೈಖರಿ, ಮೂಲ

0: ಸೌಕರ್ಯಗಳು ಹಾಗೂ ಮಹಿಳೆಯರಿಗೆ ನೀಡಲಾಗುತ್ತಿರುವ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಮಹಿಳೆಯರು ಯಾವುದೇ ರೀತಿಯ ಅನ್ಯಾಯ, ಶೋಷಣೆ ಅಥವಾ ಕಿರುಕುಳಕ್ಕೆ ಒಳಗಾದಾಗ ಭಯಪಡದೆ ಮುಂದೆ ಬಂದು ದೂರು ನೀಡಬೇಕು. ಮಹಿಳಾ ಪೊಲೀಸ್ ಠಾಣೆಗಳು ಮಹಿಳೆಯರಿಗೆ ಸುರಕ್ಷತೆ ಹಾಗೂ ಆತ್ಮವಿಶ್ವಾಸ ತುಂಬುವ ಕೇಂದ್ರಗಳಾಗಬೇಕು. ಪೊಲೀಸ್ ಸಿಬ್ಬಂದಿ ಮಹಿಳೆಯರೊಂದಿಗೆ ವಿನಯ ಹಾಗೂ ಮಾನವೀಯತೆಯಿಂದ ವರ್ತಿಸಬೇಕು. ಮಹಿಳೆಯರ ಸುರಕ್ಷತೆ ಮತ್ತು ಗೌರವ ಕಾಪಾಡುವಲ್ಲಿ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಅವರು ನಿರ್ದೇಶನ ನೀಡಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಈ ಕುರಿತು ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಮತ್ತು ನ್ಯಾಯಮೂರ್ತಿ ಕೆ ಮನ್ಮಧರಾವ್ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಈ ಆದೇಶ ಹೊರಡಿಸಿದ್ದು, ಮುಷ್ಕರ ನಡೆಸದಂತೆ ಸಾರಿಗೆ ನೌಕರರಿಗೆ ಸೂಚಿಸಿದೆ. ಸಮಸ್ಯೆಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿರುವ ನ್ಯಾಯಪೀಠ ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಂಘಟನೆಗಳಿಗೆ ನೋಟಿಸ್ ಜಾರಿಗೊಳಿಸಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಸ್ಥಗಿತಗೊಂಡಿದ್ದು ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಸರ್ಕಾರ ಗುದ್ದಾಟದಲ್ಲಿ ಮಗ್ನವಾಗಿದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪಿಸಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಂದೆಡೆ ಕುಡಿಯುವ ನೀರಿನ ಬವಣೆ ಉಲ್ಬಣಗೊಂಡಿದ್ದರೆ ಇನ್ನೊಂದೆಡೆ ಅಕಾಲಿಕ ಮಳೆಯಿಂದಾಗಿ ರೈತರು ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ರಾಜ್ಯದ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಗಮನ ಹರಿಸುತ್ತಿಲ್ಲ. ಶಾಸಕರಿಗೆ ಸೂಕ್ತ ಅನುದಾನ ನೀಡದ ಕಾರಣ ಆಯಾ ಕ್ಷೇತ್ರಗಳ ಅಭಿವೃದ್ಧಿ ಕೆಲಸಗಳು, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ಸಾಧ್ಯವಾಗಿಲ್ಲ ಎಂದರು. ಸುಮಾರು 5,000 ಶಾಲಾ ಕಟ್ಟಡಗಳು ಬಿದ್ದು ಹೋಗುವ ಹಂತದಲ್ಲಿವೆ. ರಸ್ತೆಗಳ ದುರಸ್ತಿ ಸಾಧ್ಯವಾಗದೆ ಗುಂಡಿಗಳು ವಿಜೃಂಭಿಸುತ್ತಿವೆ. ಬೆಂಗಳೂರಿನಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಸೂಕ್ತ ಸೌಲಭ್ಯ ಒದಗಿಸದ ಕಾರಣ ಉದ್ಯಮಿಗಳು ಅನ್ಯ ರಾಜ್ಯದತ್ತ ಸಾಗುತ್ತಿದ್ದಾರೆ ಎಂದು ರವಿಕುಮಾರ್ ಟೀಕಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೃಷಿ ಕ್ಷೇತ್ರದಲ್ಲಿನ ಸಂಶೋಧನೆ, ಅಧ್ಯಯನ ಮತ್ತು ತನಿಖೆಗಳು ರೈತರಿಗೆ ನೇರವಾಗಿ ತಲುಪುವಂತೆ ಮತ್ತು ಅವರಿಗೆ ಅವುಗಳ ಪ್ರಯೋಜನಗಳನ್ನು ತಕ್ಷಣವೇ ದೊರೆಯುವಂತೆ ನೋಡಿಕೊಳ್ಳುವ ಉದ್ದೇಶದಿಂದ June 1 to June 15 ಕೃಷಿ ಉಳಿಸಿ ಅಭಿಯಾನ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಭುವನೇಶ್ವರದಲ್ಲಿ ನಡೆದ ಪೂರ್ವ ಪ್ರಾದೇಶಿಕ ಕೃಷಿ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ಆಹಾರ ಭದ್ರತೆ ಖಚಿತಪಡಿಸುವುದು, ಪೌಷ್ಟಿಕ ಆಹಾರ ಒದಗಿಸುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವ 3 ಪ್ರಮುಖ ಆಶಯಗಳನ್ನು ಅಭಿಯಾನ ಹೊಂದಿದೆ ಎಂದರು. ದೇಶದಲ್ಲಿ ಆಹಾರ ಕ್ಷೇತ್ರದಲ್ಲಿ ಸಮಸ್ಯೆ ಹೆಚ್ಚಾಗುತ್ತಿದೆ. ಆದ್ದರಿಂದ ಭಾರತವು ಆಹಾರ ಕ್ಷೇತ್ರದಲ್ಲಿ ಆತ್ಮನಿರ್ಭರವಾಗಬೇಕಾದ ಅಗತ್ಯವಿದೆ ಎಂದ ಸಚಿವರು, ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ, ಇದಕ್ಕಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿದೆ ಎಂದು ಅವರು ಹೇಳಿದರು. ಭಾರತದಲ್ಲಿ ಗಿರಿಜನರ ಸಾಂಸ್ಕೃತಿಕ ಅಸ್ತಿತ್ವ ಮತ್ತು ಸಮುದಾಯ ಚೇತನದ ಪ್ರತೀಕವಾಗಿದ್ದ ಭಗವಾನ್ ಬಿರ್ಸಾ ಮುಂಡಾ ಅವರ 150th ಜಯಂತ್ಯುತ್ಸವದ ಹಿನ್ನೆಲೆ ಇದೇ 24 ಹೊಸದಿಲ್ಲಿಯ ಕೆಂಪುಕೋಟೆ ಆವರಣದಲ್ಲಿ ಗಿರಿಜನರ ಸಾಂಸ್ಕೃತಿಕ ಸಮಾಗಮ ಆಯೋಜಿಸಲಾಗಿದೆ ಎಂದು ವನವಾಸಿ ಕಲ್ಯಾಣದ ರಾಜ್ಯ ಕಾರ್ಯದರ್ಶಿ ಶಾಂತಾರಾಮ್ ಸಿದ್ದಿ ತಿಳಿಸಿದ್ದಾರೆ. ಅಂದು ಹೊಸದಿಲ್ಲಿಯಲ್ಲಿ 5 ವಿಭಿನ್ನ ಸ್ಥಳಗಳಿಂದ ಶೋಭಾಯಾತ್ರೆ ನಡೆಯಲಿದೆ. 500 ಜಾತಿಗಳ 2.5 lakh ವನವಾಸಿಗರು ಗಿರಿಜನರು ಸಾಂಸ್ಕೃತಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದು, ಕರ್ನಾಟಕದಿಂದ 1,200 ಜನ ಹಾಗೂ ಧಾರವಾಡದಿಂದ 48 ಪ್ರತಿನಿಧಿಗಳು ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು.
4: ಈ ವರ್ಷ ಇಡೀ ದೇಶದಲ್ಲಿ ಭಗವಾನ್ ಬಿರ್ಸಾ ಮುಂಡಾರವರು ಯಾರು ಗಿರಿಜನ ಸಮುದಾಯದಿಂದ ಬಹಳ ವರ್ಷಗಳ ಹಿಂದೆ ಮಹಾತ್ಮ ಗಾಂಧೀಜಿಯವರ ಹೋರಾಟಕ್ಕಿಂತನೂ ಮುಂಚೆ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಯಂ ಭಾಗವಹಿಸಿ

0: ಸಿದ್ರು ಅವ್ರನ್ನ ಭಗವಾನ್ ಅಂತಾನೆ ಕರಿತೀವಿ, ಬಿರ್ಸಾ ಮುಂಡನವರನ್ನ. ಅವರು ಬಿಹಾರದವರು. ಅವರ 150ನೇ ಜಯಂತಿಯನ್ನ ದೇಶಾದ್ಯಂತ ಈ ಸಲ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ನಾವೆಲ್ಲ ಆಚರಣೆ ಮಾಡ್ತಾ ಇದೀವಿ. ಈ ಸಂದರ್ಭಕ್ಕೆ ನಾವು ಅವರ ಹೆಸರಿನಲ್ಲಿ ಮತ್ತು ಅವರಿಗೆ ಒಂದು ನಮನ ಸಲ್ಲಿಸುವ ರೂಪದಲ್ಲಿ ಒಂದು ದೊಡ್ಡ ಗಿರಿಜನ ಸಾಂಸ್ಕೃತಿಕ ಮಹಾಶೋಭಯಾತ್ರೆ ಮತ್ತು ಸಾಂಸ್ಕೃತಿಕ ಸಮ್ಮೇಳನವನ್ನು ದಿಲ್ಲಿನಲ್ಲಿ 24 ಮೇ 2026 ನಡೆಸುವರಿದ್ದೇವೆ. ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಸುಮಾರು 2.5-3 ಲಕ್ಷದಷ್ಟು ಈ ಬುಡಕಟ್ಟು ಸಮುದಾಯದವರು ತಮ್ಮ ಸಾಂಸ್ಕೃತಿಕ ವೇಷಭೂಷಣದೊಂದಿಗೆ ಸೇರ್ತಾರೆ.
1: ಬರುವ ಜೂನ್ 28 ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತೆ ಉಮಾ ಮಹದೇವನ್ ತಿಳಿಸಿದ್ದಾರೆ. ಲಸಿಕಾ ಅಭಿಯಾನ ಕುರಿತಂತೆ ವರ್ಚುವಲ್ ಮೂಲಕ ಸಭೆ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿನ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಜೂನ್ 28 ಲಸಿಕೆ ಹಾಕಲಾಗುವುದು. ನಂತರದ 3 ದಿನಗಳ ಕಾಲ ಅಂದರೆ ಜೂನ್ 29, 30 ಹಾಗೂ ಜುಲೈ 1 ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ಹಾಕಲಾಗುವುದು ಎಂದರು. ಲಸಿಕಾ ಕಾರ್ಯಕ್ರಮ ಅನುಷ್ಠಾನಗೊಳಿಸಲು ಪೂರ್ವ ಸಿದ್ಧತೆ ಕೈಗೊಳ್ಳುವಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿದ ಅವರು, ಈ ಕುರಿತಂತೆ ಜಾಥಾ, ಭಿತ್ತಿಪತ್ರ, ರೇಡಿಯೋ ಜಿಂಗಲ್ಸ್ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಸೂಚನೆ ನೀಡಿದರು. ಭಾರೀ ಚಂಡಮಾರುತ ಹಾಗೂ ಗಾಳಿ ಮಳೆಯ ಸಾಧ್ಯತೆ ಕುರಿತು ಹವಾಮಾನ ಇಲಾಖೆಯ ಮುನ್ಸೂಚನೆ ಹಾಗೂ ಮಳೆಗಾಲದ ಆರಂಭದ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯ ಕಡಲತೀರ ಹಾಗೂ ನದಿ ತೀರಗಳಲ್ಲಿ ಪ್ರವಾಸಿಗರಿಗೆ ಬೋಟಿಂಗ್, ಜಲಸಾಹಸ ಕ್ರೀಡೆ ಹಾಗೂ ಹೊನ್ನಾವರದ ಅಪ್ಸರಕೊಂಡ್ ಬೀಚ್ನಲ್ಲಿ ಪ್ರೀವೆಡ್ಡಿಂಗ್ ಸೆಟ್ ಅಳವಡಿಕೆಗಳನ್ನು ಸ್ಥಗಿತಗೊಳಿಸಿ ಉತ್ತರ ಕನ್ನಡ ರಿವರ್ ರಾಫ್ಟಿಂಗ್ ಮತ್ತು ಜಲಸಾಹಸ ಕ್ರೀಡೆ ನಿರ್ವಹಣೆ ಮತ್ತು ಮೇಲುಸ್ತುವಾರಿ ಸಮಿತಿ ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ, ದಲಿತರು ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚಾರ. ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ, ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಸ್ಥಗಿತಗೊಂಡ ಅಭಿವೃದ್ಧಿ, ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಗುದ್ದಾಟ, ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪ. ರಾಜ್ಯಾದ್ಯಂತ ಜೂನ್ 28 ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ, ಅಪರ ಮುಖ್ಯ ಕಾರ್ಯದರ್ಶಿ ಉಮಾ ಮಹದೇವನ್ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಶ್ರೋತೃಗಳೇ.
4: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಸಿಡ್ಯಾಕ್ನ ಕಾರ್ಯಚಟುವಟಿಕೆಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಬೆಂಗಳೂರು ಸಿಡ್ಯಾಕ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡಾಕ್ಟರ್ SD ಸುದರ್ಶನ್ ಅವರು.
5: ನಮಸ್ಕಾರ ಕೇಳುಗರೆ. ಟೆಕ್ನಾಲಜಿ ಈಗ ದೂರ ಇರುವ ವಿಷಯ ಇಲ್ಲ. ಅದು ನಿಮ್ಮ ಫೋನ್ ಅಲ್ಲಿ ಇದೆ, ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆ, ನಿಮ್ಮ ಹಾಸ್ಪಿಟಲ್ ಅಲ್ಲಿ ಇದೆಯೇ, ಹೆಲ್ತ್ ರೆಕಾರ್ಡ್ಸ್ ಒಳಗಡೆ ಇದೆಯೇ, ನಮ್ಮ ಮಕ್ಕಳ ಎಜುಕೇಶನ್ ಅಲ್ಲಿ ಇದೆಯೇ. ಸೊ ಡೈಲಿ ಲೈಫ್ ಅಲ್ಲಿ ಟೆಕ್ನಾಲಜಿ ಒಂದು ಅಂಗವಾಗಿದೆ. At the same time, we also got vaccines during COVID. We get forecast on a daily basis. We launch rockets. All of them require computing. For that, our regular computers are not good enough. We need computers that are hundreds and thousand times more powerful than that. And we call them supercomputers. Such computers are being developed in India by CEDAC. And we have been doing it since 1988. And these computers are so powerful that we are able

0: set in various technologies from quantum to AI, IoT, chip design, cyber security, drone technologies and so on. At any point, we always have openings for you to apply. And if you find a synergy between your capability and our requirement, we'll be working together. If you're already working, having your own industry or an entrepreneur, we look for collaboration so that we can help you mature your technology with some of the latest things that can happen in research. We can bring it to you to make your solutions better. You can also take transfer of technology, as we call them. Some of the technology that we have, you can take it and make part of your solution as a collaborator. We can also do development if that is to be done for you. So whether it is collaboration for research and development or transfer of technology or human resource development, CDAC Bangalore has all the wherewithals to work together with you. And just before we summarize, at CDAC Bangalore, maybe few things that stand out to see why you should consider CDAC Bangalore to collaborate with, to work with. This year, that is 2026, we'll be setting up India's largest supercomputing facility at Bangalore CDAC. We'll have India's largest quantum computing facility. We already have unique and world's largest EDA tool grid. And we have indigenous flight controller that can be used for drone development. We have several IoT systems that can be used for IoT application development. Cyber security technologies, particularly in digital signatures, domain name security, and post-quantum cryptography, PQC, they are all already available for you to use. On the public welfare front, we also support through a certain software called eSadhya with special program for children with mild autism. So special schools can make use of the software that we have. We also have certain specific modules to improve the mental health even for a normal person called Manas. So there are much more that are available at CDAC Bangalore. That is the reason we thought we should engage with the entire Kannada Rajya over a period to understand your requirements and to explain what we do through this program Tantragyana Taranga CDAC Jote. Very happy to be speaking to all of you. We are looking forward to your feedback and any questions, which we will take it up and answer in subsequent episodes. Tantragyana Taranga CDAC Jote ee journeyalli namma jote serikolli. Dhanyavadagalu.
1: ಸಿಡ್ಯಾಕ್ನ ಕಾರ್ಯಚಟುವಟಿಕೆಗಳ ಕುರಿತು ತಿಳಿಸಿದವರು ಬೆಂಗಳೂರು ಸಿಡ್ಯಾಕ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡಾಕ್ಟರ್ ಎಸ್ ಡಿ ಸುದರ್ಶನ್ ಅವರು. ಆತ್ಮೀಯ ಕೇಳುಗರೇ, ಬೆಂಗಳೂರು ಸಿಡ್ಯಾಕ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡಾಕ್ಟರ್ ಎಸ್ ಡಿ ಸುದರ್ಶನ್ ಅವರ ಮಾತುಗಳನ್ನ ಕೇಳಿದ್ರಲ್ಲ. ಒಟ್ಟಾರೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ವಿಶ್ವದ ಅತಿದೊಡ್ಡ ಇಡಿಎ ಟೂಲ್ ಗ್ರಿಡ್ ಹಾಗೂ ಭಾರತದ ಅತಿದೊಡ್ಡ ಕ್ವಾಂಟಮ್ ಕಂಪ್ಯೂಟಿಂಗ್ ಸೌಲಭ್ಯವನ್ನ ಹೊಂದಿದೆ ಸಿಡ್ಯಾಕ್ ಬೆಂಗಳೂರು. ಈ ವರ್ಷ ಸಿಡ್ಯಾಕ್ ಬೆಂಗಳೂರಿನಲ್ಲಿ ಭಾರತದ ಅತಿದೊಡ್ಡ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯವನ್ನ ಸ್ಥಾಪಿಸಲಿದೆ. ಐಒಟಿ ಅಪ್ಲಿಕೇಶನ್ ಅಭಿವೃದ್ಧಿಗಾಗಿ ಬಳಸುವ ಹಲವಾರು ಐಒಟಿ ವ್ಯವಸ್ಥೆಯನ್ನ ಹೊಂದಿದೆ. ಈಗಾಗಲೇ ಸಾರ್ವಜನಿಕರ ಬಳಕೆಗೆ ಸೈಬರ್ ಸೆಕ್ಯೂರಿಟಿ ತಂತ್ರಜ್ಞಾನಗಳು, ಅದರಲ್ಲೂ ವಿಶೇಷವಾಗಿ ಡಿಜಿಟಲ್ ಸಿಗ್ನೇಚರ್ಗಳು, ಡೊಮೈನ್ ನೇಮ್ ಸೆಕ್ಯೂರಿಟಿ, ಪಿಕ್ಯೂಸಿ ಇವೆಲ್ಲವನ್ನ ನೀಡಿದೆ. ಸೌಮ್ಯ ಸ್ವಲೀನತೆ ಮಕ್ಕಳು, ವಿಶೇಷ ಚೇತನ ಮಕ್ಕಳಿಗಾಗಿ ಶಾಲೆಗಳಲ್ಲಿ ಬಳಸಬಹುದಾದ ಈ ಸಾಧ್ಯ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಿದೆ. ಅಷ್ಟೇ ಅಲ್ಲ, ಮಾನಸಿಕ ಆರೋಗ್ಯವನ್ನ ಉತ್ತಮಗೊಳಿಸೋದಿಕ್ಕೆ ಮಾನಸ್ ಎಂಬ ನಿರ್ದಿಷ್ಟ ಮಾಡ್ಯೂಲ್ಗಳನ್ನ ತಯಾರಿಸಿದೆ. ಹೀಗೆ ಇನ್ನೂ ಹಲವಾರು ಸೌಲಭ್ಯಗಳನ್ನ ಸಿಡ್ಯಾಕ್ ಬೆಂಗಳೂರು ನೀಡಲಿದೆ. ನಿಮ್ಮ ಅವಶ್ಯಕತೆಗಳನ್ನ ಅರ್ಥ ಮಾಡಿಕೊಳ್ಳಲು ಹಾಗೂ ಸಿಡ್ಯಾಕ್ ಸಂಸ್ಥೆಯ ಕಾರ್ಯ ಚಟುವಟಿಕೆಗಳು, ಆವಿಷ್ಕಾರಗಳು, ಹೊಸ ತಂತ್ರಜ್ಞಾನಗಳನ್ನ ನಿಮಗೆ ತಿಳಿಸೋದಿಕ್ಕೆ ನಿರ್ಧರಿಸಿ ಈ ಕಾರ್ಯಕ್ರಮ ಸರಣಿಯನ್ನ ನಿಮಗಾಗಿ ತಂದಿದೆ ಸಿಡ್ಯಾಕ್ ಬೆಂಗಳೂರು.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ.

0: ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಧಾರವಾಡ, ಈಗ ಸಮಯ 7:29:47.
1: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
2: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
1: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
2: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
1: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
2: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
1: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
2: ಸಂಪರ್ಕಿಸಿ
1: 8277583580 8277583612.
3: ಅಲೋ, ಕಡಿಮೆ ಪ್ರೀಮಿಯಂ ಮತ್ತೆ ಬೋನಸ್ ಕೂಡ ಚೆನ್ನಾಗಿ ಸಿಗುವಂತ ಒಳ್ಳೆ ಭರವಸೆ ಯಾವ್ದಾದ್ರು ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಹೇಳು.
4: ವಾರೆವಾ, ಇಷ್ಟೆಲ್ಲಾ ವಿಷಯಗಳು ಒಂದೇ ಪಾಲಿಸಿಯಲ್ಲಿ? ಸಾಧ್ಯವಿಲ್ಲ.
3: ಅದು ಸಾಧ್ಯ. ಪಿಎಲ್ಐ ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲಾ ಪ್ರೊಫೆಷನಲ್ಸ್ ಅಂದ್ರೆ ಸಿಎ, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಪಡಿಬಹುದು ಪಿಎಲ್ಐ ಪಾಲಿಸಿಗಳ ಲಾಭ. ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನ ಭರವಸೆ ಕೂಡ 1884. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗಾನ್ ಮಾಡಿ www.indiapost.gov.in.
5: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश.
6: अपने से ऊपर का जो स्टूडेंट है, हमसे ज्यादा होशियार है, उसको कहो 5-10 मिनट मेरे साथ बैठो, मुझे बताओ मैं ये सोच रहा हूँ ठीक है क्या, तुम करेक्ट करो.
5: परीक्षा से जुड़े किसी भी प्रश्न या समस्या के समाधान हेतु NCPCR द्वारा आयोजित लाइव स्ट्रीमिंग सेशन में विशेषज्ञों से सीधे बातचीत करें, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.
1: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.
7: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ವಿಜ್ ನಂದನ.
8: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
7: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ವಿಜ್ ನಂದನ.

0: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
1: ಸಿನಿಮಾ ಜಗದ ಜನರಂಜನೀಯ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
2: ಆಕಾಶವಾಣಿ ಧಾರವಾಡ, ಇನ್ನು ಮುಂದೆ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

ಹನಿಹನಿ ನೀರಿಗೂ ಬೆಲೆಯಿದೆ. ನೀರನ್ನು ಮಿತವಾಗಿ ಬಳಸಿ ಜೀವ ಸಂಕುಲಗಳ ಉಳಿವಿಗೆ ನೆರವಾಗಿ. ನೀರನ್ನು ವ್ಯರ್ಥ ಪೋಲು ಮಾಡದಿರಿ, ಬಾಯಾರಿದ ಜೀವಗಳ ದಾಹ ನೀಗಿಸಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪಂಚರಾಷ್ಟ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ಇಟಲಿಯ ರೋಮ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 23ರಿಂದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಭಾರತ ಭೇಟಿ. ಔಷಧಿಗಳ ಆನ್ಲೈನ್ ಮಾರಾಟ ವಿರೋಧಿಸಿ ಇಂದು ದೇಶಾದ್ಯಂತ ಔಷಧ ಮಾರಾಟಗಾರರ ಮುಷ್ಕರ. ಎಂದಿನಂತೆ ಕಾರ್ಯನಿರ್ವಹಿಸಲಿರುವ ಜನೌಷಧಿ ಕೇಂದ್ರಗಳು. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, 26 ಸದಸ್ಯರ ಭಾರತದ ಪ್ರಾಥಮಿಕ ತಂಡ ಪ್ರಕಟ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯ ಶ್ಲಾಘಿಸಿದ ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ 5 ದಿನಗಳ 5 ದೇಶಗಳ ಅಧಿಕೃತ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ನಿನ್ನೆ ರಾತ್ರಿ ಇಟಲಿಯ ರಾಜಧಾನಿ ರೋಮ್ಗೆ ತಲುಪಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿ ಅವರನ್ನು ಇಟಲಿಯ ಉಪಪ್ರಧಾನಮಂತ್ರಿ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವ ಆಂಟೋನಿಯೋ ತಾಜಾನಿ ಅವರು ಆತ್ಮೀಯವಾಗಿ ಸ್ವಾಗತಿಸಿದರು. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಮತ್ತು ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಈ ಮಾತುಕತೆಯು ಮುಖ್ಯವಾಗಿ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಐಎಂಇಸಿ ಯೋಜನೆಗೆ ವೇಗ ನೀಡುವುದರ ಮೇಲೆ ಕೇಂದ್ರೀಕೃತವಾಗಿರಲಿದ್ದು, ಉಭಯ ದೇಶಗಳ ನಡುವಿನ ಜಂಟಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ 2025-2029 ಪ್ರಗತಿಯ ಪರಾಮರ್ಶೆಯೂ ಕೂಡ ನಡೆಯಲಿದೆ. ಜೊತೆಗೆ ರೋಮ್ನಲ್ಲಿರುವಂತಹ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಎಫ್ಎಒನ ಪ್ರಧಾನ ಕಚೇರಿಗೂ ಭೇಟಿ ನೀಡಲಿರುವ ಪ್ರಧಾನಿ ಜಾಗತಿಕ ಆಹಾರ ಭದ್ರತೆಯ ಕುರಿತು ಭಾರತದ ಬದ್ದತೆಯನ್ನು ಪುನರುಚ್ಚರಿಸಲಿದ್ದಾರೆ. ಇಟಲಿಗೆ ಆಗಮಿಸುವ ಮುನ್ನ ನಾರ್ವೆಯ ರಾಜಧಾನಿ ಓಸ್ಲೋದಲ್ಲಿ ನಡೆದಂತಹ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಭಾರತ ಮತ್ತು ನಾರ್ಡಿಕ್ ದೇಶಗಳಾದಂತಹ ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ತಮ್ಮ ದ್ವಿಪಕ್ಷೀಯ ಬಾಂಧವ್ಯವನ್ನು ಹಸಿರು ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕಾರ್ಯತಂತ್ರದ ಪಾಲುದಾರಿಕೆಗೆ ಉನ್ನತೀಕರಿಸಿವೆ. ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು, ಕಳೆದ 1 ದಶಕದಲ್ಲಿ ಭಾರತದಲ್ಲಿ ನಾರ್ಡಿಕ್ ದೇಶಗಳ ಹೂಡಿಕೆಯು 200% ಹೆಚ್ಚಿದೆ ಎಂದು ಮಾಹಿತಿ ನೀಡಿದ್ದಾರೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರು ಇದೇ 23ರಿಂದ ಭಾರತಕ್ಕೆ 4 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ಪ್ರಕಟಿಸಿದೆ. ಮಾರ್ಕೋ ರುಬಿಯೋ ಅವರು ವಿದೇಶಾಂಗ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದೆ. ತಮ್ಮ ಈ ಪ್ರವಾಸದ ಅವಧಿಯಲ್ಲಿ ಅವರು ಕೋಲ್ಕತ್ತಾ, ಆಗ್ರಾ, ಜೈಪುರ ಮತ್ತು ನವದೆಹಲಿಗೆ ಭೇಟಿ ನೀಡಲಿದ್ದಾರೆ. ಭಾರತದ ಹಿರಿಯ ಅಧಿಕಾರಿಗಳೊಂದಿಗೆ ನಡೆಯಲಿರುವಂತಹ ಸಭೆಗಳಲ್ಲಿ ಕಾರ್ಯದರ್ಶಿ ರುಬಿಯೋ ಅವರು ಇಂಧನ, ಭದ್ರತೆ, ವ್ಯಾಪಾರ ಮತ್ತು ರಕ್ಷಣಾ ಸಹಕಾರದ ಕುರಿತು ಪ್ರಮುಖ ಚರ್ಚೆಗಳನ್ನು ನಡೆಸಲಿದ್ದಾರೆ ಎಂದು ಅಮೆರಿಕ ವಿದೇಶಾಂಗ ಇಲಾಖೆಯ ವಕ್ತಾರ ಟಾಮಿ ಪಿಕೋಟ್ ತಿಳಿಸಿದ್ದಾರೆ. ಮಾರ್ಕೋ

0: ಪಿಯೋ ಅವರ ಈ ಪ್ರವಾಸದ ಪ್ರಮುಖ ಭಾಗವಾಗಿ ನವದೆಹಲಿಯಲ್ಲಿ ಇದೇ 26ರಂದು ನಡೆಯಲಿರುವಂತಹ ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಸಭೆಯಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ನವದೆಹಲಿಯಲ್ಲಿರುವಂತಹ ಅಮೆರಿಕ ರಾಯಭಾರ ಕಚೇರಿ ಖಚಿತಪಡಿಸಿದೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್ ಮತ್ತು ಜಪಾನ್ ವಿದೇಶಾಂಗ ಸಚಿವ ಮೊಟೇಗಿ ತೋಶಿಮಿತ್ಸು ಭಾಗಿಯಾಗಲಿದ್ದಾರೆ. ಈ ಫಾರ್ಮಸಿಗಳ ಮೂಲಕ ನಿಯಮ ಬಾಹಿರವಾಗಿ ಔಷಧಿ ಮಾರಾಟ ಮಾಡುವುದನ್ನು ವಿರೋಧಿಸಿ ಅಖಿಲ ಭಾರತ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ಸಂಘಟನೆ ಇಂದು ದೇಶಾದ್ಯಂತ ಮುಷ್ಕರಕ್ಕೆ ಕರೆ ನೀಡಿದೆ. ಇದರಿಂದಾಗಿ ದೇಶದ ಸುಮಾರು 12.4 ಲಕ್ಷ ಖಾಸಗಿ ಔಷಧಿ ಅಂಗಡಿಗಳು ಮುಚ್ಚುವ ಸಾಧ್ಯತೆ ಇದ್ದು ಔಷಧ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಬಹುದು. ಆನ್ಲೈನ್ ಫಾರ್ಮಸಿಗಳು ವೈದ್ಯರ ಚೀಟಿಗಳನ್ನು ಸರಿಯಾಗಿ ಪರಿಶೀಲನೆ ಮಾಡುತ್ತಿಲ್ಲ ಮತ್ತು ಮಾದಕ ದ್ರವ್ಯಗಳು ಹಾಗೂ ಶೆಡ್ಯೂಲ್ಡ್ ಹೆಚ್ ಔಷಧಿಗಳನ್ನು ಸುಲಭವಾಗಿ ವಿತರಿಸುತ್ತಿವೆ ಎಂದು ಸಂಘಟನೆಗಳು ಆರೋಪ ಮಾಡಿವೆ. ಅಲ್ಲದೆ ಕೊರಿಯರ್ ಮೂಲಕ ತಲುಪಿಸುವಾಗ ಇವುಗಳ ಸಂಗ್ರಹಣ ತಾಪಮಾನದ ನಿಯಮ ಉಲ್ಲಂಘನೆಯಾಗುತ್ತಿದ್ದು ಇದು ರೋಗಿಗಳ ಆರೋಗ್ಯಕ್ಕೆ ಹಾನಿಕಾರಕ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ. ಆದರೆ ರೋಗಿಗಳಿಗೆ ತೊಂದರೆಯಾಗದಂತೆ ತಡೆಯಲು ದೇಶದ ಎಲ್ಲ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ ಎಂದು ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಮತ್ತು ಡಿಜಿಟಲ್ ಆರೋಗ್ಯ ಆವಿಷ್ಕಾರಕ್ಕೆ ಭಾರತ ಹೊಂದಿರುವಂತಹ ಬದ್ದತೆಯನ್ನು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಪುನರುಚ್ಚರಿಸಿದ್ದಾರೆ. ಜಿನೀವಾದಲ್ಲಿ ನಡೆಯುತ್ತಿರುವಂತಹ 79ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವರು, ದೇಶಾದ್ಯಂತ 1.85 ಲಕ್ಷಕ್ಕೂ ಹೆಚ್ಚು ಆಯುಷ್ಮಾನ್ ಆರೋಗ್ಯ ಮಂದಿರಗಳನ್ನು ಸ್ಥಾಪಿಸಿ ತಳಮಟ್ಟದಲ್ಲಿ ಉಚಿತ ಪ್ರಾಥಮಿಕ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ ಮತ್ತು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಡಿಯಲ್ಲಿ 88 ಕೋಟಿಗೂ ಹೆಚ್ಚು ವಿಶಿಷ್ಟ ಡಿಜಿಟಲ್ ಆರೋಗ್ಯ ಗುರುತುಗಳನ್ನು ಸೃಜಿಸಲಾಗಿದೆ ಎಂದು ಸಚಿವರು ಜಾಗತಿಕ ಸಮುದಾಯಕ್ಕೆ ಮಾಹಿತಿ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಭೂತಾನ್ ಮತ್ತು ನೇಪಾಳ ದೇಶಗಳ ಆರೋಗ್ಯ ಸಚಿವರ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಜೆಪಿ ನಡ್ಡಾ ಅವರು ಭಾರತದ ನೆರೆಹೊರೆ ಮೊದಲು ಎಂಬ ನೀತಿಯನ್ನು ಪುನರುಚ್ಚರಿಸಿದ್ದಾರೆ. ಭೂತಾನ್ನಲ್ಲಿ ಜನೌಷಧಿ ಕೇಂದ್ರಗಳನ್ನು ಸ್ಥಾಪಿಸುವ ಸಾಧ್ಯತೆ ಮತ್ತು ಟೆಲಿಮೆಡಿಸಿನ್ ಸೇರಿದಂತೆ ಡಿಜಿಟಲ್ ಆರೋಗ್ಯದ ಅತ್ಯುತ್ತಮ ತಂತ್ರಜ್ಞಾನಗಳನ್ನು ಹಂಚಿಕೊಳ್ಳುವ ಕುರಿತು ಅವರು ಸಮಾಲೋಚನೆ ನಡೆಸಿದ್ದಾರೆ. ಇಂಡಿಯಾ ಸಂಸ್ಥೆಯ ಬೋಯಿಂಗ್ 787-8 ವಿಮಾನದ ಇಂಧನ ನಿಯಂತ್ರಣ ಸ್ವಿಚ್ಗಳ ತಪಾಸಣೆ ನಡೆಸುವಂತೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಡಿಜಿಸಿಎ ಆದೇಶ ನೀಡಿದೆ. ಈ ತಪಾಸಣೆಯನ್ನು ಡಿಜಿಸಿಎ ಅಧಿಕಾರಿಗಳ ಸಮ್ಮುಖದಲ್ಲೇ ವಿಮಾನದ ಮೂಲ ಉಪಕರಣ ತಯಾರಕರ ಸಂಸ್ಥೆ ಒಇಎಂನಲ್ಲಿ ನಡೆಸಬೇಕು ಎಂದು ಸೂಚನೆ ನೀಡಲಾಗಿದೆ. ಡಿಜಿಸಿಎ ನೀಡಿರುವಂತಹ ಮಾಹಿತಿಯ ಪ್ರಕಾರ ಏರ್ ಇಂಡಿಯಾದ ವಿಟಿ ಎಎನ್ಎಕ್ಸ್ ನೋಂದಣಿ ಸಂಖ್ಯೆಯ ಬೋಯಿಂಗ್ 787-8 ವಿಮಾನವು ಲಂಡನ್ನ ಹೀಥ್ರೂ ವಿಮಾನ ನಿಲ್ದಾಣದಿಂದ ಬೆಂಗಳೂರಿಗೆ ಎಐಸಿ 132 ವಿಮಾನಯಾನ ಕೈಗೊಂಡಂತಹ ಸಂದರ್ಭದಲ್ಲಿ ನಂತರ ಇದೇ ಫೆಬ್ರವರಿ 2ರಂದು ತಾಂತ್ರಿಕ ಕಾರಣಗಳಿಗಾಗಿ ಕಾರ್ಯಾಚರಣೆ ಸ್ಥಗಿತಗೊಳಿಸಿತ್ತು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಹಿಳೆಯರ ಸಾಮಾಜಿಕ ಆರ್ಥಿಕ ಉನ್ನತಿಗಾಗಿ 3,000 ರೂಪಾಯಿಗಳ ಖಚಿತವಾದ ಮಾಸಿಕ ಆರ್ಥಿಕ ಸಹಾಯವನ್ನು ಒದಗಿಸಲು ಪಶ್ಚಿಮ ಬಂಗಾಳ ಸರ್ಕಾರ ಅನ್ನಪೂರ್ಣ ಯೋಜನೆಯನ್ನು ಪ್ರಾರಂಭಿಸಲಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಪರಿಚಯಿಸಿದ ಈ ಯೋಜನೆ ಮುಂದಿನ ತಿಂಗಳ 1ರಿಂದ ಜಾರಿಗೆ ಬರಲಿದೆ. ಈ ಯೋಜನೆಯ ಅಡಿಯಲ್ಲಿ ಹಣಕಾಸಿನ ಸಹಾಯವನ್ನು ನೇರ ಪ್ರಯೋಜನ ವರ್ಗಾವಣೆ ಅಥವಾ ಡಿಬಿಟಿ ಮೂಲಕ ಅರ್ಹ ಫಲಾನುಭವಿಗಳ ಆಧಾರ್ ಜೋಡಣೆಯಾಗಿರುವಂತಹ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾವಣೆ ಮಾಡಲಾಗುತ್ತದೆ. ಈ ಯೋಜನೆಗೆ ಒಳಪಡಲು ಮಹಿಳೆಯರು 25-60 ವರ್ಷ ವಯಸ್ಸಿನ ಒಳಗಿನವರಾಗಿರಬೇಕು. ಆದಾಯ ತೆರಿಗೆ ಪಾವತಿಸದೇ ಇರುವಂತಹ ಮತ್ತು ಯಾವುದೇ ಶಾಶ್ವತ ಸರ್ಕಾರಿ ಉದ್ಯೋಗವನ್ನು ಹೊಂದಿರಬಾರದು ಅಥವಾ ರಾಜ್ಯ ಕೇಂದ್ರ ಶಾಸನಬದ್ದ ಪಂಚಾಯತ್ ಪುರಸಭೆ ಸ್ಥಳೀಯ ಸಂಸ್ಥೆಗಳು ಅಥವಾ ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಂದ ಅನಿಯಮಿತ ವೇತನ ಅಥವಾ ಪಿಂಚಣಿ ಪಡೆಯಬಾರದು. ಹೊಸ ಆದೇಶದ ಪ್ರಕಾರ ಲಕ್ಷ್ಮೀರ್ ಭಂಡಾರ್ ಯೋಜನೆಯ ಅಸ್ತಿತ್ವದಲ್ಲಿರುವಂತಹ ಎಲ್ಲಾ ಫಲಾನುಭವಿಗಳು ಅನ್ನಪೂರ್ಣ ಯೋಜನೆಗೆ ಒಳಗೊಳ್ಳಲಿದ್ದಾರೆ. ಇದೇ 25ರಿಂದ ಜೂನ್ 6ರವರೆಗೆ ಗೋವಾದ ಮಡಗಾಂವ್ನ ಪಂಡಿತ್ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಸಾಫ್ ಮಹಿಳಾ ಚಾಂಪಿಯನ್ಶಿಪ್ 2026 ಫುಟ್ಬಾಲ್ ಪಂದ್ಯಾವಳಿಗೆ ಭಾರತದ 26 ಸದಸ್ಯರ ಪ್ರಾಥಮಿಕ ತಂಡವನ್ನು ಮುಖ್ಯ ತರಬೇತುದಾರ ಕ್ರಿಸ್ಟಿನ್ ಛೇತ್ರಿ ಪ್ರಕಟಿಸಿದ್ದಾರೆ. ಪಂದ್ಯಾವಳಿ ಆರಂಭಕ್ಕೂ ಮುನ್ನ 23 ಆಟಗಾರ್ತಿಯರ ಅಂತಿಮ ತಂಡವನ್ನು ಘೋಷಣೆ ಮಾಡಲಾಗುವುದು. ಪಂದ್ಯಾವಳಿಯ ಬಿ

ಗುಂಪಿನಲ್ಲಿರುವಂತಹ ಭಾರತ ತಂಡವು ಇದೇ 25ರ ಉದ್ಘಾಟನಾ ದಿನದಂದು ಮಾಲ್ಡೀವ್ಸ್ ವಿರುದ್ಧ ಆಡುವ ಮೂಲಕ ತನ್ನ ಅಭಿಯಾನ ಆರಂಭ ಮಾಡಲಿದ್ದು, ಇದೇ 31ರಂದು ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಎ ಗುಂಪಿನಲ್ಲಿ ನೇಪಾಳ, ಶ್ರೀಲಂಕಾ ಮತ್ತು ಭೂತಾನ್ ತಂಡಗಳು ಸ್ಥಾನ ಪಡೆದಿವೆ. ಎರಡೂ ಗುಂಪುಗಳಿಂದ ಅಗ್ರ ಎರಡು ತಂಡಗಳು ಜೂನ್ 3ರಂದು ನಡೆಯಲಿರುವಂತಹ ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡೆಯಲಿದ್ದು, ಜೂನ್ 6ರಂದು ಪ್ರಶಸ್ತಿಗಾಗಿ ಅಂತಿಮ ಹಣಾಹಣಿ ನಡೆಯಲಿದೆ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯವನ್ನು ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಶ್ಲಾಘಿಸಿದ್ದಾರೆ. ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯಕ್ಕೆ ಹೋಲಿಸಿದರೆ ಕ್ರಿಕೆಟಿಗರು ಶೇಕಡ 15ರಷ್ಟು ಫಿಟ್ನೆಸ್ ಹೊಂದಿಲ್ಲ ಎಂದು ಹೇಳಿದ್ದಾರೆ. ನಿನ್ನೆ ನಡೆದಂತಹ ಆರ್ಸಿಬಿ ಇನ್ನೋವೇಷನ್ ಲ್ಯಾಬ್ ಇಂಡಿಯನ್ ಸ್ಪೋರ್ಟ್ಸ್ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಕ್ರಿಕೆಟ್ಗೆ ಸಿಗುವಂತಹ ಅತಿಯಾದ ಗಮನದಿಂದಾಗಿ ಇತರ ಕ್ರೀಡೆಗಳನ್ನು ನಿರ್ಲಕ್ಷ್ಯ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕೊಹ್ಲಿ ಅವರ ಈ ಹೇಳಿಕೆಯನ್ನು ಹಾಕಿ ಇಂಡಿಯಾ ಮತ್ತು ಭಾರತ ಪುರುಷರ ಹಾಕಿ ತಂಡದ ನಾಯಕ ಹರ್ಮನ್ ಪ್ರೀತ್ ಸಿಂಗ್ ಸೇರಿದಂತೆ ಪ್ರಮುಖ ಆಟಗಾರರು ಸ್ವಾಗತಿಸಿದ್ದಾರೆ. ಈ ಮಾತುಗಳು ಕೇವಲ ಪ್ರಶಂಸೆಯಲ್ಲ, ಬದಲಿಗೆ ಆಧುನಿಕ ಹಾಕಿಗೆ ಅಗತ್ಯವಿರುವಂತಹ ಕಠಿಣ ಪರಿಶ್ರಮ ಮತ್ತು ಶಿಸ್ತಿಗೆ ಸಿಕ್ಕ ದೊಡ್ಡ ಮನ್ನಣೆಯಾಗಿದೆ ಎಂದು ಹಾಕಿ ವಲಯ ಹರ್ಷ ವ್ಯಕ್ತಪಡಿಸಿದೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ಇಟಲಿಯ ರೋಮ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 23ರಿಂದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ 4 ದಿನಗಳ ಭಾರತ ಭೇಟಿ. ಔಷಧಿಗಳ ಆನ್ಲೈನ್ ಮಾರಾಟ ವಿರೋಧಿಸಿ ಇಂದು ದೇಶಾದ್ಯಂತ ಔಷಧ ಮಾರಾಟಗಾರರ ಮುಷ್ಕರ. ಎಂದಿನಂತೆ ಕಾರ್ಯನಿರ್ವಹಿಸಲಿರುವ ಜನೌಷಧಿ ಕೇಂದ್ರಗಳು. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, 26 ಸದಸ್ಯರ ಭಾರತದ ಪ್ರಾಥಮಿಕ ತಂಡ ಪ್ರಕಟ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯ ಶ್ಲಾಘಿಸಿದ ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ಆಕಾಶವಾಣಿ ಧಾರವಾಡ. ಇದೀಗ ಬೆಳಗಿನ ಕನ್ನಡ ಚಿತ್ರಗೀತೆಗಳು.
1: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
5: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796-999-827.
6: ಕಮಡೋಳಿಯ ಸರ್ಕಾರಿ ಪಾಲಿಟೆಕ್ನಿಕ್ ನಲ್ಲಿ
7: 2026-27 ಶೈಕ್ಷಣಿಕ ಸಾಲಿಗೆ
6: ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ.
8: ಸಂಸ್ಥೆಯು ಸುಸಜ್ಜಿತ ನೂತನ ಸ್ವಂತ ಕಟ್ಟಡವನ್ನು ಹೊಂದಿದೆ ಮತ್ತು ಉಚಿತ ಹಾಸ್ಟೆಲ್ ಸೌಲಭ್ಯವಿದೆ.
6: ಸಂಸ್ಥೆಯು ಸುಸಜ್ಜಿತ ಪ್ರಯೋಗಾಲಯಗಳು, ಉತ್ತಮ ನೈಸರ್ಗಿಕ ವಾತಾವರಣ, ನುರಿತ ಉಪನ್ಯಾಸಕರು ಹಾಗೂ ಉತ್ತಮ ಆಡಳಿತ ಸಿಬ್ಬಂದಿ ವರ್ಗವನ್ನು ಹೊಂದಿದೆ.
8: ಸಂಸ್ಥೆಯಲ್ಲಿ 4 ಕೋರ್ಸ್ಗಳು ಲಭ್ಯವಿವೆ: ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಹಾಗೂ ಕ್ಲೌಡ್ ಕಂಪ್ಯೂಟಿಂಗ್ ಇಂಜಿನಿಯರಿಂಗ್.
6: ಇದು ಸರ್ಕಾರಿ ಸಂಸ್ಥೆಯಾಗಿದ್ದು ಪ್ರವೇಶ ಶುಲ್ಕ ಕಡಿಮೆ ಇರುತ್ತದೆ.
8: ಸಾರಿಗೆ ಸೌಲಭ್ಯವು ಸಾಕಷ್ಟು ಪ್ರಮಾಣದಲ್ಲಿ ಇದೆ.
6: ಹೆಚ್ಚಿನ ಮಾಹಿತಿಗಾಗಿ ಕಮಡೋಳಿ ಸರ್ಕಾರಿ ಪಾಲಿಟೆಕ್ನಿಕ್ ನ ಪ್ರಾಚಾರ್ಯರಾದ ಅಶೋಕ್ ಕಬ್ಬೇರ್ ಅವರನ್ನು ಸಂಪರ್ಕಿಸಬಹುದು.
8: ದೂರವಾಣಿ ಸಂಖ್ಯೆ
7: 9481679092.
8: ಡಿಪ್ಲೊಮಾ ಪ್ರಥಮ ವರ್ಷಕ್ಕೆ
6: ಪ್ರಾಚಾರ್ಯರ ಹಂತದಲ್ಲಿ ಆಫ್ಲೈನ್ ಮಾದರಿಯಲ್ಲಿ ನೇರವಾಗಿ ಪ್ರವೇಶ

ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೀತೆ. ಧ್ವನಿ ನೀಡಿದ್ದಾರೆ ರಕ್ಷಿತಾ ಸುರೇಶ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು, ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಎಸ್ ಜಾನಕಿ ಅವರು ಸ್ವರ ನೀಡಿರುವ ಹೊಂಬಿಸಿಲು ಚಿತ್ರದ ಗೀತೆ.

0: India. And with that, it's back to you, Abhishek.
1: Thank you, Shagun. And now, before we end the bulletin, the headlines once again. Prime Minister Narendra Modi to hold talks with his Italian counterpart Giorgia Meloni in Rome today. Two leaders to discuss ways to boost cooperation on India-Middle East-Europe economic corridor and review joint strategic action plan 2025-2029. West Bengal government to roll out Annapurna scheme providing 3,000 rupees per month to women aged 25 to 60 years from June 1st. Joint Parliamentary Committee on One Nation, One Election says simultaneous Lok Sabha and Assembly elections can save nearly 7 lakh crore rupees and increase India's GDP growth by 1.6%. DGCA orders further inspection of fuel control switch of an Air India Boeing 787-8 aircraft following technical snag earlier this year. And in IPL cricket, Rajasthan Royals beat Lucknow Super Giants by 7 wickets in Jaipur. And with that, we end the morning news. Have a nice day.
2: ಮುನ್ನೂರ ತೊಂಬತ್ತೆರಡು ಪಾಯಿಂಟ್ ಒಂದು ಆರು ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ಡಿಜಿಟಲ್ ಪ್ರಸಾರ, 756 ಕಿಲೋಹರ್ಟ್ಸ್ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಶಾಸ್ತ್ರೀಯ ಸಂಗೀತ.
3: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು, ಕಾಲ್ 1800-309-0309. ಟೇಕ್ ಕೇರ್.
2: ಪಂಡಿತ್ ಜಿತೇಂದ್ರ ಅಭಿಷೇಕಿ ಅವರ ಶಾಸ್ತ್ರೀಯ ಗಾಯನದಲ್ಲಿ ಮೊದಲಿಗೆ ಕೇಳಿ ರಾಗ್ ಬಹಾದೂರಿ ತೋಡಿ. ವಾದ್ಯ ಸಹಕಾರ ತಬಲಾ ಶಶಿಕಾಂತ್ ಮೂಳೆ, ಹಾರ್ಮೋನಿಯಂನಲ್ಲಿ ಪುರುಷೋತ್ತಮ್ ವಾಲಾವಲ್ಕರ್. ಕೇಳಿ ಮೊದಲಿಗೆ ರಾಗ್ ಬಹಾದೂರಿ ತೋಡಿ.

ಪಂಡಿತ್ ಜಿತೇಂದ್ರ ಅಭಿಷೇಕಿ ಅವರ ಶಾಸ್ತ್ರೀಯ ಗಾಯನದಲ್ಲಿ ಇದುವರೆಗೆ ರಾಗ ಬಹದ್ದೂರಿ ತೋಡಿ ಹಾಗೂ ಭೈರವಿ ರಾಗದಲ್ಲಿ ಠುಮರಿ ಕೇಳಿದಿರಿ. ವಾದ್ಯ ಸಹಕಾರ ತಬಲಾ ಶಶಿಕಾಂತ್ ಮೂಳೆ, ಹಾರ್ಮೋನಿಯಂನಲ್ಲಿ ಪುರುಷೋತ್ತಮ್ ವಾಲಾವಲ್ಕರ್. ಶಾಸ್ತ್ರೀಯ ಸಂಗೀತ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ, ಈಗ ಸಮಯ 9:13.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಧಾರವಾಡದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಗುರುದೇವ್ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ಈಗ ಪಾಪನಾಶಿ ಗದುಗಿನಲ್ಲಿ
2: ಪ್ರಥಮ ಪಿಯುಸಿ ವಿಜ್ಞಾನಕ್ಕೆ ಪ್ರವೇಶಾತಿಗಳು ಪ್ರಾರಂಭ.
1: 13 ಎಕರೆ ವಿಶಾಲವಾದ ಕ್ಯಾಂಪಸ್, ಸುಸಜ್ಜಿತ ಪ್ರಯೋಗಾಲಯಗಳು, ಶುಚಿ ರುಚಿ ಊಟದ ಜೊತೆ
2: ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಸಹ ಇದೆ.
1: ನಿಖರವಾದ ಫಲಿತಾಂಶ, ಡೈಲಿ ಟೆಸ್ಟ್, ಸ್ಟಡಿ ಅವರ್ಸ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್, ಡೌಟ್ ಕ್ಲಿಯರಿಂಗ್ ಸೆಷನ್,
2: ವೈಯಕ್ತಿಕ ಕಾಳಜಿ, ವೈಯಕ್ತಿಕ ಸಮಾಲೋಚನೆ ಜೊತೆಗೆ
1: ನೀಟ್, JEE, KCET, NDA ಪರೀಕ್ಷೆಗೆ ಅತ್ಯುತ್ತಮ ತರಬೇತಿ.
2: ಸಂಪರ್ಕಿಸಿ
1: 9880156644,
2: 9880156644.
3: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕ ಸರಾಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
6: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕ ಸರಾಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796-999-1827.
1: ಆತ್ಮೀಯ ಶ್ರೋತೃಗಳೇ, ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಪ್ರಾಯೋಜಿತ ಕಣ್ಣಿನ ಆರೋಗ್ಯ ಕುರಿತ ಕಾರ್ಯಕ್ರಮ ಸರಣಿ ಜೀವನ ಬೆಳಕು ಪ್ರತಿ ಶುಕ್ರವಾರ ಬೆಳಿಗ್ಗೆ 7:15 ನಿಮ್ಮ ನೆಚ್ಚಿನ ಧಾರವಾಡ ಆಕಾಶವಾಣಿ ಕೇಂದ್ರದಿಂದ ಮೂಡಿಬರುತ್ತದೆ. ತಪ್ಪದೇ ಕೇಳಿ ಜೀವನ ಬೆಳಕು ಸರಣಿ ಕಾರ್ಯಕ್ರಮ.
7: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನಾ.
8: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
7: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.
8: ಭಾರಿ ಸಿನಿಮಾ.
7: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836.
9: ಮೂಕಿ ಸಿನಿಮಾ, ಟಾಕಿ ಸಿನಿಮಾ, ಜಗದ ಜನರಂಜನೀಯ.
7: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.

ಶ್ರೋತೃಬಾಂಧವರೆ, ಪ್ರಖ್ಯಾತ ಮರಾಠಿ ಕವಿ ಗದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ನಮ್ಮ ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರು

0: ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ನಮ್ಮ ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
2: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
1: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
3: ನರಿರಾಯ ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
4: ನಾನು ಬರಬೇಕಾ?
3: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿದೆ.
4: ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
1: ತಪ್ಪದೆ ಆಲಿಸಿ ಆನಂದಿಸಿ ಕಾರ್ಯಕ್ರಮ ಕಥಾ ಕಲರವ.
5: ಆಕಾಶವಾಣಿ ಧಾರವಾಡ, ಇದೀಗ ಸುಗಮ ಸಂಗೀತ.
6: ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು, ಕಾಲ್ 1800-3090309. ಟೇಕ್ ಕೇರ್.
7: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
5: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕ ದೀಪ.
7: ಧಾರವಾಡ ಆಕಾಶವಾಣಿ 765 kHz ಹಾಗೂ FM 103 MHz ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
5: ಕನಕ ದೀಪ. ನೇಹಾ ಬಸಪ್ಪ ಮೈಗೂರ್ ಅವರಿಂದ ಸುಗಮ ಸಂಗೀತ. ಮೊದಲಿಗೆ ಕೇಳಿ RC ಬೂಸನೂರ್ ಮಠ ಅವರ ರಚನೆ.

0: ನೇಹಾ ಬಸಪ್ಪ ಮೈಗೂರ್ ಅವರ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಆರ್ಸಿ ಬೂಸ್ನೂರ್ ಮಠ್ ಹಾಗೂ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಗಳನ್ನು ಕೇಳಿದಿರಿ. ಸುಗಮ ಸಂಗೀತ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಗೀತರಾಮಾಯಣ.
1: ಆಕಾಶವಾಣಿ ಧಾರವಾಡ. ಕೇಳಿ ಕನ್ನಡ ಗೀತರಾಮಾಯಣದ ಎರಡನೆಯ ಭಾಗ. ಮೂಲ ಮರಾಠಿ ಕವಿ ಗ. ದಿ. ಮಾಡ್ಗುಳ್ಕರ್. ಕನ್ನಡ ರೂಪಾಂತರ ಶ್ರೀನಿವಾಸ್ ತೋಫ್ಖಾನೆ. ಮೂಲ ಸಂಗೀತ ಸಂಯೋಜಕ ಸುಧೀರ್ ಫಡ್ಕೆ. ಹಾಡಿದವರು ವೀಣಾ ಮರಡೂರ್ ಹಾಗೂ ರೋಹಿಣಿ ದೇಶಪಾಂಡೆ. ನಿರೂಪಣೆ ಮನೋಹರ್ ಕುಲಕರ್ಣಿ.
2: ಶ್ರೀರಾಮನ ಯಜ್ಞ ಮಂಟಪದಲ್ಲಿ ಶ್ರೋತೃಜನ ತಮ್ಮ ಪ್ರಾಣಗಳ ಶಕ್ತಿಯನ್ನೆಲ್ಲ ಕರ್ಣಸ್ಥಾನದಲ್ಲಿ ಕೇಂದ್ರೀಕರಿಸಿ ಕೇಳುತ್ತಿದ್ದಾರೆ. ಸುವರ್ಣ ಸಿಂಹಾಸನದಲ್ಲಿ ಆಸೀನನಾಗಿ ಸಾಕ್ಷಾತ್ ಶ್ರೀರಾಮ ಆಲಿಸುತ್ತಿದ್ದಾನೆ. ತಾಪಸ ವೇಷವನ್ನು ಧರಿಸಿದ ರಾಜಪುತ್ರರಾದ ಕುಶಲ್ ಅವರು ರಾಮಚರಿತವನ್ನು ಹಾಡುತ್ತಿದ್ದಾರೆ.

0: ಇದುವರೆಗೆ ವೃಂದಗಾನದಲ್ಲಿದ್ದ ಹಾವನೂರು ಹನುಮಂತರಾಯರ ರಚನೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ.
1: ನಿಮ್ಗೆ ಕಾಲೇಜ್ನ ದಿನಗಳು ನೆನಪಿದ್ಯಾ?
2: ಅರೆ ಕಾಲೇಜಿನ ನೆನಪು ಬಿಡು, ಎಷ್ಟೆಲ್ಲ ವಿಷಯ ಮರ್ತಿದ್ದೇನೆ. ಆವಾಗಿನ ಬ್ಯಾಂಕ್ ಅಕೌಂಟ್ ಕೂಡ ನೆನಪಿಲ್ಲ.
1: ಬ್ಯಾಂಕ್ ಅಕೌಂಟ್ ಹಳೇದು ಕೂಡ ಹುಡುಕಬಹುದು.
2: ಎಲ್ಲಿ ಹುಡುಕೋದು?
1: ಉದ್ಗಮ್ನಲ್ಲಿ. RBI ನ ಉದ್ಗಮ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡಿ ಮತ್ತು ನಿಮ್ಮ ವಿವರ ಹಾಕಿ 10 ವರ್ಷ ಅಥವಾ ಅದಕ್ಕಿಂತ ಹಳೆಯ ನಿಷ್ಕ್ರಿಯ ಖಾತೆಗಳನ್ನು ಹುಡುಕಬಹುದು.
2: ಓ,
1: ಬ್ಯಾಂಕ್ ಅನ್ನು ಸಂಪರ್ಕಿಸಿ ಖಾತೆಯನ್ನು ಸಕ್ರಿಯಗೊಳಿಸಿ.
2: ಇಂದೇ ಸರ್ಚ್ ಮಾಡ್ತೀನಿ.
1: ಇವತ್ತು ಚಹಾ ನೀನ್ ಕುಡಿಸ್ಬೇಕು.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश.
6: जिंदगी परीक्षा के लिए नहीं है, हमारे जीवन को बनाने के लिए शिक्षा एक माध्यम है.
5: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.
7: हार्ट फिशर के बंदागा एक्सपीरियंस मेक्स ऑल द डिफरेंस. 25 इयर्स लेगेसी ओंदिगे नारायणा हेल्थ सिटी एक्सपर्ट अडल्ट एंड पीडियाट्रिक कार्डियक स्पेशलिस्ट्स अन्नु जोतेगे तंदिदे. अड्वांस्ड टेक्नोलॉजी मत्तु प्रूवन आउटकम्स, प्रिवेंटिव हार्ट चेकअप्स निंद मोस्ट कॉम्प्लेक्स कार्डियक कंडीशंस वरेगे ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
8: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
9: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
8: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ನಂದನ ಕಾರ್ಯಕ್ರಮದ ಮೊದಲ ಗೀತೆ ದರ್ಶನ್ ಚಿತ್ರದ್ದು. ಧ್ವನಿ ನೀಡಿದ್ದಾರೆ ರಾಜೇಶ್ ಕೃಷ್ಣನ್.

ರಾಕ್ಷಸ ಕಿನ್ನರರೆಲ್ಲ ಗಡಗಡ ನಡುಗಿರೆ. ಇಂದ್ರ ಅಗ್ನಿ ವಾಯು ವರುಣ ನಿನ್ನ ಸೇವೆಯ ಮಾಡಿರೆ. ದರ್ಪದಿಂದ ದಾನವ ರಾಜ್ಯ

0: ಆತ್ಮೀಯ ಕೇಳುಗರೇ, ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ವಿಜ್ ನಂದನಾ.
1: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ವಿಜ್ ನಂದನಾ. ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
2: ಜಗದ ಜನರಂಜನೆ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
3: ನಂದನ ಕಾರ್ಯಕ್ರಮದ ಮುಂದಿನ ಗೀತೆ ನಿನಗಾಗಿ.

Zoom, zoom. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಚಿತ್ರ ಮೌನ ಸಂಗ್ರಾಮ. ಯುಗಳ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.

0: ಮಕ್ಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು. ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
1: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
2: ನಾನು ಬರಬೇಕಾ?
1: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿನ ಆಗೋಗಿದೆ.
2: ಹೌದು ಹೌದು ಹೌದು, ನಾನು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
0: ತಪ್ಪದೇ ಆಲಿಸಿ, ಆನಂದಿಸಿ. ಕಾರ್ಯಕ್ರಮ ಕಥಾ ಕಲರವಾ.

ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ ಕೇಳುಗರೆ. ಇನ್ನು ಮುಂದೆ ಕೇಳಿ ಮೈನಾ ಚಿತ್ರದ ಗೀತೆ. ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಆತ್ಮೀಯ ಕೇಳುಗರೆ, ಇತ್ತ ಗಮನಿಸಿ, ಇಂದು ಬೆಳಗ್ಗೆ 11 ಗಂಟೆಗೆ ದಿವ್ಯಾಂಗ ತರಂಗ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರು ಕರೆ ಮಾಡಬಹುದಾದಂಥ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ STD ಕೋಡ್ ಸಂಖ್ಯೆ 0836. ದಿವ್ಯಾಂಗ ತರಂಗ ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಗ್ಗೆ 11 ಗಂಟೆಗೆ. ನಂದನ ಕಾರ್ಯಕ್ರಮದ ಮುಂದಿನ ಗೀತೆ ಕಲ್ಟ್ ಚಿತ್ರದ್ದು. ಜಶ್ಕರಣ್ ಸಿಂಗ್ ಹಾಗೂ ಪೃಥ್ವಿ ಭಟ್ ಧ್ವನಿ ನೀಡಿದ್ದಾರೆ.

0: ಆತ್ಮೀಯ ಕೇಳುಗರೇ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನಾ.
1: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ. ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
2: ಜಗದ ಜನರಂಜನೆ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
3: ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 11:00 ದಿವ್ಯಾಂಗ ತರಂಗ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. ನಂದನ ಕಾರ್ಯಕ್ರಮದ ಮುಂದಿನ ಗೀತೆ ಬೇಟೆ ಚಿತ್ರದ್ದು. ಧ್ವನಿ ನೀಡಿದವರು ಎಸ್ ಜಾನಕಿ.

0: ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೆ ಆಲಿಸಿದಿರಿ. ಆಕಾಶವಾಣಿ ಧಾರವಾಡ. ಈಗ ಸಮಯ 10:30:38.
1: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನುಗುಂಡಿ ಧಾರವಾಡ.
2: ನಿಸರ್ಗ ಜ್ಞಾನಾಮೃತ.
3: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
4: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
0: ಈಗ ಕೇಳಿ ಶ್ರೀಕೃಷ್ಣ ಪಾರಿಜಾತ ಕೊರವಂಜಿ ಸನ್ನಿವೇಶ. ಪ್ರಸ್ತುತಪಡಿಸುವವರು ಮುಗದ ತಾಲೂಕಿನ ಹನುಮಂತಪ್ಪ ಘಟಿಗೆಪ್ಪ ಕುಲಾಜ್ನವರ್ ಮತ್ತು ಸಂಗಡಿಗರು.

ಹರಿವು ಆಚಾರ ಬರಲ ಅಲ್ಲೇ ಹರಿವರ ಚರಣ.

0: ನಾರದ ಮುನೀಶ್ವರರು
1: ಮುಂದ್ರಿ
0: ಸುರ ಪಾರಿಜಾತವ ತರುವೆನೆಂದು ಕುಸುಮ
1: ಹೌದು
0: ದ್ವಾರಕೀಯ ನಿಲಯ ಅಚ್ಚುತನಿಗೆ ಕೊಡುವ ಸ್ನೇಹದಿ
1: ಅಂದ್ರೇನು
0: ನಾರಿ ರುಕ್ಮಿಣಿಗೆ

0: ವಾರಿ ಅಂದ್ರೇನು?
1: ವಾರಿ ಅಂದ್ರೆ ಏನ್ರಿಪ್ಪ?
0: ವಾರಿ ಅಂದ್ರೆ ನೀರು.
1: ನೀರು
0: ಜ ಆಸನ ತನೆ ಅಂದ್ರೇನು? ಹುಟ್ಟುವಂತಹದ್ದು.
1: ಹುಟ್ಟುವಂತಹದ್ದು
0: ನೀರಿನಲ್ಲಿ ಯಾರು ಹುಟ್ಟಿದರು?
1: ಯಾರು ಹುಟ್ಟಿದ?
0: ನಾರಾಯಣ ಹುಟ್ಟಿದ. ನಾರಾಯಣ ನಾವೆಲ್ಲಿ ಕಮಲ ಹುಟ್ಟಿತು.
1: ಕಮಲ ಹುಟ್ಟಿತು.
0: ಕಮಲದಲ್ಲಿ ಯಾರು ಜನಿಸಿದರು?
1: ಯಾರು ಹುಟ್ಟಿದ್ರಪ್ಪ?
0: ಪ್ರಮುಖ ಬ್ರಹ್ಮ.
1: ಬ್ರಹ್ಮ.
0: ಬ್ರಹ್ಮನ ಸುತ್ತ ಯಾರು?
1: ಬಡಿಗೇರಿ.
0: ಅಲ್ಲ, ಬ್ರಹ್ಮನ ಸುತ್ತ ನಾರದ ಮುನೀಶ್ವರರು. ಏನು ಮಾಡಿದರು?
1: ಏನು ಮಾಡಿದರು?
0: ಸ್ವರ್ಗ ಲೋಕದಿಂದ ಒಂದು ಪಾರಿಜಾತ ಪುಷ್ಪವನ್ನು ತಂದು ನನ್ನ ಕೈಯೊಳಗೆ ಕೊಟ್ಟರು.
1: ಏನು ಮಾಡಿದ್ರಿ?
0: ನಾನು ಇದೇನು ಮಾಡಿದೆ?
1: ಏನು ಮಾಡಿದ್ರಿ?
0: ನನ್ನ ಪ್ರೀತಿಯುಳ್ಳ ರುಕ್ಮಿಣಿ ಮುಡಿಯಲ್ಲಿ ಮುಡಿಸಿದೇನು?
1: ಮುಡಿಸಿ.
0: ಇದೇ ಕಲಹದ ಕಾರಣ. ನಾರದ ಗುರುಗಳು ಏನು ಮಾಡಿದರು?
1: ಏನು ಮಾಡಿದರು?
0: ಆಸತ್ತಿ ಬಹಮನ ಮುಂದೆ ಚಾಡ ಹೇಳಿದರು.
1: ಅಲ್ಲಿ ಹೋಗಿ ಹೇಳಿದ್ರು,
0: ಅಗೋ ಕೃಷ್ಣ, ನಾನು ಸ್ವರ್ಗ ಲೋಕಕ್ಕೆ ಹೋಗಿದ್ದೆ,
1: ಹೋಗಿದ್ದೆ,
0: ಬರುವಾಗ ಒಂದು ಪಾರಿಜಾತ ಪುಷ್ಪವನ್ನು ತಂದೆ, ಕೃಷ್ಣ ಪರಮಾತ್ಮರ ಕೈಯಲ್ಲಿ ಕೊಟ್ಟೆ, ಕೃಷ್ಣ ಪರಮಾತ್ಮನು ಒಯ್ದು ರುಕ್ಮಿಣಿ ಮುಡಿಯಲ್ಲಿ ಮುಡಿಸಿದರು ಅಂತ ನಾರದರು ಸತ್ಯಭಾಮನ ಮುಂದೆ ಚಾಡ ಹೇಳಿದರು.
1: ಸುಮ್ಮನೆ ಇರಬಾರದು, ಅಲ್ಲಿ ಹೋಗಿ ಹೇಳಿದ.
0: ಹೌದಲ್ಲೋ? ಸತ್ಯಭಾಮ

0: ಏನು ಮಾಡಿದಳು?
1: ಏನು ಮಾಡಿದ್ರು?
0: ಅದೇ ಪುಷ್ಪ ಬೇಕೆಂದು ಹಠ ಹಿಡಿದು ಎಷ್ಟೋ ಸಲ ನನಗೆ ಪತ್ರ ಬರೆದಳು.
1: ಮುಂದ್ರಿ,
0: ಅವಳಿಗೆ ಉತ್ತರ ಕಳುವಿದೆ. ನೋಡೋ ಸತ್ಯಭಾಮ, ರುಕ್ಮಿಣಿಗೆ ಕೊಟ್ಟಂತ ಪಾರಿಜಾತ ಪುಷ್ಪ ಕೊಟ್ಟು ಹೋಗ್ಯದ. ಮಾತು ಕೊಟ್ಟರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ. ನೋಡು, ಹರಿದ ಹೋಗುವ ನೀರು ಮತ್ತು ತಿರುಗಿ ಕಾಣ್ಲಿಕ್ಕೆ ಬರುವುದಿಲ್ಲ,
1: ಬರುವಂತಿಲ್ಲ.
0: ಮನೆಯ ದೀಪ ಬಹಳ ಸುಂದರ ಐತಂತ ಮುದ್ದು ಕೊಡಕ್ಕೆ ಬರೋದಿಲ್ಲ. ಬಂಗಾರ ಶಸ್ತ್ರ ಐತಂತ ಅದನ್ನ ಹೊಟ್ಟ್ಯಾಗ ಚುಚ್ಚುಗೊಳಕ್ಕೆ ಬರೋಂಗಿಲ್ಲ,
1: ಬರುವಂತಿಲ್ಲ.
0: ಅದಕ್ಕಂತೆ ರುಕ್ಮಿಣಿಗೆ ಕೊಟ್ಟಂತ ಪಾರಿಜಾತ ಪುಷ್ಪ ಕೊಟ್ಟು ಹೋಗಿಬಿಟ್ಟದ. ಆ ಪುಷ್ಪ ಬೇಕಾದ್ರೆ ಪಾರಿಜಾತ ವೃಕ್ಷವನ್ನು ತಂದು ನಿನ್ನ ಮನೆಯ ಬಾಗಿಲ ಮುಂದೆ ಹಸ್ತಿನಂದು ಉತ್ತರ ಕಳುವಿದೆ.
1: ಮುಂದೇನಾಯ್ತು?
0: ಅದಕ್ಕೂ ಮಣ್ಣಿಸದೆ ಸ್ವತಃ ನನ್ನ ಮಂದಿರಕ್ಕೆ ಬಂದಳು.
1: ಬಂದು ಏನು ಮಾಡಿದಿರಿ?
0: ಬಾಯಿಗೆ ಬಂದಾಗ ನಾನೇನು ಮಾಡಿದೆ, ಅವಳಿಗೆ ಬಾಯಿಗೆ ಬಂದಂತೆ ಮಾತಾಡಿ ಕಳಿಸಿದೆ. ಅವಾಗ ಸತ್ಯವಮ್ಮ ಹೀಗೆ ಶಪಥ ಮಾಡಿಕೊಂಡು
1: ಏನಂತ ಮಾಡಿದಾರೆ?
0: ಅಗೋ ಕೃಷ್ಣ, ನಿನ್ನ ಕಲ್ಲಿನಂತ ಮನಸ್ಸನ್ನು ಕರಗಿಸಿ ಬೆಣ್ಣಿ ಬೆಂಕಿ ಕಂಡಾಕ್ಷನ್ ಹೇಗೆ ಕರಗಿ ತುಪ್ಪ ಆಗ್ತದ ನೋಡು, ಹಾಗೆ ನಿನ್ನ ಮನಸ್ಸನ್ನು ಕರಗಿಸಿ ಶಕ್ತಿ ಪೂಜೆಯನ್ನು ಮಾಡಿ
1: ಮಾಡಿ
0: ನೀನಾಗಿ ನನ್ನ ಮಂದಿರಕ್ಕೆ ಬರೋ ಹಾಗೆ ನಾನು ಶಕ್ತಿ ಪೂಜಾ ಮಾಡ್ತೇನಂತ ಶಪಥ ಮಾಡ್ಯಾಳ. ಈಗ ಸತ್ಯಭಾಮ ಏನ್ ಮಾಡ್ಯಾಳ? ಶಕ್ತಿ ಪೂಜೆ ಮಾಡ್ಯಾಳ. ಶಕ್ತಿ ಪೂಜೆ ಮಾಡಿದರಿಂದ ನನಗೇನಾಗ್ಲಿಕ್ಕತ್ತದ? ಶಕ್ತಿ ಪೂಜಾ ಮಾಡ್ಯಾಳ, ನನ್ನ ಮನಸ್ಸು
1: ಏನಾಗ್ಲಿಕ್ಕತ್ತದ?
0: ಸತ್ಯಭಾಮನ ಮುಖ ಯಾವಾಗ ನೋಡೇನೋ, ಯಾವಾಗ ನೋಡ್ಲಿಕ್ಕಿಲ್ಲ, ನನ್ನ ಮನಸ್ಸು ಹರಿದಾಡ್ಲಿಕ್ಕತ್ತ. ಈಗ ಸದ್ಯ ನಾನು ಏನ್ ಮಾಡಬೇಕು? ಹೌದು
1: ನೋಡ್ರಿ, ಯಾವ್ದಾದ್ರು ಒಂದು ವೇಷ ಧಾರಣೆ ಮಾಡಬೇಕು.
0: ಯಾವು
1: ಎಷ್ಟೋ ವೇಷಗಳಿದಾವ, ಬಿಡಬಿಡಿಕೆ ಅದಾವ.
0: ಚೇಷ್ಟ ಮಾಡಬಾರ್ದು,
1: ವೇಷ
0: ಎಲ್ಲ ನೀನೇ ಧಾರಣ ಮಾಡಿ
1: ತಾಯಿ.
0: ಯಾಕಂದ್ರೆ ಸತ್ಯಭಾಮ ಶಕ್ತಿ ಪೂಜಾದಲ್ಲಿ ಮಗ್ನ ಆಗ್ಯಾರ, ಅಲ್ಲಿ ಪುರುಷರಿಗೆ ಪ್ರವೇಶ ಇಲ್ಲ. ನಾನು ಸ್ತ್ರೀ ರೂಪ ಧಾರಣ
1: ಮಾಡ್ಬೇಕಂದ್ರೆ
0: ಯಾಕಂದ್ರೆ ಹೆಣ್ಣು ಮಕ್ಕಳ ಪ್ರೀತಿ ಎದರ ಮೇಲೆ ಇರ್ತದ,
1: ಸಗುಣ ಸಾಮುದ್ರಿಗೆ ಕೇಳಿದ ಮೇಲೆ ಇರ್ತದ
0: ಇರ್ತದ. ಅದಕ್ಕಾಗಿ ನಾನು ಕೊರವಂಜ್ ವೇಷ ಧಾರಣ ಮಾಡ್ತಾ ಇದ್ದೇನೆ.
1: ಮಾಡ್ತಾ ಹೋದ್ರೆ ಸತ್ಯಭಾಮನ ಮುಖಾನು ಆಗ್ತದೆ,
0: ಜೊತೆಗೆ ನಾರದರ ಶಾಪ ವಿಮೋಚನೆ
1: ಆಗ್ತದೆ.
0: ಹಿಂದೆ ನಾರದರಿಂದ ಶಾಪವಾಗಿತ್ತು.
1: ಏನಂತೆ?
0: ನಿನಗೆ ಕೃಷ್ಣ ನಿನಗೆ ಸ್ತ್ರೀ ರೂಪ ಧಾರಣವಾಗಲಿ ಎಂದು. ನಾನು ಸ್ತ್ರೀ ರೂಪ ಧಾರಣ ಮಾಡಿದ್ದೆ ಕರೆ, ಆದ್ರೆ ನಾರದರ ಶಾಪ ವಿಮೋಚನೆ ಆಗ್ತದೆ, ಜೊತೆಗೆ ಸತ್ಯಭಾಮನ ದರ್ಶನ. ಹೀಗೆ ಎರಡು ಲಾಭಗಳುಂಟು.
1: ಹೌದು,
0: ಕೊರವಂಜ್ ವೇಷ ತಯಾರು ಮಾಡಬೇಕಾದ್ರೆ ಸಾಹಿತ್ಯಗಳು ಬೇಕಾಗ್ತಾವ್ ಹೇಳ್ತಾ ಇದ್ದೇನೆ ಕೇಳು.
1: ಹೇಳು, ತರಿಸಿಕೊಡ್ತೇನೆ
0: ಕೇಳು ಕೇಳು.

0: ದೂತೆ, ನನ್ನ ತಲೆಯಲ್ಲಿದ್ದಂತ ಜಡೆಗಳನ್ನು ಬಿಚ್ಚಿದ್ದೇನೆ,
1: ಬಿಚ್ಚಿದ್ದೇನೆ.
0: ಅವುಗಳಿಗೆ ಗಂಧ, ಮೋಗರ,
1: ಮೋಗರ,
0: ಅತ್ತರ,
1: ಅತ್ತರ,
0: ಕೇವಡ, ನಾನಾ ತರ ಎಣ್ಣೆಗಳಿಂದ ಅವನ್ನ ಲೇಪನ ಮಾಡಿದ್ದೇನೆ.
1: ಬಿಟ್ಟಿರಲ್ಲ
0: ಯಾವ
1: ಡಾಂಬ್ರ ಎಣ್ಣೆ, ಚಿಮಣಿ ಎಣ್ಣೆ,
0: ಅವು ಎಣ್ಣೆ ಎಲ್ಲ ನೀನು ಹಚ್ಚಿಕೋ.
1: ಹೋಗ್ಲಿಪ್ಪ. ಮುಂದ್ರೆ
0: ದೂತೆ, ನನ್ನ ಕೊರಳಲ್ಲಿ ಏನು ಧಾರಣ ಮಾಡಿದ್ದೇನೆ?
1: ಏನು ಧಾರಣ ಮಾಡಿ
0: ಹಾಗಾದ್ರೆ ಕೇಳು.

0: ಕೊರವಂಜಿ ಎಂಬ ಗುರುತು ಹತ್ತಬೇಕಾದ್ರೆ ಗುಲಗಂಜಿ ಹಾರವನ್ನು ಧಾರಣ
1: ಮಾಡಿದ್ದೇನೆ,
0: ಹಣೆಯ ಮೇಲೆ ತುರಾಯಿಗಳು ಇಟ್ಟಿದ್ದೇನೆ, ಬೆನ್ನಿಗೆ ಯಂತ್ರದ ಸಾಹಿತ್ಯಗಳೆಲ್ಲ ಕಟ್ಟಿದ್ದೇನೆ, ಇನ್ನ ಕಂಠದಲ್ಲಿ ಏನ ಧಾರಣ ಮಾಡಿದ್ದೇನೆ ಕೇಳು.

0: ಕಾಂಟದಲ್ಲಿ ಶಂಕಮಣಿ,
1: ಶಂಕಮಣಿ
0: ತಾವರೆ ಮಣಿ,
1: ತಾವರೆ ಮಣಿ
0: ಸ್ಫಟಿಕದ ಮಣಿ,
1: ಸ್ಫಟಿಕದ ಮಣಿ
0: ಗಂಧದ ಮಣಿ, ಎಂತೆಂತ ಮನೆಗಳನ್ನು ಧಾರಣ ಮಾಡಿದ್ದೇನೆ
1: ನೋಡ್ರಿ. ಇಂತ ಮಣಿಗಳೆಲ್ಲ ಧಾರಣ ಮಾಡಿರಿ.
0: ಕೊರವಂಜ್ ವೇಷ ಅಂತೂ ತಯಾರಾಯ್ತು. ನಾನು ಇನ್ನು ಹೊರಗೆ ಬರಬೇಕಾದ್ರೆ ನೀನ್ ಮಾಡಬೇಕು?
1: ನಾನು ಏನ್ ಮಾಡ್ಬೇಕು ಹೇಳಿಲ್ಲ.
0: ನೀನು ಸ್ವಾಮಿ ಅನ್ನುವಂತ ಶಬ್ದವನ್ನು ಬಿಟ್ಟು ಸ್ತ್ರೀಯರಿಗೆ ಕರೆಯುವಂತೆ ಅಮ್ಮ ಅಮ್ಮ ಎಂದು ಕರೀತಕ್ಕದ್ದು
1: ನೋಡ್ರಿ. ಏನಮ್ಮ ಯಾಕಮ್ಮ ಅಂತ ಕರಿತೇನೋ, ಇನ್ನು ಹೊರಗೆ ಬಂದು ಬಿಡ್ರಿ.
0: ಹಾಗಾದ್ರೆ ನಾನು ನನ್ನ ಕುಲದೇವತೆ ಆರಾಧನೆ ಮುಗಿಸಿಕೊಂಡು ನನ್ನ ಕಂದನ ಮೇಲೆ ಜೋಗಳ ಹಾಡಿಕೊಂತ ಬರ್ತಾ ಇದ್ದೇನೆ.
1: ಮಾಡ್ಕೊಂತ ಬಂದು ಬಿಡ್ರಿ
0: ಈಗ. ಹಾಗಾದ್ರೆ ಕೇಳಮ್ಮ.
1: ಬೇರೆ ಬೇರೆ ಬೇರೆ ಬೇರೆ.

0: ಏನಮ್ಮ ಏಮಂಟಾವೇ?
1: ಮಂಟ ಹಾಕಕ್ ಬಂದೇವ ನೋಡು.
0: ಮಾ ಮಂಟ್ಲೆ ತಿಳಿಸದಲ್ಲ ಮಾ.
1: ನಿನಗ ಏನು ತಿಳಿಸಲೆ? ಹಾಗಲ್ಲಮ್ಮ, ಕೊರವಂಜಂತೂ ಬಂದಂಗಾಯ್ತು. ಹೊರಗೆ ಬಂದ್ರಿ.
0: ಎನಗೆ ಬಂದು ಕೊರವಂಜಿ ಕೊರವಂಜಿ ಅಂತಾರಮ್ಮ?
1: ಕೊರವಂಜಿ ಅಂತಾರೆ.
0: ಹೌದು
1: ನೋಡಮ್ಮ, ನಾನು ಎಷ್ಟೋ ಮಂದಿ ಕೊರವಂಜಾರ ನೋಡೇನು. ಕೊರವಂಜಾರ ಅಂದ್ರೆ ಹೇಗಿರ್ತಾರ?
0: ಹೇಗಿರ್ತಾರ?
1: ಹರಕ ಪರಕ 28 ತ್ಯಾಪಿದೊಂದು ಸೇರಿ, ಹರಕೊಂದು ಕುಬಸ, ಕೈಯಾಗೊಂದು ಬಡಿಗಿ, ತೆಲಿಮ್ಯಾಗೊಂದು ಹೆಡಿಗಿ, ಬಗಲಿಗೆ 10-16 ವರ್ಷದೊಂದು ಕುಸನ್ನು ಬಗ್ದಿರ್ತಾರ.
0: ಹೌದು,
1: ಅವ್ರು ಹೇಗ್ ಬರ್ತಾರ?
0: ಹೇಗ್ ಬರ್ತಾರ?
1: ಗಂಗವ್ವ ನೀಡ ಗೌರವ ನೀನಿ, ನಿಂಗವಾನಿ ನೀಡ ನೀಲವಾನಿ ನೀಡ. ಅವ್ರು ಹೀಗ ಅನ್ನುತ್ತ ಬರ್ತಾರೆ.
0: ನಾನು ಅಂತ ಕೊರವಂಜಿ ಅಲ್ಲ.
1: ಎಂತವರು?
0: ನಾನು ಎಂತವಳು?
1: ಹೌದು,
0: ಆ ದೇವಲೋಕದಿಂದ ಬಂದಂತ ಕೊರವಂಜಿ ಇದ್ದೇನೆ.
1: ದೇವಲೋಕ? ಏನು ಮಾ ಕೊರಮ್ಮ,
0: ಯಾಕೆ
1: ದೇವಲೋಕ ಎಲ್ಲಿ ಭೂಲೋಕ ಎಲ್ಲಿ? ಹಾ ನೋಡಮ್ಮ, ಆ ದೇವಲೋಕದಿಂದ ಭೂಲೋಕಕ್ಕೆ ಬರಬೇಕಾದ್ರೆ ನಿಚ್ಚಿನಿಕೆ ಹೆಚ್ಚಿದ್ದು, ಏನು ಹಗ್ಗ ಕಟ್ಟಿಕೊಂಡು ಜೋತು ಬಿದ್ದು, ಏನು ಮಳೆಯಾಗ ಕೊಪ್ಪಿ ಹಂಗ ದಪ್ಪಣೆ ಬಿದ್ದು, ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಹೇಗ ಬಂದಿ?
0: ಸಮಸ್ಯೆ ಆಗ್ಯ.
1: ಯಾವ್ಯಾವ ಊಣಾಗ ಹಾಗೆ ಬಂದಿ ಅದನ್ನ ಹೇಳು, ನಾ ಕೇಳ್ತೀನಿ.
0: ಅಂದ್ರೆ ನಿನಗೆ ದೇವಲೋಕದ ಕೊರವಂಜಿ ಅಂತ
1: ಗುರುತಾಗ್ತದೆ.
0: ದೇವಲೋಕ ಮತ್ತು ಭೂಲೋಕ ಅಜ ಗಜಾಂತರ ಅಂತರ ಅದ.
1: ಅಂದ್ರೆ ಏನು?
0: ಅಂದ್ರ ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಹೇಗೆ ಬಂದಿ ಅನ್ನೋದು ನಿನಗೆ ಸಮಸ್ಯೆ ಆಗ್ಯದ. ಈಗ ಹಾಗಾದ್ರೆ ಕೇಳೋ.

0: ದೇವಲೋಕದಿಂದ ಈ ಭೂಲೋಕಕ್ಕೆ ನಾನು ಬರಬೇಕಾದ್ರೆ ಕೇರಿ ಕೇರಳ ಆಡುತ್ತೆ, ಗಂಡು ಮಕ್ಕಳಿಗೆ ಆಗಲಿ ಶಕುನ ಸಾಮುದ್ರಿಕ ಹೆಣ್ಣು ಮಕ್ಕಳಿಗೆ ಹೇಳ್ತಾ ಬಂದೆ.
1: ನೋಡಮ್ಮ, ಹೆಣ್ಣು ಮಕ್ಕಳಿಗೆ ಆಗಲಿ ಅಥವಾ ಗಂಡು ಮಕ್ಕಳಿಗೆ ಆಗಲಿ ಶಕುನ ಸಾಮುದ್ರಿಕ ಹೇಳಿಕೋತ ಇಲ್ಲಿವರೆಗೆ ಬಂದೆ.
0: ಹೌದು,
1: ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ನಮಗೆ ಲೋಕಗಳೇನು ಹತ್ತಿದೇವನ್ನುವ
0: ಅಮ್ಮ. ಈಗ
1: ಹೌದು,
0: ಏಳು ಲೋಕಗಳು ಹತ್ಯಾವ.
1: ಯಾಕೆ ಲೋಕ ಅಂದಲ್ಲ, ಯಾವ ಅಂತ ಕೇಳಿದ್ರೆ ಹೇಳ್ತಿ
0: ದೂತೆ. ಏಳು ಅಂದ್ರೆ ಇವು ಭೂಮಿಯಿಂದ ಮೇಲೆ ಏಳು ಲೋಕಗಳು,
1: ಭೂಮಿಯಿಂದ ಮ್ಯಾಗಿನ ಏಳು ಲೋಕ,
0: ಮತ್ತು ಭೂಮಿ ಕೆಳಗೆ ಏಳು ಲೋಕಗಳವ.
1: ಹೊಗಂಜನು ಸೂರೇ ನೋಡಮ್ಮ, ಮ್ಯಾಗಿನ ಏಳು ಲೋಕ ಅಂತ ಹೇಳ್ತಿ, ಯಾವಂತ ಕೇಳಿದ್ರೆ ಹೇಳ್ತಿ.
0: ಕೇಳಿದ್ರೆ ಹೇಳ್ತಾ ಇದ್ದೆ,
1: ಮೊದಲ ಮ್ಯಾಗಿನ ಹೇಳು, ಆಮೇಲೆ ತೆರಿಗಿನ ಹೇಳು. ಯಾವು
0: ದೂತೆ, ಭೂಮಿನ ಮೇಲೆ ಏಳು ಲೋಕಗಳು ಯಾವು?
1: ಯಾವು?
0: ಭೂಲೋಕ,
1: ಭೂಲೋಕ,
0: ಭುವರ ಲೋಕ,
1: ಭೂಲೋಕ,
0: ಮಹಾರ ಲೋಕ,
1: ಮಹಾರಲೋಕ,
0: ಸ್ವಹರ ಲೋಕ,
1: ಸ್ವಹರಲೋಕ,
0: ಜನಲೋಕ,
1: ಜನಲೋಕ,
0: ಸತ್ಯಲೋಕ,
1: ಸತ್ಯತ್ವ ಲೋಕ.
0: ಹಾಗಲ್ಲಮ್ಮ, ಸತ್ಯಲೋಕ ಅನ್ನುವಂತಹದ್ದು ಒಂದು ಲೋಕದ ಹೆಸರು.
1: ಲೋಕದ ಹೆಸರ
0: ಇವು ಭೂಮಿನ ಮೇಲೆ ಏಳು
1: ಲೋಕ. ಅದು ಇನ್ನು ಕೆಳಗಿನ್ನು
0: ಈ ಭೂಮಿ ಕೆಳಗಾದ್ರೆ ಏಳು ಲೋಕಗಳವ.
1: ಏಳದಾವು?
0: ಹೌದು.
1: ಯಾವಂತ ಕೇಳಿದ್ರೆ ಹೇಳ್ತಿ ಹೇಳಮ್ಮ.
0: ಅತ್ತಳ
1: ಯಾರು?
0: ಅತ್ತಳ ಅನ್ನುವಂತಹದ ಲೋಕದ ಹೆಸರು.
1: ಲೋಕದ ಹೆಸರು
0: ವಿತಳ,
1: ವಿತಳ,
0: ಸುತಳ,
1: ಸುತಳ,
0: ತಳಾತಳ,
1: ತಳಾತಳ,
0: ರಸತಳ,
1: ರಸತಳ,
0: ಮಹಾತಳ,
1: ಮಹಾತಳ,
0: ಪಾತಾಳ.
1: ನಿನ್ನ ಪಾತಾಳ ಕಟ್ತೇನೆ,
0: ನಿನ್ನ ಪಾತಾಳ ಕಟ್ತೇನೆ ನಾನು.
1: ಅಲ್ಲೇ ಆಟ ಮಾಡಿಕೊತಿರೋಕೆ ನಾನು ಪಾತಾಳ ಕಟ್ತಿ.
0: ಹೌದು,
1: ಪರವ ಎಷ್ಟೋ ಮಂದಿ ದೈತರನ್ನ ಪಾತಾಳ ಕಟ್ಟಿರಬಹುದು. ನಾನು ದೈತಲ್ಲ.
0: ಯಾರು
1: ದೈತನ? ಗುರು ಶುಕ್ರಾಚಾರ್ಯ.
0: ಇವಾಗ ಹೋಗ್ಲಿ ಬಿಡಮ್ಮ. ಹೀಗೆ ಮೇಲೆ ಏಳು ಲೋಕಗಳು ಮತ್ತು ಭೂಮಿ ಕೆಳಗೆ ಆದ್ರೂ ಏಳು ಲೋಕಗಳು.
1: ಕೊರವ,
0: ಹೌದು
1: ಎಲ್ಲ ಹೇಳಿದ ಕರೆ ನಾನು ಗಂಜಿಕ ಬರಾಕೈತ.
0: ಯಾಕ?
1: ಅದೇ ನೋಡಮ್ಮ, ಮ್ಯಾಗೂ ಏಳು ಲೋಕ ಅಂತ ಹೇಳ್ತಿ.
0: ಹೌದು,
1: ಕೆಳಗಿನ ಏಳು ಲೋಕ ಅಂತ ಹೇಳ್ತಿ.
0: ಇದ್ದದ್ದು ಕರೆ ಅದ.
1: ಹೌದಲ್ಲ, ಮ್ಯಾಗಿನ ಲೋಕ ಎಲ್ಲ ಕಡ್ಕೊಂಡು ನಮ್ಮ ಮ್ಯಾಗ ಬಿದ್ರ ನಮ್ಮ ಗತಿ ಏನವ? ಹಿಂಗಾಗೋದಾಯ್ತು. ಇದು ಹೋಗ್ಲಿ,
0: ಇದು ಹೋಗ್ಲಿ.
1: ಈ ಕೆಳಗಿನ ಲೋಕ ಎಲ್ಲ ಕಡ್ಕೊಂಡ ತೆಳಗಿನ ಅವ್ರ ಮ್ಯಾಗ ಬಿದ್ರ
0: ಅವ್ರ ಗತಿ ಏನು?
1: ಚಪಾತಿ ಲಟ್ಟಿಸಿದಂಗಾಯ್ತು. ಹಾಗಲ್ಲಮ್ಮ, ಈ ಭೂಮಿ ನಿಂದಿರಬೇಕಾದ್ರೆ ಯಾವ ಆಧಾರ ಮ್ಯಾಗ ನಿಂತತಿ?
0: ಕರೆ ಅದ.
1: ಹಗ್ಗಾಚಿ ಕಟ್ಟಾರೇನು?
0: ಇಲ್ಲ.
1: ಕಂಬ ತಿಂದು ನಿಲ್ಸ್ಯಾರೇನು?
0: ಇಲ್ಲವೇ ಇಲ್ಲ.
1: ಮತ್ತೆ ಹಾಗ ನಿಂತತೆ?
0: ಈ ಭೂಮಿ ಹಾಗ ನಿಂತದ ಅನ್ನೋದು ನಿನಗೆ ಸಂಶಯ
1: ಅಲ್ಲ? ಅಂಜಿಕ ಬರಾಕತೈತಿ.
0: ಇಂತ ದೊಡ್ಡ ಭೂಮಿ ನಿಂದಿರಬೇಕಾದ್ರೆ ಅಷ್ಟು ದಿಗ್ ಗಜಗಳ ಮೇಲೆ ಈ ಭೂಮಿ ನಿಂತದ.
1: ಎಷ್ಟು ಗಜಗಳ ಮ್ಯಾಗ ನಿಂತತಿ?
0: ಚೇಷ್ಟ
1: ಮಾಡ್ತಕ್ಕಂಥ
0: ಅಲ್ಲ ಗಜಗ್ ಅಂದ್ರೆ ಏನು?
1: ಏನು
0: ಗಜ ಅಂದ್ರೆ ಏನು? ಆಣಿ.
1: ಆಣಿ?
0: ಹಾ, ಆಣಿ ನೋಡಿ ಇಲ್ಲೋ.
1: ಹಾ, ನಾ ಯಾಕೆ ನೋಡ್ಲಿ? ನಾ ಹಂತಿಲ್ಲದಾವ ನೋಡಿನಿ. ನೋಡಿನಿ
0: ಆಣಿ ನೋಡಿ
1: ನೋಡಿನಿ. ಉದ್ದನ ಸಂಡಿವು ಮಟ್ಟನ ಕಾಲಿನ್ನು ನೋಡಿನಿ.
0: ಆಣಿ ಅದ. ಎಂಟು ದಿಕ್ಕಿನಲ್ಲಿ ಎಂಟು ಆಣಿಗಳು ಆಧಾರ ಬದ್ಧವಾಗಿ ಭೂಮಿ ಹೊತ್ಕೊಂಡು ನಿಂತಾವ.
1: ಕೊರವ, ನನಗೆ ಸೌಸೆ ಎಂಟ ಆಣಿ ಅಂತ ಹೇಳಿದಿಲ್ಲೋ, ನನಗೆ ಗೊತ್ತಾತೆ.
0: ಆಯ್ತು,
1: ಎಂಟ ಆಣಿ ಏನ್ ಹೆಂಡು ಗಂಡು?
0: ದೂತೆ, ಇವು ಗಂಡು ಹೆಣ್ಣ ಆಣಿ ಅವ.
1: ದೇವ್ರ ಸುಮಾರು
0: ಗಂಡ ಆಣಿಗಳವ. ಅವು ಯಾವು?
1: ಏ, ಗಂಡ ಆಣಿ ಹೆಸರೇನು?
0: ಹೇಳಿದ್ರೆ ಗೊತ್ತಾಗ್ತದೆ. ಎಂಟು ದಿಕ್ಕಿನಲ್ಲಿ ಎಂಟು ಆಣಿಗಳು ಹೊತ್ತುಕೊಂಡಿದ್ದಾವ. ಅವಕರ ಹೆಸರೇನು?
1: ಹೆಸರೇನು?
0: ಐರಾವತ,
1: ಐರಾವತ,
0: ಅಂಬಾವತಿ,
1: ಅಂಬಾವತಿ,
0: ಸೈನಾವತಿ,
1: ಸೈನಾವತಿ,
0: ಸಿದ್ಧಾವತಿ,
1: ಸಿದ್ಧಾವತಿ,
0: ಅಳಕಾವತಿ,
1: ಅಳಕಾವತಿ,
0: ಪುಣ್ಯವತಿ,
1: ಪುಣ್ಯವತಿ,
0: ಯಶವತಿ,
1: ಯಶವತಿ,
0: ಕಾಂಚನಾವತಿ,
1: ಕಾಂಚನಾವತಿ.

0: ಪ್ರಕಾರ ಎಂಟು ಗಂಡಾಣಿಗಳು ಭೂಮಿ ಹತ್ತುಕೊಂಡು ನಿಂತಾವ.
1: ಹೌದಾ?
0: ಈ ಪ್ರಕಾರ
1: ಮಾತು ಕರೆಣ.
0: ಈ ಆಣಿಗಳು ಎಂಟು ದಿಕ್ಕಿನಲ್ಲಿ ಎಂಟು ಆಣಿಗಳು ಆಧಾರ ಬದ್ಧವಾಗಿ
1: ಬರವ. ಹೇಳಿದ ಮಾತೆಲ್ಲ ನನ್ನ ಕರೆಯನಿತ್ತ. ದೇವ್ರ ಬಾಳ ಸುಮಾರವ.
0: ಯಾಕಮ್ಮ
1: ಬಾಳ ಕೆಟ್ಟ?
0: ಯಾಕ
1: ನೋಡಮ್ಮ, ಈ ಜಗತ್ತದ ಮೇಲೆ ಬಂದು ಹಕ್ಕಿ ಪಕ್ಷಿಗಳಿಗೆ ಜೋಡು ಮಾಡ್ಯಾನ, ಇರು 84 ಲಕ್ಷ ಜೀವರಾಶಿಗೆ ಜೋಡು ಮಾಡ್ಯಾನ, ನನಗೂ ನಿನಗೂ ಜೋಡು ಮಾಡ್ಯಾನ. ಹಾಗಲ್ಲವ ಮಾತಿಗೆ ಬಂದ. ಪಾಪಿ ಅಂಟು ಗಂಡಾನಿ ಹಂಗ ಬಿಟ್ಟಾನ.
0: ಯಾಕ ಅಲ್ಲ, ಈ ಎಂಟು ಗಂಡಾಣಿಗೆ ಎಂಟು ಹೆಣ್ಣಾಣಿಗಳು ಆದ್ರೂ ಅವ
1: ಕರೇನ
0: ಕರೇನವ.
1: ದೇವ್ರ ಬಾ ಸೋಲನ, ಎಂಟು ಹೆಣ್ಣಾಣಿ
0: ಹೌದು,
1: ಯಾವಂತ ಕೇಳಿದ್ರೆ ಹೇಳ್ತಿ?
0: ಹೇಳ್ತಾ
1: ಇದ್ದೇನೆ. ಹೆಸರೇನು
0: ಅಮ್ಮ? ಈಗ ಅಮರಾವತಿ,
1: ಅಮರಾವತಿ,
0: ಅಂಬಾವತಿ,
1: ಅಂಬಾವತಿ,
0: ಶೈನಾವತಿ,
1: ಶೈನಾವತಿ,
0: ಸಿದ್ಧಾವತಿ,
1: ಸಿದ್ಧಾವತಿ,
0: ಅಳಕಾವತಿ,
1: ಅಳಕಾವತಿ,
0: ಪುಣ್ಯವತಿ,
1: ಪುಣ್ಯವತಿ,
0: ಯಶವತಿ,
1: ಯಶವತಿ,
0: ಮತ್ತು ಕಾಂಚಿನಾವತಿ,
1: ಕಾಂಚಿನಾವತಿ.
0: ಈ ಪ್ರಕಾರ ಎಂಟು ಹೆಣ್ಣಾಣಿಗಳು ಅವ.
1: ನೋಡಮ್ಮ, ಎಂಟು ಹೆಣ್ಣಾಣಿ, ಎಂಟು ಗಂಡಾಣಿ,
0: ಇವೆಲ್ಲ ಸುತ್ತು ಕಡೆ ಅದು
1: 16 ಆಣಿ ಅದು.
0: ಹೌದು
1: ಹೌದಲ್ಲೋ. ಇವೆಲ್ಲ ಸುತ್ತರದ ದಂಡಿ ಗಟ್ಟಿ ಆತಿ ಹೊತ್ಕೊಂಡು ನಿಂತಾವಂತ. ಇವ್ ನಿಂದ್ರಲ್ವ
0: ಹೋಗ್ಲಿ.
1: ಎಂಟು ಆಣೆ ಪೈಕಿ ಒಂದು ಆನೆಗೆ ಹೊಟ್ಟೆ ಸಿತ್ತು ಅಂತ ತಿಳ್ಕೊ.
0: ತಿಳ್ಕೊಲ್ಲ,
1: ಅದು ಬಿಟ್ಟು ಮೇಯಕ್ ಹೋತವ ನಿಂತಾವ ಪರಿ ಆಗುದೇನವ?
0: ಹಾಗಲ್ಲಮ್ಮ, ಒಂದೊಂದು ಆನೆಗೆ ಒಬ್ಬರು ಒಡೆಯರಿದ್ದಾರ.
1: ಒಡೆಯವ್ರದಾರು?
0: ಹಾಗಲ್ಲ, ಒಡೆಯರ್ ಅಂದ್ರೆ ಏನು?
1: ಏನು?
0: ಒಂದೊಂದು ಆನೆಗಳನ್ನು ಸಂರಕ್ಷಣೆ ಮಾಡುವಂತವ್ರಿದ್ದಾರ,
1: ಪಾಲನೆ ಮಾಡುವಂತ,
0: ಪಾಲನೆ ಮಾಡುವಂತ ಇವ್ರಿದ್ದಾರ.
1: ಅವ್ರ ಯಾರಂತ ಕೇಳಿದ್ರೆ ಹೇಳ್ತಿ?
0: ಕೇಳಿದ್ರೆ ಹೇಳ್ತಾ ಇದ್ದೇನೆ.
1: ಗುರುತದ?
0: ಗುರುತದ.
1: ಅವ್ರ್ಯಾರು?
0: ಈಗ ಒಂದೊಂದು ಆನೆಯನ್ನು ಒಬ್ಬೊಬ್ಬರು ಸಂರಕ್ಷಣೆ ಮಾಡತಕ್ಕಂತವ್ರು ಅವರ ಹೆಸರೇನು?
1: ಅವರ ಹೆಸರೇನು?
0: ಇಂದ್ರ,
1: ಇಂದ್ರ,
0: ಕುಬೇರ,
1: ಕುಬೇರ,
0: ವರುಣ,
1: ವರುಣ,
0: ವಾಯುವೆ,
1: ವಾಯು,
0: ಈಶಾನ್ಯ,
1: ಈಶಾನ್ಯ,
0: ಅಗ್ನಿ,
1: ಅಗ್ನಿ,
0: ಯಮ,
1: ಯಮ,
0: ನಿರುರತಿ. ಈ ಪ್ರಕಾರ ಎಂಟು ಮಂದಿ ದಿಕ್ಪಾಲಕರಿದ್ದಾರ.
1: ನೋಡಮ್ಮ ತಾಯಿ, ಇದು ಆನೆ ಸಂರಕ್ಷಣೆ ಮಾಡೋರಾದ್ರು,
0: ಹೌದು,
1: ಆನೆಗಳು ಜೋಪಾನ ಅದು, ಇದೆಲ್ಲ ಕರೆ. ಇದು ಹೋಗಲಿ, ಇದೆಲ್ಲ ಸುತ್ತೋರದ ದಂಡಿಗೆ ಆತ.
0: ಆಯ್ತು.
1: ಮತ್ತೆ ನಡು ಮಧ್ಯದಲ್ಲಿ ಈ ಭೂಮಿ ಏನಾದಾರ ಐತಿ?
0: ದೂತೆ ಮಧ್ಯದಲ್ಲಿ ಆದಿಶೇಷನು ಆಧಾರ ಬದ್ಧವಾಗಿ ಹೊತ್ಕೊಂಡಿದ್ದ.
1: ಯಾವ ಹಾಗಾಗಿ ನಿಶೇಷ?
0: ಹಾಗಲ್ಲಮ್ಮ, ಹಾವು ನೋಡಿ ಇಲ್ಲೋ.
1: ಹಾವ ಎಲ್ಲಿ ಬಂತ? ಹಾವ
0: ಇಷ್ಟ ಮಾಡಬಾರದು. ಹಾವಿಗೆ ಆದಿಶೇಷ ಅಂತಾರ. ಮಧ್ಯದಲ್ಲಿ ಆದಿಶೇಷನು ಆಧಾರ ಬದ್ಧವಾಗಿ ಭೂಮಿ ಹೊತ್ಕೊಂಡು ನಿಂತಾನಮ್ಮ.
1: ಹಾಗಮ್ಮ,
0: ದೂತೆ ಭೂಮಿಯನ್ನು ಆಧಾರ ಬದ್ಧವಾಗಿ ಹೊತ್ಕೊಂಡು ನಿಂತಾನ. ಈ ದೂತೆ ಮೊಸರು ಹೆಪ್ಪುಗಟ್ಟಿ ಹೆಂಗ ನೀರಿನ ಮೇಲೆ ನಿಂದಿರ್ತದ, ಹಂಗ ಈ ಭೂಮಿಯು ನೀರಿನ ಮೇಲೆ ಹೆಪ್ಪುಗಟ್ಟಿ ನಿಂತದ. ಮಧ್ಯದಲ್ಲಿ ಆದಿಶೇಷನು ಆಧಾರ ಬದ್ಧವಾಗಿ ಭೂಮಿ ಹೊತ್ಕೊಂಡು ನಿಂತಾನ. ಎಂಟು ದಿಕ್ಕಿನಲ್ಲಿ ಎಂಟು ಆಣಿಗಳು ಈ ಭೂಮಿಯನ್ನು ಹೊತ್ಕೊಂಡು ನಿಂತಾವ. ಹೋಗ್ಲಿ ಬಿಡಮ್ಮ, ನಿನಗೆ ಬೇಕಾದ ವಿಷಯ ಏನು?
1: ನನಗೆ ಬೇಕಾದ ವಿಷಯ ಬೇರೆ.
0: ಏನಮ್ಮ
1: ಕೊರಮ್ಮ, ನೋಡು ಈ ಸದ್ದೆ ನೀನು ಶಾನ್ಯಾಳದಿ ಸೋದಿ ದೇವಲೋಕದ ಕೊರವಂಜಿ, ಹೌದಲ್ಲ? ನೀನು ನಿನ್ನ ಗುರುವಿನಲ್ಲಿ ಕಲಿತಂತಹ ವಿದ್ಯಾ ಏನು ನಿನಗೇನು ಬರ್ತದ?
0: ಏನು ಬರ್ತದೆ
1: ಹೇಳು, ನಿನ್ನ ಮುಂದಿನ ವಿಚಾರ ಮಾಡ್ತೇನೆ.
0: ಜೊತೆ ನನ್ನ ಗುರುವಿನಲ್ಲಿ ಕಲಿತಂತ ವಿದ್ಯೆ ಏನ್ ಮಾಹಿತಿ ಅದ?
1: ಏನು
0: ಹಾಗಾದ್ರೆ ಕೇಳು.

0: ದೂತೆ ಭೂತ ಬಿಡಿಸ್ಲಿಕ್ಕೆ ಬರ್ತದ.
1: ಭೂತ ಅಂದ್ರ
0: ವೇತಾಳ ಬಂದ ಸಾಧ್ಯ ಅದ.
1: ವೇತಾಳ ಸಾಧ್ಯ
0: ಮಾತಾಡದಂತ ಮೂಕರನ್ನ ಮಾತಾಡಿಸಿಕೊಡ್ತಾ
1: ಇದ್ದೇನೆ.
0: ನಿನಗೆ ಏನು ಸಮಸ್ಯೆ ಉತ್ಪತ್ತಿ ಆಗ್ಯದ?
1: ಏನು ಸಮಸ್ಯೆ ಉತ್ಪತ್ತಿ ಆಗಿದೆ? ಮಾಮ ಮಾತಾಡದಂತ ಮೂಕರನ್ನ
0: ಮಾತಾಡಿಸಿ
1: ಚಂದ್ರಿ ಅಲ್ಲಿ ಹೋಗಣ.
0: ಎಲ್ಲಿಗೆಮ್ಮ
1: ನೋಡು, ನಿನ್ನಂತ ಶಾನ್ಯದ ಕಂಡ್ರೆ ಬಿಡಬೇಡ, ಕರ್ಕೊಂಡು ಬಂತ ನಮ್ ದೋರ್ಸಾನಿ ಅವಳು ಹೇಳ್ಯಾರೆ.
0: ಹೌದಾ?
1: ನಮ್ ದೋರ್ಸಾನಿ ಬಂದಿರ್ ಹೋಗಿ.
0: ನಿಮ್ಮ ದೋರ್ಸಾನಿ ಅಂದ್ರೆ ಯಾರು? ಸತ್ರಾಜ್ಯದ ರಾಜನ ಮಗಳು ಸತ್ಯಭಾಮ.
1: ಹೌದೇವಾ?
0: ಅವಳು ನನ್ನನ್ನು ಕರೆಸ್ಯಾಳ. ಬಹಳ ಸಂತೋಷ ಆಯ್ತು.

0: ಸಂತೋಷದೊಳಗ
1: ಸಂತೋಷದೊಳಗ ನಿಮ್ಮ ದೋರ್ಷ ನಿಮ್ಮ ಮಂದಿರಕ್ಕೆ ಹೋಗೋಣ. ಏನ್ ನಿನಗೆ ವಿಷಯ ಏನು ಬೇಕಾಗಿದೆ ಅಲ್ಲ, ನೀ ಅಲ್ಲಿ ಏನು ಕೇಳ್ತಕ್ಕಂತ ಅಲ್ಲಿ ವಿಷಯ ಕೇಳುವಂತೆ.
0: ಹೌದಾ? ಕರ್ಕೊಂಡು ಹೋಗಿ ಬಿಡ.
1: ಹಾಗಾದ್ರೆ ನನ್ನ ಕಣ್ಣ ಮೇಲೆ ಜೋಳ ಹಾಡ್ಕೊತ ಹೋಗೋಣ.
0: ನಡಿಲ್ಲ, ಹೋಗೋಣ.

ಇದುವರೆಗೆ ಶ್ರೀಕೃಷ್ಣ ಪಾರಿಜಾತ ಕೊರವಂಜಿ ಸನ್ನಿವೇಶ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಮುಗದ ತಾಲೂಕಿನ ಹನುಮಂತಪ್ಪ ಘಟಿಗೆಪ್ಪ ಕುಲಾಜನವರ್ ಮತ್ತು ಸಂಗಡಿಗರು. ಆಕಾಶವಾಣಿ ಧಾರವಾಡ. ಈಗ ದಿವ್ಯಾಂಗ ತರಂಗ ನೇರ ಫೋನಿನ ಕಾರ್ಯಕ್ರಮ.

ದಿವ್ಯಾಂಗ ತರಂಗ ನೇರ ಫೋನಿನ್ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ಸ್ವಾಗತದೊಂದಿಗೆ ನಿಮ್ಮ ಬಾಣುಲಿ ಗೆಳತಿ ವಿದ್ಯಾ ತಾರಾಸಿಂಗ್ ಮಾಡುವ ನಮಸ್ಕಾರ. ಆತ್ಮೀಯರೇ, ತಾವು ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದಾದಂಥ ದೂರವಾಣಿ ಸಂಖ್ಯೆಗಳು 244-434-14 244-344-15 244-344-16 ಧಾರವಾಡದ STD ಕೋಡ್ ಸಂಖ್ಯೆ 0836. ಕಾರ್ಯಕ್ರಮದ ಮೊದಲ ಕರೆ ಯಾರ್ದಂತ ಹೇಳಿ ಈಗ ನೋಡೋಣ. ಹಲೋ ಹಲೋ ಹಲೋ ಹಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡಿರಿ? ಧಾರವಾಡದ ಕೋಟೂರದಿಂದ. ನಿಮ್ಮ ಹೆಸರು? ಶ್ರೀಧರ್. ಹಲೋ, ಯಾಕೋ ಸರಿ ಕೇಳಿಸ್ತಿಲ್ಲ, ಸ್ವಲ್ಪ ನೆಟ್ವರ್ಕ್ ಇರುವಂತ ಜಾಗಕ್ಕೆ ಬನ್ನಿ. ಹಾ ಹಾ, ಹೇಳ್ರಿ. ಇದು ದಿವ್ಯಾಂಗ ತರಂಗ ಕಾರ್ಯಕ್ರಮ. ತಾವು ಯಾವ ರೀತಿ ದಿವ್ಯಾಂಗರದ್ರಿ? ಕೈಕಾಲು ಹ್ಯಾಂಡಿಕ್ಯಾಪ್ ಇದ್ರಿ. ಹಾ ಹೇಳ್ರಿ, ಇವತ್ತು ಯಾವ ಗೀತೆಗಾಗಿ ಕರೆ ಮಾಡಿದ್ರಿ? ರವಿಚಂದ್ರ. ರವಿಚಂದ್ರದೊಳಗಿಂದ ಯಾವ ಗೀತೆ? ರವಿಚಂದ್ರದೊಳಗ ಅದಿಲ್ಲಲ್ರಿ, ಓ ಎಂಥ ಸೌಂದರ್ಯ ಕಂಡೆ ಅಂತದ. ಎಸ್ ಜಾನಕಿ ಅವ್ರದ್ರೊಳಗ ನಾ ನಿನ್ನ ಆಸೆ ಕಂಡೆ ಬೆರಗಾಗಿ ಮೂಕನಾದಿ ಆ ಗೀತೆ ಇದೆ. ಇದು ರಾಮ ಮಂದಿರ ಅಂತದ. ಯಾವುದು ಆ ಗೀತೆ ಹಾಕ್ಲಾ? ಆಯ್ತು, ಕರೆ ಮಾಡಿದ್ಕೆ ಧನ್ಯವಾದ. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ.

0: ದಿವ್ಯಾಂಗ ತರಂಗ ಕಾರ್ಯಕ್ರಮ ಕೇಳುತ್ತಿರುವಿರಿ ಕೇಳುಗರೆ. ನಮ್ಮ ಮುಂದಿನ ಕರೆಯನ್ನು ಯಾರು ಮಾಡಿರ್ಬೋದು ಅಂತೇಳಿ ಈಗ ನೋಡೋಣ. ಹಲೋ ಹಲೋ ಹಾಂ ಹಲೋ
1: ನಮಸ್ತೆ ಮೇಡಮ್.
0: ನಮಸ್ತೆ, ಎಲ್ಲಿಂದ ಕರೆ ಮಾಡಿರೋದು?
1: ಮೇಡಮ್, ನರಗಂ ತಾಲೂಕು ಮನಾಟಿಯಿಂದ ಬಸನಗೌಡ ಪಾಟೀಲ್ ರೀ ಮೇಡಮ್.
0: ಬಸನಗೌಡ ಪಾಟೀಲ್ ಅವರು ಹೇಳ್ರಿ, ಇವತ್ತು ಯಾವ ಕಾರ್ಯಕ್ರಮಗಳನ್ನು ಕೇಳಿದ್ರಿ ಬಸನಗೌಡ ಅವರ?
1: ಮೇಡಮ್, ಸುಭಾದ ಸಮಾಲೋಚನೆ,
0: ಹ್ಞೂ,
1: ತರಂಗ ತರಂಗ ಇವನ್ನೆಲ್ಲ ಕೇಳಿದ್ರಿ ಮೇಡಮ್?
0: ಎಲ್ಲ ಕಾರ್ಯಕ್ರಮ ಕೇಳಿದ್ರಿ.
1: ತಾವು ಯಾವ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಸ್ಕೊಡ್ತೀರಿ ಮೇಡಮ್?
0: ಹಾ ಹಾ, ಇವತ್ತು ದಿವ್ಯಾಂಗ ತರಂಗ ಕಾರ್ಯಕ್ರಮ ಇದು. ತಾವು ಯಾವ ರೀತಿ ದಿವ್ಯಾಂಗರಿದ್ರಿ?
1: ಕಣ್ಣಿಲ್ರಿ ಮೇಡಮ್, ಫುಲ್ ಬ್ಲೈಂಡ್ ರೀ ಮೇಡಮ್.
0: ಪೂರ್ತಿ ಬ್ಲೈಂಡ್ ಇದ್ದೀರಿ. ಯಾಕೋ ಕರೆ ಕಟ್ ಆಯಿತು. ಮುಂದಿನ ಕರೆಯನ್ನು ಈಗ ತೆಗೆದುಕೊಳ್ಳೋಣ. ಹಲೋ
2: ಹಲೋ
0: ಹಲೋ, ಹೇಳ್ರಿ ಎಲ್ಲಿಂದ?
2: ದೀದಿ ನಮಸ್ಕಾರ ರೀ.
0: ಹಾ ನಮಸ್ಕಾರ.
2: ನಾ ವಿಜಯ ಕುಮಾರ್ ಸ್ವಾಮಿಗಳು ಅಂತ ಮಾತಾಡ್ರಿ. ಮಹಾರಾಷ್ಟ್ರ ಬಸ್ತವಾ ತಾಲೂಕಾ ಸಿಗೋ ಜಿಲ್ಲಾ ಕೋಲ್ಹಾಪುರದಿಂದ ರೀ.
0: ಮಹಾರಾಷ್ಟ್ರದಿಂದ ಕರೆ ಮಾಡಿರಿ.
2: ನೋಡಿ, ಶ್ರೀಕಾಂತ್ ಬಡಿಗೇರ್ ಅಂತ ಬೇರೆ ಹೆಸರು ಹೇಳಿ, ಅವ ವಿಜಯ ಕುಮಾರ್ ಭಸ್ಮ್ಯಾರಿ ಕಾಲ್ ಮಾಡ್ತಾರಿ ಸೋಮವಾರ ದಿವಸ ರಾತ್ರಿ ಕೇಳಿ ಎರಡು ಸಲ. ಅವ ಅಮ್ಮ ಚಿಂತ್ರೆ ನೋಡ್ರಿ, ಅವ್ ಬಾಗಲ್ಗಳು ಚಿಂತ್ರೆ ಚಿಂತ್ರೆ ಶಾಂತಿ ಅವಿ ಮುದುಕಾಗಿ ಚಕ್ರಿಸ್ಟೇಜ್ ಮಾಡ್ಕದವ್ರ.
0: ಈಗ ಇರ್ಲಿ ರೀ, ಇದು ನಾವು ಅವ್ರಿಗೆ ಹೇಳ್ತೀವಂತ
2: ಸೋತುಗಳು ಕಾಲು ಕೊಡುವಾರ ಅವ್ರು.
0: ಹ್ಮ್ ಹ್ಮ್, ಇಲ್ಲ ಅದು ಇವ್ರದ ಬರ್ತತಿ ಅಂತ ಹೇಳಿ ನಮ್ಗೆ ಇಲ್ಲಿ ಗೊತ್ತಾಗಲ್ಲ. ಹ್ಮ್ ಹೇಳಿ.
2: ಪೊಲೀಸ್ ಆಗ್ತಾರೆ ಅವ್ ಯಾಕೊಂಡು ಪೊಲೀಸ್ ಆಗಿದ ಅವ್ ಭಸ್ಮ್ಯಾರಿ ಅವ.
0: ಹಲೋ ಹಲೋ,
2: ನಿರ್ಲಜ್ಜಿಗಟ್ಲೆ ಮಾಡ್ಕದಾರೆ ಅವ್.
0: ಹಲೋ
3: ನಮಸ್ಕಾರ, ನಾವು ಹುಬ್ಬಳ್ಳಿ ಗೋಕುಲ್ ರೋಡ್ ನಿಂದ ಮಂಜುನಾಥ್ ರೀ ಮಾತಾಡೋದು.
0: ಹುಬ್ಬಳ್ಳಿ ಗೋಕುಲ್ ರೋಡ್ ದಿಂದ ಮಂಜುನಾಥ್ ಅವರು?
3: ಹೌದ್ರಿ.
0: ತಾವ್ ಯಾವ ರೀತಿ ದಿವ್ಯಾಂಗ್ರದ್ರಿ ಮಂಜುನಾಥ್ ಅವ್ರೆ?
3: ಬ್ಲೈಂಡ್ ರೀ, 44 ವರ್ಷ.
0: ತಾವು ಬ್ಲೈಂಡ್ ಅಂದ್ರೆ ಹುಟ್ಟತನ ಪ್ರಾಬ್ಲಮ್ ನಿಮ್ಗ? ನೀವು ಹುಟ್ಟಿದ ತಕ್ಷಣ ಪ್ರಾಬ್ಲಮ್ ಅಥವಾ ಈಗ ನಡಕ್ಕೆ ಏನಾರಾಗಿದ್ರಿ?

0: ಹಲೋ,
1: 10 ವರ್ಷ ಆದ ನಂತರ, 44 ವರ್ಷ ಆದ್ರಿಗೆ
0: 10 ವರ್ಷ ಆದ ನಂತರ ಆಗ್ಯದ. ಹೇಳ್ರಿ, ಇವತ್ತ ಯಾವ ಗೀತೆಗಾಗಿ ತಾವು ಕರೆ ಮಾಡಿದ್ರಿ?
1: ಕರುಣಾಮಯಿ ಪಿಕ್ಚರ್ ಐತೆ ನೋಡ್ರಿ, ವಿಷ್ಣುವರ್ಧನ.
0: ಕರುಣಾಮಯಿ, ಕರುಣಾಮಯಿದೊಳಗೆ ಯಾವ ಗೀತೆ?
1: ಹೆಜ್ಜೆ ಮೇಲೆ ಹೆಜ್ಜೆ.
0: ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ಸಂಗಡಿಗರೊಂದಿಗೆ ಹಾಡಿದಂಥ ಗೀತೆ. ಆಯಿತು, ಹೀಗೆ ಕರೆ ಮಾಡ್ತಾ ಇರಿ, ನಿಮ್ಮ ಮೆಚ್ಚಿನ ಗೀತೆಯನ್ನು ಈಗ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ನಮಸ್ಕಾರ.
0: ನಮಸ್ಕಾರ.

0: ಹಲೋ,
1: ನಾವು ವಿದ್ಯಾತಾರಕರ.
0: ಹಾ ಹೌದು ಸರ್, ಹೇಳ್ರಿ.
1: ನಾವು ಇರ್ತಕ್ಕಂಥ ಕಚೇರಿ ಅಂತ ಹೇಳಿ.
0: ಹಾ
1: ಸ್ವಲ್ಪ ಜೋರು ಮಾತಾಡ್ರಿ.
0: ಹಾ ಹೇಳ್ರಿ, ನೀವು ಮಾತಾಡೋದು ನನಗೆ ಕೇಳಿಸ್ತಾ ಇದ್ದೀರಿ.
1: ಗದಗಿಂದ ಮಾತಾಡೋದು.
0: ಹಾ
1: ಈಗ ಚಿತ್ರಗತೆ ಆಗ್ತಿರಲ್ಲ.
0: ಹಾ ರೀ,
1: ಅವ್ರಿಗೆ ಏನ್ ಲಾಭ?
0: ಯಾರಿಗ್ರಿ?
1: ದಿವ್ಯಾಂಗರಿಗೆ.
0: ಅಲ್ಲ, ಅವ್ರಿಗೆ ಇಷ್ಟಪಟ್ಟು ಅವ್ರ ಗೀತೆಗಳನ್ನ ಕೇಳ್ತಿರ್ತಾರಲ್ರಿ. ಹ್ಮ್
1: ಒಂದು
0: ಲೈಫ್
1: ಸೆಟ್ಲ್ ಆಗಂಗ
0: ಹ್ಮ್
1: ಒಂದು ಕಾರ್ಯಕ್ರಮ ಮಾಡ್ಬೇಕು.
0: ಹ್ಮ್
1: ಅವ್ರ ಬಗ್ಗೆ ತಿಳ್ಕೊಬೇಕು.
0: ಹ್ಮ್
1: ಅವ್ರ ಏನ್ ಮಾಡ್ತಾರೆ, ಎಷ್ಟ್ ಕಲ್ತಿರಿ, ಸಾಲಿ ಎಜುಕೇಶನ್ ಏನಾಗೈತಿ.
0: ಹಲೋ
1: ಎಲ್ಲ ಪೂರ.
0: ಹಲೋ,
1: ಅವ್ರ ಇನ್ನೊಬ್ರಿಗೆ ಮಾತಿಗೆ ಹಾಕರ.
0: ಹಾ
1: ಹೌದಲ್ರಿ.
0: ಹಾ ಹೌದು ಹೇಳ್ರಿ.
1: ಚಿತ್ರಗೀತೆ ಕೇಳೋದ್ರಿಂದ ಏನೋ ಅವ್ರಿಗೆ ಕಲ್ಸಿರ್ತಿಲ್ಲ.
0: ಹ್ಮ್ ಕೇಳಿಸ್ತಿದೆ ಹೇಳ್ರಿ.
1: ಅದಕ್ಕೆ ಹಂಗ ರಿಟೈರ್ ಆಗ್ಬೇಡ್ರಿ. ಅವ್ರದ್ದು ಅವರು ಹಾಡ್ತಾರ, ಅವ್ರ ಕಡೆಯಿಂದ ಹಾಡಿಸ್ರಿ.
0: ಹಾ ಹಾ ಕೇಳ್ತೀವ್ರಿ, ಕೇಳ್ತೀವಿ.
1: ಅವರು
0: ಕರೆ ಮಾಡಿದಕ್ಕೆ ಧನ್ಯವಾದ. ಹಲೋ
2: ಮೇಡಮ್.
0: ಹಲೋ
2: ಮೇಡಮ್, ಆಗಲ್ ಕರೆಕ್ಟ್ ಕಟ್ ಆತ್ರಿ ಮೇಡಮ್. ಬಸನಗೌಡ ಪಾಟೀಲ್.
0: ಬಸನಗೌಡ ಪಾಟೀಲ್ ಅವರು. ಹಾ ಹೇಳ್ರಿ
2: ಮೇಡಮ್. ನಿಮ್ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ತುಂಬಾ ನಡೆಸ್ಕೊಡ್ತಾ ಇದ್ರಿ ಮೇಡಮ್.
0: ಹಾ
2: ಮತ್ತೆಲ್ಲ ತರದ ಕಾರ್ಯಕ್ರಮ ಚೆನ್ನಾಗಿ ಕೇಳ್ತಾ ಇರ್ತಾರ ಮೇಡಮ್.
0: ಎಲ್ಲಾ ಕಾರ್ಯಕ್ರಮ ಕೇಳ್ತಾ ಇರ್ತೀರಿ ನಮ್ ಇಲ್ಲಿ ನಮ್ಮ ಧಾರವಾಡ ಆಕಾಶವಾಣಿ ಅಂತ ಕಾರ್ಯಕ್ರಮವನ್ನು ಕೇಳ್ತಿರ್ತಿರಲ್ಲ. ನಿಮ್ಮ ಜೀವನ ಕಳವಡಿಸ್ಕೊಂಡಂತ ಅದ್ರೊಳಗಿನ ಕೆಲವೊಂದು ಸಿಚುವೇಶನ್ಗಳನ್ನು ಇರ್ತಾವಲ್ಲ, ಅಂತವ್ ನೀವು ಏನಾರು ಹೇಳ್ಕೋಬಹುದು.
2: ಈಗ ಮೇಡಮ್ ನಾವು ಏನಾದ್ರು ಮೊದಲ ಲೆಕ್ಚರ್ ಆಗಿದ್ರಿ ಮೇಡಮ್. ನಾವು ಕಾಲೇಜ್ ಲೆಕ್ಚರ್ ಆಗಿದ್ವಿ ಮೇಡಮ್. ಆಮ್ಯಾಗ ಈಗ ಸ್ವಾಮೀಜಿ ಆಗಿದ್ವಿ ಮೇಡಮ್. ಹಂಗ ನಮ್ಮ ಕಣ್ಣು ಇಲ್ದಾರು ಪಾಪ ಅಂತ ಕೊಂಡಬಾರ್ದು ಮೇಡಮ್.
0: ಹೌದು,
2: ಒಂದು ಸಾಧನೆ ಮಾಡ್ತಾನ ಇರ್ಬೇಕು ಮೇಡಮ್. ಅಂದ ನಾವ್ ಮುಂದೆ ಬರ್ತಾರೆ ಮೇಡಮ್.
0: ಹೌದು ಹೌದು ಹೌದು.
2: ಈಗ ಒಬ್ರಿಗೆ ಎಷ್ಟ್ ಸಹಾಯ ತಗೋಬೇಕು, ಕಣ್ಣು ಇದ್ರ ರಕ್ತ ತಗೋಬೇಕಲ್ರಿ ಮೇಡಮ್.
0: ಹೌದು,
2: ಬಾಳ ಸಹಾಯ ತಗೋ ಅನುಕಂಪ ಇರಬಾರ್ದು ನೋಡ್ರಿ ಮೇಡಮ್. ನಾವು ಎಲ್ಲರಕ್ಕಿಂತ ಮುಂದಿವಿ, ನಾವು ಎಲ್ಲರಕ್ಕಿಂತ ಮಿಗಿಲಾಗಿದ್ದೇವೆ ಅಂತ ಬರ್ಬೇಕು.
0: ಅದೇ ಹಿಂದೆ ಪ್ರೋತ್ಸಾಹ ಕೊಡೋರು ಇದ್ರಂತ ನಾವು ಮುಂದೆ ಬರಕ್ ಸಾಧ್ಯ ಆಗ್ತದ ಅಂತ ಹೇಳ್ತೀವಿ.
2: ಹ್ಮ್ ಹ್ಮ್ ಹ್ಮ್
0: ಹೇಳ್ರಿ ಬಸನಗೌಡ. ಇವತ್ತ ಇನ್ನೂ ಏನ್ ಮಾತಾಡ್ತಿರೋ ಅಥವಾ ಬೇರೆ ಕರೆಯನ್ನ ತೆಗೆದುಕೊಳ್ಳ?
2: ಒಂದ್ ರೆಕಾರ್ಡ್ ಹಾಕ್ತೀರಿ ಮೇಡಮ್?
0: ಹಾ ಹೇಳ್ರಿ, ಯಾವ ಗೀತೆ ಬೇಕು?
2: ಇದು ರಣಧೀರದಿಂದ ಲೋಕವಿ ಹೇಳಿದ ಮಾತು. ಇದು
0: ರಣಧೀರದೊಳಗಿಂದು
2: ಮೇಡಮ್. ಮತ್ತ ನಮ್ ಗೆಳೆಯರಾದಂತ ಮೇಡಮ್ ಶಂಭುಲಿಂಗಾರಿ ಮೇಡಮ್, ರವಿಯನ್ನು ಮತ್ತು ಸತೀಶ್ರಿ ಮತ್ತು ವಿಜಯ್ ಕುಮಾರ್ ಬಸ್ರಿ ಅವರು, ಚಂದ್ರಕಾಂತ್ ಚಂದ್ರಿ ಅವರು, ಇವ್ರಿಗೋಸ್ಕರ ಮೇಡಮ್ ಅವ್ರಿಗೋಸ್ಕರ ಮೇಡಮ್.
0: ರಣಧೀರದೊಳಗ ಯಾವ್ದು ಹೇಳ್ರಿ? ಬಾಬಾರೋ ಬಾರೋ ರಣಧೀರ.
2: ಇದು ಲೋಕವಿ ಹೇಳಿದ ಮಾತಿದ್ರು,
0: ಪ್ರೀತಿ ಮಾಡಬಾರದು ಸ್ಟಾರ್ಟಿಂಗ್ ಬರ್ತದ್ರಿ ಅದು, ಆಮೇಲೆ ಲೋಕವಿ ಹೇಳಿದ ಮಾತಿದೆ, ಹಿಂಗೇನೋ ಬರ್ತದ. ಕರೆ ಮಾಡೋದಕ್ಕೆ ಧನ್ಯವಾದ ಬಸನಗೌಡ ಅವರ. ನಿಮಗೋಸ್ಕರ ಮತ್ತು ನಿಮ್ಮ ಎಲ್ಲ ಗೆಳೆಯರ ಬಳಗಕ್ಕೋಸ್ಕರ ಈ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ನಮಸ್ಕಾರ.
2: ಓಕೆ.

0: ದಿವ್ಯಾಂಗ ತರಂಗ ಕಾರ್ಯಕ್ರಮದ ಕೊನೆಯ ಕರೆ ಯಾರು ಮಾಡಿರ್ಬೋದು ಅಂತೇಳಿ ಈಗ ನೋಡೋಣ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ಕಾರ, ಎಲ್ಲಿಂದ ಕರೆ ಮಾಡಿರಿ?
1: ಹುಬ್ಬಳ್ಳಿ ತಾಲೂಕಿಂದ ಮೌನೇಶ್ ಪತ್ತಾರ್ ಅಂತ.
0: ಮೌನೇಶ್ ಪತ್ತಾರ್ ಅವರು?
1: ಹೌದು ಮೇಡಮ್.
0: ತಾವು ಯಾವ ರೀತಿ ದಿವ್ಯಾಂಗ್ರದ್ರಿ ಮೌನೇಶ್ ಅವ್ರ?
1: ನಮ್ಗ ಎರಡು ಕಣ್ಣು ಕಾಣದಲ್ ಮೇಡಮ್.
0: ಎರಡು ಕಣ್ಣು ಕಾಣಂಗಿಲ್ಲ. ಈಗ ಎಷ್ಟು ವರ್ಷದಿಂದ ಅದಾರಿ ನಿಮಗೆ ತೊಂದ್ರೆ ಇದು?
1: ಈಗ ನಡಕ ಹೋಗೈತಿ ಮೇಡಮ್. ಇದ ಹತ್ತು ವರ್ಷದ ಮಟ ಕಣ್ಣು ಕಾಣ್ತಿತ್ತು ಮೇಡಮ್. ಈಗ ಒಮ್ಮೆಗೆ ಹೋಗ್ಬಿಟ್ಟೈತಿ ಮೇಡಮ್. ಅದು
0: ಹಂಗ ಯಾಕೆ ನಿಮಗೆ ಪ್ರಾಬ್ಲಮ್ ಆಯ್ತು? ಅದು
1: ಅದ ನರದ ಪ್ರಾಬ್ಲಮ್ ಅಂತ ಹೇಳಿದ್ರಿ ಮೇಡಮ್. ಅದ
0: ನರದ ಪ್ರಾಬ್ಲಮ್ ತೋರಿಸಿರಿ ನೀವೆಲ್ಲ. ಅವಾಗ
1: ಮೊದಲ ಸಣ್ಣವಿದಾಗ ತೋರಿಸ್ಬೇಕಿತ್ತು ಮೇಡಮ್. ಅದ ಆದ್ರ ಇಲ್ಲೇ ತೋರಿಸಿದ್ರ ಮೇಡಮ್. ನಮ್ಮ ಊರಾಗ ಸಣ್ಣ ದವಾಖಾನ್ಯಾಗ ತೋರಿಸಿದ್ರ ಅದ ಎಲ್ಲ ಇದು ಆಯ್ತು ಮೇಡಮ್.
0: ಈಗ ಮತ್ತೀಗ ನಿಮ್ಮ ಕೆಲಸ ಕಾರ್ಯಗಳನ್ನ ತಾವು ಹೇಗ್ ಮಾಡ್ಕೋತೀರಿ?
1: ಮನ್ಯಾಗ ಎಲ್ಲ ಇಲ್ಲೇ ನಮ್ಮವಾರ ಅದಾರ ಮೇಡಮ್. ಅವರೆಲ್ಲ ನೋಡ್ಕೊಂತಾರ ಮೇಡಮ್.
0: ನೋಡ್ಕೊಂತಾರ ಮೌನೇಶ್ ಅವ್ರ. ಏನ ನಾವು ಜೀವನದೊಳಗ ಸಾಧಿಸ್ಬೇಕಂತಂದ್ರೆ ಎಲ್ಲದನ್ನು ಕಷ್ಟವನ್ನು ಎದುರಿಸಿ ಮುಂದೆ ಹೋಗ್ಲೇಬೇಕು.
1: ಹೌದು ಮೇಡಮ್. ನಾನು SLC ಪಾಸ್ ಮಾಡ್ಕೊಂಡೇನ್ ಮೇಡಮ್.
0: ಬ್ರೈಲ್ ಲಿಪಿ ಒಳಗೆ ಮಾಡ್ಕೊಂಡಿರಿ?
1: ಹೌದು ಮೇಡಮ್,
0: ಬ್ರೈಲ್ ಲಿಪಿ ಒಳಗೆ ಮಾಡ್ಕೊಂಡಿರಿ.
1: ಹೌದು ಮೇಡಮ್.
0: ಹಾಂ ಮೌನೇಶ್ ಅವ್ರ ಹೇಳ್ರಿ, ಈಗ ಮುಂದಿನ ಕರೆ ತಗೊಳ್ರಿ, ಇನ್ನೊಂದು ಎರಡು ನಿಮಿಷ ಅದ ಅಷ್ಟ.
1: ಹೌದು ಮೇಡಮ್.
0: ಹಾಂ
1: ತಗೊಳ್ಳಿ.
0: ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ ಮೌನೇಶ್ ಅವರೇ. ಹಲೋ.
2: ಹಲೋ, ನಮಸ್ಕಾರ ರೀ.
0: ಹಾಂ ನಮಸ್ಕಾರ, ಎಲ್ಲಿಂದ ಕರೆ ಮಾಡಿರಿ ತಾವು?
2: ನಾವು ಮಹಾರಾಷ್ಟ್ರದಿಂದ ವಿಜಯಕುಮಾರ್ ಸ್ವಾಮಿಗಳು ಅಂತ ಮಾತಾಡ್ರಿ.
0: ಮಹಾರಾಷ್ಟ್ರದಿಂದ? ಈಗ ತಾನೇ ಮಾಡಿದ್ರಲ್ಲ.
2: ನಾವು 80% ಬ್ಲ್ಯಾಂಡ್ ಇದೀವಿ ರೀ.
0: 80% ಬ್ಲ್ಯಾಂಡ್ ಇದೀರಿ?
2: ಹೌದ್ರಿ.
0: ಹಾ ಹಾ ಹಾ.
2: ನೀವು ಕಾರ್ಯಕ್ರಮ ಅಗ್ದಿ ಚೆನ್ನಾಗಿ ನಡೆಸಿ ಕೊಡ್ತೀರಿ, ನಿಮ್ ಧ್ವನಿ ಚೆನ್ನಾಗಿದೀರಿ.
0: ಹಾ ಧನ್ಯವಾದ.
2: ನಾ ಎಲ್ಲ ಕಾರ್ಯಕ್ರಮ ಕೇಳ್ತೇನೆ ಮುಂಜಾನೆಯಿಂದ.
0: ಹಾ ಹಾ, ಬ್ಲೈಂಡ್ ತಾವು ಬ್ಲೈಂಡ್ ಇದೀರಿ?
2: ಹಾ ಬ್ಲ್ಯಾಂಡ್ ಇದೆ.
0: ಈಗ ಅದ ನಿಮ್ಗೆ ಎಷ್ಟು ದಿನ ಎಷ್ಟು ವರ್ಷದಿಂದ ಅದ್ರಿ ಇದೆಲ್ಲ ಪ್ರಾಬ್ಲಮ್?
2: ನಾವು ಈಗ ನಡುಕ ಆಗಿದ್ರಿ, ಒಂದು 5-6 ವರ್ಷ ಆಯ್ತು ರೀ. ಮೊದಲನ್ನ ಚಲೋ ಇದ್ರಿ ರೀ.
0: ಹಾ ಹಾ,
2: ನಡುಕ ಈಗ ಪಡ್ದ ಖರಾಬ್ ಇದೆ ಹೇಳ್ರಿ.
0: ಹಾ,
2: ಏನು ಇಲ್ಲ, ತಗೊಂಡಿಲ್ಲ ಹೇಳ್ರಿ.
0: ಹ್ಮ್, ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ ನಮ್ಮ ಆಕಾಶವಾಣಿಯಿಂದ ಪ್ರಸಾರ ಆಗ್ತಕ್ಕಂತದ್ದು.
2: ಈ ಪಾರ್ಜಾತ ಅಗ್ದಿ ಚೆನ್ನಾಗ ಪಾರ್ಜಾತ ಕೇಳ್ದೇವ್ ರೀ.
0: ಹಾ ಹಾ, ಶ್ರೀಕೃಷ್ಣ ಪಾರ್ಜಾತ. ಹ್ಮ್
2: ಎಲ್ಲ ಕೇಳ್ತೀವಿ ನಮ್ಮ ಮುಂಜಾನೆ ರೀ. ಇವ ಭಕ್ತಿ ಭಕ್ತಿ ಗೀತೆಗಳ ಕಾರ್ಯಕ್ರಮ.
0: ಹ್ಮ್,
2: ಗುರುರಾಜ್ ಕರ್ಜಗಿ ಪಾಟೀಲ್ ಅವ್ರದ್ದು ಎಲ್ಲ ಕಾರ್ಯಕ್ರಮ ಚೆಲು ಮೂಡಿ ಬರ್ತಾವ್ರಿ ಎಲ್ಲ.
0: ಹಾ ಹಾ, ಸುಬೋಧ ಸಮಾಲೋಚನೆಯನ್ನು ಕೇಳಿದ್ರಿ?
2: ಹೌದು.
0: ಹ್ಮ್, ಆಯ್ತು, ಹೀಗೆ ಕರೆ ಮಾಡ್ತಾ ಇರಿ, ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳ್ತಾ ಇರಿ.
2: ಓಕೆ,
0: ಕರೆ ಮಾಡಿದ್ಕೆ ಧನ್ಯವಾದ.
2: ನಮಸ್ಕಾರ.
0: ನಮಸ್ಕಾರ.

ದಿವ್ಯಾಂಗ ತರಂಗ ನೇರ ಫೋನಿನ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ ಕರೆ ಮಾಡಿದಂಥ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದಂಥ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯವನ್ನು ನೀಡಿದವರು ಮಂಜುನಾಥ್ ಹಡಗಲಿ ಹಾಗೂ ದೀಪಾ ಬೈಜು.

ಆಕಾಶವಾಣಿ ಧಾರವಾಡ. ಈಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮುಕುಂದ್ ಜಿ ಗೋರೆ ಅವರ ಗಾಯನದಲ್ಲಿ ಕೇಳಿ ರಾಗ್ ಮಧುವಂತಿ. ವಾದ್ಯ ಸಹಕಾರ ತಬಲಾ ಶೇಷಾದ್ರಿ ಅಯ್ಯಂಗಾರ್, ಹಾರ್ಮೋನಿಯಂನಲ್ಲಿ ಶುಕೂರ್ ಸಾಬ್ ಮುಲ್ಲಾ. ಕೇಳಿ ರಾಗ್ ಮಧುವಂತಿ.

0: ಮುಕುಂದಜಿ ಗೋರೆ ಅವರ ಗಾಯನದಲ್ಲಿ ಈಗ ಈವರೆಗೆ ರಾಗ್ ಮಧುವಂತಿ ಕೇಳಿದಿರಿ. ಜೊತೆ ವಾದ್ಯಗಾರರು ತಬಲಾ ಶೇಷಾದ್ರಿ ಅಯ್ಯಂಗಾರ್, ಹಾರ್ಮೋನಿಯಂ ಶುಕ್ರಸಾಬ್ ಮುಲ್ಲಾ. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಶಾಸ್ತ್ರೀಯ ಸಂಗೀತ ಜಗತ್ತಿನ ಅದ್ಭುತ ಧ್ವನಿ ಚಿತ್ರ ಸಂಗೀತ ಲೋಕದ ಅಪ್ಯಾಯಮಾನ ಧ್ವನಿ ಸಾಹಿತ್ಯ ಕ್ಷೇತ್ರದ ಅನನ್ಯ ಧ್ವನಿ
1: ಮುಗಿಲ ಮಾರಿಗೆ ರಾಗರತಿಯ ನಂದ ಏರಿತ್ತ ಆಗ ಸಂಜೆಯಾಗಿತ್ತ.
0: ಸಂಗೀತ ಸಾಹಿತ್ಯ ವಿಜ್ಞಾನ ಶಿಕ್ಷಣ ಎಲ್ಲಾ ಕ್ಷೇತ್ರಗಳಿಗೆ ನೆಲೆಯಾಗಿ ನಿಂತ ಅಮೋಘ ಧ್ವನಿ ಆಕಾಶವಾಣಿ. ಆಕಾಶವಾಣಿಗೀಗ 90ರ ಹರಿಯದ ಸಂಭ್ರಮ.
2: ಯಾಹೂ ಯಾಹೂ
3: ಸಾರೆ 140 ಕರೋಡ್ ದೇಶವಾಸಿಯೋ ಕೋ ಧನ್ಯವಾದ್ ಸ್ಪೇಸ್ ಸೇ ಸಬ್ಕೆ ಲಿಯೇ ಭಾರತ್ ಮಾತಾ ಕಿ ಜೈ.
0: ಇದು 90ರ ಆಕಾಶವಾಣಿಯ ಸಾಧನೆಯ ಸುಮಧುರ ಸ್ವರ, ಶತಮಾನೋತ್ಸವದ ಮುನ್ನಡೆಗೆ ಮಿಂಚಿನ ಸಂಚಾರ. ಆಕಾಶವಾಣಿ 90. ಆಕಾಶವಾಣಿ ಸಮಯ 12 ಗಂಟೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.
4: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯಾದ್ಯಂತ ಕಳೆದ 3 ವರ್ಷಗಳಲ್ಲಿ 900 ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಉನ್ನತೀಕರಿಸಲಾಗಿದೆ. ಗೃಹ ಆರೋಗ್ಯ

0: ಯೋಜನೆಯಡಿ 60,38,825 ಮನೆಗಳಿಗೆ ಆಶಾ ಕಾರ್ಯಕರ್ತೆಯರು ಭೇಟಿ ನೀಡಿ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ. ಆಶಾ ಕಿರಣ ಯೋಜನೆಯಡಿ 1,05,000 ಜನರಿಗೆ ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಸರ್ಕಾರದ ಎಲ್ಲ ಸಾಧನೆಗಳ ಶ್ರೇಯಸ್ಸು ಪ್ರತಿಯೊಬ್ಬ ಕನ್ನಡಿಗನಿಗೆ ಅರ್ಪಿಸುವುದಾಗಿ ತಿಳಿಸಿದ್ದಾರೆ. ನೇಕಾರ್ ಸಮ್ಮಾನ್ ಯೋಜನೆಯಡಿ 3,89,000 ನೇಕಾರರಿಗೆ 194,77,00,000 ರೂಪಾಯಿ ಆರ್ಥಿಕ ಸಹಾಯಧನ ನೀಡಲಾಗಿದೆ ಎಂದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ನೈಸರ್ಗಿಕ ಕೃಷಿ ರಾಷ್ಟ್ರೀಯ ಅಭಿಯಾನ ಎನ್ಎಂಎನ್ಎಫ್ ಯೋಜನೆ 2024 ನವೆಂಬರ್ನಲ್ಲಿ ಅನುಷ್ಠಾನಗೊಂಡಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ವಿವಿಧ ಕ್ಲಸ್ಟರ್ಗಳಡಿ ಒಟ್ಟು 4,000 ಎಕರೆ ಪ್ರದೇಶದಲ್ಲಿ ನೈಸರ್ಗಿಕ ಕೃಷಿ ಕೈಗೊಳ್ಳಲಾಗಿದೆ. ಕೃಷಿ ಇಲಾಖೆಯಿಂದ ಪ್ರಯೋಜನ ಪಡೆದು ಕೃಷಿ ಸಖಿ ಪಶು ಸಖಿಯರ ಮಾರ್ಗದರ್ಶನದಲ್ಲಿ ನೈಸರ್ಗಿಕ ಕೃಷಿ ಕೈಗೊಂಡಿರುವ ಸೇಡಂ ತಾಲೂಕು ಕೊಂಕನಹಳ್ಳಿ ಗ್ರಾಮದ ಕೃಷಿಕ ಹಾಗೂ ಭಾರತ ವಿಕಾಸ ಸಂಗಮದ ಸಂಯೋಜಕ ಭಗವಂತರಾವ್ ಪಾಟೀಲ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕೃಷಿ ಇಲಾಖೆ ಆಶ್ರಯದಲ್ಲಿ ಸಾವಯವ ಕೃಷಿ, ಸಮಗ್ರ ಕೃಷಿ, ಜೈವಿಕ ಸಂಪನ್ಮೂಲ ಕೇಂದ್ರಗಳು ಮತ್ತು ಗೋಮಯ ಕೇಂದ್ರಗಳನ್ನು 15 ಗ್ರಾಮಗಳಲ್ಲಿ ನಡೆದಿದೆ. ಗೋಕೃಪಾ, ಜೀವಾಮೃತ ಇವನ್ನು ಸುಮಾರು 5 ವರ್ಷಗಳಿಂದ ನಾವು ಮಾಡ್ಕೋತಾ ಬಂದಿದ್ದೇವೆ. ನಮ್ಮ ಭಾಗದಲ್ಲಿ ಒಣ ಬೇಸಾಯ ಹೆಚ್ಚಿಗಿತ್ತು, ಹೆಚ್ಚಾಗಿ ತೊಗರಿ ಬೆಳೀತಿದ್ರು. ಅದನಂತರ ಈಗ ಹೂವು, ಹಣ್ಣು, ತರಕಾರಿ, ಸಿರಿಧಾನ್ಯಗಳು ಮತ್ತು ಸಾವಯವ ಪದ್ಧತಿಯಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ. ಇಲ್ಲಿವರೆಗೂ ಸುಮಾರು 125 ರೈತರು ಸಾವಯವ ಕೃಷಿಯಲ್ಲಿ ಭಾಗಿಯಾಗಿದ್ದಾರೆ. ಎನ್ಎಂಎಫ್ ಕೃಷಿ ಇಲಾಖೆ ಆಶ್ರಯದೊಂದಿಗೆ ಒಳ್ಳೆಯ ಕೊಡುಗೆ ಕೊಟ್ಟಿದೆ. ಜೈವಿಕ ಮತ್ತು ಜೀವಾಮೃತ ಗೋಕೃಪಾ ಅಮೃತಗಳ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದೇವೆ.
0: ಕರ್ನಾಟಕ ರಾಜ್ಯ ಪ್ರಸ್ತುತ ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ರೋಬೋಟಿಕ್ಸ್, ಸ್ಪೇಸ್ ಟೆಕ್, ಸೆಮಿಕಂಡಕ್ಟರ್ಗಳು ಹಾಗೂ ಭವಿಷ್ಯದ ಪ್ರಮುಖ ಹೂಡಿಕೆಗಳ ಮೂಲಕ ಡೀಪ್ ಟೆಕ್ ಮುಂದಿನ ದಶಕವನ್ನು ಮುನ್ನಡೆಸಲಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಪ್ರಾಯಪಟ್ಟಿದ್ದಾರೆ. ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಎಲಿವೇಟ್ ಕಾರ್ಯಕ್ರಮದ ಮೂಲಕ 287 ಕೋಟಿ ರೂಪಾಯಿ ಅನುದಾನದೊಂದಿಗೆ 1,230 ಸ್ಟಾರ್ಟ್ಅಪ್ಗಳನ್ನು ಬೆಂಬಲಿಸಲಾಗುತ್ತಿದೆ ಎಂದರು. ಕೆನಡಾ ದೇಶದ ಹೈಕಮಿಷನರ್ ಕ್ರಿಸ್ ಕೂಟರ್ ನೇತೃತ್ವದ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಶಿಕ್ಷಣ, ತಂತ್ರಜ್ಞಾನ ಹಾಗೂ ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಪರಸ್ಪರ ಬಾಂಧವ್ಯ ವೃದ್ಧಿ ಹಾಗೂ ರಾಜ್ಯದಲ್ಲಿ ಕೆನಡಾ ದೇಶದ ಹೂಡಿಕೆ ಅವಕಾಶಗಳ ಕುರಿತು ಮಹತ್ವದ ಸಭೆ ನಡೆಸಿತು. ಅಡಿಕೆ ಬೆಳೆಗಾರರನ್ನು ತೀವ್ರ ಆತಂಕಕ್ಕೆ ತಳ್ಳಿರುವ ಎಲೆಚುಕ್ಕಿ ರೋಗದ ನಿರ್ವಹಣೆ, ಕೃಷಿ ಸಂಶೋಧನೆಗಳು ಹಾಗೂ ಕೃಷಿಕರಿಗೆ ಸಿಗಬೇಕಾದ ವಿವಿಧ ಸೌಲಭ್ಯಗಳ ಕುರಿತು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸೂಕ್ತ ಪ್ರಸ್ತಾವಗಳನ್ನು ಕಳುಹಿಸಬೇಕು ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಒತ್ತಾಯಿಸಿದರು. ಶಿರಸಿ ತಾಲೂಕು ಕೊಳಗಿ ಬೀಸ್ನಲ್ಲಿ ಆಯೋಜಿತ ಅಡಿಕೆ ಎಲೆಚುಕ್ಕಿ ರೋಗ ನಿರ್ವಹಣೆ ಕುರಿತ ಮಾಹಿತಿ ಹಾಗೂ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯ ಸುಮಾರು 12,000 ಹೆಕ್ಟೇರ್ ಪ್ರದೇಶದಲ್ಲಿ ಎಲೆಚುಕ್ಕಿ ರೋಗ ಹರಡಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಖೇಲೋ ಇಂಡಿಯಾ ಯೋಜನೆಯಡಿ ಬಳ್ಳಾರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಹಾಕಿ ಕ್ರೀಡಾ ತರಬೇತಿ ಆಯೋಜಿಸಲಾಗಿದೆ. 8 ವರ್ಷ ಮೇಲ್ಪಟ್ಟ ಆಸಕ್ತ ಬಾಲಕ ಮತ್ತು ಬಾಲಕಿಯರು ಅರ್ಜಿ ಸಲ್ಲಿಸಬಹುದು ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರು ತಿಳಿಸಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಹಾವೇರಿ ಜಿಲ್ಲೆಯಲ್ಲಿ ಗ್ರಾಮೀಣ ಕೂಲಿಕಾರರ ಬಾಕಿ ಕೂಲಿ ಹಣ 7,21,00,000 ರೂಪಾಯಿಗಳನ್ನು ಇತ್ತೀಚೆಗೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಮೀಶ್ ಕುಮಾರ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ

0: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅರುಣಾ ಶ್ರೀನಿವಾಸ್ ಅವರಿಂದ ಭಾಷಣ, ಕಷ್ಟದ ಬಾಗಿಲಿಗೆ ನಗುವ ತೋರಣ ಕಟ್ಟಿದಾಗ.
1: ಇರುವುದೊಂದೇ ಬದುಕು, ನಗು ನಗುತ್ತಾ ಕಳೆಯಬೇಕು ಎನ್ನುತ್ತೇವೆ. ಆದರೆ ನಗುವೆಂಬುದು ಅಷ್ಟೊಂದು ಸುಲಭದ ವಿಷಯವೂ ಅಲ್ಲ. ಈ ಭೂಮಿಯ ಮೇಲೆ ಬದುಕುವ ಪ್ರತಿಯೊಬ್ಬನೂ ಹೇಗೆ

ಇರುವುದೊಂದೇ ಬದುಕು, ನಗು ನಗುತ್ತಾ ಕಳೆಯಬೇಕು ಎನ್ನುತ್ತೇವೆ. ಆದರೆ ನಗುವೆಂಬುದು ಅಷ್ಟೊಂದು ಸುಲಭದ ವಿಷಯವೂ ಅಲ್ಲ. ಈ ಭೂಮಿಯ ಮೇಲೆ ಬದುಕುವ ಪ್ರತಿಯೊಬ್ಬನೂ ಹೇಗೆ ಸುಖ ಸಂತೋಷವನ್ನು ಅನುಭವಿಸುತ್ತಾನೋ ಹಾಗೆಯೇ ಸೋಲು ದುಃಖಗಳನ್ನು ಕೂಡ ಎದುರಿಸುತ್ತಾನೆ. ಸೋಲಿನ ತೀವ್ರತೆಯು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುವಂತೆ ಅದನ್ನು ನಿಭಾಯಿಸುವ ರೀತಿಯು ಭಿನ್ನವಾಗಿರುತ್ತದೆ. ಕೆಲವರು ಎಷ್ಟೇ ದೊಡ್ಡ ಸಮಸ್ಯೆಗಳಾಗಿರಲಿ ಸಮರ್ಥವಾಗಿ ಎದುರಿಸಿದರೆ ಇನ್ನೂ ಕೆಲವರು ಚಿಕ್ಕಪ್ಪಟ ವಿಷಯಗಳಿಗೆ ಕುಗ್ಗಿ ಹೋಗುತ್ತಾರೆ. ಜೀವನದಲ್ಲಿ ಎದುರಾಗುವ ಕಷ್ಟಗಳು ನಾನಾ ಬಗೆಯವು. ಆರ್ಥಿಕ ಮುಗ್ಗಟ್ಟು, ಬಂಧು ಬಾಂಧವರೊಡನೆ ಕಲಹ, ಮನಸ್ತಾಪಗಳು, ಆರೋಗ್ಯದಲ್ಲಿ ಏರುಪೇರು, ಆತ್ಮೀಯರ ಅಗಲಿಕೆ, ಆಕಸ್ಮಿಕ ಅಥವಾ ಹುಟ್ಟು ಅಂಗವೈಕಲ್ಯತೆ, ಶೈಕ್ಷಣಿಕ ಹಿನ್ನಡೆ, ಉದ್ಯೋಗದಲ್ಲಿ ಕಿರಿಕಿರಿ, ಹೀಗೆ ಸಮಸ್ಯೆಗಳ ಪಟ್ಟಿ ಅನಂತವಾಗಿ ಬೆಳೆಯುತ್ತವೆ. ಕೊನೆಗೆ ನಮ್ಮನ್ನು ಅಟ್ಟಾಡಿಸುವ ನಮ್ಮೊಳಗಿನ ದ್ವೇಷ, ಕೋಪ, ಅಸೂಯೆಗಳು ಕೂಡ ಸಮಸ್ಯೆಗಳ ಸರತಿ ಸಾಲಲ್ಲಿ ಬಂದು ನಿಲ್ಲುತ್ತವೆ. ಇಂತಹ ಬದುಕಿನ ಏಳುಬೀಳಿನಲ್ಲಿ, ಕಷ್ಟಗಳ ಹೊಡೆತದಲ್ಲಿ ನಗುವನ್ನು ಹೃದಯದಲ್ಲಿ ಜತನದಿಂದ ಕಾಪಾಡಿಕೊಂಡು ಜೀವನದ ಪಯಣವನ್ನು ಸವಿಸಬೇಕಾದರೆ ಅರಿವಿನಿಂದ ಪಕ್ವಗೊಂಡ ವ್ಯಕ್ತಿತ್ವವಿರಬೇಕಾದುದು ಅತೀ ಮುಖ್ಯ. ಜೀವನದಲ್ಲಿ ಸುಖ ದುಃಖ ಎನ್ನುವುದು ಅನಿವಾರ್ಯ. ಸುಖ ಬಂದಾಗ ಅತಿಯಾಗಿ ಹಿಗ್ಗದೆ, ದುಃಖ ಬಂದಾಗ ಅತಿಯಾಗಿ ಕುಗ್ಗದೆ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳುವುದು ಶ್ರೇಯಸ್ಕರ ಎಂಬುದು ಭಗವದ್ಗೀತೆಯ ಉವಾಚ. ನಗೆ ಬದುಕಿಗೆ ಚೈತನ್ಯವನ್ನು ತುಂಬುವಂತಹುದು. ಆದುದರಿಂದ ಅದೇನೇ ಕಷ್ಟವಿರಲಿ, ನಷ್ಟ ಬರಲಿ, ನಗೆ ಎಂಬುದನ್ನು ನಮ್ಮ ಹೃದಯದಲ್ಲಿ ಉಳಿಸಿಕೊಂಡು ಹೋದರೆ ಬದುಕೆಂಬುದು ಸಲೀಸು. ನಗೆ ಈ ಉಸಿರಿನ ಧನಾತ್ಮಕ ಅಲೆ. ಅದೆಷ್ಟೋ ಶಾರೀರಿಕ ಮಾನಸಿಕ ಕಾಯಗಳಿಗೆ ನಗು ಎಂಬುದು ರಾಮಬಾಣ. ನಮ್ಮೊಳಗೆ ಹುದುಗಿರುವ ಒತ್ತಡ, ಖಿನ್ನತೆ, ನಿದ್ರಾಹೀನತೆ, ಕೋಪ ಮುಂತಾದ ಸಮಸ್ಯೆಗಳನ್ನು ನಿವಾರಿಸಿ ಮನಸ್ಸನ್ನು ನಿರಾಳವಾಗಿರಿಸುವುದರ ಜೊತೆಗೆ ಬಿಪಿ, ಶುಗರ್, ಕ್ಯಾನ್ಸರ್ನಂತಹ ಕಾಯಿಲೆಗಳ ವಿರುದ್ಧವೂ ನಗು ಹೋರಾಡಬಲ್ಲದು ಎಂಬುದು ಹಲವಾರು ಅಧ್ಯಯನಗಳಿಂದ ದೃಢಪಟ್ಟಿದೆ. ದೇಹದಲ್ಲಿ ಆಮ್ಲಜನಕದ ಪೂರೈಕೆ ಜಾಸ್ತಿಯಾಗಿ ದೇಹದ ಒಟ್ಟು ರಕ್ಷಣಾ ವ್ಯವಸ್ಥೆ ಉತ್ತಮವಾಗುವ ಜೊತೆಗೆ ಮೆದುಳಿನಲ್ಲಿರುವ ನ್ಯೂರಾನ್ಗಳು ಸಕ್ರಿಯಗೊಂಡು ನೆನಪು ಶಕ್ತಿ, ಕಲಿಕೆ ಮುಂತಾದವುಗಳು ಅಭೂತಪೂರ್ವವಾಗಿ ಬೆಳವಣಿಗೆಯಾಗಬಲ್ಲದು ಎಂದು ಸಂಶೋಧನೆಗಳು ಸಾರಿ ಸಾರಿ ಹೇಳುತ್ತವೆ. ಅದೇನೇ ಆದರೂ ಕಷ್ಟದ ರುಚಿ ಕಂಡರೆಯೇ ಬದುಕಿನಲ್ಲಿ ನಗುವಿನ ಮೌಲ್ಯದ ಅರಿವಾಗುವುದು. ಏಳು ಬೀಳುನ ಬದುಕಿನಲ್ಲಿ ನಗುವಿನ ಮಹತ್ವವನ್ನು ಸಾರುವುದಾಗಿಯೇ ತನ್ನ ಜೀವನವನ್ನು ಮುಡಿಪಾಗಿರಿಸಿದ ಜೆನ್ ಸನ್ಯಾಸಿ ಲಾಫಿಂಗ್ ಬುದ್ಧನ ಕಥೆ ನೀವೆಲ್ಲರೂ ಕೇಳಿರಬಹುದು. ಆತ ನಗುವಿಗಾಗಿಯೇ, ನಗುವಿನ ಮೂಲಕ ಸಂತೋಷವನ್ನು ಹರಡುವುದಕ್ಕಾಗಿಯೇ ತನ್ನ ಬದುಕನ್ನು ಮೀಸಲಿರಿಸಿದ್ದ. ಎಷ್ಟೆಂದರೆ ಕೊನೆಗೆ ಅವನ ಮರಣದ ಬಳಿಕ ಅವನ ಶವವನ್ನು ಸುಡುವಾಗ ದೇಹದೊಳಗೆ ಅಡಗಿಸಿಟ್ಟಿದ್ದ ಪಟಾಕಿಗಳೆಲ್ಲ ಪಟ ಪಟನೆ ಸಿಡಿದುವಂತೆ. ಹೀಗೆ ತನ್ನ ಕೊನೆ ಕ್ಷಣದಲ್ಲೂ ಜನರ ಮುಖದಲ್ಲಿ ನಗುವರಳಿಸುವ ತನ್ನ ಪ್ರಯತ್ನವನ್ನು ಮುಂದುವರಿಸಿದನಂತೆ. ಇಂದಿಗೂ ಹ್ಯಾಪಿಮನ್ ಎಂದೇ ಕರೆಯಲ್ಪಡುವ ಆತನ ಮೂರ್ತಿ ಮನೆಯಲ್ಲಿದ್ದರೆ ಆ ಮನೆಯು ನಗು ಸಂತೋಷಗಳಿಂದ ತುಂಬಿರುತ್ತದೆ ಎಂದೇ ನಂಬುತ್ತಾರೆ. ಇಂತಹ ನಗುವನ್ನು ಉಳಿಸಿಕೊಳ್ಳಬೇಕಾದರೆ ಸಮಸ್ಯೆಗಳನ್ನು, ಕಂಟಕಗಳನ್ನು ಎದುರಿಸುವ, ನಿಭಾಯಿಸುವ ರೀತಿಯ ಬಗ್ಗೆಯೂ ಒಂದಷ್ಟು ಅರಿವಿದ್ದರೆ ಉತ್ತಮವೇ. ನಮ್ಮ ದೈನಂದಿನ ಬದುಕಿನಲ್ಲಿ ಎದುರಾಗುತ್ತಿರುವ ಹಲವಾರು ಸಮಸ್ಯೆಗಳು ಸಣ್ಣ ಪುಟ್ಟ ಸಂಗತಿಗಳಿಂದಲೇ ಆರಂಭವಾಗುತ್ತಿರುತ್ತದೆ. ಉದ್ಯೋಗದಲ್ಲಿ, ಸಂಸಾರದಲ್ಲಿ ಅಥವಾ ಗೆಳೆತನದ ಪರಿಧಿಗಳಲ್ಲಿ ನಡೆಯುವ ಚಾಡಿ ಮಾತುಗಳು, ಗಾಳಿ ಸುದ್ದಿಗಳು, ಅವಹೇಳನದ ಮಾತುಗಳು, ಕೋಪ ಮತ್ಸರಗಳು ಕ್ರಮೇಣ ಬೆಳುತ್ತಾ ಜಟಿಲಗೊಳ್ಳುತ್ತಾ ಹೋಗುತ್ತವೆ. ಒತ್ತಡದ ಸನ್ನಿವೇಶಗಳನ್ನು ಸೃಷ್ಟಿಸಿ ಮನಸ್ಸನ್ನು ಕ್ರಿಮಿಯಂತೆ ಹಾಳು ಮಾಡಿಬಿಡುತ್ತದೆ. ಆದುದರಿಂದ ಕ್ಷುಲ್ಲಕವಾದ ಇಂತಹ ವಿಷಯಗಳಿಗೆ ಪ್ರಾಧಾನ್ಯತೆಯನ್ನೇ ನೀಡದೆ ನಿರ್ಮಾಣಾತ್ಮಕವಾದ ಚಟುವಟಿಕೆಗಳತ್ತ ಗಮನಹರಿಸುವುದೇ ಸಮಸ್ಯೆಗಳನ್ನು ಪರಿಹರಿಸಲು ಇರುವ ಉತ್ತಮ ವಿಧಾನ. ಜೊತೆಗೆ ಸ್ವವಿಶ್ಲೇಷಣೆಯಿಂದ ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುವುದು, ಸಮಸ್ಯೆಯ ಮೂಲ ಇತರರಾಗಿದ್ದರೆ ಯಾವುದೇ ಪ್ರತಿಕ್ರಿಯೆ ನೀಡದೆ ನಿರ್ಲಕ್ಷಿಸುವುದು ಉತ್ತಮ ಫಲಿತಾಂಶವನ್ನು ನೀಡುವುದು. ನಮಗೆ ಎದುರಾಗುವ ಸಮಸ್ಯೆಗಳಲ್ಲಿ 70% ಈ ರೀತಿಯಿಂದಲೇ ಪರಿಹರಿಸಿಕೊಳ್ಳಬಹುದು ಎಂದರೆ ಆಶ್ಚರ್ಯವಾದೀತು ಅಲ್ಲವೇ? ಇನ್ನೂ ಕೆಲವು ಸಮಸ್ಯೆಗಳಾದ ಆರ್ಥಿಕ ಮುಗ್ಗಟ್ಟು, ಆರೋಗ್ಯದಲ್ಲಿ ಏರು

ಪೇರು. ಆತ್ಮೀಯರ ಅಗಲಿಕೆ, ಉಟ್ಟ ಬಟ್ಟೆಯಲ್ಲೇ ಮನೆಯಿಂದ ಹೊರಬರುವಂತಾಗುವುದು ಮೊದಲಾದವುಗಳು ತೀವ್ರತೆಯ ಆಧರಿಸಿ ನಮ್ಮನ್ನು ಅಲುಗಾಡಿಸಿದರೂ ಆದಷ್ಟು ಬೇಗ ಸಮಸ್ಯೆಯಿಂದ ಉಂಟಾದ ಮಾನಸಿಕ ಕ್ಷೋಭೆಯಿಂದ ಹೊರಬರಲು ಯತ್ನಿಸಬೇಕು. ಮತ್ತೆ ನಮ್ಮನ್ನು ನಾವು ಪುನರ್ನಿರ್ಮಿಸಿಕೊಳ್ಳಬೇಕು. ತಜ್ಞರ ಸಲಹೆ, ಉತ್ತಮವಾದ ಪುಸ್ತಕಗಳನ್ನು ಓದುವುದು, ವಿವೇಚನಾಪೂರ್ಣವಾದ ವಿಶ್ಲೇಷಣೆ ಅಲ್ಲದೆ ಮನಸ್ಸಿಗೆ ಮುದ ನೀಡುವ ದೇವರ ಧ್ಯಾನ, ಸಂಗೀತ ಮೊದಲಾದ ಹವ್ಯಾಸಗಳು ಈ ನಿಟ್ಟಿನಲ್ಲಿ ಸಹಕಾರಿ. ಅಲ್ಲದೆ ಪ್ರೀತಿ, ಸ್ನೇಹ, ವಿಶ್ವಾಸಗಳು ಕೂಡ ಮನಸ್ಸಿನ ನಗೆಯನ್ನು ಅರಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ವೈಕಲ್ಯವೆಂಬ ಕಷ್ಟವನ್ನು ದಾಟಿ ನಗೆಯರಳಿಸಿದವರು. ವೈಕಲ್ಯ ಎಂಬ ಪದವು ಹಲವು ಆಯಾಮಗಳುಳ್ಳದ್ದು. ಕೆಲವರಿಗೆ ದೈಹಿಕವಾಗಿ ಅಂಗಗಳ ಊನತೆ ಇದ್ದರೆ ಇನ್ನು ಕೆಲವರಿಗೆ ಬೌದ್ಧಿಕ ಅಥವಾ ಮಾನಸಿಕ ವೈಕಲ್ಯಗಳಿರುತ್ತವೆ. ಇಂದ್ರಿಯಗಳಿಗೆ ಸಂಬಂಧಿಸಿದಂತೆ ಕಿವುಡುತನ, ಕುರುತನ, ಕೈ ಕಾಲುಗಳಲ್ಲಿ ವಿಕಲತೆ ಮುಂತಾದ ನ್ಯೂನತೆಗಳಿರುತ್ತವೆ. ಕೆಲವರಿಗೆ ವೈಕಲ್ಯ ಎಂಬುದು ಹುಟ್ಟಿನಿಂದಲೇ ಇದ್ದರೆ ಇನ್ನೂ ಕೆಲವರು ಬದುಕಿನ ಯಾವುದೋ ಒಂದು ಕಾಲಘಟ್ಟದಲ್ಲಿ ಅಂಗವೈಕಲ್ಯಕ್ಕೆ ತುತ್ತಾದವರಿದ್ದಾರೆ. ಸಾಮಾನ್ಯವಾಗಿ ವಾಸ್ತವದಲ್ಲಿ ನೋಡಿದರೆ ವಿಕಲಾಂಗರ ಬಗ್ಗೆ ಸಮಾಜವು ಅನುಕಂಪದ ಧೋರಣೆ ತಳೆಯುತ್ತಾ ಅವರು ಅಸಮರ್ಥರೆಂದು ಅಗೋಚರ ಹಣೆಪಟ್ಟಿಯೊಂದನ್ನು ಅಂಟಿಸಿ ಅವರನ್ನು ಮೌಲ್ಯ ಗುಂಪಾಗಿಸುವ ಸನ್ನಿವೇಶಗಳೇ ಹೆಚ್ಚು. ಇಂಥ ಸಂದರ್ಭದಲ್ಲಿ ಅವರಿಗೆ ಸ್ಫೂರ್ತಿ ಪ್ರೇರಣೆ ತುಂಬಿದರೆ, ಅವರೊಳಗೆ ಆತ್ಮವಿಶ್ವಾಸದ ಕಿಡಿಯೊಂದು ಹೊತ್ತಿದರೆ ಅವರು ಬದುಕಿನಲ್ಲಿ ಮೇಲೇರಬಲ್ಲರು, ಜನಸಾಮಾನ್ಯರೂ ನಾಚುವಂತೆ ಸಾಧನೆಯ ಶಿಖರವೇರಬಲ್ಲರು ಎಂಬುದಕ್ಕೆ ನಮ್ಮೆದುರಲ್ಲಿ ಇರುವ ನೂರಾರು ನಿದರ್ಶನಗಳೇ ಜ್ವಲಂತ ಸಾಕ್ಷಿ. ಜಾಗತಿಕವಾಗಿ ನೋಡಿದರೆ ಸುಮಾರು 15%, ಅಂದರೆ ಸುಮಾರು 1 ಬಿಲಿಯನ್ ಜನರಿಗಿಂತಲೂ ಹೆಚ್ಚು ಜನರು ವಿಕಲಚೇತನರಾಗಿದ್ದಾರೆ. ಇದರಲ್ಲಿ ಸುಮಾರು 80% ಜನರು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲೇ ಇದ್ದಾರೆ ಎಂಬುದು ಅಂಕಿಅಂಶಗಳ ಅಂಬೋಣ. ಸಮಾಜದಲ್ಲಿ ವಿಕಲಚೇತನರನ್ನು ಅಸಡ್ಡೆಯಿಂದ ಕಾಣುವ ಮನೋಭಾವ ಖಂಡಿತ ತಪ್ಪು. ಅವಕಾಶವಿದ್ದರೆ ಅವು ಕೂಡ ನಮ್ಮೆಲ್ಲರಂತೆ ಉತ್ತಮ ಜೀವನ ನಡೆಸಲು ಖಂಡಿತ ಸಾಧ್ಯ. ತಾವೂ ದುಡಿಯುತ್ತಾ ಕುಟುಂಬವನ್ನೂ ಪೊರೆಯುವ ಸಾಕಷ್ಟು ವಿಕಲಚೇತನರು ನಮ್ಮ ನಿಮ್ಮ ನಡುವೆ ಇದ್ದ. ನಮ್ಮ ಭಾರತದಲ್ಲೇ ನೋಡಿದರೆ ಗ್ರೆನೇಡ್ ಸ್ಫೋಟದಲ್ಲಿ ಎರಡೂ ಕೈಗಳನ್ನು ಕಳೆದುಕೊಂಡರೂ ಒಬ್ಬ ಲೇಖಕಿ ಮತ್ತು ಪ್ರೇರಕ ಭಾಷಣಕಾರ್ತಿಯೂ ಆಗಿ ಪ್ರಸಿದ್ಧರಾದ ಮಾಳವಿಕಾ ಅಯ್ಯರ್, ಕುರುಡನಾಗಿದ್ದರೂ ಸುಪ್ರಸಿದ್ಧ ಸಂಗೀತಕಾರನೂ ಸಂಯೋಜಕನೂ ಆಗಿರುವ ರವೀಂದ್ರ ಜೈನ್, ದೃಷ್ಟಿಯಿಲ್ಲದಿದ್ದರೂ ಭಾರತದ ಮೊದಲ ಮಹಿಳಾ ಚಾರ್ಟೆಡ್ ಅಕೌಂಟೆಂಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ರಜನಿ ಗೋಪಾಲ್, ಕಾಲು ಕಳೆದುಕೊಂಡರೂ ಸುಪ್ರಸಿದ್ಧ ನೃತ್ಯಗಾತಿಯಾದ ಸುಧಾ ಚಂದ್ರನ್, ಅಷ್ಟೇ ಅಲ್ಲದೆ ಪ್ಯಾರಿಸ್ನಲ್ಲಿ ನಡೆದ ಪ್ಯಾರಾಲಿಂಪಿಕ್ಸ್ನಲ್ಲಿ ಶೂಟಿಂಗ್ನಲ್ಲಿ ಬಂಗಾರ ಗೆದ್ದ ಭಾರತದ ಅವನಿ ಲೇಖರ, ಕಂಚುಗೆದ್ದ ಮೋನಾ ಅಗರ್ವಾಲ್, ಹೈಜಂಪ್ನಲ್ಲಿ ಬೆಳ್ಳಿ ಗೆದ್ದ ನಿಷಾದ್ ಕುಮಾರ್, ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳುವುದಾದರೆ ಹೆಲೆನ್ ಕೆಲ್ಲರ್, ಕವಿ ಜಾನ್ ಮಿಲ್ಟನ್, ಹಿಮಾಲಯವನ್ನು ಏರಿದ ಅಂಧ ಪರ್ವತಾರೋಹಿ ಎರಿಕ್ ವೆಹೆನ್ಮೇಯರ್, ಇವರೆಲ್ಲರೂ ತಮ್ಮ ನ್ಯೂನತೆಗಳನ್ನು ಮೀರಿ ಬೆಳೆದವರೇ. ಇನ್ನು ವಿಜ್ಞಾನದಲ್ಲಿ ಮೈಲುಗಲ್ಲನ್ನು ಸ್ಥಾಪಿಸಿದ ಸ್ಟೀಫನ್ ಹಾಕಿಂಗ್ನ ಕಥೆ ಎಲ್ಲರಿಗೂ ತಿಳಿದಿರಬಹುದು. 1942 ಜನವರಿ 8ರಂದು ಇಂಗ್ಲೆಂಡಿನ ಆಕ್ಸ್ಫರ್ಡ್ನಲ್ಲಿ ಜನಿಸಿ ಇವರು ತಮ್ಮ 20ನೇ ವಯಸ್ಸಿಗೆ ನ್ಯೂರಾನ್ ಮೋಟಾರ್ ಡಿಸೀಸ್ನಿಂದ ಬಳಲಿದರು. ಅವರ ಸಂಪೂರ್ಣ ಶರೀರವೇ ಕೆಲಸ ಮಾಡುವುದನ್ನು ನಿಲ್ಲಿಸಿತು. ಆದರೆ ಅವರ ಬುದ್ಧಿಶಕ್ತಿ ಮಾತ್ರ ಅತ್ಯದ್ಭುತವಾಗಿತ್ತು. ಓಡಾಡಲು, ಮಾತನಾಡಲು, ಯಾವುದೇ ಕೆಲಸ ಮಾಡಲು ಹೆಣಗಾಡುತ್ತಿದ್ದ ಹಾಕಿಂಗ್ಸ್ ಅವರು ಕಂಪ್ಯೂಟರೀಕೃತ ಗಾಲಿ ಕುರ್ಚಿಯಿಂದಲೇ ಬದುಕುತ್ತಾ ತನ್ನನ್ನು ತಾನು ಸಂಪೂರ್ಣವಾಗಿ ವಿಜ್ಞಾನ ಲೋಕದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ತತ್ಫಲವಾಗಿ ಕಪ್ಪು ಕುಳಿಗಳ ಮತ್ತು ಹಾಕಿಂಗ್ಸ್ ರೇಡಿಯೇಷನ್ನ ಸಂಶೋಧನೆ ವಿಜ್ಞಾನ ಲೋಕದಲ್ಲಿ ಮೈಲುಗಲ್ಲಾಗುತ್ತದೆ. ಅಲ್ಲದೆ ಎ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಎಂಬ ಪುಸ್ತಕವನ್ನು ಕೂಡ ಬರೆಯುತ್ತಾರೆ. ಈ ಕಾಯಿಲೆ ತಗುಲಿದ ಮೇಲೆ ಕೇವಲ 2 ವರ್ಷಗಳಷ್ಟು ಮಾತ್ರ ಬದುಕಿರುತ್ತಾರೆ ಎಂಬ ವೈದ್ಯರ ಮಾತನ್ನು ಸುಳ್ಳು ಮಾಡುವಂತೆ ಬರೋಬ್ಬರಿ 76 ವರ್ಷಗಳ ಕಾಲ ಬದುಕಿ 2018ರಲ್ಲಿ ಕೊನೆಯುಸಿರೆಳೆಯುತ್ತಾರೆ. ಈ ಸಂದರ್ಭದಲ್ಲಿ ಸ್ವಾಮಿ ಸುಖಬೋಧಾನಂದರ ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಪುಸ್ತಕದಲ್ಲಿನ ಒಂದು ಮಾತು ನೆನಪಿಗೆ ಬರುತ್ತದೆ. ಓದೇ ಇಲ್ಲದೆ, ಹಣವಿಲ್ಲದೆ, ಏಕೆ ಕೈ ಕಾಲುಗಳೂ ಇಲ್ಲದೆ ಬದುಕಿನಲ್ಲಿ ದೊಡ್ಡ ಯಶಸ್ಸು ಕಂಡವರಿದ್ದಾರೆ. ದೊಡ್ಡ ಸಾಧನೆ ಮಾಡಿದವರು ಉಂಟು, ಆದರೆ ಆತ್ಮವಿಶ್ವಾಸವಿಲ್ಲದೆ ಯಶಸ್ಸು ಗಳಿಸಿದವರು ಯಾರೂ ಇಲ್ಲ. ಹೌದು, ಬದುಕಿನಲ್ಲಿ ಮೇಲೇರಲು ಒಬ್ಬ ಮನುಷ್ಯನು ಅಂಗ ಊನತೆಯ ಲೆಕ್ಕಾಚಾರಕ್ಕಿಂತಲೂ ಆತನ ಆತ್ಮವಿಶ್ವಾಸ ಮತ್ತು

ಸಾಧಿಸಬೇಕೆಂಬ ತುಡಿತವೇ ಇಲ್ಲಿ ಮುಖ್ಯವಾಗುವುದು. ಪಠ್ಯವಾದ ಯೋಧನ ನೈಜ ಘಟನೆ. ಆತ ಶ್ಯಾಮರಾಜ್ ಯುವ. ತನ್ನ ಕುಟುಂಬದ ಜವಾಬ್ದಾರಿಯ ಸಲುವಾಗಿ ಹಾಗೂ ವಯಸ್ಸಿನ ಬಿಸಿ ರಕ್ತದ ಹುರುಪು ಮತ್ತು ದೇಶಪ್ರೇಮದ ತುಡಿತದಿಂದಾಗಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಗಿಟ್ಟಿಸಿಕೊಳ್ಳುತ್ತಾನೆ. ಅನಂತರ ಆತನ ಬದುಕಿನಲ್ಲಿ ನಡೆದ ಘಟನೆಗಳು ಕೇಳುವುದಕ್ಕೆ ರೋಚಕ. ಅದು ಡಿಸೆಂಬರ್ 2001 ನವದೆಹಲಿಯಲ್ಲಿ ಪಾರ್ಲಿಮೆಂಟ್ನ ಮೇಲೆ ಉಗ್ರರು ದಾಳಿ ನಡೆಸಿದ ಸಮಯ. ಆ ಸಮಯದಲ್ಲಿ ನಡೆದ ಆಪರೇಷನ್ ಪರಾಕ್ರಮ್ ಅನ್ನು ಮುಗಿಸಿ ಸ್ಥಳ ಬದಲಾವಣೆ ಮಾಡುತ್ತಿದ್ದ ಸಮಯದಲ್ಲಿ ಆತ ಸಾಗುತ್ತಿದ್ದ ವಾಹನ 400 ಮೀಟರ್ ಆಳವಾದ ಪ್ರಪಾತಕ್ಕೆ ಬೀಳುತ್ತದೆ. ಆಗ ಬದುಕಿ ಬಂದ ಕೆಲವೇ ಕೆಲವು ಮಂದಿಯಲ್ಲಿ ಈತನೂ ಒಬ್ಬ. ಸುಮಾರು 18 ದಿನಗಳ ಕಾಲ ಕೋಮಾದಲ್ಲಿದ್ದ ಶ್ಯಾಮರಾಜ್ ಬದುಕಿದ್ದೇ ಒಂದು ಪವಾಡ. ದೇಹದ ಮೂಲಾಧಾರಕ್ಕೆ ಪೆಟ್ಟಾದ ಕಾರಣ ಕುತ್ತಿಗೆಯ ಕೆಳಭಾಗ ಸಂಪೂರ್ಣ ನಿಷ್ಕ್ರಿಯವಾಗಿತ್ತು. ಸುಮಾರು 3 ವರ್ಷಗಳ ಸತತ ಚಿಕಿತ್ಸೆ ಆರೈಕೆಯ ಪರಿಣಾಮದಿಂದ ಗಾಲಿ ಕುರ್ಚಿಯಲ್ಲಿ ಓಡಾಡುವಂತಾಯಿತು. ಆಸ್ಪತ್ರೆಯಲ್ಲಿರುವಾಗ ವರುಷಗಟ್ಟಲೆ ಆತನ ಸೇವೆ ಮಾಡಿದ ನರ್ಸಿಂಗ್ ಆಫೀಸರ್ ಒಬ್ಬಳು ಆತನ ಇಂತಹ ಸ್ಥಿತಿಯಲ್ಲೂ ಪ್ರೀತಿಸಿ ಮದುವೆಯಾದದ್ದು ಅವನ ಬಾಳಿನಲ್ಲಿ ಬಂದ ಅದ್ಭುತ ತಿರು ಎಂದೇ ಹೇಳಬಹುದು. ಏನೇ ಆದರೂ ಬದುಕಲ್ಲಿ ಬಂದದ್ದನ್ನು ಎದುರಿಸುವ ಛಲ, ಮುಖದಲ್ಲಿ ಸದಾ ಮಾಸದ ಮುಗುಳು ನಗೆ, ಭತ್ತದ ಹುರುಪು, ಬದುಕೆಂದರೆ ಏನೂ ಇಲ್ಲ ಎಂದು ಬರಿದೇ ರಗುತ್ತಾ ಕೂರುವವರಿಗೆ ನನ್ನನ್ನು ನೋಡಿ ಕಲಿ ಎಂದು ಹುರಿದುಂಬಿಸುವ ರೀತಿ ನಿಜಕ್ಕೂ ಅದ್ಭುತವಾದದ್ದು. ಭಾರತದ ಹೆಸರು ಕೇಳಿದರೆ ತುಂಬಾ ಗೌರವದಿಂದ ಕೆಟ್ಟದೆಯಿಂದ ಎದ್ದು ನಿಲ್ಲುವ ದೇಶದ ಬಗೆಗಿನ ಸ್ವಾಭಿಮಾನ, ಆ ರೋಮಾಂಚನವನ್ನು ಪದಗಳಲ್ಲಿ ಬರೆಯಲಾಗದು. ಕೇರಳದ 5ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿ ಜೀವನ ಚಕ್ರ ಎಂಬ ಪಾಠವಿದ್ದು ಅದು ಶ್ಯಾಮರಾಜ್ನಲ್ಲಿ ಕಥೆಯಾಗಿದೆ. ಕೈ ಕಾಲುಗಳಲ್ಲಿ ಸ್ವಾಧೀನ ಇಲ್ಲವಾದರೂ ಅವನಿಗೆ ಅನುಕಂಪ ತೋರುವ ಬದಲು ಅವ ಒಡನಾಡಿಗಳೆಂದು ನಾವು ಹೆಮ್ಮೆ ಪಡುವಷ್ಟರ ಮಟ್ಟಕ್ಕೆ ಬೆಳೆಸಿಕೊಂಡ ಶ್ಯಾಮರಾಜ್ನ ಮನೋಸ್ಥಿತಿ ನಿಜಕ್ಕೂ ಅದ್ಭುತ, ಪ್ರೇರಣಾತ್ಮಕ. ಇನ್ನು ಹೀಗೊಂದು ಬದುಕಿನ ದಾರಿ ಬದಲಿಸಿದವಳ ಕತೆ. ಅದೆಷ್ಟೋ ಸಂದರ್ಭಗಳಲ್ಲಿ ಬದುಕು ನಾವು ಅಂದುಕೊಂಡಂತೆ ಇರುವುದಿಲ್ಲ. ಎಂತಹುದೋ ಮುದವಾದ ಕನಸುಗಳನ್ನು ಕಟ್ಟಿ ಹಾಯಾಗಿ ಮುನ್ನಡೆಯುತ್ತಿರುವ ಎದುರಾಗುವ ಅನೂಹ್ಯ ತಿರುವುಗಳು ನಮ್ಮ ಬದುಕಿನ ಲೆಕ್ಕಾಚಾರವನ್ನೇ ತಲೆ ಕೆಳಗಾಗಿಸಿ ಬಿಡುತ್ತವೆ, ನಮ್ಮನ್ನು ಇನ್ನಿಲ್ಲದಂತೆ ಕಂಗೆಡಿಸಿ ಬಿಡುತ್ತವೆ. ಅಂತಹ ಪರಿಸ್ಥಿತಿಗಳನ್ನು ಸುಲಭದಲ್ಲಿ ಅರಗಿಸಿಕೊಳ್ಳಲು ಆಗದೆ ವಿಲಿ ವಿಲಿ ಒದ್ದಾಡಿ ಬಿಡುತ್ತೇವೆ. ಇಂತಹ ಸಂದರ್ಭಗಳಲ್ಲಿ ಅನೇಕರು ಬದುಕು ಇಲ್ಲಿಗೇ ಮುಗಿಯಿತು ಎಂದುಕೊಂಡು ಮೂಲೆ ಗುಂಪಿಗೆ ಬಿಟ್ಟರೆ ಕೆಲವೇ ಕೆಲವರು ಬದುಕನ್ನು ಮುಂದುವರೆಸಬಹುದಾದ ಇನ್ನೊಂದು ಕವಲನ್ನು ಅರಸುತ್ತಾರೆ. ಕಾರ್ಗತ್ತಲಿನಲ್ಲೂ ಬೆಳಕನ್ನು ಕಂಡೇ ಕಾಣುತ್ತಾರೆ ಎಂಬುದಕ್ಕೆ ಒಂದು ನಿಜಗನೆ ಇಂದು ನಿಮ್ಮ ಮುಂದೆ. ಆಕೆ ನನ್ನ ಬಾಲ್ಯದ ಗೆಳತಿ. ಕಣ್ಣುಗಳಲ್ಲಿ ಕನಸುಗಳನ್ನಿಟ್ಟುಕೊಂಡು ನಗುನಗುತ್ತಾ ಬೆಳೆದಾಕೆ. ಗಂಡು ಮಕ್ಕಳಿಲ್ಲವೆಂಬ ತಂದೆ ತಾಯಿಯ ಒಳಗುದಿಗೆ ಗಂಡು ಮಗನಂತೆ ಆಸರೆಯಾಗುವೆನೆಂಬ ಭರವಸೆ ಹುಟ್ಟಿಸಿದಾಕೆ. ಆಕೆಯ ಹೆಸರು ಅಶ್ವಿನಿ. ಕಲಿಕೆಯಲ್ಲಿ ತುಂಬಾ ಜಾಣೆಯಾದ ಈಕೆ ಎಲ್ಲಾ ಮಕ್ಕಳಂತೆ ಕುಣಿದ ಬೆಳೆದವಳು. ಆದರೆ ಅದೇನೋ ದುರದೃಷ್ಟ ಎಂಬಂತೆ ಎಂಎಸ್ಸಿ ಮಾಡುತ್ತಿರುವ ಸಂದರ್ಭದಲ್ಲಿ ಆಕೆಯ ಕಾಲುಗಳಲ್ಲಿ ಅಶಕ್ತತೆ ಕಾಣಿಸಿಕೊಂಡಿತು. ಮೆಟ್ಟಿಲನ್ನು ಹತ್ತಲು ಸಾಧ್ಯವಾಗುವುದು, ಹೊಸ್ತಿಲನ್ನು ದಾಟಲು ಕಷ್ಟ ಎನ್ನಿಸುವುದು ಮೊದಲಾದ ಲಕ್ಷಣಗಳು ಕಾಣಿಸಿಕೊಂಡಾಗ ತಿಳಿದಿದ್ದ ಹಳ್ಳಿ ಮದ್ದು, ಆಯುರ್ವೇದಿಕ್ ಮುಂತಾದ ಚಿಕಿತ್ಸೆಗಳ ಮೊರೆ ಹೋಗರು. ಕೊನೆಗೆ ಅಲೋಪತಿಯನ್ನೂ ಆಯ್ದುಕೊಂಡರು. ಏನೇ ಮಾಡಿದರೂ ವಾಸಿಯಾಗದ ಕಾಲಿನ ಅಶಕ್ತತೆ ಹೆಚ್ಚುತ್ತಲೇ ಹೋಯಿತು. ಕೊನೆಗೆ ಮಂಗಳೂರಿನ ಕೆಎಂಸಿಯಲ್ಲಿ ಪರೀಕ್ಷೆಗೊಳಪಡಿಸಿದಾಗ ಆಕೆಯನ್ನು ಐಬಿಎಂ ಅಂದರೆ ಇನ್ಕ್ಲೂಸಿವ್ ಬಾಡಿ ಮಯೋಸೈಟಿಸ್ ಎನ್ನುವ ಕಾಯಿಲೆ ಆವರಿಸಿರುವುದು ತಿಳಿಯಿತು. ಇನ್ಕ್ಲೂಸಿವ್ ಬಾಡಿ ಮಯೋಸೈಟಿಸ್ ಎಂದರೆ ಮಾಂಸಕಣಗಳು ದುರ್ಬಲಗೊಳ್ಳುವ ಒಂದು ಅಪರೂಪದ ಸ್ಥಿತಿ. ಇದರ ಲಕ್ಷಣಗಳು ಒಬ್ಬರಿಂದೊಬ್ಬರಿಗೆ ವ್ಯತ್ಯಾಸವಾಗಿದ್ದರೂ ದಿನ ಕಳೆದಂತೆ ಕೈ, ತೋಳು, ತೊಡೆ ಮತ್ತು ಕಾಲುಗಳ ಮಾಂಸಖಂಡಗಳ ದುರ್ಬಲತೆ ಹೆಚ್ಚುತ್ತಾ ಹೋಗುತ್ತದೆ. ಈ ಕಾಯಿಲೆ ಗುಣವಾಗುವ ಇಂತಹುದೇ ಎಂಬ ಔಷಧಿ ಇಲ್ಲದಿದ್ದರೂ ಕಾಲಕಾಲಕ್ಕೆ ಮದ್ದು, ಸಹಾಯಕ ತಂತ್ರಜ್ಞಾನಗಳ ಬಳಕೆ, ಫಿಸಿಯೋಥೆರಪಿ ಮುಂತಾದವುಗಳು ಈ ಸ್ಥಿತಿಯನ್ನು ನಿಭಾಯಿಸಲು ಸಹಾಯ ಮಾಡುತ್ತವೆ. ಇಂತಹ ಒಂದು ಶಾರೀರಿಕ ಸ್ಥಿತಿಗೆ ನಿಖರ ಕಾರಣಗಳನ್ನು ಹೇಳಲು ಸಾಧ್ಯವಾಗದಿದ್ದರೂ ಗಾಯ ಅಥವಾ ಸೋಂಕುಗಳು ಅಥವಾ ಹೊಂದಾಣಿಕೆಯ ಪ್ರತಿರಕ್ಷಣಾ ವ್ಯವಸ್ಥೆಯ ಅಸಂಗತ ಪ್ರಕ್ರಿಯೆಯಿಂದ ಉಂಟಾಗುವ ರುಮಟೈಡ್ ಅರ್ಥ್ರೈಟಿಸ್ನಿಂದ ಕೂಡ ಇದು ಉಂಟಾಗಬಹುದು. ಅದೇನೇ ಆದರೂ ಎಂಎಸ್ಸಿ ಮುಗಿಯುವ ಹೊತ್ತಿಗೆ ನಡೆದಾಡಲು ಕಷ್ಟ ಸಾಧ್ಯವಾಗಿದ್ದ ಆಕೆ ತನ್ನ ಬದುಕೇ ಇಲ್ಲಿಗೆ ಸಮೀಕರಿಸಲ್ಪಟ್ಟಿತು ಎಂಬಂತೆ ಹತಾಶಳಾದಳು. ದುಃಖವೊಂದೇ ಅವಳನ್ನು ಆವರಿತು. ನಡೆದಾಡುವ

0: ಆಗಲೂ ಇತರರ ಸಹಾಯವನ್ನೇ ಅವಲಂಬಿಸಬೇಕಾದ ಪರಿಸ್ಥಿತಿ. ಒಂದಷ್ಟು ಸಮಯ ಆಕೆಯ ಬದುಕಿನ ದಾರಿ ಕಗ್ಗತ್ತಲಾಗಿ ಹೋಗಿತ್ತು. ಕನಸುಗಳು ಅರಳಿಕೊಳ್ಳಬೇಕಾದ ತಲ್ಲಿ ಮುಂದೇನು ಮಾಡಬೇಕು ಎಂದು ತಿಳಿಯಲಾರದ ಸ್ಥಿತಿ. ಒಮ್ಮೆ ಯೋಚಿಸಿ, ಆಕೆಯ ಆ ಕ್ಷಣದ ಮನಸ್ಥಿತಿ ಹೇಗಿದ್ದಿರಬಹುದು? ಕ್ರಮೇಣ ವಾಸ್ತವತೆಯನ್ನು ಅರಗಿಸಿಕೊಳ್ಳಬೇಕಾದ ಪರಿಸ್ಥಿತಿ. ಒಂದು ದಾರಿ ಕತ್ತಲಾದರೂ ಕವಲು ದಾರಿಗಳಲ್ಲಿ ಬೆಳಕಿರಬಹುದೇ ಎಂದು ಹುಡುಕಾಡಿದಳು. ಅಪ್ಪ ಅಮ್ಮ ಅವಳ ಕನಸುಗಳಿಗೆ ಜೊತೆಯಾದರು. ಕುಳಿತಲ್ಲಿಂದೇ ಬ್ಯಾಂಕ್ ಪರೀಕ್ಷೆ ಓದಿ ಪಾಸಾದಳು. ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕ್ಲೆರಿಕಲ್ ಹುದ್ದೆ ಗಿಟ್ಟಿಸಿಕೊಂಡಳು. ಹೆತ್ತವರು ದೊಡ್ಡಪ್ಪನ ಮಗ ಚಂದ್ರಣ್ಣ ಮತ್ತು ಸಂಬಂಧರ ಸಹಾಯವನ್ನು ಈ ನಿಟ್ಟಿನಲ್ಲಿ ಮನಸಾರೆ ಸ್ಮರಿಸಿಕೊಳ್ಳುವ ಆಕೆ, ಅವರೆಲ್ಲರ ಸಹಾಯದಿಂದಲೇ ತಾನು ವೃತ್ತಿ ಜೀವನಕ್ಕೆ ತನ್ನನ್ನು ಅರ್ಪಿಸಿಕೊಳ್ಳಲು ಸಾಧ್ಯವಾಯಿತು ಎಂದು ಕೃತಜ್ಞಳಾತಾಳೆ. ಸಹೋದ್ಯೋಗಿಗಳು ನೈತಿಕ ಬೆಂಬಲವಾದರು. ಆಕೆಯ ದುಡಿಯುವ ಹುಮ್ಮಸ್ಸನ್ನು ಛಲವನ್ನು ನೋಡಿದ ಬ್ರಾಂಚ್ ಮ್ಯಾನೇಜರ್ ಸದಾಶಿವ ಎಂಬವರು ಆಕೆಗೆ ಅನುಕೂಲವಾಗುವಂತೆ ವೀಲ್ ಚೇರ್ ಅನ್ನು ಕೊಡಿಸಿದರು. ಬಾಳಿನ ಕತ್ತಲಲ್ಲಿ ಉದ್ಯೋಗವೊಂದು ಆಕೆಯ ಪಾಲಿಗೆ ಎಲ್ಲಾ ರೀತಿಯಲ್ಲೂ ಬೆಳಕೆಯಾಯಿತು. 2017 ಆಕೆಯ ಛಲದಿಂದ ಸತತ ಪ್ರಯತ್ನದಿಂದ ಆಫೀಸರ್ ಆಗಿಯೂ ಬಡ್ತಿ ದೊರಕಿತ್ತು. ಇದ್ದೊಬ್ಬಾಕೆ ತಂಗಿ ಮದುವೆಯಾಗಿ ಗೃಹಿಣಿಯಾಗಿದ್ದರೆ ಗಂಡು ಮಕ್ಕಳಿಲ್ಲದ ಈಕೆಯ ತಂದೆ ತಾಯಿಗೆ ಈಕೆಯೇ ಗಂಡು ಮಗುವಾಗಿದ್ದ ಮನೆಯ ಆಧಾರ ಸ್ತಂಭವಾಗಿದ್ದಾಳೆ. ಬ್ಯಾಂಕ್ಗೆ ಒಂದು ದಿನ ರಜೆ ಸಿಕ್ಕಿದರೂ ಏನೋ ಕಳೆದುಕೊಂಡಂತೆ ಆಗುವಷ್ಟು ತನ್ನ ವೃತ್ತಿ ಬದುಕನ್ನು ನೆಚ್ಚಿಕೊಂಡಿದ್ದಾಳೆ. ಅವಳ ಹಿರಿಮೆಗೆ ಸರಿ ಎಂಬಂತೆ ಇತ್ತೀಚೆಗೆ ಪುತ್ತೂರಿನಲ್ಲಿ ಒಂದು ಅಂತಸ್ತು ಇರುವ ಮನೆಯನ್ನು ಕಟ್ಟಿಸಿದ್ದಾಳೆ. ಅವಳ ಸಾಧನೆ ಇಂದು ಅವಳ ಆತ್ಮವಿಶ್ವಾಸಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಹೌದು, ಬದುಕಿನಲ್ಲಿ ಕಾರ್ಗತ್ತಲು ಆವರಿಸಿಕೊಂಡಾಗ ಅಲ್ಲೇ ಕುಸಿದು ಕೂರುವ ಬದಲು ಒಂದಷ್ಟು ಮನದ ಕಣ್ಣರಳಿಸಿ ನೋಡಿದರೆ ಬೆಳಕಿನ ದೊಂಡಿ ಹಿಡಿದು ಅದಾವುದೋ ಕವಲುದಾರಿ ಖಂಡಿತವಾಗಿಯೂ ಎಲ್ಲರಿಗೂ ಕಾದಿರುತ್ತದೆ ಎಂಬುದನ್ನು ತೋರಿಸಿ ಪ್ರೇರಣೆಯಾದ ನನ್ನ ಬಾಲ್ಯದ ಗೆಳತಿ ಅಶ್ವಿನಿ, ನನಗೆ ನಿಮಗೆ ಬದುಕಿನ ಜಾಡನ್ನರಸಿ ಹೊರಟ ಮಕ್ಕಳೇ ಎಲ್ಲರಿಗೂ ಮಾದರಿ ಅಲ್ಲವೇ?
1: ಇದುವರೆಗೆ ಅರುಣಾ ಶ್ರೀನಿವಾಸ್ ಅವರಿಂದ ಕಷ್ಟದ ಬಾಗಿಗೆ ನಂಗುವ ತೋರಣ ಕಟ್ಟಿದಾಗ ಭಾಷಣ ಕೇಳಿದಿರಿ. ಮುಂದೆ ಕೇಳಿ ಜನಪದ ಗೀತೆ, ಹಾಡಿದ್ದಾರೆ ಬಿ.ಕೆ. ಸುಮಿತ್ರಾ.

ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಧಾರವಾಡ.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು, ಕಾಲ್ 1800309 0309. ಟೇಕ್ ಕೇರ್.
2: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300

0: 4000ಗೆ ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
2: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश.
3: अगर टाइम मैनेजमेंट सीख ली और समय का प्रोडक्टिव यूज सीख लिया तो आप देखिए, आप कभी भी प्रेशर नहीं लगेगा, थकान नहीं लगेगी.
2: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.
4: डॉक्टर SR ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30ಕ್ಕೆ. ಪ್ರಾಯೋಜಕರು ಡಾಕ್ಟರ್ SR ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
5: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು. ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
6: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ since 1827. ನಮ್ಮ ಟೋಲ್ ಫ್ರೀ ನಂಬರ್ 0796 999 1827.

0: ನಲ್ಮೆಯ ಕೇಳುಗರೇ, ಆಕಾಶವಾಣಿಗೆ 90 ಹರೆಯ ಖ್ಯಾತ ವಿಮರ್ಶಕರು ಡಾಕ್ಟರ್ ಜಿಎಂ ಹೆಗಡೆ.
1: ನಮಗೆ ಒಳ್ಳೆಯ ಸಂಸ್ಕಾರ ಬರುವುದು ಈ ಆಕಾಶವಾಣಿ ಬಿತ್ತರಿಸುವಂತಹ ಶ್ರೇಷ್ಠವಾದಂತಹ ನಾಟಕಗಳು, ಬಾನುಲಿ ದೃಶ್ಯಗಳು. ನಾನು ಒಂದ್ ಮಾತನಲ್ಲಿ ಹೇಳಲಿಕ್ಕೆ ಇಷ್ಟಪಡಬೇಕು ಏನು ಅಂತಂದ್ರೆ, ಕನ್ನಡದಲ್ಲಿ ಬೇರೆ ಬೇರೆ ಸಾಹಿತ್ಯ ಪ್ರಕಾರ ಇರುವ ಹಾಗೆ ಬಾನುಲಿ ಸಾಹಿತ್ಯ ಪ್ರಕಾರ ಎನ್ನುವುದೇ ಒಂದು ಇದೆ. ಅಂದ್ರೆ ಆಕಾಶವಾಣಿಗಾಗಿ ಅನೇಕ ಜನ ನಾಟಕಕಾರರು ನಾಟಕಗಳನ್ನೆಲ್ಲ ಬರೆದಿದ್ದಾರೆ. ಆ ಶ್ರೇಷ್ಠ ನಾಟಕಕಾರರ ಒಂದು ಪರಂಪರೆಯೇ ಆಕಾಶವಾಣಿಯಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ದೊಡ್ಡ ದೊಡ್ಡ ಸಂಗೀತಗಾರರು ಮಾತ್ರ ಅಲ್ಲ, ಸಾಮಾನ್ಯ ಗಾಯಕರು ಕೂಡ ಮೊದಲು ಪ್ರವೇಶ ಪಡೆಯುವುದು ಆಕಾಶವಾಣಿಯಲ್ಲಿ. ಅಂದ್ರೆ ಆಕಾಶವಾಣಿಯ ಮೂಲಕವಾಗಿ ಅವರ ವೃತ್ತಿ ಜೀವನ ಆರಂಭ ಆಗ್ತದೆ, ಕೊನೆಗೆ ಅದು ಪ್ರವೃತ್ತಿಯಾಗಿ ಬೆಳೀತದೆ, ಮತ್ತೆ ಅವರು ಶ್ರೇಷ್ಠ ವ್ಯಕ್ತಿಗಳಾಗಿ ಅವರು ರೂಪುಗೊಳ್ತಾರೆ. ಅಂತ ಒಂದು ಸಂದರ್ಭಗಳು ಕೂಡ ಇಲ್ಲಿ ಇರುವುದನ್ನ ನಾವು ಕಾಣ್ತೇವೆ.

0: ಆಕಾಶವಾಣಿ ಧಾರವಾಡ, ಸಮಯ 12:35 ಆಗುತ್ತಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
1: ಆರೋಗ್ಯ ಸಂಚಿಕೆ, ಆಯುರ್ವೇದ ಅಂದು ಇಂದು ಕೇಳಿ ಡಾಕ್ಟರ್ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲಾ ಶ್ರೋತೃಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಡಾಕ್ಟರ್ ಸಿ ಎ ಕಿಶೋರ್ ಅವರು ಇದ್ದಾರೆ. ಸರ್ ನಮಸ್ಕಾರ.
3: ನಮಸ್ಕಾರ.
2: ತಾವು ಆಯುರ್ವೇದ ತಜ್ಞರು, ಆಯುರ್ವೇದ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಇತರ ಕ್ಷೇತ್ರಗಳಲ್ಲೂ ಕೂಡ ಸಾಕಷ್ಟು ಕೆಲಸ ಮಾಡಿದ್ದೀರಿ ಮತ್ತು ಒಳ್ಳೆ ಒಂದು ಗೌರವ ಇದೆ ನಿಮಗೆ. ಆದ್ರೆ ಈ ಆಯುರ್ವೇದದ ವಿಚಾರಗಳನ್ನು ನಾವು ತಿಳಿಸ್ತಾ ಹೋದಾಗ ಅದಕ್ಕೆ ಸ್ವಲ್ಪ ನಾವು ಈಗಿನ ಜನರಿಗೆ ತಿಳಿಸೋದು ಸ್ವಲ್ಪ ಭಿನ್ನ ಆಗತ್ತೆ. ಯಾಕಂದ್ರೆ ಹಳೆ ಕಾಲದ ಜನರಿಗೆ ಹಳೆ ವಿಚಾರಗಳು ಹೇಗಿದ್ವು, ಹಳೆ ಪದ್ಧತಿ ಏನಿತ್ತು, ಹಳೆ ಚಿಕಿತ್ಸಾ ರೀತಿ ಏನಿತ್ತು ಎಲ್ಲವನ್ನು ಅವರು ಸಹಜವಾಗಿ ಅರ್ಥ ಮಾಡ್ಕೊಳ್ತಾರೆ. ಈಗಿನವರು ಹೇಳಬೇಕಂದಾಗ ಹಳೆಯದು ಮತ್ತು ಹೊಸದು ಇದರ ಒಂದು ವ್ಯತ್ಯಾಸವನ್ನ ಹೇಳ್ತಾ ಹೇಳ್ತಾ ನಾವು ಆಯುರ್ವೇದದ ಕುರಿತಾದಂತಹ ಒಂದು ಮಹತ್ವವನ್ನ, ಚಿಕಿತ್ಸಾ ಪದ್ಧತಿಯನ್ನ ನಾವು ತಿಳಿಸ್ತಾ ಹೋಗಬೇಕಾಗಿದೆ ಸರ್. ಈಗ ಹಳೆ ಆಯುರ್ವೇದ ಹೊಸ ಆಯುರ್ವೇದ ಅಂತ

0: ಇರುತ್ತಾ ಸರ್?
1: ನೋಡಿ, ಅನಾದಿ ಮತ್ತು ಅನಂತಕ್ಕೆ ನಾವು ಆಯುರ್ವೇದ ಅಂತ ಕರಿತೀವಿ. ನಿಮ್ಮ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡೋದಾದ್ರೆ, ಅದನ್ನ ಸ್ವಲ್ಪ ಇವತ್ತಿನ ಕಾಲಮಾನಕ್ಕೆ ತೂಗಿ ಹಾಕಿ ಪ್ರಸ್ತುತವಾಗಿ ಏನು ಪ್ರಚಲಿತವಾಗಿದೆ ಅದನ್ನ ಮಾತಾಡೋದಾದ್ರೆ, ಬ್ರಿಡ್ಜ್ ಬಿಟ್ವೀನ್ ಆಯುರ್ವೇದ ಅಂಡ್ ಮಾಡರ್ನ್ ಸೈನ್ಸ್ ಆಗಬೇಕು. ಆಗ ಹಿಂದಿನ ಶಾಸ್ತ್ರ ಮತ್ತು ಇಂದಿನ ತಂತ್ರಜ್ಞಾನದ ಸಮನ್ವಯದ ಜೊತೆಗೆ ಆಯುರ್ವೇದವನ್ನು ನಾವು ಉಣಬಡಿಸಿದ್ದೇ ಆದರೆ, ಖಂಡಿತ ಅನಾದಿ ಮತ್ತು ಅನಂತ ಆವತ್ತಿನ ಆಯುರ್ವೇದ ಇಂದಿಗೆ ಮತ್ತು ಮುಂದಿಗೂ ಕೂಡ ಪ್ರಸ್ತುತ ಅಂತಕ್ಕಂಥದ್ದು ತುಂಬಾ ಸ್ಪಷ್ಟವಾದಂತಹ ಸಂದೇಶ ಒಬ್ಬ ಶ್ರೀ ಸಾಮಾನ್ಯಗೆ ತಲುಪಲಿಕ್ಕೆ ಸಾಧ್ಯ ಇದೆ. ಇವತ್ತು ಎಷ್ಟೇ ನಾವು ಆಧುನಿಕತೆ, ಮಾಡರ್ನೈಸ್ಡ್ ಎರಾ, ಸೂಡೋ ಮಾಡರ್ನೈಸ್ಡ್ ಎರಾ ಅಂತ ನಾನು ವಿತಿನ್ ಲಿಮಿಟೆಡ್ ಕಾಮರ್ಸ್ ಕರಿತೀವಿ, ನಾವೆಲ್ಲ ವಿಜ್ಞಾನವನ್ನ ಅಜ್ಞಾನದ ಮುಸುಕಾಗಿ ನೋಡ್ತಕ್ಕಂಥ ಒಂದು ಸಂದರ್ಭ ಇದು. ವಿಜ್ಞಾನಕ್ಕೆ ನಿಜವಾದಂತಹ ಪರಿಭಾಷೆ, ವಿಶಿಷ್ಟ ಜ್ಞಾನಕ್ಕೆ ವಿಜ್ಞಾನ ಅಂತ ಕರಿತೀವಿ. ಸೊ ಸರಿಯಾದಂತಹ ರೀತಿಯಿಂದ ಜ್ಞಾನವನ್ನ ಪಡ್ಕೊಳ್ಳೋದಾದ್ರೆ, ನಹಿ ಜ್ಞಾನೇನ ಸದೃಶಂ ಅಂತಕ್ಕಂಥ ಮಾತು ಕೂಡ ಸಂಸ್ಕೃತದಲ್ಲಿದೆ. ನಾವು ಆ ಹಂತದಲ್ಲಿ ಜ್ಞಾನವನ್ನ ಪಡ್ಕೊಳ್ಳೋದಾದ್ರೆ, ಖಂಡಿತ ಆಯುರ್ವೇದದಲ್ಲಿ ಆಗೇನು ಹೇಳಿದ್ರು, ಲಾಘವಕರಂ ಲಂಘನಂ, ಒಂದು ಚಿಕ್ಕ ಉದಾಹರಣೆ, ಉಪವಾಸವನ್ನ ಮಾಡಿದ್ರೆ ಹಗುರಾಗುತ್ತೆ ಮೈ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಇದಕ್ಕೆ ಯಾವುದೇ ಸೈಂಟಿಫಿಕ್ ಪುರಾವೆಗಳು ಇವತ್ತಿಗೂ ಬೇಡ ಅಲ್ವಾ? ಇವತ್ತಿಗೂ ತುಂಬಾ ಊಟ ಹೊಟ್ಟೆ ತುಂಬಾ ತಿಂದ್ರೆ ಜಡತ್ವ ಬರುತ್ತೆ, ನಿದ್ದೆ ಬರುತ್ತೆ, ಚೈತನ್ಯ ರಹಿತವಾದಂತಹ ಬದುಕು ನಡೆಸಬೇಕಾಗುತ್ತೆ, ಅವತ್ತಿನ ದಿವಸ ನರಕ ಸದೃಶವಾಗುತ್ತೆ. ಆದ್ರೆ ಹಿಂದಿನ ಕಾಲದಲ್ಲಿ ಹಿತ ಬುಕ್, ಮಿತ ಬುಕ್, ಕಾಲ ಬುಕ್ ಅಂತ ಇತ್ತು. ಉಪವಾಸ ಅಂದ್ರೆ ಏನು? ಉಪವಸತಿ ಇತಿ ಉಪವಾಸಂ, ಯಾವುದು ನಮ್ಮ ಮನಸ್ಸಿಗೆ ನಮ್ಮನ್ನ ಹತ್ತಿರ ತಗೊಂಡೋಗುತ್ತೋ ಅದಕ್ಕೆ ಉಪವಾಸ ಅಂತ ಹೇಳ್ತೀವಿ. ನಾವು ಅತ್ಯಂತ ಕಡಿಮೆ ತಿಂದಾಗ ನಮ್ಮ ಚಿತ್ತ ಏಕಾಗ್ರತೆ, ಮನಸ್ಸು, ಶರೀರ ಸಮತೋಲನ ದೃಷ್ಟಿಕೋನದಿಂದ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಆವತ್ತಿನ ಉಪವಾಸದ ಮಹತ್ವ ಬರುತ್ತೆ. ಇವತ್ತು ಮಾಡರ್ನೈಸ್ಡ್ರದಲ್ಲಿ ನಾವು ಲೇಟ್ ಅಂಡ್ ಫಾಸ್ಟಿಂಗು, ಅನೇಕ ವಿಧದಂತಹ ಬೇರೆ ಬೇರೆ ಬೇರೆ ಬೇರೆ ಫಾಸ್ಟಿಂಗ್ನ ಹೇಳ್ತೀವಿ. ಯಾವುದೇ ಧರ್ಮ ತಗೊಳ್ಳಿ, ಯಾವುದೇ ಜಾತಿ ತಗೊಳ್ಳಿ, ಯಾವುದೇ ಪ್ರಾಂತ್ಯ ತಗೊಳ್ಳಿ, ಸಂಕಷ್ಟಿಗೆ ಒಂದು ವರ್ಗ ಉಪವಾಸ ಮಾಡೋದಾದ್ರೆ, ಏಕಾದಶಿಗೆ ಮತ್ತೊಂದು ವರ್ಗ ಉಪವಾಸ ಮಾಡೋರು, ರಂಜಾನಿಗೆ ಒಂದು ವರ್ಷ ಉಪವಾಸ ಮಾಡಿದರೆ, ಈಸ್ಟರ್ ಹಿಂದಿನ ದಿವಸ ಉಪವಾಸ ಇರ್ತೀನಿ ಅಂತಕ್ಕಂಥ ಒಂದು ಪದ್ಧತಿ ಇತ್ತು. ಅವರೆಲ್ಲರೂ ಯಾಕೆ ಮಾಡಿದ್ರು? ಧರ್ಮಕ್ಕೆ ಅಥವಾ ದೇವರಿಗೆ ಇದನ್ನ ಕಟ್ಪಾಡು ಅಂತ ತಗಲು ಹಾಕಿದ್ರೆ ಶಿಷ್ಟಾಚಾರವನ್ನ ಆನೋಚಾನವಾಗಿ ಪರಿಪಾಲಿಸ್ತಾನೆ ಅಂತಕ್ಕಂಥ ಒಂದು ಸಿದ್ಧಾಂತಕ್ಕೋಸ್ಕರ ಅದಿತ್ತು. ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಹಿಂದಿನ ಕಾಲದಲ್ಲಿ ಮನೆಗೆ ಬರಬೇಕು ಅಂದ್ರೆ ಕೈ ಕಾಲು ತೊಳ್ಕೊಂಡು ಬರಬೇಕು, ಬಟ್ಟೆ ಬದಲಾಯಿಸಿದ ನಂತರ ಮಕ್ಕಳನ್ನ ಮುಟ್ಟಬೇಕು, ಶ್ವಾನ ಪ್ರಾಣಿ ಇತ್ಯಾದಿಗಳನ್ನ ಮುಟ್ಕೊಂಬಂದ್ರೆ ಮನೆಗೆ ಸ್ನಾನ ಮಾಡಿ ಬರಬೇಕು ಅಂತಕ್ಕಂಥದ್ದಿತ್ತು. ಇವತ್ತು ಒಂದು ವ್ಯಕ್ತಿ ಹಾಸ್ಪಿಟಲ್ ಐಸಿಯುಲಿ, ಒಂದು ಪುಟ್ಟ ಶಿಶು ಇರಲಿ ಅಥವಾ ವಯೋವೃದ್ಧ ಇರಲಿ ಅಥವಾ ಅನ್ಯ ಕಾರಣಗಳಿಂದ ಯಾರೇ ಹಾಸ್ಪಿಟಲ್ಗೆ ದಾಖಲಾಗಿರಲಿ, ಅವ್ರಿಗೆ ನೀವು ಉಟ್ಟು ಬಟ್ಟೆಯಲ್ಲಿ ಹೋಗಿ ನಿಮ್ಮ ಇಷ್ಟಪಟ್ಟವ್ರಿಗೆ ಸಂಬಂಧಿಯರಿಗೆ ಹೋಗಿ ಹಸ್ತಲಾಗವನ್ನು ಮಾಡಿ ಮಾತಾಡಿಸ್ಲಿಕ್ಕೆ ಆಗ್ತದಾ?
0: ಇಲ್ಲ,
1: ಖಂಡಿತ ಇಲ್ಲ. ಯಾಕೆ ಅಂತೆ, ಅಲ್ಲಿ ಮಡಿ ಶುಚಿತ್ವ ಅಂತ ಹೇಳೋರು, ಇಲ್ಲಿ ಸ್ಟರ್ಲೈಸೇಷನ್ನು, ಹೈಜನ್ನು, ಪ್ರೋಟೋಕಾಲು ಅಂತ ಹೇಳ್ತೇವೆ. ಸೊ ಇವತ್ತಿನ ಜನಕ್ಕೆ ಆಯುರ್ವೇದವನ್ನ ಪರಿಚಯ ಮಾಡಿಸ್ಕೊಳ್ತಕ್ಕಂಥದ್ದು ಒಂದು ಭಾರತೀಯ ಆಯುರ್ವೇದ ಪ್ರತಿಷ್ಠಾನದ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿಯೂ ಹೌದು. ಎರಡನೇದು, ಶ್ರೀಸಾಮಾನ್ಯ ತನ್ನ ತಿಳುವಳಿಕೆಯನ್ನ ತುಂಬಾ ಮೆಚ್ಯೂರ್ಡ್ ರೀತಿಯಲ್ಲಿ ತಿಳ್ಕೊಂಡಿದ್ದಾನೆ, ಅದನ್ನು ಅರ್ಥೈಸ್ಕೊಂಡಿದ್ದಾನೆ, ಮುಂದಿನ ಪೀಳಿಗೆಗೆ ದಾಟಿಸ್ತಕ್ಕಂತಹ ಜವಾಬ್ದಾರಿಯನ್ನು ಅವನೇ ತಗೊಂಡಿದ್ದಾನೆ. ಇವತ್ತು ನೋಡಿ, ನಾವು ಒಂದೊತ್ತಿಂದವನ್ ಯೋಗಿ, ಎರಡೊತ್ತಿಂದವನ್ ಭೋಗಿ, ಮೂರೊತ್ತಿಂದವನ್ ಹೊತ್ಕೊಂಡು ಹೋಗಿ ಅಂತ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಮಾತಾಡ್ತಾ ಇದ್ವಿ. ಇವತ್ತು ನೀವು ಎಷ್ಟೋ ಜನ ಇಂಟೆನ್ಷನಲಿ, ಉದ್ದೇಶಪೂರ್ವಕವಾಗಿ ಒಂದೇ ಹೊತ್ತು ತಿಂತೀನಿ, ಸೂರ್ಯಾಸ್ತಮದ ಮುಂಚೆ ತಿಂತೀನಿ, ರಾತ್ರಿ ಲಘುವಾದಂತಹ ಆಹಾರವನ್ನ ತಿಂತೀನಿ, ಇದೆಲ್ಲ ಪರಿಕಲ್ಪನೆ ಇವತ್ತಿನ ಮಾಡರ್ನೈಸೇಷನ್ಗೆ ಖಂಡಿತ ಅರಿವಾಗ್ತಾ ಇದೆ. ಇಂಗ್ಲಿಷ್ ಅಲ್ಲಿ ಒಂದು ಮಾತು ಹೇಳ್ತೇವೆ, ಲಾಂಗರ್ ದ ಬೆಲ್ಟ್ ಲೆಸರ್ ದ ಲೈಫ್, ಸೊಂಟದ ಸುತ್ತಳತೆ ಜಾಸ್ತಿ ಆದಾಗ ಮನುಷ್ಯನ ಆಯುಷ್ಯ ಕಮ್ಮಿ ಆಗ್ತದೆ ಅಂತ ಹೇಳ್ತೇವೆ. ಇವತ್ತು ನೋಡಿ, ಫಿಟ್ನೆಸ್, ಜಿಮ್ ಅದೆಲ್ಲ ಒಂದು ಕಾಲಕ್ಕೆ ಪೀಕ್ ಹೋಗಿತ್ತು. ಇವತ್ತು ಯೋಗ, ಪವರ್ ಯೋಗ, ಪ್ರಾಣಾಯಾಮ, ಧ್ಯಾನ, ಆಮೇಲೆ ನಿದ್ದೆಯ ಮಹತ್ವ, ಇವತ್ತು ಎಷ್ಟು ಜನ ಬೇರೆ ಬೇರೆ, ನನ್ನನ್ನು ಸೇರಿಸಿ, ನಾನೇನು ಹೊರತಾಗಲ್ಲ, ವೈದ್ಯಕೀಯ ಪ್ರವೃತ್ತಿಯಲ್ಲಿ ಇರತಕ್ಕಂಥ ಪ್ರವೃತ್ತಿಯಲ್ಲಿರ್ತಕ್ಕಂಥ ನಾನು, ನನ್ನ ಡ್ರೈವಿಂಗ್ ಸ್ನೇಹಿತರು, ಪೊಲೀಸ್ ಸ್ನೇಹಿತರು, ಸೆಕ್ಯೂರಿಟಿ ಸ್ನೇಹಿತರು, ಹೀಗೆ ಹತ್ತಾರು ಸಾಫ್ಟ್ವೇರ್ ಸ್ನೇಹಿತರು, ಹಗಲಿಗೆ ಇರಲು ಕೆಲಸ ಮಾಡೋದು, ಇರಲಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಹಗಲು ಕೆಲಸ ಮಾಡೋದು, ಯಾವುದೋ ದೇಶದ ಸೂರ್ಯ ಉದಯಕ್ಕೆ ನಮಗೆ ರಾತ್ರಿ ಇರ್ತದೆ, ನಮ್ಮ ಸೂರ್ಯೋದಯಕ್ಕೆ ಯಾವುದೋ ದೇಶದಲ್ಲಿ ಚಂದ್ರ ಕಾಣಿಸ್ತಾ ಇರ್ತಾರೆ, ಆ ದೇಶಕ್ಕೆ ಅನುಗುಣವನ್ನು ಕೆಲಸ ಮಾಡಿ ನಾಳಿನ ಸಂಪಾದನೆ ಇವತ್ತು ಮಾಡ್ತೀವಿ ಅನ್ನೋ ಖುಷಿಯಲ್ಲಿ ನಾವಿದ್ದಾಗ ನಾಳಿನ ಅನಾರೋಗ್ಯವನ್ನ ಇವತ್ತೇ ಖರೀದಿ ಮಾಡ್ತೀವಿ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನ ದಾಟಿಸಿ ರವಾನಿಸಿ ಆಗಿರುವುದರಿಂದ ಇವತ್ತಿನ ಜೆನ್ ಜಿ, ಜನರೇಷನ್ ಝಡ್, ಜನರೇಷನ್ ಝಿ ಅಂತ ಏನ್ ಕರಿತೀವಿ, ಅವರು ಖಂಡಿತ ಎಚ್ಚೆತ್ತುಕೊಂಡಿದ್ದಾರೆ. ಹಾಗಾಗಿ ಈ ಮೇಲ್ಪಂಕ್ತಿಯನ್ನ ಏನು 70-90 ಆಸುಪಾಸಿನ ಹುಟ್ಟಿರತಕ್ಕಂತಹ ಶ್ರೀಸಾಮಾನ್ಯ ಅರ್ಥಕೊಂಡು ಇವತ್ತಿನ ಸಮಾಜ ಜೊತೆ ಬೆರೆತುಕೊಂಡು ಈ ಮನವರಿಕೆ ಮಾಡುವಂತಹ ದೃಷ್ಟಿಕೋನದಿಂದ ಅಂದಿನ ಆಯುರ್ವೇದವನ್ನ ಇವತ್ತು ಪರಿಚಯಿಸತಕ್ಕಂತಹ ಅನಿವಾರ್ಯತೆಯೂ ಇಲ್ಲ, ಅವಶ್ಯಕತೆಯೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಮತ್ತೆ ಆಯುರ್ವೇದವನ್ನ ಮೇಲ್ದರ್ಜೆಗೆ ತಗೊಂಡು ಹೋಗ್ಲಿಕ್ಕೆ ಯಾವುದೇ ವೈದ್ಯಕೀಯ ಪರಂಪರೆ, ವೈದ್ಯಕೀಯ ವೃತ್ತಿ ಬಾಂಧವರು ಬೇಕಾಗಿಲ್ಲ, ಅವರ ನೆರವು ಸಾಕು. ಆಯುರ್ವೇದ ಔಷಧಿಗೆ ಸೀಮಿತವಾದಂತಹ ಒಂದು ಪದ್ಧತಿ ಅಲ್ಲ. ಆಯುಷೋ ವೇದ ಆಯುರ್ವೇದ ಅಂತ ಹೇಳ್ತೀವಿ, ಅಂದ್ರೆ ಜೀವಿತ ಕಾಲಕ್ಕೆ ಆಯುಷ್ಯ ಅಂತೀವಿ. ಉಸಿರಾಡಕ್ಕೆ ಪ್ರಾರಂಭ ಆದಾಗಿಂದ

0: ಉಸಿರು ನಿಲ್ಲಿಸ್ತಕ್ಕಂತಹ ಪ್ರಕ್ರಿಯೆ ಎಲ್ಲಿವರೆಗೂ ಆ ಮನುಷ್ಯ ಮಾಡ್ತಿರ್ತಾನೋ, ಅಟ್ಟ ಕಡೆಯ ಉಸಿರಿರೋವರೆಗೂ ಅದು ಜೀವಿತ ಕಾಲ ಅಂತ. ಅಲ್ಲಿನವರೆಗೂ ನಿಮ್ಮ ಆಹಾರ, ನಿಮ್ಮ ವಿಹಾರ, ನಿಮ್ಮ ವಿಚಾರ ಇಷ್ಟು ಸಮಗ್ರ ಸಮತೋಲನ ದೃಷ್ಟಿಕೋನದಲ್ಲಿದ್ದಾಗ ಇದು ಆರೋಗ್ಯದ ಸಂಕೇತವೇ ಹೌದು. ಇವತ್ತು ಯಾಕೆ ಅನಾರೋಗ್ಯ ಬಂದಿದೆ, ಎಲ್ಲಿ ಪ್ರಸನ್ನತೆ ಇದೆ? ದುಡ್ಡಿನ ದಾಹ, ಅಧಿಕಾರ ದಾಹ, ವೇಗ, ಹೋಗ, ಅತಿ ಹೆಚ್ಚಿನ ರೀತಿಯಲ್ಲಿ ನಾಳಿನ ಬದುಕನ್ನು ಇವತ್ತು ನಡೆಸಬೇಕು ಅಂತಕ್ಕಂತಹ ಚಿಂತನೆ ದೃಷ್ಟಿಕೋನದಲ್ಲಿ ಅತ್ಯಂತ ಜಿಜ್ಞಾಸೆ ಬದಲಿ ದುರಾಸೆ ಜಾಸ್ತಿ ಆಗಿದೆ, ಈರ್ಷೆ ಜಾಸ್ತಿ ಆಗಿದೆ, ಕಾಮ ಲಾಲಸೆಗಳು ಜಾಸ್ತಿ ಆಗಿದೆ. ಇದು ಯಾವುದು ಮನುಷ್ಯ ಹೋಗುವಾಗ ಯಾವುದನ್ನು ಹೊತ್ಕೊಂಡು ಹೋಗೋದಿಲ್ಲ, ತನ್ನ ಹೆಸರನ್ನು ಬಿಟ್ಟು ಹೋಗ್ತಾನೆ ಹೊರತು ಉಟ್ಟ ಬಟ್ಟೆಯನ್ನು ಕೂಡ ತಗೊಂಡು ಹೋಗದಿರತಕ್ಕಂಥ ಸಂದರ್ಭದಲ್ಲಿ ನಾವು ತುಂಬಾ ಧನಪಿಶಾಚಿಗಳಾಗಿ ತುಂಬಾ ಆಶಾ ಭಾವನೆಗಳನ್ನ ಜಾಸ್ತಿ ಇಟ್ಕೊಂಡು ಬದುಕೋದು ಒಂದು, ದುರಾಸೆಯಿಂದ ಬದುಕನ್ನು ನಡೆಸ್ತಕ್ಕಂಥದ್ದು ಇನ್ನೊಂದು. ಈ ದೃಷ್ಟಿಕೋನದಲ್ಲಿ ನಾವು ಮಾಡಿದಾಗ ಡೆಫಿನೆಟ್ಲಿ ಸಮಸ್ಯೆಗಳು ನಮಗೆ ಎದುರಾಗ್ತದೆ ಅಂತ. ಹಾಗಾಗಿ ಆಯುರ್ವೇದಕ್ಕೆ ಎಲ್ಲಿಲ್ಲದ ಮನ್ನಣೆ, ಅಭಿಮಾನ ಮತ್ತೆ ಪುರಸ್ಕಾರಗಳು ಇತ್ತೀಚಿನ ದಿನಮಾನಗಳಲ್ಲಿ. ಇವತ್ತೇನು ಅನ್ಕೊಂಡಿದ್ದಾರೆ, ಅನೇಕ ಸಂದರ್ಭದಲ್ಲಿ ಅಲೋಪತಿ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು, ಇವೆಲ್ಲ ಆಯುರ್ವೇದ ಆಗಿರ್ಬೋದು, ಯೋಗ ಆಗಿರ್ಬೋದು, ನ್ಯಾಚುರೋಪತಿ ಆಗಿರ್ಬೋದು, ಇವೆಲ್ಲ ಒಂದು ವರ್ಗ ಬೇರೆ, ಅಲೋಪತಿ ಒಂದೇ ಜೀವನ ಅಂತ ಅರ್ಥ ಮಾಡ್ಕೋತಾರೆ. ಪ್ರಶ್ನೆ, ಒಬ್ಬ ಆಯುರ್ವೇದ ವೈದ್ಯನನ್ನ ನೀವು ಕೇಳಿದಾಗ ಯಾವ ಪತಿ ಒಳ್ಳೇದು ಅಂತ, ಪತಿಗೆ ಸತಿ, ಸತಿಗೆ ಪತಿ ಒಳ್ಳೇದು, ಇದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್.
1: ಅನ್ಯೋನ್ಯವಾಗಿ ಬದುಕುವ ರೀತಿ,
0: ಬದುಕಿನಲ್ಲಿ ಅನ್ಯೋನ್ಯತೆ ಹೊಂದಿಕೊಂಡು ಹೋಗ್ತಕ್ಕಂಥದ್ದು ಒಂದಿರಬೇಕು. ಆಮೇಲೆ ಲೈಫ್ನಲ್ಲಿ ಎಂಪತಿ ಮತ್ತೆ ಸಿಂಪತಿ ಇರಬೇಕು. ಒಬ್ಬರ ಬಗ್ಗೆ ಸಹಾನುಭೂತಿ ಇದ್ದು, ಪ್ರೀತಿ ಇದ್ದು, ಆತ್ಮಾಭಿಮಾನದಿಂದ ಇನ್ನೊಂದು ವ್ಯಕ್ತಿಯನ್ನ ಜೀವನ ನಾವು ಪೂಜಿಸ್ತೀವಿ, ಗೌರವಿಸ್ತೀವಿ, ಆರಾಧಿಸ್ತೀವಿ ಅಂದ್ರೆ ಅದರಿಂದ ನಮ್ಮ ಸ್ವಾಸ್ಥ್ಯ ಅಭಿವೃದ್ಧಿ ಆಗುತ್ತೆ ಹೊರತು ಇನ್ನೊಬ್ಬರಿಗೆ ನಾವು ಸೇವೆ ಮಾಡ್ತೀವೋ ಇಲ್ಲ ಗೊತ್ತಿಲ್ಲ. ನಮ್ಮ ಮಾನಸಿಕ ಶಾರೀರಿಕ ಸ್ವಾಸ್ಥ್ಯವನ್ನ ಮತ್ತಷ್ಟು ಮಗದಷ್ಟು ಅಭಿವೃದ್ಧಿಗೊಳಿಸ್ತಕ್ಕಂಥ ದೃಷ್ಟಿಕೋನದಲ್ಲಿ ಇದು ಬುನಾದಿ ಆಗುತ್ತೆ.
1: ನಿಜ ನಿಜ. ಈಗ ಬೇರೆ ಬೇರೆ ಪದ್ಧತಿಗಳು, ಈಗ ಆಯುರ್ವೇದದಲ್ಲಿ ಆ ಕಾಲದಲ್ಲಿ ಒಂದು ರೀತಿಯಾದಂತಹ ಚಿಕಿತ್ಸೆ ಇತ್ತು, ಈಗ ಚಿಕಿತ್ಸೆನಲ್ಲಿ ಬದಲಾವಣೆ ಆಗಿದೆ ಮತ್ತು ಅದು ಉನ್ನತೀಕರಣ ಆಗಿದೆ ಅಂತ ಹೇಳ್ಬೋದು ನಾವು. ಮೊದಲೆಲ್ಲ ಪಂಚಕರ್ಮ ಮೊದಲು ಇತ್ತು, ಈಗೂ ಕೂಡ ಇದೆ. ಈಗ ಹೈಟೆಕ್ ಪಂಚಕರ್ಮದ ಬಗ್ಗೆ ಮಾತಾಡ್ತೀವಿ ಇವಾಗ. ಮತ್ತು ಪ್ರತಿಯೊಂದು ಬೇರೆ ಬೇರೆ ಪ್ರದೇಶದಲ್ಲಿ ಆಯುರ್ವೇದ ವೈದ್ಯರು ಪಂಚಕರ್ಮವನ್ನಾಗಲಿ ಅಥವಾ ಇನ್ನಿತರ ಯಾವುದೇ ಚಿಕಿತ್ಸೆಯನ್ನಾಗಲಿ ತುಂಬಾ ವಿಶೇಷ ರೀತಿಯಲ್ಲಿ ಮಾನಸಿಕವಾಗಿ ಧಾರ್ಮಿಕವಾಗಿ ಅದು ಬಹಳ ಮುಖ್ಯ, ಆ ಎರಡೂ ಲೇಪನ ಮಾಡಿ ವ್ಯಕ್ತಿಯ ಆರೋಗ್ಯವನ್ನ ಸುರಕ್ಷಿತವಾಗಿ ಆ ರೋಗವನ್ನ ಕಿತ್ತಾಕುವ ಕೆಲಸ ನಡೀತಾ ಇದೆ. ಈಗ ಆಗ ಮತ್ತು ಈಗ ಬದಲಾವಣೆ ಮಾಡ್ತಾ ಮಾಡ್ತಾ ಹೋಗ್ಬೇಕು ಬೇರೆ ಬೇರೆ ಚಿಕಿತ್ಸೆ ಪದ್ಧತಿನಲ್ಲಿ.
0: ರೋಗಗಳು ಬದಲಾಗಿಲ್ಲ, ರೋಗಿಯೂ ಬದಲಾಗಿಲ್ಲ, ಆದರೆ ರೋಗದ ಅವತರಣಿಕೆ ಬದಲಾಗಿದೆ. ಇವತ್ತು ನಿಮ್ಗೆ ಅವತ್ತು ಡೆಂಗ್ಯೂ ಅಂದ್ರೆ ಏನು ಅಂತ ಗೊತ್ತಾಗದೇ ಇರಬಹುದು, ಏಡ್ಸ್ ಅಂದ್ರೆ ಏನು ಅಂತ ಗೊತ್ತಾಗದೇ ಇರಬಹುದು. ಈ ತರ ಒಂದು ಎರಡು ಉದಾಹರಣೆ ಕೊಟ್ಟೆ. ಆದ್ರೆ ರೋಗ ಲಕ್ಷಣಗಳ ಮೇಲೆ ಆಧರಿಸಿದ ಚಿಕಿತ್ಸೆಗಳು ಆವತ್ತೂ ಇತ್ತು. ನೀವು ಎಲ್ಲ ವೈದ್ಯಕೀಯ ಪದ್ಧತಿಗಳ ಬಗ್ಗೆ ಎಂಪತಿ ಸಿಂಪತಿ ಇರಬೇಕು ಅಂತ ನಾನು ಹೇಳ್ತಾ ಇದ್ದೆ. ತುಂಬಾ ಪ್ರಮುಖವಾಗಿ ಹೇಳೋದಾದ್ರೆ, ಒಂದು ವೈದ್ಯಕೀಯ ಪದ್ಧತಿ ನಮಗೆ ಆಹಾರ, ವಿಹಾರ, ವಿಚಾರಾದಿಗಳನ್ನ ಆಮೂಲಾಗ್ರವಾಗಿ ಅದರ ಸ್ಥಿರತೆಯನ್ನು ಇಟ್ಟುಕೊಂಡು ಜೀವನ ಶೈಲಿಯನ್ನು ರೂಪಿಸಿದ್ದೆ ಆದ್ರೆ ಪ್ರಾಥಮಿಕ ಪ್ರಾರಂಭಿಕ ಹಂತದ ಅಂದ್ರೆ ಮನುಷ್ಯ ಬಾಲ್ಯಾವಸ್ಥೆಯಿಂದ ಜೀವನದ ಶೈಲಿ ಬಗ್ಗೆ ಚೆನ್ನಾಗಿ ಒಲವು ಗಮನ ಇಟ್ಕೊಂಡ್ರೆ, ಇವತ್ತೊಂದು ಸ್ಮಾಲ್ ಎಕ್ಸಾಂಪಲ್, ತುಂಬಾ ಟೈಟ್ ಜೀನ್ಸ್ ಪುರುಷ ಆಗಿರ್ಬೋದು ಮಹಿಳೆ ಆಗಿರ್ಬೋದು ತುಂಬಾ ಟೈಟ್ ಅಂತ ಒಳ ಉಡುಪುಗಳು ಹಾಕೊಂಡ್ರೆ ಶಿಶ್ನ ಉದ್ರಕ್ ಆಗೋಲ್ಲ, ಮಾಸಿಕ ಸ್ರಾವ ಸರಿಯಾಗಿ ಆಗ್ತಿಲ್ಲ, ಮಗುವಿಗೆ ಇನ್ನರ್ ವೇರ್ ಮಹಿಳೆ ತುಂಬಾ ಗಟ್ಟಿಗೆ ಹಾಕೊಂಡು ಎಸ್ಥೆಟಿಕ್ ಕಾಸ್ಮೆಟಿಕ್ ಇಂಪಾರ್ಟೆನ್ಸ್ ಇಂದ ಹಾಲು ಕೊಡೋದ್ರಿಂದ ಕ್ಯಾನ್ಸರ್ ಬರ್ತಕ್ಕಂತ ಸಾಧ್ಯತೆಗಳು ಜಾಸ್ತಿ, ಇವೆಲ್ಲ ಆಧುನಿಕ ಶಾಸ್ತ್ರ ಹೇಳ್ತಾ ಇದೆ. ಹಿಂದಿನ ಶಾಸ್ತ್ರದಲ್ಲಿ ಒಂದು ಜೀವನ ಶೈಲಿ ಹೇಗಿತ್ತು ಅಂತ ನಿಮ್ಗೆ ಒಂದು ಸರಳ ಉದಾಹರಣೆ. ಮೈಸೂರವನು ಅಂದ್ರೆ ದಕ್ಷಿಣ ಪ್ರಾಂತ್ಯದ, ಉದಾಹರಣೆಗೆ ಪಂಚೆ ಉಟ್ಕೋತಾ ಇದ್ದ, ಪಂಜಾಬವನ್ ಪೈಜಾಮ ಹಾಕೋತಾ ಇದ್ದ, ಅನಂತಪುರದವನ್ ಅಕ್ಕಿ ತಿಂತಿದ್ದ, ಜೋಧ್ಪುರದವನ್ ಜೋಳ ತಿಂತಿದ್ದ, ಎಲ್ಲಿವರೆಗೂ ಸಮಸ್ಯೆ ಇರಲೇ ಇರಲಿಲ್ಲ. ಯಾವಾಗ ಮೆಕ್ಸಿಕನ್ ಫುಡ್ ಮಲೇಷ್ಯಾವರೆಗೆ ಬರಕ್ ಶುರು ಆಯ್ತು, 4 ಸೆಕೆಂಡ್ 4 ರುಚಿಗೆ 40% ಜೀವನ ನಡ ಇಡ್ತೀವಿ ಅಂತ ನಾವು ವಿಚಾರ ಮಾಡಿದ್ವು, ಆಗ ಸಮಸ್ಯೆಗಳು ಬಿಗಡಾಯಿಸಕ್ ಶುರು ಆಯ್ತು, ಸಮಸ್ಯೆಗಳು ಉಲ್ಬಣ ಆಯ್ತು. ಅಷ್ಟೆಲ್ಲ ಆದ್ಮೇಲೂ ಕೂಡ ದ ರೇ ಆಫ್ ಹೋಪ್ ಅಂತ ಹೇಳ್ಕೊಳ್ತೀವಿ, ಬದುಕಿನ ಆಶಾ ಕಿರಣ ಅಂದ್ರೆ, ನನ್ನ 26 ವರ್ಷದ ವೃತ್ತಿಪರ ಬದುಕಿನಲ್ಲಿ ಇವತ್ತು ಕೂಡ ಆಯುರ್ವೇದವೇ ಆಶಾ ಕಿರಣ. ಯಾಕಂದ್ರೆ ರೋಗ ಬಂದ ಮೇಲೆ ಏನ್ ಮಾಡಬೇಕು ಅಂತ ಹೇಳಕ್ಕೆ ಅನೇಕ ವೈದ್ಯಕೀಯ ಪದ್ಧತಿಗಳಿದೆ, ರೋಗ ಬರದೇ ಇರಕ್ಕೆ ಏನ್ ಮಾಡಬೇಕು ಅಂತ ಇವತ್ತು ವೈದ್ಯಕೀಯ ಶಿಕ್ಷಣದ ನಾವು ಕಲಿಸ್ತಾ ಇದೀವ ಪ್ರಶ್ನೆಯನ್ನ ನಾವ್ ಇಂಟ್ರಾಸ್ಪೆಕ್ಟ್ ಮಾಡಿದಾಗ ದ ಆನ್ಸರ್ ಇಸ್ ನೋ
1: ನೋ ನೋ ನೋ.
0: ಜ್ವರ ಬಂದ್ರೆ ಈ ಔಷಧಿ ಕೊಡು, ಈ ಆಂಟಿಬಯೋಟಿಕ್ ಕೊಡು, ಗ್ರೂಪ್ ಎ ಕೊಡು, ಇಲ್ಲ ಗ್ರೂಪ್ ಬಿ ಕೊಡು, ಗ್ರೂಪ್ ಝೆಡ್ ವರೆಗೂ ಹೋಗು ಅಂತ ನಾವ್ ಹೇಳ್ತೀವಿ. ತೊಂದರೆ ಬರದೇ ಇರಕ್ಕೆ ನೀನ್ ನಂತರ ಸುಮ್ನೆ ಆತ್ಮೀಯ ಬರಬೇಕು. ನಿಜವಾದ ವೈದ್ಯ ಅಂದ್ರೆ ಔಷಧಿ ಕೊಡೋನಲ್ಲ, ನಿಜವಾದ ವೈದ್ಯ ಒಬ್ಬ ಪುರೋಹಿತ. ಪುರೋಹಿತ ಅಂದ್ರೆ ಯಾವ್ದೋ ಜಾತಿಗೆ ವರ್ಗಕ್ಕೆ ಸೀಮಿತವಾದಲ್ಲ, ಪುರಕ್ಕೆ ಹಿತ ಕಾಯುವವನು ಪುರೋಹಿತ, ಒಬ್ಬ ಪೌರ ಕಾರ್ಮಿಕ ಪುರೋಹಿತ, ಒಬ್ಬ ಮೇಷ್ಟ್ರು ಪುರೋಹಿತ, ಒಂದು ತಾಯಿ ಇಡೀ ಊರಿಗೆ ಊಟ ಹಾಕ್ತಿದ್ಲು ಮನೆಗಲ್ಲ, ಆಕೆ ನಿಜವಾದ ಪುರೋಹಿತಳು ತಾಯಿ,
1: ಪುರದೊಳಗೆ ಹಿತರು.
0: ಹೌದು, ಪುರಕ್ಕೆ ಹಿತ ಕಾಯುವವರು. ಅಂತ ದೃಷ್ಟಿಕೋನ ಅಂತ ಶ್ರೇಷ್ಠವಾದಂತಹ ವೈದ್ಯಕೀಯ ವಿಭಾಗಗಳಲ್ಲಿ ವೈದ್ಯನಿಗೆ ಧರ್ಮ ಕೊಟ್ಟಿದೆ, ಧರ್ಮೋ ರಕ್ಷಿತ ರಕ್ಷಿತ ಅಂದ್ರೆ ಅಂತ ಒಂದು ಜವಾಬ್ದಾರಿಯನ್ನ ಆ ವೈದ್ಯಕೀಯ ಧರ್ಮವನ್ನ ನಿಭಾಯಿಸ್ತಕ್ಕಂಥ ಕಾಪಾಡ್ಕೊಳ್ತಕ್ಕಂಥ ಅದನ್ನ ಮೇಲ್ದ ದರ್ಜೆಗೆ ಏರಿಸ್ತಕ್ಕಂತಹ ಶಕ್ತಿ ಒಂದು ವೈದ್ಯಕೀಯ ಪದ್ಧತಿ ಯಾವ್ದಾದ್ರು

0: ಯಾರು ಪ್ರಿವೆಂಟಿವ್ ವೆಲ್ನೆಸ್, ಇಲ್ನೆಸ್ಗೆ ವೆಲ್ನೆಸ್ಗೆ ಬಹಳ ಚಿಕ್ಕ ವ್ಯತ್ಯಾಸ ಇದೆ, ಆದರೆ ಅನುಭವ ತುಂಬಾ ದೊಡ್ಡದಾಗಿರುತ್ತೆ.
1: ಹೌದೌದು.
0: ಸೊ ಇಲ್ನೆಸ್ ಅಲ್ಲಿ ಎಲ್ಲರೂ ಇದ್ದೀವಿ. ವೆಲ್ನೆಸ್ಗಾಗಿ ಬರಬೇಕು ಅಂದಾಗ ಯಥಾವತ್ ಮತ್ತೆ ಮೂರನೇ ಬಾರಿ ಅಂದಿನ ಆಯುರ್ವೇದ ಇಂದಿಗೆ ಮತ್ತೆ ಮುಂದಿಗೂ ಪ್ರಸ್ತುತ ಮತ್ತು ಪ್ರಚಲಿತ.
1: ಹೌದೌದು. ಈಗ ಜ್ವರ, ಕೆಮ್ಮು, ನೆಗಡಿ ಇವೆಲ್ಲವೂ ಕೂಡ ನಮ್ಮ ಮನೆಯಲ್ಲಿನೇ ಮದ್ದು ಸಿಗುತ್ತೆ ಅಂತ ಹೇಳ್ತೀವಿ ನಾವು. ಅಡಿಗೆ ಮನೆಯಲ್ಲೇ ಇದೆ ಆಯುರ್ವೇದ ಅಂತ
0: ಅಂಗೈಯಲ್ಲೇ ಆಯುರ್ವೇದ.
1: ಅವಾಗ ಈ ಜ್ವರಕ್ಕೆ ಯಾವ ರೀತಿ ಚಿಕಿತ್ಸೆ ಇತ್ತು, ಈಗ ಬದಲಾವಣೆ ಏನಾಗಿದೆ, ಕೆಮ್ಮಿಗೆ ಏನಿತ್ತು?
0: ಬಹಳ ಸಿಂಪಲ್ ಆಗಿ ಹೇಳ್ತೀನಿ.
1: ಸಿಂಪಲ್ ಎಲ್ಲವೂ ಕೂಡ ಆ ಸಿಂಪಲ್ ಗಳನ್ನ ಹೇಳಿ, ಯಾಕಂದ್ರೆ ನಮಗೆ ವ್ಯತ್ಯಾಸ ಗೊತ್ತಾಗಬೇಕು.
0: ನೀವು ರೋಗ ಲಕ್ಷಣವನ್ನ ಚಿಕಿತ್ಸೆ ಮಾಡ್ತೀರಾ ಅಥವಾ ಆಮೂಲಾಗವಾಗಿ ರೋಗವನ್ನ ಚಿಕಿತ್ಸೆ ಮಾಡ್ತೀರಾ ಅಂತ ನೋಡ್ಬೇಕು. ಈಗ ಜ್ವರ ಅನ್ನೋದು ಸಾಮಾನ್ಯ ಜ್ವರ, ನಾನು ಸ್ಪೆಸಿಫಿಕ್ಸ್ ಅಲ್ಲಿ ಹೋಗಲ್ಲ, ಶ್ರೀಸಾಮಾನ್ಯನು ಆಕಾಶವಾಣಿಯನ್ನು ಕೇಳ್ತಾ ಇರ್ತೇನೆ ಅಂತ ಆಡು ಭಾಷೆಯಲ್ಲಿ ಹೇಳ್ತೇನೆ. ಜ್ವರ ಅಂದ್ರೆ ರೇಸ್ಡ್ ಟೆಂಪರೇಚರ್, ಉಷ್ಣತೆ ಜಾಸ್ತಿ ಆಗಿದೆ ಅಂತ. ಅದರ ಅರ್ಥ ಏನು? ನೀವು ರೆಸ್ಟ್ ತಗೊಳ್ಳಿ, ನಿಮ್ಮ ಮೈಕ್ರೋ ಆರ್ಗಾನಿಸಮ್ಸ್ ಯಾವ್ದು ಬೇಡವೋ ಅದನ್ನ ಶರೀರವೇ ಉಷ್ಣತೆಯನ್ನ ಜಾಸ್ತಿ ಮಾಡ್ಕೊಂಡು ಕೊಂದು ಹಾಕುತ್ತೆ. ಆ ಸಮಯದಲ್ಲಿ ನೀವೇನ್ ಮಾಡಬೇಕು, ಲಘು ಆಹಾರವನ್ನ, ಸುಪಾಚ್ಯ ಆಹಾರವನ್ನ, ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಲೈಟ್ ಅಂಡ್ ಈಸಿಲಿ ಡೈಜೆಸ್ಟೇಬಲ್ ಫುಡ್ ಅನ್ನ ಸೇವನೆ ಮಾಡ್ಕೊಳ್ತಕ್ಕಂತ ಒಂದು ಸರಳ ಪದ್ಧತಿ ಮಾಡ್ಕೊಳ್ಳಿ. ಜೀವನ ಶೈಲಿ ಚೆನ್ನಾಗಿದೆ, ನೀವು ಚೆನ್ನಾಗಿ ಹೈಡ್ರೇಟ್ ಮಾಡ್ಕೊಳ್ಳಿ, ಮಾನಸಿಕ ಸ್ಥಿತಿಗತಿಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ, ನಿಮ್ಮ ಪರಿಸರವನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ, ಪರ್ಯಾವರಣವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಕೃತಕವಾಗಿ ನಾವು ಇವತ್ತಿನ ಈ ಬೆಂಗಳೂರಿನ ಉಷ್ಣಾಂಶ ತಾಪಮಾನವನ್ನು ಯೋಚನೆ ಮಾಡಿದ್ರೆ ನನ್ನನ್ನು ನಿಮ್ಮ ಮೊದಲುಗೊಂಡು ಎ ಸಿ ಇಲ್ಲದೆ ಬದುಕಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಯಾಕೆ? ಪರ್ಯಾವರಣದ ಬಗ್ಗೆ ಗೌರವ ಇಲ್ಲ. ಅಕ್ಕಪಕ್ಕ ಇರತಕ್ಕಂತಹ ಕೆರೆಗಳನ್ನ, ಕೋಡಿಗಳನ್ನ, ಮರಗಳನ್ನ, ಗಿಡಗಳನ್ನ, ಪ್ರಾಣಿಗಳ ಎಲ್ಲ ನಾಶ ಮಾಡಿ ಮನುಷ್ಯ ಇಲ್ಲದಕ್ಕಿಂತ ಉತ್ತಮ ಅಂತ ಅನ್ಕೊಂಡಿದ್ದಾನೆ. ಅದೇ ನೋ ಒನ್ ಇಸ್ ಅಬೌ ದ ನೇಚರ್. ಪ್ರಕೃತಿಗೆ ನಿಸರ್ಗಿದ್ದೆ ಮಿಗಿಲಾಗಿ ಯಾವ ವ್ಯಕ್ತಿ ಇಲ್ಲದಿರುವ ಕಾರಣ ಅದು ತನ್ನದಂತಹ ಅಂಕುಶವನ್ನ, ಕಡಿವಾಣವನ್ನ ಈ ಹಿಂದೆನೂ ಹಾಕ್ತಾ ಬಂದಿದೆ, ಎಸ್ಟಾಬ್ಲಿಷ್ ಮಾಡ್ತಾ ಬಂದಿದೆ. ನೇಚರ್, ಹ್ಯೂಮನ್ ಬೀಯಿಂಗ್ ಇಸ್ ನಾಟ್ ಅಬೌ ದ ನೇಚರ್ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಅದು ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಇವತ್ತು ಆಧುನಿಕ ಶೈಲಿಯ ಜೀವನ ಶೈಲಿಯು ನಡೆಸ್ತಕ್ಕಂತಹ ಮನೆಗಳಲ್ಲಿ ನೋಡಿದಾಗ ನಾನು ಉತ್ಪ್ರೇಕ್ಷೆ ಅಲ್ಲ, ತಿಂಗಳಿಗೆ ಒಮ್ಮೆ ನಾಲ್ಕೈದು ಅಡಿಗೆ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಪ್ರತಿನಿತ್ಯ ಹಾಟ್ ಏರ್ ಓವನ್ ಅಲ್ಲಿ ಅದನ್ನ ಬಿಸಿ ಬಿಸಿ ಮಾಡಿ ತಿಂತಾ ಇದ್ದಾಗ ಕ್ಯಾನ್ಸರ್ ನಂತಹ ಮಾರಕ ರೋಗಗಳು ಗಮನೀಯವಾಗಿ ಗಣನೀಯವಾಗಿ ಜಾಸ್ತಿ ಆಗ್ತಕ್ಕಂಥ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ನಿಮ್ಗೊಂದು ಸರಳ ಉದಾಹರಣೆ ಕೊಡ್ತೇನೆ. ಇಡೀ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಒಂದು ಕ್ಯಾನ್ಸರ್ ಆಸ್ಪತ್ರೆ ಇತ್ತು. ಇವತ್ತು ಒಂದು ಬೆಂಗಳೂರಲ್ಲಿ ಎಷ್ಟು ಕ್ಯಾನ್ಸರ್ ಡಾಕ್ಟರ್ಗಳಿದ್ದಾರೆ, ಎಷ್ಟು ಹಾಸ್ಪಿಟಲ್ಸ್. ನಾನು ಯಾರನ್ನು ಬೈತಾ ಇಲ್ಲ, ಯಾರನ್ನು ನಿಂದನೆ ಮಾಡ್ತಾ ಇಲ್ಲ. ಅವ್ರು ಯಾಕೆ ಬರ್ತಾ ಇದ್ದಾರೆ ಅವ್ರಿಗೆ ಗೊತ್ತು, ಪೊಟೆನ್ಷಿಯಲ್ ಪೇಷಂಟ್ಸ್ ಬರ್ತಾ ಇದ್ದಾರೆ. ನಾನು ಕ್ಯಾನ್ಸರ್ ತಜ್ಞನಾದ್ರೆ ನನಗೆ ನೂರಾರು ನನ್ನ ಅಕ್ಕಪಕ್ಕದಲ್ಲಿ ಇರತಕ್ಕಂಥ ಪೇಷಂಟ್ಸ್ ನಾಳೆ ಬರೋರಿದ್ದಾರೆ, ಅವರ ಆಹಾರ, ಅವರ ಜೀವನ ಶೈಲಿ ಸರಿಯಾಗಿಲ್ಲ ಅಂತ ದೃಷ್ಟಿಕೋನದಲ್ಲಿ ಗೊತ್ತಿದ್ದು ಅವರು ಅದನ್ನು ಓದ್ತಾ ಇದ್ದಾರೆ. ನಾವು ಅದರ ದುರ್ಬಳಕೆ ಅಂದ್ರೆ ಆಹಾರದ ದುರ್ಬಳಕೆ ಮಾಡಿಕೊಂಡು ಡಾಕ್ಟರ್ ಹತ್ರ ಪೇಷಂಟ್ ಆಗಿ ಹೋಗಿ ನಿತ್ಯ ನಿರಂತರ ಸಂಪರ್ಕ ಇಟ್ಕೊಳ್ತೀವಿ. ತಾಯಿ ಹತ್ರ, ಮೇಷ್ಟ್ ಹತ್ರ, ಡಾಕ್ಟರ್ ಹತ್ರ ಸಂಪರ್ಕ ಸಂಬಂಧ ಇದ್ದಂಗೆ ಇರಬೇಕು, ಆದ್ರೆ ಇರಬಾರದು ಅಂತ ಹೇಳ್ತೀವಿ. ಮೇಷ್ಟ್ ಹತ್ರ ನೀವು 10ನೇ ಕ್ಲಾಸ್ 10 ವರ್ಷ ಓದಿದೀನಿ ಅಂದ್ರೆ ಓದಿದ ವಿದ್ಯಾರ್ಥಿಗೂ ಬೆಲೆ ಇಲ್ಲ, ಓದಿಸಿದ ಮೇಷ್ಟ್ಗೂ ಬೆಲೆ ಇಲ್ಲ. ಆದ್ರೆ ಒಂದೇ ಒಂದು ವರ್ಷ 10ನೇ ಕ್ಲಾಸ್ ಓದಿ ಅವನು IAS ಡಾಕ್ಟರ್, IPS ದೊಡ್ಡ ಇಂಜಿನಿಯರ್ ಏನೋ ಆಗಿ ಜೀವನ ಪೂರ್ತಿ ನೀವೇ ನನ್ನ ಮೇಷ್ಟ್ರು ಅಂತ ಇವನು ಹೇಳ್ಕೊಂಡು ಆ ಮೇಷ್ಟ್ರು ಜೀವನ ಪೂರ್ತಿ ಇವನೇನ ವಿದ್ಯಾರ್ಥಿ ಅಂತ ಹೇಳ್ಕೊಂಡ ಅವಿನಾಭಾವ ಔನ್ಯತ್ಯ ಸಂಬಂಧ ಇದೆಯಲ್ಲ, ಅದು ಬೇರೆ ಯಾವುದೇ ಹಂತದಲ್ಲೂ ಬರಲ್ಲ. ತಾಯಿ ಮಗಳ ಸಂಪರ್ಕವೂ ಹಾಗೆ, ವೈದ್ಯನ ಮತ್ತು ಆರೋಗ್ಯ ಸಾಧಕನ ಸಂಪರ್ಕ ಸಂಬಂಧ ಹೀಗಿರಬೇಕು. ಒಳ್ಳೆತನಕ್ಕೆ ಬರಬೇಕು, ಗೃಹಪ್ರವೇಶಕ್ಕೆ ಕರೆಯಕ್ಕೆ ಬರಬೇಕು, ಮದುವೆ ಆಯಿತು ಅಂತ ಹೇಳಕ್ ಬರಬೇಕು, ಮಕ್ಕಳಾಯ್ತು ಅಂತ ಕರೆಯಕ್ಕೆ ಬರಬೇಕು, ನಾಮಕರಣಕ್ಕೆ ಕರಿಬೇಕು. ಇವತ್ತು ಆ ಥರದ ಸಂಬಂಧ ವೈದ್ಯನಿಗೆ ಪೇಷಂಟ್ಗೆ ಇದೆ ಅಂತ ನೀವು ಆತ್ಮವಿಮರ್ಶೆ ಮಾಡಿ ನೋಡಿ, ಪ್ರಶ್ನೆಗೆ ಉತ್ತರ ಇಲ್ಲ ಅಂತ. ನಂಗೆ ತಲೆನೋವಿದೆ, ಕಾಲು ನೋವಿದೆ, ಕಣ್ಣುಗೊಂದು ಡಾಕ್ಟ್ರು, ಬಲಗಂದ್ಗೊಂದು ಡಾಕ್ಟ್ರು, ಎಡಗಂದ್ಗೊಂದು ಡಾಕ್ಟ್ರು, ಮೂಳೆಗೊಂದು ಡಾಕ್ಟ್ರು, ಮತ್ತೊಂದು ಡಾಕ್ಟ್ರು, ಈ ತರ ನಾವು ಸ್ಪೆಷಾಲಿಟಿಗಳು ಬೆಳೆಸ್ತಾ ಹೋಗ್ತಿದ್ವಿ ಹೊರತು ಸಮಗ್ರ ದೃಷ್ಟಿಕೋನದಿಂದ ನೀನು ಆರೋಗ್ಯದ ದೃಷ್ಟಿಕೋನದಲ್ಲಿ ಸಮೃದ್ಧಿಗೋಸ್ಕರ ನನ್ನ ಹತ್ರ ಬಾ, ಕಾಯಿಲೆ ಇದ್ದ ನನ್ನ ಹತ್ರ ಬರಬೇಡ. ಆರೋಗ್ಯದ ಅಭಿವೃದ್ಧಿಗಾಗಿ ನಾನು ಆರೋಗ್ಯದಿಂದ ಅಭಿವೃದ್ಧಿ ಆಗದೆ ಪ್ರಜ್ಞಾಪರಾಧ ಅಂದ್ರೆ ಬೇಡದಿರೋ ಟೈಮಲ್ಲಿ ಬೇಡದಿರೋದನ್ನ, ಬೇಕಾಗಿರೋ ಟೈಮಲ್ಲಿ ಬೇಡದಿರೋದನ್ನ ತಿನ್ನೋದು, ಬೇಡದಿರೋ ಟೈಮಲ್ಲಿ ಬೇಕಾದನ್ನ ತಿನ್ನೋದು, ಹಗಲೊತ್ತು ಮಲ್ಕೊಳ್ಳೋದು, ರಾತ್ರಿ ಹೊತ್ತು ಎದ್ದಿರೋದು, ಈ ತರ ಪ್ರಜ್ಞೆಯುಳ್ಳ ಅಪರಾಧಗಳು ಇಸ್ ಕಾಲ್ಡ್ ಎಸ್ ಪ್ರಜ್ಞಾಪರಾಧ. ಇದನ್ನ ನಾವು ಯಾವಾಗ ಮಾಡ್ಕೊಳ್ತಾ ಬರ್ತಿರ್ತೀವಿ, ವೈದ್ಯನ ಮತ್ತು ರೋಗಿಯ, ಇಲ್ಲಿ ರೋಗಿ ಅಂತಕ್ಕಂಥ ಪದ ಬಳಸ್ತೇನೆ, ವೈದ್ಯನ ಮತ್ತೆ ರೋಗಿಯ ನಿಕಟ ಅವಿನಾಭಾವ ಸಂಬಂಧ ಅಚಲವಾಗುತ್ತೆ.
1: ಈಗ ಈ ಆಯುರ್ವೇದದ ಔಷಧಿಗಳನ್ನ ನಾವು ಉಳಿಸ್ಕೊಂಡು ಬರಬೇಕಾಗಿದೆ, ಔಷಧಿ ಗಿಡಗಳ ಒಂದು ಬೆಳವಣಿಗೆ, ಅದರ ಕಾಳಜಿ, ಅದನ್ನು ಬೆಳೆಸುವಂತ ಕೆಲಸಗಳು ಕೂಡ ನಡೀತಾ ಇದಾವೆ. ಆಗಿನ ಪದ್ಧತಿ ಹೀಗಿತ್ತು, ಅದಕ್ಕೆ ಟ್ರೀಟ್ಮೆಂಟ್ ಹೀಗಿತ್ತು ಅಂತ ಅದನ್ನು ಹೇಳೋರೇ ಇಲ್ಲ. ಈಗ ಉದಾಹರಣೆ ನಾಟಿ ವೈದ್ಯರು ಎಲ್ಲರೂ ಕೂಡ ಮರೆಯಾಗ್ಬಿಟ್ರು, ಔಷಧಿ ಗಿಡಗಳನ್ನ ಗುರುತಿಸೋಕು ಕೂಡ ಕಷ್ಟ ಆಗಿದೆ. ಸೊ ಈಗ ಆಗು ಮತ್ತು ಈಗ ಹೋಲಿಕೆ ಮಾಡ್ಲಿಕ್ಕೆ ನೋಡಿದಾಗ ಆಗ ತುಂಬಾ ಕಡಿಮೆ ವೈದ್ಯರು ಇದ್ರು, ಇವಾಗ ಜಾಸ್ತಿ ಇದ್ದಾರೆ ಮತ್ತು ವೈದ್ಯಕೀಯ ಕ್ಷೇತ್ರ ತುಂಬಾ ಬೆಳೆದಿದೆ, ಆಯುರ್ವೇದ ವೈದ್ಯಕೀಯ ಕ್ಷೇತ್ರ. ಸೊ ಇದರ ಒಂದು ಉಳಿಕೆಗೆ ಏನು ಮಾಡಬೇಕಾಗಿದೆ.
0: ಇವತ್ತು ನೋಡಿ ಆಯುರ್ವೇದ ಬಗ್ಗೆ ಒಲವು ಅಭಿಮಾನ ಇಟ್ಕೊಂಡು ಅನೇಕ ಯುವ ಪೀಳಿಗೆ ಆಯುರ್ವೇದದ ವಿದ್ಯಾಭ್ಯಾಸಕ್ಕೆ ಬರ್ತಾರೆ.

0: ಅಂತದ್ದು ಸ್ವಾಗತಾರ್ಹ ಮತ್ತು ಶ್ಲಾಘನೀಯ. ಎರಡನೇದು, ಅನೇಕ ವೈದ್ಯಕೀಯ ಅಭಿವೃದ್ಧಿ ಆಗಿರೋದ್ರಿಂದ ಆಯುರ್ವೇದದ ಒಳಭಾಗದಲ್ಲಿ ಕೂಡ ಇಂಟರ್ನಲ್ ಡೆವಲಪ್ಮೆಂಟ್ ಆಫ್ ಆಯುರ್ವೇದ ಅಂತ ಹೇಳಿದಾಗ ಅಲ್ಲೂ ಕೂಡ ನಿಮ್ಮ ಔಷಧೀಯ ಸಸ್ಯದ ಒಂದು ಐಡೆಂಟಿಫಿಕೇಶನ್ ಆಗಿರ್ಬೋದು, ಪ್ರೊಸೆಸಿಂಗ್ ಆಗಿರ್ಬೋದು, ಉಪಯುಕ್ತ ಭಾಗ ಯಾವ್ದಾಗಿರ್ಬೋದು, ಅದೆಲ್ಲ ಮಾಡಲಿಕ್ಕೆ ಸುಸಜ್ಜಿತವಾದಂತಹ ತಂಡದ ವಿದ್ಯಾರ್ಹತೆ, ವಿದ್ಯಾಭ್ಯಾಸ, ವಿದ್ಯಾರ್ಜನೆ ಯಥಾವತ್ ಅರ್ಥಗರ್ಭಿತವಾಗಿ ಸುಸಜ್ಜಿತವಾಗಿ ಕಾಲಪರ್ಯಂತ ಆಗ್ತಾ ಇದೆ. ಅದ್ರ ಬಗ್ಗೆ ಯಾವ ಅನುಮಾನವೂ ಇಲ್ಲ. ಇವತ್ತು ಮಾಡರ್ನೈಸ್ಡ್ ಟೆಕ್ನಾಲಜಿಯ ಸದ್ಬಳಕೆ ಮಾಡ್ಕೊಳ್ಳೋದ್ರಿಂದ ನೀವು ಅದರ ಎಕ್ಸ್ಟ್ರಾಕ್ಟ್ಸ್ನ ಕೂಡ ತೆಗಿಬಹುದು. ಈಗ ಮೊದಲು ದಶಮೂಲ ಅಂದ್ರೆ 10 ಬೇರುಗಳನ್ನ ನೀವು ಕುಟ್ಟಿ ಅದನ್ನ ಒಣಗಿಸಿ ಪುಡಿ ಮಾಡಿ ಅದನ್ನ ಬೇಯಿಸಿಕೊಂಡು ಕುಡಿಬೇಕಾಗಿತ್ತು. ಅದನ್ನ ಇವತ್ತು ಪ್ರೊಸೆಸ್ ಫಾರ್ಮಲ್ಲಿ ಸಿಗ್ತಾ ಇರೋದ್ರಿಂದ ಮಾಡಿಕೊಡೋರು ನಮ್ಮದೇ ಕುಲ ಬಾಂಧವರು, ವೃತ್ತಿ ಬಾಂಧವರು ಆಗಿರೋದ್ರಿಂದ ಅದರ ಸದ್ಬಳಕೆ ನಮಗೆ ಸುಲಲಿತವಾಗಿ ಸಿಗೋದ್ರಿಂದ ಇವಾಗ ಏನಂದ್ರೆ ಅತಿ ಹೆಚ್ಚು ಜನ ಅದನ್ನ ಬಳಸ್ತಾರೆ ಅಂದ್ರೆ ದ್ರವ್ಯಗಳನ್ನ ಅತಿ ಹೆಚ್ಚು ಜನ ಬೆಳೆಸ್ತಾರೆ. ಬಳಸೋರು ಕಮ್ಮಿ ಆದಾಗ ಬೆಳೆಸೋರು ಕಮ್ಮಿ ಆಗ್ತಾರೆ. ಸೊ 100 ಜನ ಅಶ್ವಗಂಧ ಸೇವನೆ ಮಾಡೋ ಬದಲು 10 ಲಕ್ಷ ಜನ ಅಶ್ವಗಂಧವನ್ನ ಒಂದು ದಿವಸದಲ್ಲಿ ಕರ್ನಾಟಕದಲ್ಲಿ ಸೇವನೆ ಮಾಡ್ತಾರೆ ಅಂತಾದ್ರೆ 10 ಗಿಡ ಹಾಕಿರೋನು 10,000 ಗಿಡವನ್ನು ಹಾಕ್ತಾರೆ. ಅವನಿಗದಲ್ಲಿ ಆರ್ಥಿಕ ಮೂಲ ಸಿಗುತ್ತೆ, ಕೃಷಿ ಉತ್ಪನ್ನ ಆಗುತ್ತೆ, ಪರ್ಯಾವರಣಕ್ಕೆ ಬೆಂಬಲ ಸಿಗುತ್ತೆ, ಶ್ರೀಸಾಮಾನ್ಯನಿಗೆ ಹಣಕ ದುಬ್ಬರ ಕಮ್ಮಿ ಆಗುತ್ತೆ, ಕಾಸ್ಟ್ ಎಫೆಕ್ಟಿವ್ ಎಕನಾಮಿಕ್ ಆಗುತ್ತೆ, ಆರೋಗ್ಯದ ಅಭಿವೃದ್ಧಿ ಆಗುತ್ತೆ. ವಿನ್ ವಿನ್ ಸಿಚುಯೇಷನ್ ಟು ಎವ್ರಿವನ್ ಅಟ್ ಆಲ್ ಪಾಯಿಂಟ್ಸ್ ಆಫ್ ಟೈಮ್ ಅಂತ ಕರಿತೀವಿ.
1: ಆಗ ಮತ್ತು ಈಗ ಆಯುರ್ವೇದಕ್ಕಾಗಿ ಖರ್ಚು ಮಾಡೋದೇನಿದೆಯಲ್ಲ, ಆವಾಗ ಸ್ವಲ್ಪ ಕಡಿಮೆ ದುಡ್ಡಿತ್ತು ಮತ್ತು ತಾವ್ ಹೇಳದಂಗೆ ಯಾವುದೇ ಪ್ರೊಸೆಸ್ ಇರಲಿಲ್ಲ. ಈಗ ಒಂದು ತಪ್ಪಲ ಹಿಂಡಿ ಟ್ರೀಟ್ಮೆಂಟ್ ಕೊಡೋದು.
0: ಇವತ್ತು ಶುದ್ಧ ಆಯುರ್ವೇದ, ಸಿದ್ಧ ಆಯುರ್ವೇದ, ಪರಿಶುದ್ಧ ಆಯುರ್ವೇದ ಶ್ರೀಸಾಮಾನ್ಯಗೆ ಎಟುಕುವ ದರದಲ್ಲೇ ಇದೆ. ಇಫ್ ಈಸ್ ಬಿಹೈಂಡ್ ದ ಪ್ರೆಸೆಂಟೇಷನ್, ಲುಕ್ ಅಂಡ್ ಫೀಲ್ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾನೆ. ಅಂದ್ರೆ ಇವತ್ತು ನಿಮ್ಮ ಸೋಪ್ 90 ರೂಪಾಯಿ ಆಗುತ್ತೆ ಅಂದ್ರೆ ನೀವು 9 ರೂಪಾಯಿ ಕೊಟ್ಟರೆ ಕಡಲೆ ಹಿಟ್ಟಲ್ಲಿ ಒಂದು ವಾರ ಕೂಡ ಇವತ್ತು ಸ್ನಾನ ಮಾಡ್ಬೋದು. ಇಲ್ಲ ನಾನು 90 ರೂಪಾಯಿ ಸೋಪ್ ಖರ್ಚು ಮಾಡಿ 3 ಸೆ ಖರ್ಚು ಮಾಡ್ತೇನೆ ಅಂದ್ರೆ ನಿಮ್ಮದು ದುಡ್ಡು ಜಾಸ್ತಿ ಇದೆ, ಅನಾರೋಗ್ಯವನ್ನ ಖರೀದಿ ಮಾಡ್ತಕ್ಕಂಥ ಯೋಗ್ಯತೆ ಇದೆ, ಮಾಡಿ ಅಂತ ಹೇಳ್ಬೇಕಾಗತ್ತೆ. ಚಣಕ ಅಂದ್ರೆ ಕಡಲೆ ಹಿಟ್ಟಲ್ಲಿ ನಾನು ಇವತ್ತು ರೋಸ್ ವಾಟರ್ ಮಿಕ್ಸ್ ಮಾಡಿ ಸ್ನಾನ ಮಾಡ್ತೀನಿ, ಹಾಲನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡ್ತೀನಿ ಅಂದ್ರೆ ನೀವು ದುಬಾರಿಯಾಗೂ ಅದನ್ನು ಮಾಡಿಸ್ಕೋಬಹುದು, ಅತಿ ಮಿತಿವ್ಯಯಕಾರಿ ಆಗಂತ ರೀತಿಯಿಂದನೂ ಚರ್ಮದ ಸೌಂದರ್ಯವನ್ನ ಕಾಪಾಡ್ಕೊಳ್ಬಹುದು. ಆಲವಿರಾ ಲೋಳೆ ಸರವನ್ನ ಬಳಸಿ ಅಂತ ಹೇಳ್ತೀವಿ. ಗಿಡ 5 ರೂಪಾಯಿ 10 ರೂಪಾಯಿ ಇಲ್ಲ ನಿಮ್ಗೆ ತುಂಬಾ ಪ್ರೀಮಿಯಂ ಶಾಪ್ಸ್ ಅಲ್ಲಿ 30 ರೂಪಾಯಿ ಗಿಡ ಸಿಕ್ಕಿದ್ರೆ 10 ಗಿಡ ನೀವು 300 ರೂಪಾಯಿ ಹಾಕೊಂಡ್ರೆ ವರ್ಷಕ್ಕಿಡಿ ನೀವು ಬೆಳ್ಕೋಬಹುದು. ಇಲ್ಲ ನಾ ಅದು ಎಕ್ಸ್ಟ್ರಾಕ್ಟ್ ತಗೊಂಡ್ಬರ್ತೀನಿ, 3,000 ರೂಪಾಯಿ ಕೊಟ್ಟು ನನ್ನ ಹತ್ರ ದುಡ್ಡಿದೆ ಅಂದ್ರೆ ನೀವು ತಗೊಂಡ್ ಬನ್ನಿ, ಅದಕ್ಕೆ ಏನ್ ಬೇಕೋ ಅದು ಖರ್ಚು ಮಾಡಿ ಅಂತ ಹೇಳ್ತೇವೆ. ಆ ದೃಷ್ಟಿಕೋನದಲ್ಲಿ ನಮ್ಮ ಚಿಂತನೆಗಳು, ನಮ್ಮ ವಿವೇಚನೆಗಳು ಅದಕ್ಕೆ ಅನುಗುಣವಾಗಿದ್ದಾಗ ಗೆಲುವು ಕಟ್ಟಿಟ್ಟ ಬುತ್ತಿ ಮತ್ತು ಸಹಜ ಸಿದ್ಧವೂ ಹೌದು.
1: ಈಗ ಸರ್, ಆಗ ಜನ ಸಂತೋಷವಾಗಿದ್ರು, ಅವರ ಮಾನಸಿಕ ಸ್ಥಿತಿಗತಿಗಳು ತುಂಬಾ ಚೆನ್ನಾಗಿದ್ವು. ಈಗೆಲ್ಲ ಬೆಂಗಳೂರು ಬಗ್ಗೆ ಮಾತಿನ ಮಧ್ಯೆ ಅದು ಪ್ರಸ್ತಾಪ ಬಂದಿರೋದ್ರಿಂದ ಬೆಂಗಳೂರು ಆಗ್ಲಿ ಈಗ ಬೇರೆ ಯಾವುದೇ ಊರಾಗ್ಲಿ ಈಗಿನ ಜನರ ಮಾನಸಿಕ ಸ್ಥಿತಿಗತಿ ತುಂಬಾ ಒತ್ತಡದಲ್ಲಿ ಇದೆ. ಆಗೂ ಮತ್ತು ಈಗೂ ಮಾನಸಿಕ ಸ್ಥಿತಿಗತಿಗಳಲ್ಲಿ ಸಾಕಷ್ಟು ವ್ಯತ್ಯಾಸವಿದೆ. ಇದಕ್ಕೆ ಆಯುರ್ವೇದ, ಅವಾಗ ಜನ ಮಾತು ಕೇಳ್ತಿದ್ರು, ಈಗ ಮಾತು ಕೇಳ್ತಾರೋ ಇಲ್ಲ ಅಥವಾ ಕೇಳ್ತಾ ಇದ್ದಾರೆ ಅಂತ ನಮಗಾಗುತ್ತೆ.
0: ಕೇಳುವಂತ ಅನಿವಾರ್ಯತೆ ಮುಂಬರುವ ದಿನಗಳಲ್ಲಿ ಬಂದೇ ಬರುತ್ತದೆ. ಅದ್ರ ಬಗ್ಗೆ ಯಾವ ಜಿಜ್ಞಾಸೆಯೂ ಬೇಡ. ಯಾಕಂದ್ರೆ ಇವತ್ತು ಚೈನಾದಲ್ಲಿ, ಟಿಬೆಟ್ ಅಲ್ಲಿ ಟ್ರೆಡಿಷನಲ್ ಚೈನೀಸ್ ಮೆಡಿಸಮ್ ಉತ್ತುಂಗಕ್ಕೆ ಹೋಗಿದೆ. ನೀವು ಕಳೆದ 10-15 ವರ್ಷಗಳಲ್ಲಿ ನೋಡಿದಾಗ, ಅಂದ್ರೆ ನಾನು 26ನೇ ವರ್ಷದ ವೃತ್ತಿಪರ ಜೀವನ ಇದು, ನಾನು 25 ವರ್ಷಗಳ ಹಿಂದೆ ಆಯುರ್ವೇದವನ್ನು ನೋಡಿದಾಗ ಎಲ್ಲ ಒಂದು ಕೀಳರಿಮೆ ಇತ್ತು. ಇವನು ಆಯುರ್ವೇದ ಅಂತ, ಇವನು ಆಯುರ್ವೇದ ಅಂತ ಹಂತಕ್ಕೆ ಬಂದು ನಿಂತಿದೆ ಅಂದಾಗ ಶ್ರೀಸಾಮಾನ್ಯ ಕಣ್ಣು ತೆರೆದಿದ್ದಾನೆ. ಅದು ತನ್ನದಂತಹ ಮನ್ನಣೆ ಗೌರವ ಸಿಕ್ಕೇ ಸಿಗುತ್ತೆ. ಅದ್ರ ಬಗ್ಗೆ ಯಾವ ಅನುಮಾನವೂ ಬೇಡ, ಆತಂಕವೂ ಬೇಡ. ಒಂದು. ಎರಡನೇದು, ಆಯುರ್ವೇದ ಪ್ರೆಸೆಂಟಬಿಲಿಟಿ ಬಗ್ಗೆ ಎಲ್ಲರೂ ಇವತ್ತು ಮಾತಾಡ್ತಾರೆ, ಇಟ್ ಈಸ್ ಮೋರ್ ಇಂಟರ್ನ್ಯಾಷನಲ್ ಅಂತ. ನೀವು ಅದನ್ನ ಬೇರೆ ಕಡೆ ರವಾನಿಸಬೇಕು ಅಂದಾಗ ಬಿ ಎ ರೋಮನ್ ಇನ್ ರೋಮ್. ನೀವು ಯಾವುದೋ ಒಂದು ಆಯುರ್ವೇದ ಅಶ್ವಗಂಧ ಪುಡಿಯನ್ನೋ, ಸರ್ಪಗಂಧ ಪುಡಿಯನ್ನೋ, ತ್ರಿಫಲಾ ಚೂರ್ಣವನ್ನೋ ಪುಡಿ ಕಟ್ಟಿಕೊಡ್ತೀನಿ ಅಂದ್ರೆ ಇವತ್ತು ಅದನ್ನ ಅಕ್ಸೆಪ್ಟೆನ್ಸ್ ಖಂಡಿತ ಇರಲ್ಲ. ನೀವು ಅದಕ್ಕೆ ಇಂಟರ್ನ್ಯಾಷನಲ್ ಲೇಬಲಿಂಗ್, ಇಂಟರ್ನ್ಯಾಷನಲ್ ಪ್ಯಾಕಿಂಗು, ಅದಕ್ಕೆ ನ್ಯೂಟ್ರಿಷನಲ್ ಫ್ಯಾಕ್ಟ್ಸು, ಅದಕ್ಕೆ ಪ್ರೆಸೆಂಟೇಷನ್, ಅದಕ್ಕೆ ಡಿಸೈನಿಂಗು, ಅದ್ರ ಫೋಕಸ್ಸು ಲೈಮ್ ಲೈಟ್ಗೆ ತರಬೇಕು ಅಂದಾಗ ಅದು ಅನಿವಾರ್ಯತೆ ಮತ್ತು ಅವಶ್ಯ, ಅದು ಮಾಡಲೇಬೇಕಾಗ್ತದೆ.
1: ಅದೇ ಜನರ ಮಾನಸಿಕ ಸ್ಥಿತಿಗತಿಗಳ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಅವರು ಸಂತೋಷವಾಗಿದ್ರು. ಈಗ
0: ಮನುಷ್ಯ
1: ಒತ್ತಡಗಳು, ಈ ಡಿಪ್ರೆಷನ್,
0: ಎಲ್ಲರೂ ಇಲ್ಲ, ಎಲ್ಲರೂ ಇಲ್ಲ. ಯಾರಿಗೆ ಲಾಲಸೆ, ಆಸೆ, ವ್ಯಾಮೋಹ, ದುರಾಸೆ ಅರ್ಥಾತ್ ಜಾಸ್ತಿ ಇದೆ, ಅವರು ಮಾತ್ರ ನೀವು ಹೇಳ್ತಕ್ಕಂತ ಒಂದು ಸೆಗ್ಮೆಂಟ್ಗೆ ಬರಲಿಕ್ಕೆ ಶಕ್ಯರಿದ್ದಾರೆ. ಇವತ್ತಿಗೂ ಸಾಧು ಸಂತರಿಗೆ ಯಾಕೆ ಕಾಯಿಲೆ ಬರೋಲ್ಲ, ಅವ್ರು ಯಾಕೆ ನೆಮ್ಮದಿ ಆಗಿರ್ತಾರೆ? ಎಷ್ಟೋ ಜನಕ್ಕೆ ಉಪವಾಸ ಇದ್ರೂ ಕಾಯಿಲೆ ಬರೋಲ್ಲ, ಶುಗರ್ ಇದ್ರೂ ನಿಯಂತ್ರಣದಲ್ಲಿರುತ್ತೆ, ಎಷ್ಟು ಸಿಹಿ ತಿಂದ್ರೂ ಕೂಡ ಶುಗರ್ದ ನಿಯಂತ್ರಣ ಇರುತ್ತೆ. ಯಾವತ್ತೋ ಒಂದ್ಸಲಿ ಶುಗರ್ ಅಂತ ಹೇಳಿದ್ರು, ನಾನು ಈಗಲೂ ಅಷ್ಟೇ ಬೆಲ್ಲವನ್ನ, ಅಷ್ಟೇ ಸಿಹಿ ಪದಾರ್ಥಗಳನ್ನ ತಿಂತಾರೆ, ಶುಗರ್ ಕಂಟ್ರೋಲ್ ಎಷ್ಟು ನಿದರ್ಶನ ನಿಮಗೆ ಕೊಡಬಲ್ಲೆ. ಯಾಕೆಂದ್ರೆ ಮನಸ್ಸು ಚೆನ್ನಾಗಿದ್ರೆ ಶರೀರ ಸ್ಪಂದಿಸುತ್ತದೆ, ಮನಸ್ಸು ಸರಿ ಇಲ್ಲದಿರುವ ಪಕ್ಷದಲ್ಲಿ ಶರೀರ ಸ್ಪಂದಿಸಲಿಕ್ಕೆ ಸಾಧ್ಯವಿಲ್ಲ. ಇದನ್ನ ಅರ್ಥ ಮಾಡಿಕೊಂಡಾಗ ಬದುಕು ಸುಂದರ ಮತ್ತು ಸುಲಲಿತ.
1: ಆವಾಗಿನ ಓದಿನ ರೀತಿ ಅದು ಹೆಂಗಿತ್ತಂದ್ರೆ ಒಂಥರ ಗುರುಕುಲ ಪದ್ಧತಿ ಮೂಲಕ.
0: ಇದು ಒಳ್ಳೆ ಪ್ರಶ್ನೆ. ದುರಂತ ಗುರುಕುಲ ಪದ್ಧತಿ ಇದ್ದದ್ದು ತುಂಬಾ ಚೆನ್ನ, ಅದು ಸ್ವಾಗತಾರ. ಇವತ್ತು ಕುಲಗುರು ಪದ್ಧತಿ ಬಂದ್ಬಿಟ್ಟಿದೆ, ಕುಲಪತಿಗಳು, ಉಪಕುಲಪತಿಗಳು, ಕುಲಗುರು ಪದ್ಧತಿ ಬಂದ್ಬಿಟ್ಟಿದೆ. ಸೊ ತಪ್ಪು ಅಂತ ಹೇಳಲಿಕ್ಕೆ ಆಗಲ್ಲ, ಆದ್ರೆ ಆ ಗುರುಮುಖೇನ ಅಶರೀರ ವಾಣಿಯಿಂದ ಶಾರೀರಿಕ ವಾಣಿಯ ಮುಖಾಂತರ ನಾವು ಇವತ್ತು ಆಕಾಶವಾಣಿಯಲ್ಲಿ ಬಿತ್ತರಪಡಿಸ್ತಾ

0: ಆ ತರ ಬಂದಂತಹ ವಿದ್ಯೆ ಚಿರಕಾಲ ಮನಸ್ಸಿನಲ್ಲಿ ಬೇರೂರಿ ಅದನ್ನ ಯಾವಾಗ ಬೇಕಾವಾಗ ಹೊರಿತಕ್ಕಂತಹ ಶಕ್ತಿಗಳಿತ್ತು. ಇವತ್ತು ಮಂತ್ರಕ್ಕೂ ಆ ಶಕ್ತಿ ಇದೆ. ಒಂದು ಸಲ ಪುಟ್ಟ ವಯಸ್ಸಿನಲ್ಲಿ ಯಾವ್ದಾದ್ರು ನೀವು ಮಂತ್ರವನ್ನ ಬೇರೂರಿಸ್ತಕ್ಕಂತಹ ನಿಟ್ಟಿನಲ್ಲಿ ನಾಲ್ಕಾರು ಸಲ ಬಾಯಲ್ಲಿ ಅನ್ನಿಸಿ ಬಾಯಲ್ಲಿ ಉಚ್ಚರಿಸಿ ಆ ಮಗುವಿಗೆ ಹೇಳ್ಕೊಟ್ರೆ ಆ ಮಗು 100 ವರ್ಷವರೆಗೂ ಮಂತ್ರವನ್ನು ಜ್ಞಾಪಕ ಇಟ್ಕೊಳ್ಳುತ್ತೆ. ಇಲ್ಲ ನಿಂಗೆ ಯೂಟ್ಯೂಬ್ ಅಲ್ಲಿ ಬರುತ್ತೆ, ಇಂಟರ್ನೆಟ್ ಅಲ್ಲಿ ಬರುತ್ತೆ, ನಿಂಗೆ ಯಾವ ಬೇಕೋ ಪ್ರೇ ಮಾಡ್ಕೋ, ಗಣೇಶನ ಹಬ್ಬ ಗಣೇಶ, ಶಿವನ ಹಬ್ಬ ಶಿವನ ಹಾಡು ಕೇಳ್ಕೊಂಡು ನೀನ್ ಪೂಜೆ ಮಾಡಪ್ಪ ಅಂದಾಗ ಚೆನ್ನಾಗಿ ಕಲ್ತ್ಕೊಳ್ಳುತ್ತೆ ಹೊರತು
1: ಮೂಗರಾಗ್ಬಿಡ್ತಾರೆ ಇವರು.
0: ಇವ್ರು ಮೂಗರಾಗ್ಬಿಡ್ತಾರೆ, ಇವ್ರಿಗೆ ಬರೋದಿಲ್ಲ. ಹಾಗಾಗಿ ಅದ್ರಲ್ಲಿ ನಮ್ಮ ತನ್ಮಯತೆ, ನಮ್ಮ ಒಡಂಬಡಿಕೆ, ನಮ್ಮ ಒಳ ಇನ್ವಾಲ್ವ್ಮೆಂಟ್ ಬಹುಮುಖ್ಯ. ಅದನ್ನ ಸಾಧಿಸಿಕಾದ್ರೆ ಗೆಲುವು ನಮ್ದೆ.
1: ಅಂದ್ರೆ ಆವಾಗಿನ ಪದ್ಧತಿ ಆ ಮೂಲಕವಾಗಿ ಆಯುರ್ವೇದದ ಮಾಹಿತಿ ಆಗಲಿ ಔಷಧಿಗಳ ರೀತಿ ರಿವಾಜ್ ಎಲ್ಲವನ್ನು ಅವರು ಕಲಿತಿದ್ರು. ಈಗ ಒಂದು ಸೀಟ್ ಸಿಗಬೇಕು, MBBS ಆಗಲಿ BAMS ಆಗಲಿ ಇತ್ಯಾದಿ ಯಾವ್ದೇ ಆಗಲಿ, ಅದಕ್ಕಾಗಿ ತುಂಬಾನೇ ಹೋರಾಟ ಇದೆ. ಓದೋದು ಜಾಸ್ತಿ, ಅವಕಾಶಗಳು ಕಮ್ಮಿ, ಓದು. ಆವಾಗ ಇದಕ್ಕೆ ಏನು ಆಯುರ್ವೇದದ ಮೂಲಕವಾಗಿ ಏನ್ ಚಿಕಿತ್ಸೆ ಕೊಡಬೇಕು ನಾವು?
0: ನಾನು ತುಂಬಾ ಸ್ಪಷ್ಟಪಡಿಸ್ತೇನೆ ಆಕಾಶವಾಣಿ ಮುಖಾಂತರ. ಒಬ್ಬ ಪೇಂಟ್ರು ಕಾರ್ಪೆಂಟರ್ ಆಗಕ್ಕಾಗಲ್ಲ, ಒಬ್ಬ ಕಾರ್ಪೆಂಟ್ರು ಮತ್ತೊಂದಾಗ್ಲಿಕ್ಕೆ ಆಗಲ್ಲ. ಸೊ ಸಮಾಜಕ್ಕೆ ಕಾರ್ಪೆಂಟ್ರು ಬೇಕು, ಪೇಂಟ್ರು ಬೇಕು, ಡಾಕ್ಟ್ರು ಬೇಕು, ಇಂಜಿನಿಯರು ಬೇಕು, ಡ್ರೈವರು ಬೇಕು, ಪೊಲೀಸು ಬೇಕು. ಎಲ್ಲ ಆಯಾಮಗಳಲ್ಲೂ ಸಮಾಜ ಗಟ್ಟಿಯಾಗಿ ನಿಂತ್ಕೋಬೇಕು, ಸುಭದ್ರವಾಗಿರಬೇಕು, ಸುಶಿಕ್ಷಿತರಾಗಿರ್ಬೇಕು ಅಂದಾಗ ಎಲ್ಲರೂ ಡಾಕ್ಟರ್ ಆಗ್ಬೇಕು ಅಂತಿಲ್ಲ. ಅಥವಾ ಡಾಕ್ಟರ್ಗಳೆಲ್ಲರೂ ಆಗ್ಬಿಟ್ರೆ ಪೇಷಂಟ್ ಆಗೋದ್ಯಾರು, ಇಂಜಿನಿಯರ್ ಆಗೋದ್ಯಾರು? ಹಾಗಾಗಿ ಯಾರಿಗೆ ಲಭ್ಯತೆ ಇದೆ ಅವರು ಆ ಆಯ್ಕೆಗಳನ್ನ ತಗೊಂಡು ಅವ್ರಿಗೆ ಸಿಕ್ಕ ಯೋಗ್ಯತೆಗಳಲ್ಲಿ ಇತಿಮಿತಿಗಳಲ್ಲಿ ಹೋಗಿದ್ರೆ ಅನುಕೂಲ. ಇಲ್ಲಾಂದ್ರೆ ಯಾವುದೇ ಖೇದ ಇಲ್ಲ. ಸಿಕ್ಕಿದ್ದೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಎಲ್ಲರೂ ವೈದ್ಯರಾಗಬೇಕು ಅನ್ನೋ ಹಠ ನಾವಿಟ್ಕೊಳ್ಬಾರ್ದು. ಯಾವ್ಯಾವ ಪರಿಣಿತಿ, ವಾಟ್ ಈಸ್ ಪ್ರೀ ರಿಟರ್ನ್ ಕೆನಾಟ್ ಬಿ ರೀ ರಿಟರ್ನ್, ಲಲಾಟ ರಿಕಿತಂ ರೇಖಂ ಪರಿಮಾರ್ಜಂನ ಶಕ್ಯತೆ ಅಂತ ಸಂಸ್ಕೃತದಲ್ಲಿ ಹೇಳ್ತೇವೆ. ಏನು ಹಣೆ ಬರದಲ್ಲಿ ಬರ್ದಿದ್ದು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಏನೆಲ್ಲ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದು, ಅದ್ರ ಬಗ್ಗೆ ನಾವು ಚಿಂತನೆಗಳು ಇಟ್ಕೊಂಡಾಗ ಯಶಸ್ಸು ಯಾವತ್ತಿದ್ರು ಬೆಳವಣಿಗೆ ಸರ್ವತೋಮುಖವಾಗಿ ಸರ್ವಾಂಗೀಣವಾಗಿ ಸರ್ವಕಾಲಿಕವಾಗಿ ಆಗಬೇಕು ಅಂದಾಗ ಇದನ್ನ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು.
1: ಸಾಂಪ್ರದಾಯಿಕ ಪದ್ಧತಿ ಮತ್ತು ಆಧುನಿಕ ಪದ್ಧತಿ ಚಿಕಿತ್ಸೆಗಳನ್ನು ನಾವು ಎರಡು ಹೋಲಿಕೆ ಮಾಡಲಿಕ್ಕೆ ಹೋದಾಗ ಬಹುಶಃ ಎಲ್ಲವೂ ಕೂಡ ಒಂದೇ ರೀತಿ ಇದೆ. ಅದನ್ನು ನಾವು ಸ್ವೀಕರಿಸುವ ನಮ್ಮ ಮನೋಭಾವಗಳನ್ನು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಹಾಗೆ ಇದೆ, ಎಲ್ಲವೂ ಚೆನ್ನಾಗಿದೆ, ಅದೇ ಪ್ರಕೃತಿ, ಅದೇ ಭೂಮಿ, ಅದೇ ನೀರು, ಇಲ್ಲಿ ಸಿಗುವಂತಹ ಔಷಧಗಳು ಕೂಡ ಸಾಕಷ್ಟು ಇವೆ. ಅವೇ ಹೊಸದಾಗಿ ಯಾವುದೋ ಒಂದು ಗಿಡ ಚಿಗುರಲ್ಲ, ಅದು ಎಲ್ಲೋ ಒಂದ್ ಕಡೆ ಇರುತ್ತೆ, ಅದರದ ಸಂತತಿ. ಪಾರಂಪರಿಕವಾಗಿ ಮೊದಲಿಂದ ಏನು ನಮ್ದಿದೆ ಅದೇ ಏನು ನಮ್ಮ ಜೊತೆಗಿರುತ್ತೆ. ಆಯುರ್ವೇದ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಹಳೆಯ ಏನು ಸಂಪ್ರದಾಯ ಆಗಿರ್ಬೋದು, ಎಲ್ಲವೂ ಕೂಡ ನಮ್ಮ ಜೊತೆ ಈಗಲೂ ಇರುತ್ತೆ ಅಂದ್ಕೊಂಡು ಆಯುರ್ವೇದ ಮತ್ತು ಈಗಿನ ಆಯುರ್ವೇದ ಇದರ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ, ಸ್ವಲ್ಪ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಆಗಿರುತ್ತದೆ. ಅವಾಗಲೂ ಕೂಡ ಆಯುರ್ವೇದಕ್ಕೆ ಬೆಲೆ ಇತ್ತು, ಈಗೂ ಕೂಡ ಅದಕ್ಕೆ ಸಾಕಷ್ಟು ಮಹತ್ವ ಇದೆ. ಈ ಬಗ್ಗೆ ತಮ್ಮ ಮಾತಿನ ಮೂಲಕವಾಗಿ ಸಾಕಷ್ಟು ವಿಚಾರಗಳು ಜನರಿಗೆ ತಲುಪಿವೆ ಅಂತ ಹೇಳಿ ನಾವು ಭಾವಿಸೋಣ ಸರ್. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಆಯುರ್ವೇದ ಅಂದು ಇಂದು ಈ ಕುರಿತಾಗಿ ಡಾ ಸಿಎ ಕಿಶೋರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಭವ್ಯ ಎನ್.
4: ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ NMNF ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಇಂದು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವ ವಿಷಯ ಸುಸ್ಥಿರ ಕೃಷಿ ಮತ್ತು ಪರಿಸರ ಸಂರಕ್ಷಣೆಯ ಕಡೆಗೆ ಮಹತ್ವದ ಹೆಜ್ಜೆಯಿಟ್ಟು ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದಿಂದ ಅನುಷ್ಠಾನಗೊಳಿಸಿರುವ ಯೋಜನೆಯಾದ ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ. ಇಂದು ನಾವು ನಮ್ಮ ಆಹಾರವನ್ನ ಬೆಳೆಯುವ ವಿಧಾನವನ್ನ ಬದಲಾಯಿಸಬಹುದಾದ ಕ್ರಾಂತಿಕಾರಿ ಉಪಕ್ರಮದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅಂದರೆ ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಅಥವಾ NMNF ರಾಸಾಯನಿಕ ಮುಕ್ತ ಕೃಷಿಯನ್ನ ಅಳವಡಿಸಿಕೊಳ್ಳಲು ರೈತರನ್ನ ಪ್ರೇರೇಪಿಸಲು ಮತ್ತು ನೈಸರ್ಗಿಕ ಕೃಷಿಯ ವ್ಯಾಪ್ತಿಯನ್ನ ಹೆಚ್ಚಿಸಲು ಪ್ರತ್ಯೇಕ ಮತ್ತು ಸ್ವತಂತ್ರ ಯೋಜನೆಯಾಗಿ ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ NMNF ಅನ್ನ ರೂಪಿಸಿದೆ. ಇದು ಕೇಂದ್ರ ವಲಯದ ಯೋಜನೆಯಾಗಿದ್ದು 2023 2026 ಮೂರು ವರ್ಷಗಳ ಅವಧಿಯಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಭಾರತದ ಕೃಷಿ

ಬಹಳ ಹಿಂದಿನಿಂದಲೂ ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬಿತವಾಗಿದೆ. ವಿಶೇಷವಾಗಿ ಹಸಿರು ಕ್ರಾಂತಿಯ ನಂತರ ಇದು ಆಹಾರ ಉತ್ಪಾದನೆಯನ್ನ ಸುಧಾರಿಸಿದರೂ ಕೂಡ ಅದು ಮಣ್ಣನ್ನ ಹಾನಿಗೊಳಿಸಿತು ಮತ್ತು ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರಿತು. ಹವಾಮಾನ ಬದಲಾವಣೆ, ಮಣ್ಣಿನ ಅವನತಿ ಮತ್ತು ರಾಸಾಯನಿಕ ಭರಿತ ಉತ್ಪನ್ನಗಳಿಗೆ ಸಂಬಂಧಿಸಿದ ಆರೋಗ್ಯ ಕಾಳಜಿಗಳಿಂದ ಹೆಚ್ಚುತ್ತಿರುವ ಜಗತ್ತಿನಲ್ಲಿ ಭಾರತವು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ರೈತರು ನೈಸರ್ಗಿಕ ಕೃಷಿಯೊಂದಿಗೆ ತಮ್ಮ ಬೇರುಗಳಿಗೆ ಮರಳಲು ಪ್ರೋತ್ಸಾಹಿಸುತ್ತದೆ. ಹಾಗಾದರೆ ನೈಸರ್ಗಿಕ ಕೃಷಿ ಅಂದ್ರೆ ಏನು? ನೈಸರ್ಗಿಕ ಕೃಷಿಯು ದೇಸಿ ಹಸು ಮತ್ತು ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಆಧರಿಸಿದ ರಾಸಾಯನಿಕ ಮುಕ್ತ ಕೃಷಿ ಪರಿಸರ ಆಧಾರಿತ ವ್ಯವಸ್ಥೆಯಾಗಿದ್ದು ಇದು ಮಣ್ಣಿನ ಆರೋಗ್ಯವನ್ನು ಪುನಃಸ್ಥಾಪಿಸುತ್ತದೆ ಮತ್ತು ಪರಿಸರ ಸಮತೋಲನವನ್ನು ಉತ್ತೇಜಿಸುತ್ತದೆ. ಇದು ಸಂಶ್ಲೇಷಿತ ರಸಗೊಬ್ಬರಗಳು, ಕೀಟನಾಶಕಗಳು, ತಳೀಯವಾಗಿ ಮಾರ್ಪಡಿಸಿದ ಜೀವಿಗಳು ಮತ್ತು ತೀವ್ರವಾದ ನೀರಾವರಿಯನ್ನು ತಪ್ಪಿಸುತ್ತದೆ. ಬೆಳೆಗಳನ್ನು ಪೋಷಿಸಲು ಬಾಹ್ಯ ಒಳ ಹರಿವುಗಳನ್ನು ಅವಲಂಬಿಸುವ ಬದಲು ಇದು ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳಾದ ಹಸುವಿನ ಸಗಣಿ, ಹಸುವಿನ ಮೂತ್ರ, ಬೆಲ್ಲ, ದ್ವಿದಳ ಧಾನ್ಯಗಳ ಹಿಟ್ಟು ಮತ್ತು ಹುದುಗಿಸಿದ ಸಾವಯವ ಮಿಶ್ರಣಗಳನ್ನು ಬಳಸುತ್ತದೆ. ನೈಸರ್ಗಿಕ ಕೃಷಿಯ ಪ್ರಯೋಜನಗಳೆಂದರೆ ಮಣ್ಣಿನ ರಚನೆ ಮತ್ತು ಫಲವತ್ತತೆಯಲ್ಲಿ ಸುಧಾರಣೆ ತರುತ್ತದೆ, ಕೃಷಿಯಲ್ಲಿ ಉತ್ಪಾದನಾ ವೆಚ್ಚ ಕಡಿಮೆಯಾಗುತ್ತದೆ, ಜೀವ ವೈವಿಧ್ಯತೆ ಮತ್ತು ಪ್ರಯೋಜನಕಾರಿ ಕೀಟಗಳು ಪರಿಸರದಲ್ಲಿ ಹೆಚ್ಚುತ್ತವೆ, ಇಂಗಾಲದ ಹೊರಸೂಸುವಿಕೆಯಲ್ಲಿ ಕಡಿತ ಮತ್ತು ಸುಧಾರಿತ ಹವಾಮಾನ ಸ್ಥಿತಿಸ್ಥಾಪಕತ್ವವನ್ನು ಕಾಣಬಹುದು. ವಾಸ್ತವವಾಗಿ ನೈಸರ್ಗಿಕ ಕೃಷಿಯ ಮೂಲಕ ಬೆಳೆದ ಬೆಳೆಗಳು ಆರೋಗ್ಯಕರ, ರುಚಿಕರ ಮತ್ತು ವಿಷಕಾರಿ ಅವಶೇಷಗಳಿಂದ ಮುಕ್ತವಾಗಿವೆ ಎಂದು ಅಧ್ಯಯನಗಳು ಸೂಚಿಸುತ್ತವೆ. ನೈಸರ್ಗಿಕ ಕೃಷಿಯ ದೊಡ್ಡ ಬಲವೆಂದರೆ ಅದು ರೈತರ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ಉತ್ಪನ್ನಗಳ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಅಂದರೆ ಇದು ಹೆಚ್ಚಾಗಿ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯೊಂದಿಗೆ ಸಂಬಂಧಿಸಿದೆ. ಇದು ಪದ್ಮಶ್ರೀ ಸುಭಾಷ್ ಪಾಳೇಕರ್ ಜನಪ್ರಿಯಗೊಳಿಸಿದ ಪರಿಕಲ್ಪನೆಯಾಗಿದೆ. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಅನ್ನು ಭಾರತ ಸರ್ಕಾರವು 2022-23 ಪ್ರಾರಂಭಿಸಿತು. ಈ ಹಿಂದಿನ ಭಾರತೀಯ ಪ್ರಕೃತಿಕ ಕೃಷಿ ಪದ್ಧತಿ BPKPಯನ್ನ ಹೆಚ್ಚು ರಚನಾತ್ಮಕ ಮತ್ತು ಮಿಷನ್ ಮೋಡ್ ಕಾರ್ಯಕ್ರಮವಾಗಿ ಪರಿವರ್ತಿಸಿತು. ದೇಶಾದ್ಯಂತ ರಾಸಾಯನಿಕ ಮುಕ್ತ ಕೃಷಿಯನ್ನ ವಿಸ್ತರಿಸುವ ದೃಷ್ಟಿಕೋನದೊಂದಿಗೆ ಇದನ್ನ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಕಾರ್ಯಗತಗೊಳಿಸುತ್ತದೆ. ಈ ಮಿಷನ್ ಕ್ಲಸ್ಟರ್ ಆಧಾರಿತ ಕೃಷಿಯನ್ನ ಉತ್ತೇಜಿಸುತ್ತದೆ. ಇದರಲ್ಲಿ ಅನೇಕ ಸಣ್ಣ ಮತ್ತು ಅತಿಸಣ್ಣ ರೈತರ ಗುಂಪುಗಳು ನೈಸರ್ಗಿಕ ಕೃಷಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತವೆ, ರಾಸಾಯನಿಕ ಮುಕ್ತ ಕೃಷಿಯ ವಲಯಗಳನ್ನ ರಚಿಸುತ್ತವೆ. ಪ್ರತಿಯೊಂದು ಕ್ಲಸ್ಟರ್ ಸಾಮಾನ್ಯವಾಗಿ 500 ಹೆಕ್ಟೇರ್ ಭೂಮಿಯನ್ನ ಒಳಗೊಂಡಿದೆ. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ನ ಉದ್ದೇಶವೆಂದರೆ ಸಾಂಪ್ರದಾಯಿಕ ಭಾರತೀಯ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ರಾಸಾಯನಿಕ ಮುಕ್ತ ಕೃಷಿಯನ್ನ ಉತ್ತೇಜಿಸುವುದು, ಕಡಿಮೆ ಉತ್ಪಾದನಾ ತಂತ್ರಗಳ ಮೂಲಕ ಮಣ್ಣಿನ ಫಲವತ್ತತೆ ಮತ್ತು ಸೂಕ್ಷ್ಮ ಜೀವಿಯ ಚಟುವಟಿಕೆಯನ್ನ ಹೆಚ್ಚಿಸುವುದು ಮತ್ತು ನೀರಿನ ಬಳಕೆಯನ್ನ ಕಡಿಮೆ ಮಾಡುವುದು, ಉತ್ಪಾದನಾ ವೆಚ್ಚವನ್ನ ಕಡಿಮೆ ಮಾಡುವ ಮೂಲಕ ರೈತರ ಆದಾಯವನ್ನ ಸುಧಾರಿಸುವುದು, ನೈಸರ್ಗಿಕವಾಗಿ ಬೆಳೆದ ಉತ್ಪನ್ನಗಳಿಗೆ ಮಾರುಕಟ್ಟೆ ಸಂಪರ್ಕ ಮತ್ತು ಪ್ರಮಾಣೀಕರಣವನ್ನ ಪ್ರೋತ್ಸಾಹಿಸುವುದು, ನೈಸರ್ಗಿಕ ಕೃಷಿ ಸಂಸ್ಥೆಗಳು ಮತ್ತು ತರಬೇತಿ ಕೇಂದ್ರಗಳ ರಾಷ್ಟ್ರೀಯ ಜಾಲವನ್ನ ಅಭಿವೃದ್ಧಿಪಡಿಸುವಂತಹ ನಿರ್ದಿಷ್ಟ ಉದ್ದೇಶಗಳನ್ನ ಈ ಯೋಜನೆ ಹೊಂದಿದೆ. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ನ ಪ್ರಮುಖ ಅಂಶವೆಂದರೆ ರೈತರ ಸಾಮರ್ಥ್ಯ ವೃದ್ಧಿ. ರಾಷ್ಟ್ರೀಯ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಕೇಂದ್ರ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳಂತಹ ಮಾದರಿ ತರಬೇತಿ ಕೇಂದ್ರಗಳ ಮೂಲಕ ಕಾರ್ಯಕ್ರಮದ ಅಡಿಯಲ್ಲಿ 7 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಈಗಾಗಲೇ ಕ್ಲಸ್ಟರ್ ಮಟ್ಟದಲ್ಲಿ ತರಬೇತಿ ನೀಡಲಾಗಿದೆ. ಮಾಹಿತಿಯನ್ನ ಪ್ರಸಾರ ಮಾಡಲು ಮತ್ತು ಪ್ರಗತಿಯನ್ನ ಟ್ರ್ಯಾಕ್ ಮಾಡಲು ಮೊಬೈಲ್ ಅಪ್ಲಿಕೇಶನ್ಗಳು, ಪೋರ್ಟಲ್ಗಳು ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ಬಳಸಲಾಗುತ್ತದೆ. ಸರ್ಕಾರವು 3 ವರ್ಷಗಳವರೆಗೆ ಹೆಕ್ಟೇರ್ಗೆ 15,000 ರೂಗಳ ಆರ್ಥಿಕ ಸಹಾಯವನ್ನು ಒದಗಿಸುತ್ತದೆ. ಮುಖ್ಯವಾಗಿ ಸಾಮರ್ಥ್ಯ ವೃದ್ಧಿ, ತರಬೇತಿ ಮತ್ತು ಜೈವಿಕ ಒಳ ಹರಿವಿನ ಖರೀದಿಗಾಗಿ ಇದನ್ನು ರಾಜ್ಯ ಸರ್ಕಾರಗಳು, ಕೃಷಿ ವಿಜ್ಞಾನ ಕೇಂದ್ರಗಳು, ICAR ಸಂಸ್ಥೆಗಳು ಮತ್ತು NGOಗಳ ಮೂಲಕ ಕಾರ್ಯಗತಗೊಳಿಸಲಾಗುತ್ತದೆ. ಆಂಧ್ರಪ್ರದೇಶ, ಹಿಮಾಚಲ ಪ್ರದೇಶ, ಗುಜರಾತ್ ಮತ್ತು ಉತ್ತರ ಪ್ರದೇಶದಂತಹ ರಾಜ್ಯಗಳು ನೈಸರ್ಗಿಕ ಕೃಷಿಯನ್ನು ಅನುಷ್ಠಾನಗೊಳಿಸುವಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿವೆ. ಆಂಧ್ರಪ್ರದೇಶ, ಹಿಮಾಚಲ ಪ್ರದೇಶ, ಗುಜರಾತ್ ಮತ್ತು ಉತ್ತರ ಪ್ರದೇಶದಂತಹ ರಾಜ್ಯಗಳು ನೈಸರ್ಗಿಕ ಕೃಷಿಯನ್ನು ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸುವಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿವೆ. ಆಂಧ್ರಪ್ರದೇಶದಲ್ಲಿ ಮಾತ್ರ 6 ಲಕ್ಷಕ್ಕೂ ಹೆಚ್ಚು

ರೈತರು ಸಮುದಾಯ ನಿರ್ವಹಣಾ ನೈಸರ್ಗಿಕ ಕೃಷಿ ಉಪಕ್ರಮದ ಭಾಗವಾಗಿದ್ದಾರೆ. ಈಗ ಸರ್ಕಾರದ ಬೆಂಬಲಕ್ಕೆ ಬರುವುದಾದರೆ ಎನ್ಎಂಎನ್ಎಫ್ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಪಿಕೆವಿವೈ ಮತ್ತು ಆತ್ಮ ನಿರ್ಭರ ಭಾರತದ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಸುಸ್ಥಿರ ಕೃಷಿ ಪದ್ಧತಿಯನ್ನು ಉತ್ತೇಜಿಸಲು ವಿಶಾಲವಾದ ಗುರಿಗಳೊಂದಿಗೆ ಹೊಂದಿಕೊಂಡಿದೆ. ಆರ್ಥಿಕವಾಗಿ ಈ ಮಿಷನ್ ಯೋಜನೆಗಳ ಒಗ್ಗೂಡುವಿಕೆಯನ್ನು ಪ್ರೋತ್ಸಾಹಿಸುತ್ತದೆ. ಮನ್ನರೇಗಾ, ಜಲಾನಯನ ಅಭಿವೃದ್ಧಿ ಮತ್ತು ಮಣ್ಣಿನ ಆರೋಗ್ಯ ಕಾರ್ಡ್ ಕಾರ್ಯಕ್ರಮಗಳೊಂದಿಗೆ ಎಂಎನ್ಎನ್ಎಫ್ ಅನ್ನು ಸಂಪರ್ಕಿಸುತ್ತದೆ. ಕೊನೆಯಲ್ಲಿ ಸ್ನೇಹಿತರೆ, ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಕೇವಲ ಒಂದು ಯೋಜನೆಗಿಂತ ಹೆಚ್ಚಿನದು. ಇದು ನಮ್ಮ ಮಣ್ಣು, ನಮ್ಮ ಆರೋಗ್ಯ ಮತ್ತು ನಮ್ಮ ಭವಿಷ್ಯವನ್ನು ರಕ್ಷಿಸುವ ಒಂದು ಆಂದೋಲನವಾಗಿದೆ. ಇದು ನಿಜವಾಗಿಯೂ ಭಾರತೀಯ ಹೃದಯ ಮತ್ತು ಜಾಗತಿಕ ದೃಷ್ಟಿಕೋನ ಹೊಂದಿರುವ ಕೃಷಿ ಕ್ರಾಂತಿಯನ್ನು ಸೃಷ್ಟಿಸಲು ಪ್ರಾಚೀನ ಬುದ್ಧಿವಂತಿಕೆ ಮತ್ತು ಆಧುನಿಕ ಅರಿವನ್ನ ಒಟ್ಟುಗೂಡಿಸುತ್ತದೆ. ನೈಸರ್ಗಿಕ ಮತ್ತು ಸ್ಥಳೀಯವಾಗಿ ಬೆಳೆದ ಮತ್ತು ರಾಸಾಯನಿಕ ಮುಕ್ತ ಉತ್ಪನ್ನಗಳನ್ನು ಆಯ್ಕೆ ಮಾಡುವ ಮೂಲಕ ಗ್ರಾಹಕರಾಗಿ ನಾವು ಸಹ

0: ಪ್ರೋತ್ಸಾಹಿಸುತ್ತದೆ. ಮನ್ನರೇಗಾ, ಜಲಾನಯನ ಅಭಿವೃದ್ಧಿ ಮತ್ತು ಮಣ್ಣಿನ ಆರೋಗ್ಯ ಕಾರ್ಡ್ ಕಾರ್ಯಕ್ರಮಗಳೊಂದಿಗೆ ಎಂಎನ್ಎನ್ಎಫ್ ಅನ್ನ ಸಂಪರ್ಕಿಸುತ್ತದೆ. ಕೊನೆಯಲ್ಲಿ ಸ್ನೇಹಿತರೆ, ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಕೇವಲ ಒಂದು ಯೋಜನೆಗಿಂತ ಹೆಚ್ಚಿನದು. ಇದು ನಮ್ಮ ಮಣ್ಣು, ನಮ್ಮ ಆರೋಗ್ಯ ಮತ್ತು ನಮ್ಮ ಭವಿಷ್ಯವನ್ನು ರಕ್ಷಿಸುವ ಒಂದು ಆಂದೋಲನವಾಗಿದೆ. ಇದು ನಿಜವಾಗಿಯೂ ಭಾರತೀಯ ಹೃದಯ ಮತ್ತು ಜಾಗತಿಕ ದೃಷ್ಟಿಕೋನ ಹೊಂದಿರುವ ಕೃಷಿ ಕ್ರಾಂತಿಯನ್ನು ಸೃಷ್ಟಿಸಲು ಪ್ರಾಚೀನ ಬುದ್ಧಿವಂತಿಕೆ ಮತ್ತು ಆಧುನಿಕ ಅರಿವನ್ನು ಒಟ್ಟುಗೂಡಿಸುತ್ತದೆ. ನೈಸರ್ಗಿಕ ಮತ್ತು ಸ್ಥಳೀಯವಾಗಿ ಬೆಳೆದ ಮತ್ತು ರಾಸಾಯನಿಕ ಮುಕ್ತ ಉತ್ಪನ್ನಗಳನ್ನು ಆಯ್ಕೆ ಮಾಡುವ ಮೂಲಕ ಗ್ರಾಹಕರಾಗಿ ನಾವು ಸಹ ಈ ಬದಲಾವಣೆಯನ್ನು ಬೆಂಬಲಿಸಬಹುದು. ನಾವು ಜಾಗೃತಿ ಮೂಡಿಸೋಣ, ರೈತರನ್ನ ಪ್ರೋತ್ಸಾಹಿಸೋಣ ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಪರಿಸರ ಸ್ನೇಹಿ ಅಭ್ಯಾಸಗಳನ್ನ ಅಳವಡಿಸಿಕೊಳ್ಳೋಣ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಆಹಾರವನ್ನ ಬೆಳೆಯುತ್ತದೆ ಮತ್ತು ಆರೋಗ್ಯಕರ ಆಹಾರವು ಆರೋಗ್ಯಕರ ರಾಷ್ಟ್ರವನ್ನ ಪೋಷಿಸುತ್ತದೆ.
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ಭವ್ಯ ಎನ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ.
1: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ.
0: ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ, ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರು, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ರೋಮ್ನಲ್ಲಿ ಇಂದು ಇಟಲಿ ಪ್ರಧಾನಿಯೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ದಕ್ಷಿಣ ಕೊರಿಯಾ ರಕ್ಷಣಾ ಸಚಿವರೊಂದಿಗೆ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ, ಸಹಕಾರ ಬಲವರ್ಧನೆಗೆ ಒತ್ತು. ಜಾಗತಿಕ ಬಿಕ್ಕಟ್ಟಿನ ನಡುವೆ ಭಾರತ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ವಿಶ್ವಸಂಸ್ಥೆ. ಇಂದು ವಿಶ್ವ ಮಾಪನಶಾಸ್ತ್ರ ದಿನ. ಗ್ರಾಹಕರ ಹಿತರಕ್ಷಣೆ ಮತ್ತು ಪಾರದರ್ಶಕ ಮಾರುಕಟ್ಟೆಗೆ ಸರ್ಕಾರ ಬದ್ದ, ಸಚಿವ ಪ್ರಹ್ಲಾದ್ ಜೋಶಿ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು, ಉಭಯ ದೇಶಗಳ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚಿಸಲಿದ್ದಾರೆ. ನಿನ್ನೆ ರಾತ್ರಿ ರೋಮ್ಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿ ಮೆಲೋನಿ ಅವರೊಂದಿಗೆ ಔತಣಕೂಟದಲ್ಲಿ ಭಾಗವಹಿಸಿದ ಬಳಿಕ ಖ್ಯಾತ ಕೆಲೋಸಿಮ್ ಸ್ಮಾರಕಕ್ಕೆ ಭೇಟಿ ನೀಡಿದರು. ಈ ವೇಳೆ ಉಭಯ ನಾಯಕರು ವಿವಿಧ ಜಾಗತಿಕ ವಿದ್ಯಮಾನಗಳ ಕುರಿತು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡಿದ್ದು, ಇಂದಿನ ಮಾತುಕತೆಗಳು ಭಾರತ ಇಟಲಿ ಸ್ನೇಹ ಸಂಬಂಧವನ್ನು ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ಯಲಿವೆ ಎಂದು ಪ್ರಧಾನಿ ಸಾಮಾಜಿಕ ಮಾಧ್ಯಮದಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಇಟಲಿ ಪ್ರಧಾನಿ ಮೆಲೋನಿ ಹಾಗೂ ಅಧ್ಯಕ್ಷ ಸೆರ್ಗಿಯೋ

0: ಪಟ್ಟರಲಾ ಅವರೊಂದಿಗೆ ನಡೆಸಲಿರುವ ಈ ಮಾತುಕತೆಯಲ್ಲಿ ಪ್ರಮುಖವಾಗಿ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಯೋಜನೆಗೆ ಹೆಚ್ಚಿನ ಒತ್ತು ನೀಡಲಾಗುವುದು. ಇದರೊಂದಿಗೆ ಉಭಯ ದೇಶಗಳ ನಡುವಿನ ಜಂಟಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ 2025-29 ಅನುಷ್ಠಾನದ ಪ್ರಗತಿಯನ್ನು ಪರಿಶೀಲಿಸಲಾಗುವುದು. ಪ್ರಧಾನಿಯವರು ರೋಮ್ನಲ್ಲಿರುವ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿಗೂ ಭೇಟಿ ನೀಡಲಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮತ್ತು ಇಟಲಿ ನಡುವಿನ ಸಂಬಂಧವು ಅಭೂತಪೂರ್ವ ವೇಗವನ್ನು ಪಡೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರು ಜಂಟಿಯಾಗಿ ಬರೆದಿರುವ ಲೇಖನವೊಂದರಲ್ಲಿ ಉಭಯ ದೇಶಗಳ ಸಾಂಪ್ರದಾಯಿಕ ಸ್ನೇಹವು ಪ್ರಸ್ತುತ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಮೌಲ್ಯಗಳು ಹಾಗೂ ಭವಿಷ್ಯದ ಜಂಟಿ ದೂರದೃಷ್ಟಿಯ ಆಧಾರದ ಮೇಲೆ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ರೂಪಾಂತರಗೊಂಡಿದೆ ಎಂದು ತಿಳಿಸಿದ್ದಾರೆ. ಭಾರತೀಯ ಸಂಸ್ಕೃತಿಯ ಕುರಿತಂತೆ ಇಟಲಿಯ ಹೆಸರಾಂತ ವರ್ಣಚಿತ್ರಕಾರ ಜಿಯಾಂಪಾಲೋ ಟೊಮಾಸೆಟ್ಟಿ ಅವರ ಕಲಾಪ್ರೇಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಇಟಲಿ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರಿಗೆ ಟೊಮಾಸೆಟ್ಟಿ ಅವರು ವಾರಣಾಸಿಯ ಕುರಿತಾದ ತಮ್ಮ ಕಲಾಕೃತಿಯನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಟೊಮಾಸೆಟ್ಟಿ ಅವರು ಕಳೆದ 4 ದಶಕಗಳಿಂದ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಪಾರ ಒಲವು ಹೊಂದಿದ್ದು 1980ರ ದಶಕದಲ್ಲಿ ವೈದಿಕ ಸಂಸ್ಕೃತಿಯ ಪುಸ್ತಕಗಳಿಗೆ ಚಿತ್ರಕಾರರಾಗಿ ತಮ್ಮ ಪಯಣವನ್ನು ಆರಂಭಿಸಿದ್ದರು. ಇದರ ಜೊತೆಗೆ 2008ರಿಂದ 2013ರ ಅವಧಿಯಲ್ಲಿ ಅವರು ಮಹಾಭಾರತ ಮಹಾಕಾವ್ಯವನ್ನು ಆಧರಿಸಿ 23ರ ಬೃಹತ್ ವರ್ಣಚಿತ್ರಗಳನ್ನು ಚಿತ್ರಿಸಿದ್ದಾರೆ ಎಂದು ಪ್ರಧಾನಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮತ್ತೊಂದು ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಭಾರತೀಯ ನೃತ್ಯ ಪ್ರಕಾರಗಳ ಬಗ್ಗೆ ಇಟಲಿಯ 5 ಮಂದಿ ನೃತ್ಯ ಕಲಾವಿದರು ಹೊಂದಿರುವ ಆಸಕ್ತಿಯನ್ನು ಪ್ರಧಾನಿ ಮೋದಿ ಶ್ಲಾಘಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಿಯೋಲ್ನಲ್ಲಿ ಇಂದು ದಕ್ಷಿಣ ಕೊರಿಯಾ ರಕ್ಷಣಾ ಸಚಿವ ಆನ್ ಗ್ಯೂ ಬ್ಯಾಕ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ರಕ್ಷಣಾ ಉದ್ಯಮ ಕಾರ್ಯತಂತ್ರದ ಸಹಕಾರ ಹಾಗೂ ಪ್ರಾದೇಶಿಕ ಶಾಂತಿಗೆ ಒತ್ತು ನೀಡಲಾಯಿತು. ಈ ಸಂದರ್ಭದಲ್ಲಿ ರಕ್ಷಣಾ ಸೈಬರ್ ಸಹಕಾರವನ್ನು ಉತ್ತೇಜಿಸುವ ಪ್ರಮುಖ ಒಪ್ಪಂದಗಳು ಹಾಗೂ ಭಾರತದ ರಾಷ್ಟೀಯ ರಕ್ಷಣಾ ಕಾಲೇಜು ಮತ್ತು ಕೊರಿಯಾ ರಾಷ್ಟೀಯ ರಕ್ಷಣಾ ವಿಶ್ವವಿದ್ಯಾಲಯಗಳ ನಡುವೆ ತಿಳುವಳಿಕಾ ಪತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಇದಕ್ಕೂ ಮುನ್ನ ಕೊರಿಯಾದ ರಾಷ್ಟೀಯ ಸ್ಮಾರಕಕ್ಕೆ ಭೇಟಿ ನೀಡಿದ ಸಚಿವರು ರಾಜನಾಥ್ ಸಿಂಗ್ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರಿಗೆ ಪುಷ್ಪನಮನ ಸಲ್ಲಿಸಿದರು. ವೀರ ಯೋಧರ ತ್ಯಾಗ ಮತ್ತು ದೇಶಪ್ರೇಮ ಸದಾ ಪ್ರೇರಣಾದಾಯಕವಾಗಿದ್ದು ಭಾರತವು ದಕ್ಷಿಣ ಕೊರಿಯಾದೊಂದಿಗೆ ಸದಾ ಒಗ್ಗಟ್ಟಿನಿಂದ ನಿಲ್ಲುತ್ತದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾ ಸಂಘರ್ಷದ ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತ ಪ್ರಸಕ್ತ ವರ್ಷ ಶೇಕಡ 6.4% ಆರ್ಥಿಕ ಪ್ರಗತಿ ಸಾಧಿಸುವ ಮೂಲಕ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ಎಂದು ವಿಶ್ವಸಂಸ್ಥೆ ತಿಳಿಸಿದೆ. ವಿಶ್ವಸಂಸ್ಥೆಯ ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಭವಿಷ್ಯ ಕುರಿತ ಮಧ್ಯಮಾವಧಿ ವರದಿ ಕುರಿತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ವಿಶ್ವಸಂಸ್ಥೆಯ ಜಾಗತಿಕ ಆರ್ಥಿಕ ಮೇಲ್ವಿಚಾರಣಾ ಪೀಠದ ಹಿರಿಯ ಆರ್ಥಿಕ ತಜ್ಞ ಎಂಗೋ ಪಿಟರ್ಲೆ, ಗ್ರಾಹಕರ ಬೇಡಿಕೆ, ಸಾರ್ವಜನಿಕರ ಹೂಡಿಕೆ ಮತ್ತು ಸೇವಾ ವಲಯದ ರಫ್ತು ದೇಶದ ಈ ಸದೃಢ ಬೆಳವಣಿಗೆಗೆ ಪ್ರಮುಖ ಕಾರಣವಾಗಿದೆ ಎಂದಿದ್ದಾರೆ. ವಿಶ್ವಸಂಸ್ಥೆಯ ಆರ್ಥಿಕ ವಿಶ್ಲೇಷಣೆ ಮತ್ತು ನೀತಿ ನಿರ್ಧಾರದ ವಿಭಾಗದ ನಿರ್ದೇಶಕ ಶಾಂತನು ಮುಖರ್ಜಿ ಮಾತನಾಡಿ, ಪಶ್ಚಿಮ ಏಷ್ಯಾ ಸಂಘರ್ಷದಿಂದ ಉಂಟಾಗಿರುವ ಜಾಗತಿಕ ಬಿಕ್ಕಟ್ಟನ್ನು ನಿಭಾಯಿಸುವ ಸಾಮರ್ಥ್ಯ ಭಾರತಕ್ಕಿದೆ. ಭಾರತವು ವೈವಿಧ್ಯಮಯ ಇಂಧನ ಮೂಲಗಳು, ಬಲಿಷ್ಠ ಸಂಸ್ಕರಣಾ ಮೂಲಸೌಕರ್ಯ, ಗಣನೀಯ ವಿದೇಶಿ ವಿನಿಮಯ ಮೀಸಲು ಮತ್ತು ಇಂಧನ ಬೆಲೆಗಳನ್ನು ನಿಯಂತ್ರಿಸುವ ಆರ್ಥಿಕ ಶಕ್ತಿಯನ್ನು ಹೊಂದಿರುವುದರಿಂದ ಕಚ್ಚಾ ತೈಲ ಬೆಲೆ ಏರಿಕೆಯ ನೇರ ಪರಿಣಾಮವನ್ನು ತಡೆಯಬಹುದು ಎಂದು ಅವರು ವಿವರಿಸಿದ್ದಾರೆ. ಗ್ರಾಹಕರ ಹಿತರಕ್ಷಣೆ ಮತ್ತು ಕೈಗಾರಿಕಾ ನಿಖರತೆಯನ್ನು ಬಲಪಡಿಸಲು ಕಾನೂನು ಮಾಪನಶಾಸ್ತ್ರ ಅತ್ಯಗತ್ಯವಾಗಿದ್ದು, ನಿಯಂತ್ರಣಗಳ ಹೊರೆಯನ್ನು ಕಡಿಮೆ ಮಾಡುವ ಮೂಲಕ ಮಾರುಕಟ್ಟೆಯಲ್ಲಿ ಪಾರದರ್ಶಕತೆ ಹೆಚ್ಚಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ವಿಶ್ವ ಮಾಪನಶಾಸ್ತ್ರ ದಿನ 2026 ಅಂಗವಾಗಿ ವರ್ಚುವಲ್ ಮೂಲಕ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತೀಯ ಉತ್ಪನ್ನಗಳು

0: ಗುಣಮಟ್ಟವು ಜಾಗತಿಕ ಮಟ್ಟಕ್ಕೆ ಅನುಗುಣವಾಗಿರಬೇಕು ಎಂಬುದು ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯಾಗಿದೆ ಎಂದರು. ಈ ವರ್ಷದ ಘೋಷವಾಕ್ಯವಾದ ಮಾಪನಶಾಸ್ತ್ರ ನೀತಿ ನಿರೂಪಣೆಯಲ್ಲಿ ವಿಶ್ವಾಸದ ನಿರ್ಮಾಣ ಎಂಬುದು ಸಾರ್ವಜನಿಕ ನೀತಿ ನಿರೂಪಣೆಯಲ್ಲಿ ನಿಖರತೆಯ ಮಹತ್ವವನ್ನು ಸಾರುತ್ತದೆ ಎಂದು ಅವರು ಹೇಳಿದರು. ಭಾರತವು ಸಿಂಧು ನಾಗರಿಕತೆಯ ಕಾಲದಿಂದಲೂ ಏಕರೂಪದ ಮಾಪನ ಪದ್ದತಿಯನ್ನು ಹೊಂದಿದ್ದು ಸದ್ಯ ರಾಷ್ಟೀಯ ಕಾನೂನು ಮಾಪನಶಾಸ್ತ್ರ ಪೋರ್ಟಲ್ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಅಂತಾರಾಷ್ಟೀಯ ಕಾನೂನು ಮಾಪನಶಾಸ್ತ್ರ ಸಂಸ್ಥೆಯ ಅನುಮೋದಿತ ಪ್ರಮಾಣ ಪತ್ರಗಳನ್ನು ನೀಡುವ ವಿಶ್ವದ 13ನೇ ದೇಶವಾಗಿ ಭಾರತ ಹೊರಹೊಮ್ಮಿರುವುದು ಜಾಗತಿಕ ಮನ್ನಣೆಯನ್ನು ಹೆಚ್ಚಿಸಿದೆ ಎಂದು ಸಚಿವರು ತಿಳಿಸಿದರು. ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಇಂದು ಬೀಜಿಂಗ್ನಲ್ಲಿ ನಡೆದ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ಬಾಂಧವ್ಯ, ಇರಾನ್ ಬಿಕ್ಕಟ್ಟು, ಉಕ್ರೇನ್ ಸಂಘರ್ಷ ಹಾಗೂ ಅಂತಾರಾಷ್ಟೀಯ ವ್ಯಾಪಾರ ಸೇರಿದಂತೆ ಪ್ರಮುಖ ಜಾಗತಿಕ ವಿದ್ಯಮಾನಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು. ಚೀನಾದ ಹಲವು ಭಾಗಗಳಲ್ಲಿ ಸಂಭವಿಸಿದ ಭೀಕರ ಮಳೆ ಮತ್ತು ಪ್ರವಾಹದಿಂದಾಗಿ ಕನಿಷ್ಠ 12 ಮಂದಿ ಜನರು ಮೃತಪಟ್ಟಿದ್ದಾರೆ ಮತ್ತು ಹಲವರು ನಾಪತ್ತೆಯಾಗಿದ್ದಾರೆ. ದೇಶದ ಹುನಾನ್, ಹುಬೈ ಮತ್ತು ಗುಯಿಝೌ ಪ್ರಾಂತ್ಯಗಳು ಪ್ರವಾಹದಿಂದ ಅತ್ಯಂತ ತೀವ್ರವಾಗಿ ಹಾನಿಗೆ ಒಳಗಾಗಿವೆ ಎಂದು ಅಲ್ಲಿನ ಸರ್ಕಾರಿ ಮಾಧ್ಯಮಗಳು ವರದಿ ಮಾಡಿವೆ. ಮಧ್ಯ ಚೀನಾದ ಹುನಾನ್ ಪ್ರಾಂತ್ಯದ ಶಿಮೆನ್ ಕೌಂಟಿಯಲ್ಲಿ ಮುಸಲಧಾರೆ ಮಳೆಯಿಂದಾಗಿ ಉಂಟಾದ ಪ್ರವಾಹಕ್ಕೆ ಸಿಲುಕಿ 5 ಜನರು ಸಾವನ್ನಪ್ಪಿದ್ದು 11 ಮಂದಿ ನಾಪತ್ತೆಯಾಗಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ಚುರುಕಾಗಿ ನಡೆಯುತ್ತಿದ್ದು ಈಗಾಗಲೇ 19,000 ಹೆಚ್ಚು ನಿವಾಸಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಕೆಲವು ಪ್ರದೇಶಗಳಲ್ಲಿ ದಾಖಲೆ ಪ್ರಮಾಣದ ಮಳೆಯಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನಿನ್ನೆ ನಿಧನರಾದ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ನಿವೃತ್ತ ಮೇಜರ್ ಜನರಲ್ ಭುವನ್ ಚಂದ್ರ ಖಂಡೂರಿ ಅವರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಸೇರಿದಂತೆ ಹಲವು ಗಣ್ಯರು ಡೆಹ್ರಾಡೂನ್ನಲ್ಲಿ ಅಂತಿಮ ನಮನ ಸಲ್ಲಿಸಿದರು. ಅವರ ಅಂತ್ಯಕ್ರಿಯೆಯು ಇಂದು ಹರಿದ್ವಾರದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಲಿದೆ. ಕೋಲ್ಕತ್ತಾದ ಎಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು ಸಂಜೆ 7:30 ಪ್ರಾರಂಭವಾಗಲಿದೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೋಮ್ನಲ್ಲಿ ಇಂದು ಇಟಲಿ ಪ್ರಧಾನಿಯೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ದಕ್ಷಿಣ ಕೊರಿಯಾ ರಕ್ಷಣಾ ಸಚಿವರೊಂದಿಗೆ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ, ಸಹಕಾರ ಬಲವರ್ಧನೆಗೆ ಒತ್ತು. ಜಾಗತಿಕ ಬಿಕ್ಕಟ್ಟಿನ ನಡುವೆ ಭಾರತ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ವಿಶ್ವಸಂಸ್ಥೆ. ಇಂದು ವಿಶ್ವ ಮಾಪನಶಾಸ್ತ್ರ ದಿನ. ಗ್ರಾಹಕರ ಹಿತರಕ್ಷಣೆ ಮತ್ತು ಪಾರದರ್ಶಕ ಮಾರುಕಟ್ಟೆಗೆ ಸರ್ಕಾರ ಬದ್ದ, ಸಚಿವ ಪ್ರಹ್ಲಾದ್ ಜೋಶಿ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರ, ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕ, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಜನಪದ ಸಂಗೀತ.
2: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕಾ ದೇಶ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
3: ಅಲ್ಟಿಮೇಟ್ ಗೋಲ್ ಎಕ್ಸಾಮ್ ಕೆ ನಂಬರ್ ನಹೀ ಹೋ ಸಕ್ತಾ, ಅಲ್ಟಿಮೇಟ್ ಗೋಲ್ ಸಂಪೂರ್ಣ ಜೀವನ ಕೆ ವಿಕಾಸ್ ಕಾ ಹೋನಾ ಚಾಹಿಯೆ.
2: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.
4: त्वरे दुजीवी सब बुझे हरि निन्न चरण गला.
5: आत्मीयरे, धारवाड आकाशवाणी हागू कनक अध्ययन पीठ कर्नाटक विश्वविद्यालय धारवाड ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
6: ಪ್ರತಿ ಗುರುವಾರ ತಪ್ಪದೆ ಕೇಳಿ ಕನಕ ದೀಪ.
5: ಧಾರವಾಡ ಆಕಾಶವಾಣಿ 765 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
6: ಕನಕ ದೀಪ.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಜಮಖಂಡಿ ತಾಲೂಕು ನಾವಲ್ಗಿಯ ಸಿದ್ದಪ್ಪ ಸಂಗಪ್ಪ ಕಂಚು ಹಾಗೂ ಮೇಳದವರಿಂದ ಕಣಿವಾದನ, ಏಳು ಮಾತು

0: ಜಮಖಂಡಿ ತಾಲೂಕು ನಾವಲಗಿಯ ಸಿದ್ದಪ್ಪ ಸಂಗಪ್ಪ ಕಂಚು ಹಾಗೂ ಮೇಳದವರಿಂದ ಕಣಿವಾದನ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಇದೀಗ ಕಾರ್ಯಕ್ರಮ ನಿಮ್ಮೊಂದಿಗೆ.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು, ಕಾಲ್ 1800309 0309.
2: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಾ ಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
3: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಾ ಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.

0: ನಿಮ್ಮೊಂದಿಗೆ ಕಾರ್ಯಕ್ರಮದ ಶ್ರೋತೃಗಳಿಗೆಲ್ಲ ನಮಸ್ಕಾರ.
1: ನಂದು ನಮಸ್ಕಾರ. ಪತ್ರಗಳ ಸಂಖ್ಯೆ ಎಂದಿನಂಗ ಸಾಕಷ್ಟು ಅದಮಯ. ಪತ್ರಗಳನ್ನು ಓದಿ ನಂತರ ನಾವು ನಮ್ಮ ಕೇಳುಗರ ಕರೆಗಳನ್ನು ಸ್ವೀಕರಿಸೋಣಲ್ಲ.
0: ಹೌದು ಹೌದು.
1: ನೋಡು, ನನ್ನ ಹತ್ರ ಸಾಕಷ್ಟು ಪತ್ರಗಳನ್ನು ಬರೆದಾರ. ಶಂಕರಪ್ಪ ಬಸಪ್ಪ ತೊಂಡಿಹಾಳ್ ಇವರು ಗದಗ ಬೆಟಗೇರಿಯಿಂದ ಪತ್ರ ಬರೆದಾರ. ಅವ್ರೇನು ಹೇಳ್ತಾರ ಅಂತಂದ್ರೆ, ದಿನಾಂಕ 4ರಂದು ಸೋಮವಾರ ರಾತ್ರಿ 9:30 ನಾವು ಹಳೆ ಟ್ರಂಕು ಅನ್ನೋ ನಾಟಕ ಕೇಳಿದ್ವಿ. ಇದರಲ್ಲಿ ಮಂಜುಳಾ ಪುರಾಣಿಕ್ ಅವರು ಮನೆಯ ಸೊಸೆಯಾಗಿ ಅಜ್ಜಿ ಪಾತ್ರದಲ್ಲಿ ಜಿ ಸುರೇಖಾ ಸುರೇಶ್ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದರು. ಇವ್ರ ಮಾತು ಕೇಳುವುದಂದ್ರೆ ನಮಗೆಲ್ಲ ಬಹಳ ಖುಷಿ ಅಂಥೇಳಿ ಪತ್ರ ಬರೆದಾರ. ದಿನಾಂಕ 5ರಂದು ಮಂಗಳವಾರ ಬೆಳಿಗ್ಗೆ 9:05 ಸುರೇಖಾ ಸುರೇಶ್ ಅವರ ಸುಗಮ ಸಂಗೀತ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಇವರು ನಮಗೆ ಪತ್ರ ಬರೆದಾರ. ಜೊತೆಗೆ ಧಾರವಾಡ ಆಕಾಶವಾಣಿ ಕೇಂದ್ರದ ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳು ಅಂಥೇಳಿ ಪತ್ರ ಬರೀತಾರ. ದ್ಯಾಮ ಬೀರಬ್ಬಿ ಗ್ರಾಮದಿಂದ ದ್ಯಾಮಜ್ಜ ಇವರು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾರಂತ. ಆಕಾಶವಾಣಿಯಿಂದ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಗಳು ನಮಗಿಷ್ಟ, ಕುಂಬಾರಕಿ ಪದ ಹಾಕ್ರಿ ಅಂತ ಇವರು ಒಂದು ಬೇಡಿಕೆಯನ್ನು ಇಟ್ಟ.
0: ಕುಂಬಾರಕಿ ಈಕೆ ಕುಂಬಾರಕಿ ಅವಾಗವಾಗ ನಮ್ಮ ಜನಪದ ಸಂಗೀತ ಕಾರ್ಯಕ್ರಮದೊಳಗೆ ಅದು ಬಂದ ಬರ್ತದೆ. ಮಂಜುಳ ಹಾ,
1: ಗದಗ್ನಿಂದ ಸುರೇಶ್ ಎಸ್ ವೈಲಾಯ ಅವರು ಡಿನ್ನರ್ ಟೈಮ್ ಕಾರ್ಯಕ್ರಮ ಅವ್ರಿಗೆ ಇಷ್ಟ ಅಂತ. ಸಿದ್ದೇಶ್ವರ ಸ್ವಾಮಿ ತಲ್ಲೂರ್ ಅವರು ಪ್ರಸ್ತುತಪಡಿಸಿದ ಕೀರ್ತನೆ ಕೂಡ ಚೆನ್ನಾಗಿತ್ತು ಅಂಥೇಳಿ ಪತ್ರ ಬರೆದಾರ. ಈ ಪತ್ರ ನೋಡು, 2 ಪೋಸ್ಟ್ ಕಾರ್ಡನ್ನು ಸೇರಿಸಿ ಬರೆದಂಥ ಪತ್ರ. ನಿಂಗೆ ಗೊತ್ತಾಯ್ತು, KP ರಾಮಗುಂಡಿ, ಮೀನಾಕ್ಷಿ, ವಿನಾಯಕ್, ಶ್ರುತಿ, ಶಿವಕುಮಾರ್, ಮಾಧುರಿ ಇವರು ಬರೆದಂಥ ಪತ್ರ. ಬುಧವಾರಗಳಂದು ಪ್ರಸಾರವಾದ ಭಾವಯಾನ ಕಾರ್ಯಕ್ರಮ ಪ್ರಥಮವಾಗಿ ಆಕಾಶವಾಣಿ ಕಾರ್ಯಕ್ರಮ ಅದು ನಡೆದು ಬಂದ ದಾರಿ ತುಂಬ ಮಾಹಿತಿಪೂರ್ಣ ಆಗಿತ್ತು. 2ನೇ ಕಾರ್ಯಕ್ರಮದೊಳಗೆ ಕುಟುಂಬ ನಿರ್ವಹಣೆ ಅಂದು ಇಂದು ಈ ಕುರಿತು ಸುಂದರ ವಿಶ್ಲೇಷಣೆ ಮಾಯಾ ಹಾಗೂ ಮಂಜುಳಾ ಪುರಾಣಿಕ್ ಅವರಿಂದ ಅಭಿನಂದನಾರ್ಹರು. ಭಾವಯಾನ ಕಾರ್ಯಕ್ರಮ ಮುಂದುವರಿಲಿ ಅಂತಾರ. ವಿಶ್ವ ತಾಯಂದಿರ ದಿನದಂದು ಬಸು ಬೇವಿನ ಗಿಡದ್ ಅವರು ಪ್ರಸ್ತುತಪಡಿಸಿದ ಚಿಂತನ ಚೆನ್ನಾಗಿತ್ತು. ಬುಧವಾರ ಪ್ರಸಾರವಾದ ಗೀತ ರಾಮಾಯಣ ಒಳ್ಳೆ ಕಾರ್ಯಕ್ರಮ, ಬಹಳ ವರ್ಷಗಳ ಹಿಂದೆ ಕೇಳಿದ ನೆನಪು, ಸುಂದರ ಅನುವಾದ, ರಾಗಬದ್ಧ ಗಾಯನ ಎಲ್ಲ ಸೊಗಸಾಗಿತ್ತು. ಇದು ತಪ್ಪದೆ ಪೂರ್ಣವಾಗಿ ಪ್ರಸಾರ ಆಗಬೇಕು ಅಂದರೆ ಖಂಡಿತವಾಗಿಯೂ ಇದು ಪೂರ್ಣವಾಗಿ ಪ್ರಸಾರ ಆಗೇ ಆಗ್ತದೆ. ತಪ್ಪದ ಅವರು ಬುಧವಾರ 9:15 ಕೇಳಲಿ ಅಂತ.
0: ಇವತ್ತು 2ನೇ ಭಾಗ ಕೂಡ ಕೇಳಿರಬಹುದಲ್ಲ ಮಂಜುಳ.
1: ಮತ್ತೆ ಜನಸಾಮಾನ್ಯರಿಗಾಗಿ ವಿಜ್ಞಾನ, ವಿಜ್ಞಾನ ಅಲ್ಲ ಅದು
0: ತಂತ್ರಜ್ಞಾನ,
1: ಇದು ಬಹಳ ಪ್ರಯೋಜನಕಾರಿಯಾದ ಕಾರ್ಯಕ್ರಮ. ಪ್ರಶ್ನೆಗಳಿಗೆ ಉತ್ತರಿಸಿದವರಿಗೆ ಬಹುಮಾನ ಉಂಟೆ ಅಂತ ಕೇಳ್ಯಾರ. ಜೀವನದಲ್ಲಿ ಅನೇಕ ತಾಂತ್ರಿಕ ವಸ್ತುಗಳನ್ನು ಬಳಸ್ತಿದ್ರು, ಅವುಗಳ ಪರಿಚಯ ನಮಗಿರೋದಿಲ್ಲ. ಇದನ್ನೆಲ್ಲ ತಿಳಿಸಿಕೊಡುವಂಥ ಉತ್ತಮ ಕಾರ್ಯಕ್ರಮ. ನೆನಪಾಗಿ ಕಾಡ್ತಾವ ಹಾಡು, ಇದರಲ್ಲಿ GP ರಾಜರತ್ನಮ್ಮ ಅವರ ಕವಿತೆ ಮಡಿಕೇರಿ ಮಂಜು ತುಂಬ ಮಧುರ. ವಚನಾಮೃತ ಎಂದಿನಂತೆ ಕಾರ್ಯಕ್ರಮ ಸಾಗ್ತಾ ಇದೆ. ಸುಬೋಧ ಸಮಾಲೋಚನೆ, ಹೊಸ ವಿಚಾರಗಳ ಚಿಂತನೆ, ಚಿಂತನಕಾರಿ ಮತ್ತು ನಯನ ದೀಪ ಚೆನ್ನಾಗಿ ಬರ್ತಾ ಇದೆ. ನಿಸರ್ಗ ಜ್ಞಾನಾಮೃತ ಕೂಡ ವಾರದಿಂದ ವಾರಕ್ಕೆ ಚೆನ್ನಾಗಿ

0: ಮೂಡಿ ಬರ್ತಾ ಇದೆ ಅಂದರೆ ಇಷ್ಟೆಲ್ಲ ವಿಷಯಗಳನ್ನು ಒಂದೇ ಪತ್ರದಲ್ಲಿ ಬರೆದಂಥ ರಾಮ್ ಗುಂಡಿ ಅವರಿಗೆ ಧನ್ಯವಾದ ಹೇಳೋಣ.
1: ಈ ವಿಷಯಕ್ಕೆ ನಮ್ಮ ಎಲ್ಲ ಶ್ರೋತೃಗಳಿಗೆ ಒಂದು ರೀತಿ ಮಾದರಿ ಅಂತ ಹೇಳಬಹುದು. ಯಾಕಂತಂದ್ರೆ ಸಾಕಷ್ಟು ಪತ್ರಗಳನ್ನು ಬರೆದು ಅವರು ದಣಕೊಂಡು ನಮಗೂ ಓದಲಿಕ್ಕಾಗಲಾರದೆ ಅವ್ರಿಗೆ ಬೇಜಾರಾಗೋದಕ್ಕಿಂತ ಒಂದು ಪತ್ರದೊಳಗೆ ಎಲ್ಲ ಕಾರ್ಯಕ್ರಮಗಳ ಸಾರಾಂಶಗಳನ್ನು ಬರೆದು ತಮ್ಗೆ ಯಾಕೆ ಹೆಂಗೆ ಅನ್ನಿಸ್ತು, ಖುಷಿ ಆಯ್ತೋ ಅಥವಾ ಖುಷಿ ಆಗಲಿಲ್ಲೋ ಅನ್ನೋದನ್ನು ಒಂದ ಪತ್ರದೊಳಗೆ ಬರೆದು ಕಳಿಸಿದ್ರೆ ಮಂಜುಳ ನಮಗೂ ಖುಷಿ ಆಗ್ತದ, ಕೇಳಿದ ಅವ್ರಿಗೂ ಕೂಡ ಖುಷಿ ಆಗ್ತದಲ್ಲ.
0: ಈಗ ನೋಡು, ಅದಕ್ಕೆ ನಾನು ನಿನಗೆ ಉದಾಹರಣೆ ಹೇಳಬೇಕಂದ್ರೆ ನೋಡು, ಎಂದಿನಂತೆ ನಮ್ಮ ವಿಮಲಾಬಾಯಿ ರವಿಕುಮಾರ್ ಅವರು ಮತ್ತು ಒಂದು 15-20 ಪತ್ರಗಳನ್ನು
1: ಬರೀ ಸರಿಯಾಗಿ ಕಂಡು ಹಿಡಿದೆ. ನನ್ನ ಮನಸ್ಸಿನ ಮಾತನ್ನು ನೀನು ಹೇಳಿಬಿಟ್ಟು ನಾ ಈಗ ಅದು ಹೇಳಲಿಕ್ಕೆ ಹೊಂಟಿದ್ದೆ. 22 ಪತ್ರಗಳವ, ನಾ ಈಗ ಓದ್ಕೋತ ಕೂತಿ ಅಂದ್ರೆ ನೀನೂ ಬೈತಿದ್ದಿ, ನಮ್ಮ ಶ್ರೋತೃಗಳು ಬೈತಾರೆ.
0: ಅವರ ಪ್ರತಿ ಪತ್ರದೊಳಗೆ ಅವರು ಒಂದು ಥರ ಆಕಾಶವಾಣಿಯ ಲಾಗ್ ಬುಕ್ ಥರ ಎಲ್ಲ ಬರೀತಾರೆ. ಬೆಳಿಗ್ಗೆ ಶುರು ಆದಾಗಿನಿಂದ ಉದ್ಘೋಷಕರ ಹೆಸರು, ಕಾರ್ಯಕ್ರಮ ಯಾವುದಿತ್ತು, ಭಾಗವಹಿಸಿದವರು, ಇಷ್ಟೊಂದು ಅವಶ್ಯ ಇಲ್ಲ. ಯಾವ ಕಾರ್ಯಕ್ರಮ ನನ್ನ ಮೇಲೆ ಪ್ರಭಾವ ಬೀರ್ತು, ನಾನು ಏನು ಕಲಿತೆ ಅನ್ನೋದನ್ನು ಬರೆದ್ರೆ ಬಹಳ ಖುಷಿ.
1: ಖರೆ ಅದು
0: ಅವ್ರು ಬಹುಶಃ ಇನ್ನು ಮುಂದಿನ ದಿನದೊಳಗೆ ಅರ್ಥ ಮಾಡ್ಕೋತಾರ ಅಂತ ಅಂತೀನಿ.
1: ಈ 22 ಪತ್ರದೊಳಗೆ ಒಂದು ಅಥವಾ ಎರಡನ್ನು ಮಾತ್ರ ನಾನು ಇನ್ನು ಮುಂದೆ ಓದಿ ಹೇಳಿಬಿಡ್ತೀನಿ. ಅವರು ದಿನಾಂಕ 9 ಪ್ರಸಾರವಾದ ಬಾನುಲಿ ಭಿತ್ತಿಯಿಂದ ಅದನ್ನು ಕೇಳ್ಯಾರ. ಆಮೇಲೆ 11 ಪ್ರಸಾರವಾದ ಕಾರ್ಯಕ್ರಮ ಅದನ್ನು ಕೇಳ್ಯಾರ. ಆಮೇಲೆ ಹರ್ಷವರ್ಧನ್ ಶೀಲ್ವಂತ್ ಅಂತ ಎಲ್ಲ ಹೇಳ್ತಾರೆ ಅವರು, ಅಂದ್ರೆ ಪ್ರದೇಶ ಸಮಾಚಾರ, ಕೃಷಿ ಮಾಹಿತಿ, ಸಮಾಚಾರ ದರ್ಶನ ಅದನ್ನು ಕೂಡ ಮೆಚ್ಚಿಕೊಂಡಾರ. ಮತ್ತೊಂದು ಪತ್ರದೊಳಗೆ ದಿನಾಂಕ 30 ಅಂದ್ರೆ ಏಪ್ರಿಲ್ 30 ಪತ್ರ ಕೂಡ ನಮ್ಗೆ ಈಗ ಸಿಕ್ಕದ ಮಂಜುಳ. ಆ ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ಬರ್ದಾರೆ, ಯಾರು ಭಾಗವಹಿಸಿದ್ರು ಆ ಕಾರ್ಯಕ್ರಮದೊಳಗೆ ಅದನ್ನೆಲ್ಲ ಹೇಳಾರ. ಈ ಪ್ರಾಣಾಯಾಮದ ಮಹತ್ವವನ್ನು ತಿಳಿಸ್ಕೊಟ್ಟಂತಹ ಕಾರ್ಯಕ್ರಮ ಚೆನ್ನಾಗಾಯಿತು, ಉಪಯೋಗ ಆಯಿತು ಅಂತ ಬರ್ತಾರೆ ಬಂದಾಗ, ಅದು ನಿಜವಾಗ್ಲೂ ನಮಗೂ ಕೂಡ ಖುಷಿ ಕೊಡ್ತದೆ ಅಂತ ಹೇಳೋಣಂತ.
0: ಅವರಲ್ಲಿ ನಾವು ವಿನಂತಿ ಮಾಡಿಕೊಳ್ಳೋಣ, ಇನ್ನು ಮುಂದೆ 1 ಅಥವಾ 2 ಪತ್ರದೊಳಗೆ ನಮ್ಮ ಕಾರ್ಯಕ್ರಮವನ್ನು ಅವ್ರಿಗೆ ಇಷ್ಟ ಆಗಿದ್ದನ್ನು ಅವ್ರು ಬರೀಲಿ ಅಂತೇಳಿ.
1: ಅದ ಸಂದರ್ಭದೊಳಗೆ ಅವರ ಹೆಸರನ್ನು ಕೂಡ ಹೇಳಿಬಿಡ್ತೀನಿ ನಾನು. ಇವರು ವಿಮಲಾಬಾಯಿ, ಉಷಾಬಾಯಿ, ಮಂಜುನಾಥ್, ರವಿಕುಮಾರ್ ಶಿರ್ಸಿಯಿಂದ. ಮತ್ತು ಇನ್ನೊಂದು ಪತ್ರದಾಗ ಅದ ಅಕ್ಷರಗಳವ, ಆದ್ರೆ ಬರೆದಿದ್ದು ಆರ್ ಜಿ ದೈವಜ್ಞ ಅಂಥೇಳಿ ಬರೀತಾರೆ ಅವರು, ವಿದ್ಯಾನಗರ, ಇದು ಕೂಡ ಶಿರ್ಸಿ.
0: ಈಗ ಇದು ಅಲ್ದ ನೋಡು, ನನ್ನ ಹತ್ರ ಇನ್ನೂ 5-6 ಪತ್ರಗಳನ್ನು ಬರೆದವರು ಶ್ರೀನಿವಾಸ್ ಮುತಾಲಿಕ್ ದೇಸಾಯಿ ಅವರು. ಇವ್ರಿಗೂ ಕೂಡ ಇದೇ ಮಾತನ್ನೇ ನಾವು ಹೇಳೋಣ. ಇವರಿಗೆ 13 ಪ್ರಸಾರವಾದ ಚಿಂತನ, ಪಿ ಜಿ ಕೆಂಪಣ್ಣವರ್ ಸಲಹೆ, ಸುಬೋಧ ಸಮಾಲೋಚನೆ, ಮತ್ತು ಕವಿತಾ ಕಲಬುರ್ಗಿಯವರು ಹಾಡಿದಂಥ ಸುಗಮ ಸಂಗೀತ ಹಿಡಿಸ್ತು ಅಂತ ಬರ್ದಾರೆ. ದಿನಾಂಕ 29/4, ಇದು ಹಳೆ ಪತ್ರ, ನಮಗೆ ಈ ಕೈ ಸೇರಿದ. ಇದರಲ್ಲಿ ವೀರಣ್ಣ ರಾಜೂರ್ ಅವರ ಚಿಂತನ, ಸಲಹೆ, ಸುಬೋಧ ಸಮಾಲೋಚನೆ, ಅನಂತ್ ಕುಲಕರ್ಣಿ ಅವರು ಹಾಡಿದಂಥ ಸುಗಮ ಸಂಗೀತ ಚೆನ್ನಾಗಿತ್ತು ಅಂತಾರೆ. ದಿನಾಂಕ 11 ವಂದನಾದ ಎಲ್ಲ ಗೀತೆಗಳು, ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರ ಚಿಂತನ, ರೈತರಿಗೆ ಸಲಹೆ, ಬಸವೇಶ್ವರ ಪೀಠ ವಚನಾಮೃತ, ಈ ಕಾರ್ಯಕ್ರಮಗಳು ಹಿಡಿಸಿದ್ವು ಅಂತ. ವಿದ್ಯಾಕಲ್ಕೋಟಿ ಅವರು ಹಾಡಿದ ಸುಗಮ ಸಂಗೀತ, ಭೀಮಸೇನ್ ಜೋಶಿ ಅವರ ಶಾಸ್ತ್ರೀಯ ಗಾಯನ, ಇದು ಹಿಡಿಸ್ತು ಅಂತಾರೆ. 10 ಮೂಡಿ ಬಂದಂಥ ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ಡಾಕ್ಟರ್ ಬಸು ಬೇವಿನ ಗಿಡದ್ ಅವರ ಚಿಂತನ. ಕಥಾನಾಟಕ ಸರಣಿ ಸುನೀತಿ ಪಥ, ಇದು ಇದರಲ್ಲಿ ಯೋಗ ಅನ್ನೋ ಕಥೆ ಪ್ರಸಾರ ಆಗಿತ್ತು. ಜಯತೀರ್ಥ ಮೇವುಂಡಿ ಅವರ ಶಾಸ್ತ್ರೀಯ ಗಾಯನ, ಜಯತೀರ್ಥ ತಾಸಗಾವ್ ಅವರ ಸುಗಮ ಸಂಗೀತ, ಇದೆಲ್ಲ ಅವ್ರಿಗೆ ಇಷ್ಟ ಆಗಿದಂತ. ಮತ್ತು ಡೊಳ್ಳಿನ ಪದ ಪ್ರಸಾರ ಮಾಡಿದ್ರಿ 12, ದರೆಪ್ಪ ವೇಗಪ್ಪ ಅವರಿಂದ, ಅದು ಕೂಡ ಚೆನ್ನಾಗಿತ್ತು. ಯಮುನಾ ಬೆಳಗಲಿ ಅವರ ಸುಗಮ ಸಂಗೀತ, ಚಂದ್ರಶೇಖರ್ ರೊಟ್ಟಿಗ್ವಾಡ್ ಅವರ ಚಿಂತನ, ನಂದನದ ಎಲ್ಲ ಚಿತ್ರಗೀತೆಗಳನ್ನು ಕೇಳಿ ಸಂತೋಷ ಆಯಿತು ಅಂದರ. ಇನ್ನೊಂದು ಪತ್ರ 16 ಮೂಡಿ ಬಂದ ಗೀತಾ ಎಸ್ ಹೆಬ್ಳಿಕರ್ ಅವರ ಸುಗಮ ಸಂಗೀತ, ನಾಗೇಶ್ ನಾಯ್ಕ್ ಅವರ ಚಿಂತನ, ವಂದನಾದ ಎಲ್ಲ ಗೀತೆ, ಅರ್ಪಣಾ ನಂದನಾದ ಎಲ್ಲ ಹಾಡುಗಳು ಇಷ್ಟ ಆಗ್ಯಾವ ಅಂತ ಬರ್ತಾರೆ.
1: ತಡಿ ತಡಿ, ನೀವು ಸ್ವಲ್ಪ ಉಸಿರು ತಗೋ, ನಾನು ಹೊಡೆದೇ ಬಿಡ್ತೀನಿ. ಹಿರೇ ಸಿಂಗಿನ ಗುತ್ತಿಯ ಬಸವರಾಜ್ ಹೂಗಾರ್ ಅವರು ಬರೆದಂತಹ 3 ಪತ್ರಗಳು ನನ್ನ ಕೈಯಾಗವ. ದಿನಾಂಕ 10 ಪ್ರಸಾರವಾದ ಚಿಂತನ, ಡಾಕ್ಟರ್ ಬಸು ಬೇವಿನಗಿಡದವ್ರದ್ದು, ಮಕ್ಕಳಿಗೆ ಅಕ್ಕರತೆಯೊಂದಿಗೆ ಚೊಕ್ಕವಾದ ನೀತಿ ಸಂಸ್ಕೃತಿ ಕಲಿಸಿ ಅವರ ಶ್ರೇಯೋಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸಿ ಹಾರೈಸಿದ ತಾಯಿಯ ತ್ಯಾಗ ಸೇವೆಯನ್ನು ಉದ್ಬೋಧಕವಾದ ಉದಾಹರಣೆಗಳೊಂದಿಗೆ ಮನಮುಟ್ಟುವಂತೆ ವಿವರಿಸಿದರು ಅಂತಾರೆ. ವಚನಾಮೃತ ಕಾರ್ಯಕ್ರಮದೊಳಗ ಮೋಳಿಗೆ ಮಾರಯ್ಯನವರ ವಚನ ವಿಹಿತವಾದ ವಿಚಾರಗಳೊಂದಿಗೆ ವಿಶ್ಲೇಷಿಸಿ

0: ಕೇಳಿ ಸಂತೋಷ ಆಯಿತು ಅಂತಾರೆ. ಮತ್ತೊಂದು ಪತ್ರದೊಳಗೆ ದಿನಾಂಕ 15ರಂದು ಪ್ರಸಾರವಾದ ಡಿನ್ನರ್ ಟೈಮ್ ಬಹಳ ಉಪಯುಕ್ತವಾಗಿತ್ತು, ಪ್ರಸ್ತುತವಾಗಿತ್ತು ಅಂತಾರೆ. ಮಾಲಾ ಸಂರಾಣಿ ಕುಮಾರ್ ಅಗಡಿ ರಾಖಿ ಹಾನಗಲ್ ಅವರು, ಪಾಲಕರು ತಮ್ಮ ಮಕ್ಕಳ ಮನೋಗತವನ್ನು ಅರಿತುಕೊಂಡು ಶಿಕ್ಷಣ ಕೊಡಿಸಬೇಕು. ಅವರ ಆಸಕ್ತಿಗೆ ವಿರುದ್ಧವಾಗಿ ಶಿಕ್ಷಣದ ಒತ್ತಡ ಹೇರಿದ್ರೆ ಮುಂದೆ ಆತಂಕ ಎದುರಿಸಬೇಕಾಗ್ತದೆ ಅನ್ನೋ ಮಾತನ್ನ ಹೇಳಿದ್ರು. ದಿನಾಂಕ 16ರಂದು ಪ್ರಸಾರವಾದ ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮ ಚಿತ್ತಾಕರ್ಷಕ. ಶ್ರೀಪಾದ್ ಹೆಗಡೆಯವರು ಸಂಗೀತದೊಳಗೆ ಆಸಕ್ತಿ ವಹಿಸಿ 29 ವರ್ಷ ಸೇವೆ ಸಲ್ಲಿಸಿದ ಅನುಭವವನ್ನು ವಿವರಿಸಿದ್ರು. ಮಂಜುಳಾ ಪುರಾಣಿಕ ಅವರು ಸಂದರ್ಶನವನ್ನು ಚೆನ್ನಾಗಿ ನಡೆಸಿಕೊಟ್ರು ಅಂತ ಒಂದು ಪತ್ರದಾಗ. ಮತ್ತೊಂದು ಪತ್ರದೊಳಗೆ 13ರಂದು ಪ್ರಸಾರವಾದ ಸುಬೋಧ ಸಮಾಲೋಚನೆ, ಆತ್ಮೀಯತೆ ಅನ್ನೋ ವಿಷಯದ ಬಗ್ಗೆ ಮೌಲಿಕವಾದ ವಿಚಾರಗಳೊಂದಿಗೆ ತಿಳಿಸಿದರು. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರ ಮಾರ್ಗದರ್ಶನದೊಳಗೆ ಬೇರೆಯವರ ಬಗ್ಗೆ ಭೇದ ಕಲ್ಪಿಸದೆ ಅವರನ್ನೇ ಅನ್ಯೋನ್ಯತೆಯಿಂದಿದ್ದು ಆನಂದ ವ್ಯಕ್ತಪಡಿಸುವುದು ಆದರ್ಶ ನಡವಳಿಕೆಯ ಕ್ರಮ ಅಂತ ಹೇಳಿದರು. ಸಂದರ್ಶನ ನಡೆಸಿದ ಮಂಜುಳಾ ಪುರಾಣಿಕ ಅವರಿಗೆ ಧನ್ಯವಾದಗಳು ಅಂತಾರೆ. ಆರೋಗ್ಯ ದಂಗಳ ಕಾರ್ಯಕ್ರಮ, ಜನಸಾಮಾನ್ಯರ ಆರೋಗ್ಯದ ಸಮಸ್ಯೆ ಪರಿಹಾರ ಎನ್ನುವ ವಿಷಯದ ಕುರಿತು ಶ್ರೀಕಂಠರಾಮನಗೌಡರು ವೈದ್ಯಕೀಯ ಆಧಾರಗಳೊಂದಿಗೆ ತಿಳಿಸಿದ್ರು, ಚೆನ್ನಾಗಿತ್ತು ಅಂತಾರೆ. ಅವರಿಗೆ ಧನ್ಯವಾದ ಹೇಳೋಣ.
1: ನೋಡು, ನನ್ನ ಹತ್ರ ಕೆ ಜಯತೀರ್ಥ ಹಾಗೂ ಕೆ ಸುಧಾ ಇವರು ದಾವಣಗೆರೆಯಿಂದ ಬರೆದಂಥ ಪತ್ರ. ದಿನಾಂಕ 3ರಂದು ಹಿರಿಯ ನಾಗರಿಕರ ಸಂದರ್ಶನದೊಳಗೆ ಶ್ರೀಮತಿ ಶ್ಯಾಮಲಾ ಕುಲಕರ್ಣಿ ಅವರೊಂದಿಗೆ ನಾವು ಸಂದರ್ಶನ ಪ್ರಸಾರ ಮಾಡಿದ್ವಿ, ಚೆನ್ನಾಗಿತ್ತು. ಅವರು ಹಾಡಿದ ಗೀತೆಗಳು ಕೂಡ ಚೆನ್ನಾಗಿದ್ವು ಅಂತಾರೆ. ಈ ವಾರದ ವಚನಾಮೃತ ಕೂಡ ಅವರಿಗೆ ಇಷ್ಟ ಆತಂತೆ. ದಿನಾಂಕ 5ರಂದು ಬಿತ್ತರಿಸಿದ ಗಜಮುಖನೇ ವೆಂಕಟೇಶ್ ಕುಮಾರ್ ಅವರು ಹಾಡಿದ್ದು. ಆನೆ ಬಂತಾನೆ ಸಂಗೀತ ಕಟ್ಟಿಯವರ ಗೀತೆಗಳು ಬಹಳಷ್ಟು ಇಂಪಾಗಿದ್ವು ಅಂತಾರೆ. ಮತ್ತು ಆಕಾಶವಾಣಿಯಿಂದ ಪ್ರಸಾರವಾಗುವ ಸ್ವರಾಂಜಲಿ ಕಾರ್ಯಕ್ರಮವನ್ನು ನಾವು ತಪ್ಪದ ಕೇಳ್ತೀವಿ, ಪ್ರಸಾರಕ್ಕಾಗಿ ಧನ್ಯವಾದ ಅಂತಾರೆ. ಅವರ ಒಂದು ಪತ್ರಕ್ಕಾಗಿ ಕೂಡ ನಾವು ಧನ್ಯವಾದ ಹೇಳೋಣ.
0: ಹಾಂ ಹಾಂ, ಖಂಡಿತ ಹೌದು. ಇನ್ನು ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿಯಿಂದ ಕೆಂಪಣ್ಣ, ಶಾಂತಾ, ಸ್ನೇಹ ಮತ್ತು ಸುಧಾಕರ್ ವಾಡಪ್ಪಗೋಳ್, ಸ್ಮಿತಾ ಹನುಮಂತ್, ಅನ್ವಿತಾ, ಅರ್ಪಿತಾ ಹೊಸ್ಮನಿ ಮತ್ತು ಮನೆಯವರು ಬರೀತಾರೆ. ದಿನಾಂಕ 10ರಂದು ಪ್ರಸಾರವಾದ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಚೆನ್ನಾಗಿ ಮೂಡಿ ಬಂತು. ಮೊದಲು ಮನೆಗೊಂದು ಮರ ಊರಿಗೊಂದು ವನ ಅಂತ ಇತ್ತು. ಇವತ್ತಿನ ಸನ್ಸ್ಟ್ರೋಕ್ ಅವಧಿಯೊಳಗೆ ಮನೆಗೆ 2 ಮರ ನೆಡುವಂಗ ಮಂಜುಳಾ ಪುರಾಣಿಕ ಅವರು ಹೇಳಿದ ಮಾತು ಮೆಚ್ಚುವಂತಿತ್ತು. ದಾದಿಯರ ಬಗ್ಗೆ ಹೇಳಿದ ಮಾಹಿತಿ ಬಹಳ ಚೆನ್ನಾಗಿತ್ತು ಅಂತ ಮನೆ ಮನೆಯಲ್ಲಿ ಕಾರ್ಯಕ್ರಮ ಇಷ್ಟಪಟ್ಟಾರೆ ಇವರು. ಚಿಕ್ಕೋಡಿಯ ನಮ್ಮ ಶ್ರೋತೃಗಳು. ಮತ್ತು ಇಲ್ಲಿ ನೋಡು, ಶಂಕರಪ್ಪ ನಾರಾಯಣಪ್ಪ ಮುಳುಗುಂದ್ ಬೆಟಗೇರಿಯಿಂದ ಗದಗದಿಂದ ಬರೀತಾರೆ. 12ರಂದು ಪ್ರಸಾರವಾದ ದೊಡ್ಡಾಟ ದೇವಿಯ ಮಾತುಗಳು ಚೆನ್ನಾಗಿ ಮೂಡಿ ಬಂದವು. 13ರಂದು ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮ ರಂಗನಾಟಕದೊಳಗೆ ಮಲ್ಲಮ್ಮ ತನ್ನ ಮೈದುನರಿಗೆ ಹೆಂಗೆ ಪರಿವರ್ತನೆ ಮಾಡಿದ್ಲು ಅನ್ನೋದು ಚೆನ್ನಾಗಿ ಕೇಳಿ ಬಂತು ಅಂತಾರೆ. ತೇರ್ದಾ ತಾಲೂಕು ಕಾಲತಿಪ್ಪಿಯ ಬಾಳೇಶ್ಲಟ್ಟಿ, ಸುಜಾತಾ, ಗೀತಾ ಮತ್ತು ಸಾವಿತ್ರಿ ಇವರು ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತಾರೆ. ಬಹುಶಃ ಅವರು ಗುರುರಾಜ್ ಪಾಟೀಲ್ ಅವರ ಕಾರ್ಯಕ್ರಮದ ಬಗ್ಗೆ ಬರೀತಾರೆ. ಸವಿ ಸವಿ ನೆನಪು ಹಳೆ ಚಿತ್ರಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇವೆ ಅಂತಾರೆ. ಬಹುಶಃ ಇದು ಹಳೆಯ ಪತ್ರ ಅನ್ನಿಸ್ತದ. ಮಹಾದೇವ್ ಜಗತಾಪ್ ಇವರು ಬರೀತಾರೆ. ಡಾಕ್ಟರ್ ಚಂದ್ರಶೇಖರ್ ಕಂಬಾರರ ಅಪ್ಪ ಸೂತ್ರಧಾರ ಕೇಳೋ ರಜನಿಯವರ ಧ್ವನಿಯೊಳಗೆ ಕೇಳಿ ಆನಂದ ಪಟ್ವಿ. ಕೆ ಎಸ್ ನರಸಿಂಹಸ್ವಾಮಿಯವರ ಬಳ್ಳಿಯ ಬೆರಳಲ್ಲಿ ಹೂವೊಂದಿತ್ತು ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿದ್ವಿ. ಸ್ವರ ಸೌರಭ ಚೆನ್ನಾಗಿತ್ತು ಅಂತಾರೆ. ಯುವವಾಣಿಯಲ್ಲಿ ಕುಮಾರಿ ನಿಕಿತಾ ಅವರೊಂದಿಗೆ ನಡೆಸಿದ ಸಂದರ್ಶನ ಚೆನ್ನಾಗಿತ್ತು. ನ್ಯೂರೋ ಸೈನ್ಸ್ ಸಂಶೋಧನೆ ನಡೆಸಿರುವುದು ತಾಂತ್ರಿಕ ವಿದ್ಯಾರ್ಥಿ ಆಸಕ್ತಿ ಇಷ್ಟಪಟ್ಟಿರುವುದು ವಿಶೇಷತೆ ಅಂತ ಹೇಳ್ತಾರೆ. ಅವರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಹೇಳೋಣ ಅಂತ.
1: ನೋಡು, ಗುಂಡೂರಾವ್ ಕುಲಕರ್ಣಿ ಅವರು ಹೊಸ ಕೋಲಾರದಿಂದ ಈ ಪತ್ರ ಬರೆದಾರೆ. ಅವ್ರಿಗೆ ಆಕಾಶವಾಣಿ ನಿಲಯದಿಂದ ಪ್ರಸಾರ ಆಗುವ ಎಲ್ಲ ಕಾರ್ಯಕ್ರಮಗಳು ಸರಿಯಾಗಿರ್ತವೆ, ಚೆನ್ನಾಗಿರ್ತದೆ. ನಿಮ್ಮ ನಿಲಯದಿಂದ ಬಿತ್ತರವಾಗುವಂತಹ ಅಂದರೆ ದಿನಾಂಕ 9 ಶನಿವಾರ ಪ್ರಸಾರ ಆದಂಥ ಕಾರ್ಯಕ್ರಮಗಳು ಚೆನ್ನಾಗಿದ್ವು. 7:45 ಸಮಾಚಾರ ದರ್ಶನ, ಚಿತ್ರಗೀತೆಗಳು, ಆಮೇಲೆ ರವಿವಾರ ಬೆಳಿಗ್ಗೆ ನಯನದೀಪ ಕಾರ್ಯಕ್ರಮ, ಅದೇ ರಾತ್ರಿ ಪ್ರಸಾರವಾದ ವಿಜ್ಞಾನದ ಮುನ್ನಡೆ, ಮನೆ ಮನೆಯಲ್ಲಿ ಈ ಎಲ್ಲ ಕಾರ್ಯಕ್ರಮ ಚೆನ್ನಾಗಿದ್ವು ಅಂತ ಒಂದು ಪತ್ರ. ಇನ್ನೊಂದು ಪತ್ರದಲ್ಲಿ ದಿನಾಂಕ 10ರಂದು ರವಿವಾರ ರಾತ್ರಿ 9:15 ಸ್ವರ ಸೌರಭ ಚೆನ್ನಾಗಿತ್ತು, ಮತ್ತು 9:30 ಪ್ರಸಾರವಾದ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ಈ ಕಾರ್ಯಕ್ರಮದ ಸಂಗೀತ ಕೂಡ ಅವರಿಗೆ ಇಷ್ಟ ಆಗ್ಯದಂತ. ಎಂದಿನಂತೆ ವಚನಾಮೃತ, ಕನಕದೀಪ, ಯುವವಾಣಿ ಈ ಎಲ್ಲ ಕಾರ್ಯಕ್ರಮಗಳು ಅವರಿಗೆ ಇಷ್ಟ ಅಂತ ಬರ್ತಾರೆ.
0: ಹೌದಲ್ಲ, ನನ್ನ ಕೈಯಾಗಿ ಇನ್ನೂ 3 ಪತ್ರವ ನೋಡು. ಇದನ್ನು ಬರೆದವರು ನಮ್ಮ ಕಾಯಂ ಶ್ರೋತರು, ಹುನಗುಂದ ತಾಲೂಕು ಕೆಲೂರಿನ ಸಂಗಪ್ಪ ಹೂಗಾರ್ ಅವರು. 2207 2209 2212 ಇದು. ಇದರೊಳಗೆ ಮನುಷ್ಯ ಹೆಂಗೆ ಬದುಕಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ರು ಶಿರೀಶ್ ಜೋಶಿ ಅವರು ಚಿಂತನದೊಳಗೆ ಅಂತಾರೆ. ಮತ್ತಷ್ಟು ಚಿಂತನೆಗಳನ್ನು ಬರ್ತಾರೆ. 247ನೇ ವಚನಾಮೃತವನ್ನು ಇಷ್ಟಪಟ್ಟಾರೆ. ಸದಾಶಿವ ಪಾಟೀಲ್ ಅವರ ಸಂಗೀತ

0: ಸಂಗೀತ ಇವೆಲ್ಲವುಗಳನ್ನು ಸಂಯೋಜಿಸಿ ಪ್ರಸಾರಗೊಳಿಸಿದ ಶರಣಬಸವ ಚೋಳಿನವರ ಪ್ರಸ್ತುತಿ ಚೆನ್ನಾಗಿ ಕೇಳಿ ಬಂತು ಅಂತಾರ. ಮತ್ತೊಂದು ಪತ್ರದೊಳಗೆ ಡಾಕ್ಟರ್ ಪಿ ಜಿ ಕೆಂಪಣ್ಣವರ್ ಸುದೀರ್ಘವಾಗಿ ತಿಳಿಸಿಕೊಟ್ಟಿರುವ ಚಿಂತನ ಚೆನ್ನಾಗಿ ಕೇಳಿ ಬಂತು ಅಂತಾರ. ಆಮೇಲೆ ಗುರುರಾಜ್ ಪಾಟೀಲ್ ಅವರ ಆತ್ಮೀಯತೆಯ ಬಗೆಗಿನ ಸುಬೋಧ ಸಮಾಲೋಚನೆ ಮಂಜುಳಾ ಪುರಾಣಿಕ ಅವರು ಚೆನ್ನಾಗಿ ಪ್ರಸ್ತುತಪಡಿಸಿದರು ಅಂತಾರೆ. ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, ಎಸ್ಜಿಎಂ ಆರೋಗ್ಯ ಸಂವಾದ, ಸುಗಮ ಸಂಗೀತ, ಶಾಸ್ತ್ರೀಯ ಸಂಗೀತ ಬಾಳ ಬುದ್ಧಿ ಚೆನ್ನಾಗಿದ್ವು. ಡಾಕ್ಟರ್ ಮಂದಾಕಿನಿ ಪುರೋಹಿತ್ ಅವರ ಚಿಂತನ ಚೆನ್ನಾಗಿತ್ತು. 72ನೇ ನಿಸರ್ಗ ಜ್ಞಾನಾಮೃತ ಮನಗುಂಡಿಯ ಸ್ವಾಮೀಜಿ ಅವರು ಸವಿಸ್ತಾರವಾಗಿ ತಿಳಿಸಿಕೊಟ್ರು ಅಂತಾರೆ. ಮತ್ತೊಂದರೊಳಗೆ ಡಾಕ್ಟರ್ ಹನುಮೇಗೌಡ ಸಿ ಅವರು, ಅಂದ್ರೆ ಇದು ಬಹುಶಃ ಕನಕ ದೀಪ ಕಾರ್ಯಕ್ರಮದ ಬಗ್ಗೆ ಬರೀತಾರ ಅವರು, ಪ್ರಸ್ತುತಿ ಚೆನ್ನಾಗಿತ್ತು ಅಂತಾರೆ. ಅದಕ್ಕೂ ಕೂಡ ಅವರಿಗೆ ಧನ್ಯವಾದ ಹೇಳೋಣಂತ.
1: ನೋಡು, ಬಾಬುರಾವ್ ಕುಲಕರ್ಣಿ ಅವರು ವಿಜಯಪುರದಿಂದ ಬರೆದ ಪತ್ರ. ದಿನಾಂಕ 9ರಂದು ಶನಿವಾರ ರಾತ್ರಿ 7:00 to 7:30 ಕೃಷಿರಂಗದೊಳಗೆ ಮುಧೋಳದ MR ಮುದ್ಕವಿ ಹಾಗೂ ಅವರ ತಂಡದವರಿಂದ ಪಾರಿಜಾತ ಪ್ರಸಾರ ಮಾಡಿದ್ರಿ. ಅದರಲ್ಲಿ ನಾರದ ಸನ್ನಿವೇಶದ ಬಗೆಗಿನ ನಾಟಕ ಚೆನ್ನಾಗಿ ಮೂಡಿಬಂತು. ನಟನೆ, ಅಭಿನಯ, ಹಾಡುಗಾರಿಕೆ ಎಲ್ಲ ಇಷ್ಟ ಆದವು ಅಂತಾರೆ. ಪ್ರತಿ ಶನಿವಾರ ಇದೊಂದು ಕಾರ್ಯಕ್ರಮ ಕೃಷಿರಂಗದೊಳಗೆ ಬರ್ತಾನೆ ಇರ್ತಾವ, ಅದನ್ನು
0: ಅವರು ಕೇಳ್ತಾ ಇರಲಿ
1: ಅಂತ ಹೇಳೋಣ.
0: ಕೆ ಜಯತೀರ್ಥ ಕೆ ಸುಧಾ ಅವರು ಬರೆದಂತಹ, ದಾವಣಗೆರೆಯಿಂದ ಬರೆದಂತಹ ಪತ್ರ ಇದು. ಸುಬೋಧ ಸಮಾಲೋಚನೆ ವಿಷಯ ಅರ್ಥಪೂರ್ಣ ಆಗಿತ್ತು. ವಂದನಾದಲ್ಲಿಯ ಕೆಲವೊಂದು ಹಾಡುಗಳನ್ನು ಬರೆದಾರ ಅವರು. ನಿನ್ನನೇ ನಂಬಿದೆ ಇವೆಲ್ಲ ಸುಶ್ರಾವ್ಯವಾಗಿದ್ದು. ಕನಕ ದೀಪದೊಳಗೆ ವಾಡಪ್ಪಿಯವರು ಕನಕದಾಸರ ವ್ಯಕ್ತಿತ್ವ, ಭಕ್ತಿ ಗೀತೆಗಳ ಮುಂಡಿಗೆಗಳ ಕುರಿತು ಕೊಡುಗೆಯನ್ನು ಚೆನ್ನಾಗಿ ವಿವರಿಸಿದ್ರು. ಹಂಗನೇ ಇನ್ನೊಂದು ಕನಕದಾಸರ ಪದ್ಯವನ್ನು ಚೆನ್ನಾಗಿ ವಿಶ್ಲೇಷಿಸಿದ್ರು ಅಂತಾರೆ. ಹಲೋ ನಂದನ, ಪ್ರಾರಂಭ ಆಗಿದ್ದಕ್ಕೆ ಧನ್ಯವಾದಗಳು. ವಚನಾಮೃತ ವಂದನಾ ತಪ್ಪದೆ ಕೇಳ್ತೀವಿ ಅಂತಾರೆ. ಅವರಿಗೆ ಧನ್ಯವಾದ ಹೇಳೋಣಂತ ಹಿಂಗೆ ಪತ್ರ ಬರೀತಿರ್ಲಿ
1: ಬರಲಿ. ಆಮೇಲೆ ಇದು ಬೆಳಗಾವಿಯಿಂದ ಅರ್ಚನಾ ತೇಜಸ್ವಿನಿ ವಿಜಯಕುಮಾರ್ ಭಸ್ಮೆ ಅವರ ಪತ್ರ. ಇವರಿಗೆ ಅನ್ಮೋಲ್ ಗೀತ್ ಈ ಕಾರ್ಯಕ್ರಮ ಬಹಳ ಇಷ್ಟ ಆಗ್ತದೆ ಅಂತ. ಇದೊಂದು ಕೊನೆಯ ಪತ್ರ ಅದ ನೋಡು ನನ್ನ ಹತ್ರ. ಗೆಜ್ಜಲಗಟ್ಟಿಯಿಂದ ಶರಣಪ್ಪ ಅನ್ವಾರ್ ಅವರು ಬರೆದಂಥ ಪತ್ರ ಇದು. ಅವರಿಗೆ ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮ ಇಷ್ಟ. ಪೂಜ್ಯ ಬಸವಾನಂದ ಸ್ವಾಮಿಗಳು ಶುದ್ಧ ಉಸಿರಾಟ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚೆನ್ನಾಗಿ ತಿಳಿಸಿಕೊಟ್ರು. ಶುದ್ಧ ನೀರಿನ ಬಗ್ಗೆ, ನೀರು ಶುದ್ಧೀಕರಣದ ಬಗ್ಗೆ ಬಹಳಷ್ಟು ವಿವರಣೆಯನ್ನು ಅವರು ಕೊಟ್ಟರು. ಸುಬೋಧ ಸಮಾಲೋಚನೆ ವಿಷಯದ ಬಗ್ಗೆ 2/5/26 ಮಕ್ಕಳು ವಿನಯತೆ ಬಗ್ಗೆ, ಹಿರಿಯರ ಜೊತೆಗೆ ವಿರುದ್ಧವಾಗಿ ಮಾತಾಡಬಾರ್ದು, ತಾಳ್ಮೆಯಿಂದ ಕೇಳಿಸ್ಕೋಬೇಕು ಅನ್ನೋದು ಉತ್ತಮ ಸಂದೇಶ. ಕಾರ್ಯಕ್ರಮಕ್ಕೆ ಧನ್ಯವಾದ ಅಂದರೆ. ನೋಡಿ, ಸಾಕಷ್ಟು ಪತ್ರಗಳನ್ನು ನಾವು ಓದಿದ್ವಿ ಮಾಯಾ. ಈಗ ಕರೆಗಳನ್ನು ಸ್ವೀಕರಿಸೋಣಲ್ಲ.
0: ಹಲೋ ಹಲೋ ಹೇಳ್ರಿ, ಸ್ವಲ್ಪ ರೇಡಿಯೋ ದೂರ ಇಟ್ಟು ಮಾತಾಡ್ರಿ. ರೇಡಿಯೋ ಹಚ್ಕೊಂಡ್ಬಿಟ್ಟು. ಹಲೋ
2: ಹಲೋ ರೀ.
0: ಹಾ ಹೇಳ್ರಿ, ಯಾರು ಮಾತಾಡೋದು?
2: ಹಂಗಲ್ರಿ ಮೇಡಮ, ಉತ್ತರ ಕರ್ನಾಟಕದವ್ರ ಮಂಡ್ಯದ ಫೋನ್ ಎಬ್ಸೋದಲ್ರಲ್ಲ.
0: ನೀವು ಮೊದ್ಲು ಯಾರು ಹೇಳ್ರಿ? ನೀವು ನಿಮ್ಮ ಹೆಸರು ಹೇಳ್ರಿ.
2: ವಿಜಯ್ ಕುಮಾರ್ ಭಸ್ಮೆ.
0: ಅಲ್ಲಲ್ಲ, ನೀವು ಹೇಳ್ರಿ. ನೀವು ಅಲ್ಲ, ನೀವು ನನ್ನ ಮಾತು
2: ಕೇಳ್ತೀರಾ? ಉತ್ತರ ಕರ್ನಾಟಕ ಮಂಡ್ಯ ಕಿಮ್ಮತ್ ಇಲ್ಲ ಮೇಡಮ್.
0: ಅಲ್ಲ, ನೀವು ಮೊದ್ಲ ನೀವ್ ಯಾರ ಅಂತ ಹೇಳಿ ನಿಮ್ ಕಿಮ್ಮತ್ ಹೇಳ್ಕೊಳ್ರಿ. ನೀವ್ ಯಾವ ಊರಿಂದ ಮಾಡ್ಲಿಕ್ಕೆ ನೋಡ್ರಿ?
2: ಯಾವ ಸಾಗರ ದುರ್ವತ ನೋಡ್ರ, ಮೂರ್ನಾಲ್ಕು ಸಲ ಎಸ್ಎಂ ಹಾಕ್ರಿ
0: ನೋಡ್ರಿ. ನಿಮ್ ಹೆಸರು ಹೇಳ್ಬೇಕು, ನೀವ್ ಎಲ್ಲಿಂದ ಕರೆ ಮಾಡ್ಲಿಕ್ಕತ್ತೀರಿ ಹೇಳ್ಬೇಕು, ಆಮೇಲೆ ನಿಮ್ ವಿಷಯಗಳನ್ನ ಹೇಳ್ಬೇಕು. ನಾವು ಇಲ್ಲಿ
2: ಏನ್ ಈ ಕಡೆ ಏನ್ ಇಲ್ರಿ, ಒಟ್ಟ ಎರಡ್ ಮೂರ್ ಸಲ ನೀವು ರಿಪೀಟ್ ರಿಪೀಟ್ ಅವ್ರದ ಕಾಲ್ ತಗೋತೀರಿ ಮೇಡಮ್.
0: ಹಂಗಾಗುದಿಲ್ಲ,
1: ಒಂದ್ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಇರುವಂತ
2: ಏನ್ ಮಾಡ್ರಿ, ಅದ ಲೈನ್ ಬಂದ್ ಮಾಡ್ರಿ.
0: ಹಲೋ ಹಲೋ
3: ಹಲೋ.
0: ಹಾ ಹೇಳ್ರಿ, ಯಾರು ಮಾತಾಡೋದು?
3: ಹಲೋ ನಮಸ್ಕಾರ ರೀ.
0: ನಮಸ್ಕಾರ, ಯಾರು ಮಾತಾಡೋದು?
3: ನಾವು ಜಮಖಂಡ ತಾಲೂಕು ಸುಲಿಯಾದಿಂದ ಹುಸೇನ್ ಬಿ ಅಂತ ಮಾತಾಡೋದು.
0: ಯಾವ ಕಾರ್ಯಕ್ರಮ ಕೇಳಿದ್ರಿ ಹುಸೇನ್ ಬಿ?
3: ಹ್ಞೂನ್ರಿ, ಕಾರ್ಯಕ್ರಮ ಎಲ್ಲ ಕೇಳ್ತೀರಿ ಮೇಡಮ್.
0: ಹೇಳ್ರಿ ಲಗುನೆ, ಬಹಳ ಸಮಯ ಕಡಿಮೆ ಅದ.
3: ಹ್ಞೂನ್ರಿ ಮೇಡಮ್, ಏನಿಲ್ರಿ, ನಮಗ ಕಾರ್ಯಕ್ರಮ ಎಲ್ಲಾ ಮನ್ಸಿಗೆ ಬರ್ತಾರಿ ಮೇಡಮ್. ನಿಸರ್ಗಾಲಯ ಗುರುಗಳು ಮಾತ್ರ ಬಹಳ ಅಂದ್ರೆ ಬಹಳ ಮನ್ಸಿ ಮನಮುಡ್ತಾವ್ರಿ.
0: ಆಯ್ತು ಆಯ್ತು, ಕೇಳ್ತಾ ಇರಿ ಹಂಗಾರ. ಹಲೋ
4: ಹಲೋ
0: ಹೇಳ್ರಿ, ಯಾರು ಮಾತಾಡೋದು?
4: ಮಾತೇಶ್ ಪಾಟೀಲ್ ಮೇಡಮ್.
0: ಮಾತೇಶ್, ಯಾವ ಕಾರ್ಯಕ್ರಮ ಕೇಳಿದ್ರಿ? ಹೌದು, ಸದ್ಯಕ್ಕೆ ಪ್ರಾಯೋಜಕತ್ವ ಕೊಟ್ಟಮೇಲೆ ಮತ್ತೆ ಶುರು ಮಾಡ್ತೀವಿ. ಧನ್ಯವಾದ. ಹಲೋ
5: ಹಲೋ.
0: ಹಾ ಹೇಳ್ರಿ, ಯಾರು ಮಾತಾಡ್ತೀರಿ?
5: ನಮಸ್ಕಾರ
0: ರೀ. ನಮಸ್ಕಾರ.
5: ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ನಡೆಸಿ.

0: ಕೊಡ್ತೀರಿ. ಆದ್ರೆ ಏನೈತ್ರಿ, ಸೋಮವಾರ ದಿವಸ ರಾತ್ರಿ ಕರ್ಕೊಂಡು ಗೀತೆಲ್ರಿ, ಆ ಶ್ರೀಕಾಂತ್ ಬಡಿಗರ್ ಅಂತ ಮಾತಾಡ್ರಿ, ವಿಜಯ್ ಕುಮಾರ್ ಭಸ್ಮೆ ಬೇರೆದವ್ರು ಅವಾಗ ಧನಿ ತಗದ್ರು ಮಾತಾಡಿ ಕಾಲ್ ಮಾಡ್ತಾರೆ.
1: ಅಲ್ಲ ಈಗ
0: ಅಲ್ಲ
1: ನೀವು ಇವೆಲ್ಲ ವಿಷಯಗಳನ್ನ ಹೇಳ್ತಿರಲ್ಲ, ನಮ್ಗ ಹೆಂಗ್ ಗೊತ್ತಾಗ್ತದ? ಅದು ಹೆಂಗ್ ಅಲ್ಲ ನೀವು ಅದೆಲ್ಲ ಅರ್ಥ ಮಾಡ್ಕೋಬೇಕವ್ರು.
0: ಪೊಲೀಸ್ ಹೆಂಗಾಗಿದ್ರೆ ಸರ್ಕಾರಿ ಖಾತೆದಾಗಿದ್ರೆ
2: ಆಯ್ತು ಆಯ್ತು, ಅದನ್ನ ಅವರೇ ತಿಳ್ಕೊಬೇಕು, ನಮಗ್ ಹೇಳಿಕ್ ಆಗುದಿಲ್ಲ ಇದು.
1: ಹಲೋ ಹಲೋ
3: ಮೇಡಮ್
1: ನಮಸ್ಕಾರ, ಯಾರು ಮಾತಾಡೋದು?
3: ನಾಗೇಶ್ ನಾಳೆ ಹಳೆಹುಳಿಯಿಂದ.
1: ಹ್ಮ್ ಹೇಳ್ರಿ.
3: ಇದು ಒಂಬತ್ತು ಶನಿವಾರ 9:00 ಒಂದು ಕಾರ್ಯಕ್ರಮ ಇಟ್ಟಿದ್ರಲ್ಲ,
1: ಹ್ಮ್
3: ಅದು ಪ್ರಶ್ನೆ ಕೇಳ್ತೀರೇನ್ರಿ? ಅದಕ್ಕೆ
2: ಯಾವ ಕಾರ್ಯಕ್ರಮ? ಸಿನಿ ಕ್ವಿಜ್ ಬಗ್ಗೆ ಹೇಳಿಕತ್ತಿ.
1: ಹೌದೌದು
3: ಅದ ಪ್ರಶ್ನೆ ಕೇಳ್ತೀರೇನ್ರಿ?
2: ಹೌದೌದು.
3: ಆಯ್ತು ಹೊಡ್ತೀವ್ರಿ.
1: ಕೇಳ್ರಿ. ಹಲೋ
4: ಹಲೋ.
1: ಹಾ ಹೇಳ್ರಿ, ಯಾರು ಮಾತಾಡೋದು?
4: ನಾವು ಏನೈತಿ ನೋಡ್ರಿ, ಇಲ್ಲಿ ತುಪ್ಪಕೋಟೆ ಮಾತಾಡ್ತೇವ್ರಿ.
2: ತಮ್ಮ ಹೆಸರು?
4: ಪಂಪಾಪತಿ ಅಂತ ಹೇಳಿ.
2: ಹೇಳ್ರಿ ಪಂಪಾಪತಿ ಅವ್ರು.
4: ಮೊನ್ನೆ ಪಪ್ಪ ಬಾಬಮ್ಮ ಒಂದು ಇದು ನಾಟಕ ಹಾಕಿದ್ರಿ ಅಲ್ಲ?
1: ಹೌದು.
4: ಅಂತ ನಾಟಕ ಏನೈತಿ ನೋಡಿ, ಇನ್ನೊಂದ್ ಎರಡು ಇದ್ರ ಹಾಕಿದ್ರಿ.
2: ಅಂದ್ರೆ ಹಾಸ್ಯ ಪ್ರಧಾನ ನಾಟಕ ಬೇಕಂತೀರಿ?
4: ಹೌದು
1: ಖಂಡಿತ ಖಂಡಿತ ಪ್ರಸಾರ ಮಾಡ್ತೀವಿ. ಹಲೋ
5: ನಮಸ್ಕಾರ ರೀ ಮೇಡಮ್.
1: ನಮಸ್ಕಾರ.
5: ನಾ ಹುಬ್ಳಿ ತಾಲೂಕ್ ಬಯಕೆಯಿಂದ ಶರಣಪ್ಪ ಹಳ್ಳಿ ತಜ್ಜೆ ಅಂತ ಮಾತಾಡ್ತಾ ಇದ್ರು. ಕಾರ್ಯಕ್ರಮಗಳು ಬಹಳ ಅದ್ಭುತವಾಗಿ ಬರ್ತಾ ಇದಾವ್ರಿ. ಭಕ್ತಿ ಸಂಗೀತ ಕಾರ್ಯಕ್ರಮ ಅಂತ ಹಿಡಿದ ಸಾಯಂಕಾಲ 11:00 ನ್ಯೂಸ್ ಆಗ್ತಾರೆ, ಅಲ್ಲಿವರೆಗೂ ಒಂದೊಂದು ಕಾರ್ಯಕ್ರಮ ಬಿಡೋದಿಲ್ಲ ನಾವು. ಆದ್ರೆ ನಮ್ದು ಅಪೇಕ್ಷೆ ಏನಂತಂದ್ರೆ, ಹಿಂದಮ್ಮ ಈಗಲ್ಲ ಮೇಡಮ್ ಸುಮಾರು ಒಂದು 20 ಹೃದಯ ವೀಣೆ ಬಿಡಿದ ಒಂದು ನಾಟಕ ಹಾಕಿದ್ರಲ್ಲ, ಅದೊಂಚೂರು ಪ್ರಸಾರ ಮಾಡ್ಬೇಕಾಯ್ತು ಅಂತ.
2: ಜಯಪ್ರಕಾಶ್ ಅಬ್ಬಿಗೇರಿ ಅವರು ಬರೆದಿದ್ದು ನಾಟಕದ ಸರಣಿ ಬಂದಿತ್ತು, ಆದ್ರೆ ಅದು ನಮ್ಮ ಹತ್ರ ಈಗ ಸದ್ಯಕ್ಕೆ ಲಭ್ಯ ಇಲ್ಲ.
5: ಹೌದ್ರಿ. ಆಮೇಲೆ ಇದು ನಾವು ಆಕಾಶವಾಣಿಯಲ್ಲಿ ಸುಗಮ ಸಂಗೀತ ಪ್ರೋಗ್ರಾಮ್ ಭಾಗವಹಿಸಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಕೇಳಿ.
1: ನಾವು ಧ್ವನಿ ಪರೀಕ್ಷೆ ಅಂತ ಕರಿತೀವಲ್ಲ, ಅವಾಗ ಅರ್ಜಿ ಹಾಕೋಬೇಕು.
5: ಅದು ಹೌದ್ರಿ.
1: ಹಲೋ
6: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡೋದು?
6: ನನ್ನ ಹೆಸರು ಯಲ್ಲಪ್ಪ ಅಂತ ಮೇಡಮ್.
1: ಯಾವೂರು
6: ಮೇಡಮ್? ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿಂದ್ರೆ ಹೊನ್ನಾಳಿ ಮೇಡಮ್.
1: ಹಾ ಹೇಳ್ರಿ
6: ಮೇಡಮ್. ನಿಮ್ಮೆಲ್ಲ ಕಾರ್ಯಕ್ರಮ ಚೆನ್ನಾಗಿ ಬರ್ತದೆ ಮೇಡಮ್. ನಾಟಕ ಕೇಳಿ ನಿಮ್ಮನ್ನ.
1: ಹ್ಮ್ ಯಾವುದು
6: ನಾಟಕ ಚಲೋ ಬರ್ತಾರೆ ಮೇಡಮ್?
1: ಎಲ್ಲ ಕಾರ್ಯಕ್ರಮಗಳು ಕೇಳ್ತಾ ಇರಿ ಅಲ್ಲಪ್ಪ. ಧನ್ಯವಾದ.
6: ಹಾ ಮೇಡಮ್, ಎಲ್ಲ ಚಿತ್ರಗೀತೆಗಳು ಚಲೋ ಬರ್ತದೆ ಮೇಡಮ್. ಈಗ ಮತ್ತೆ ಹಲೋ ನಂದನ ಕ್ವಿಜ್ ಟೆಲಿ ಕ್ವಿಜ್ ಶನಿವಾರ ಮಾಡಿದ್ರೆ ಅದು ಚಲೋ ಐತೆ ಮೇಡಮ್.
2: ಕೇಳ್ರಿ ಶನಿವಾರ ದಿವಸ
1: ಕೇಳ್ರಿ ಕೇಳ್ರಿ. ಓಕೆ.
6: ಹಾ ಮೇಡಮ್.
1: ಹಲೋ
7: ಹಲೋ ನಮಸ್ಕಾರ ಮೇಡಮ್.
1: ನಮಸ್ಕಾರ, ಯಾರು ಮಾತಾಡೋದು?
7: ನಾವಿಲ್ಲಿ ಕುಗ್ನೂರ್ ತಾಲೂಕು ಕುಮಲಾಪುರದ ಕುಟ್ರೇಶ್ವರ ಅಂತ ಮೇಡಮ್ ಅವರ.
1: ಹ್ಮ್ ಹೇಳ್ರಿ.
7: ರಕ್ತರಾತ್ರಿ ನಾಟಕ ಪ್ರಸಾರ ಮಾಡ್ರಿ ಮೇಡಮ್. ಪೌರಾಣಿಕ
2: ಅದು ಎರಡು ಮೂರು ಸತಿ ನಾವು ಶೆಡ್ಯೂಲ್ ಮಾಡಿದಾಗ ಏನೋ ಒಂದು ಪ್ರಧಾನಮಂತ್ರಿಯವರ ರಿಲೇನೋ ಏನೋ ಬಂದು ಮತ್ತೆ ಕ್ಯಾನ್ಸಲ್ ಆಗಿದೆ.
1: ಖಂಡಿತ ಪ್ರಸಾರ ಮಾಡ್ತೀವಿ.
7: ಆಯ್ತು ರೀ ಮೇಡಮ್. ಅದೊಂದು ಭಾಳ ನಮಗೆ ಕೇಳಬೇಕು.
1: ಅಡ್ಡಿಲ್ಲ ಅಡ್ಡಿಲ್ಲ. ಹಲೋ
8: ಹಲೋ ರೀ.
1: ಹಾ ಯಾರು ಮಾತಾಡೋದು?
8: ನಾವು ಪಕ್ಕೀರಪ್ಪ ಕುಯ್ಯರ್ರಿ, ಬದಾಮಿ ತಾಲೂಕು ಲಕ್ಷ್ಮಾಪುರ ತಿಂದವ್ರಿ.
2: ಹೇಳ್ರಿ ಪಕ್ಕೀರಪ್ಪ ಅವ್ರ.
8: ಕಾರ್ಯಕ್ರಮ ತುಂಬಾ ಕೇಳ್ತೀವ್ರಿ ಅಕ್ಕರ. ಇದು ರೀ ಮಾನ್ಯ ಒಂದು ರೆಕಾರ್ಡ್ ಹೆಣ್ಮಕ್ಳು ಚಲೋ ಆಡಿದ್ರು ನೋಡ್ರಿ ಅಕ್ಕರ. ಮಾತು ಕೇಳ್ಬೇಕಂತೇಳಿ ಏನಾಯ್ತು ನೋಡ್ರಿ ಚಾಂದ ತಾಟಿ.
2: ಅಲ್ಲ ಅಂದ್ರೆ ಜನಪದ ಸಂಗೀತನು ಶಾಸ್ತ್ರೀಯ ಸಂಗೀತನು ಅದು ಹೇಳ್ಬೇಕು.
8: ಜನಪದ ರೀ
2: ಜನಪದ್ರೊಳಗ
1: ಬರ್ತಾವ ಮತ್ ಮತ್ ಬರ್ತಿರ್ತಾವ ಅವಾಗ ಕೇಳ್ರಿ.
8: ಹೂನ್ರಿ. ನಿಮ್ಮ ಹೆಸರು ಏನ್ರಿ ಅಕ್ಕರ?
2: ಮಂಜುಳಾ ಪುರಾಣಿಕ್ ಮಾಯಾರಾಮನ್.
8: ನಮಸ್ಕಾರ ಅಕ್ಕ. ನಾವು ನೋಡ್ರಿ ನನ್ನ ಹೆಸರು ಪಕ್ಕೀರಪ್ಪ ರೀ.
1: ಧನ್ಯವಾದ.
2: ಕೇಳ್ತೀನಿ ಪಕ್ಕೀರಪ್ಪ ಅವ್ರು.
1: ಹಲೋ
9: ಹಲೋ ನಮಸ್ಕಾರ ರೀ.
1: ನಮಸ್ಕಾರ, ಯಾರು ಮಾತಾಡೋದು?
9: ನಾವು ಬಾಳ್ಕೋ ಜಿಲ್ಲಾದವ್ರಿ, ದುಂಡಪ್ಪ ಬೋಲ್ ಅಂತ್ರಿ.
2: ಹೇಳ್ರಿ ದುಂಡಪ್ಪ.
1: ಮತ್ತಿಷ್ಟು ದಿನ ಯಾಕೆ ಕರೆ ಮಾಡಿದ್ದಿಲ್ರಿ ದುಂಡಪ್ಪ?
9: ಆದ್ರೆ ನಾವು ಚಿಂತನೆ ಮಾಡ್ಬೇಕಾಗ್ತೀರಿ.
2: ನೀವು ಮೂರು ವಿಷಯಗಳ ಮೇಲೆ ಚಿಂತನವನ್ನ ಬರೆದು ನಮ್ಗ ಕಳಿಸ್ರಿ, ಅದು ಪ್ರಸಾರಕ್ಕೆ ಯೋಗ್ಯ ಇತ್ತು ಅಂದ್ರೆ ನಾವು ನಿಮಗೆ ಕರಿತೀವಿ.
1: ಅದರೊಳಗೆ ಅಡ್ರೆಸ್ ಎಲ್ಲ ಬರ್ದಿರಿ,
2: ಫೋನ್ ನಂಬರು ಅಡ್ರೆಸ್ಸು ಎಲ್ಲ ಬರೀರಿ.
9: ನಮಗೆಲ್ಲ ಗೊತ್ತಾಯ್ತು ರೀ, ಮಾಹಿತಿ ರೀ, ಭಾರಿ ಕಟ್ಟಿ ಪಟ್ಟಿ ಚಲೋ ಗೊತ್ತದಾರಿ.
2: ಅಲ್ಲಲ್ಲ ಅದಕ್ಕೆ ನೀವು ನಿಮ್ಮ ವಿಚಾರಗಳನ್ನ ಅದನ್ನ ಚಿಂತನ ರೂಪದೊಳಗೆ ಬರೆದು ಕಳಿಸ್ರಿ.
9: ಆಯ್ತು. ನಮಸ್ಕಾರ.
2: ನಮಸ್ತೆ.
1: ಹಲೋ

0: ಹಲೋ,
1: ಹಾ ಹೇಳ್ರಿ, ಯಾರು ಮಾತಾಡೋದು?
0: ನಮಸ್ಕಾರ ಮೇಡಮ್, ನಾ ಚಿಕ್ಕೋಡಿಯಿಂದ ಕೆಂಪಣ್ಣ ವಡಪ್ಕೊಂಡು ಮಾತಾಡೋದು ಮೇಡಮ್.
1: ನಿಮ್ ಪತ್ರ ಓದಿದ್ವಲ್ಲ ಕೆಂಪಣ್ಣ.
0: ಹಾ ಓದಿದ್ರಿ ಮೇಡಮ್. ನಮ್ಗೆ ನಾಟಕಗಳ ಬೇಕಾಗಿದ್ರಿ ಮೇಡಮ್. ಒಂದಿನ ಬಿಟ್ಟು ಒಂದಿನ
2: ಹಂಗ ಒಂದಿನ ಬಿಟ್ಟು ಒಂದಿನ ಹಾಕ್ಲಿಕ್ಕೆ ಆಗುದಿಲ್ಲ. ಈಗ ಸಾಕಷ್ಟು ಸಂಖ್ಯೆಯೊಳಗೆ ನಾಟಕ ಪ್ರತಿ ಸೋಮವಾರ ರಾತ್ರಿ 9:00 ಬರ್ತದ ನಾಟಕ, ಬುಧವಾರ ರಾತ್ರಿ 10:00 to 11:00 ಬರ್ತದ, ಆಮೇಲೆ ಮಂಗಳವಾರ ದಿವಸ ಬೆಳಿಗ್ಗೆ 11:00 to 11:30 ಬರ್ತಾವ ಎರಡು ನಾಟಕಗಳು, ಭಾನುವಾರ ಬರ್ತದ, ಬೇರೆ ಬೇರೆ ದಿನ ಬರ್ತಿರ್ತದ, ನೀವು ಎಲ್ಲ ದಿನ ಕೇಳ್ರಿ.
1: ಹಲೋ ಹಲೋ ಹೇಳ್ರಿ. ಹಲೋ
3: ಹಲೋ
1: ಹಲೋ ಹಲೋ, ನೀವು ರೇಡಿಯೋ ಸ್ವಲ್ಪ ದೂರ ಇಟ್ಟ
3: ಮಾತಾಡ್ಬೇಕು.
2: ಶುಕ್ರವಾರ ರಾತ್ರಿ 10:00 ಎದ್ದದ್ದು.
3: ಸಂಗೀತ ಕಡಿಮೆ ಮಾಡಕ್ಕಿಟ್ಬಿಟ್ರಲ್ಲಿ
2: ಅಲ್ರಿ, ನೀವು ರೇಡಿಯೋ ಕೇಳ್ತಿರೇನಿ ಇಲ್ಲ
3: ಸಂಪದ ತೆಗೆದ್ರಿ.
2: ಅಲ್ರಿ, ನೀವು ರೇಡಿಯೋ ಕೇಳ್ತಿರಲಿಲ್ಲ ಅಂದೆ ನಾನು. ಪ್ರತಿದಿನ
1: ನಾವು ಕೇಳಿಲ್ಲ ಅಂದ್ರೆ ನಾವೇನ್ ಹೇಳಲಿಕ್ಕೆ ಆಗಿಲ್ಲ. ಯಾಕಂದ್ರೆ
3: ಪಂಚಾಕ್ಷರ ಗೌರ ಕಂಪನಿ ಅವರು ನಾಗಲಿಂಗ ನಾಟಕ ಆಡ್ಯಾರ, ಅದನ್ನ ಪ್ರಸಾರ ಮಾಡ್ರಿ.
2: ಆಯ್ತು ಆಯ್ತು,
3: ಒಳ್ಳೇದು.
1: ಹಲೋ ಹಲೋ,
4: ನಮಸ್ತೆ ಮೇಡಮ್.
1: ನಮಸ್ತೆ,
4: ಹಲೋ
2: ಹೇಳ್ರಿ, ಕೇಳ್ತದ?
1: ಹಲೋ,
5: ನಮಸ್ಕಾರ ಮೇಡಮ್.
1: ನಮಸ್ಕಾರ, ಯಾರು ಮಾತಾಡೋದು?
5: ನಾ ರಮೇಶ್ ಶರಣಾರತ್ರಿ, ಬಸವನ್ ಬಾಗೇವಾಡಿ ತಾಲೂಕಿಂದ ಮಾತಾಡ್ತೀನಿ.
1: ಹೇಳ್ರಿ ರಮೇಶ್.
5: ಇವತ್ತಿನ ಶುಭದ ಸಮಾಲೋಚನೆ ಒಳಗೆ ಮಕ್ಕಳ ಸ್ನೇಹಿತರ ಜೋಡಿ ನೀವು ಸ್ನೇಹ ಮಾಡ್ರಿ ಅಂತ ಹೇಳಿದ್ರಿ ಮೇಡಮ್, ಅದ ನಮಗ್ ಬಾಳ ಒಳಗಿನ ಕಣ್ಣು ತೆರಸ್ತ್ರಿ ಮೇಡಮ್. ನಾವು ಹಂಗ ಮಾಡೇವ್ರಿ, ನಾವು ಏನ್ ನೀವು ಹುಷಾರ್ ಇಲ್ಲ, ಇಬ್ರು ಕೂಡ್ಬೇಡ ನೀವು ಅಂತಿದ್ದೇವ್ರಿ ಮೇಡಮ್. ನಾವು ಅದು ನಮಗ್ ಕಣ್ಣು ತೆರೆಸದಂಗ ಆತು, ನಮ್ ಮನಸ್ನ್ಯಾಗ ನೋಡ್ಕೊಂಡ ಇವತ್ ಇದನ್ನ ಕಾರ್ಯಕ್ರಮ ಮಾಡ್ರಿ ಅನಿಸಿ ನಾವು ನಮ್ಮನ್ ನಾವು ಅರ್ತ್ಕೊಂಡೇವ್ರಿ ಮೇಡಮ್.
1: ಧನ್ಯವಾದ ರಮೇಶ್. ಹಲೋ,
3: ನಮಸ್ಕಾರ.
1: ನಮಸ್ಕಾರ, ಯಾರು ಮಾತಾಡೋದು? ನಿಮ್ ಹೆಸರು?
3: ಅರುಣ.
1: ಹೇಳ್ರಿ, ಲಗುನ ಹೇಳ್ರಿ, ಸಮಯ ಕಡಿಮೆ ಅದ.
3: ಕಾರ್ಯಕ್ರಮ ಚಲೋ ಮಾಡ್ತಾರೆ. ಹಲೋ
1: ಹೇಳ್ರಿ ಹೇಳ್ರಿ.
3: ಮಾದಾನಂದ ಸ್ವಾಮಿ ಬಂದ್ರಿ, ಅದು ಇಷ್ಟೇ ಸಂಪ್ರದಾಯ ರೀ, ಎಲ್ಲ ಪ್ರಸಾರ ಮಾಡ್ರಿ, ಸಪ್ತಾಹ ಇದಾವ್ರಿ. ಯಾವ ವಿಷಯ ಮಾದಾನಂದ ಸ್ವಾಮಿ ರೀ, ಬಹುಶಃ ಮಾಡದ.
2: ಯಾವ ಸ್ವಾಮಿ ಕೇಳ್ತಿಲ್ಲ.
3: ಮಾಧವಾನಂದ ಸ್ವಾಮಿ ರೀ.
2: ಮಾಧವಾನಂದ ಸ್ವಾಮಿ ಅಂತನ?
3: ಹಾ, ಇಂಚಿಗೇರಿ ಸಂಪ್ರದಾಯ ರೀ. ಹುಬ್ಳಿಂದ ಈಗ ಪಾಲ್ಕಿ ಬರ್ತ್ರಿ, ಸಪ್ತಾಹ.
1: ಹಾಡುಗಾರರು ನಮ್ಮ ಧ್ವನಿ ಅನುಮೋದಿತ ಕಲಾವಿದರಿದ್ರೆ ಅವ್ರು ಹಾಡಿದ್ರೆ ಪ್ರಸಾರ ಮಾಡ್ತೀವಿ. ಧನ್ಯವಾದ, ಸಮಯ ಆಗ್ತಾ ಬಂತು ಮಂಜುಳಾ. ಎಲ್ಲರಿಗೂ ಹೇಳೋಣ ನಮಸ್ಕಾರ. ನಿಮ್ಮೊಂದಿಗೆ ಪ್ರಸಾರವಾಯಿತು ಆಕಾಶವಾಣಿ ಧಾರವಾಡ. ಸಮಯ 2:00. ಇನ್ನು ಮುಂದೆ ವಾರ್ತಾ ಸಂಚಿಕೆಗಳು. ದಿಲ್ಲಿ ಕೇಂದ್ರದಿಂದ 2:30 ಪ್ರದೇಶ ಸಮಾಚಾರ.
6: ದಿಸ್ ಇಸ್ ಆಕಾಶವಾಣಿ. ಐ ಆಮ್ ಅನುಜಾ ಕುಮಾರ್ ವಿತ್ ಮಿಡ್ ಡೇ ನ್ಯೂಸ್. ದ ಹೆಡ್ಲೈನ್ಸ್. Prime Minister Narendra Modi to hold talks with his Italian counterpart Giorgia Meloni in Rome in a short while from now to boost economic cooperation. Prime Minister Modi and Giorgia Meloni outlined roadmap for India-Italy strategic partnership, highlight several economic initiatives in a joint article. DRDO completes trials of drone-launched unmanned precision-guided missile. Defence Minister terms it a strategic milestone. Supreme Court rejects petition challenging center's decision to undertake caste enumeration. Severe heat wave grips north and central India. Temperature breaches 44 degree mark at several places. And in IPL cricket, host Kolkata Knight Riders to take on Mumbai Indians at Eden Gardens. And now the news in detail. Prime Minister Narendra Modi will hold talks with his Italian counterpart Giorgia Meloni in Rome in a short while from now to discuss ways to boost India-Italy cooperation. With a focus on strengthening India-Italy relations, major pacts may be announced later in the day. Both leaders will exchange perspectives on a wide range of subjects. A series of programs will be held in Rome to mark the importance of bilateral relations between the two countries. PM Modi's visit will also focus specially on the India-Middle

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು. ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ಹಿನ್ನೆಲೆ, ರೈತರೊಂದಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾಲೋಚನೆ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಔಷಧಾಲಯಗಳ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಜೀವ ವೈವಿಧ್ಯ ಕಾಯ್ದೆಗೆ ಮರುಜೀವ ನೀಡುವಂತೆ ಅರಣ್ಯ ಸಚಿವರಿಗೆ ಪರಿಸರವಾದಿ ಅನಂತ ಹೆಗಡೆ ಆಶೀಸರ ಬಹಿರಂಗ ಪತ್ರ. ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಶಿವಮೊಗ್ಗದಲ್ಲಿ ಚಾಲನೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಈ ವರ್ಷ 800 ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆರಂಭಿಸಲು ಟೆಂಡರ್ ಪ್ರಕ್ರಿಯೆ ಪ್ರಾರಂಭಿಸುವಂತೆ ಸೂಚನೆ ನೀಡಿದ್ದಾರೆ. 15,000 ಶಿಕ್ಷಕರನ್ನು ಭರ್ತಿ ಮಾಡುವ ಕುರಿತು ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ ತಕ್ಷಣ ಸಲ್ಲಿಸಲು ನಿರ್ದೇಶನ ನೀಡಿದ್ದಾರೆ. ಕೆಪಿಎಸ್ ಶಾಲೆಯಲ್ಲಿ 1,200 ಮಕ್ಕಳಿಗೆ ಪ್ರವೇಶ ಅವಕಾಶ ಸಿಗಲಿದ್ದು, ಎಲ್ಕೆಜಿಯಿಂದ ಪಿಯುಸಿವರೆಗೆ ಒಂದೇ ಕಡೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ದೊರೆಯಲಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ 2 ವರ್ಷಗಳಲ್ಲಿ ಎಲ್ಲಾ 800 ಶಾಲೆಗಳು ಸಂಪೂರ್ಣವಾಗಿ ಸಿದ್ದವಾಗಬೇಕು ಎಂದು ಸಭೆಯಲ್ಲಿ ತಿಳಿಸಿದ್ದಾರೆ. ಈ ಬಾರಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಫಲಿತಾಂಶ ಉತ್ತಮಗೊಳ್ಳಲು ವಿಶೇಷ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು ವಿಧಿಸಿದೆ. ಸೆಪ್ಟೆಂಬರ್ ಅಂತ್ಯದವರೆಗೆ ಕಾಲಾವಕಾಶ ಕೋರಿ ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಚುನಾವಣಾ ಆಯೋಗದ ಮನವಿ ಆಲಿಸಿದ ಮುಖ್ಯ ನ್ಯಾಯಮೂರ್ತಿ ಅವರನ್ನು ಒಳಗೊಂಡ ನ್ಯಾಯಪೀಠ ಈ ಆದೇಶ ನೀಡಿದೆ. ರಾಜ್ಯ ಸರ್ಕಾರ ಮತ್ತು ರಾಜ್ಯ ಚುನಾವಣಾ ಆಯೋಗ ಸಲ್ಲಿಸಿದ 2 ಪ್ರತ್ಯೇಕ ಅರ್ಜಿಗಳಲ್ಲಿ ಸಿಬ್ಬಂದಿ, ಜನಗಣತಿ, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ

0: ಪುಷ್ಕರಣೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಂಡಳಿಯ ಪರೀಕ್ಷೆಗಳಲ್ಲಿ ನಿರತರಾಗಿದ್ದಾರೆ. ಹೀಗಾಗಿ ಜೂನ್ 30ರಿಂದ ಅನ್ವಯವಾಗುವಂತೆ ಹೆಚ್ಚುವರಿ 3 ತಿಂಗಳ ಕಾಲಾವಕಾಶ ನೀಡುವಂತೆ ಮನವಿ ಮಾಡಲಾಗಿತ್ತು. ಇದೇ ಅಂತಿಮ ಕಾಲಾವಕಾಶವಾಗಿದ್ದು ಮತ್ತಷ್ಟು ವಿಸ್ತರಣೆ ನೀಡಲಾಗುವುದಿಲ್ಲ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಜಯಮಲ್ಯ ಬಾಗ್ಚಿ ಮತ್ತು ನ್ಯಾಯಮೂರ್ತಿ ವಿಫುಲ್ ಪಾಂಚೋಲಿ ಅವರನ್ನೊಳಗೊಂಡ ಪೀಠ ಸ್ಪಷ್ಟಪಡಿಸಿದೆ. ಬಿಡದಿ ಟೌನ್ಶಿಪ್ಗೆ ರೈತರ ವಿರೋಧದ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ರೈತ ಪ್ರತಿನಿಧಿಗಳ ಜೊತೆ ಸಮಾಲೋಚನೆ ನಡೆಸಿ ಯೋಜನೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಯ ಸಾಧಕ ಬಾಧಕಗಳ ಕುರಿತಂತೆ ರೈತರಿಗೆ ಉಪಮುಖ್ಯಮಂತ್ರಿ ಮನವರಿಕೆ ಮಾಡಿದ್ದಾರೆ. ಶಾಸಕ ಬಾಲಕೃಷ್ಣ, ರೈತ ಮುಖಂಡರಾದ ರಾಜಣ್ಣ ಹೊಸೂರು ಸೇರಿದಂತೆ ಸುಮಾರು 100 ರೈತರು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ದೇಶದಲ್ಲಿ ಇ ಫಾರ್ಮಸಿ ಹಾಗೂ ಆನ್ಲೈನ್ ಮೂಲಕ ಔಷಧ ಮಾರಾಟ ವಿರೋಧಿಸಿ ಇಂದು ದೇಶವ್ಯಾಪಿ ಕರೆ ನೀಡಿರುವ ಬಂದ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಔಷಧಿ ವ್ಯಾಪಾರಿಗಳು ಔಷಧಿ ಅಂಗಡಿಗಳನ್ನು ಕೆಲಕಾಲ ಸ್ಥಗಿತಗೊಳಿಸುವ ಮೂಲಕ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಎ ಮೆಡಿಸನ್ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ಇಂದು ಕರೆ ನೀಡಿರುವ ಮೆಡಿಕೋ ಶಾಪ್ ಬಂದ್ಗೆ ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಬಂದ್ಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ನೈತಿಕ ಬೆಂಬಲ ವ್ಯಕ್ತಪಡಿಸಿ ಔಷಧಾಲಯಗಳನ್ನು ತೆರೆಯಲಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೇವಲ ನೈತಿಕ ಬೆಂಬಲ ಮಾತ್ರ ನೀಡಲಾಗಿದೆ. ವಿವಿಧ ಸಂಘಟನೆಗಳು ಕರೆ ನೀಡಿರುವ ಮೆಡಿಕಲ್ ಶಾಪ್ ಬಂದ್ಗೆ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಔಷಧಾಲಯಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯ ಪೊಲೀಸ್ ದತ್ತಾಂಶ ಕೇಂದ್ರಕ್ಕೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ಐಎಸ್ಒ ಐಇಸಿ 27001 ಪ್ರಮಾಣೀಕರಣದ ದೊರೆತಿದೆ. ಇಲಾಖೆ ಒಳಗೊಂಡ ಬಳಸಲಾಗುವ ವಿವಿಧ ಸಾಫ್ಟ್ವೇರ್ ಅಪ್ಲಿಕೇಶನ್ಗಳನ್ನು ಕಾರ್ಯಗತಗೊಳಿಸಲು ಮತ್ತು ಇಲಾಖಾ ದತ್ತಾಂಶದ ಸುರಕ್ಷಿತ ಸಂಗ್ರಹಣ, ಸಂಸ್ಕರಣೆ ಮತ್ತು ನಿರ್ವಹಣೆಗಾಗಿ ಮೀಸಲಾದ ದತ್ತಾಂಶ ಕೇಂದ್ರವನ್ನು ಕಾರ್ಯಗತಗೊಳಿಸಿದ ಮೊದಲ ಪೊಲೀಸ್ ಪಡೆಗಳಲ್ಲಿ ರಾಜ್ಯ ಪೊಲೀಸ್ ಇಲಾಖೆ ಒಂದಾಗಿದೆ. ಅಪರಾಧ ದಾಖಲೆಗಳು, ಪೊಲೀಸ್ ಐಟಿ ವ್ಯವಸ್ಥೆಗಳ ಅಪರಾಧ ಮತ್ತು ಅಪರಾಧ ಟ್ರ್ಯಾಕಿಂಗ್ ನೆಟ್ವರ್ಕ್ ಮತ್ತು ವ್ಯವಸ್ಥೆಗಳು, ಸ್ವಯಂಚಾಲಿತ ಬೆರಳಚ್ಚು ಗುರುತು ಪತ್ತೆ ಹಚ್ಚುವಿಕೆ ವಿಧಾನ, ಸೈಬರ್ ಅಪರಾಧ ಮಾಹಿತಿ ವ್ಯವಸ್ಥೆಗಳು, ಸ್ಮಾರ್ಟ್ ಇಬೀಟ್ ಸೇರಿದಂತೆ ಹಲವಾರು ಸೇವೆಗಳನ್ನು ರಾಜ್ಯ ಪೊಲೀಸ್ ಇಲಾಖೆಯ ಡೇಟಾ ಕೇಂದ್ರ ಸುರಕ್ಷಿತವಾಗಿ ನಿರ್ವಹಿಸಿದ ಹಿನ್ನೆಲೆಯಲ್ಲಿ ಈ ಪ್ರಮಾಣೀಕರಣ ನೀಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಂತಾರಾಷ್ಟೀಯ ಜೀವ ವೈವಿಧ್ಯ ದಿನಾಚರಣೆ ಸಂದರ್ಭದಲ್ಲಿ ಜೀವ ವೈವಿಧ್ಯ ಕಾಯ್ದೆಗೆ ಜೀವ ನೀಡುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಪರಿಸರವಾದಿ ವೃಕ್ಷ ಲಕ್ಷ ಆಂದೋಲನದ ಅಧ್ಯಕ್ಷ ಅನಂತ ಹೆಗಡೆ ಆಶೀಸರ 13 ಅಂಶಗಳ ಬಹಿರಂಗ ಪತ್ರ ಬರೆದಿದ್ದಾರೆ. 20 ವರ್ಷಗಳಿಂದ ಜೀವ ವೈವಿಧ್ಯ ಸಂರಕ್ಷಣಾ ಕಾಯ್ದೆ ರಾಜ್ಯದಲ್ಲಿ ಜಾರಿಯಲ್ಲಿದ್ದರೂ ಅದನ್ನು ಅನುಷ್ಠಾನ ಮಾಡಬೇಕಿರುವ ಅರಣ್ಯಾಧಿಕಾರಿಗಳು ಎಲ್ಲೂ ಈ ಕಾಯ್ದೆ ಉಲ್ಲಂಘನೆ ಪ್ರಕರಣ ದಾಖಲಿಸಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನ್ಯಾಯಾಧೀಶರು ವಕೀಲರಿಗೆ ಜೀವ ವೈವಿಧ್ಯ ಕಾನೂನಿನ ಬಗ್ಗೆ ಜೀವ ವೈವಿಧ್ಯ ಮಂಡಳಿಯೇ ಮುಂದಾಗಿ ಸಂವಹನ ನಡೆಸಬೇಕೆಂದು ಸಲಹೆ ನೀಡಿದ್ದಾರೆ. ಪಶ್ಚಿಮಘಟ್ಟದ ಅಪಾರ ಜೀವ ಸಂಕುಲ ನಾಶವಾಗುತ್ತಿದ್ದರೂ ಜೀವ ವೈವಿಧ್ಯ ಕಾಯ್ದೆಯಡಿ ರಕ್ಷಣೆ ನೀಡಲಾಗುತ್ತಿಲ್ಲ. ಗೋಮಾಳ, ಜಲಚರ, ದೇವರ ಕಾಡು, ಔಷಧಿ ಮೂಲಿಕೆಗಳು ಜೆಪಿಸಿ ಕಾರ್ಯಾಚರಣೆಗೆ ನಶಿಸಿ ಹೋಗುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯವನ್ನು ಲೂಟಿ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು ಹಾಲು, ವಿದ್ಯುತ್, ನೀರು, ಬಸ್, ಆಸ್ತಿ ತೆರಿಗೆ, ಸ್ಟಾಂಪ್ ಡ್ಯೂಟಿ, ಕಸದ ಸುಂಕ ಏರಿಕೆ ಮಾಡುವುದರ ಮೂಲಕ ಸರ್ಕಾರ ಜನರ ಜೇಬಿಗೆ ಕತ್ತರಿ ಹಾಕುತ್ತಿದೆ ಎಂದು ದೂರಿದ್ದಾರೆ. ದೇಶದಲ್ಲಿ ರೈತರ ಆತ್ಮಹತ್ಯೆ ಪ್ರಮಾಣ ಕಡಿಮೆಯಾಗುತ್ತಿದ್ದರೆ ರಾಜ್ಯದಲ್ಲಿ 22%ಕ್ಕೂ ಹೆಚ್ಚು ಆತ್ಮಹತ್ಯೆ ಪ್ರಕರಣಗಳು ಏರಿಕೆಯಾಗಿವೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಚಿರತೆಗೆ ವಿಷಪ್ರಾಶನ ಮಾಡಿಸಿ ಕೊಂದಿದ್ದ ಆರೋಪಿಯನ್ನು ಬಿಳಿಗಿರಿ ರಂಗನಾಥ ದೇವಾಲಯದ ಹುಲಿ ಸಂರಕ್ಷಿತ ಪ್ರದೇಶದ ಅಧಿಕಾರಿಗಳು ಬಂಧಿಸಿದ್ದಾರೆ. ಚಾಮರಾಜನಗರ ತಾಲೂಕಿನ ಕೊತ್ತಲವಾಡಿ ಗ್ರಾಮದ ದೊರೆಸ್ವಾಮಿ ಬಂಧಿತ ಆರೋಪಿ. ಹಸುವನ್ನು ಚಿರತೆ ಬಲಿ ಪಡೆದ ಪ್ರತೀಕಾರಕ್ಕಾಗಿ ಹಸುವಿನ ಕಳೇಬರಕ್ಕೆ ಕ್ರಿಮಿನಾಶಕ ಸಿಂಪಡಿಸಿ ಇಡಲಾಗಿತ್ತು. ಕಳೆದ 10 ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ಚಾಮರಾಜನಗರ ಪ್ರಾದೇಶಿಕ ವಲಯ ಸಿಬ್ಬಂದಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಹಾವೇರಿ ಜಿಲ್ಲೆಯ ಸಾಮಾಜಿಕ ಅರಣ್ಯ ವಿಭಾಗ ರೈತರು ಮತ್ತು ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ 1 ಲಕ್ಷಕ್ಕೂ ಅಧಿಕ ವಿವಿಧ ಜಾತಿಯ ಸಸಿಗಳನ್ನು ವಿತರಿಸಲು ಸಿದ್ದತೆ ನಡೆಸಿದೆ. ಸಾಗವಾನಿ, ಬಿದಿರು, ಮಹಾಗನಿ, ಹೆಬ್ಬೇವು, ಕರಿಬೇವು, ನಿಂಬೆ, ಶ್ರೀಗಂಧ ಸೇರಿದಂತೆ ವಿವಿಧ ಜಾತಿಯ ಸಸಿಗಳನ್ನು ಮುಂಗಾರು ಮಳೆಯ ಆರಂಭದಲ್ಲಿ ವಿತರಣೆಗೆ ಸಿದ್ದಗೊಳಿಸಲಾಗಿದ್ದು ರೈತರು ಸಸಿಗಳನ್ನು ಪಡೆದು ನಾಟಿ ಮಾಡಬಹುದು ಎಂದು ಹಾವೇರಿಯ ಸಾಮಾಜಿಕ ಅರಣ್ಯ ವಿಭಾಗ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಚಂದ್ರಶೇಖರ ಗೌಡ ಪಾಟೀಲ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
4: ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ವ್ಯಾಪ್ತಿಯಲ್ಲಿ ಒಟ್ಟು 1 ಲಕ್ಷ ಸಸಿಗಳನ್ನು ಸಾರ್ವಜನಿಕ ವಿತರಣೆಗಾಗಿ ಬೆಳೆಸಲಾಗಿದೆ. ಇದರಲ್ಲಿ ಸಾಗವಾನಿ, ಮಹಾಗನಿ, ಬಿದಿರು, ಹೆಬ್ಬೇವು, ಸಿಲ್ವರ್, ಶ್ರೀಗಂಧ, ನಿಂಬೆ, ನುಗ್ಗೆ, ಕರಿಬೇವು ಇತ್ಯಾದಿ ಜಾತಿಯ ಸಸಿಗಳು ಲಭ್ಯವಿರುತ್ತವೆ. ಚಿಕ್ಕ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 3 ರೂಪಾಯಿ, ದೊಡ್ಡ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 6 ರೂಪಾಯಿ ರಿಯಾಯಿತಿ ದರದಂತೆ ಸಸಿಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗುತ್ತಿದೆ.
0: ಕೃಷಿ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮಟ್ಟದಲ್ಲಿ ನಡೆದ ಕಾರ್ಯಾಗಾರದಲ್ಲಿ ದಾವಣಗೆರೆ ಜಿಲ್ಲೆ ಪ್ರಥಮ ಸ್ಥಾನ ಗಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು. ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ಹಿನ್ನೆಲೆ ರೈತರೊಂದಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾಲೋಚನೆ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಔಷಧಾಲಯಗಳ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಜೀವ ವೈವಿಧ್ಯ ಕಾಯ್ದೆಗೆ ಮರುಜೀವ ನೀಡುವಂತೆ ಅರಣ್ಯ ಸಚಿವರಿಗೆ ಪರಿಸರವಾದಿ ಅನಂತ ಹೆಗಡೆ ಆಶೀಸರ ಬಹಿರಂಗ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
5: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಹೊಸ ಹಾಡು.

0: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ.
1: ನಿಸರ್ಗ ಜ್ಞಾನಾಮೃತ.
2: ಟಾಮ್ ಅಂಡ್ ಜೆರಿ ಚಿತ್ರದ ಗೀತೆ ಇದು. ಕಾಯಕಿ ಶ್ವೇತಾ ಮೋಹನ್.

ಹೊಸ ಹಾಡು ಇದುವರೆಗೆ ಕೇಳಿದಿರಿ. ನಮ್ಮ ನಿಲಯದ ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ರಸವಾರ್ತೆ, 6:50 ಕೃಷಿರಂಗದಲ್ಲಿ ಮಾವು ಬೆಳೆಗಾರರ ಜೀವಾಳ. ಈ ಬಗ್ಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರು ರಾಜೇಂದ್ರ ಪೋದ್ದಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ಜಗಜೀತ್ ಸಿಂಗ್ ಅವರು ಹಾಡಿರುವ ಗಜಲ್ 7:45, 8:00 ಮಹಿಳಾವಾಣಿ. ಲೇಖಕಿ ಬರಹಗಾರ್ತಿ ಮಧುರಾ ಕರ್ಣಂ ಅವರೊಂದಿಗೆ ಸಂದರ್ಶನ. 8:30 ಪುಷ್ಪಹಾರ್. 9:15 ಪ್ರಚಲಿತ ವಿದ್ಯಮಾನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿಯೇ ಕ್ರೀಡಾಲೋಕ ಕೇಳಿಬರುತ್ತದೆ. 10:00 ರಂಗನಾಟಕ ಮುಡಿಯೇರದ ಮಲ್ಲಿಗೆ, ರಚನೆ LR ಬೂದಿಹಾಳ್, ನಿರ್ದೇಶನ ಗದಿಗೆಯ ವಿ ಹಿರೇಮಠ್, ಪ್ರಸ್ತುತಿ ಹುಬ್ಬಳ್ಳಿಯ ವಿದ್ಯಾನಗರದ ಜೀವಿ ಕಲಾಬಳಗದ ಸದಸ್ಯರು. ಇವಿಷ್ಟು ನಮ್ಮ ನಿಲಯದ ಸಂಜೆಯ ಪ್ರಸಾರದ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ, ಸಮಯ ಸರಿಯಾಗಿ 3:02. ಇಲ್ಲಿಗೆ ನಮ್ಮ ನಿಲಯದ ಮುಖ್ಯ ಪ್ರಸಾರ, ಅಂದರೆ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಈ ಪ್ರಸಾರ ಮುಕ್ತಾಯವಾಗುತ್ತದೆ. FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತೀಯ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಮಸ್ಕಾರ.

0: ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು, ಇಲ್ಲವೆ 765 ಕಿಲೋಹರ್ಟ್ಸ್, ಎಫ್ಎಂ 103 MHz ಕಂಪನಾಂಕ ಹಾಗೂ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ವೇಳೆ 5:30:40. ನಾನು ನಿಮ್ಮ ಬಾನುಲಿ ಗೆಳತಿ ಚೇತನಾ ಸುಬ್ಬಯ್ಯ ಮಾಡುವ ನಮಸ್ಕಾರಗಳು. ಟೀ ಟೈಮ್ ಚಿತ್ರಗೀತೆಗಳು ಇದೀಗ.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
2: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನುಗುಂಡಿ ಧಾರವಾಡ.
3: ನಿಸರ್ಗ ಜ್ಞಾನಾಮೃತ.
0: ಯುವರತ್ನ ಚಿತ್ರದ ಗೀತೆ ಇದು. ಹಾಡಿದ್ದಾರೆ ಅರ್ಮಾನ್ ಮಲಿಕ್ ಹಾಗೂ ಶ್ರೇಯಾ ಘೋಷಾಲ್.

0: ಬಿಸಿಲ ಧಗೆಯಿಂದ ತಪ್ಪಿಸಿಕೊಳ್ಳಲು ಸರಳ ಉಪಾಯಗಳು.
1: ಬಿಸಿಲಿಗೆ ಬಾಡಿದ ಹೂವಂತೆ
0: ದೇಹವನ್ನು ತಂಪಾಗಿ ಇಡಲು ಕಲ್ಲಂಗಡಿ, ಸೌತೆಕಾಯಿ, ಎಳನೀರು, ಮಜ್ಜಿಗೆ, ನಿಂಬೆ ಪಾನಕ, ಹೀಗೆ ನೀರಿನಂಶ ಹೆಚ್ಚಿರುವ ಆಹಾರ ಸೇವಿಸಿ. ಕರಿದ ಮಸಾಲೆಯುಕ್ತ ಆಹಾರ ಕಡಿಮೆ ಮಾಡಿ. ಋತುಮಾನಕ್ಕೆ ತಕ್ಕಂತೆ ಸಿಗುವ ತಾಜಾ ಹಣ್ಣುಗಳು, ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ. ಅತಿಯಾದ ಕೆಫಿನ್ ಸೇವನೆ ತಪ್ಪಿಸಿ. ದಿನಕ್ಕೆ 3-4 ಲೀಟರ್ ನೀರು ಕುಡಿಯುವುದು ಅತ್ಯಗತ್ಯ. ಸಡಿಲವಾದ ಹತ್ತಿಯ ಬಟ್ಟೆಗಳನ್ನೇ ಧರಿಸಿ. ಬಿಸಿಲ ಧಗೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ.

0: ಆತ್ಮೀಯ ಕೇಳುಗರೆ,
1: ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ
0: ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ವಿಜ್ ನಂದನಾ.
1: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.

0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ. ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
1: ಸಿನಿಮಾ ಟಾಕಿ ಸಿನಿಮಾ ಜಗದ ಜನರಂಜನೀಯ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.

ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800309-0309. ಟೇಕ್ ಕೇರ್.

ನಿಮ್ಮ ಸಿಹಿಯಾದ ಚಹಾದೊಂದಿಗೆ ನಮ್ಮ ಸವಿಯಾದ ಹಾಡುಗಳನ್ನು ಇದುವರೆಗೆ ಟೀ ಟೈಮ್ ಚಿತ್ರಗೀತೆಗಳಲ್ಲಿ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ವೇಳೆ 6:38. ಪ್ರಕಟಣೆಗಳು ಇದೀಗ.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
3: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
4: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
5: ಪ್ರಕಟಣೆಗಳು. ಶ್ರೀ ಶಾರದಾದೇವಿ ಅಂಧರ ವಸತಿ ಶಾಲೆಯ ಪ್ರಕಟಣೆ ಇದಾಗಿದೆ. ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ 2026-27 ಸಾಲಿಗೆ ಅಂಧ ವಿದ್ಯಾರ್ಥಿಗಳ ಪ್ರವೇಶ ಪಡೆಯಲು ವಯೋಮಿತಿ 5ರಿಂದ 10 ವರ್ಷದ ಒಳಗಡೆ ಇರಬೇಕು. ಜಾತಿ ಮತಗಳ ಭೇದ ಇರುವುದಿಲ್ಲ. ಅಭ್ಯರ್ಥಿಯು ದೃಷ್ಟಿಹೀನನಾಗಿರಬೇಕು. ಊಟ ವಸತಿಯೊಡನೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ನೀಡಲಾಗುವುದು. ಕಂಪ್ಯೂಟರ್ ಶಿಕ್ಷಣ, ಸಂಗೀತ, ತಬಲ, ನೃತ್ಯ, ಯಕ್ಷಗಾನ ಕ್ರೀಡೆಗಳಲ್ಲಿ ತರಬೇತಿಯನ್ನು ನೀಡಲಾಗುವುದು. ಹೈನುಗಾರಿಕೆ, ತೋಟಗಾರಿಕೆಯಲ್ಲೂ ಸಹ ತರಬೇತಿಯನ್ನು ಕೊಡಲಾಗುವುದು. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುವುದು. ಪ್ರವೇಶ ಪಡೆಯಲು ಕೊನೆಯ ದಿನಾಂಕ 30/6/2026. ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರ, ಪರಮಹಂಸನಗರ, ಅನುಪಿನಕಟ್ಟೆ, ಗೋಪಾಳ, ಶಿವಮೊಗ್ಗ 577-2005, ದೂರವಾಣಿ ಸಂಖ್ಯೆ 222-0020 ಇಲ್ಲವೇ 221986 ಕರೆ ಮಾಡಬಹುದು. ಜೆಎಸ್ಎಸ್ ವಿಶೇಷಚೇತನರ ಪಾಲಿಟೆಕ್ನಿಕ್ ಪತ್ರಿಕಾ ಪ್ರಕಟಣೆ ಇದಾಗಿದ್ದು, 2026-27 ಸಾಲಿನಲ್ಲಿ 3 ವರ್ಷಗಳ ಅವಧಿಯ ಡಿಪ್ಲೊಮಾ ಕೋರ್ಸ್ಗಳ ಪ್ರವೇಶಕ್ಕೆ ವಿಶೇಷಚೇತನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅನುದಾನಿತ ಕೋರ್ಸ್ಗಳು ಆರ್ಕಿಟೆಕ್ಚರ್, ಅಸಿಸ್ಟೆಂಟ್ಶಿಪ್, ಕಮರ್ಷಿಯಲ್ ಪ್ರಾಕ್ಟೀಸ್, ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್. ಅನುದಾನರಹಿತ ಕೋರ್ಸ್ಗಳು ಜ್ಯುವೆಲರಿ ಡಿಸೈನ್ ಮತ್ತು ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಅಪರಲ್ ಡಿಸೈನ್ ಮತ್ತು ಫ್ಯಾಬ್ರಿಕೇಷನ್ ಟೆಕ್ನಾಲಜಿ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ ಟೆಕ್ನಾಲಜಿ. ಪ್ರವೇಶ ಅರ್ಹತೆಗೆ SSLC ಇಲ್ಲವೇ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರುವವರು ಹಾಗೂ ಅಂಗವೈಕಲ್ಯತೆಯ ಲಕ್ಷಣಗಳನ್ನು ಹೊಂದಿರಬೇಕು. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಬಹುದಾದ ಸಂಖ್ಯೆ 9844464493.

ಏಳು. ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ, ವೇಳೆ 6:05 ದಿಲ್ಲಿ ಕೇಂದ್ರದಿಂದ ಇದೀಗ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: Will continue over northwest and central India during the week. In IPL cricket, host Kolkata Knight Riders will take on Mumbai Indians at the iconic Eden Gardens this evening. The match will begin at 7:30 p.m. Yesterday, Rajasthan Royals defeated Lucknow Super Giants by 7 wickets in Jaipur, keeping their playoff hopes alive. And that is the end of this news bulletin.
1: ತರಂಗಾಂತರ 392.16 ಮೀಟರ್ಗಳು ಇಲ್ಲವೆ 765 kHz ಎಫ್ಎಂ 103 MHz ಕಂಪನಾಂಕ ಹಾಗೂ ಡಿಜಿಟಲ್ ಪ್ರಸಾರ 756 kHz ತರಂಗಾಂತರಗಳಲ್ಲಿ ಇದು ಆಕಾಶವಾಣಿ ಧಾರವಾಡ ಕೇಂದ್ರ. ಕರ್ಣಬಂಧುಗಳೇ, ನಿಲಯದಿಂದ ಬಿತ್ತರವಾಗುವ ಈ ಸಂಜೆ ಹಾಗೂ ನಾಳೆಯ ಕಾರ್ಯಕ್ರಮ ವಿವರಣೆಯನ್ನು ಕೇಳೋಣ. ಈ ಸಂಜೆ 6:30 ರಸವಾರ್ತೆ, 6:51

0: ತರಂಗಾಂತರ 392.16 ಮೀಟರ್ಗಳು ಇಲ್ಲವೇ 765 ಕಿಲೋಹರ್ಟ್ಸ್, FM 103 MHz ಕಂಪನಾಂಕ ಹಾಗೂ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಇದು ಆಕಾಶವಾಣಿ ಧಾರವಾಡ ಕೇಂದ್ರ. ಕರ್ಣಬಂಧುಗಳೇ, ನಿಲಯದಿಂದ ಬಿತ್ತರವಾಗುವ ಈ ಸಂಜೆ ಹಾಗೂ ನಾಳೆಯ ಕಾರ್ಯಕ್ರಮ ವಿವರಣೆಯನ್ನು ಕೇಳೋಣ. ಈ ಸಂಜೆ 6:30 ರಸವಾರ್ತೆ, 6:51 ಕೃಷಿರಂಗದಲ್ಲಿ ಮಾವು ಬೆಳೆಗಾರರ ಜೀವಾಳ. ಈ ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಮಾವು ಬಳಗದ ಗೌರವ ಅಧ್ಯಕ್ಷರಾದ ಡಾಕ್ಟರ್ ರಾಜೇಂದ್ರ ಪೊದ್ದಾರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ಜನಪದ ಸಂಗೀತದಲ್ಲಿ ನಾವಲ್ಗಿಯ ಸಿದ್ದಪ್ಪ ಸಂಗಪ್ಪ ಕಂಚು ಮತ್ತು ಸಂಗಡಿಗಳಿಂದ ಕಣಿವಾದನ ಕೇಳುತ್ತೀರಿ. 7:45 ಜಗಜೀತ್ ಸಿಂಗ್ ಅವರು ಹಾಡಿದ ಗಜಲ್. 8:00 ಮಹಿಳಾ ವಾಣಿಯಲ್ಲಿ ಭಾವಗೀತೆ. ನಂತರ ಲೇಖಕಿ ಬರಹಗಾರ್ತಿ ಮಧುರಾ ಕರ್ಣಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. 8:30 ಪುಷ್ಪಹಾರ್. 9:15 ಪ್ರಚಲಿತ ವಿದ್ಯಮಾನ ಬೆಂಗಳೂರು ಕೇಂದ್ರದಿಂದ ಕೇಳುತ್ತೀರಿ. 9:30 ಕ್ರೀಡಾಲೋಕದಲ್ಲಿ ರಾಜ್ಯಮಟ್ಟದ ಹಿರಿಯ ಈಜು ಚಾಂಪಿಯನ್ಶಿಪ್ 2026 ಬಾನುಲಿ ವರದಿ. 10:00 ರಂಗನಾಟಕ ಮುಡಿಯೇರದ ಮಲ್ಲಿಗೆ, ರಚನೆ ಎಲ್ಆರ್ ಬುದಿಹಾಳ್, ನಿರ್ದೇಶನ ಗದಿಗಯ್ಯ ವಿ ಹಿರೇಮಠ್, ಪ್ರಸ್ತುತಿ ಹುಬ್ಬಳ್ಳಿಯ ವಿದ್ಯಾನಗರದ ಜೀವಿ ಕಲಾಬಳಗದ ಸದಸ್ಯರು.
1: ನಲ್ಮೆಯ ಕೇಳುಗರೇ,

0: ಬಿಸಿಲ ಧಗೆಯಿಂದ ತಪ್ಪಿಸಿಕೊಳ್ಳಲು ಸರಳ ಉಪಾಯಗಳು.
1: ಬಿಸಿಲಿಗೆ ಬಾಡಿದ ಹೂವಂತೆ
0: ದೇಹವನ್ನು ತಂಪಾಗಿ ಇಡಲು ಕಲ್ಲಂಗಡಿ, ಸೌತೆಕಾಯಿ, ಎಳನೀರು, ಮಜ್ಜಿಗೆ, ನಿಂಬೆ ಪಾನಕ ಹೀಗೆ ನೀರಿನಂಶ ಹೆಚ್ಚಿರುವ ಆಹಾರ ಸೇವಿಸಿ. ಕರಿದ ಮಸಾಲೆಯುಕ್ತ ಆಹಾರ ಕಡಿಮೆ ಮಾಡಿ. ಋತುಮಾನಕ್ಕೆ ತಕ್ಕಂತೆ ಸಿಗುವ ತಾಜಾ ಹಣ್ಣುಗಳು, ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ. ಅತಿಯಾದ ಕೆಫಿನ್ ಸೇವನೆ ತಪ್ಪಿಸಿ. ದಿನಕ್ಕೆ 3-4 ಲೀಟರ್ ನೀರು ಕುಡಿಯುವುದು ಅತ್ಯಗತ್ಯ. ಸಡಿಲವಾದ ಹತ್ತಿಯ ಬಟ್ಟೆಗಳನ್ನೇ ಧರಿಸಿ. ಬಿಸಿಲ ಧಗೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ.
2: ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್.
3: ಕನ್ನಡವಂದಗಳೇ, ನಾಳೆ ಗುರುವಾರ 21/5/2026 ಬಿತ್ತರವಾಗುವ ಕಾರ್ಯಕ್ರಮಗಳು. ನಾಳೆ ಬೆಳಿಗ್ಗೆ 6:05 ವಂದನ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:25 ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮ, ಭಾಗವಹಿಸುವ ತಜ್ಞರು ಮನಗುಂಡಿಯ ಶ್ರೀ ಗುರು ಬಸವ ಮಹಾಮನಿಯ ಶ್ರೀ ಬಸವಾನಂದ ಸ್ವಾಮಿಗಳು. ಕಾರ್ಯಕ್ರಮ ನಿರೂಪಣೆ ಜಿ ಸುರೇಖಾ ಸುರೇಶ್. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನಿ ಮನಗುಂಡಿ. 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ. ಕಾರ್ಯಕ್ರಮದ ಪ್ರಸ್ತುತಿ ಮಾಯಾರಾಮನ್. ಪ್ರಾಯೋಜಕರು KLSVDIT ಹಳಿಯಾಳ. 7:15 ಹಾಗೂ ಮಧ್ಯಾಹ್ನ 2:40 ಭಾವಯಾನ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯದಂಗಳ. ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರ ಆರೋಗ್ಯ, ಚಿಕಿತ್ಸೆ ವಿಧಾನ ಹಾಗೂ ಚಿಕಿತ್ಸಾ ವೆಚ್ಚ ಈ ವಿಷಯದ ಕುರಿತು ಡಾಕ್ಟರ್ ಶ್ರೀಕಂಠ ರಾಮನ್ಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಪ್ರಾಯೋಜಕರು ಎಸ್ಆರ್ ರಾಮನ್ಗೌಡರ ಆಸ್ಪತ್ರೆ, ಮಾಳಾಪುರ ರಸ್ತೆ, ಧಾರವಾಡ. 8:45 ಶರಣರು ಕಟ್ಟಿದ ದೇಹವೆಂಬ ದೇವಾಲಯ ಮಾತನಾಡುತ್ತಾರೆ ಡಾಕ್ಟರ್ ಜಿನದತ್ತ ಹಡಗಲಿ. 9:05 ಗೌರಿ ಪರಮೇಶ್ವರ್ ಸಿದ್ದಿ ಅವರಿಂದ ಸುಗಮ ಸಂಗೀತ. 9:15 ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕನಕದೀಪ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್ ಹಾಗೂ ಜಿ ಸುರೇಖಾ

0: ಸುರೇಶ್ ಪ್ರಾಯೋಜಕರು ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ 9:30 ಹೆಲೋ ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ 10:30 ವಿವಿಧ ಕಲಾವಿದರು ಹಾಡಿದ ಭಾವಗೀತೆಗಳು 10:45 ಜನಪದ ಸಂಗೀತದಲ್ಲಿ ಬಬಲೇಶ್ವರದ ಬಂಗಾರವ್ವ ರಾಮಚಂದ್ರಪ್ಪ ಶಾಹಿರ್ ಮತ್ತು ಸಂಗಡಿಗಳಿಂದ ಗೀಗೀಪದ ನಂತರ ಕಲಘಟಗಿ ತಾಲೂಕಿನ ಭೋಗೇನಾಗರ ಕೊಪ್ಪದ ಫಕೀರವ್ವ ನಾಗಪ್ಪ ಉಳ್ಳಾಗಡ್ಡಿ ಮತ್ತು ಸಂಗಡಿಗಳಿಂದ ಸಂಪ್ರದಾಯದ ಪದ ಗೋವನಕೊಪ್ಪದ ಬಸಪ್ಪ ಮುದುಕಪ್ಪ ಮಾದರ್ ಮತ್ತು ಸಂಗಡಿಗಳಿಂದ ಸಂಪ್ರದಾನಿ ವಾದನ ಕೇಳುತ್ತೀರಿ. 11:00 ಕೇಳು ಗೆಳತಿ ನೇರ ಫೋನಿನ್ ಕಾರ್ಯಕ್ರಮ 11:30 ಫಯಾಜ್ ಖಾನ್ ಅವರ ಗಾಯನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ ಸಮಾಜ ಸೇವೆ ಹಾಗೂ ಮಹಿಳೆಯರ ಕುಟುಂಬ ಜೀವನ ಮತ್ತು ವೃತ್ತಿಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು ಈ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುತ್ತಾರೆ ಸಾಹಿತಿಗಳಾದ ಸಹ್ಯಾದ್ರಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 11:00 ಕೇಂದ್ರ ಸರ್ಕಾರದ ಅಭಿವೃದ್ಧಿ ಚಟುವಟಿಕೆಗಳ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪಿಎಂ ಆತ್ಮನಿರ್ಭರ್ ಯೋಜನೆಯ ಮಾಹಿತಿಯನ್ನು ನೀಡುತ್ತಾರೆ ದೊಡ್ಡಹುಂಡಿ ರಾಜಣ್ಣ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 11:20 ಅಥಣಿ ತಾಲೂಕಿನ ಕೋಹಳ್ಳಿಯ ಬಾಬಣ್ಣ ಹೊನ್ನಪ್ಪ ಬೇವಿನಗಡದ್ ಮತ್ತು ಸಂಗಡಿಗಳಿಂದ ರಿವಾಯತ್ ಪದ. 11:30 ಹೆಲೋ ಅಭಿಲಾಷ ನೇರ ಫೋನಿನ್ ಕಾರ್ಯಕ್ರಮ. ಇನ್ನು ಸಂಜೆಯಲ್ಲಿ 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿರಂಗದಲ್ಲಿ ಕಲಘಟಗಿ ತಾಲೂಕಿನ ಬೀರವಳ್ಳಿ ಗ್ರಾಮದ ಸಾವಯವ ಕೃಷಿಕ ಮಲ್ಲಪ್ಪ ತಿಪ್ಪಣ್ಣ ಹೊನ್ನಿಹಳ್ಳಿ ಅವರೊಡನೆ ಸಂದರ್ಶನ, ಇವರೊಂದಿಗೆ ಕುಮಾರ್ ಅಗಡಿ. ಜನಪದ ಸಂಗೀತದಲ್ಲಿ ಹುಬ್ಬಳ್ಳಿ ತಾಲೂಕಿನ ಸುಳ್ಳದ ದೇವಪ್ಪ ಮಲ್ಲಪ್ಪ ಹದ್ದಣ್ಣವರ್ ಮತ್ತು ಸಂಗಡಿಗಳಿಂದ ದೊಡ್ಡಾಟದ ಪದ. 7:45 ಸುಧೀರ್ ಫಡ್ಕೆ ಅವರಿಂದ ಮರಾಠಿ ಹಾಡುಗಳು. 8:00 ಯುವವಾಣಿಯಲ್ಲಿ ಹುಬ್ಬಳ್ಳಿಯ ಸರ್ಕಾರಿ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 8:30 ಪುಷ್ಪಹಾರ್, 9:15 ಸ್ಪಾಟ್ಲೈಟ್, 9:30 ಕನ್ನಡ ಭಾರತಿಯಲ್ಲಿ ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ ಹಿರಿಯ ಸಾಹಿತಿ ಜನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮದ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ನಾಳೆಯ ಕನ್ನಡ ಭಾರತಿ ಧಾರವಾಡ ಕೇಂದ್ರದ ಕೊಡುಗೆ. ಈ ಕಾರ್ಯಕ್ರಮವನ್ನು ಬೆಂಗಳೂರು ಕೇಂದ್ರದಿಂದ ಕೇಳುತ್ತೀರಿ. 10:00 ಡಾಕ್ಟರ್ ಅಶೋಕ್ ಹುಗ್ಗಣ್ಣವರ್ ಅವರ ಗಾಯನವಿದೆ. 10:30 ಹಳೆಯ ಕನ್ನಡ ಚಿತ್ರಗೀತೆಗಳು. ಇದುವರೆಗೆ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಪ್ರಿಯ ಕೇಳುಗರೇ, ಆಕಾಶವಾಣಿಗೆ 90ರ ಹರೆಯ

0: ಖ್ಯಾತ ಜನಪದ ತಜ್ಞ ಡಾಕ್ಟರ್ ಬಸವರಾಜ ಜಗಜಂಪಿ.
1: ನಮ್ಮ ಹೆಮ್ಮೆಯ ಆಕಾಶವಾಣಿಗೆ ಭರ್ತಿ 90. AIR ಎಂದೇ ಜನಮನದಲ್ಲಿ ಆಳವಾದ, ಅಷ್ಟೇ ಗಟ್ಟಿಯಾದ ಸ್ಥಾನ ಪಡೆದಿರುವ ಆಲ್ ಇಂಡಿಯಾ ರೇಡಿಯೋ ಸಂಸ್ಥೆಗೆ ಇದೀಗ ಭರ್ತಿ 90 ಸಂಭ್ರಮ. ಈ 90 ವರ್ಷಗಳಲ್ಲಿ ಅಸಂಖ್ಯ ಮೈಲುಗಲ್ಲುಗಳನ್ನು ನಿರ್ಮಿಸಿದ ಆಕಾಶವಾಣಿ ಸಾಂಸ್ಕೃತಿಕ ಕ್ಷೇತ್ರದ ದಿಗ್ಗಜರ ಧ್ವನಿ ಮುದ್ರಣದ ಸುರುಳಿಗಳನ್ನು ತನ್ನ ಖಜಾನೆಯಲ್ಲಿ ಜೋಪಾನವಾಗಿ ಕಾಪಿಟ್ಟುಕೊಂಡಿರುವುದು ಅದರ ಸಾಂಸ್ಕೃತಿಕ ಕಾಳಜಿ ಕಳಕಳಿಗಳ ದ್ಯೋತಕವಾಗಿದೆ. 21ನೇ ಶತಮಾನದ 3ನೇ ದಶಕದಲ್ಲಿ ಕೃತಕ ಬುದ್ಧಿಮತ್ತೆಯ ಭರಭರಾಟೆಯಲ್ಲಿ ಆಕಾಶವಾಣಿ ತನ್ನ ಆರೋಗ್ಯಪೂರ್ಣ ಕಾರ್ಯಕ್ರಮಗಳ ಮೂಲಕ ನಮ್ಮ ದೇಶದ ಯುವಶಕ್ತಿಗೆ ಮಾರ್ಗದರ್ಶನ ಮಾಡುವಂಥ, ಸರಿಯಾದ ದಾರಿಯಲ್ಲಿ ನಡೆಸುವಂಥ, ಹೊಣೆಯನ್ನು ಸಮರ್ಥವಾಗಿ ನಿರ್ವಹಿಸುವಂತಾಗಲೆಂದು ಮನಸಾರೆ ಹಾರೈಸುತ್ತೇನೆ. ನಮಸ್ಕಾರ.

0: ವಾಣಿ ಧಾರವಾಡ. ವೇಳೆ 6:20 ದಿಲ್ಲಿ ಕೇಂದ್ರದಿಂದ ಇದೀಗ ಸಂಸ್ಕೃತದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:30 ಕೇಳುತ್ತೀರಿ
1: ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ರೋಮನಗರೆ ಇಟಲಿ ದೇಶಸ್ಯ ಪ್ರಧಾನಮಂತ್ರಿಣ ಜಾರ್ಜಿಯಾ ಮೆಲೋನಿ ಇತ್ಯನಯಾ ಸಹ ವಾರ್ತಾಲಾಪಂ ಕೃತವಾನ್. ಉಭೌ ದೇಶೌ ದ್ವೈಪಾಕ್ಷಿಕ ಸಂಬಂಧಂ ವಿಶೇಷತಃ ಸಾಮರಿಕ ಸಹಭಾಗಿತ್ವೇನ ಉನ್ನತೀಂ ಕರ್ತುಂ ನಿರ್ಣಯಂ ಅಕುರ್ವತಾಂ. ಪ್ರಧಾನಮಂತ್ರಿಣಾ ಶ್ರೀಮೋದಿನಾ ಉಕ್ತಂ ಯತ್ ಉಭೌ ದೇಶೌ ಭಯೋತ್ಪಾದನಂ ಮಾನವತಾಯೈ ಗಭೀರ ಪ್ರತಿರೋಧ ರೂಪೇಣ ಪಶ್ಯತಃ. ಡಿಆರ್ಡಿಒ ಇತಿ ಸಂಘಟನೇನ ಡ್ರೋನ ಪ್ರಕ್ಷೇಪಿತಸ್ಯ ಮಾನವರಹಿತ ಸ್ಪಷ್ಟತಾ ನಿರ್ದೇಶಿತ ಪ್ರಕ್ಷೇಪಾಸ್ತ್ರಸ್ಯ ಪರೀಕ್ಷಣಂ ಸಂಪೂರಿತಂ. ರಕ್ಷಾಮಂತ್ರಿಣಾ ಏತದ್ ವ್ಯೂಹಾತ್ಮಕಂ ಸೋಪಾನತ್ವೇನ ವರ್ಣಿತಂ. ಸರ್ವೋಚ್ಚನ್ಯಾಯಾಲಯೇನ ಕೇಂದ್ರಸ್ಯ ಜಾತಿಗಣನಾಯಾಃ ನಿರ್ಣಯಸ್ಯ ವಿರೋಧೇ ಯಾಚಿಕಾ ಅಸ್ವೀಕೃತಂ. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಈಡನ್ ಗಾರ್ಡನ್ಸ್ ಇತ್ಯತ್ರ ಮುಂಬೈ ಇಂಡಿಯನ್ಸ್ ದಲಂ ಕೋಲ್ಕಾತಾ ನೈಟ್ ರೈಡರ್ಸ್ ದಲಂ ಸಮ್ಮುಖೀಕರಿಷ್ಯತಿ. ಅಥ ವಾರ್ತಾ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ರೋಮನಗರೆ ಇಟಲಿ ದೇಶಸ್ಯ ಪ್ರಧಾನಮಂತ್ರಿಣಾ ಜಾರ್ಜಿಯಾ ಮೆಲೋನಿ ಇತ್ಯನಯಾ ಸಹ ಪ್ರತಿನಿಧಿಸ್ತರೀಯಾ ವಾರ್ತಾ ಕೃತಾ. ಯಸ್ಯೋದ್ದೇಶ್ಯಂ ಪ್ರಮುಖ ಕ್ಷೇತ್ರೇಷು ಭಾರತ ಇಟಲಿ ದೇಶಯೋಃ ದ್ವೈಪಾಕ್ಷಿಕ ಸಂಬಂಧಾನ್ ಇತೋಪ್ಯಧಿಕಂ ಸುದೃಢಂ ಕರ್ತುಂ ಆಶೀತ್. ವ್ಯಾಪಾರಸ್ಯ ನಿವೇಶಸ್ಯ ತಂತ್ರಜ್ಞಾನಸ್ಯ ರಕ್ಷಾಯಾಃ ಸ್ವಕ್ಷೋರ್ಜಾಯಾಃ ಸಾಮರಿಕ ಸಹಭಾಗಿತ್ವಸ್ಯ ಚ ಕ್ಷೇತ್ರೇಷು ಸಹಕಾರಸ್ಯ ಸಂವರ್ಧನಂ ಏವ ಅಸ್ಯ ಸಮ್ಮೇಳನಸ್ಯ ಕೇಂದ್ರಬಿಂದುಃ ಆಸೀತ್.
2: ಪಿಚ್ಲೇ ಲಗ್ಭಗ್ ಸಾಡೆ ತೀನ್ ವರ್ಷೋ ಮೇ ಮುಜೆ ಕೈ ಬಾರ್ ಪ್ರೈಮ್ ಮಿನಿಸ್ಟರ್ ಮೆಲೋನಿ ಸೆ ಮಿಲ್ನೆ ಕಾ ಅವಸರ್ ಮಿಲಾ ಹೈ. ಯೇ ಭಾರತ್ ಔರ್ ಇಟಲಿ ಕೆ ಬೀಚ್ ಕರೀಬಿ ಸಹಯೋಗ ಔರ್ ಸಾಮಂಜಸ್ಯ ಕೋ ದರ್ಶಾತಾ ಹೈ. ಉನ್ಕೆ ನೇತೃತ್ವ ಮೇ ಹಮಾರೆ ಸಂಬಂಧೋ ಕೋ ನಯಿ ಗತಿ ನಯಿ ದಿಶಾ ಔರ್ ನಯಾ ಆತ್ಮವಿಶ್ವಾಸ ಮಿಲಾ ಹೈ. ಮುಜೆ ಖುಷಿ ಹೈ ಕಿ ಹಮ್ ಅಪ್ನೆ ಸಂಬಂಧೋ ಕೋ ಅಪ್ಗ್ರೇಡ್ ಕರ್ತೆ ಹುಯೆ ಸ್ಪೆಷಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಕಿ ಘೋಷಣಾ ಕರ್ ರಹೆ ಹೈ.
1: ಉಭೌ ನೇತಾರೌ ಪರಸ್ಪರ ಹಿತಸ್ಯ ಕ್ಷೇತ್ರೀಯಸ್ಯ ವೈಶ್ವಿಕಸ್ಯ ಚ ವಿಕಾಸೇಷು ಅಪಿ ಚರ್ಚಿತವಂತೌ. ಭಾರತ ಇಟಲಿ ದೇಶಯೋಃ ಮಧ್ಯೆ ಚರ್ಚಾಂ ಪ್ರತಿಬಿಂಬಿತಂ ಯತ್ ವರ್ಧಮಾನಂ ಸಾಮರಿಕ ಸಹಭಾಗಿತ್ವಂ ಆರ್ಥಿಕ ಸಹಯೋಗಸ್ಯ ವಿಸ್ತಾರಾಯ ಜನಾನಾಂ ಸಂಬಂಧೇಷು ಚ ಮಹತ್ವಂ ಪ್ರದತ್ತಂ. ಪ್ರತಿನಿಧಿಸ್ತರೀಯಾ ವಾರ್ತಾಯಾಃ ಅನಂತರಂ ಉಭೌ ದೇಶ ಉಭೌ ನೇತಾರೌ ಸಂಯುಕ್ತಂ ವಕ್ತವ್ಯಂ ಪ್ರದತ್ತವಂತೌ. ಪ್ರಧಾನಮಂತ್ರಿಣಾ ಶ್ರೀಮೋದಿನಾ ಘೋಷಿತಂ ಯತ್ ಭಾರತ ಇಟಲಿ ದೇಶಯೋಃ ದ್ವೈಪಾಕ್ಷಿಕ ಸಂಬಂಧಂ ವಿಶೇಷ ಸಾಮರಿಕ ಸಹಭಾಗಿತ್ವೇನ ವರ್ಧಯಿತುಂ ನಿರ್ಣಯಃ ಕೃತಃ. ಶ್ರೀಮೋದಿ ಅವದತ್ ಯತ್ ಉಭೌ ಪಕ್ಷೌ ಸಹಕಾರಂ ವರ್ಧಯಿತುಂ ವಿಸ್ತೃತಂ ಚರ್ಚಾಂ ಕೃತವಂತೌ. ಭಾರತ ಇಟಲಿ ನವಾನ್ವೇಷಣ ಕೇಂದ್ರಸ್ಯ ಸ್ಥಾಪನಾರ್ಥಂ ಚ ಕಾರ್ಯಂ ಕುರ್ವಂತೌ ಸ್ತಃ. ಸಹ ಅವದತ್ ಯತ್ ಭಾರತ ಇಟಲಿ ರಕ್ಷಾ ಔದ್ಯೋಗಿಕ ಮಾರ್ಗಚಿತ್ರಂ ಸೈನ್ಯೋಪಕರಣಾನಾಂ ಸಹ ವಿಕಾಸಸ್ಯ ಸಹ ಉತ್ಪಾದನಸ್ಯ ಚ ಮಾರ್ಗಂ ಪ್ರಶಸ್ತಂ. ಪ್ರಧಾನಮಂತ್ರಿ ಅವದತ್ ಯತ್ ಉಭೌ ದೇಶೌ ನೌವಹನ ಕ್ಷೇತ್ರೇಷು ಪತ್ತನಾನಾಂ ಆಧುನಿಕೀಕರಣೆ ರಸದ ಕ್ಷೇತ್ರೆ ನೀಲ ಅರ್ಥವ್ಯವಸ್ಥಾಯಾಂ ಚ ಮಿಲಿತ್ವಾ ಕಾರ್ಯಂ ಕರಿಷ್ಯತಃ.
2: ದೋನೋ ದೇಶೋ ಕೆ ಸ್ಟಾರ್ಟ್ಅಪ್ಸ್ ರಿಸರ್ಚ್ ಸೆಂಟರ್ಸ್ ಔರ್ ಉದ್ಯೋಗೋ ಕೋ ಆಪಸ್ ಮೇ ಜೋಡ್ನೆ ಕೆ ಲಿಯೆ ಹಮ್ ಇಂಡಿಯಾ ಇಟಲಿ ಇನ್ನೋವೇಶನ್ ಸೆಂಟರ್ ಪರ್ ಕಾಮ್ ಕರ್ ರಹೆ ಹೈ. ಹಮಾರಿ ಸೇನಾವೋ ಕೆ ಸಾಥ್ ಸಾಥ್ ದೋನೋ ದೇಶೋ ಕೆ ರಕ್ಷಾ ಉದ್ಯೋಗೋ ಕೆ ಬೀಚ್ ಭಿ ಸಹಯೋಗ ಬಢ್ ರಹಾ ಹೈ. ಮ್ಯಾರಿಟೈಮ್ ಪಾವರ್ಸ್ ಕೆ ರೂಪ ಮೇ ಭಾರತ್ ಔರ್ ಇಟಲಿ ಕೆ ಬೀಚ್ ಕರೀಬಿ ಸಹಯೋಗ ಸ್ವಾಭಾವಿಕ ಹೈ. ಹಮ್ ಮಿಲ್ಕರ್ ಶಿಪಿಂಗ್ ಪೋರ್ಟ್ಸ್ ಮಾಡರ್ನೈಜೇಷನ್ ಲಾಜಿಸ್ಟಿಕ್ ಔರ್ ಬ್ಲೂ ಇಕಾನಮಿ ಪರ್ ಕಾಮ್ ಕರೆಂಗೆ.
1: ಇಟಲಿ ದೇಶಸ್ಯ ಪ್ರಧಾನಮಂತ್ರಿ ಜಾರ್ಜಿಯಾ ಮಿಲೋನಿ ಇತ್ಯೇಷಾ ಅವದತ್ ಯತ್ ಭಾರತ ಇಟಲಿ ದೇಶಯೋಃ ಸಂಬಂಧ ವಿಶೇಷ ಸಾಮರಿಕ ಸಹಭಾಗಿತ್ವ ರೂಪೇಣ ವರ್ಧಮಾನಃ ಅಸ್ತಿ. ಅಪಿ ಚ ದ್ವೈಪಾಕ್ಷಿಕ ಸಂಬಂಧಾಃ ಅಧುನಾ ಸ್ವಸ್ಯ ಪೂರ್ಣಕ್ಷಮತಯಾ ಸಾಧಯಿತುಂ ಸಮರ್ಥಾಃ ಸಂತಿ. ಗತ ಕೇಷುಚಿತ್ ವರ್ಷೇಷು ಭಾರತ ಇಟಲಿ ದೇಶಯೋಃ ಮಧ್ಯೆ ಸಂಬಂಧಾಃ ಅಭೂತಪೂರ್ವಗತ್ಯಾ ವಿಸ್ತರಿತಾಃ ಸಂತಿ. ಅಧುನಾ ಚ ನಿರ್ಣಾಯಕಂ ಸ್ತರಂ ಅವಾಪ್ನೋತ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಥಾ ತಸ್ಯ ಇಟಲಿ ದೇಶೀಯ ಸಮಕಕ್ಷೀಯ ಜಿಯಾರ್ಜಿಯಾ ಮೆಲೋನಿ ಇತ್ಯುಭಾಭ್ಯಾಂ ಲಿಖಿತೆ ಸಂಯುಕ್ತ ಲೇಖೆ ಉಭಯೋಃ ದೇಶಯೋಃ ಮಧ್ಯೆ ಸಂಬಂಧ ಸೌಹಾರ್ದಪೂರ್ಣ ಸ್ನೇಹಾತ್ ವಿಶೇಷ ಸಾಮರಿಕ ಸಹಭಾಗಿತ್ವೇನ ವಿಕಸಿತಃ ಅಸ್ತಿ. ಯಸ್ಯಾಧಾರಃ ಸ್ವಾತಂತ್ರ್ಯಸ್ಯ ಲೋಕತಂತ್ರಸ್ಯ ಭವಿಷ್ಯ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಸವಾರ್ತೆ, ಬರೆದವರು ವಿಜಯಪುರದ ಕಟ್ಟೇ ಗುರುರಾಜ್, ಓದುತ್ತಿರುವವರು ಹರ್ಷಿತಾ ಟಿಎಲ್. ಪ್ರಿಯ ಶ್ರೋತೃಗಳೇ, ಇದು ಮಾವುಗಾಲ. ಮಾಲ್ಗೋ ಮಾರ್ಕೆಟ್ಗೋ ಹೋದ್ರೆ ವೆರೈಟಿ ವೆರೈಟಿ ಮಾವಿನ ಹಣ್ಣುಗಳು ಸಿಗ್ತವೆ. ಯಾವುದೋ ದೇಶ, ಇನ್ಯಾವುದೋ ಪ್ರದೇಶದ ಮತ್ಯಾರೋ ರೈತರು ಬೆಳೆದಿತ್ತು, ಇಲ್ಲಿ ನಮ್ಮ ಬಾಯಲ್ಲಿ ನೀರು ಸುರಿಸಲೆಂದೇ ಬುಟ್ಟಿಗಳಲ್ಲಿ ಬಂದು ಕೂತಿರುತ್ತೇನೋ. ಹಂಗೇನೆ ಗುಜರಾತ್ನ ಕೇಸರ್ ತಳಿ ಮಾವಿನ ಹಣ್ಣನ್ನ ಸುಮ್ಮನೆ ನೆನಪಿಸಿಕೊಂಡ್ರೆ ಮನಸ್ಸು ತಿನ್ನಬೇಕು ಅಂತ ಚಂಡಿ ಹಿಡಿಯೋದು ಖರೆ. ಪರಿಸ್ಥಿತಿ ಹಿಂಗಿರುವಾಗ ನಮ್ಮ ಗುಜರಾತಿನ ಅಮರೇಲಿ ಜಿಲ್ಲೆಯ ದಿತಲಾ ಗ್ರಾಮದ 74 ವರ್ಷದ ಉಖಭಾಯ್ ಭಟ್ಟಿ ಮನೆಯ ಹಿತ್ತಲಿಗೆ ಹೋದ್ರೆ ಬಾಯಲ್ಲಿ ನೀರು ಬರೋದು ಗ್ಯಾರಂಟಿ. ಮಾಲ್ಗಳಲ್ಲಿ ಸಿಗುವಷ್ಟು ಮಾವಿನ ಹಣ್ಣುಗಳು ಇವರ ಮರದಲ್ಲೇ ಸಿಗ್ತಿವೆ. ಅದು ಒಂದೇ ಮರದಲ್ಲಿ ಲೆಕ್ಕ ಹಾಕಿದ್ರೆ ಆಮ್ರಪಾಲಿ, ಕೇಸರ್, ದಾದ್ಮಿಯು, ಸುಂದರಿ, ಬನಾರಸಿ, ಲ್ಯಾಂಗ್ಡೋ, ಬೇಗಂ, ನೀಲೇಶಾನ್, ಕನೋಜಿಯಾ, ಅಬಬಾ ಇಂತ 14 ತಳಿ ಮಾವಿನ ಹಣ್ಣುಗಳು ಒಂದೇ ಮರದಲ್ಲಿ ಹರಡಿಕೊಂಡಿವೆ. ಇದೇ ವಿಸ್ಮಯ. ಒಂದೇ ಮರದಲ್ಲ ಇಷ್ಟೊಂದು ಹಣ್ಣು ಅಂತ ನೋಡಿದವರೆಲ್ಲ ಅನುಮಾನ ಪಡ್ತಿದ್ರೆ ಅದಕ್ಕೆ ಹೌದು, ಒಂದೇ ಮರದಲ್ಲಿ ಇಷ್ಟೊಂದು ಹಣ್ಣು ಇದೆ ಅಂತ ಉಖಭಾಯ್ ಭಟ್ಟಿ ತೋರಿಸ್ತಾರೆ. ಸುಮಾರು 6 ತಿಂಗಳ ತನಕ ಒಂದಲ್ಲ ಒಂದು ತಳಿಯ ಮಾವಿನ ಹಣ್ಣುಗಳು ಈ ಮರದಲ್ಲಿ ಸಿಗ್ತಾನೆ ಇರ್ತವಂತೆ. ನೋಡಿದವರೆಲ್ಲ ಇದು ಕೃಷಿ ಲೋಕದ ಪವಾಡನೆ ಅಂತಿದ್ದಾರೆ. ಇದರ ಹಿಂದೆ ಉಖಭಾಯ್ ಅವರ 8-10 ವರ್ಷಗಳ ಪರಿಶ್ರಮ ಇದೆ. ಅವರು ಒಂದೊಂದೇ ತಳಿಗಳನ್ನ ಕಸಿ ಮಾಡಿ ಕಸಿ ತಂತ್ರ ಸಿದ್ಧಿಸಿಕೊಂಡು ನಾನಾ ತಳಿ ಒಂದೇ ಮರದಲ್ಲಿ ಸಿಗೋ ತರ ಬೆಳೆಸಿಕೊಂಡಿದ್ದಾರೆ. ಇವರ ಮರನ ಭಟ್ಟಿ ಮಾವಿನ ಜೋಳಿಗೆ ಅಂತಲೂ ಕರಿಬಹುದು. ನಮ್ಮನೆ ಹಿತ್ತಲು ಕಡೆಯಲು ಇಂಥ ಮರ ಇದ್ರೆ ಎಷ್ಟು ಚೆನ್ನ ಅಲ್ವಾ? ಊಟ ಆದ್ಮೇಲೆ ದಿನಾಲು ವೆರೈಟಿ ವೆರೈಟಿ ಮಾವು ತಿನ್ನಬಹುದು ಅಂತ ಎಲ್ರಿಗೂ ಅನಿಸ್ತಿದ್ಯಂತೆ. ಆಂಧ್ರಪ್ರದೇಶದ ಪೊಟ್ಟಿ ಶ್ರೀರಾಮುಲು ನೆಲ್ಲೂರಿನಲ್ಲಿರೋ ರಾಮಸುಬ್ಬಮ್ಮನ ಓಡೋ ಉತ್ಸಾಹ ನೋಡಿದ್ರಂತೂ ಎಲ್ರೂ ನಾಚ್ಕೋಬೇಕು. ಈಕೆ ವಯಸ್ಸು 79 ವರ್ಷ. ಓಡೋಕೆ ಶುರು ಮಾಡಿದ್ರೆ 28 ಇಳಿಯುತ್ತೆ. ಸೀರೆಯಲ್ಲಿ ನಿಂತ್ ನಿಂತಂಗೆ ಈಕೆ ಓಡೋದನ್ನ ನೋಡೋದೇ ಚಂದ. ಓಡೋಡ್ತಾನೆ 18 ಚಿನ್ನ, 8 ಬೆಳ್ಳಿ ಪದಕ ಗಿಟ್ಟಿಸಿಕೊಂಡಿದ್ದಾಳೆ ಈ ಅಜ್ಜಿ. 200-300 ಬಿಡಿ, 3000 ಮೀಟರ್ ಈಕೆ ಕಾಲುಗಳಿಗೆ ಏನೇನೂ ಅಲ್ಲ. ಅಜ್ಜಿಗೆ ಓಡೋದ್ರಲ್ಲಿ ಅದೇನ್ ಖುಷಿನೋ. ಮಾಗಿದ ಈ ವಯಸ್ಸಲ್ಲಿ ಮನೆಯಿಂದ ಹೊರಗೆ ಬರೋದೇ ಕಷ್ಟ. ದೇವ್ರು ದಿನ್ರು ಅಂತ ಬದುಕಬೇಕಾಗಿರೋ ರಾಮಸುಬ್ಬಮ್ಮ ಯಾವುದೇ ಮ್ಯಾರಥಾನ್ ಇದ್ರು ಅಲ್ಲಿ ಹಾಜರ್. ಎಷ್ಟೋ ಸಲ ಎಂಟ್ರಿ ಫೀಸು ಕಟ್ಟೋಕ್ಕೂ ಈಕೆ ಹತ್ರ ದುಡ್ಡಿರಲ್ಲ. ಅವರು ಇವ್ರ ಹತ್ರ ದುಡ್ಡಿಸಿಕೊಂಡು ರಾಮಸುಬ್ಬಮ್ಮ ಓಡೋಕೆ ಶುರು ಮಾಡ್ತಾಳೆ. ಬರೀ ಓಡ್ತಾ ಓಡ್ತಾ ಇದ್ರೆ ಜೀವನ ನಿಂತಲ್ಲೇ ನಿಂತ್ಕೊಂಡ್ ಬಿಡುತ್ತೆ ಅಂತ ಈಕೆಗೆ ಬಹಳ ಚೆನ್ನಾಗ್ ಗೊತ್ತು. ಅದಕ್ಕೆ ಅಂತಲೇ ಅವರಿವ್ರ ಮನೆ ಮುಸ್ರೆ ತಿಕ್ತಾಳೆ. ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿಯೂಟ ಮಾಡಿ ಹಣ ಸಂಪಾದನೆ ಕೂಡ ಮಾಡ್ತಾಳೆ. ಉಳಿಕೆ ಸಮಯದಲ್ಲಿ ಓಡೋದೇ ಈಕೆ ಕೆಲ್ಸ. ಊರ್ ಮಂದಿ ಈಕೆನ ಓಡೋ ರಾಮಕ್ಕ ಅಂತಾನೆ ಕರೀತಾರೆ. ಅದಕ್ಕೆ ಈಕೆ ಬಹಳ ಗಟ್ಟಿಮುಟ್ಟಾಗಿರೋದು. ಬಿಪಿ ಆಗ್ಲಿ ಶುಗರ್ ಆಗ್ಲಿ ಹತ್ರ ಸುಳಿದಿಲ್ಲ, ಬಡತನ ಮಾತ್ರ ಸುತ್ತಕೊಂಡಿದೆ. ಆದ್ರೆ ಈಕೆ ಓಡೋ ಉತ್ಸಾಹದ ಮುಂದೆ ಬಡತನದ ಆಟ ಏನೂ ನಡೆಯಲ್ಲ. 79 ವರ್ಷದ ಈ ರಾಮಕ್ಕನ ನೋಡಿದ್ಮೇಲೆ ಅನ್ಸಿದ್ದು ಇಷ್ಟೇ, ಉತ್ಸಾಹಕ್ಕೆ ವಯಸ್ಸೇ ಆಗಲ್ಲ ಅಂತ. ಪ್ರಿಯ ಶ್ರೋತೃಗಳೇ, ರಷ್ಯಾದಲ್ಲಿ ಓಕುನೀವೋ ಅನ್ನೋ ಹಳ್ಳಿ ಇದೆ. ಈ ಹಳ್ಳಿ ಮಧ್ಯೆ ನಿಂತು ನಿಂತು ಓಂ ನಮ ಶಿವಾಯ ಅನ್ನಿ. ಇಡೀ ಹಳ್ಳಿಗೆ ಹಳ್ಳಿನೇ ಪ್ರತಿಯಾಗಿ ಮತ್ತೆ ಓಂ ನಮ ಶಿವಾಯ ಅನ್ನದಿದ್ರೆ ಕೇಳಿ, ರಷ್ಯನರಿಗೂ ನಮ್ಮ ಶಿವನಿಗೂ ಎತ್ತನಿಂದೆತ್ತ ಸಂಬಂಧವಯ್ಯ ಅನ್ಕೋಬೇಡಿ, ಇದೆ ಸಂಬಂಧ ಇದೆ. ಈ ಓಕುನೀವೋ ಹಳ್ಳಿ ಆಧ್ಯಾತ್ಮ ಕೇಂದ್ರ. ರಷ್ಯಾದ ಇತರೆ ಹಳ್ಳಿಗಳಂತಲ್ಲ ಇದು. ಇಲ್ಲಿ ಬೆಳ್ಳಂ ಬೆಳಿಗ್ಗೆಯೇ ಧ್ವನಿ ಅನ್ನೋ ಸ್ಥಳದಲ್ಲಿ ಹೋಮ ಶುರುವಾಗುತ್ತೆ. ಹಿಂದೂ ಹಬ್ಬಗಳನ್ನು, ಅದರಲ್ಲೂ ಕೃಷ್ಣ ಜಯಂತಿ, ಶಿವರಾತ್ರಿಗಳು ಇಲ್ಲಿ ವೈಭವಪೂರ್ಣ. ಇಲ್ಲಿನ ರಷ್ಯನರು ಕೂಡ ಹೋಮ, ಹವನ, ಪೂಜೆ, ಪುನಸ್ಕಾರ ಮಾಡ್ತಾರೆ. ಅದು ಭಾರತೀಯರ ಟ್ರೆಡಿಷನಲ್ ಸೀರೆ ಪಂಚೆಗಳಲ್ಲಿ. ತಾಪಮಾನ -40 ಡಿಗ್ರಿಗೆ ಕುಸಿದ್ರೂ ಮಂತ್ರ ಘೋಷ ಮಾತ್ರ ನಿಲ್ಲೋಲ್ವಂತೆ. ಇಲ್ಲಿ ಓಂಕಾರ ಶಿವಧಾಮ ಆಶ್ರಮ, ಓಂಕಾರ ಬೆಟ್ಟಗಳಿಗೆ ಭಾರತೀಯರು ಮಾತ್ರ ಅಲ್ಲ, ರಷ್ಯಾ, ಅಮೆರಿಕ, ಜಪಾನ್ಗಳಿಂದಲೂ ಬಂದು ಕೂತು ಧ್ಯಾನ ಮಾಡಿಕೊಂಡು ಹೋಗ್ತಾರಂತೆ. ಓಕುನೀವೋ ಹಳ್ಳಿ ತಳಗಡೆ ಯಾವುದೋ ಶಕ್ತಿ ಇದೆ ಅಂತ ನಂಬುತ್ತಾರೆ. ಇವರು ನಂಬಿಕೆಗೆ ತಕ್ಕಂಗೆ ಭೂಮಿ ಒಳಗೆ ಬಲವಾದ ಕಾಂತೀಯ ಶಕ್ತಿ ಇದೆ ಅಂತ ವಿಜ್ಞಾನಿಗಳು ಘೋಷಣೆ ಮಾಡಿದ್ದಾರೆ. ಇಲ್ಲಿ ಕೂತು ಧ್ಯಾನ ಮಾಡಿದ್ರೆ ಅದೇನು ಆನಂದ ಅಂತ ಆಧ್ಯಾತ್ಮಿಕರು, ಅನ್ವೇಷಕರು, ಪ್ರವಾಸಿಗರು ಎಲ್ಲರೂ ಇಲ್ಲಿಗೆ ಓಡೋಡಿ ಬರ್ತಾರಂತೆ. ಅದಕ್ಕೆ ಹಳ್ಳಿಲಿ ನಮ್ಮ ಪುಟಾಣಿ ಭಾರತ ತೆರೆದುಕೊಂಡಿರೋದು. ಅದಕ್ಕೆ ಈ ಹಳ್ಳಿಲಿ ನಮ್ಮ ಪುಟಾಣಿ ಭಾರತ ತೆರೆದುಕೊಂಡಿರೋದು ಎಂದು ಹೇಳ್ತಾ ಈ ವಾರದ ರಸವಾರ್ತೆಯನ್ನ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೂ ರಸವಾರ್ತೆ ಕೇಳಿದಿರಿ. ಬರೆದವರು ವಿಜಯಪುರದ ಕಟ್ಟೇ ಗುರುರಾಜ್. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್.

0: ಸಿಎಸ್ಆರ್ ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಧಾರವಾಡ.
2: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ವಿಜ್ ನಂದನಾ.
3: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
2: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ವಿಜ್ ನಂದನಾ.
3: ಭಾರಿ ಸಿನಿಮಾ,
4: ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ.
2: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
5: ಜಗದ ಜನರಂಜನೆ.
2: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.

ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 6:40 ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನ ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
3: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
4: ಏಕೆಂದರೆ ನೀರು ಜೀವಜಲ.
2: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಹುಲಿ ಸಂರಕ್ಷಿತ ಪ್ರದೇಶ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ಸುರಕ್ಷಿತ ಬಸ್ ಬಳಕೆಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಜಿಬಿಎಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದಾಗಿ ಚುನಾವಣೆ ಮುಂದೂಡಿಕೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ಬೆಂಗಳೂರು ಪೊಲೀಸರ ಕಾರ್ಯಾಚರಣೆ, 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ವಶ. ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದಲ್ಲಿ ಹೆಸರುವಾಸಿಯಾಗಿರುವ ಬೆಂಗಳೂರು ಮೂಲದ ಏರೋಸ್ಪೇಸ್ ಕಂಪನಿ ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲು ಆಸಕ್ತಿ ತೋರಿದೆ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ ತಿಳಿಸಿದ್ದಾರೆ. 200 ಎಕರೆ ಪ್ರದೇಶದಲ್ಲಿ ವೈಮಾಂತರಿಕ್ಷ, ರಕ್ಷಣಾ, ಸೆಮಿಕಂಡಕ್ಟರ್ ಹಾಗೂ ಕೃತಕ ಬುದ್ದಿಮತ್ತೆ ನಾವೀನ್ಯತಾ ಕ್ಷೇತ್ರಗಳಲ್ಲಿ ಉತ್ಪಾದನೆ, ಪರೀಕ್ಷೆ ಮತ್ತು ನಿರ್ವಹಣೆಯ ಸಮಗ್ರ ಕೇಂದ್ರ ಸ್ಥಾಪಿಸುವುದು ಈ ಸಂಸ್ಥೆಯ ಪ್ರಮುಖ ಉದ್ದೇಶ ಎಂದು ಹೇಳಿದ್ದಾರೆ. ಕಂಪನಿಯು ಹಂತ ಹಂತವಾಗಿ ಒಟ್ಟು 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲಿದ್ದು, ಇದರಿಂದ ರಾಜ್ಯದಲ್ಲಿ ಪ್ರತ್ಯಕ್ಷವಾಗಿ 20,000 ಹಾಗೂ ಪರೋಕ್ಷವಾಗಿ 54,000 ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಕ್ಷಿಪಣಿ ತಯಾರಿಕೆಗೆ ಪೂರಕ ಸೌಲಭ್ಯಗಳು, ರೇಡಾರ್ ಮತ್ತು ಸಂವೇದಕ ತಂತ್ರಜ್ಞಾನ, ಯುದ್ದ ವಿಮಾನಗಳ ದುರಸ್ತಿ ಮತ್ತು ನಿರ್ವಹಣಾ ಸೌಲಭ್ಯಗಳು ಸೇರಿದಂತೆ ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದ ಮೂಲಸೌಕರ್ಯ ಅಭಿವೃದ್ದಿಗೆ ಕಂಪನಿ ವಿಶೇಷ ಆದ್ಯತೆ ನೀಡಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ 5 ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ತೆರೆದ ಕ್ಯಾಂಪರ್ ಬದಲಿಗೆ ಸುರಕ್ಷಿತ ಬಸ್ ಬಳಕೆ ಮಾಡುವಂತೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ ನೀಡಿದ್ದಾರೆ. ಸಫಾರಿಗಳಲ್ಲಿ ಪ್ರವಾಸಿಗರ ಸುರಕ್ಷತೆಗೆ ಹೆಚ್ಚಿನ ಗಮನ ಹರಿಸುವಂತೆ ವನ್ಯಜೀವಿ ಪರಿಪಾಲಕರಿಗೆ ನಿರ್ದೇಶನ ನೀಡಿದ್ದಾರೆ. ಬಂಡೀಪುರ, ನಾಗರಹೊಳೆ, ಕಾಳಿ, ಬಿಳಿಗಿರಿ ರಂಗನಬೆಟ್ಟ ಮತ್ತು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ಮಲೆ ಮಹದೇಶ್ವರ ಬೆಟ್ಟ, ದಾಂಡೇಲಿ, ಕೆಗುಡಿ ಸೇರಿದಂತೆ ರಾಜ್ಯದ ವಿವಿಧ ವನ್ಯಜೀವಿ ಧಾಮಗಳಲ್ಲಿ ಸಫಾರಿ ನಡೆಯುತ್ತಿದ್ದು, ದೇಶ ವಿದೇಶಗಳಿಂದಲೂ ಪ್ರವಾಸಿಗರು ಆಗಮಿಸುತ್ತಾರೆ. ಅನಾಹುತ ಸಂಭವಿಸುವ ಮೊದಲೇ ಎಚ್ಚೆತ್ತುಕೊಳ್ಳುವ ಅಗತ್ಯವಿದೆ ಎಂದು ಸೂಚನೆಯಲ್ಲಿ ತಿಳಿಸಿದ್ದಾರೆ. ಯಾವುದೇ ಪ್ರವಾಸಿಗರು ಅರಣ್ಯದೊಳಗೆ ಇಳಿಯಲು ಅವಕಾಶ ನೀಡದಂತೆ ಹಾಗೂ ಪ್ರತಿ ಸಫಾರಿ ವಾಹನದಲ್ಲಿ ಪ್ರಥಮ ಚಿಕಿತ್ಸೆಯ ಕಿಟ್ ಹಾಗೂ ಸಫಾರಿ ಕೇಂದ್ರಗಳಿಗೆ ಸಮೀಪದಲ್ಲಿ ಆಂಬ್ಯುಲೆನ್ಸ್ ವಾಹನ ಇರುವುದನ್ನು ಖಾತ್ರಿಪಡಿಸಿಕೊಳ್ಳುವಂತೆಯೂ ಸೂಚನೆ ನೀಡಿದ್ದಾರೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 3 ವರ್ಷಗಳಲ್ಲಿ ಪಂಚ ಗ್ಯಾರಂಟಿಗೆ 1.3 ಲಕ್ಷ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಜಿಬಿಎ ಚುನಾವಣೆ ಕುರಿತು ಸುಪ್ರೀಂ ಕೋರ್ಟ್ ನಿರ್ದೇಶನದ ಕುರಿತು ಪ್ರತಿಕ್ರಿಯಿಸಿದ ಅವರು, ಆಗಸ್ಟ್ 30ರೊಳಗೆ ಚುನಾವಣೆ ನಡೆಸಲು ನ್ಯಾಯಾಲಯ ಸೂಚನೆ ನೀಡಿದೆ. ಚುನಾವಣಾ ಅಧಿಕಾರಿಗಳು ಅಧಿಕಾರಿಗಳ ಜೊತೆ ಚರ್ಚಿಸಿ ಚುನಾವಣೆ ನಡೆಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿಯಲು ಹೆಚ್ಚಿನ ಮಣ್ಣು ಸುರಿದಿರುವುದೇ ಕಾರಣ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಎಸ್ ಮಧುಬಂಗಾರಪ್ಪ ನೇತೃತ್ವದಲ್ಲಿ ಶಿವಮೊಗ್ಗ ವಕೀಲರ ಸಂಘದ ಪದಾಧಿಕಾರಿಗಳ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಇಂದು ಭೇಟಿ ಮಾಡಿತು. ಈ ವೇಳೆ ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠದ ಅಗತ್ಯತೆ ಕುರಿತು ಚರ್ಚಿಸಿ ಮನವಿ ಸಲ್ಲಿಸಿತು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಉಪಸ್ಥಿತರಿದ್ದರು. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದಾಗಿ ಚುನಾವಣೆಯನ್ನು ಪದೇ ಪದೇ ಮುಂದೂಡಲಾಗುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನಗಣತಿ ಮತ್ತು ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಕಾರಣದಿಂದ ಸಿಬ್ಬಂದಿ ಕೊರತೆ ಇದೆ ಎಂಬ ನೆಪ ಹೇಳಿ ಚುನಾವಣೆ ಮುಂದೂಡಲಾಗುತ್ತಿದೆ. ಪಕ್ಷದಲ್ಲಿ ಆಂತರಿಕವಾಗಿ ನಡೆದ ಸಮೀಕ್ಷೆಯಿಂದ ಕಾಂಗ್ರೆಸ್ ಪಕ್ಷ ಸೋಲಲಿದೆ ಎಂಬ ವರದಿ ಇದೆ ಎಂದು ತಿಳಿಸಿದ್ದಾರೆ. ಬಿಡದಿಯ ಬಳಿ ಸಂಪದ್ಭರಿತ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವುದು ಸರಿಯಲ್ಲ. ಉಪನಗರ ನಿರ್ಮಾಣ ಯೋಜನೆಯಲ್ಲಿ ಕಮಿಷನ್ ಪಡೆಯುವ ಸಲುವಾಗಿ ಬಲವಂತದ ಭೂಸ್ವಾಧೀನ ಮಾಡಲಾಗುತ್ತಿದೆ ಎಂದು ಅವರು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಬೆಂಗಳೂರಿನ ಹೆಬ್ಬಾಳ ಪೊಲೀಸರು ದೆಹಲಿ ಮೂಲದ ಮಾದಕ ವಸ್ತು ಜಾಲ ಭೇದಿಸಿದ್ದು 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾದ ಪ್ರಕರಣಗಳ ಪರಿಶೀಲನೆ ವೇಳೆ ದೆಹಲಿಯಿಂದ ಮಾದಕ ವಸ್ತುಗಳು ಬರುತ್ತಿರುವುದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಈ ಜಾಲ ಭೇದಿಸಲು ಹೆಬ್ಬಾಳ ಮತ್ತು ಉತ್ತರ ವಿಭಾಗದ ಸುಮಾರು 40 ಪೊಲೀಸರನ್ನು ಒಳಗೊಂಡ ತಂಡ ರಚಿಸಲಾಗಿತ್ತು. ಕಳೆದ 1 ತಿಂಗಳಿನಿಂದ ಆರೋಪಿಗಳ ಚಲನವಲನ ಬೆನ್ನತ್ತಿದ ಪೊಲೀಸರು ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ನಾಳೆ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಏರ್ಪಡಿಸಿದೆ. ಈ ಕಾರ್ಯಕ್ರಮ ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಸಭಾಂಗಣದಲ್ಲಿ ನಡೆಯಲಿದೆ. ಮಂಡ್ಯ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಿಂದ ಆಯ್ದ 20 ಕ್ಕೂ ಹೆಚ್ಚು ಕವಿಗಳು ಸ್ವರಚಿತ ಕವನಗಳನ್ನು ವಾಚನ ಮಾಡಲಿದ್ದಾರೆ. ಆಕಾಶವಾಣಿ ಕಾರ್ಯಕ್ರಮಗಳ ಬರವಣಿಗೆ ಕೌಶಲ್ಯಗಳನ್ನು ಕುರಿತಂತೆ ಮೈಸೂರು ಆಕಾಶವಾಣಿಯ ಅಧಿಕಾರಿಗಳು ಮಾತನಾಡಲಿದ್ದಾರೆ. ಇದರಲ್ಲಿ ಭಾಗವಹಿಸಲು ಸಾಹಿತ್ಯಾಸಕ್ತರು ಮತ್ತು ಸಾರ್ವಜನಿಕರಿಗೆ ಮುಕ್ತ ಅವಕಾಶವಿದೆ. ನಿಮಾನ್ಸ್ನ ಎನ್ಸ್ಪ್ರೈಟ್ ಮತ್ತು ಹಿಮಾಲಯ ವೆಲ್ನೆಸ್ ಕಂಪನಿ ಸಮುದಾಯ ಆಧಾರಿತ ಆತ್ಮಹತ್ಯೆ ತಡೆಗಟ್ಟುವಿಕೆ ಉಪಕ್ರಮಗಳ ವಿಸ್ತರಣೆಯನ್ನು ಪ್ರಕಟಿಸಿದೆ. ಸುರಕ್ಷಾ ಯೋಜನೆಯನ್ನು ರಾಮನಗರ ಜಿಲ್ಲೆಗೆ ವಿಸ್ತರಿಸುವುದಾಗಿ ಘೋಷಿಸಿದೆ. 2023 ಆರಂಭಿಸಲಾದ ಪ್ರಾಜೆಕ್ಟ್ ಸುರಕ್ಷಾ ಭಾರತದ ರಾಷ್ಟೀಯ ಆತ್ಮಹತ್ಯೆ ತಡೆಗಟ್ಟುವಿಕೆ ಕಾರ್ಯತಂತ್ರ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಆತ್ಮಹತ್ಯೆ ತಡೆಗಟ್ಟುವ ಉಪಕ್ರಮ ಲೈವ್ ಲೈಫ್ ಚೌಕಟ್ಟಿಗೆ ಹೊಂದಿಕೆಯಾಗುವ ಸಮಗ್ರ ಸಮುದಾಯ ಆಧಾರಿತ ಮಾದರಿಯಾಗಿ ವಿನ್ಯಾಸಗೊಳಿಸಲಾಗಿದೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಪ್ರಾಯೋಗಿಕವಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಯೋಜನೆ 2026 32 ಪಂಚಾಯಿತಿಗಳಲ್ಲಿ 3 ವರ್ಷಗಳ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಭಾರತದ ನವರತ್ನ ಕಂಪನಿಗಳಲ್ಲೊಂದಾದ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ 2025-26 ಹಣಕಾಸು ವರ್ಷದಲ್ಲಿ ವಿವಿಧ ಮೂಲಗಳಿಂದ ಶೇಕಡ 16% ಬೆಳವಣಿಗೆ ದಾಖಲಿಸಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ 27,479 ಕೋಟಿಗಳ ಆದಾಯ ಗಳಿಸಿದೆ. ಪ್ರಸಕ್ತ ವರ್ಷದ 4ನೇ ತ್ರೈಮಾಸಿಕದಲ್ಲಿ 10,177 ಕೋಟಿ ಆದಾಯ ಗಳಿಸಿದೆ ಎಂದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಪ್ರಕಟಣೆಯಲ್ಲಿ ತಿಳಿಸಿದೆ. ಬೆಂಗಳೂರಿನ ಹೊರವಲಯದಲ್ಲಿರುವ ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಬಳಿಯ ಸೂರ್ಯನಗರ 4ನೇ ಹಂತದಲ್ಲಿ ಉದ್ದೇಶಿತ ಅಂತಾರಾಷ್ಟೀಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಇದೇ 23ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಹಾಗೂ ಕೆಎಚ್ಬಿ ಅಧ್ಯಕ್ಷ ಶಿವಲಿಂಗೇಗೌಡ ಇಂದು ಭೇಟಿ ನೀಡಿ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಪ್ರಸ್ತಾವಿತ ಅಂತಾರಾಷ್ಟೀಯ ಕ್ರೀಡಾಂಗಣವನ್ನು 75 ಎಕರೆ ಪ್ರದೇಶದಲ್ಲಿ ಸುಮಾರು 2,350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ದಿಪಡಿಸಲಾಗುತ್ತಿದೆ. ಈ ಕ್ರೀಡಾಂಗಣ 80,000 ಪ್ರೇಕ್ಷಕರ ಆಸನ ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಿಸಲಿದೆ. ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬಾಗಲಕೋಟೆ ಮತ್ತು ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆ ಜಂಟಿಯಾಗಿ 26ನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನು ನಾಳೆಯಿಂದ ಇದೇ 23ರವರೆಗೆ ಬೆಂಗಳೂರಿನ ತೋಟಗಾರಿಕೆ ವಿಶ್ವವಿದ್ಯಾಲಯದ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದೆ. ಸಾಮಾನ್ಯ ಸಭೆಯಲ್ಲಿ ಭಾರತದ ವಿವಿಧ ಕೃಷಿ ಹವಾಮಾನ ವಲಯಗಳಿಗೆ ಸೂಕ್ತವಾದ ಗೆಡ್ಡೆಗೆಣಸು ಬೆಳೆಗಳ ತಂತ್ರಜ್ಞಾನ ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಸಮಾಲೋಚನೆಗಳು ನಡೆಯಲಿವೆ. ಗೆಡ್ಡೆಗೆಣಸು ಬೆಳೆಗಳ ತಳೀಯ ಸಂಪನ್ಮೂಲಗಳು, ತಳಿ ಅಭಿವೃದ್ದಿ ಮತ್ತು ಸುಧಾರಿತ ಬೆಳೆ ನಿರ್ವಹಣಾ ಪದ್ದತಿಗಳು ಇತ್ಯಾದಿ ಚರ್ಚೆಯ ಪ್ರಮುಖ ವಿಷಯಗಳಾಗಿವೆ. ದೇಶದ ವಿವಿಧ ಭಾಗಗಳಿಂದ ಸುಮಾರು 60 ವಿಜ್ಞಾನಿಗಳು ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾ ರಾಮಚಂದ್ರ ನಾಯ್ಕ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ನೀಡಲಾದ 6 ಕೋಟಿ ರೂಪಾಯಿಗಳ ಚೆಕ್ ಅನ್ನು ಮಂಡಳಿ ಅಧ್ಯಕ್ಷ ಶಾಸಕ ನರೇಂದ್ರ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಹುಲಿ ಸಂರಕ್ಷಿತ ಪ್ರದೇಶ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ಸುರಕ್ಷಿತ ಬಸ್ಸು ಬಳಕೆಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ.

0: ಇತಿಹಾಸ ಸೃಷ್ಟಿಸಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಜಿಬಿಐಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದ ಚುನಾವಣೆ ಮುಂದೂಡಿಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಪೊಲೀಸರ ಕಾರ್ಯಾಚರಣೆ 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ವಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ.
1: ಮಕ್ಕಳಲ್ಲಿ ಪುಸ್ತಕ ಪ್ರೀತಿ ಬೆಳೆಯಬೇಕೆಂಬ ಆಸೆ ನಿಮಗಿದೆಯೇ? ಹಾಗಾದರೆ ಮೊದಲು ಅವರ ಅಭಿರುಚಿಗೆ ಹೊಂದುವಂತಹ ಆಯ್ದ ಅಂದ್ರೆ ಸದಾಭಿರುಚಿಯ ಪುಸ್ತಕಗಳನ್ನ ಅವರಿಗೆ ಓದಲು ಕೊಡಿ. ಕ್ರಮೇಣ ಪುಸ್ತಕ ಪ್ರೀತಿ ಅವರಲ್ಲಿ ಚಿಗುರುಡಿಯುವುದಕ್ಕೆ ಆರಂಭವಾಗುತ್ತದೆ.
2: ಆಕಾಶವಾಣಿ ಧಾರವಾಡ.

0: ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಗುರುದೇವ್ ಇದರ ಮೂರು ಶಾಖೆಗಳಾದ ಧಾರವಾಡ, ಗದಗ್, ಬೆಳಗಾವಿಯಲ್ಲಿ ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗಕ್ಕೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ.
1: ಸುಸಜ್ಜಿತ ಕ್ಲಾಸ್ ರೂಮ್ ಮತ್ತು ಲ್ಯಾಬೋರೇಟರೀಸ್, ಶುಚಿರುಚಿ ಊಟದ ಜೊತೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ,
0: ನಿಖರವಾದ ಫಲಿತಾಂಶ, ಡೈಲಿ ಟೆಸ್ಟ್, ಸ್ಟಡಿ ಅವರ್ಸ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್, ಡೌಟ್ ಕ್ಲಿಯರಿಂಗ್ ಸೆಷನ್, ವೈಯಕ್ತಿಕ ಕಾಳಜಿ ಜೊತೆಗೆ
1: ನೀಟ್, ಜೆಇಇ, ಕೆಸಿಇಟಿ, ಎನ್ಡಿಎ ಪರೀಕ್ಷೆಗೆ ಅತ್ಯುತ್ತಮ ತರಬೇತಿ.
0: ಎಸ್ಎಸ್ಎಲ್ಸಿಯಲ್ಲಿ 618ಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ 2 ವರ್ಷಗಳ ಉಚಿತ ಶಿಕ್ಷಣ.
1: ಸಂಪರ್ಕಿಸಿ
0: 9884525226 9845356442.
2: ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ.
3: ಬಾರಪ್ಪ,
2: ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟ ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶಕ್ಕೆ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ?
3: ನೋಡಪ್ಪ, RPLIಯ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡದೆ ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರ್ದು ಅಂತ.
2: RPLIಯ ಗ್ರಾಮ ಸಂತೋಷ್ ಪಾಲಿಸಿ, ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ.
0: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
4: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
0: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
4: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
0: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
4: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬಲ್ಇ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
0: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
4: ಸಂಪರ್ಕಿಸಿ
0: 8277583580 8277583612.
5: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
6: 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
5: 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
6: ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
5: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ
6: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ್ ಜಿಲ್ಲೆ.
5: ಮೊಬೈಲ್ 9444830999 9448309994.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಕಮಡೋಳಿಯ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ 2026

0: 27ನೇ ಶೈಕ್ಷಣಿಕ ಸಾಲಿಗೆ
1: ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ.
2: ಸಂಸ್ಥೆಯು ಸುಸಜ್ಜಿತ ನೂತನ ಸ್ವಂತ ಕಟ್ಟಡವನ್ನು ಹೊಂದಿದೆ ಮತ್ತು ಉಚಿತ ಹಾಸ್ಟೆಲ್ ಸೌಲಭ್ಯವಿದೆ.
1: ಸಂಸ್ಥೆಯು ಸುಸಜ್ಜಿತ ಪ್ರಯೋಗಾಲಯಗಳು, ಉತ್ತಮ ನೈಸರ್ಗಿಕ ವಾತಾವರಣ, ನುರಿತ ಉಪನ್ಯಾಸಕರು ಹಾಗೂ ಉತ್ತಮ ಆಡಳಿತ ಸಿಬ್ಬಂದಿ ವರ್ಗವನ್ನು ಹೊಂದಿದೆ.
2: ಸಂಸ್ಥೆಯಲ್ಲಿ 4 ಕೋರ್ಸ್ಗಳು ಲಭ್ಯವಿವೆ: ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಹಾಗೂ ಕ್ಲೌಡ್ ಕಂಪ್ಯೂಟಿಂಗ್ ಇಂಜಿನಿಯರಿಂಗ್.
1: ಇದು ಸರ್ಕಾರಿ ಸಂಸ್ಥೆಯಾಗಿದ್ದು ಪ್ರವೇಶ ಶುಲ್ಕ ಕಡಿಮೆ ಇರುತ್ತದೆ.
2: ಸಾರಿಗೆ ಸೌಲಭ್ಯವು ಸಾಕಷ್ಟು ಪ್ರಮಾಣದಲ್ಲಿ ಇದೆ.
1: ಹೆಚ್ಚಿನ ಮಾಹಿತಿಗಾಗಿ ಕಮಡೋಳಿ ಸರ್ಕಾರಿ ಪಾಲಿಟೆಕ್ನಿಕ್ ನ ಪ್ರಾಚಾರ್ಯರಾದ ಅಶೋಕ್ ಕಬ್ಬೇರ್ ಅವರನ್ನು ಸಂಪರ್ಕಿಸಬಹುದು.
2: ದೂರವಾಣಿ ಸಂಖ್ಯೆ
0: 9481679092.
2: ಡಿಪ್ಲೊಮಾ ಪ್ರಥಮ ವರ್ಷಕ್ಕೆ
1: ಪ್ರಾಚಾರ್ಯರ ಹಂತದಲ್ಲಿ ಆಫ್ಲೈನ್ ಮಾದರಿಯಲ್ಲಿ ನೇರವಾಗಿ ಪ್ರವೇಶ ಪಡೆಯಬಹುದು.
3: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
4: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796991827.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಟ್ಟಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್.
7: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
8: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
9: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
8: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
9: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
8: ಲಿಡ್ಕರ್, ನಂಬಿಕೆ ನಿರಂತರ.
10: ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
11: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
12: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
13: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ. ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
14: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
13: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 crore ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆತ್ಮೀಯ ರೈತ ಬಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಮಾವು ಬೆಳೆಗಾರರ ಜೀವಾಳ. ಈ ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಮಾವು ಬೆಳೆಗಾರರ ಬಳಗದ ಗೌರವಾಧ್ಯಕ್ಷರಾದ ಡಾಕ್ಟರ್ ರಾಜೇಂದ್ರ ಪೌದಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ.
2: ನಮಸ್ಕಾರ ರೈತ ಬಾಂಧವರೇ, ಇವತ್ತು ಮಾವು ಬೆಳೆಯ ಕುರಿತು ನಾವು ಮಾತನಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಮಾವು ಬೆಳೆಗಾರರ ಬಳಗದ ಗೌರವ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಜೇಂದ್ರ ಪೊದ್ದಾರ್ ಅವರು ನಮ್ಮ ಜೊತೆಗಿದ್ದಾರೆ. ಈ ಮಾವು ಬೆಳೆ ಒಂಥರ ಸಿಹಿ ಮತ್ತು ಕೈಯನ್ನು ಹೊಂದಿರತಕ್ಕಂಥ ಹಣ್ಣಿನ ರಾಜ ಮಾವಿನ ಹಣ್ಣು. ಬೆಳೆಗಾರರ ಒಂದು ಹಿತದೃಷ್ಟಿಯನ್ನು ಇಟ್ಕೊಂಡು ನಾವು ಇವತ್ತು ಮಾತನಾಡ

0: ಮಾತಾಡ್ತಾ ಇದ್ದೀವಿ. ಡಾಕ್ಟರ್ ರಾಜೇಂದ್ರ ಪೊದ್ದಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಕುಮಾರ್ ಅವರಿಗೆ, ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ತಮಗೆ.
0: ಡಾಕ್ಟರ್ ರಾಜೇಂದ್ರ ಪೊದ್ದಾರ್ ಅವರೇ, ಈ ಮಾವು ಬೆಳೆಯ ಮಹತ್ವ ಮತ್ತು ಇದರ ಒಂದು ಪರಿಚಯವನ್ನು ಮಾಡಿಕೊಡೋದಾದರೆ ಮತ್ತು ಇದರಲ್ಲಿ ಯಾವ್ಯಾವ ಅವಕಾಶಗಳು ಇದಾವೆ ಅಂತಂದು ಹೇಳ್ತೀರಿ?
1: ಎಸ್, ಮಾವು ಈ ದೇಶದ ಪರಂಪರೆಯಲ್ಲಿದೆ. ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಬೆಳೀತಾ ಇದ್ದಾರೆ. ಜನಸಾಮಾನ್ಯರೆಲ್ಲ ಇದನ್ನು ಹಣ್ಣಿನ ರಾಜ ಅಂತ ಹೇಳ್ತಾರೆ. ಅಷ್ಟು ಸುಪ್ರಸಿದ್ಧವಾದ ಮತ್ತು ಪ್ರಿಯವಾದ ಹಣ್ಣು ಅದು. ದೇಶದ ಎಲ್ಲ ಭಾಗಗಳಲ್ಲಿ ಬೆಳೀತಾರೆ, ಕಾಶ್ಮೀರ ಹಿಡ್ಕೊಂಡು ಕನ್ಯಾಕುಮಾರಿ ಒಳಗೆ ಬೆಳೀತಾರೆ. ಬಹುಶಃ ನನಗನ್ನಿಸ್ತದೆ ಜಗತ್ತಿನ 40-45% ಹಣ್ಣು ಭಾರತದಲ್ಲಿ ಉತ್ಪಾದನೆ ಆಗ್ತದೆ ಮಾವಿನ ಹಣ್ಣು. ಅಷ್ಟು ಮಹತ್ವದ್ದು ಮತ್ತು ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಭಾರತದಿಂದ ಈ ಹಣ್ಣು ರಫ್ತು ಆಗ್ತದೆ. ಅಂದರೆ ಇಡೀ ಜಗತ್ತಿಗೆ ಭಾರತದ ಮಾವಿನ ಹಣ್ಣಿನ ಕೊಡುಗೆ ಇದೆ, ಅದು ಮಹತ್ವ. ಇನ್ನು ನಾವು ದೇಶದ ಮತ್ತು ರಾಜ್ಯದ ಪರಿಸ್ಥಿತಿ ಮತ್ತು ಸ್ಥಳೀಯ ಪರಿಸ್ಥಿತಿ ಅವಲೋಕನ ಮಾಡೋದಾದರೆ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 220,000 ಟನ್ನು ಮಾವಿನ ಉತ್ಪಾದನೆ ಅನ್ಸ ಅಂದರೆ ಬೇರೆ ಬೇರೆ ತಳಿಗಳದ, ಅದರಲ್ಲಿ ಸುಮಾರು 30,000 ಟನ್ ರಫ್ತು ಆಗ್ತದೆ, ಬೇರೆ ದೇಶಗಳಿಗೆ ಹೋಗ್ತದೆ. ಅದರ ಮೊತ್ತವನ್ನು ತಾವು ಗಮನಿಸೋದಾದರೆ 500 ಕೋಟಿಗಿಂತಲೂ ಹೆಚ್ಚಾದ ಮೌಲ್ಯದ ರಫ್ತನ್ನು ನಾವು ಮಾಡ್ತಾ ಇದ್ದೀವಿ. ಇದು ರಾಷ್ಟ್ರ ಮಟ್ಟದ ಪರಿಸ್ಥಿತಿ. ಅಮೇರಿಕಾ, ಬ್ರಿಟನ್, ಗಲ್ಫ್ ಕಂಟ್ರೀಸ್, ನೆದರ್ಲ್ಯಾಂಡ್ಸ್, ಸಿಂಗಾಪುರ್, ಮಲೇಷ್ಯಾ, ಇನ್ನೂ ಅನೇಕ ರಾಷ್ಟ್ರಗಳಿಗೆ ನಮ್ಮ ಭಾರತ ಮಾವು ರಫ್ತಾಗ್ತದೆ. ಇದು ಭಾರತದಲ್ಲಿ ಮಾವಿನ ಹಣ್ಣಿನ ಮಹತ್ವ. ಇನ್ನು ರಾಜ್ಯದಲ್ಲಿ ಕೂಡ ಮಾವು ಬಹಳ ಅತ್ಯಂತ ಪ್ರಮುಖ ಬೆಳೆಯಾಗಿದೆ. ಇಲ್ಲಿ ಪ್ರಮುಖವಾಗಿ ಒಂದು ಉತ್ತರ ಕರ್ನಾಟಕದಲ್ಲಿ, ಒಂದು ದಕ್ಷಿಣ ಕರ್ನಾಟಕದಲ್ಲಿ 2 ಕ್ಲಸ್ಟರ್ಗಳಿದ್ದಾವೆ, ಅಂದರೆ ಕ್ಷತ್ರಿಯ ಕ್ಲಸ್ಟರ್ಗಳು. ಅದರಲ್ಲಿ ನಾವು ಕರ್ನಾಟಕದ ಒಟ್ಟಾರೆ ಪ್ರದೇಶ ತಗೊಂಡ್ರೆ ಸುಮಾರು 450,000 ಎಕರೆಯಷ್ಟು ಹಣ್ಣಿನ ಕ್ಷೇತ್ರ ಇದೆ. ಅಲ್ಲಿ ಸುಮಾರು 14-15 ಲಕ್ಷ ಟನ್ ಉತ್ಪಾದನೆ ಆಗ್ತದೆ. ಅಂದರೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾವು ನಮಗೆ ರಾಜ್ಯದಲ್ಲಿ ಸಿಗ್ತದೆ. ಇನ್ನು ನಮ್ಮ ಈ ಧಾರವಾಡ ಅಥವಾ ಉತ್ತರ ಕರ್ನಾಟಕ ಕ್ಲಸ್ಟರ್ ಬರೋದೇ ಆದರೆ ಧಾರವಾಡದಲ್ಲಿ ಸುಮಾರು 30,000 ಎಕರೆ ಇದೆ, ವಿಶೇಷವಾಗಿ ಕಲಘಟಗಿ ಮತ್ತು ಕೆಲವೊಂದು ತಾಲೂಕುಗಳಲ್ಲಿ. ಧಾರವಾಡ ತಾಲೂಕಲ್ಲಿ, ಧಾರವಾಡ ತಾಲೂಕು ಒಟ್ಟಾರೆ ಉತ್ಪಾದನೆ ಸರ್ಕಾರದ ಅಂಕಿಅಂಶಗಳ ಪ್ರಕಾರ 122,000 ಟನ್ ಅದು ಪ್ರತಿ ವರ್ಷ ಉತ್ಪಾದನೆ ಆಗ್ತದೆ. ಮತ್ತು ಇಳುವರಿ ಕೂಡ ಸುಮಾರು 3.5-4 ಟನ್ ಪ್ರತಿ ಎಕರೆಗೆ ಅಂತ ಹೇಳ್ತಾರೆ, ಬಟ್ ಇವು ಬಹಳಷ್ಟು ಅಫಿಷಿಯಲ್ ಡೇಟಾ ಆಗ್ತದೆ. ನೈಜ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಇಳುವರಿ ಪ್ರತಿ ಎಕರೆಗೆ ಕಡಿಮೆ ಇದೆ. ಆಲ್ಮೋಸ್ಟ್ 150,000 ಲಕ್ಷಗಳಷ್ಟು ಮೌಲ್ಯದ ಮಾವಿನ ಹಣ್ಣನ್ನು ಧಾರವಾಡ ಜಿಲ್ಲೆಯಲ್ಲಿ ನಾವು ರೈತರು ಬೆಳೀತಾ ಇದ್ದಾರೆ. ಸೊ ಈ ದೃಷ್ಟಿಯಿಂದ ಜಾಗತಿಕವಾಗಿ ದೇಶದ, ರಾಷ್ಟ್ರದ ಮತ್ತು ಧಾರವಾಡ ಪರಿಸ್ಥಿತಿ ನೋಡಿದಾಗ ಮಾವು ಒಂದು ಅತ್ಯಂತ ಪ್ರಮುಖ ಬೆಳೆ ಇದೆ. ಈ ಬೆಳೆಯ ಮುಖ್ಯ ಲಾಭ ಏನಪ್ಪ ಅಂದರೆ, ಒಂದನೇದಾಗಿ ಇಡೀ ಜಗತ್ತಿಗೆ ಆರೋಗ್ಯದ ದೃಷ್ಟಿಯಿಂದ ನಾವೇನು ವಿಟಾಮಿನ್ಸ್, ಮಿನರಲ್ಸ್ ಏನು ಹೇಳ್ತೀವಿ ಅವೆಲ್ಲವುಗಳನ್ನು ಪೂರೈಸುವಂಥ, ಕೇವಲ 12 ತಿಂಗಳಲ್ಲಿ, ಒಂದೇ ಒಂದು ತಿಂಗಳಲ್ಲಿ ಪೂರೈಸುವಂಥ ಒಂದು ವ್ಯವಸ್ಥೆ, ಯಾವ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ನೀವು 1-2 ತಿಂಗಳು ಏಪ್ರಿಲ್ ಮೇದಲ್ಲಿ ಸರಿಯಾಗಿ ಮಾವಿನ ಹಣ್ಣನ್ನು ತಿಂದಿದ್ದಾದರೆ ಅನೇಕ ವಿಟಾಮಿನ್ಸ್, ಮಿನರಲ್ಸನ್ನು ನಿಮ್ಮ ಪೌಷ್ಟಿಕತೆ ದೃಷ್ಟಿಯಿಂದ ನೀವು ಬಳಸಬಹುದು. ಎರಡನೇದಾಗಿ ಆರ್ಥಿಕ ಪರಿಸ್ಥಿತಿ, ರೈತರು ಒಣ ಬೇಸಾಯ ಮಾಡ್ತಾರೆ, ನೀರಾವರಿ ಬೇಸಾಯ ಮಾಡ್ತಾರೆ, ಮಳೆ ಆಶ್ರಿತ ಬೇಸಾಯ, ಅವುಗಳಲ್ಲಿ ಅತ್ಯಂತ ಪ್ರಮುಖವಾದ ಈ 2 ಕ್ಲಸ್ಟರ್ ನಾನು ಏನು ಹೇಳಿದೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕದಲ್ಲಿ ಆರ್ಥಿಕತೆಯ ದೃಷ್ಟಿಯಿಂದ, ರೈತರ ಆದಾಯದ ದೃಷ್ಟಿಯಿಂದ ಕೂಡ ಬಹಳ ಮಹತ್ವದ ಬೆಳೆ ಆಗಿದೆ. ಇದು ಒಟ್ಟಾರೆ ನಮ್ಮ ಮಾವಿನ ಹಣ್ಣಿನ ಮಹತ್ವ ಸರ್.
0: ಸಂತೋಷ ಡಾಕ್ಟರ್ ರಾಜೇಂದ್ರ ಪೊದ್ದಾರ್ ಅವರೇ. ಯಾಕಪ್ಪ ಅಂದ್ರೆ ನಮ್ಮ ಧಾರವಾಡ ಜಿಲ್ಲೆನೇ ಆಗಿದೆ, ಅಮೂಲ್ಯ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದಿರತಕ್ಕಂಥ ನಮ್ಮ ಈ ಧಾರವಾಡ ಜಿಲ್ಲೆ, ಅದರಲ್ಲೂ ಇದು ಮಲೆನಾಡಿಗೆ ಸಮೀಪವಾಗಿರುವುದರಿಂದ ಮಲೆನಾಡು ಅಂತಂದ್ರೆ ಕರಿಬಹುದು ನಾವು ಧಾರವಾಡವನ್ನ. ಯಾಕಂದ್ರೆ ಇಲ್ಲಿ ಎಲ್ಲಾ ರೀತಿಯ ಅನೇಕ ವಿಶಿಷ್ಟ ಬೆಳೆಗಳನ್ನು ಸಹ ನಾವು ಬೆಳೀತಾ ಇದ್ದೀವಿ. ಅದರಲ್ಲೂ ಈ ಕೃಷಿ ಹವಾಗುಣಕ್ಕೆ ಅನುಸಾರವಾಗಿ ನಾವು ಈ ಮಾವಿನ ಬೆಳೆಗೆ ಹೆಚ್ಚು ಒತ್ತನ್ನು ಕೊಟ್ಟಾಗ, ಅದರಲ್ಲೂ ನಮ್ಮ ಈ ಆಪೂಸ್ ಮಾವು ಏನು ನಮ್ಮ ಧಾರವಾಡಕ್ಕೆ ಒಂದು ಹೆಸರನ್ನ ತಂದುಕೊಟ್ಟಿದೆ. ಈ ಬೆಳೆಯ ಕುರಿತು ತಾವು ಹೇಳೋದಾದ್ರೆ,
1: ತಾವು ಕರೆಕ್ಟ್ ಹೇಳಿದ್ರಿ, ಧಾರವಾಡದ ಏನು ಕ್ಲಸ್ಟರ್ ಇದೆ, ಧಾರವಾಡ ಸುತ್ತಮುತ್ತಲಿನ 7 ಜಿಲ್ಲೆಗಳು, ಧಾರವಾಡ, ಬೆಳಗಾಂ, ಉತ್ತರ ಕನ್ನಡ, ಹಾವೇರಿ, ಕೊಪ್ಪಳ ಮತ್ತು ಗದಗ, ಬಾಗಲಕೋಟೆ ಜಿಲ್ಲೆ, ಈ ಕ್ಲಸ್ಟರಲ್ಲಿ ಸ್ಪೆಷಲಿ ಧಾರವಾಡ ಜಿಲ್ಲೆ, ಇಟ್ ಈಸ್ ಬೆಸ್ಟ್ ಅಗ್ರೋಕ್ಲೈಮೆಟಿಕ್ ಕಂಡೀಷನ್ಸ್. ಅಂದ್ರೆ ಕೃಷಿ ಹವಾಮಾನ ಗುಣದ ಪ್ರಕಾರ ಈ ಧಾರವಾಡ ಜಿಲ್ಲೆಗೆ ಅದೊಂದು ವರದಾನ. ಇಲ್ಲಿ ಒಳ್ಳೆಯ ಹವಾಮಾನ ಇದೆ, ಮಾವಿಗೆ ತಕ್ಕುದಾದ ಹವಾಮಾನ ಮತ್ತು ಮಣ್ಣಿದೆ. ಆಮೇಲೆ ನನ್ನ ಅನುಭವ ಪ್ರಕಾರ ಪರಿಶ್ರಮಜೀವಿ ರೈತರು ಕೂಡ ಇದ್ದಾರೆ. ಇವೆಲ್ಲವ ಕಾರಣದಿಂದ 100+ ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಉತ್ಕೃಷ್ಟ ಮಟ್ಟದ ಮಾವನ್ನು ಬೆಳೀತಾ ಇದ್ದಾರೆ. ಈಗ ಹೆಂಗ್ ಧಾರವಾಡ ಪೇಡೆ ಫೇಮಸ್ ಇದೆ, ಆ ರೀತಿ ಧಾರವಾಡ ಮ್ಯಾಂಗೋ ಕೂಡ ಫೇಮಸ್ ಆಗ್ಬೇಕನ್ನಂತ ನಮ್ದು ಉದ್ದೇಶ ಇದೆ. ಆ ಕಾರಣಕ್ಕಾಗಿ ಇಲ್ಲಿ ನೀವು ಸುತ್ತಿನ ಹಳ್ಳಿಗಳ ಕೆಲ್ಗೇರಿ, ಕಲ್ಕೇರಿ, ಮುರ್ಕಟ್ಟಿ ತಗೋಬಹುದು. ಎಷ್ಟು ಜನ ನೈಸರ್ಗಿಕ ರೈತರು ಅನಾಯಾಸವಾಗಿ ಪರಿಶ್ರಮ ಮಾಡಿಕೊಂಡು ಬೆಳೀತಿದ್ದಾರೆ. ಆದ್ರೆ ಇವತ್ತಿನ ಪರಿಸ್ಥಿತಿ ಕುಮಾರ್ ಸಾಹೇಬ್ರೇ ಚೇಂಜ್ ಆಗಿದೆ. ಅದ್ರ ಬಗ್ಗೆ ನಾವು ಒತ್ತು ಕೊಟ್ಟು ಸಮಾಜಕ್ಕೆ ತಿಳಿಸಬೇಕಾಗಿದೆ. ಇನ್ನ ಮಾವು ಬೆಳೆಗಾರ ಬಳಗದ ಬಗ್ಗೆ ತಾವು ಉಲ್ಲೇಖ ಮಾಡಿದ್ರಿ. ಈ ನಾನು ಮೂಲತಃ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಆಗಿದ್ದೆ ಮತ್ತು ಧಾರವಾಡ ವಾಲ್ಮಿ ಡೈರೆಕ್ಟರ್ ಆಗಿದ್ದೆ. ಅಚಾನಕ್ ಆಗಿ ನಾನು ಈ ಕ್ಷೇತ್ರಕ್ಕೆ ಬರುವಂತಾಯ್ತು. ಪೋಸ್ಟ್ ರಿಟೈರ್ಮೆಂಟ್, ರಿಟೈರ್ಮೆಂಟ್ ನಿವೃತ್ತಿ ನಂತರ ಏನು ಮಾಡೋಕೆ ಪರಿಸ್ಥಿತಿ ಬಂದಾಗ ನಾವು ಒಂದು ವಿಚಾರ ಮಾಡಿ, ಕುಟುಂಬದಲ್ಲಿ ವಿಚಾರ ಮಾಡಿ, ಒಂದು ಹೊಲ ತುಂಡು ಒಕ್ಕಲ್ತನ ಮಾಡೋಣ ಅಂತ ಹೇಳಿ ವಿಚಾರ ಮಾಡ್ಕೊ ಹೊಲ ಖರೀದಿ ಮಾಡಿ, ತೋಟ.

0: ಅನಾಯಾಸವಾಗಿ ನಮ್ಮ ಪುಣ್ಯ ಅದು ಒಳ್ಳೆಯ ಉತ್ತಮ ಮಾವಿನ ತೋಟ ನನಗೆ ಸಿಕ್ತು. ಆದರೂ ಮಾವಿನ ಬಗ್ಗೆ ನನಗೆ ಜಾಸ್ತಿ ಜ್ಞಾನ ಇಲ್ಲ. ನಂದು ಬೇಸಿಕಲಿ ಕೃಷಿ ಅರ್ಥಶಾಸ್ತ್ರ ಸಬ್ಜೆಕ್ಟು, ನಾನು ಅಗ್ರೋನಮಿಸ್ಟ್ ಅಲ್ಲ, ಪೊಮೊಲಜಿಸ್ಟ್ ಅಲ್ಲ. ಆದರೆ ಇಲ್ಲಿಯ ಸ್ಥಳೀಯ ಜನರ ಒಂದು ಆಶೋತ್ತರಗಳನ್ನು ಕೆಲವೊಂದು ಸ್ನೇಹಿತರದಿರಲಿ, ಸುಭಾಷ್ ಆಕ್ರವಾಡಿ ಅವರು, ಪ್ರಮೋದ ಗಾಂವ್ಕರ್ ಅವರು, ಸುರೇಶ್ ಕುಲಕರ್ಣಿ, ಇವರೆಲ್ಲರ ಒಂದು ಪ್ರಯತ್ನ ಏನು ಸುಮಾರು ದಶಕ ನಡೀತಾ ಇತ್ತು. ಆ ಅವರ ಸ್ನೇಹ ಮತ್ತು ಬಾಂಧವ್ಯದಾಗಿ ನಾನು ಅವ್ರು ಕೂಡ ಸೇರ್ಕೊಂಡ್ಬಿಟ್ಟೆ. ಸೇರಿಕೊಂಡು ಒಟ್ಟಾರೆಯಾಗಿ ನಾವು ಒಂದೇನು ವಿಚಾರ ಮಾಡಿದೆವು, ದೀರ್ಘಕಾಲೀನ ಒಂದು ಇದರಿಂದ ಮುನ್ನೋಟದಿಂದ ಈ ಧಾರವಾಡದಲ್ಲಿ ಏನು ರೈತರು ಕಷ್ಟ ಅನುಭವಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಏನಾದರೂ ಒಂದು ಪರಿಹಾರ ಕಂಡುಕೋಬೇಕಂತ ಹೇಳಿ ಒಂದು ಪ್ರಸ್ತಾವನೆ ಬಂದಾಗ ನಾನು ಸುಮಾರು 30 ವರ್ಷದಿಂದ ರೈತ ಸಂಘಟನೆಗಳು ರೈತರ ಬಗ್ಗೆ ಚಿಂತನೆ ಮತ್ತು ಚಟುವಟಿಕೆ ಮಾಡ್ತಾ ಇರೋದ್ರಿಂದ ಅವರು ನನಗೆಲ್ಲರೂ ನಾವು ಸೇರಿ ಇಲ್ಲ ಒಂದು ರೈತ ಸಂಘಟನೆ ಮಾಡೋಂತ ಪ್ರಶ್ನೆ ಬಂದಾಗ ಮಾವು ಬೆಳೆಗಾರ ಬಳಗನೆ ಯಾಕೆ ಮಾಡಬಾರ್ದು ಹೇಳಿ 2020 ಪ್ರಾರಂಭ ಮಾಡಿದ್ರು ಸರ್. ಪ್ರಾರಂಭ ಮಾಡಿ ಇವತ್ತು 5 ವರ್ಷ ಆಯಿತು. ಈ ಸಂಘದ ಉದ್ದೇಶ ಅಂದರೆ ಪ್ರತಿ ಮಾವು ಬೆಳೆಗಾರನಿಗೆ ಒಂದು ಉತ್ತಮ ಆದಾಯ ಕೊಡಿಸ್ಬೇಕು, ಆ ಮಾವು ಅಭಿವೃದ್ಧಿ ಆಗಬೇಕು, ಯಾವ ರೈತನು ಕೂಡ ಮಾವಿನ ಗಿಡಗಳನ್ನು ಕಡಿಬಾರ್ದು, ಅವರ ಆರ್ಥಿಕತೆ ಸುಧಾರಣೆ ಆಗಬೇಕು ಅನ್ನಂಥ ಅನೇಕ ಉದ್ದೇಶಗಳಿಂದ ಮತ್ತು ಮುಂದಿನ ಒಂದು ದಶಕಗಳವರೆಗೆ ಪ್ರತಿ ಕಿಲೋ ಹಣ್ಣಿಗೆ ಅತ್ಯಂತ ಅಧಿಕ ಬೆಲೆ ಕೊಡಿಸ್ಬೇಕು, ರೈತಿಗೆ ಆದಾಯ ಹೆಚ್ಚು ಮಾಡೋಕೆ ಬಳಗ ಪ್ರಾರಂಭ ಮಾಡಿದೆವು. ನಂತರ ಆ ಬಳಗದ ಮುಖಾಂತರ ನಾನು ಅನೇಕ ಚಟುವಟಿಕೆಗಳನ್ನು ಮಾಡಿದೆವು. ಆದರೆ ಪ್ರಮುಖವಾಗಿ ಸರ್ ತಮ್ಗೆ ಗೊತ್ತಿರಲಿ, ಇಲ್ಲಿ ರೈತರು ಇಷ್ಟೊಂದು ದಶಕಗಳ ಅನುಭವ ಇದ್ದರೂ ಕೂಡ ಬದಲಾದ ಉತ್ಪಾದನಾ ಪರಿಸ್ಥಿತಿ ಮಾರುಕಟ್ಟೆ ಪರಿಸ್ಥಿತಿಯಲ್ಲಿ ಅವರು ಹಿಂದೆ ಬೀಳ್ತಾರನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಅದಕ್ಕಾಗಿ ನಾವು ಮೊದಲನೇದಾಗಿ ಮಾಡಿದ್ದೇನೆಂದರೆ ರೈತರಿಗೆ ಆಧುನಿಕ ತಂತ್ರಜ್ಞಾನ ಬಗ್ಗೆ ಕೃಷಿ ವಿಶ್ವವಿದ್ಯಾಲಯ ಮತ್ತು ಧಾರವಾಡ ಕುಂಬಾಪುರ ಫಾರ್ಮ್ ತೋಟಗಾರಿಕೆ ವಿಷಯದಲ್ಲಿ ತರಬೇತಿ ಕೊಡಿಸುವಂಥ ವ್ಯವಸ್ಥೆ ಮಾಡಿ ಆಮೇಲೆ ಭಾಳಷ್ಟು ಚಟುವಟಿಕೆಗಳನ್ನು ಮಾಡ್ತಾ ಬಂದೆವು. ತರಬೇತಿ ಕ್ಷೇತ್ರ ಭೇಟಿ, ಜೊತೆಗೆ ಅವ್ರಿಗೆ ಬೇಕಾದಂಥ ಸುಣ್ಣ ಇರ್ಬೋದು, ನೀಮ್ ಪೌಡರ್ ಇರ್ಬೋದು, ಮಿಥಾಲಿಜನ ಇರ್ಬೋದು, ಅವುಗಳ ಪರಿಕರಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಿದೆವು. ಆಮೇಲೆ ತರಬೇತಿಗಳನ್ನು ರಾಷ್ಟ್ರ ಮಟ್ಟದ ಕಾರ್ಯಾಗಾರ ಕೂಡ ಮಹಾರಾಷ್ಟ್ರದ ಸಹ್ಯಾದ್ರಿ ಫಾರ್ಮ್ನ ಅಧ್ಯಕ್ಷರಾದಂಥ ಶ್ರೀ ವಿಲಾಸರಾವ್ ಶಿಂದೆ ಅವರ ಖರ್ಚು ಅದ್ಭುತವಾದ ರೈತರು ಸ್ವಂತ ಖರ್ಚಲ್ಲಿ ಕಾರ್ಯಾಗಾರ ಮಾಡಿದ್ರು. ಇದೆಲ್ಲನೂ ಸಾಮರ್ಥ್ಯ ವರ್ಧನೆ ದೃಷ್ಟಿಯಿಂದ ರೈತರನ್ನು ಮಾಡಿದೆವು, ಪರಿಕರಗಳನ್ನು ಒಪ್ಪಿಸಿದೆವು. ಆಮೇಲೆ ಈಗ ಇತ್ತೀಚೆಗೆ ನಾವು ನೇರ ಮಾರಾಟ ವ್ಯವಸ್ಥೆ ಮಾಡಿದೆವು. ಅಕಾಡೆಮಿಕ್ಸ್ ಅಲ್ಲಿ ಯೂನಿವರ್ಸಿಟಿಗಳಲ್ಲಿ ಹೇಳ್ತೇವೆ ನೇರ ಮಾರಾಟ ಬೆಳಗಾರಿಂದ ಗ್ರಾಹಕರಿಗೆ, ಅದನ್ನು ಅನುಷ್ಠಾನ ಮಾಡಿದೆವು. ನಾವು ಡೈರೆಕ್ಟ್ಲಿ ನಮ್ಮ ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದಲ್ಲಿ ಬೆಳಗಾರರಿಂದ ಬಳಕೆದಾರಿಗೆ ಅಂತೇಳಿ ರೈತರಿಂದ ನೇರ ಮಾರಾಟ ಪ್ರಾಣ. ಇಲ್ಲಿ ನಮ್ಮ ಬಳಗದಲ್ಲಿ ಹೆಚ್ಚು ಒತ್ತು ಕೊಟ್ಟು ನಾವು ನೈಸರ್ಗಿಕವಾಗಿ ಬೆಳೀರಿ, ಆದಷ್ಟು ರಾಸಾಯನಿಕಗಳನ್ನು ಕಡಿಮೆ ಮಾಡಿ, ಉತ್ಪಾದನೆ ಇರಬಹುದು ಅಥವಾ ಮಾಗಿಸುವುದಿರ್ಬೋದು, ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ರೀತಿಯಲ್ಲಿ ಅದನ್ನು ನೈಸರ್ಗಿಕವಾಗಿ ಬೆಳೆಯುವಂಥ ಪ್ರಯತ್ನ ಮಾಡುತ್ತೇಳಿ ಆ ಹಣ್ಣುಗಳನ್ನು ಗಾಂಧಿ ಶಾಂತಿ ಪ್ರತಿಷ್ಠಾನ ಕಳೆದ May 1 ಪ್ರಾರಂಭ ಮಾಡಿದೆವು. 2023-24-25 ನೇರ ಮಾರಾಟ ಪ್ರಾರಂಭ ಮಾಡಿದೆವು. ಅಲ್ಲಿ ಒಳ್ಳೆಯ ಗ್ರಾಹಕರಿಂದ ನಮಗೆ ಬೇಡಿಕೆ ಬರ್ತಾ ಇದೆ, ಅದು ಇನ್ನೂ ಸುಧಾರಣೆ ಆಗ ನಿರೀಕ್ಷಿತ ಮಟ್ಟದಲ್ಲಿ ಬೇಡಿಕೆ ಇಲ್ಲ. ನಾನು ಈ ತಮ್ಮ ಮುಖಾಂತರ ಆಕಾಶವಾಣಿ ಧಾರವಾಡ ಮುಖಾಂತರ ಗ್ರಾಹಕರಲ್ಲಿ ನನ್ನ ವಿನಂತಿ ಏನಂದ್ರೆ ಆದಷ್ಟು ರೈತರಿ ಪ್ಯಾಟ್ರನೇಜ್ ಏನು ಇಂಗ್ಲಿಷ್ ಹೇಳ್ತಾರೆ ಒಂದು ಅಭಯ ಹಸ್ತ, ಹೆಚ್ಚಿನ ಒಂದು ಖರೀದಿ ಮಾಡಿ ಆದಾಯ ಅವರಿಗೆ ಬರುವಂತೆ ತಾವು ಅನುಕೂಲ ಮಾಡುತ್ತೆ ನಾನು ವಿನಂತಿ ಮಾಡ್ತಿದ್ದೀನಿ.
1: ಡಾಕ್ಟರ್ ಪೊದ್ದಾರ್ ಅವರೇ, ತಾವು ಹೇಳ್ತಾ ಇದ್ದೀರಿ ಈ ಮಾವಿನ ಬೆಳೆಯ ಒಂದು ಆಗು ಹೋಗುಗಳ ಕುರಿತು, ಅದರ ಮಾರುಕಟ್ಟೆ ಕುರಿತು ಮಾತನಾಡ್ತಾ ಇದ್ದೀರಿ. ಸಾಮಾನ್ಯವಾಗಿ ನಮ್ಮ ರೈತರು ಈ ಮಾವನ್ನು ಬೀಜಗಳ ಮುಖಾಂತರ ಸುಲಭವಾಗಿ ಬೆಳೆಸ್ಬೋದಾದರೂ ಇದು ಕೆಲವೊಮ್ಮೆ ಅದು ಅಷ್ಟೊಂದು ಏಕರೀತಿಯ ಫಲವನ್ನು ಕೊಡೋದಿಲ್ಲ. ಕಸಿ ಮಾಡಿ ಬೆಳೆಸಿದಂಥ ಮಾವಿನ ಗಿಡಗಳು ಉತ್ಕೃಷ್ಟವಾಗಿರ್ತವೆ ಹೇಗೆ ತಮ್ಮ ದೃಷ್ಟಿಯಲ್ಲಿ?
0: ಸಾಮಾನ್ಯವಾಗಿ ಇಲ್ಲಿ ಧಾರವಾಡದಲ್ಲಿ ಅನೇಕ ಥರದ ತಳಿಗಳನ್ನು ಬೆಳೆದರೂ ಕೂಡ 80-90% ನಮ್ಮಲ್ಲಿ ಇರೋದು ಆಪೂಸ್ ರೀ. ಆಪೂಸ್ ನನಗನಿಸಿದ ಮಟ್ಟಿಗೆ 100% ಅದು ಕಸಿ ಮಾಡಿದಂತ ಆಗಿದೆ. ಈಗೇನು ರತ್ನಗಿರಿ ದೇವಗಡ ಹೇಳ್ತಾರ ಇವೆಲ್ಲ ಆಲ್ಮೋಸ್ಟ್ ಸೇಮ್, ಒಂದೇ ನೀವು DNA ಟೆಸ್ಟ್ ಮಾಡಿದ್ರೆ ಆನ್ ಫಾರ್. ಸೊ ಅದೇ ಅಲ್ಲಿಂದ ರೈತರು ತಾವಾಗಿ ಕಸಿ ಮಾಡ್ಕೋತಾರೆ, ಎಲ್ಲ ರತ್ನಗಿರಿ ದೇವಗಡಿಂದ ಸಸಿಗಳನ್ನು ತಂದು ಇಲ್ಲಿ ನೆಟ್ಟಿದ್ದಾರೆ. ಅದೇ ರೀತಿ ಇಡೀ ಧಾರವಾಡ ಜಿಲ್ಲೆಯಲ್ಲೆಲ್ಲ ಕಸಿ ಮಾಡಿದ ಆಪೂಸ್ ಹಣ್ಣಿನ ಉತ್ಪಾದನೆ ಇದೆ.
1: ಒಂದು ಸಸಿ ನೆಟ್ಟಂತ ಸಸಿ ಎಷ್ಟು ವರ್ಷಗಳ ನಂತರ ಅದು ಫಲ ಕೊಡ್ಲಿಕ್ಕೆ ಶುರು ಮಾಡುತ್ತೆ?
0: ಅದು ತಳಿ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಒಂದು ಕೆಲವೊಂದು ನೀವು ಈ ಹೊಸದಾಗಿ ಏನು ಬಂದಾವ ಕೇಸರಿಗೆ ಸರ್ 2-3 ವರ್ಷದಲ್ಲಿ ಮಾಡ್ತದೆ. ನಿಮ್ಮ ಮಾವು ಒಂದು 5-6 ವರ್ಷ ತಗೋತದೆ. ಇನಿಷಿಯಲಿ ಹೂ ಆಗ್ಬೋದು, ಸಣ್ಣ ಇದು ಆಗ್ಬೋದು, ಆದರೆ ಆರ್ಥಿಕ ದಿ ಎಕನಾಮಿಕ್ ಈಲ್ಡ್ ಬರೋದು 5-6 ವರ್ಷದಿಂದ. ಆಮೇಲೆ 20-25 ವರ್ಷಕ್ಕೆ ಅದು ಫುಲ್ ಬ್ಲೂಮ್ ಆಗಿರ್ತದೆ. ಅತ್ಯಂತ ಅಧಿಕ ಹೆಚ್ಚಿನ ಉತ್ಪಾದನೆ ಪ್ರತಿ ಗಿಡಕ್ಕೆ ಉತ್ಪಾದನೆ ಇಳುವರಿ ಕೊಡುವಂಥದ್ದು ನಿರ್ಮಾಣ ಆಗ್ತದೆ.
1: ತಾವೀಗ ಮಾವು ಬೆಳೆಗಾರರ ಒಂದು ಬಳಗದ ಗೌರವ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಿ. ಸದ್ಯದ ಈ ಮಾವಿನ ಸ್ಥಿತಿಗತಿ ಬಗ್ಗೆ ಹೇಳೋದಾದರೆ, ತಾವು
0: ಮಾವು ಸಿಹಿ ಮತ್ತು ಕಹಿ, ನಾನಾಗಲೇ ಹೇಳಿದೆ ಮಾವು ಸಿಹಿ, ಅತ್ಯಂತ ಪ್ರಿಯವಾದ ಸಿಹಿ ಹಣ್ಣು. ಅದರ ಜೊತೆಗೆ ರೈತನ ಬದುಕು ಅಷ್ಟು ಸಿಹಿ ಆಗಿಲ್ಲ, ಅದಕ್ಕೆ ನಾವು ಸಿಹಿ ಕಹಿ ಅಂತ ನಾವು ಕರಿತಾ ಇರೋದು. ಕಹಿ ಯಾಕೆಪ್ಪ ಅಂದ್ರೆ ಇವತ್ತಿನ ಇದೇ ವರ್ಷ 2026 ನಮ್ಮ ಮಾವಿನ ಸೀಸನ್ ತೊಗೊಂಡ್ರೆ ಪರಿಸ್ಥಿತಿ ಗಂಭೀರ ಇದೆ ಸರ್, ಬಹಳ ಗಂಭೀರ ಇದೆ. ಅತ್ಯಂತ ನೋವಿನಿಂದ ಈ ಮಾತನ್ನ ಹೇಳ ಬಯಸ್ತೀನಿ. ಯಾಕಂದ್ರೆ ನಮ್ಗೆ ಹೂವಾದಾಗ ಅತ್ಯಂತ ಅದ್ಭುತ ಪ್ರಮಾಣದ ಹೂ ಬಂದ್ಬಿಡ್ತು. ಎಲ್ಲ ರೈತರು ಖುಷಿ ಪಟ್ರು, ವಾತಾವರಣ ಚೆನ್ನಾಗಿತ್ತು, ಇನ್ನೇನು ಭರ್ಪೂರ ಇಳುವರಿ ಬರ್ತದೆ, ಉತ್ಪಾದನೆ ಆಗ್ತದೆ, ಈ ವರ್ಷ ಮಾವಿನ

ಬೆಳೆಗಾರಿಗೆ ಬಂಪರ್ ಲಾಟ್ರಿ ಇದೈತೆ, ಜನ ಮಾತಾಡಿದ್ರು, ನಮ್ಮ ಮಾಧ್ಯಮದವರು ಹೇಳಿದ್ರು. ದುರ್ದೈವಶಾತ್ ಈ ವರ್ಷ ಬಂದಂಥ ಬ್ಲಾಸಮ್ ಆ್ಯಂಡ್ ರಾಟ್ ಅಂತ ಏನು ಡಿಸೀಸ್ ಬಂತು, ವೆರಿ ಡೆಡ್ಲಿ ಡಿಸೀಸ್. 90% ಹೂ ಉದುರಿ ಹೋಗ್ಬಿಡ್ತು. ಸೊ ಹೂ ಉದುರಿ ಹೋಯ್ತಪ್ಪ, ರಿಮೇನಿಂಗ್ ಅಟ್ಲೀಸ್ಟ್ ಅಳಿದುಳಿದ ಹೂ ಕಾಯಾಗ್ತವೆ ಅಂತಂದ್ರೆ ಅದಕ್ಕೂ ಕೂಡ ಹವಾಮಾನ ಅದರಿಂದ ಹಾಪರ್ ಅತಿ ಅಂತ ಜಿಗಿ ಹುಳ ಅಂತ ಬರ್ತಾ ಅದು ಬೆಳೆ ಹಾನಿ ಮಾಡ್ತು. ಅದು ಹೋಗಿದ ನಂತರ ಅಂದ್ರೆ ವಿವಿಧ ಪ್ರದೇಶಗಳಲ್ಲಿ ವಿವಿಧ ರೈತರ ಅನುಭವ ಇವು. ಪೌಡ್ರಿ ಮಿಲ್ಡಿವ್, ಆ ಬೂದು ರೋಗ ಬಂತು ಸರ್. ಸೊ ಮೊದಲನೇದು ಬ್ಲಾಸಮ್ ಆ್ಯಂಡ್ ರಾಟ್ ಬಂತು, ಡ್ಯಾಮೇಜ್ ಮಾಡ್ತು. ಆಮೇಲೆ ಇದು ಹಾಪರ್ ಬಂತು, ಬೂದು ರೋಗ ಬಂತು. ಇದಾಯ್ತು, ಇನ್ನು ಏನೋ ಒಂದು 8-10% ಹಣ್ಣು ಉಳಿದಂದಾಗ ಕೊನೆಗೆ ನಮಗೆ ಭಾಳಷ್ಟು ಹೊಡೆತ ಬಿದ್ದದ್ದು ಅಕಾಲಿಕ ಮಳೆಯಿಂದ. ಫೆಬ್ರವರಿ ಕೊನೆಗೆ ಮತ್ತು ಮಾರ್ಚ್ ಮೊದಲನೇ 2 ವಾರಗಳಲ್ಲಿ ಬಿದ್ದಂಥ ಮಳೆ, ಈ ಸ್ಪೆಷಲಿ ಹೇಲ್ ಸ್ಟಾರ್ಮ್ಸ್ ಅಥವಾ ಅಲಿಕಲ್ಲಿ ಮಳೆ ಏನಂತಾರೆ, ಅದು ಇದ್ದ ಹಣ್ಣನ್ನು ಡ್ಯಾಮೇಜ್ ಮಾಡಿ ಆಲ್ಮೋಸ್ಟ್ ನಮ್ಮ ಉತ್ಪಾದನೆ 10% ಬಂದಿತ್ತಿದೆ. ಈ ನಿಟ್ಟಿನಲ್ಲಿ ನೀವು ಸರ್ಕಾರದ ಜಿಲ್ಲಾಧಿಕಾರಿಗಳ ಆದೇಶದಂತೆ ಸರ್ವೆ ಕೂಡ ಮಾಡಿ ನೋಡಿದಾಗ 10-15% ಮಾತ್ರ ಬೆಳೆ ಉಳಿದಿದೆ ಸರ್. ಆ ಕ್ವಾಲಿಟಿ

0: ಸತ ಆಲಿಕಲ್ಲಿ ಮಳೆ ಏನಂತಾರೆ, ಅದು ಇದ್ದ ಹಣ್ಣನ್ನು ಡ್ಯಾಮೇಜ್ ಮಾಡಿ ಆಲ್ಮೋಸ್ಟ್ ನಮ್ಮ ಉತ್ಪಾದನೆ 10% ಬಂದಿತ್ತು. ಈ ನಿಟ್ಟಿನಲ್ಲಿ ನೀವು ಸರ್ಕಾರದ ಜಿಲ್ಲಾಧಿಕಾರಿಗಳ ಆದೇಶದಂತೆ ಸರ್ವೆ ಕೂಡ ಮಾಡಿ ನೋಡಿದಾಗ 10-15% ಮಾತ್ರ ಬೆಳೆ ಉಳಿದಿದೆ ಸರ್. ಆ ಕ್ವಾಲಿಟಿ ಕೂಡ ಡ್ಯಾಮೇಜ್ ಆಗುವಂಥ ಪರಿಸ್ಥಿತಿ ಬಂತು ಬಿಕಾಸ್ ಆಫ್ ಇದು ಈ ಅಕಾಲಿಕ ಮಳೆಯಿಂದಾಗಿ. ಸೊ ಅದಕ್ಕಾಗಿ ರೈತರು ಇವತ್ತು ಬಹಳ ಸಂಕಷ್ಟದಲ್ಲಿದ್ದಾರೆ. ಇದು ಉತ್ಪಾದನಾ ಸಮಸ್ಯೆ ಆದರೆ ಮಾರುಕಟ್ಟೆ ಕೂಡ ಸಮಸ್ಯೆ ಎದುರಿಸ್ತಾ ಇದೀವಿ. ದೇರ್ ಇಸ್ ನೋ ಡಿಮ್ಯಾಂಡ್, ಬೇಡಿಕೆನೇ ಇಲ್ಲ, ಬೆಲೆ ಬಿದ್ದು ಹೋಗ್ತಾ ಇದೆ. ಇದು ಪ್ರಸ್ತುತ ನಮ್ಮ ಮಾವು ಬೆಳೆಗಾರರ ಬಳಿ. ಇದು ಒಂದು 8 ವರ್ಷದಿಂದ ಹಿಂಗೆ ನಡೀತಾ ಇರೋದ್ರಿಂದ ಕೆಲವು ರೈತರು ಅಸಹಾಯಕರಾಗಿ ಗಿಡಗಳನ್ನು ತೆಗೆದುಹಾಕ್ಬೇಕನ್ನಂತ ಒಂದೇನು ಅಸಹಾಯಕತೆ ಅವ್ರಲ್ಲಿ ಬರ್ತದಲ್ಲ, ಅದನ್ನು ನಾವು ಎದುರಿಸಬೇಕಾಗಿದೆ, ಅದನ್ನು ತೆಗೆದುಹಾಕಬೇಕಾಗಿದೆ. ಆ ಕಾರಣಕ್ಕಾಗಿ ಈ ಮಾವು ಬೆಳೆಗಾರ ಬಳಗವನ್ನು ಕಟ್ಟಿ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಕ್ಕೇಳಿ ನಾವು ಮಾಡ್ತಾ ಇದ್ದೀವಿ.
1: ಈ ಮಾವು ಬೆಳೆಗಾರರ ಒಂದು ಬಳಗದಿಂದ ಮಾವಿನ ಉತ್ಪಾದನೆಯಲ್ಲಿ ಪ್ರಮುಖವಾದಂತಹ ಸವಾಲುಗಳು ಯಾವುವು?
0: ಒಂದೇ ಶಬ್ದದಲ್ಲಿ ಹೇಳಿದ್ರೆ ಸರ್, ರೈತರು ವೈಯಕ್ತಿಕವಾಗಿ ಕಠಿಣ ಪರಿಶ್ರಮಗಳು, ಆದರೆ ಉತ್ಪಾದನೆ ವಿಷಯ ಬರಲಿ ಮತ್ತು ಮಾರಾಟ ವ್ಯವಸ್ಥೆ ಬರಲಿ ಅಥವಾ ರಫ್ತಿನ ವ್ಯವಸ್ಥೆ ಬಂದಾಗ ವೈಯಕ್ತಿಕವಾಗಿ ರೈತ ವಿಫಲ ಆಗ್ತಾನೆ. ಇದಕ್ಕೆ ಸಾಂಘಿಕ ಪ್ರಯತ್ನಗಳೇ ಬೇಕು. ಆ ಕಾರಣಕ್ಕೆ ನಾವು ಮಾವು ಬೆಳೆಗಾರ ಬಳಗ ಯಾಕೆ ಕಟ್ಟಿದೇವು ಅಂದರೆ, ರೈತ ವೈಯಕ್ತಿಕವಾಗಿ ಏನನ್ನು ಸಾಧಿಸಲಿಕ್ಕೆ ಸಾಧ್ಯಲೋ ಅದನ್ನು ಸಾಂಘಿಕವಾಗಿ ಸಾಧಿಸಲಿಕ್ಕೆ ಸಾಧ್ಯ ಅಂತ ಹೇಳಿ ಇಡೀ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಾವು ಮಾವು ಬೆಳೆಗಾರ ಬಳಗವನ್ನು ಮಾಡಿದೆವು. ಅಲ್ಲಿ ಅವರ ತರಬೇತಿ, ಅವರ ಪರಿಕರಗಳ ಸರಬರಾಜು ಮತ್ತು ಮಾರಾಟ ವ್ಯವಸ್ಥೆ, ರಫ್ತು ಉತ್ತೇಜನ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಈ ರೀತಿ ರೈತನು ವೈಯಕ್ತಿಕವಾಗಿ ತನ್ನ ಬೇಡಿಕೆ ಉತ್ಪಾದನೆ ಸಮಸ್ಯೆ ಎದುರಿಸ್ತಾನೆ, ಮಾರಾಟ ವ್ಯವಸ್ಥೆನೆ ಅಲ್ಲಿ ಅನುಕೂಲ ಮಾಡಿಕೊಡುವಂಥ ವಾತಾವರಣ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ.
1: ತಮ್ಮ ಈ ಒಂದು ಮಾವು ಬೆಳೆಗಾರರ ಬಳಗದಿಂದ ತಾವು ಈ ಮಾವನ್ನು ಬೆಳೀತಕ್ಕಂಥ ರೈತ ಬಾಂಧವರಿಗೆ, ಈ ಮಾವು ಬೆಳೆಗಾರರಿಗೆ ಇದರ ಒಂದು ಅಭಿವೃದ್ಧಿಯ ದಾರಿಗಳನ್ನು ಯಾವ ರೀತಿ ತಾವು ತೋರಿಸ್ತಾ ಇದ್ದೀರಿ?
0: ಸರ್, ಮಾವು ಬೆಳೆಗಾರ ಬಳಗದಿಂದ ನಾನು ಅದನ್ನು ಒಂದು ಶಬ್ದ ಹೇಳಬೇಕು, ಪ್ರಗತಿ ಅಂತ ಹೇಳಬೇಕಿತ್ತು. ಮಾಡಿ ಅನೇಕ ಸಂಘಟನೆಗಳದ, ಆದರೆ ಬಹಳ ಖುಷಿಯಿಂದ ಹೇಳುವಂಥ ವಿಷಯ ಅಂದರೆ ಮಾವು ಬೆಳೆಗಾರ ಬಳಗ 2020 ಏನು ಪ್ರಾರಂಭ ಆಯಿತು, ಆಮೇಲೆ ಅದು ನೋಂದಣಿ ಕೂಡ ಆಯಿತು. ಬಹಳ ಅದ್ಭುತವಾದ ಪ್ರಗತಿಯನ್ನು ಮಾಡಿದ್ದಾನೆ. ನಿಜವಾಗಿ ಈ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಏನು ರೈತ ಅಭಿವೃದ್ಧಿ ಬಗ್ಗೆ ಚಿಂತನೆ ಆಗ್ತಲ್ಲ, ಅದೊಂದು ಒಂದು ವಿಶೇಷ ಎಕ್ಸಾಂಪಲ್, ಉದಾಹರಣೆ ತಾವು ತಗೋಬಹುದು, ಒಂದು ಯಶೋಗಾಥೆ. ಮಾವು ಬೆಳೆಗಾರ ಬಳಗದಿಂದ ರೈತರ ಸಾಮರ್ಥ್ಯ ವರ್ಧನೆ ಮಾಡಿದೆವು, ಆಮೇಲೆ ಕಾರ್ಯಾಗಾರ ಮಾಡಿದೆವು, ತರಬೇತಿ ಮಾಡಿದೆವು, ಅವರಿಗೆ ಬೇಕಾದಂಥ ಪರಿಕರಗಳ ವ್ಯವಸ್ಥೆ ಚೀಪ್ ರೇಟಲ್ಲಿ ಸಕಾಲಿಕವಾಗಿ ಕೊಡುವಂಥ ಸರಬರಾಜು ಮಾಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ಮಾರಾಟ, ನೇರ ಮಾರಾಟ ಗಾಂಧಿ ಶಾಂತಿ ಪ್ರತಿಷ್ಠಾನದಲ್ಲಿ ಮಾಡಿದೆವು. ಆಮೇಲೆ ಕಳೆದ ವರ್ಷದ ಸರ್ ನಾವು ರಫ್ತು ಕೂಡ ಮಾಡಿದೆವು, ಒಂದು ಪ್ರಾಯೋಗಿಕವಾಗಿ ಸಿಂಗಾಪುರ್ಗೆ ರಫ್ತು ಮಾಡಿದೆ. ನಮ್ಗೆ ರಫ್ತು ಬಗ್ಗೆ ಏನೂ ಗೊತ್ತಿರಲಿಲ್ಲ. ತಲಾಂತದಲ್ಲಿ ಹಣ್ಣು ಬೆಳೆದ್ರೂ ಕೂಡ ಇಲ್ಲೇ ಮಾರೋದು, ಕೆಲಗೇರಿಯಲ್ಲಿ ಬೆಳೆಯೋದು, ಧಾರವಾಡ ಸುಭಾಷ್ ರೋಡಲ್ಲಿ ಮಾರೋದು. ಇದನ್ನು ಗಮನಿಸಿ ನಾವು ವೈಜ್ಞಾನಿಕವಾಗಿ ಒಂದು ಪ್ರೊಫೆಷನಲ್ ಅಪ್ರೋಚ್ ಮಾಡಂತೇಳಿ ಕಳೆದ ವರ್ಷ 2025 ನಾವು ರಫ್ತು ಮಾಡೋಂಥ ಒಂದು ಪ್ರಾಯೋಗಿಕ ಮಾಡಿದ ಯಶಸ್ವಿ ಆಯಿತು. ಸ್ಮಾಲ್ ಕ್ವಾಂಟಿಟಿ ಟೆಸ್ಟಲ್ಲಿ ನಾವು ಸಿಂಗಾಪುರ್ ಕಳಿಸ್ತೀವಿ. ಧಾರವಾಡ ಹಣ್ಣು ಚೆನ್ನಾಗೈತೆ ಹೇಳಿದ್ರು. ಈ ವರ್ಷ ಮತ್ತೆ ಅವ್ರು ಬಂದರು ನಮ್ಮ ಹತ್ರ, ನಾವೊಂದು ಸುಮಾರು 25-30 ಟನ್ ಆಮದು ಮಾಡ್ಕೋತೀವಿ ಸಿಂಗಾಪುರ್ಗೆ. ಸ್ಟಾರ್ಟ್ ಆಯಿತು ಸಿಂಗಾಪುರ್, 4-5 ಟನ್ ರಫ್ತು ಆಯಿತು ನಮ್ಮ ಧಾರವಾಡದಿಂದ. ದುರ್ದೈವಶಾತ್ ಈ ಯುದ್ಧದ ಕಾರಣದಿಂದಾಗಿ, ಬೇಡಿಕೆಯ ಕೊರತೆಯಿಂದಾಗಿ ನಮ್ದು ಇನ್ನು ಸ್ಥಗಿತ ಆಗಿದೆ, ರಫ್ತು ಆಗ್ತಾ ಇಲ್ಲ. ಇದು ರಫ್ತಿಂದ ಆಯಿತು. ಆಮೇಲೆ ನಮ್ಮ ಧಾರವಾಡಲ್ಲಿ ಪ್ಯಾಕ್ ಹೌಸ್ ಮಾಡಿದ, ಈ ಬಳಗದ ಒಂದು ಪ್ರಯತ್ನದಿಂದ, ಸಪೋರ್ಟ್ ಒತ್ತಾಸೆಯಿಂದ. ಹುಬ್ಬಳ್ಳಿ ಒಂದು ಪ್ಯಾಕ್ ಹೌಸ್ ಇದೆ, ಅದರ ಕೆಪೆಕ್ನವ್ರದ್ದು, ಅದಕ್ಕೂ ಕೂಡ ಒತ್ತಾಸೆ ಏನಿತ್ತು ಅದನ್ನು ಕೂಡ ಮೇಲ್ದರ್ಜೆ ಏರಿಸುವಂಥ ಪ್ರಯತ್ನ ಮಾಡಿದ್ದೆವು. ರೈತರ ಮಾರಾಟ ಮತ್ತು ರಫ್ತುಗೆ ಏನೇನು ಪ್ರಯತ್ನಗಳು ಮಾಡಬೇಕು ಎಲ್ಲ ರೀತಿಯ ಪ್ರಯತ್ನಗಳು ನಾವು ಮಾಡಿದ್ದೇವೆ. ಉದಾಹರಣೆಗೆ ನಮ್ದೇನು, ಧಾರವಾಡದ ರೈತ ಕೆಪೆಕ್ ಹುಬ್ಬಳ್ಳಿ ಅಥವಾ ಮಾವು ಅಭಿವೃದ್ಧಿ ಕೇಂದ್ರ ಧಾರವಾಡದ ಪ್ಯಾಕ್ ಹೌಸ್ಗಳಿಗೆ ಲಿಂಕ್ ಮಾಡಿಕೊಡ್ಬೇಕು. ಅಲ್ಲಿ ಏನು ಉಪಚಾರ ಆಗ್ತದೆ, ಹಣ್ಣನ್ನು ನಿಯರೆಸ್ಟ್ ಏರ್ಪೋರ್ಟ್ ಅಂದರೆ ನಮಗೆ ಗೋವಾ, ಇಲ್ಲಾಂದರೆ ನಮಗೆ ಮುಂಬೈ ಕಳಿಸ್ಬೇಕು, ಇಲ್ಲ ಬೆಂಗಳೂರು ಕಳಿಸ್ಬೇಕು. ಆ ಕಾರಣಕ್ಕೆ ಅದೊಂದು ನಾವು ಒಂದು ಪ್ರಯತ್ನ ಮಾಡಿದೆವು. ಗೋವಾ ಏರ್ಪೋರ್ಟ್ಗೆ ಹೋಗಿ ಅಲ್ಲಿದ್ದಂಥ ಹಿರಿಯ ಅಧಿಕಾರಿಗಳಿಗೆ ಭೇಟಿಯಾಗಿ ಬಂದೆವು. ಅವರು ಧಾರವಾಡಕ್ಕೆ ಬಂದು ಅಧ್ಯಯನ ಮಾಡ್ಕೊಂಡು ಹೋದರು. ನಮ್ಗೆ ಹಾರ್ಡ್ಲಿ 180 ಕಿಲೋಮೀಟ್ರ್. ಸೊ ಅದರಿಂದ ಅವ್ರು ಕೂಡ ಲಿಂಕ್ ಅಪ್ ಮಾಡಿಕೊಂಡೆವು. ಸಿಂಗಾಪುರದಲ್ಲಿರ್ತಕ್ಕಂಥ ಇಂಪೋರ್ಟ್ಸ್ ಕೂಡ ಲಿಂಕ್ ಅಪ್ ಮಾಡಿದ್ವಿ. UK, ಅಮೆರಿಕಾ ಮತ್ತು ಗಲ್ಫಲ್ಲಿ ಲಿಂಕ್ ಮಾಡಿಕೊಂಡು, ಈ ರೀತಿ ನೇರ ಮಾರಾಟ, ಸ್ಥಳೀಯ ಮಾರಾಟ ಅಂದರೆ ಬೆಂಗಳೂರು ಮುಂಬೈ ಇರ್ಬೋದು, ಅಲ್ಲಿಂದ ರಫ್ತು ಮಾರಾಟ, ಈ ಎಲ್ಲ ಕ್ಷೇತ್ರಗಳು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಹುಶಃ ನನಗನ್ನಿಸ್ತದೆ 4 ವರ್ಷ ಏನು ಪ್ರಯತ್ನ ಮಾಡಿದೆವು ಅದು ಬ್ಯಾಕ್ಗ್ರೌಂಡ್ ಇತ್ತು ಅಷ್ಟೇ, ಸ್ಟೆಪ್ಪಿಂಗ್ ಸ್ಟೋನ್. ಈ ವರ್ಷ ಸ್ವಲ್ಪ ಎದ್ದಿತ್ತು ಏನೋ ಒಂದು ಸಾಧನೆ ಮಾಡ್ಬೇಕನ್ನೋದ್ರಾಗ ಈ ಜಾಗತಿಕ ವಾರದಿಂದ ನಮ್ಗೆ ಸ್ವಲ್ಪ ತೊಂದರೆ ಆಗಿದೆ. ಬಟ್ ಮುಂದಿನ 5-10 ವರ್ಷಗಳಲ್ಲಿ ಒಂದು ನಮ್ಗೆ ಒಂದು ಕನಸಿದೆ, ಮಾವಿನ ರೈತನಿಗೆ ಅನ್ಯಾಯ ಆಗಬಾರ್ದು, ಅವನು ಎತ್ತಿ ಹಿಡಿಬೇಕು. ಆ ನಿಟ್ಟಿನಲ್ಲಿ ನಮ್ಮ ಬಳಗದ ಪಾತ್ರ ಇದೆ, ರೈತರ ಪಾತ್ರ ಇದೆ, ರೈತ ಸಂಘಟನೆಗಳ ಪಾತ್ರ ಇದೆ, ಸರ್ಕಾರಗಳ ಪಾತ್ರ ಇದೆ, ಅದನ್ನ ಬಗ್ಗೆ ಚರ್ಚೆ ಮಾಡಬಹುದು.
1: ಈಗ ತಾವು ಈ ಮಾವು ಬೆಳೆಗಾರರ ಒಂದು ಸಂಘದ ಮಾವು ಬೆಳೆಗಾರರ ಒಂದು ಗೌರವ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿದ್ದೀರಿ. ಈ ನಿಟ್ಟಿನಲ್ಲಿ ಮಾವು ಬೆಳೆಗಾರರ ಒಂದು ಹಿತದೃಷ್ಟಿಯಿಂದಾಗಿರ್ಬೋದು, ಮಾವು ಬೆಳೆಗಾರರ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ನೋಡೋದಾದ್ರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಪಾತ್ರ ಮತ್ತು ಅವರ ಜವಾಬ್ದಾರಿಗಳು ಹೇಗಿರ್ಬೇಕಂತೀರಿ, ಮತ್ತು ನೀವು ಅವರಿಂದ ತಾವು ಏನನ್ನ ಬಯಸ್ತೀರಿ?
0: ಎಸ್, ಒಳ್ಳೆ ಪ್ರಶ್ನೆ ಕೇಳಿದ್ರು ಕುಮಾರ್ ಅವರೇ. ಈ ಮಾವು ಆರ್ಥಿಕ ಭದ್ರತೆ ಆಧಾರದಿಂದ ರೈತನಿಗೆ ಒಂದು ಉತ್ತಮವಾದ ಬೆಳೆ. ಅದನ್ನು

0: ಸದೃಢ ಮಾಡುವಂಥ ಜವಾಬ್ದಾರಿ ಸಮಾಜಕ್ಕೆ ಇದೆ ಮತ್ತು ಸರ್ಕಾರಕ್ಕಿದೆ. ಈ ನಿಟ್ಟಿನಲ್ಲಿ ನನ್ನ ಏನು ಮಂಡನೆ ಏನಪ್ಪ ಅಂದ್ರೆ, ಸರ್ಕಾರ ಕೆಲವೊಂದು ಕ್ರಮಗಳನ್ನು ಕೈಗೊಂಡಿದೆ, ಸ್ವಾಗತಾರ್ಹ ಆಗಿವೆ. ಅದರ ಜೊತೆಗೆ ಇನ್ನೂ ಕೈಗೊಳ್ಳಬೇಕಾದ ಕ್ರಮಗಳು ಬಹಳ ಅದಾವೆ, ಅಲ್ಲಿ ಕೊರತೆಗಳದಾವೆ. ಮೊದಲನೇದಾಗಿ ಕೇಂದ್ರ ಸರ್ಕಾರ ಬಗ್ಗೆ ಹೇಳಿದ್ರೆ, ಅಲ್ಲಿ NHB ತಂದಿದೆ, ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್, ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್, ಇವೆಲ್ಲ ಯೋಜನೆಗಳು ಕೇಂದ್ರ ಸರ್ಕಾರ. ಆಮೇಲೆ ಅಪೆಡಾ ಅಂತ ಒಂದು ಸಂಸ್ಥೆ ಇದ್ರಿ, ಅಗ್ರಿಕಲ್ಚರ್ ಪ್ರೊಜೆಕ್ಟ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ಕಾಮರ್ಸ್ ಮಿನಿಸ್ಟ್ರಿಯಲ್ಲಿದೆ. ನಮ್ಮ ಬೆಂಗಳೂರು ರೀಜನಲ್ ಸೆಂಟರ್ ಇದೆ, ಬೆಂಗಳೂರು ರೀಜನಲ್ ಸೆಂಟರ್ ಕೂಡ ನಾವು ತುಂಬ ಸಹಯೋಗದ ಕೆಲಸ ಮಾಡೋಕ್ಕೆ ಅವ್ರು ನಮ್ಗೆ ತರಬೇತಿ ಕೊಡ್ತಾರೆ, ಅದು ಖರ್ಚು ವರ್ಚುಗಳು ನಿಗಸ್ತಾರೆ. ಆಮೇಲೆ ಹಾರ್ಟಿ ನೆಟ್, ನಾವು ಫಾರಿನ್ ಕಳಿಸ್ಬೇಕು ರಫ್ತು ಮಾಡೋಕ್ಕಂದ್ರೆ ಹಾರ್ಟಿ ನೆಟ್ ಮತ್ತು ಗ್ಯಾಪ್ ಗ್ಲೋಬಲ್ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್, ಈ ಎರಡು ಸರ್ಟಿಫಿಕೇಟ್ ಬೇಕು. ಅಲ್ಲಿ ನಮಗೆ ಒಂದು ಸಬ್ಸಿಡಿ ಮೇಲೆ ಅವ್ನು ಮಾಡಿಕೊಡ್ಲಿಕ್ಕೆ ಅವರು ನಮ್ಗೆ ಒಪ್ಪಿದ್ದಾರೆ, ಅನುಮತಿ ನೀಡಿದ್ದಾರೆ. ಆ ಪ್ರಯತ್ನವನ್ನು ಈಗಾಗಲೇ ನಾವು ಸುಮಾರು 100 ರೈತರದು ಹಾರ್ಟಿ ನೆಟ್ ಮಾಡಿಸಿದ್ದೀವಿ, 100 ರೈತರದು ನಾವು ಗ್ಯಾಪ್ ಕೂಡ ಮಾಡಿಸ್ತೇವೆ. ಗ್ಯಾಪ್ ಮಾಡಿಸಿದ್ರೆ ಕುಮಾರ್ ಅವರೇ, ಯುರೋಪಲ್ಲಿ ಅಮೆರಿಕದಲ್ಲಿ ವಿಥೌಟ್ ಕ್ವಶನ್ ಪ್ರಶ್ನೆ ಇಲ್ಲದೆ ಹಣ್ಣು ಖರೀದಿ ಮಾಡುವಂತ ಒಂದು ನಮಗೆ ಪ್ರಮಾಣ ಪತ್ರ ಸಿಗುತ್ತೆ, ಅದನ್ನು ಪ್ರಯತ್ನ ಮಾಡ್ತೇವೆ. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಸ್ಕೀಮ್ಗಳಿರ್ಬೋದು ಮತ್ತು ಸಂಸ್ಥೆಗಳು ಹೆಲ್ಪ್ ಮಾಡ್ತದೆ. ಇನ್ನು ರಾಜ್ಯ ಸರ್ಕಾರಕ್ಕೆ ತೋಟಗಾರಿಕೆ ಇಲಾಖೆ, ಅದು ಬೇರೆ ಬೇರೆ ಅವರಿಗೆ ಜವಾಬ್ದಾರಿ ಇದ್ರು ಕೂಡ, ವಿಶೇಷವಾಗಿ ಕರ್ನಾಟಕದಲ್ಲಿ ಮಾವು ಅಭಿವೃದ್ಧಿ ಮಂಡಳಿ, ಅದನ್ನ ಅಫಿಷಿಯಲ್ ಹೆಸರು ಏನಪ್ಪಾ ಅಂದ್ರೆ ಕರ್ನಾಟಕ ಸ್ಟೇಟ್ ಮ್ಯಾಂಗೋ ಡೆವಲಪ್ಮೆಂಟ್ ಅಂಡ್ ಮಾರ್ಕೆಟಿಂಗ್ ಕಾರ್ಪೊರೇಷನ್ ಅಂತ ಇದೆ, ಅದಕ್ಕೆ ನಾವು ಮಾವು ಮಂಡಳಿ ಅದನ್ನು ಸ್ಥಾಪಿಸಿದ್ದಾರೆ. ಬಟ್ ಏನಾಗಿದೆ ಅಂದ್ರೆ ಮಾವು ಮಂಡಳಿ ಬೆಂಗಳೂರಿಗೆ ಮಾತ್ರ ಸೀಮಿತ ಆದಂಗಾಗಿದೆ, ರಾಮನಗರ್ ಚಿಂತಾಮಣಿ ಕೋಲಾರ್ಗೆ. ಅದು ಸದೈವಶಾತ್ ನಮ್ಮ ಉತ್ತರ ಕರ್ನಾಟಕದ ರೈತರ ಮತ್ತು ನಮ್ಮ ಜನಪ್ರತಿನಿಧಿಗಳ ಬೇಡಿಕೆಯ ಆಧಾರದ ಮೇಲೆ ಇತ್ತೀಚೆಗೆ ಇನ್ನೂ ಒಂದು 4 ತಿಂಗಳಾಗಿಲ್ಲ, ಧಾರವಾಡಕ್ಕೆ ಸದೈವಶಾತ್ ಮಾವು ಮಂಡಳಿಯ ಒಂದು ಕೇಂದ್ರ ಸ್ಥಾಪನೆ ಆಗಿದೆ ಸರ್, ರೀಜನಲ್ ಸೆಂಟರ್. ಅಲ್ಲಿ ಅಧಿಕಾರಿಗಳು ಪೋಸ್ಟಿಂಗ್ ಆಗಿದೆ, ಸರ್ಕಾರ 1 ಎಕರೆ ಜಾಗ ಕೊಟ್ಟಿದೆ, ಬಹಳ ಅದ್ಭುತವಾದ ಕೆಲಸ ಆಗಿದೆ. ರೈತ ಸಮುದಾಯದ ಪರವಾಗಿ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಬಯಸ್ತೇನೆ. ಇನ್ನು ನಮ್ಮ 2 ವಿಶ್ವವಿದ್ಯಾಲಯ, ಕೃಷಿ ವಿಶ್ವವಿದ್ಯಾಲಯ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ. ತೋಟಗಾರಿಕೆ ವಿಶ್ವವಿದ್ಯಾಲಯದ ಪ್ರಮುಖ ಪಾತ್ರ ಅಂದ್ರೆ ನಾನು ಧನ್ಯವಾದಗಳನ್ನು ಹೇಳಬೇಕು ಕುಂಬಾಪುರ್ ಫಾರ್ಮ್ ವಿಜ್ಞಾನಿಗಳಿಗೆ, ಅಲ್ಲಿ ಡಾಕ್ಟರ್ ಗೋಪಾಲಿ ಅವರು ಮತ್ತು ಅವರ ತಂಡ ಏನಿದೆ, ರೈತರ ಸಾಮರ್ಥ್ಯ ವರ್ಧನೆ ಏನಿದೆ, ತಾಂತ್ರಿಕ ತರಬೇತಿ ಬಗ್ಗೆ ಸಾಕಷ್ಟು ಶ್ರಮ ವಹಿಸಿ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಇದು ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯ. ಇನ್ನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ 2 ಸವಲತ್ತುಗಳಾದವು ಸರ್, ಸಹಾಯಗಳು. ಒಂದನೇದ್ದು ಅಲ್ಲಿ ಆಹಾರ ಸಂಸ್ಕರಣಾ ಕೇಂದ್ರ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಅನುದಾನದ ಅಡಿಯಲ್ಲಿ, ಅದು ಕಾರ್ಯರೂಪಕ್ಕೆ ಬರಬೇಕಾಗಿದೆ. ಒಂದು ವೇಳೆ ಅದು ಕಾರ್ಯರೂಪಕ್ಕೆ ಬಂದಿದ್ದಾದ್ರೆ ನಮ್ಮ ಸಣ್ಣ ಹಿಡುವಳಿದಾರ, ಏನು ದೊಡ್ಡವರು ಇರ್ತಾರೆ, ಅದ್ರಂಗೆ ಸಣ್ಣ ಹಿಡುವಳಿದಾರರಿಗೆ ರಫ್ತು ಮಾಡೋಕ್ಕಾಗಲ್ಲ, ಹೊರಗಡೆ ಕಳ್ಸೋಕ್ಕಾಗಲ್ಲ ಅಂದ್ರೆ ಅವ್ರು ತಮ್ಮ ಹಣ್ಣುಗಳನ್ನು ನೇರವಾಗಿ ಟ್ರ್ಯಾಕ್ಟರಲ್ಲಿ ತಂದು ಅಲ್ಲೇ ಸಂಸ್ಕರಣೆ ಮಾಡಿಕೊಂಡು ಜ್ಯೂಸು ಪಲ್ಪು ಏನಾದರೂ ಮಾಡಿಕೊಂಡು ತಮ್ಮ ಆದಾಯವನ್ನು ಹೆಚ್ಚಿಸೋಕೆ ಸಾಧ್ಯ ಇದೆ. ಆಮೇಲೆ ಜೊತೆಗೆ ಫೈಟೋ ಸ್ಯಾನಿಟರಿ ಯೂನಿಟ್ ಒಂದಿದೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ, ಆ ಫೈಟೋ ಸ್ಯಾನಿಟರಿ ಯೂನಿಟ್ ಅದು ಕಾರ್ಯಾರಂಭ ಮಾಡಿದ್ರೆ ನಮಗೆ ಫಾರಿನ್ ಕಳಿಸಲಿಕ್ಕೆ ನಮಗೆ ಒಂದು ಪ್ರಮಾಣ ಪತ್ರ ಸಿಗ್ತದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ನಮ್ಮ ಏನು ಸ್ಥಳೀಯ ವಿಶ್ವವಿದ್ಯಾಲಯ ಇವೆಲ್ಲರೂ ತಮ್ಮ ವೈಜ್ಞಾನಿಕ ಆರ್ಥಿಕ ಈ ಯೋಜನೆಗಳನ್ನು ಮಾಡಿದರೆ ಮಾವು ಬೆಳೆಗಾರರಿಗೆ ಬಹಳಷ್ಟು ಅನುಕೂಲ ಆಗ್ತದೆ.
1: ಈ ಮಾವು ಬೆಳೆಗಾರರು ಎದುರಿಸ್ತಕ್ಕಂಥ ಸವಾಲುಗಳು ಉತ್ಪಾದನೆಯಲ್ಲೇ ಆಗಿರ್ಬೋದು, ಈ ಮಾರುಕಟ್ಟೆಯಲ್ಲೇ ಆಗಿರ್ಬೋದು, ತಾವು ಆವಾಗಲೇ ಹೇಳ್ತಾ ಇದ್ದ ಯಾವ ರೀತಿ ಸವಾಲುಗಳನ್ನು ಎದುರಿಸ್ತಾರೆ ಮತ್ತು ಅವರು ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೋಬೇಕಂತ?
0: ಮಾವಿನ ಉತ್ಪಾದನೆ ಅಥವಾ ಮಾವಿನ ಒಟ್ಟಾರೆ ಅಭಿವೃದ್ಧಿಯಲ್ಲಿ ಸರ್, ಪ್ರಮುಖವಾಗಿ ನನ್ನ ಅನುಭವದ ಆಧಾರದ ಮೇಲೆ ನನ್ನ ತಿಳುವಳಿಕೆ ಪ್ರಕಾರ 2 ಪ್ರಮುಖ ಸವಾಲುಗಳು. ಒಂದನೇದು ಉತ್ಪಾದನಾ ಸವಾಲು. ಇಲ್ಲಿ 100 ವರ್ಷದಿಂದ ಬೆಳೆದ್ರೂ ಕೂಡ ಇವತ್ತಿನ ಕಾಲಘಟ್ಟದಲ್ಲಿ ಉತ್ಪಾದನಾ ಸಮಸ್ಯೆ ಎದುರಾಗ್ತದೆ ರೈತರಿಗೆ. ಎರಡನೇದು ಮಾರುಕಟ್ಟೆ. ಇವನ್ನು ನಾವು ವಿಸ್ತಾರವಾಗಿ ಹೇಳೋದಾದರೆ, ಮುಂಚೆ ಏನಾಗ್ತಿತ್ತು, ಅಲ್ಲಿ ಹವಾಮಾನ ವೈಪರೀತ್ಯ ಇರದೇ ಕಾರಣ ಅಲ್ಲಿ ಮಳೆ ಚಕ್ರ ಮತ್ತು ಬೆಳೆ ಚಕ್ರ ಹೊಂದಾಣಿಕೆ ಆಗ್ತಿತ್ತು. ಈ ಕೆಳಗೇರಿ ರೈತರು ಯಾವುದೇ ಒಂದು ವಿಶೇಷವಾದ ಕ್ರಮ ಕೈಗೊಳ್ಳದೇನೆ, ಯಾವುದೇ ಒಂದು ವಿಷಕಾರಿ ರಸಾಯನಗಳನ್ನು ಸ್ಪ್ರೇ ಮಾಡ್ದೇನೆ ನೈಸರ್ಗಿಕವಾಗಿ ಹಣ್ಣು ಬರ್ತಿತ್ತು. ಒಳ್ಳೆ ಮಳೆ, ಒಳ್ಳೆ ಬಿಸಿಲು, ಒಳ್ಳೆ ರೈತರ ಪರಿಶ್ರಮದಿಂದ ತಂದು ಹಣ್ಣು ಚೆನ್ನಾಗಿ ಮಾಡ್ತಿರು, ಒಳ್ಳೆ ಗುಣಮಟ್ಟದ ಹಣ್ಣು ಮಾಡ್ತಿ. ಈ ಹವಾಮಾನ ವೈಪರೀತ್ಯದಿಂದಾಗಿ ಋತುಮಾನ ಚೇಂಜ್ ಆಗಿದೆ, ಮಳೆ ಚಕ್ರ ಮತ್ತು ಬೆಳೆ ಚಕ್ರದಲ್ಲಿ ವ್ಯತ್ಯಯ ಆಗಿರೋದ್ರಿಂದ ರೈತರು ಆತಂಕ ಪಡಿದ್ದಾರೆ. ಅವ್ರು ಏನು ಮಾಡಬೇಕನ್ನು ಗೊತ್ತಾಗುತ್ತಲ್ಲ. ಈ ಹವಾಮಾನ ವೈಪರೀತ್ಯದಿಂದಾಗಿ ಮಳೆ ಅಕಾಲಿಕವಾಗ್ತಾ ಇದೆ, ಅಕಾಲಿಕ ಮಳೆಯಿಂದಾಗಿ ರೋಗ ರುಜಿನಗಳು ಹೆಚ್ಚಾಗ್ತವೆ. ಯಾವ ಕಾಲಕ್ಕೆ ರೋಗ ಯಾರು ಬರ್ತದೆ, ಹುಳ ಬರ್ತದೆ ಗೊತ್ತಾಗುತ್ತೆ, ಅನ್ಪ್ರೆಡಿಕ್ಟೇಬಲ್. ಹಿಂದಿನ ಕಾಲದಲ್ಲಿ ನಾನು ಕೇಳ್ತೇನೆ ನಮ್ಮ ರೈತರಿಗೆಲ್ಲ, ಸುತ್ತಮುತ್ತಲಿನ ರೈತರಿಗೆ, ನಾವು 20-30 ವರ್ಷದಿಂದ ಸರಿ ಯಾವುದೂ ಔಷಧ ಹೊಡೆದಿಲ್ಲ, ಇವತ್ತು 3, 4, 5, 6 ಸ್ಪ್ರೇ ಮಾಡಬೇಕಾಗುತ್ತೆ. ಇದರಿಂದ ರೈತರ ವೆಚ್ಚ ಕೂಡ ಹೆಚ್ಚಾಗ್ತಾ ಇದೆ. ಆಮೇಲೆ ಮಾರಾಟ ಸಂದರ್ಭದಲ್ಲಿ, ಕೊಯ್ಲಿನ ಸಂದರ್ಭದಲ್ಲಿ ಅಕಾಲಿಕ ಮಳೆ ಬಂದು ಅಲ್ಲಿ ಮಾರಾಟ ಕೂಡ ಹೊಡೆದು. ಸೊ ಒಟ್ಟಾರೆ ಉತ್ಪಾದನಾ ವ್ಯವಸ್ಥೆ ಹವಾಮಾನ ವೈಪರೀತ್ಯದಿಂದ ತೊಂದರೆಗೊಳಗಾಗಿದೆ. ಇದು ಒಂದನೇ ಸವಾಲು. ಎರಡನೇದ್ದು ಮಾರಾಟ ವ್ಯವಸ್ಥೆ. ನಾನಾಗಲೇ ಹೇಳಿದೆ, ಉತ್ತಮ ಗುಣಮಟ್ಟದ ನೈಸರ್ಗಿಕವಾಗಿ ಬೆಳೆದಂಥ ಹಣ್ಣುಗಳನ್ನು ಕೆಲಗೇರಿಯಿಂದ ತಂದು ಸುಭಾಷ್ ರೋಡಲ್ಲಿ ಒಂದು ಸೀಮಿತವಾದ ಮಾರುಕಟ್ಟೆಯಲ್ಲಿ ಮಾಡ್ತಿದ್ರು. ಆದರೆ ಇವತ್ತು ಮಾವಿನ ಮಾರುಕಟ್ಟೆ ಅಂತಾರಾಷ್ಟ್ರೀಯವಾಗಿ ಕನೆಕ್ಟ್ ಆಗಿದೆ, ಲಿಂಕ್ ಆಗಿಬಿಟ್ಟಿದ್ರಿ. ನ್ಯೂಯಾರ್ಕ್ ಮತ್ತು ಟೋಕಿಯೋ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಏನಾಗ್ತದೆ, ದ್ಯಾಟ್ ಅಫೆಕ್ಟ್ಸ್ ಮುಂಬೈ ಮಾರ್ಕೆಟ್, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಆ ಡಿಮ್ಯಾಂಡ್ ಮ್ಯಾಂಗೋಕ್ಕೆ ಅಪ್ಲೈ ಆಗ್ತದೆ. ಆರ್ಥಿಕ ವ್ಯವಸ್ಥೆ ಲಿಂಕ್ ಆಗಿರೋದ್ರಿಂದ, ಗ್ಲೋಬಲೈಸೇಷನ್ ಆಗಿರೋದ್ರಿಂದ,

0: ಮುಂಬೈ ಮಾರ್ಕೆಟಲ್ಲಿ ಹಣ್ಣಿಗೆ ಎಷ್ಟು ಬೇಡಿಕೆ ಇದೆ, ಮಾವಿನ ಹಣ್ಣಿಗೆ ಮುಂಬೈಯಿಂದ ಹೊರಗೆ ಹೋಗ್ತಕ್ಕಂಥ ರಫ್ತಿಗೆ ಎಷ್ಟು ಬೇಡಿಕೆ ಇದೆ, ಮುಂಬೈ ಮತ್ತು ಬೆಂಗಳೂರು ಮಾರುಕಟ್ಟೆಯಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ, ಇವೆಲ್ಲವೂ ಕೂಡ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದಕ್ಕೊಂದು ಲಿಂಕ್ ಆಗಿರೋದ್ರಿಂದ ಸ್ಥಳೀಯ ಮಾರುಕಟ್ಟೆ ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅನ್ನೋ ಭಿನ್ನಾಭಿಪ್ರ ಹೋಗಿ ಈ ರೈತ ಒಂದು ಯಾವುದೋ ಒಂದು ದೊಡ್ಡ ವಿಷವರ್ತುಲದಲ್ಲಿ ಸಿಕ್ಕಾಕೊಂಡಿದೆ. ಮಾರುಕಟ್ಟೆ ಶಕ್ತಿಗಳು ಭಾಳ ಪ್ರಬಲ ಆಗಿರೋದ್ರಿಂದ ರೈತನಿಗೆ ಅದರಲ್ಲಿ ತೊಂದರೆ ಆಗ್ತಾಯಿದೆ. ಹವಾಮಾನ ವೈಪರೀತ್ಯ ಮತ್ತು ಮಾರುಕಟ್ಟೆ ವ್ಯವಸ್ಥೆ ಈ ಎರಡರಲ್ಲಿ ಸುಧಾರಣೆ ಆದರೆ ನಮ್ಮ ರೈತರು ಚೆನ್ನಾಗಿ ಬಾಳ್ವೆ ಮಾಡಲಿಕ್ಕೆ ಸಾಧ್ಯ ಇದೆ ಸರ್.
1: ಖಂಡಿತ. ಡಾಕ್ಟರ್ ಪೊದ್ದಾರ್ ಅವರೇ, ತಾವು ಇಷ್ಟೊತ್ತು ಈ ಮಾವು ಬೆಳೆಯ ರೈತರ ಜೀವಾಳು, ಮಾವು ಸಿಹಿ ನೋವುದು ಕೈ ನೋವುದು ಅಂತಂದು ಸಾಕಷ್ಟು ವಿವರಣೆಗಳನ್ನು ನೀಡ್ತಾ ಇದ್ದೀರಿ. ತಮ್ಮ ಕೊನೆಯ ಸಂದೇಶ ನಮ್ಮ ಯುವ ರೈತರಿಗೆ ಮತ್ತು ಮಾವು ಬೆಳೆಗಾರರಿಗೆ ಏನನ್ನ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ?
0: ಸರ್, ತಾವು ಇನ್ನೊಂದು ನಾನು ಈ ಸಂದರ್ಭದಲ್ಲಿ ಹೇಳಬೇಕು, ನಾನು ನನ್ನ ಸಂದೇಶ ಹೇಳೋಕ್ಕಿಂತ ಮುಂಚೆ ಏನಂದ್ರೆ, ಈ ವರ್ಷನ ಯುದ್ಧದ ವಾತಾವರಣ ಅಥವಾ ಯುದ್ಧನೇ ನಿಜವಾದ ಯುದ್ಧ ಏನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇದೆ, ಅದರಿಂದ ಬಹಳಷ್ಟು ನಮಗೆ ತೊಂದರೆ ಆಯಿತು. ಮೊದಲನೇದಾಗಿ ರಫ್ತು ಸ್ಥಗಿತ ಆಗಿಬಿಟ್ಟಿದೆ ಸರ್. ರಫ್ತು ಆದಾಗ ಇಲ್ಲಿ ಆಂತರಿಕ ಬೇಡಿಕೆ ಕೂಡ ಹೆಚ್ಚಾಗುತ್ತೆ, ಸ್ಥಗಿತ ಆಯಿತು. ಆಮೇಲೆ ಸಾಗಾಣಿಕೆ ವೆಚ್ಚ ಹೆಚ್ಚಾಯಿತು. ನಂತರ ಅಂತಾರಾಷ್ಟ್ರೀಯ ಮಟ್ಟದ ಬೇಡಿಕೆ ಕೂಡ ಕ್ಷೀಣಿಸ್ತಾ ಇದೆ. ರಫ್ತುದಾರನವರು ಕೂಡ ಆತಂಕ ಎದುರಿಸ್ತಾರೆ. ಹಣಕಾಸಿನ ಸಂಕಷ್ಟವನ್ನು ಅವ್ರು ಕೂಡ ಮಾತಾಡ್ತಾರೆ. ಎಕ್ಸ್ಪೋರ್ಟ್ಸ್ ಕೂಡ ಹಣಕಾಸಿನ ಕ್ರೈಸಿಸ್ ಕೂಡ ಇದೆ, ಅದೇ ಭಾಳಷ್ಟು ಅಗ್ರಿಮೆಂಟ್ಸ್ ಇಲ್ಲ ಇರ್ತಾವ. ಆಮೇಲೆ ಈ ಎಲ್ಲ ಕಾರಣಗಳಿಂದ ಸ್ಥಳೀಯ ಮಾರುಕಟ್ಟೆ ಕುಸಿತ ಆಗ್ತಾ ಇದೆ. ಆಮೇಲೆ ಹಣ್ಣಿನ ಇದೇನು ಪ್ರೊಸೆಸಿಂಗ್ ಮಾಡ್ತೇವೆ, ಪಲ್ಪು ಜ್ಯೂಸು, ಆ ಇಂಡಸ್ಟ್ರಿ ಕೂಡ ಕುಸಿತಾ ಇದೆ, ಅದರ ಡಿಮಾಂಡ್ ಕುಸಿತಾ ಇದೆ.
1: ಒಟ್ಟಾರೆ ಕಡಿಮೆ ಆಗುತ್ತಾ ಇವೆಲ್ಲದನ್ನು ಒಂದಕ್ಕೊಂದು
0: ಲಿಂಕ್ ಆಗ್ತದೆ. ಈ ರೀತಿ ರಾಜಕೀಯ ಮತ್ತು ಆರ್ಥಿಕ ಪ್ರಕ್ಷುಬ್ಧತೆ ಅಸ್ಥಿರತೆ ಅನ್ನೋದ್ರಲ್ಲಿ ಈ ವರ್ಷದ ಮೇಜರ್ ಪ್ರಾಬ್ಲಮ್. ಒಂದ್ ಕಡೆ ಉತ್ಪಾದನೆ ಆಗಲಿ ಹೇಳಿದ್ರೆ ನಮ್ಗೆ ಅನೇಕ ರೋಗ ರುಜಿನಗಳು ಬಂದು ಉತ್ಪಾದನೆ ಕಡಿಮೆ ಆಯಿತು, ಗುಣಮಟ್ಟ ಕಡಿಮೆ ಆಯಿತು, ಈ ಕಡೆ ನಮಗೆ ಮಾರಾಟ ವ್ಯವಸ್ಥೆನೂ ಅನುಕೂಲ ಆಗಲಿಲ್ಲ. ಇವನ್ನ ನಾವು ಎದುರಿಸಲೇಬೇಕು. ಇದನ್ನು ಸಾಂಘಿಕವಾಗಿ ಎದುರಿಸಲಿಕ್ಕೆ ಮಾತ್ರ ಸಾಧ್ಯ ಸರ್. ಅದಕ್ಕಾಗಿ ನಾನು ಏನು ಹೇಳಬೇಕು ಮಾಡಿ, ನನ್ನ ಸರ್ಕಾರಗಳಿಗೆ ನೀವು ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಟ್ಟಿರಿ, ಆದರೆ ನಿರೀಕ್ಷಿತ ಮಟ್ಟದಲ್ಲಿಲ್ಲ. ಈ ಮಾವಿನ ಅಭಿವೃದ್ಧಿಗೂ, ವಿಶೇಷವಾಗಿ ಉತ್ತರ ಕರ್ನಾಟಕದ ಮಾವಿನ ಅಭಿವೃದ್ಧಿಗೆ ಏನು ಮೂಲ ಸೌಕರ್ಯದ ಒಟ್ಟಾರೆ ಅವಶ್ಯಕತೆ ಅಷ್ಟು ಆಗಿಲ್ಲ. ನೀವು ಮಾಡಿರಿ ಇಲ್ಲ ಹೇಳಲ್ಲ, ಅದಕ್ಕೆ ಸ್ವಾಗತ ಮಾಡ್ತೇವೆ, ಅಭಿನಂದನೆ. ಇನ್ನೂ ಹೆಚ್ಚಿನ ಪ್ರಮಾಣದ ಅವಕಾಶಗಳನ್ನು, ಮೂಲಭೂತ ವ್ಯವಸ್ಥೆಯನ್ನು, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಅದು ರೋಡ್ಸ್ ಇರ್ಬೋದು, ಕೋಲ್ಡ್ ಸ್ಟೋರೇಜ್ ಇರ್ಬೋದು, ಟ್ರಾನ್ಸ್ಪೋರ್ಟ್ ಇರ್ಬೋದು, ಅದು ಅವಶ್ಯಕತೆ ರಾಜ್ಯ ಸರ್ಕಾರ ಗಮನ ಹರಿಸಬೇಕು. ಆಮೇಲೆ ನಮ್ಮದು ಇನ್ನೊಂದು ವಿಶೇಷ ಬೇಡಿಕೆ ಕುಮಾರ್ ಸಾಹೇಬ್ರೆ, ನಾವು ಬೆಂಗಳೂರು ಅಥವಾ ಮುಂಬೈ ಏರ್ಪೋರ್ಟ್ಗೆ ಹೋಗಬೇಕಾದ ಕಾರ್ಗೋ ಸಲುವಾಗಿ ಎಕ್ಸ್ಪೋರ್ಟ್ ಮಾಡಲೇಬೇಕು. ರೈತರು ಉಳಿಬೇಕಾದ್ರೆ ನಾವು ಮಾಡಲೇಬೇಕಾಗಿದೆ, ಯಾಕಂದ್ರೆ ವಿದೇಶದಲ್ಲಿ ಬೇಡಿಕೆ ಇದೆ, ಹೆಚ್ಚಿನ ಬೆಲೆ ಸಿಗ್ತದೆ. ಸೊ ಆ ಕಾರಣಕ್ಕೆ ನಾವು ಮುಂಬೈ ಅಥವಾ ಬೆಂಗಳೂರು ಏರ್ಪೋರ್ಟ್ ಹೋಗಲಿ ನಾವು ಗೋವಾ ಏರ್ಪೋರ್ಟ್ ಟ್ರೈ ಮಾಡಿದ್ವಿ. ಆಮೇಲೆ ನಮ್ಮ ಬಳಗದಲ್ಲಿ ಚಿಂತನೆ ಆಗಿ ಕೊನೆಗೆ ನಾವು ಹುಬ್ಬಳ್ಳಿ ಏರ್ಪೋರ್ಟ್ ಬಗ್ಗೆ ವಿಚಾರ ಮಾಡಿದ್ವಿ. ಹುಬ್ಬಳ್ಳಿ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಯ ನಿರ್ದೇಶಕರ ಜೊತೆ ಮಾತಾಡಿ ಇದನ್ನು ನೀವು ಕಾರ್ಯಾರಂಭ ಮಾಡ್ರಿ ಕಾರ್ಗೋ ಅಂತ ಹೇಳಿದ್ರು. ಅವ್ರ ಬೇಡಿಕೆ ಇಲ್ಲ ಅಂತ ಹೇಳಿದ್ರು. ಇವು ಒಂದಕ್ಕೊಂದು ಪೂರಕ ಸಮಸ್ಯೆಗಳು. ಸೊ ಬೇಡಿಕೆ ಬರಲಿ, ನಾವು ಸ್ಟಾರ್ಟ್ ಮಾಡ್ತೇವೆ ಮತ್ತು ಕೇಂದ್ರ ಸರ್ಕಾರದಿಂದ ನಾವು ಅನುಮೋದನೆ ತಗೊಂಡು ಪ್ರಾರಂಭ ಮಾಡ್ತೇವೆ. ನಾನು ನಮ್ಮ ಜನಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಗಳಿಗೆ ಈ ವಿನಂತಿ ಮಾಡ್ಕೊಳ್ಳೋದು ಏನಂದರೆ, ಹುಬ್ಬಳ್ಳಿ ಏರ್ ಕಾರ್ಗೋ ಆದರೆ, ಹುಬ್ಬಳ್ಳಿಯ ಏರ್ ಕಾರ್ಗೋ ಆದರೆ ಉತ್ತರ ಕರ್ನಾಟಕದ ಆಹಾರ ಮತ್ತು ಸಂಸ್ಕೃತಿ ಆಹಾರ ಏನು ರಫ್ತು ಭಾಳ ವೇಗ ಪಡೀತದೆ. ಅದು ನಾನು ನಮ್ಮ ಜನಪ್ರತಿನಿಧಿಗಳಲ್ಲಿ ಮತ್ತು ಸರ್ಕಾರಕ್ಕೆ ಮನವಿ ಮಾಡ್ಕೋತೀನಿ. ಆಮೇಲೆ ಈ ವರ್ಷ ಭಾಳಷ್ಟು ಬೆಳೆ ಹಾನಿ ಆಗಿದೆ ಸರ್. ರೈತ ಅತಂತ್ರ ಆಗಿರೋದ್ರಿಂದ ಈಗಾಗಲೇ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸನ್ಮಾನ್ಯ ಸಚಿವರಿಗೆ, ತೋಟಗಾರಿಕೆ ಸಚಿವರಿಗೆ, ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ, ಧಾರವಾಡ ಜಿಲ್ಲಾಧಿಕಾರಿಗಳಿಗೆ ಈ ಬೆಳೆ ಹಾನಿ ಪರಿಹಾರ ಏನಾದರೂ ಮಾಡ್ರಿ. ಯಾಕಂದ್ರೆ ಮುಂದಿನ ವರ್ಷ ಮತ್ತೆ ಖರ್ಚು ಮಾಡ್ಬೇಕು, ರೈತ ಬದುಕಬೇಕು. ಬೆಳೆ ಹಾನಿಗೆ ಒಂದು ವೈಜ್ಞಾನಿಕ ಒಂದು ವಿಶ್ಲೇಷಣೆ ಮಾಡಿ ವೈಜ್ಞಾನಿಕವಾದ ಸ್ಕೀಮ್ ತಂದು, ಈ ವರ್ಷ ಎಮರ್ಜೆನ್ಸಿ ಇರೋದ್ರಿಂದ ರೈತರು ಇನ್ಸೂರೆನ್ಸ್ ಕೊಟ್ಟರು ಕೂಡ ಅದನ್ನು ಮೀರಿ ಲಾಸ್ ಆಗಿದೆ. ಮಹಾರಾಷ್ಟ್ರ ರಾಜ್ಯದಲ್ಲಿ ಅವರೊಂದು ವಿಶೇಷ ಪ್ಯಾಕೇಜ್ ತಂದಿದ್ದಾರೆ. ಅದೇ ಮಾದರಿ ಕರ್ನಾಟಕ ರಾಜ್ಯ ಮಾವು ಬೆಳೆ ಹಾನಿ ಪರಿಹಾರ ಅಂತ ಸರ್ಕಾರ ಮಾಡಿದ್ರೆ ನಿಜವಾಗಿ ರೈತರು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾರೆ. ಆಮೇಲೆ ಈ ಮಾವು ಉತ್ಪಾದನಾ ಸಮಸ್ಯೆಗಳನ್ನು ಎದುರಿಸ್ತಾ ಇರೋದ್ರಿಂದ ನಮ್ಮ ಬಳಗದ ಒಂದು ಬೇಡಿಕೆ ಏನಪ್ಪ ಅಂದರೆ, ಧಾರವಾಡ ಕೇಂದ್ರಿತವಾಗಿತ್ತ ಒಂದು ಮಾವಿನ ಸಂಶೋಧನಾ ಕೇಂದ್ರವನ್ನು ಮಾಡಬೇಕು. ಭಾಳ ಸಮಸ್ಯೆ, ದಿನದಿಂದ ದಿನಕ್ಕೆ ಸಮಸ್ಯೆಗಳು ಉಲ್ಬಣ ಆಗ್ತಾ ಇರೋದ್ರಿಂದ ಮಾವಿನ ಸಂಶೋಧನಾ ಕೇಂದ್ರ, ಇಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯದ ಒಂದು ಬ್ರಾಂಚ್ ಇದೆ ಸರ್ ಕುಂಬಾಪುರಲ್ಲಿ, ಅಲ್ಲೇ ಒಂದು ರಾಜ್ಯ ಸರ್ಕಾರದ ಅನುದಾನ ಅದರ ಮೇಲೆ ಕೇಂದ್ರ ಸರ್ಕಾರ ದುಡ್ಡು ತಗೋಬಹುದು, ತಗೊಂಡು ಒಂದು ಮಾವಿನ ಸಂಶೋಧನಾ ಕೇಂದ್ರವನ್ನು ಮಾಡಬಹುದು. ಆಮೇಲೆ ನನ್ನ ವೈಯಕ್ತಿಕ ಅನುಭವ, ಕೃಷಿ ಅಭಿವೃದ್ಧಿ ಇರಬಹುದು, ಸಾಮಾನ್ಯ ಅಭಿವೃದ್ಧಿ ಇರಬಹುದು, ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ತಾರತಮ್ಯ ಇದೆ, ಇದು ಹೋಗಿ ಲಾಡಿಸಬೇಕು. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕಂದ್ರೆ ಹೆಚ್ಚಿನ ಮಾವು ಅಭಿವೃದ್ಧಿ ಮಂಡಳ ಅಂದ ತಕ್ಷಣ ಇಷ್ಟು ವರ್ಷದಿಂದ ಬೆಂಗಳೂರಿಗೆ ಸೀಮಿತವಾಗಿತ್ತು, ಈ ಸುದಾಯ ವಶಾತಿ ಇಲ್ಲಿ ಮಾಡಿದರೆ ನಾವು ಸ್ವಾಗತ ಮಾಡ್ತೇವೆ, ಅಭಿನಂದನೆ ಹೇಳ್ತೇವೆ. ಇಡೀ ಉತ್ತರ ಕರ್ನಾಟಕ, ಬೀದರ್, ಗುಲ್ಬರ್ಗ, ಬಿಜಾಪುರ ಹಿಡ್ಕೊಂಡು ಬೆಳಗಾವ್ ತನಕ ರೈತರಿಗೆ ಬೆಳಗಾರಿ ಏನು ಬೇಕನ್ನೋಂಥದ್ದು ಅವಶ್ಯಕತೆಗಳನ್ನು ಸರ್ಕಾರ ಗಮನಿಸಬೇಕು, ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಒಂದು ಪ್ರಯಾರಿಟಿ ಮೇಲೆ ಕೊಟ್ಟರೆ ತಾರತಮ್ಯ ಅನ್ನೋಂಥ ಭಾವನೆ ಹೋಗ್ತದೆ, ಆರ್ಥಿಕ ಸಮಾನತೆ ಕೂಡ್ತದೆ. ನಾವು ನನ್ನ ಸ್ವಂತ ಅನುಭವದ ಆಧಾರದ ಮೇಲೆ ಹೇಳಿದೆ, ಅದಕ್ಕೆ ನಾನು ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೇನೆ. ನನ್ನ ಸಂದೇಶ ಅಂದರೆ, ಯಾವುದನ್ನು ವೈಯಕ್ತಿಕವಾಗಿ ಮಾವು ಬೆಳೆಗಾರರು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ, ಮಾವು ಬೆಳೆಗಾರ ಅಷ್ಟೇ ಅಲ್ಲ, ಎಲ್ಲ ರೈತರು ಮತ್ತು ರೈತ ಸಂಘಟನೆ ಅದನ್ನು ಸಾಂಘಿಕವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಸರ್. ಎಕನಾಮಿಕಲಿ

0: ಟೆಕ್ನಿಕಲಿ ಪೊಲಿಟಿಕಲಿ ಎಲ್ಲ ರೀತಿಯಿಂದ ರೈತರ ಸಂಘಟನೆ ಆದರೆ ಒಟ್ಟಾರೆ ರೈತರು ಅದರಲ್ಲಿ ವಿಶೇಷವಾಗಿ ನಾವು ನಮ್ಮ ಬಳಗ ಕಟ್ಟಿರೋದ್ರಿಂದ ನಾವು ರೈತರು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ರೈತ ಸಂಘಟನೆ ಇದಕ್ಕೆ ಒಂದು ಕಾಯಕಲ್ಪ, ಅತ್ಯಂತ ಗಂಭೀರವಾದ ಪ್ರಯತ್ನ ರೈತ ಸಂಘಟನೆ ಆಗಬೇಕು, ಇದರಿಂದ ರೈತರಿಗೆ ನ್ಯಾಯ ಸಿಗ್ತದೆ.
1: ಡಾಕ್ಟರ್ ಪೊದ್ದಾರ್ ಅವರೇ, ತಮ್ಮ ಒಂದು ಸಂಪರ್ಕಕ್ಕೆ ಬರಬೇಕಾದ್ರೆ ಈ ಮಾವು ಬೆಳೆಗಾರರು ಮಾವಿನ ಮಾರುಕಟ್ಟೆಯ ಒಂದು ಹಿತದೃಷ್ಟಿಯಿಂದ ಅವರು ಏನಾದರೂ ಸಮಸ್ಯೆಯನ್ನ ಎದುರಿಸುವಂತಾದಾಗ ತಮ್ಮ ಮೊಬೈಲ್ ಸಂಖ್ಯೆ ಹೇಳಿದ್ರೆ ಅವ್ರಿಗೆ ಅನುಕೂಲ ಆಗುತ್ತಲ್ಲ?
0: ಎಸ್ ಸರ್, ಈಗಾಗಲೇ ಸಾಕಷ್ಟು ಜನ ಯಾರು ನಮ್ಮ ಗುಂಪಿನ ಹೊರಗಿದ್ರು ಅವರೆಲ್ಲ ಸದಸ್ಯರಾಗ್ತಾ ಇದಾರೆ, ಗಿಡಗಳನ್ನ ಕಡಿದು ಸ್ಟಾಪ್ ಮಾಡ್ತಾ ಇದಾರೆ, ಆಮೇಲೆ ಬೇರೆ ಬೇರೆ ರಾಜ್ಯಗಳಿಂದ ಬರುವಂತಹ ದಲ್ಲಾಳಿಗಳು ಕೂಡದನ್ನು ಕೂಡ ಬಂದ್ ಮಾಡ್ತಾ ಇದಾರೆ, ಎಷ್ಟೋ ಖುಷಿಲೇ ನಮ್ಮ ಬಳಗನ ಸೇರಿದ್ದಾರೆ. ಅದಕ್ಕೆ ಮಾವು ಬೆಳೆಗಾರರ ಬಳಗ ಧಾರವಾಡ ನಮ್ದೇನಿದೆ ಅದಕ್ಕೆ ಸುಭಾಷ್ ಆಕುಳಳಿ ಅವರು ಅಧ್ಯಕ್ಷರಿದ್ದಾರೆ, ಪ್ರಮೋದ್ ಗಾಂವ್ಕರ್ ಅವರು ಉಪಾಧ್ಯಕ್ಷರಿದ್ದಾರೆ, ನಾಗರಾಜ್ ತಿಮ್ಮಪುರನ್ ಅವರು ಕಾರ್ಯದರ್ಶಿ ಇದ್ದಾರೆ, ಸುರೇಶ್ ಕುಲಕರ್ಣಿ ಇದ್ದಾರೆ ಮತ್ತು ಗಂಗಾಧರ್ ಹೊಸಮನಿ ಇದ್ದಾರೆ. ನಾನು ನನಗೆ ಒಂದು ನನ್ನ ಒಂದು ಈ ಮಾರ್ಗದರ್ಶನ ಪ್ರಯತ್ನದಿಂದಾಗಿ ಅವರು ಗೌರವ ಅಧ್ಯಕ್ಷ ಅಂತ ಹೇಳಿ ಎಲೆಕ್ಟ್ ಮಾಡಿದ್ದಾರೆ. ನನಗೆ ಒಂದು ಹೆಮ್ಮೆ ಮತ್ತು ನನ್ನ ಜವಾಬ್ದಾರಿ ಇದೆ. ನನ್ನ ಸಂಖ್ಯೆ ರಾಜೇಂದ್ರ ಪೋದ್ದಾರ್, 9480724730 ಸರ್. ಯಾವತ್ತು ಯಾವಾಗಾದರೂ ರೈತರು ಏನೂ ಹಿಂದೇಟ್ ಹಾಕಿ ನನಗೆ ಕರೆ ಮಾಡ್ಬೋದು, ಅವ್ರಿಗೆ ಉತ್ತರ ಕೊಡುವಂಥ ಜವಾಬ್ದಾರಿ ನನಗಿದೆ. ಅದೇ ರೀತಿ ಆಕಳವಾಡಿ ಅವರಿಗೆ, ನಾಗರಾಜ್ ತಿಮ್ಮಾಪುರ ಅವರಿಗೆ. ನಾಗರಾಜ್ ತಿಮ್ಮಾಪುರ ನಂಬರ್ ಸರ್ 9448979067, ಇದು ನಮ್ಮ ಕಾರ್ಯದರ್ಶಿ. ಇನ್ನು ಅಧ್ಯಕ್ಷರು ಸುಭಾಷ್ ಆಕಳವಾಡಿ ಅವರಿದ್ದಾರೆ, 9448822711. ಯಾರಾದರೂ ರೈತರು ನಮಗೆ ಕರೆ ಮಾಡಿದರೆ ನಾವು ಖುಷಿಯಿಂದ ಅವ್ರನ್ನ ಕರೆ ಸ್ವೀಕಾರ ಮಾಡಿ ಉತ್ತರ ಕೊಡೋಕೆ ರೆಡಿ ಇರ್ತೀವಿ.
1: ತುಂಬ ಸಂತೋಷ. ತಮ್ಮ ಬೇಡಿಕೆಗಳ ತಕ್ಕಂತೆ ತಮ್ಮ ನಿರೀಕ್ಷೆಗಳು ತುಂಬ ಇದ್ದಾವೆ, ಆ ನಿರೀಕ್ಷೆಗಳು ಆದಷ್ಟು ಬೇಗ ಈಡೇರಲಿ ಅಂತ ನಾವು ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಮಾವು ಬೆಳೆ ಒಂದು ರೈತರ ಜೀವಾಳವಾಗಿ, ಮಾವು ಸಿಹಿನೂ ಹೌದು ಕೈನೂ ಹೌದು ಅನ್ನುವ ನಿಟ್ಟಿನಲ್ಲಿ ತಾವು ಸಾಕಷ್ಟು ವಿಚಾರಗಳನ್ನು ನಮ್ಮ ರೈತ ಬಾಂಧವರಿಗೆ ಮನನ ಮಾಡಿಕೊಟ್ಟಿದ್ದೀರಿ. ಕಾರ್ಯಕ್ರಮಕ್ಕೆ ಬಂದು ಮಾವು ಬೆಳೆಯ ಕುರಿತು ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದಕ್ಕಾಗಿ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳು. ನಮಸ್ಕಾರ ಸರ್.
0: ಕುಮಾರ್ ಅವರೇ, ತಮ್ಮ ಈ ಒಂದು ವಿಶಿಷ್ಟವಾದ ನಮ್ಮೆಲ್ಲರ ಹೆಮ್ಮೆಯ ಧಾರವಾಡ ಆಕಾಶವಾಣಿ ಧಾರವಾಡ ಮುಖಾಂತರ ನೂರಾರು ಸಾವಿರಾರು ಜನ ರೈತರು ಮುಟ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ಅದಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಮಾವು ಬೆಳೆಗಾರ ಪರವಾಗಿ ತಮಗೆ ಅನಂತ ಅನಂತ ಧನ್ಯವಾದಗಳು.
1: ನಮಸ್ಕಾರ.
0: ನಮಸ್ತೆ.
2: ಇದುವರೆಗೂ ಮಾವು ಬೆಳೆಗಾರರ ಜೀವಾಳ ಈ ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಮಾವು ಬೆಳೆಗಾರರ ಬಳಗದ ಗೌರವಾಧ್ಯಕ್ಷರಾದ ರಾಜೇಂದ್ರ ಪೋದಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕುಮಾರ್ ಅಗಡಿ, ಸಂಕಲನ ಸುಮಾ ಸುರೇಶ್.
3: ಜನಪದ ಸಂಗೀತದಲ್ಲಿ ಜಮಖಂಡಿ ತಾಲೂಕಿನ ನಾವಲ್ಗಿಯ ಸಿದ್ದಪ್ಪ ಸಂಗಪ್ಪ ಕಂಚು ಮತ್ತು ಸಂಗಡಿಗರಿಂದ ಕಣಿವಾದನ, 9 ಮಾತ್ರ ಮಟ್ಟತಾಳ ದಿವ್ಯ ಜಾತಿಯಲ್ಲಿ ಆಲಿಸಿ.

0: ಜಮಖಂಡಿ ತಾಲೂಕಿನ ನಾವಲ್ಗಿಯ ಸಿದ್ದಪ್ಪ ಸಂಗಪ್ಪ ಕಂಚು ಮತ್ತು ಸಂಗಡಿಗಳಿಂದ ಕಣಿವಾದನ ಇದುವರೆಗೆ ಕೇಳಿದ್ರಿ.
1: ಆತ್ಮೀಯ ಕೇಳುಗರೆ, ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಪ್ರಾಯೋಜಿತ ಕಣ್ಣಿನ ಆರೋಗ್ಯ ಕುರಿತು ಕಾರ್ಯಕ್ರಮ ಸರಣಿ ಜೀವನ ಬೆಳಕು ಪ್ರತಿ ರವಿವಾರ ಬೆಳಗ್ಗೆ 9:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಮೂಡಿಬರುತ್ತದೆ ಜೀವನ ಬೆಳಕು.
0: ಇದಾಗಿತ್ತು ಇಂದಿನ ಕೃಷಿರಂಗ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಭಾರತ ಇಟಲಿ ದ್ವಿಪಕ್ಷೀಯ ಸಂಬಂಧ, ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆ ಮೇರ್ದರ್ಜೆಗೇರಿಸಲು ನಿರ್ಧಾರ. ಯುಎಲ್ಪಿಜಿಎಂ ವಿ3 ಕ್ಷಿಪಣಿ ಯಶಸ್ವಿಯಾಗಿ ಪರೀಕ್ಷಿಸಿದ ಡಿಆರ್ಡಿಒ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. ನೀಟ್ ಯುಜಿ ಮರುಪರೀಕ್ಷೆ.

ಸುಭದ್ರತೆ ಖಚಿತಪಡಿಸಿಕೊಳ್ಳಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸೂಚನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ ಕೋಲ್ಕತಾ ನೈಟ್ ರೈಡರ್ಸ್. ವಾರ್ತೆಗಳ ವಿವರ. ಭಾರತ ಇಟಲಿ ತಮ್ಮ ದ್ವಿಪಕ್ಷೀಯ ಸಂಬಂಧವನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಗೆ ಮೇಲ್ದರ್ಜೆಗೇರಿಸಲು ನಿರ್ಧರಿಸಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ರಕ್ಷಣೆ, ಶುದ್ದ ಇಂಧನ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಗುರಿಯನ್ನು ಈ ಸಭೆ ಕೇಂದ್ರೀಕರಿಸಿದೆ. ಉಭಯ ದೇಶಗಳ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಬಗ್ಗೆಯೂ ಇಬ್ಬರೂ ನಾಯಕರು ಚರ್ಚಿಸಿದರು. ಆರ್ಥಿಕ ಸಹಯೋಗ ಮತ್ತು ಜನರಿಂದ ಜನರಿಗೆ ಸಂಬಂಧಗಳನ್ನು ವಿಸ್ತರಿಸುವುದರ ಮೇಲೆ ಒತ್ತು ನೀಡುವ ಮೂಲಕ ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮಾತುಕತೆಗಳು ಪ್ರತಿಬಿಂಬಿಸುತ್ತವೆ. ರೋಮ್ನಲ್ಲಿ ತಮ್ಮ ಇಟಾಲಿಯನ್ ಸಹವರ್ತಿಯೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದ ನಂತರ ಜಂಟಿ ಪತ್ರಿಕಾ ಹೇಳಿಕೆಯಲ್ಲಿ ಪ್ರಧಾನಿ ಮಾತನಾಡಿದರು. ಭಾರತ ಇಟಲಿ ಜಂಟಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ 2025-29 ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಾಯೋಗಿಕ ಮತ್ತು ಭವಿಷ್ಯದ ಚೌಕಟ್ಟನ್ನು ಒದಗಿಸುತ್ತದೆ. ಸಹಕಾರವನ್ನು ಹೆಚ್ಚಿಸುವ ಕುರಿತು ಉಭಯ ದೇಶಗಳು ವ್ಯಾಪಕ ಚರ್ಚೆಗಳನ್ನು ನಡೆಸಿವೆ ಎಂದು ಅವರು ತಿಳಿಸಿದರು. ಭಾರತ ಇಟಲಿ ನಾವೀನ್ಯತಾ ಕೇಂದ್ರವನ್ನು ಸ್ಥಾಪಿಸುವ ಬಗ್ಗೆ ಕೆಲಸಗಳು ಪ್ರಗತಿಯಲ್ಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಭಾರತ ಮತ್ತು ಇಟಲಿ ನಡುವಿನ ಸಂಬಂಧಗಳನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಲಾಗುತ್ತಿದ್ದು ದ್ವಿಪಕ್ಷೀಯ ಸಂಬಂಧಗಳು ಈಗ ತಮ್ಮ ಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಸಮರ್ಥವಾಗಿದೆ ಎಂದು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅಭಿಪ್ರಾಯಪಟ್ಟಿದ್ದಾರೆ. ದೇಶಗಳ ನಡುವಿನ ಸ್ನೇಹವು ಗೌರವ ಮತ್ತು ಪರಸ್ಪರ ನಂಬಿಕೆಯನ್ನು ಆಧರಿಸಿದೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಂಚರಣೆಯ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸುವ ಮಹತ್ವವನ್ನು ಮೆಲೋನಿ ಒತ್ತಿ ಹೇಳಿದರು. ಆತ್ಮನಿರ್ಭರ ಭಾರತ ಉಪಕ್ರಮದ ಅಡಿಯಲ್ಲಿ ಭಾರತ ತನ್ನ ದೇಶೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಮಾನವರಹಿತ ವೈಮಾನಿಕ ವಾಹನದಿಂದ ಉಡಾವಣೆ ಮಾಡಲಾಗುವ ನಿಖರ ಮಾರ್ಗದರ್ಶಿ ಕ್ಷಿಪಣಿ ULPGM-V3 ಅಂತಿಮ ಹಂತದ ಅಭಿವೃದ್ಧಿ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು ಇದು ದೇಶದ ರಕ್ಷಣಾ ವಲಯದಲ್ಲಿ ಒಂದು ಪ್ರಮುಖ ಸಾಧನೆಯಾಗಿದೆ. ಆಂಧ್ರಪ್ರದೇಶದ ಕರ್ನೂಲ್ ಬಳಿ ಇರುವ DRDO ಪರೀಕ್ಷಾ ವಲಯದಲ್ಲಿ ಕ್ಷಿಪಣಿಯನ್ನು ಹಾರಿಸಿ ಸುಧಾರಿತ ಸಂಯೋಜಿತ ಗ್ರೌಂಡ್ ಕಂಟ್ರೋಲ್ ಸಿಸ್ಟಂ ಮೂಲಕ ನಿಯಂತ್ರಿಸಲಾಯಿತು. ಇದನ್ನು ಉಡಾವಣೆ ಮತ್ತು ಕಾರ್ಯಾಚರಣೆಯ ಸಿದ್ದತೆಯನ್ನು ಸ್ವಯಂಚಾಲಿತಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಈ ಪರೀಕ್ಷೆಗಳು ವಿವಿಧ ಯುದ್ದ ಸನ್ನಿವೇಶಗಳಲ್ಲಿ ಕ್ಷಿಪಣಿಯ ನಿಖರವಾದ ದಾಳಿ ಸಾಮರ್ಥ್ಯ, ವಿಶ್ವಾಸಾರ್ಹತೆ ಮತ್ತು ಪರಿಣಾಮಕಾರಿ ತತ್ವವನ್ನು ಯಶಸ್ವಿಯಾಗಿ ಪ್ರದರ್ಶಿಸಿದವು. ಈ ಕ್ಷಿಪಣಿಯನ್ನು ಹೈದರಾಬಾದ್ನ ರಿಸರ್ಚ್ ಸೆಂಟರ್, ಇಮಾರತ್, ಇತರೆ DRDO ಪ್ರಯೋಗಾಲಯಗಳ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಇದರ ಉತ್ಪಾದನೆಗಾಗಿ DRDO ಸಂಸ್ಥೆಯು ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಮತ್ತು ಅದಾನಿ ಡಿಫೆನ್ಸ್ ಸಿಸ್ಟಮ್ ಅಂಡ್ ಟೆಕ್ನಾಲಜೀಸ್ ಲಿಮಿಟೆಡ್ನೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ. ಪರೀಕ್ಷೆಗಳಿಗಾಗಿ ಈ ಕ್ಷಿಪಣಿ ವ್ಯವಸ್ಥೆಯನ್ನು ಬೆಂಗಳೂರಿನ ನ್ಯೂ ಸ್ಪೇಸ್ ರಿಸರ್ಚ್ ಅಂಡ್ ಟೆಕ್ನಾಲಜೀಸ್ ಅಭಿವೃದ್ಧಿಪಡಿಸಿದ UAVಗಳ ಜೊತೆಗೆ ಸಂಯೋಜಿಸಲಾಗಿತ್ತು. ಈ ಪರೀಕ್ಷೆಗಳ ಯಶಸ್ವಿ ಮುಕ್ತಾಯವು ಕ್ಷಿಪಣಿ ವ್ಯವಸ್ಥೆಯ ಸರಣಿ ಉತ್ಪಾದನೆಗೆ ಹಾದಿ ಸುಗಮಗೊಳಿಸಿದೆ ಮತ್ತು ಭಾರತದ ದೇಶೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಮತ್ತಷ್ಟು ಬಲಪಡಿಸಿದೆ. ULPGM-V3 ಕ್ಷಿಪಣಿಯ ಯಶಸ್ವಿ ಅಭಿವೃದ್ಧಿ ಪರೀಕ್ಷೆಗಳಿಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು DRDO, ಸಾರ್ವಜನಿಕ ವಲಯದ ಉದ್ಯಮಗಳು, ರಕ್ಷಣಾ ಹಾಗೂ ಉತ್ಪಾದನಾ ಪಾಲುದಾರರು ಮತ್ತು ಕೈಗಾರಿಕಾ ವಲಯವನ್ನು ಶ್ಲಾಘಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದಕ್ಷಿಣ ಕೊರಿಯಾದ ರಕ್ಷಣಾ ಸ್ವಾಧೀನ ಕಾರ್ಯಕ್ರಮ ಆಡಳಿತ ಸಚಿವ ಲೀ ಯೋಂಗ್ ಚುಲ್ ಅವರನ್ನು ಸಿಯೋಲ್ನಲ್ಲಿಂದು ಭೇಟಿಯಾದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಜಂಟಿ ಅಭಿವೃದ್ಧಿ, ಜಂಟಿ ಉತ್ಪಾದನೆ ಮತ್ತು ಜಂಟಿ ರಫ್ತುಗಳಿಗೆ ಮಾರ್ಗಗಳನ್ನು ಸೃಷ್ಟಿಸಲು ಸಹಬಾಳ್ವೆಯ ಪ್ರಯತ್ನಗಳನ್ನು ಬಳಸಿಕೊಳ್ಳಲು ಎರಡೂ ಕಡೆಯವರು ಒಪ್ಪಿಕೊಂಡಿದ್ದಾರೆ. ಎರಡೂ ದೇಶಗಳ ನಾವೀನ್ಯತಾ ಪರಿಸರ ವ್ಯವಸ್ಥೆಗಳನ್ನು ಸಂಯೋಜಿಸುವ ಮಹತ್ವಾಕಾಂಕ್ಷೆಯ ಕೈಂಡ್ ಎಕ್ಸ್ ಉಪಕ್ರಮದ ಸಾಮರ್ಥ್ಯವನ್ನು ಅನಾವರಣ ಮಾಡುವ ಮಾರ್ಗಸೂಚಿಯನ್ನು ಸಹ ಚರ್ಚಿಸಲಾಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಮುಂಬರುವ ಜನಗಣತಿಯ ಭಾಗವಾಗಿ ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ವಜಾಗೊಳಿಸಿದೆ. ಈ ವಿಷಯ ಸರ್ಕಾರದ ನೀತಿ ವ್ಯಾಪ್ತಿಗೆ ಬರುತ್ತದೆ ಎಂದು ಕೋರ್ಟ್ ಹೇಳಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಹಿಂದುಳಿದ ವರ್ಗಗಳ ಜನರಿಗಾಗಿ ಕಲ್ಯಾಣ ಯೋಜನೆಗಳನ್ನು ರೂಪಿಸಲು ಅವರ ಜನಸಂಖ್ಯೆಯನ್ನು ತಿಳಿಯುವುದು ಸರ್ಕಾರಕ್ಕೆ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದೆ. ಇಂತಹ ದತ್ತಾಂಶವನ್ನು ಸಂಗ್ರಹಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಹೇಳಿದ ಪೀಠ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಲು ನಿರಾಕರಿಸಿತು. ಸರ್ಕಾರಿ ಕಾನೂನು ಸಮಿತಿಗಳು ಮತ್ತು ಕಾನೂನು ಅಧಿಕಾರಿಗಳ ನೇಮಕಾತಿಯಲ್ಲಿ ಮಹಿಳಾ ವಕೀಲರಿಗೆ 30% ಮೀಸಲಾತಿಯನ್ನು ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಸಂಬಂಧಪಟ್ಟಂತೆ

0: ಮತ್ತೆ ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಸರ್ಕಾರ ಸೇರಿದಂತೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಪ್ರತಿಕ್ರಿಯೆ ಕೇಳಿದೆ. ಟ್ರಸ್ಟ್ವೊಂದು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಈ ಕುರಿತು ನೋಟಿಸ್ ಜಾರಿ ಮಾಡಿದೆ. ಸುಪ್ರೀಂಕೋರ್ಟ್ ಮತ್ತು ಹೈಕೋರ್ಟ್ಗಳಿಂದ ಹಿಡಿದು ಕಾನೂನು ನೆರವು ಪ್ರಾಧಿಕಾರಗಳು ಮತ್ತು ಸಾರ್ವಜನಿಕ ವಲಯದ ಉದ್ಯಮಗಳವರೆಗಿನ ಸರ್ಕಾರಿ ಸಮಿತಿಗಳಲ್ಲಿ ಮಹಿಳಾ ವಕೀಲರಿಗೆ ಕನಿಷ್ಠ ಶೇಕಡಾ 30% ಪ್ರಾತಿನಿಧ್ಯವನ್ನು ಖಚಿತಪಡಿಸಲು ನಿರ್ದೇಶನ ನೀಡುವಂತೆ ಈ ಅರ್ಜಿಯಲ್ಲಿ ಕೋರಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಕಸಿತ ಭಾರತದ ಗುರಿಯನ್ನು ಸಾಧಿಸಲು ಮತ್ತು ಸಮಾಜವನ್ನು ಪ್ರಗತಿಯ ಶಿಖರಕ್ಕೆ ಕೊಂಡೊಯ್ಯಲು ಅಧಿಕಾರಿಗಳು ಹಲವಾರು ಸವಾಲುಗಳನ್ನು ಎದುರಿಸಿ ಮುನ್ನಡೆಯಬೇಕಾಗುತ್ತದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ರಾಷ್ಟಪತಿ ಭವನದಲ್ಲಿಂದು 2024 ಬ್ಯಾಚ್ನ ಐಎಎಸ್ ಅಧಿಕಾರಿಗಳ ತಂಡವನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಈ ವಿಷಯ ತಿಳಿಸಿದರು. ಯುವ ಅಧಿಕಾರಿಗಳಿಗೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಮತ್ತು ವಿಶೇಷ ಕ್ಷೇತ್ರಗಳ ತಜ್ಞರ ತಂಡಗಳನ್ನು ಮುನ್ನಡೆಸುವ ವಿಶಿಷ್ಟ ಅವಕಾಶ ಸಿಗಲಿದೆ. ಇದೇ ವೇಳೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೆ ಇರುವುದು ನೈತಿಕತೆಯಾಗುವುದಿಲ್ಲ, ಸಾರ್ವಜನಿಕ ಹಿತಾಸಕ್ತಿ ಮತ್ತು ಸ್ಥಾಪಿತ ನಿಯಮಾವಳಿಗಳಿಗೆ ಅನುಗುಣವಾಗಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದೇ ನಿಜವಾದ ನೈತಿಕತೆ ಎಂದು ರಾಷ್ಟಪತಿ ಒತ್ತಿ ಹೇಳಿದರು. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆಯ ಸುರಕ್ಷತೆ, ಸುಭದ್ರತೆ ಮತ್ತು ನ್ಯಾಯಯುತ ನಡವಳಿಕೆಯನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಜಾಗರೂಕತೆ ಮತ್ತು ಪರಿಪೂರ್ಣ ಭದ್ರತಾ ವ್ಯವಸ್ಥೆಗಳ ಅಗತ್ಯವನ್ನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಕೇಂದ್ರ ಭದ್ರತೆ ಮತ್ತು ಗುಪ್ತಚರ ಸಂಸ್ಥೆಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಭೆಯಲ್ಲಿ ಅನಾಮಧೇಯ ಆನ್ಲೈನ್ ಗುಂಪುಗಳ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ತಪ್ಪು ಮಾಹಿತಿ ಹೆಚ್ಚುತ್ತಿರುವ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಲಾಯಿತು. ಇಂತಹ ನೆಟ್ವರ್ಕ್ಗಳ ಮೇಲೆ ಕೇಂದ್ರೀಕೃತ ಕ್ರಮ ಕೈಗೊಳ್ಳಲು ನಿರ್ದೇಶಿಸಿದರು. ತಪ್ಪು ಮಾಹಿತಿಯನ್ನು ತ್ವರಿತವಾಗಿ ನಿಗ್ರಹಿಸಲು ಮತ್ತು ಪರೀಕ್ಷಾ ವ್ಯವಸ್ಥೆಯ ಸಮಗ್ರತೆಯನ್ನು ರಕ್ಷಿಸಲು ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಶಿಕ್ಷಣ ಸಚಿವಾಲಯ, ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಮತ್ತು ಕಾನೂನು ಜಾರಿ ಸಂಸ್ಥೆಗಳೊಂದಿಗೆ ನಿಕಟ ಸಮನ್ವಯದೊಂದಿಗೆ ಕೆಲಸ ಮಾಡಬೇಕು ಎಂದು ಸಚಿವರು ಒತ್ತಿ ಹೇಳಿದರು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಭಾರತದ ಡಿಜಿಟಲ್ ಆರ್ಥಿಕತೆಯು 2030 ವೇಳೆಗೆ ದೇಶದ ಜಿಡಿಪಿಗೆ ಸುಮಾರು ಶೇಕಡಾ 20% ಕೊಡುಗೆ ನೀಡುವ ನಿರೀಕ್ಷೆ ಇದೆ ಎಂದು ರಾಷ್ಟೀಯ ನಿರ್ಣಾಯಕ ಮಾಹಿತಿ ಮೂಲಸೌಕರ್ಯ ಸಂರಕ್ಷಣಾ ಕೇಂದ್ರದ ಮಹಾನಿರ್ದೇಶಕ ನವೀನ್ ಕುಮಾರ್ ಸಿಂಗ್ ಇಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಫಿಕ್ಕಿ ಸಂಸ್ಥೆಯ ಸೈಬರ್ಕಾಮ್ 2026 ಏಳನೇ ಆವೃತ್ತಿಯ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಭಾರತ ಡಿಜಿಟಲ್ ಪಾವತಿಗಳಲ್ಲಿ ವಿಶ್ವದ ಪ್ರಮುಖ ದೇಶವಾಗಿ ಹೊರಹೊಮ್ಮಿದೆ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಹಾಗೂ ಪ್ರಜಾಸತ್ತಾತ್ಮಕವಾದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಮಾದರಿಯನ್ನು ಅಭಿವೃದ್ಧಿಪಡಿಸಿದೆ ಎಂದು ಸಿಂಗ್ ಉಲ್ಲೇಖಿಸಿದ್ದಾರೆ. ಯುಪಿಐ, ಆಪ್ಟಿಕಲ್ ಫೈಬರ್ ವಿಸ್ತರಣೆ, ಡಿಜಿಟಲ್ ಆಡಳಿತ ಮತ್ತು ಕಾಗದರಹಿತ ವ್ಯವಸ್ಥೆಗಳಂತಹ ಉಪಕ್ರಮಗಳ ಮೂಲಕ ದೇಶ ನಗದು ಆಧಾರಿತ ಅನೌಪಚಾರಿಕ ಆರ್ಥಿಕತೆಯಿಂದ ಹೆಚ್ಚಿನ ಉತ್ಪಾದಕತೆಯ ಡಿಜಿಟಲ್ ಆರ್ಥಿಕತೆಯತ್ತ ಮುನ್ನಡೆದಿದೆ ಎಂದು ಅವರು ಒತ್ತಿ ಹೇಳಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಇಟಲಿ ದ್ವಿಪಕ್ಷೀಯ ಸಂಬಂಧ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆ ಮೇಲ್ದರ್ಜೆಗೇರಿಸಲು ನಿರ್ಧಾರ. ಯುಎಲ್ಪಿಜಿಎಂ V3 ಕ್ಷಿಪಣಿ ಯಶಸ್ವಿ ಪರೀಕ್ಷೆಯ ನಂತರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. ನೀಟ್ ಯುಜಿ ಮರುಪರೀಕ್ಷೆ, ಸುಭದ್ರತೆ ಖಚಿತಪಡಿಸಿಕೊಳ್ಳಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ ಕೋಲ್ಕತ್ತಾ ನೈಟ್ ರೈಡರ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಆಕಾಶವಾಣಿ ಧಾರವಾಡ. ಈಗ ಕೇಳಿ

ಅಜಿತ್ ಸಿಂಗ್ ಅವರು ಹಾಡಿದ ಗಜಲ್. ಮೌಸಮ್ ಕೋ ಇಶಾರೊನ್ ಸೆ ಬುಲಾ ಕೌನ್. ಈ ರಚನೆಯನ್ನು ಮಾಡಿದ್ದಾರೆ ಜಾಫರ್ ಗೋರಖ್ಪುರಿ.

ನಿದಾ ಫಾಜಲಿಯವರ ಈ ರಚನೆಯನ್ನು ಕೇಳಿ. ಧೂಪ್ ಮೇ ನಿಕಲ ಘಟಾವೋ ಮೇ ನಹಾ ಕರ್ ದೇಖೋ, ಜಿಂದಗಿ ಕ್ಯಾ ಹೈ ಹಟಾ ಕರ್ ದೇಖೋ.

0: La Vani.
1: ಹೇಳಿ ಹೇಳಿ, ಸಾಕಾಯ್ತು.
2: ಏನಾಯ್ತು?
1: ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
2: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
1: ಕರೆಕ್ಟ್.
2: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಟ್ ಬ್ಯಾಗ್.
3: RBI ಹೇಳುತ್ತೆ,
4: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್.
0: ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ಭಾವಗೀತೆಯನ್ನ ಕೇಳೋಣ. ರಚನೆ MR ಕಮಲ, ಹಾಡಿದ್ದಾರೆ ಸಂಗೀತಾ ಕಟ್ಟಿ.

0: ಎಂಆರ್ ಕಮಲಾ ಅವರು ಬರೆದ ಭಾವಗೀತೆಯನ್ನ ಇದುವರೆಗೂ ಸಂಗೀತಾ ಕಟ್ಟಿಯವರ ಧ್ವನಿಯಲ್ಲಿ ಕೇಳಿದಿರಿ. ಈಗ ಲೇಖಕಿ ಬರಹಗಾರ್ತಿ ಮಧುರಾ ಕರ್ಣಂ ಅವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
1: ಗೆಳತಿಯರಿಗೆಲ್ಲ ನಮಸ್ಕಾರ. ಗೆಳತಿಯರೇ, ಸಾಹಿತ್ಯ ಅಂದ ತಕ್ಷಣನೇ ಮಹಿಳೆ ಇವತ್ತು ಸದಾ ಮುಂಚೂಣಿ ಒಳಗಿದ್ದಾಳೆ. ಹಲವಾರು ಮಹಿಳಾ ಸಾಹಿತಿಗಳನ್ನು ನಾವು ಪ್ರತಿನಿತ್ಯ ಕೇಳ್ತಿರ್ತೀವಿ, ನೋಡ್ತಿರ್ತೀವಿ. ಎಷ್ಟೋ ಸಂದರ್ಭದೊಳಗೆ ಅವರ ಒಂದು ಒಡನಾಟಕ್ಕೆ ಕೂಡ ನಾವು ಬಂದಿರ್ತೀವಿ. ಸಾಕಷ್ಟು ಮಹಿಳೆಯರು ಇವತ್ತು ಕಥೆಗಳನ್ನು, ಪ್ರಬಂಧಗಳನ್ನು, ಹರಟೆಗಳನ್ನು, ಕವನಗಳನ್ನು, ಈ ಥರ ವೈಚಾರಿಕ ಲೇಖನಗಳನ್ನು ಇವನ್ನು ಬರಿತಾ ಬರಿತಾ ಸಾಹಿತ್ಯದಲ್ಲಿ ತಮ್ಮ ಸೇವೆಯನ್ನು ಕೊಡ್ತಾ ತಾವು ಕೂಡ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ಲಿಕ್ಕತ್ತಾರ. ಅಂತ ಒಬ್ಬ ಗೆಳತಿ ಮಧುರಾ ಕರ್ಣಂ ಅವರು. ಮಧುರಾ ಕರ್ಣಂ ಮೂಲತಃ ಬೆಳಗಾವಿಯವರು, ಆದರೆ ಮದುವೆಯ ನಂತರ ಸೆಟ್ಲ್ ಆಗಿದ್ದು ಬೆಂಗಳೂರಿನಲ್ಲಿ. ಮಧುರಾ ಕರ್ಣಂ ಅವರು ಅಂದ ತಕ್ಷಣನೇ ನಿಮಗೆ ನೆನಪಾಗ್ತಿರಬಹುದು, ಹಲವಾರು ನಮ್ಮ ವಾರಪತ್ರಿಕೆ, ಮಾಸಪತ್ರಿಕೆ, ದಿನಪತ್ರಿಕೆಗಳಲ್ಲಿ ಅವರ ಹಲವಾರು ಕಥೆಗಳು, ಲೇಖನಗಳು, ಪ್ರಬಂಧಗಳು, ಹರಟೆಗಳು ಬಂದಿರ್ತಾವೆ. ಬಹುಶಃ ನೀವು ಕೂಡ ಓದಿರಬಹುದು. ಹಂಗಾದ್ರೆ ಮಧುರಾ ಕರ್ಣಂ ಅವರಿಗೆ ಈ ಹವ್ಯಾಸ ಯಾವಾಗಿಂದ ಶುರು ಆಯಿತು, ಅವರ ಇತರ ಹವ್ಯಾಸಗಳ ಬಗ್ಗೆ ಅವರನ್ನ ಮಾತನಾಡಿಸೋಣ ಅಂತ. ನಮಸ್ಕಾರ ಮಧುರಾ ಕರ್ಣಂ ಅವರು.
2: ನಮಸ್ಕಾರ ಮೇಡಮ್, ಹಾಗೆ ಎಲ್ಲಾ ನಮ್ಮ ಶ್ರೋತೃಗಳಿಗೂ ನನ್ನ ನಮಸ್ಕಾರಗಳು.
1: ಮಧುರಾ ಕರ್ಣಂ ಅಂದ್ರ ಮಹಿಳಾ ಸಾಹಿತ್ಯದ ಒಂದು ಚಿತ್ರ ನಮ್ಮ ಕಣ್ಮುಂದೆ ಬಂದ್ಬಿಡ್ತಾವ. ನಿಮ್ಮ ಹಲವಾರು ಕಥೆಗಳು, ಲೇಖನಗಳನ್ನ ನಮ್ಮ ಗೆಳತಿಯರು ಬಹುಶಃ ಓದಿರ್ತಾರೆ. ಈ ಒಂದು ಬರೆಯುವಿಕೆ, ಸಾಹಿತ್ಯದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಬೇಕು ಅಂತ ಒಂದು ಸಾಹಿತ್ಯದ ರುಚಿ ನಿಮಗೆ ಯಾವಾಗ ಹತ್ತು?
2: ಬಹುಶಃ ಎಳವೆಯಿಂದಲೇ ಹತ್ತು ಅಂತ ಹೇಳಬಹುದ್ರಿ. ನಾನು ಮನೆಯಲ್ಲಿ ಓದುವ ಹವ್ಯಾಸವಿತ್ತು, ವಾತಾವರಣವಿತ್ತು. ನಮ್ಮ ತಂದೆ ಸುರೇಶ್ರಾವ್ ಮನೋಳಿ ಅವರು ಬಹಳ ಓದ್ತಿದ್ರು, ಆಮೇಲೆ ತಾಯಿಯು ಅಷ್ಟೇ, ಕಮಲಾಬಾಯಿ ಮನೋಳಿ ಅಂತ, ಅವರು ಅಷ್ಟೇ ಬಹಳ ಓದ್ತಿದ್ರು. ಆವಾಗಿನ ಕಾಲದಲ್ಲಿಯೇ ಎಲ್ಲಾ ಪತ್ರಿಕೆಗಳನ್ನು ತರಿಸುವ ಒಂದು ಪರಿಪಾಠ ಇರಲಿಲ್ಲ. ಆದರೂ ನಮ್ಮ ಮನೆಗೆ ಎರಡು ಪತ್ರಿಕೆಗಳು ಬರ್ತಾ ಇದ್ವು, ನಾವು ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ ಅಂತಿದ್ರು ನೋಡಿ. ಆ ಥರ ಒಂದ್ ದಿವಸ ಮೊದಲು ಓದಿದ ತಕ್ಷಣ ಮತ್ತೆ ಪರಿಚಯದವ್ರ ಮನೆಗೆ ಹೋಗಿ ಅವರದ್ದು ಪ್ರಜಾಮತ ಪತ್ರಿಕೆ ತಗೊಂಬರೋದು, ಇನ್ನೊಬ್ರ ಮನೆಯದು ವನಿತಾ ತಗೊಂಬರೋದು, ಇವೆಲ್ಲ ನಮಗ ಬಹಳ ಪ್ರಿಯವಾದ ಹವ್ಯಾಸಗಳಾಗಿದ್ವು ಅಂತ ಹೇಳಬಹುದು.
1: ಅಂದ್ರೆ ಎಲ್ಲಾ ಪತ್ರಿಕೆಗಳನ್ನು ಓದಿದಂತ ಸಂತೋಷ ಸಿಕ್ತಿತ್ತು ಅಂತ.
2: ಖಂಡಿತ. ಅಲ್ಲದೆ ಅದ್ರದ್ದು ಧಾರಾವಾಹಿಗಳನ್ನ ಕಂಟಿನ್ಯೂಟಿ ಏನಿರ್ತಿತ್ತು ಅದ್ರದೊಂದು ಸಂತೋಷ ಕೊಡ್ತಿತ್ತು ನಮ್ಗ. ಹಿಂಗಾಗಿ ಎಲ್ಲ ಓದುವ ಒಂದು ಗೀಳು, ಬರೀ ಹವ್ಯಾಸ ಅನ್ನೋದಷ್ಟಲ್ಲ ಗೀಳು, ಓದು ಕೈಯಲ್ಲಿ ಪತ್ರಿಕೆ ಇದ್ರೆ ನಾನು ಊಟ ತಿಂಡಿಯನ್ನೇ ನಾವು ಮರ್ತು ಬಿಡ್ತಿದ್ವಿ ಅಂತ ಹೇಳಬಹುದು. ಅಲ್ಲಿಂದಲೇ ಸಣ್ಣದಾಗಿ ಬರೆಯುವ ಒಂದು ಹವ್ಯಾಸನೂ ಆರಂಭವಾಯಿತು ಅಂತ ಹೇಳಬಹುದು.
1: ಸಾಧಾರಣ ಎಷ್ಟು ವಯಸ್ಸು ಅವಾಗ?
2: ಅವಾಗ ಸುಮಾರು ಒಂದು 12-13 ವಯಸ್ಸು ಇರಬಹುದು. ಅವಾಗ ಸಣ್ಣದಾಗಿ, ಆದರೆ ಯಾರಿಗೂ ತೋರಿಸುವ ಒಂದು ಧೈರ್ಯ ಇರಲಿಲ್ಲ, ಅದನ್ನು ತೋರಿಸ್ಕೊಡ್ತಿರ್ಲಿಲ್ಲ. ನನ್ನ ಮಟ್ಟಿಗೆ ನಾನು ನನ್ನ ನಮ್ಮ ನೋಟ್ಬುಕ್ಗಳಿರ್ತಿದ್ದಿಲ್ಲ, ಅದರ ಕೊನೆಯ ಪುಟದಲ್ಲಿ ಯಾವಾಗಲೂ ಗೀಚಿದ್ದು ಇದ್ದೇ ಇರ್ತಿದ್ದು.
1: ಅಂದ್ರೆ ಯಾವ ತರದ ಲೇಖನಗಳನ್ನು ಆ ವಯಸ್ಸಿನಲ್ಲಿ ನೀವು?
2: ಆ ವಯಸ್ಸಿನಲ್ಲಿ ಹೆಚ್ಚಾಗಿ ನಾನು ಕವನಗಳನ್ನ ಬರಿತಿದ್ದೆ. ಅಲ್ಲದೆ ಅದ ನನ್ನ ಗೆಳತಿ ಒಬ್ಳಿದ್ಲು, ಜೊತೆಗೆ ಕವನಗಳನ್ನು ಬರೆದು ನಾವು ಕಳಿಸ್ಕೊಡ್ತಿದ್ವಿ ಎಲ್ಲಿ, ವನಿತಾ ಇಂತಹ ಆ ಪತ್ರಿಕೆಗಳಲ್ಲಿ. ಅವಾಗ ಮಕ್ಕಳ ಪುಟದಲ್ಲಿ ಪ್ರಕಟವಾಗ್ತಿತ್ತು, ಅದನ್ನ ಕಳಿಸ್ಕೊಡ್ತಿದ್ವಿ. ಕಳಿಸ್ಕೊಟ್ಟಾಗ ನನಗೆ ಮೊದಲನೇ ಸಲ ನೆನಪಿದೆ, ಅವರು ಹೇಳಿ ಕಳಿಸಿದ್ರು, ಅಮ್ಮ ಚೆನ್ನಾಗಿ ಬರ್ದಿದೀಯಾ, ಆದ್ರೆ ಇನ್ನೂ ಚೆನ್ನಾಗಿ ಬರೀಬೇಕು ಅಂತ ಒಂದು ಪತ್ರನ ನನಗೆ ಕಳಿಸಿದ್ರು. ಅದು ಎಷ್ಟು ಖುಷಿ ಆಯ್ತಂದ್ರೆ ಪ್ರಕಟವಾಗಿದ್ದಕ್ಕಿಂತ ಜಾಸ್ತಿ ಖುಷಿ ನನಗಾಗ್ಬಿಡ್ತು. ಅವರು ಗಮನಿಸಿದ್ರು, ಸ್ಪಂದಿಸಿದ್ರಲ್ಲ ಅಂತ ಖುಷಿಯಾಗಿತ್ತು. ಅದು ಹಾಗೆ ನಿಧಾನವಾಗಿ ಮುಂದುವರಿತಾ ಬಂತು.
1: ಅಂದ್ರೆ ತವರು ಮನೆಯಲ್ಲಿ

0: ಇರುವಾಗ ಇದಕ್ಕೆ ಒಂದು ಸಾಹಿತ್ಯ ನಿಮ್ಮ ಈ ಕೃಷಿಗೆ ತಂದೆ ತಾಯಿ ಸದಾ ನಿಮ್ಗೆ ಉತ್ತೇಜನವನ್ನ ಕೊಟ್ರು. ನಂತರ ಮದುವೆಯ ನಂತರ?
1: ಮದುವೆಯ ನಂತರ ಸ್ವಲ್ಪ ಕಾಲ, ಯಾಕಂದ್ರೆ ಸಂಸಾರದಲ್ಲಿ ಮುಳುಗಿ ಹೋಗ್ಬಿಟ್ವಿ, ಮಕ್ಕಳು ಇದೆಲ್ಲ ಶುರುವಾದ ನಂತರ ಸ್ವಲ್ಪ ಕಡಿವಾಣ ಬಿತ್ತು ಅಂತಲೇ ಹೇಳಬಹುದು. ಆದರೂ ನನ್ನ ಪತಿ ಮಹೇಶ್ ಕರ್ಣಂ ಅವರು ಶೇಷಾದ್ರಿಪುರಂ ಕಾಲೇಜ್ನಲ್ಲಿ ಪ್ರಾಧ್ಯಾಪಕರಾಗಿದ್ರು. ಅಲ್ಲಿ ಎಲ್ಲ ಒಂದು ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ಪ್ರಾಧ್ಯಾಪಕರಾಗಿದ್ರು, ಜೊತೆಗೆ ಬಹಳ ಒಂದು ಆತ್ಮೀಯತೆಯ ಒಡನಾಟವಿತ್ತು. ಗೀತಾಚಾರ್ಯ ಅವರಿದ್ದರು, ಹೀಗೆ ಅನೇಕ ಖ್ಯಾತ ಸಾಹಿತಿಗಳು ಇದ್ದರು. ಆಮೇಲೆ ಅವರ ವೈಸ್ ಪ್ರಿನ್ಸಿಪಲ್ ಆಗಿದ್ದರು, ಅವರು ಕೂಡ ಬಹಳ ಒಂದು ಉತ್ತೇಜನವನ್ನು ಕೊಡ್ತಾ ಇದ್ರು. ಈ ರೀತಿ ಎಲ್ಲರೂ ಉತ್ತೇಜನವನ್ನು ಕೊಡುವಾಗ ನನಗೆ ಬರಿಬೇಕು ಬರಿಬೇಕು ಅನ್ನಿಸ್ತಿತ್ತು, ಬಹಳ ಒಂದು ಉಕ್ಕಿ ಬರ್ತಿತ್ತು. ಆದರೂ ಸಮಯ ಅಭಾವ ಆಗ್ತಿತ್ತು, ಜೊತೆಗೆ ಲಾಕ್ ಸೇರಿಬಿಟ್ಟಿದ್ದೆ, ಅದನ್ನು ಮುಗಿಸ್ಕೊಳ್ಳೋಣ ಅನ್ನೋ ಒತ್ತಡನೂ ಇತ್ತು. ಅದಕ್ಕೋಸ್ಕರ ಆಗ ಜಾಸ್ತಿ ಬರೀಲಿಕ್ಕೆ ಆಗಲಿಲ್ಲ ಅಂತಲೇ ಹೇಳಬಹುದು. ನಂತರ ನಾವು ದೆಹಲಿಗೆ ಹೋದ್ವಿ, ಮಗ ಒಂದು 2ನೇ 3ನೇ ವರ್ಷ ಇರಬೇಕು, ಅವಾಗ ದೆಹಲಿಗೆ ಹೋದ್ವಿ. ಆಗ ದೆಹಲಿ ಕರ್ನಾಟಕ ಸಂಘ

0: ಬಾಲಸುಬ್ರಹ್ಮಣ್ಯ ಅವರು ಪ್ರಾಧ್ಯಾಪಕರಾಗಿದ್ದರು, ಜೊತೆಗೆ ಬಹಳ ಒಂದು ಆತ್ಮೀಯತೆಯ ಒಡನಾಟವಿತ್ತು. ಗೀತಾಚಾರ್ಯ ಅವರಿದ್ದರು, ಹೀಗೆ ಅನೇಕ ಖ್ಯಾತ ಸಾಹಿತಿಗಳು ಇದ್ದರು. ಆಮೇಲೆ ಅವರ ವೈಸ್ ಪ್ರಿನ್ಸಿಪಲ್ ಆಗಿದ್ದರು, ಅವರು ಕೂಡ ಬಹಳ ಒಂದು ಉತ್ತೇಜನವನ್ನು ಕೊಡ್ತಾ ಇದ್ರು. ಈ ರೀತಿ ಎಲ್ಲರೂ ಉತ್ತೇಜನವನ್ನು ಕೊಡುವಾಗ ನನಗೆ ಬರೀಬೇಕು ಬರೀಬೇಕು ಅನಿಸ್ತಿತ್ತು, ಬಹಳ ಒಂದು ಉಕ್ಕಿ ಬರ್ತಿತ್ತು. ಆದರೂ ಸಮಯ ಅಭಾವ ಆಗ್ತಿತ್ತು, ಜೊತೆಗೆ ಲಾಕ್ ಸೇರಿಬಿಟ್ಟಿದ್ದೆ, ಅದನ್ನು ಮುಗಿಸ್ಕೊಳ್ಳೋಣ ಅನ್ನೋ ಒತ್ತಡನೂ ಇತ್ತು. ಅದಕ್ಕೋಸ್ಕರ ಆಗ ಜಾಸ್ತಿ ಬರೀಲಿಕ್ಕೆ ಆಗಲಿಲ್ಲ ಅಂತಲೇ ಹೇಳಬಹುದು. ನಂತರ ನಾವು ದೆಹಲಿಗೆ ಹೋದ್ವಿ, ಮಗ ಒಂದು 2ನೇ 3ನೇ ವರ್ಷ ಇರಬೇಕು, ಅವಾಗ ದೆಹಲಿಗೆ ಹೋದ್ವಿ. ಆಗ ದೆಹಲಿ ಕರ್ನಾಟಕ ಸಂಘದ ಒಂದು ಒಡನಾಟಕ್ಕೆ ನಾನು ಬಂದೆ. ಅಲ್ಲಿ ಅವರು ಹೇಳಿದರು, ನಮ್ಮನೆಯವರು ಒಂದು ಸ್ವಲ್ಪ ಹೇಳ್ಕೊಟ್ರು, ಇಲ್ಲ ಬರೀತಾರೆ ಅಂತ. ತಕ್ಷಣ ಅವ್ರು ಹೇಳಿಬಿಟ್ರು, ಇಲ್ಲಮ್ಮ ಪ್ರತಿ ತಿಂಗಳು ನಮಗೆ ನಿಮ್ಮ ಒಂದು ಆರ್ಟಿಕಲ್ಲು ಏನು ಬರೀತೀರೋ ಒಂದು ಲೇಖನ ಬರಲೇಬೇಕು ಅಂತ. ಆಗ ತಲೆಯಲ್ಲಿ ತುಂಬಿಕೊಂಡೆ. ಆವಾಗಿಂದ ಶುರುವಾಯಿತು ಕರ್ನಾಟಕ ಅಭಿಮತ ಅನ್ನುವ ಒಂದು ಪತ್ರಿಕೆ. ಅಲ್ಲಿ ಅಭಿಮತಕ್ಕೆ ಪ್ರತಿ ತಿಂಗಳು ನನ್ನ ಲೇಖನ, ಕಥೆ, ಒಂದು ಲೇಖನಗಳು ಮತ್ತು ಕವನ, ಹೀಗೆ ಶುರುವಾಯಿತು. ಅಲ್ಲಿ ನನ್ನ ಸಾಹಿತ್ಯದ ಅಭಿಯಾನ ಆರಂಭವಾಯಿತು ನನಗೆ ಖಂಡಿತವಾಗಿ ಅಂತ ಹೇಳ್ಬೋದು.
1: ಈಗ ಸಾಕಷ್ಟು ನಿಮ್ಮ ಕಥೆಗಳನ್ನು, ಲೇಖನಗಳನ್ನು ನಾವು ಓದಿವಿ. ಎಷ್ಟು ಕಥಾ ಸಂಕಲನಗಳನ್ನು ಈವರೆಗೂ ತಗೊಂಡು ಬಂದಿರಿ?
0: ಈವರೆಗೂ 16 ಕೃತಿಗಳು ನಾನು ಹೊರಗೆ ಬಂದಿವೆ ರೀ. ಅದರಲ್ಲಿ 11 ಕಥಾ ಸಂಕಲನಗಳಿವೆ, 3 ಹಾಸ್ಯ ಮತ್ತು ಪ್ರಬಂಧಗಳ ಸಂಕಲನಗಳಿವೆ, 1 ಕವನ ಸಂಕಲನ, 1-2 ಮಿನಿ ಕಾದಂಬರಿಗಳು ಸೇರಿ 1 ಕಾದಂಬರಿ ಸಂಕಲನ ಮಾಡಿದ್ದೀನಿ.
1: ಅಂದ್ರೆ ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲೂ ಕೈ ಆಡಿಸ್ಕೊಂಡಿರಿ ನೀವು.
0: ಕೈ ಆಡಿಸ್ಕೊಳ್ತಾ ಇದ್ದೀನಿ, ಇನ್ನೂ ಮುಂದುವರಿತಾ ಇದೆ. ಈಗ ಈಗ ಆರಂಭ ಅನ್ಬಹುದು ಮೇಡಮ್.
1: ಅಲ್ಲ, ಈ ಕಥೆ ಅಂದ್ರೆ ಇಷ್ಟೊಂದು 11 ಕಥಾ ಸಂಕಲನಗಳು ಬಂದಾವ ಅಂದ್ರ ಈ ಕಥಾವಸ್ತು ನಮ್ಮ ದೈನಂದಿನ ಬದುಕಿಗೆ ಹತ್ತಿರವಾದದ್ದು ಇದಿರಬಹುದು, ಅಥವಾ ಹಲವಾರು ಘಟನೆಗಳನ್ನು ನಾವು ನೋಡಿದ್ದು ಕೇಳಿದ್ದು ಇಂಥ ಕಥಾವಸ್ತುಗಳು, ಅಥವಾ ಒಂದು ಕಾಲ್ಪನಿಕವಾಗಿ ಕೂಡ ಬರೀತಿದ್ರು, ಎಂಥದ್ದು ಹೆಚ್ಚು ಒಳಗೊಂಡಿದೆ?
0: ನನಗೆ ನೀವು ಹೇಳಿದಂಗೆ ದೈನಂದಿನ ಬದುಕಿನಲ್ಲಿ ಸುತ್ತಮುತ್ತ ನೋಡ್ತಾ ಇರುವಾಗ ಕೆಲವೊಂದು ಸಂಗತಿಗಳು, ಕೆಲವೊಂದು ಘಟನೆಗಳು ನಡೀತಾವಲ್ಲ, ಅವು ನಮ್ಮ ಮನಸ್ಸಿಗೆ ತಟ್ತಾವೆ ನೋಡ್ರಿ. ಎಲ್ರಿಗೂ ಅಷ್ಟೇ, ನಾನೊಬ್ಬಳೆ ಅಂತ ಹೇಳೋದಿಲ್ಲ, ಬಹಳಷ್ಟು ಜನರಿಗೆ ನಡೀತಿರುವ ಘಟನೆಗಳಲ್ಲಿ ಕೆಲವೊಂದು ಮನಸ್ಸನ್ನು ತಟ್ಟುತ್ತವೆ, ಅವು ತಟ್ಟಿ ಎಚ್ಚರಗೊಳಿಸ್ತವೆ ನಮ್ಮಲ್ಲಿರುವ ಒಂದು ಸೃಪ್ತ ಪ್ರಜ್ಞೆಯನ್ನು ಅಥವಾ ಭಾವುಕತೆಯ ಮನಸ್ಸನ್ನು, ಅದೇ ಅವು ಆದ್ರಗೊಳಿಸ್ತವೆ. ಆದಾಗ ಅದಕ್ಕೆ ನಾವು ಒಂದಿಷ್ಟು ಕಲ್ಪನೆಗಳನ್ನು ಸೇರಿಸ್ತೀವಿ. ನಾವೇ ಅದೇ ಪರಿಸ್ಥಿತಿಯೊಳಗಿದ್ರೆ ಹೇಗಿರ್ತಿತ್ತು, ಅಥವಾ ನಮ್ಮ ಪರಿಚಯದವರು, ನಮ್ಮ ಆತ್ಮೀಯರು ಅಲ್ಲಿದ್ರೆ ಏನೇನು ಪರಿಸ್ಥಿತಿ ಇರ್ತಿತ್ತು, ಇದೆಲ್ಲ ಒಂದು ಸಂಕಲನಗಳನ್ನು ನಾವು ಮನಸ್ಸಿನಲ್ಲಿ ಕಲ್ಪನೆಗಳ ಜೊತೆ ಸೇರಿಸಿ ಆ ಮೂಸೆಯಲ್ಲಿ ಕರಗಿಸಿದಾಗ ಅದೇನು ಒಂದು ಚಿತ್ರ ಮೂಡುತ್ತೆ, ಅದು ಕಥೆಯಾಗಿ ಅರಳಿ ಬರ್ತದೆ ಅಂತ ಹೇಳಬಹುದು.
1: ಇಷ್ಟು 11 ಕಥಾ ಸಂಕಲನಗಳಲ್ಲಿ ನಿಮಗೆ ಬಹಳ ಖುಷಿ ಕೊಟ್ಟದ್ದಂಥದ್ದು ಯಾವುದು?
0: ನಿಜ ಹೇಳಬೇಕು ಅಂತಂದ್ರೆ ಎಲ್ಲಾ ಮಕ್ಕಳಿದ್ದ ಹಾಗೆ,
1: ಅದನ್ನೇ ಅಂತೆ ನಾನು,
0: ಎಲ್ಲಾ ಮಕ್ಕಳಿದ್ದ ಹಾಗೆ. ಯಾವ ಮಗು ಪ್ರೀತಿದು ಯಾವ ಮಗು ಕೆಟ್ಟದ್ದು ಅಂತ ಹೇಳಕ್ಕೆ ನಮಗೆ ಸಾಧ್ಯನೇ ಆಗೋದಿಲ್ಲ. ಆಮೇಲೆ ಪ್ರತಿ ಸಲ ಸಂಕಲನಗಳನ್ನ ತೆಗೆದು ಓದಿದಾಗ ಅಯ್ಯೋ ಆ ದೃಷ್ಟಿಯಲ್ಲಿ ಅವಾಗ ನಾವ್ ಬರೆದಾಗ ಇದು ಹೀಗಿತ್ತ, ಹೀಗ್ ಬರ್ದ, ನಾನೇ ಬರ್ದ ಅನ್ನೋ ಕೆಲವೊಂದು
1: ಕೌತುಕ
0: ಭಾವನೆಗಳು ನಮ್ಮಲ್ಲಿ ಮೂಡಿ ಬರ್ತಾವೆ. ಹೀಗಾಗಿ ಯಾವುದು ಅಂತ ಹೇಳಲಾರೆ, ಎಲ್ಲಾನು ನನಗೆ ಪ್ರಿಯವೇ. ಅನೇಕ ಪ್ರಶಸ್ತಿಗಳು ಬಂದಿವೆ ಎಲ್ಲಾನು. ಆದರೂ ಕೆಲವೊಮ್ಮೆ ಇದರಲ್ಲಿ ಋಣ ಅನ್ನೋ ಕಥೆ ಇದೆ, ಆಮೇಲೆ ಹಾಗೆ ದಡ ಅನ್ನೋ ಕಥೆ ಇದೆ. ಹೀಗೆ ಅನೇಕ ರೀತಿಯ ಕಥೆಗಳು, ಅನೇಕ ಕಥೆಗಳು ಮನಸ್ಸನ್ನ ಇನ್ನೂ ತಟ್ಟಿ ಕೂತ್ಕೊಂಡ್ಬಿಟ್ಟಿವೆ. ಹಾಗೆ ಶ್ರೋತೃಗಳಿಂದಲೂ ಅನೇಕ ಕೆಲವೊಂದು ಪತ್ರಗಳು, ಫೋನುಗಳು ಮೂಲಕ ಅವರು ಕೇಳ್ತಾರೆ, ಹೇಳ್ತಾರೆ ಇವು ಚೆನ್ನಾಗಿವೆ, ಇದು ತುಂಬಾ ಚೆನ್ನಾಗಿ ಬಂದಿದೆ, ಹೀಗೆ ಬರೀರಿ ಅನ್ನುವ ಒಂದು ಉತ್ತೇಜಿತ ಆಗುವಂತ ಒಂದು ಕೆಲವೊಂದು ಮಾತುಗಳು, ಪತ್ರಗಳು ಈ ರೀತಿ ನಡೀತಾ ಇದೆ.
1: ಈಗ ಮಧುರ ಅವರ ಕಥೆಗಳನ್ನ ಏನೋ ಒಂದ್ ಸ್ವಲ್ಪ ಪ್ರಯತ್ನ ಪಟ್ಟರೆ ಬರಿಬಹುದು, ಕಾಲ್ಪನಿಕವಾಗಿ ನಾವು ಯೋಚನೆ ಮಾಡಿದ್ರೆ ಕವನಗಳ 4 ಸಾಲುಗಳನ್ನು ಗೀಚಬಹುದು, ಆದ್ರೆ ಈ ಹಾಸ್ಯ ಅನ್ನೋದು ಏನಿದೆ ಅಲ್ಲ, ಇದು ಯಾರು ಅನುಭವಿಸ್ತಾರೆ ಅವ್ರು ಮಾತ್ರ ಹಾಸ್ಯ ಲೇಖನವನ್ನ ಬರೀಲಿಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ, ತಾವೇನ್ ಹೇಳ್ತೀರಿ?
0: ಅದು ಖಂಡಿತ. ಆದ್ರೆ ಇನ್ನೊಬ್ಬರನ್ನ ನೀವು ನೋಡ್ತೀರಿ, ಯಾವುದೋ ಒಂದು ಹಾಸ್ಯ ಘಟನೆಯನ್ನ ಅಥವಾ ಚಿಕ್ಕದಾಗಿ ಎಳೆ ಸಿಕ್ಕರು ಅಷ್ಟೇ, ನಿಮ್ಮ ಆಫೀಸ್ನಲ್ಲೇ ಏನೋ ನಡೀತಾ ಇರಬಹುದು ನೋಡ್ರಿ, ಯಾರೋ ಬಂದು ಹೇಳ್ತಾರೆ, ಏನೋ ಚಾಷ್ಟಿ ಮಾಡ್ತಾರ, ಆ ಘಟನೆ ಕೂಡ ಅದಕ್ಕೆ ನೀವು ಉಪಕಾರ ಹಾಕಬಹುದು. ಆ ಉಪಕಾರ ಹಾಕಿದ್ರೆ ಅದೇ ಒಂದು ಒಂದು ಪುಟ್ಟ ಹಾಸ್ಯ ಲೇಖನವಾಗಿ ಮಾರ್ಪಡ್ತದೆ.
1: ಅಂದ್ರೆ ಇದರಲ್ಲೂ ಕೂಡ ತಮ್ಮ ಆಸಕ್ತಿ ಬೆಳೆದದ್ದು ಹೆಂಗ?
0: ಹಾ ಖಂಡಿತ. ಇದನ್ನ ನೋಡ್ತಾ ನೋಡ್ತಾ ಇದ್ವಲ್ಲ, ಅಕ್ಕಪಕ್ಕ ಮನೆಗಳಲ್ಲಿ ನೋಡ್ತಾ ಇದ್ವಿ, ಅಥವಾ ಕಾಲೇಜ್ನಲ್ಲಿ ಅಥವಾ ಹೊರಗಡೆ ಏನಾದ್ರೂ ಹೇಳೋರು, ಬಂದು ನಗೋರು, ಬಂದು ನಕ್ಕ ತಕ್ಷಣ ಅದಕ್ಕೂ ನಮ್ಮ ಒಗ್ಗರಣೆಯನ್ನ ಸೇರಿಸಿ ಒಂದು
1: ಚಿತ್ರಾನ್ನ ಮಾಡಿಬಿಟ್ಟಿದ್ವಿ. ಹಾಸ್ಯಭರಿತ ಚಿತ್ರಾನ್ನ,
0: ಹಾಸ್ಯಭರಿತ, ಒಂದ್ಸಲಿ ಚಿತ್ರಾನ್ನ, ಒಂದ್ಸಲಿ ಪುಳಿಯೋಗರೆ, ಇನ್ನೊಂದ್ಸಲಿ ವಾಂಗಿಬಾತು, ಹಿಂಗೆಲ್ಲ ಹಾಕೋತ ಹೋಗ್ತಾವ. ಒಂದ್ಸಲ ಅನುಭವಕ್ಕೆ ಬಂದುವಂತ ಅನೇಕ ಘಟನೆಗಳು ಇರಬಹುದು. ಅವು ನೋಡ್ರಿ, ಉಪವಾಸ ಮಾಡ್ತಿರ್ತಾರೆ, ಆದ್ರೆ ಉಪವಾಸ ಮಾಡಕ್ಕಾಗ

0: ಅಲ್ಲ ಈಗ ಉಪವಾಸ ಅಂದ ತಕ್ಷಣ ನಮ್ಗೆ ಖಾಲಿ ಪೂರ್ತಿ ನೀರಲ್ಲಿ ಉಪವಾಸ ಕೊಡೋದು, ಬರೀ ನೀರು, ಹಾಲು, ಹಣ್ಣು ಇದಿಷ್ಟೇ ನೆನಪಕ್ಕೆ ಬರ್ತದೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ನೋಡ್ರಿ, ಸಾಬುದಾಣಿ ವಡಿ, ಸಾಬುದಾಣಿ ಕಿಚಡಿ ನೋಡಿದ್ರಲ್ಲ, ಶೇಂಗಾ ಕಿಚಡಿ ಅದು ಇದು ಎಲ್ಲಾನು ತಿಂದ ಹೆಂಗಂದ್ರೆ ಮರುದಿವ್ಸ ಹೊಟ್ಟೆ ಕೆಟ್ಬಿಟ್ಟಿರ್ತದೆ, ಅಷ್ಟು ಉಪವಾಸ
1: ಉಪವಾಸ.
0: ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಹೊಟ್ಟೆ ತುಂಬ ಉಪವಾಸ ಅಂತ. ಈಗ ಇದನ್ನೇ ನಾವು ತಗೊಂಡು ಒಂದು, ನಾನು ಮೊದಲು ಗುಂಡಣ್ಣ ಅಂತ ಹೇಳ್ಕೊಂಡು ಗುಂಡ ಸುಬ್ಬಿ ಅಂತ ಒಂದು ಎರಡು
1: ಕಾಲ್ಪನಿಕ
0: ಪಾತ್ರಗಳನ್ನ,
1: ಪಾತ್ರ.
0: ಕಾಲ್ಪನಿಕ ಪಾತ್ರಗಳನ್ನ ಇಟ್ಕೊಂಡು ಅವರ ಮೂಲಕ ಇವನ್ನೆಲ್ಲಾನು ಬರೆದೆ. ಆಮೇಲೆ ಪ್ರಬಂಧಗಳು ಮತ್ತೆ ಪೂರ್ತಿ ಕಾಲ್ಪನಿಕ ಪಾತ್ರಗಳನ್ನು ಬಿಟ್ಟು ಬರೆದಿದ್ದೆ. ಹಾಗೆ ಎಲ್ಲ ರೀತಿಯಾಗಿ ಪ್ರಯತ್ನಗಳನ್ನು
1: ಪ್ರಬಂಧ ಅಂದ್ರೆ
0: ಮಾಡ್ತಾ.
1: ಇದು ಒಂದು ಸ್ವಲ್ಪ ವಿಚಾರಕ್ಕೆ ಹಚ್ಚುತ್ತದೆ, ಅಂದ್ರೆ ಒಂದು ಸ್ವಲ್ಪ ಸೀರಿಯಸ್ ಲೇಖನ ಅಂತ ನಾವು ಹೇಳ್ಬಹುದು. ಆದ್ರೆ ಹಾಸ್ಯ ಹಂಗಾಗಂಗಿಲ್ಲ. ಈಗ ನೀವು ಹೇಳಿದ್ರಿ ಏಕಾದಶಿ
0: ಹೌದು
1: ಇದೆ ಒಂದು,
0: ಹೌದು.
1: ಅದಕ್ಕೆ ಸಾಕಷ್ಟು ಹಾಡುಗಳು ಇರ್ತವೆ, ಇಂಥವನ್ನೆಲ್ಲ ಕೇಳಿದಾಗ ಇದು ಒಂದು ಹಾಸ್ಯದ ರೂಪ ಕೊಡಬಹುದು ಅನಿಸ್ತದೆ. ಆದ್ರೆ ಪ್ರಬಂಧಗಳಿಗೆ ಒಂದು ಸೀರಿಯಸ್ ಲುಕ್ ಇರ್ತದೆ, ಅಂದ್ರೆ ನಾವು ಅದ್ರ ಬಗ್ಗೆ ಯೋಚಿಸೋ ಹಾಗೆ.
0: ಹೌದು
1: ಹಾ,
0: ಹೌದು.
1: ಈಗ ಮಧುರಾ ಅವರೇ, ಸಾಹಿತ್ಯ ಕೃಷಿಯನ್ನ ಬಿಟ್ರೆ ಅಡುಗೆ ಮನೆ ಕೃಷಿಗೆ ಬಂದ್ರೆ, ನಾವು ಪ್ರತಿನಿತ್ಯ ಮಹಿಳೆಗೆ ಅಡುಗೆ ಮನೆಗೆ ಅವಿನಾಭಾವ ಸಂಬಂಧ.
0: ಖಂಡಿತ.
1: ಮನೆಯ ಜನರ ಎಲ್ಲ ಹಸಿವು ನೀರಡಿಕೆಗಳನ್ನ ತಣಿಸುವಂತ ಅನ್ನಪೂರ್ಣೇಶ್ವರಿನೇ ನಮ್ಮ ಮಹಿಳೆ ಅನ್ಬೋದು.
0: ಹೌದು ಹೌದು ಹೌದು.
1: ಮಧುರಾನು ಸ್ಪೆಷಲ್ ಅಂದ್ರೆ ಏನು?
0: ಅನೇಕ ರೀತಿಯ ಅಡುಗೆಗಳನ್ನು ಮಾಡ್ತೀನಿ. ನಾರ್ತ್ ಇಂಡಿಯನ್ ಆಗಿರ್ಬೋದು, ಸೌತ್ ಇಂಡಿಯನ್ ಆಗಿರ್ಬೋದು, ಅಥವಾ ಗುಜರಾತಿ, ರಾಜಸ್ಥಾನಿ, ಈ ಥರ ಅನೇಕ ಅಡುಗೆಗಳನ್ನೆಲ್ಲ ಮಾಡ್ತೀನಿ. ಆದರೆ ಏನು ಅಂತಂದರೆ, ಮನೆಯಲ್ಲಿ ನಮ್ಮ ಮನೆಯವರಿಗೆ ಕರೆಕ್ಟಾಗಿ ಚೆನ್ನಾಗಿರಬೇಕು, ಬೇರೆ ಬೇರೆ ವಿಧಗಳನ್ನು ತಿನ್ನಬೇಕು ಅನ್ನೋ ಒಂದು ಹಂಬಲ. ಆಮೇಲೆ ಮಕ್ಕಳಿಗೂ ಅಷ್ಟೇ, ಓ ಅವ್ರ ಮನೆಯಲ್ಲಿ ನೋಡು ಹಂಗೆ ಮಾಡ್ತಾರೆ, ಇವ್ರ ಮನೆಯಲ್ಲಿ ನೋಡು, ಇದೆಲ್ಲ ಇದೆಲ್ಲ ಇದ್ದೇ ಇರುತ್ತೆ, ಇದು ಎಲ್ರಿಗೂ
1: ಕಾಮನ್
0: ಒಂದು
1: ಇದೆ.
0: ಅರಿವಿದ್ದದ್ದೇ. ಅದಕ್ಕೋಸ್ಕರ ನನಗೂ ಅವನ್ನ ಖಂಡಿತ ಟ್ರೈ ಮಾಡಬೇಕು, ಪ್ರಯತ್ನಿಸಬೇಕು, ಯಾಕೆ ಬರುವುದಿಲ್ಲ, ಬರ್ತಾವೆ ಅನ್ನೋ ಒಂದು ಕೆಚ್ಚು. ಅದಕ್ಕೋಸ್ಕರ ಬಹಳ ಟ್ರೈ ಮಾಡ್ತಾ ಇರ್ತೀನಿ, ಪ್ರಯತ್ನ ಮಾಡಿಕೊಂಡು ಎಲ್ಲ ಅಡುಗೆಗಳನ್ನು ಜಾಸ್ತಿ ಮಾಡ್ತಾ ಇರ್ತೀನಿ. ಅದನ್ನು ನೋಡಿ ಟಿ ವಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ,
1: ಸವಿರುಚಿ ಕಾರ್ಯಕ್ರಮ.
0: ಸವಿರುಚಿಯಲ್ಲಿ, ಈ ಟಿ ವಿ ಸವಿರುಚಿಯಲ್ಲಿ ಅನೇಕ ಬಾರಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ. ಹೀಗೆ ಅಡುಗೆ ಕೂಡ ನನ್ನ ಪ್ರೀತಿಯ ಹವ್ಯಾಸ ಅಂತ ಹೇಳ್ಬಹುದು.
1: ಅದ್ರಾಗೂ ಒಂದು ಮಾಸ್ಟರ್ ಪೀಸ್ ಅಂತ ಇರ್ತದಲ್ಲ,
0: ಹಾಂ.
1: ನಾನ್ ಬಹಳ ಚಲೋ ಮಾಡ್ತೀನಿ, ಎಲ್ಲರೂ ಇದನ್ನ ಇಷ್ಟಪಡ್ತಾರೆ ಅನ್ನುವಂಥದ್ದು
0: ಹಾಂ,
1: ಯಾವುದು?
0: ಸ್ವೀಟ್ ಅಲ್ಲಿ ನಮ್ಮ ತಾಯಿ ಬಹಳ ಚೆನ್ನಾಗಿ ಚಿರೋಟಿ ಮಾಡೋರು. ಚಿರೋಟಿ ಬಗ್ಗೆ ಗೊತ್ತಿರಬೇಕು, ಪಾಕದಾಗಿನ ಚಿರೋಟಿ ಅಂತ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್, ಪಾಕನಾಗಿನ ಚಿರೋಟಿ ಚಲೋ ಮಾಡ್ತೀನಿ ರೀ.
1: ಒಂಚೂರು ಹೇಳೇ ಬಿಡ್ರಲ್ಲ ಏನೇನ್ ಬೇಕು ಅಂತ ಹೇಳಿ.
0: ಪಾಕದಾಗಿನ ಚಿರೋಟಿ ಮೂರು ಬಟ್ಲ ರವಾ ತಗೊಂಡ್ರೆ ಒಂದು ಬಟ್ಲ ಮೈದಾ, ಮೂರು ಮೂರಕ್ಕೆ ಒಂದು ಅಳತೆ.
1: ಈಗ ರವಾ ಅಂದ್ರೆ
0: ರವಾ ಅಂದ್ರೆ ಚಿರೋಟಿ ರವಾ.
1: ಹಾ,
0: ಚುರುಟಿ ರವಾ ತಗೊಂಡು ಅದನ್ನ ಚೆನ್ನಾಗಿ ನೀರು ಹಾಕಿ ಕಲಿಸ್ತೀವಿ. ಆಮೇಲೆ ಸ್ವಲ್ಪ ಕಾಯಿಸಿದ ಎಣ್ಣೆನೂ ಹಾಕ್ತೀವಿ, ಕಲಸುವಾಗಲೇ ಹಾಕಿ ಚೆನ್ನಾಗಿ ಕಲಸಿಟ್ಕೊಳ್ಳೋದು. ಕಲಸಿಟ್ಕೊಂಡು ಸ್ವಲ್ಪ ಅದು ಕಾಯ್ದ್ಮೇಲೆ ಅಲ್ಲಿವರೆಗೂ ನಾವು ಪಾಕ ಮಾಡ್ಕೊಂಡಿಡ್ತೀವಿ ಸಕ್ಕರೆಗೆ. ಇದು ಏರ್ ಪಾಕ ಆಗಬೇಕು ಸಕ್ಕರೆಗೆ, ಏರ್ ಪಾಕ. ಹೌದು, ಏರ್ ಪಾಕ ಆಗಬೇಕು. ಸ್ವಲ್ಪ ತೀರಾ ಒಂದು ಗುಲಾಬ್ ಜಾಮೂನಿನ ಥರ ಎಳೆ ಪಾಕ ಅಲ್ಲ, ಸ್ವಲ್ಪ ಸ್ವಲ್ಪ ಗಟ್ಟಿ ಪಾಕ. ಈ ಪಾಕಕ್ಕೆ ನಿಮಗೆ ಬೇಕಾದರೆ, ನಿಮ್ಗೆ ಇಷ್ಟ ಇದ್ರೆ ಒಂದು ಸ್ವಲ್ಪ ಕೇಸರಿ ಬಣ್ಣ ಹಾಕ್ಕೊಳ್ತೀವಿ, ಅದಾಗಲೇ ಚಂದ. ಅದಕ್ಕೆ ಅದನ್ನು ಹಾಕ್ಕೊಂಡು ತಯಾರು ಮಾಡಿಟ್ಕೊಂಡು ದೊಡ್ಡ ದೊಡ್ಡದಾಗಿ ಲಟ್ಟಿಸ್ತೀವಿ. ಲಟ್ಟಿಸ್ಬಿಟ್ಟು ಅದ್ರ ಮೇಲೆ ಅಕ್ಕಿ ಸಾಟಿ ಅಂತ ನಾವು ಹಾಕ್ಕೊಳ್ತೀವಿ. ಕಾದ ಎಣ್ಣೆಗೆ ಒಂದು ಸ್ವಲ್ಪ
1: ಅಕ್ಕಿ ಹಿಟ್ಟನ್ನು
0: ಅಕ್ಕಿ ಹಿಟ್ಟನ್ನು ಸೇರಿಸ್ಬಿಟ್ಟು ಅದನ್ನ ಕಲಿಸ್ಕೊಂಡ್ಬಿಟ್ಟು ಸವರ್ಕೊಳ್ತೀವಿ. ಹೀಗೆ ಸವರ್ಕೊಂಡು ಅದ್ರ ಮೇಲೆ ಇನ್ನೊಂದು ಹಾಳೆಯನ್ನ ಲಟ್ಟಿಸಿ ಹಾಕಿ ಮತ್ತೆ
1: ಮತ್ತೆ
0: ಅದನ್ನ
1: ಸಾಟಿ
0: ಒತ್ತಿ,
1: ಹಾಕೊಳ್ಳೋದು.
0: ಹಾ, ಮತ್ತೆ ಸ್ವಲ್ಪ ಸಾಟಿ ಹಾಕೊಳ್ಳೋದು, ಮಡಿಚ್ಕೊಳ್ತಾ ಬರ್ತೀವಿ ಆ ಸೈಡಿಂದ, ಮಡಿಚ್ಕೊಳ್ತಾ ಬರ್ತೀವಿ ಈ ಸೈಡಿಂದನೂ, ಎಂಡೆಯಿಂದ ಮಡಿಚ್ಕೊಂಡು ಬರೋದು, ಅತ್ಲಾಗಿಂದನೂ ಎಂಡೆಯಿಂದ ಮಡಿಚ್ಕೊಂಡು ಬರೋದು, ಮಧ್ಯೆ ಅವು ನಡುಗಳು ಬಂದ ಮೇಲೆ ಮತ್ತೆ ಮಡಚಿ ಅವುಗಳನ್ನು ಒಂದು ಹದಕ್ಕೆ ಹಿಂಗೆ ತಗೊಂಡು ಬರೋದು. ಆಮೇಲೆ ಸಣ್ಣ ಸಣ್ಣದಾಗಿ ಚೌಕಾಕಾರದಲ್ಲಿ ಕತ್ತರಿಸೋದು, ಕತ್ತರಿಸಿ ತುದಿಗಳನ್ನು ಒತ್ತಿ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಕತ್ತರಿಸ್ಬೋದು, ದೊಡ್ಡದಾಗಿ ಅಥವಾ ಚಿಕ್ಕದಾಗಿ ಹೆಂಗೆ ಬೇಕೋ ಹಂಗೆ ಮಾಡಿರಿ. ಆಮೇಲೆ ಮಧ್ಯೆ ಒಂದು ತೂತು ಮಾಡಿ ಕರಿಯೋದು. ಮಧ್ಯೆ ಒಂದು ತೂತು ಮಾಡಿದಾಗ ಅದರಲ್ಲಿ ಎಣ್ಣೆ ಹೋಗ್ತದೆ, ಒಳಗೆ ಪೂರ್ತಿ ಬೇಯ್ತದೆ ಅಂತ ಅನ್ಕೊಂಡ್ಬಿಟ್ಟು ಕರೆದು ಬಿಡ್ತೀವಿ. ಕರೆದು ಅದನ್ನು ಪಾಕದಲ್ಲಿ ಹಾಕಿ.
1: ತಕ್ಷಣನೇ ಬಿಸಿ ಬಿಸಿ
0: ಹೌದು ಹೌದು,
1: ಹಾಕೊಡ್ತೀರಿ?
0: ಬಿಸಿ ಬಿಸಿದನ್ನೇ ಪಾಕದಲ್ಲಿ ಹಾಕಬೇಕು. ಹಂಗೆ ನಿಮ್ಗೆ ಮಾಡಲಿಕ್ಕೆ ಕಷ್ಟ ಅಥವಾ ಯಾರೋ ಅತಿಥಿಗಳು ಬಂದಾಗ ಅರ್ಜೆಂಟು ಹಿಂಗೆಲ್ಲ ಅನಿಸಿದ್ರೆ ನೀವು ಈ ಚಿರೋಟಿಗಳನ್ನು ಹಿಂದಿನ ದಿನನೇ ಮಾಡಿಟ್ಕೊಂಡು ಬಿಡಬಹುದು. ಮರುದಿನ ಪಾಕ ಸ್ವಲ್ಪ ಬಿಸಿ ಮಾಡಿ ಪಾಕ ಮಾಡಿ ಅದರಲ್ಲಿ ಹಾಕಿ ಪಾಕದಲ್ಲಿ ಹಾಕಿ ಕೊಟ್ಟರು ನಡೀತದೆ.
1: ಓಹೋಹೋ,
0: ಪಾಕದಲ್ಲಿ ಹಾಕಿ ಅವುಗಳನ್ನ ಎದ್ದು ನಿಲ್ಲಿಸ್ಬಿಡ್ಬೇಕು. ಅಂದ್ರೆ ಮಲಗಿಸೋ ಹಾಗಿಲ್ಲ, ಪಾಕದಲ್ಲಿ ಎಲ್ಲ ಜೋಡಿಸಿಟ್ಬಿಟ್ರೆ ಪಾಕ ಎಲ್ಲ ಇಳಿದು ಹೋಗುತ್ತೆ, ಬಹಳ ತುಂಬಿದ್ದಿದ್ರೆ ತಿನ್ನಕ್ಕೆ
1: ಬಹಳ
0: ಕಷ್ಟ,
1: ಸಿಹಿ
0: ಬಹಳ
1: ಆಗ್ಬಿಡ್ತದೆ.
0: ಸಿಹಿ ಆಗ್ಬಿಡ್ತದಲ್ಲ, ಅದಕ್ಕೆ ಅದು ಸೋರಿ ಹೋಗ್ಬಿಟ್ರೆ ಬಹಳ ಚೆನ್ನಾಗಿ ಪಾಕಕ್ಕೆ ಒಳಗನೂ ಪಾಕ ಹೊರಗನೂ ಪಾಕ ಹಿಂಗೆ ಹತ್ತಿಕೊಂಡಂತ ಚಿರೋಟಿಗಳು ಬಹಳ ಚೆನ್ನಾಗಿರ್ತವೆ, ತಿನ್ಲಿಕ್ಕೆ
1: ಅಂದ್ರೆ ಇದು
0: ರುಚಿಯಾಗಿರ್ತದೆ.
1: ಪಾಕದಲ್ಲಿ ಹಾಕಿದ ನಂತರನೂ ಕ್ರಿಸ್ಪ್ ಆಗೇ ಇರ್ತದ?
0: ಖಂಡಿತ ಕ್ರಿಸ್ಪ್ ಆಗಿರುತ್ತೆ. ಖಂಡಿತ ಕ್ರಿಸ್ಪ್ ಆಗಿದ್ದಾಗಲೇ ರುಚಿ. ಈ ಬಾಲುಶಃ ಅಥವಾ ಉಳಕಿದೆಲ್ಲ ಬೇರೆ ತಿಂಡಿಗಳು, ಈ ಬಾದಾಮ್ ಪುರಿ ಮಾಡ್ತಾರೆ, ಅದು ಇದ್ರ ಸಮೀಪದ ಸಂಬಂಧಿನೇ ಅನ್ರಿ, ಆದ್ರೂ ಏನಾಗ್ತದೆ ಅದು ಒಳಗಡೆ ಅಷ್ಟು ಪಾಕ ಹೋಗಿರಲ್ಲ ಬಾದಾಮ್ ಪುರಿಗೆ.

0: ಇದರಲ್ಲಿ ಒಳಗಡೆನೂ ಪಾಕ ಹೋಗಿ ಬಹಳ ಚೆನ್ನಾಗಿರ್ತದೆ ನಿಮಗೆ. ಏಲಕ್ಕಿ ಪುಡಿ ಎಲ್ಲ ಪಾಕದಲ್ಲೇ ಹಾಕೋಬಹುದು ನೀವು.
1: ಅಂದ್ರೆ ಪಾಕದಲ್ಲಿನ ಚಿರೋಟಿ ತಿನ್ಬೇಕು ಅಂದ್ರೆ ನಮ್ಮ ಗೆಳತಿಯರು ಮಧುರಾನ್ ಮನೆಗೆ ಭೇಟಿ ಕೊಡಬಹುದು
0: ಅವಶ್ಯವಾಗಿ ಅವಶ್ಯವಾಗಿ.
1: ಈಗ ಮಧುರ ಅವರ, ಮಹಿಳೆ ಅಂದ ತಕ್ಷಣ ಈಗ ಕೆಲಸ ಕಾರ್ಯ ಮಾಡುವಾಗ ದಣಿವು ಆಯಾಸವನ್ನ ಮರಿಬೇಕು ಅಂಥೇಳಿ ಅವಾಗವಾಗ ಹಾಡನ್ನ ಗುಣಗುಣಿಸ್ತಾ ಇರ್ತಾಳೆ, ಏನೋ ಒಂದಿರ್ತದೆ. ಇದಕ್ಕೆ ನೀವು ಕೂಡ ಹೊರತಾಗಿಲ್ಲ ಅನ್ಕೊಳ್ತೀನಿ.
0: ಹೌದು ಖಂಡಿತ, ಭಕ್ತಿ ಸಂಗೀತನೇ ಇರಬಹುದು, ಭಾವಗೀತೆನೇ ಇರಬಹುದು, ಅಥವಾ ಕವನಗಳೇ ಇರಬಹುದು, ಎಲ್ಲಾ ಒಂದು ರೀತಿಯಲ್ಲಿ ನನ್ನ ಒಂದು ಪ್ರೀತಿಯ ಹವ್ಯಾಸಗಳೇ ಅಂತ ಹೇಳಬಹುದು, ಪ್ರೀತಿಯ ಹಾಡುಗಳೇ ಅಂತ ಹೇಳಬಹುದು. ಯಾವಾಗ ಯಾವ ಮನಸ್ಸಿಗೆ ಬರುತ್ತೋ ಅದನ್ನ ಗುಣಗುಣಿಸೋದು.
1: ಅಂದ್ರೆ ಸಂಗೀತ ಅಭ್ಯಾಸ ಏನು ಮಾಡಿಲ್ಲ?
0: ಇಲ್ಲ ಇಲ್ಲ, ಸಂಗೀತ ಅಭ್ಯಾಸ ಮಾಡಿಲ್ಲ, ಆದ್ರೆ ನನ್ನ ಮಟ್ಟಿಗೆ ನಾನೇ ಹಾಗೆ ಒಂದು ಖುಷಿಗೆ ಗುಣಗುಣಿಸ್ತಾ.
1: ಈ ಕಾರ್ಯಕ್ರಮದಲ್ಲಿ ಯಾವ ಹಾಡನ್ನು ಗುಣಗುಣಿಸ್ತೀರಿ?
0: ಎಲ್ಲಿ

0: ಈ ತರಹದ ಗೀತೆಗಳನ್ನ ಗುಣಗುಣಿಸ್ತಾ ಕೆಲಸ ಮಾಡಿದಾಗ ಕೆಲಸದಲ್ಲಿ ಒಂದು ಆಯಾಸ ಅಥವಾ ಒಂದು ಏಕತಾನತೆ ಕಂಡು ಬರುವುದಿಲ್ಲ, ಒಂದು ಮೈಂಡ್ ಫ್ರೆಶ್ ಅನ್ನಿಸ್ತದೆ,
1: ಮೈಂಡ್ ಫ್ರೆಶ್ ಅನ್ನಿಸ್ತದೆ. ಅಷ್ಟೇ ಅಲ್ಲ, ಖುಷಿ ಕೊಡ್ತದೆ. ಇದು ನಮ್ಮನ್ನ ನಾವು ಫ್ರೆಶ್ ಆಗಿ ಇಟ್ಕೊಳ್ಳಿಕ್ಕೆ, ನಮ್ಮನ್ನ ನಾವು ಪರಿಪೂರ್ಣತೆ ಅಂತ ಹೇಳಲಿಕ್ಕಾಗಲ್ಲ, ಆದ್ರೆ ನಮ್ಮನ್ನ ನಾವು ಒಂದು ತಲ್ಲಿನತೆಯಲ್ಲಿ ಪ್ರೀತಿಸಿಕೊಂಡು ಆನಂದವಾಗಿ ಇರುವುದಕ್ಕೆ ಇವೆಲ್ಲ ಸಹಾಯ ಮಾಡ್ತವೆ ಅಂತ ನಾನು ಭಾವಿಸ್ತೀನಿ.
0: ಈಗ ಮಧುರ ಅವರ ಮಹಿಳೆಯ ಒಂದು ಜೀವನವನ್ನು ನಾವು ಅವಲೋಕಿಸಿದಾಗ ಬಾಲ್ಯ ಒಂದು ತರ, ಹರೆಯ ಒಂದು ತರ, ಮದುವೆ ನಂತರ ಗಂಡನ ಮನೆಗೆ ಬಂದ ಮೇಲೆ ಒಂದು ತರ ಜೀವನ, ಒಟ್ಟು ಹೊಂದಾಣಿಕೆನೆ ಅವಳ ಜೀವನ ಆಗ್ಬಿಟ್ಟಿರ್ತದೆ. ಒಂದು ವಯಸ್ಸಿಗೆ ಅಂತ ನಾವು ಬಂದಾಗ, ಒಂದು 45-50 ವಯಸ್ಸಿಗೆ ಬಂದಾಗ ಮಕ್ಕಳು ಒಂದು ಹಂತಕ್ಕೆ ಬಂದು ಅವರಷ್ಟಕ್ಕೆ ಅವರು ಇಂಡಿಪೆಂಡೆಂಟ್ ಜೀವನವನ್ನ ನಡೆಸ್ತಿರ್ತಾರೆ. ಆವಾಗ ಎಷ್ಟೋ ಮಂದಿ ಅಯ್ಯೋ ಆತಪ್ಪ ನನ್ನ ಜೀವನ, ಮಕ್ಕಳನ್ನು ಈ ಹಂತಕ್ಕೆ ತಂದೆ, ಮನೆ ಮಾಡದೆ ಇದೆಲ್ಲ ಅಂತ ಒಂದು ನಿರಾಳವಾದ ಭಾವನೆಯನ್ನು ಹೊಂದುತ್ತಾರೆ. ಜೀವನ ಪ್ರೀತಿ ಅನ್ನೋದು ಅವಾಗ ಒಂದು ಸ್ವಲ್ಪ ಕಡಿಮೆ ಆಗಿರ್ತದೆ. ತಾವೇನು ಹೇಳ್ತೀರಿ?
1: ಖಂಡಿತ ಇಲ್ಲ, ಆಗಬಾರ್ದು ಅಂತ ನನ್ನ ಭಾವನೆ. ಯಾಕೆಂದ್ರೆ ಕರ್ತವ್ಯ ಅನ್ನೋದು ನಿಜ ಎಲ್ರಿಗೂ ಇರೋದೆ, ಗಂಡಸರಿಗಾಗಲಿ ಹೆಣ್ಮಕ್ಳಿಗಾಗಲಿ ಎಲ್ಲರಿಗೂ ಕರ್ತವ್ಯ ಅನ್ನೋದಿರೋದೆ. ಆದರೆ ಈ ಮಕ್ಕಳು ಒಂದು ಹಂತಕ್ಕೆ ಬಂದ ಮೇಲೆ ನಾವು ನಿರಾಳತೆಯನ್ನು ಅನುಭವಿಸ್ತೀವಿ, ಆದರೆ ಆವಾಗಲೇ ನಮ್ಮ ಒಳ ಮನಸ್ಸು ಜಾಗೃತವಾಗುತ್ತದೆ. ಒಳ ಮನಸ್ಸಿನಿಂದ ನಾವು ಯಾವ ಯಾವ ಕೆಲವೊಂದು ಆಸೆಗಳನ್ನು ಅದುಮಿಟ್ಕೊಂಡಿರ್ತೀವಿ, ಯಾವುದನ್ನು ಪೂರೈಸಲಾಗದೇ ಇರ್ತೀವಿ, ಅದನ್ನು ಈಗ ನಾವು ಹೊರಗೆ ತರಬಹುದು ಅಂತ ನನ್ನೊಂದು ಮುಖ್ಯವಾದ ಭಾವನೆ. ಹೀಗಾಗಿ ನಾವು ಈಗ ಸಾಹಿತ್ಯದಲ್ಲೇ ಆಗಲಿ ಅಥವಾ ಬೇರೆ ಚಟುವಟಿಕೆಗಳಲ್ಲೇ ಆಗಲಿ ಆನಂದವಾಗಿ ತೊಡಗಿಸ್ಕೊಳ್ಳಬಹುದು. ಈ 40-45 ಮಧ್ಯಪ್ರಾಯದವರೆಗೆ ಮಹಿಳೆ ಒಂದು ಗಟ್ಟಿ ಸ್ಥಾನವನ್ನ ತನ್ನ ಕುಟುಂಬದಲ್ಲಿ ಹೊಂದಿರ್ತಾಳೆ. ಹೊಸ ಹೊಸೆ ಬಂದ ತಕ್ಷಣ ನಾನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅನ್ನೋ ಕಾಲ ಆಗಿರ್ಲಿಲ್ಲ. ಈಗಿತ್ತು, ಈಗಿದೆ ಆ ಮತ್ ಬಾರೆ.

0: ಆದರೆ ನಮ್ಮ ಟೈಮಲ್ಲಿ ಅದಿರಲಿಲ್ಲ. ಸ್ವಲ್ಪ ಸಮಯ ಕೊಡಬೇಕಿತ್ತು ಅವಳಿಗೆ ಆ ಕುಟುಂಬದಲ್ಲಿ ಅವಳ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳೋದಕ್ಕೆ. ಈ ಭದ್ರಪಡಿಸಿಕೊಂಡ ಮೇಲೆ ಅವಳು ಜೀವನ್ಮುಖಿಯಾಗಿರಬೇಕು. ಜೀವನ್ಮುಖಿ ಭಾವನೆ, ಇನ್ನು ತನಗೆ ಏನೇನು ಆಗಿಲ್ಲ ಅದನ್ನು ಮಾಡ್ಕೋಬೇಕು, ಮಾಡಬೇಕು, ಎಲ್ಲಾದರೂ ಒಂದು ಕಡೆ ಮುನ್ನುಗ್ಗಬೇಕು, ಮುಂದೆ ಬರಬೇಕು. ಅದು ಅವಳು ತನ್ನನ್ನು ತಾನು ಪ್ರೀತಿಸಿಕೊಳ್ಳುವ ಒಂದು ಪರಿಯೂ ಹೌದು ಅಂತ ಹೇಳಕ್ಕೆ.
1: ಖಂಡಿತ. ಅದಕ್ಕೆ ಈಗ ನಿಮ್ಮ ಈ ಒಂದು ಜೀವನ್ಮುಖಿ ಕ್ಷೇತ್ರ ಅಂದ್ರೇನೆ ಲೇಖಿಕಾ ಸಾಹಿತ್ಯ ಬಳಗ ಅಂತ ನಾನು ಅನ್ಕೊಂಡಿದ್ದೀನಿ.
0: ಖಂಡಿತ.
1: ಬೆಂಗಳೂರಿನ ಈ ಲೇಖಿಕಾ ಸಾಹಿತ್ಯ ಬಳಗದಲ್ಲಿ ನೀವು ಅಷ್ಟು ಸಕ್ರಿಯವಾಗಿ ಭಾಗವಹಿಸ್ತೀರಿ. ಒಂದು ಪ್ರಬಂಧ ಮಂಡನೆ ಆಗಿರ್ಬೋದು ಅಥವಾ ನಿಮ್ಮ ಕಥೆಗಳು ಪ್ರಕಟವಾದಾಗ ಇಂಥಲ್ಲಿ ನಂದು ಬಂದಿದೆ ಅನ್ನೋದು, ಒಂದು ಪ್ರಶಸ್ತಿ ಪುರಸ್ಕಾರ ಸಿಕ್ಕಾಗಲಿ, ಈ ಹಂಚಿಕೊಳ್ಳುವಿಕೆ ಏನದಲ್ಲ ಅಂದ್ರೆ ನನ್ನ ಬಗ್ಗೆ ನಾನು ಅಭಿಮಾನ ಪಟ್ಕೊಳ್ಳೋದು, ನಾನು ಯಾವುದ್ರಲ್ಲೂ ಕಡಿಮೆ ಇಲ್ಲ, ನಾನು ಇಷ್ಟು ಮಾಡಬಲ್ಲೆ ಅನ್ನುವೊಂದು ಸ್ವಾಭಿಮಾನದ ಕಿಚ್ಚು ಮಹಿಳೆಗೆ ಬಂದಾಗ ಅವಳ ಜೀವನ ಪರಿಪೂರ್ಣ ಆಗ್ತದೆ ಅನ್ನಿಸ್ತದೆ.
0: ಪರಿಪೂರ್ಣ ಆಗುತ್ತೋ ಬಿಡುತ್ತಾ, ಆ ಪರಿಪೂರ್ಣತೆಯ ಹಾದಿಯಲ್ಲಿ ಅವಳು ಹೆಜ್ಜೆಗಳನ್ನು ಇಟ್ಟುಕೊಳ್ಳುತ್ತಾ ಹೊರಡ್ತಾಳೆ, ತನ್ನ ಹೆಜ್ಜೆ ಗುರುತುಗಳನ್ನು ಮೂಡಿಸ್ತಾ ಹೊರಡ್ತಾಳೆ. ಅದು ಬಹು ಮುಖ್ಯವಾದದ್ದು. ನಮಗೆ ಆಗಲಿ ಯಾರಿಗೇ ಆಗಲಿ ಆ ಹೆಜ್ಜೆ ಗುರುತುಗಳು ಜೀವನದಲ್ಲಿ ಬಹಳ ಮುಖ್ಯ ಅಂತ ಭಾವಿಸ್ತೀವಿ. ಹೀಗಾಗಿ ನಾವು ಲೇಖಿಕ ಸಮಾನ ಮನಸ್ಕ ಗೆಳತಿಯರು ಎಲ್ಲ ಸೇರಿ ಮಾಡಿರುವ ಒಂದು ಸಂಘಟನೆ. ನಮ್ಮ ಸಂಚಾಲಕಿಯರು ಇದ್ದಾರೆ, ಶೈಲಜಾ ಸುರೇಶ್ ಅವರಂತ, ಅವರು ನಮಗೆ ಎಲ್ಲದ ರೀತಿಯ ಪ್ರೋತ್ಸಾಹಗಳನ್ನು ಕೊಡ್ತಾ ಬರ್ತಾರೆ. ಇಲ್ಲಿ ನಾವು ಸಮಾನ ಮನಸ್ಕ ಗೆಳತಿಯರು ನಮ್ಮಲ್ಲಿ ಎಲ್ಲ ವಿಚಾರಗಳನ್ನು ಹಂಚಿಕೊಳ್ತೀವಿ. ಮುಖ್ಯವಾಗಿ ಒಂದು ಕಥೆನೇ ಇರಬಹುದು, ಕಾದಂಬರಿನೇ ಇರಬಹುದು, ಸಾಹಿತ್ಯದ ಯಾವುದೇ ಒಂದು ಭಾಗ ಇರಬಹುದು, ಅದನ್ನು ನಾವು ಹಂಚಿಕೊಳ್ತೀವಿ. ಬೆನ್ನು ತಟ್ಟುವಿಕೆ ಅಥವಾ ಪ್ರೋತ್ಸಾಹಿಸುವಿಕೆ ಇಲ್ಲಿ ಮುಖ್ಯವಾಗಿರ್ತದೆ. ಯಾರು ಬಂದಿರ್ತದೆ, ಯಾರದು ಎಲ್ಲಿ ಯಾವ ಈ ಕಥೆಗಳಲ್ಲಿ ಬಂತು, ಈ ಪತ್ರಿಕೆಯಲ್ಲಿ ಬಂತು, ನಾವು ಮುಖ್ಯವಾಗಿ ಬೆನ್ನು ತಟ್ಟಿ ಅವರನ್ನು ಪ್ರೋತ್ಸಾಹಿಸ್ತೀವಿ. ಯಾರ್ದು ಬಂದಿಲ್ಲ ಅವ್ರಿಗೆ ಹೇಳ್ಕೊಡ್ತೀವಿ, ಹಾಗೆ ಇಲ್ಲಿ ಮುಂದುವರಿರಿ, ಹೀಗೆ ಮುಂದುವರಿರಿ, ಹೀಗೆ ಮಾಡ್ರಿ ಅಂದರೆ ಬರುತ್ತೆ. ಅಥವಾ ಈ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ಪ್ರೋತ್ಸಾಹಿಸುವಿಕೆ, ಬೆನ್ನು ತಟ್ಟುವಿಕೆ ನಮ್ಮ ಸಂಘದ ಒಂದು ಮುಖ್ಯ ಉದ್ದೇಶ. ಪರಸ್ಪರ ಗೌರವಿಸುವಿಕೆ, ಒಬ್ಬರಿಗೊಬ್ಬರು ಗೌರವಿಸುವಿಕೆ. ಹೀಗಾಗಿ ಎಲ್ಲರೂ ಸೇರಿ ಮುಂದೆ ಹೋಗೋಣ, ನಾವು ಒಬ್ಬರೇ ಮುಂದೆ ಹೋಗೋದು ಬೇಡ, ಉಳಿದವರೆಲ್ಲ ಹಿಂದುಳಿಲಿ ಅನ್ನೋ ಭಾವನೆ ಬೇಡ.
1: ಅದರ ಫಲವಾಗಿನೇ ಈಗ ಇತ್ತೀಚೆಗಷ್ಟೇ ಮಾಸಪತ್ರಿಕೆ ಕೂಡ ಬಿಡುಗಡೆ ಆಗಿದೆ. ಅಲ್ಲಿ ಕೂಡ ಮಹಿಳೆ ತನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿಕೊಳ್ಳಿಕ್ಕೆ ಇದೊಂದು ಮುಕ್ತವಾದ ಅವಕಾಶ,
0: ವೇದಿಕೆ ಅಂತ. ನಮಗೆ ಒಂದು ವೇದಿಕೆ ಬೇಕು ಅಂತ. ಹಾಗೆಯೇ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ನಾವು ಇದರಲ್ಲಿ ಹೊರತರ್ತಾ ಇದ್ದೀವಿ. ಮುಖ್ಯವಾಗಿ ಹಳೆಯ ತಲೆಮಾರಿನ ಎಲ್ಲರನ್ನು ಇಂದಿನ ತಲೆಮಾರಿಗೆ ಪರಿಚಯಿಸಿಕೊಳ್ಳಲು ನಾವು ಮುಖ್ಯ ಕೊಂಡಿಯಾಗಿ ಇಂದಿನ ತಲೆಮಾರಿಗೆ ಅವರನ್ನು ಪರಿಚಯಿಸಿಕೊಳ್ಳುವುದು, ಹಾಗೆ ಅವರನ್ನ ಅವರ ಸಾಹಿತ್ಯವನ್ನ ಅವರ ಸಾಹಿತ್ಯದಲ್ಲಿನ ಗಟ್ಟಿತನವನ್ನ ಇಂದಿನ ತಲೆಮಾರಿಗೆ ತೋರಿಸಿಕೊಡುವುದು. ಬೇರುಗಳನ್ನು ಬಿಟ್ಟು ಬೆಳೆದರೆ ಯಾವ ಗಿಡವೂ ನಿಲ್ಲಲ್ಲ. ಅದಕ್ಕೋಸ್ಕರ ಆ ಹಳೆಯ ಬೇರುಗಳನ್ನು ಹಿಡಿದುಕೊಂಡೇ ನಾವು ಇಂದಿನವರು ಮುಂದಿನ ತಲೆಮಾರಿಗೆ ದಾಟಿಸಬೇಕು, ಮುಂದಿನವರು ಮೊಗ್ಗು ಹೂವುಗಳನ್ನು ಅರಳಿಸಿಕೊಂಡು ಬದುಕಬೇಕು. ಇದು ಸಾಹಿತ್ಯದಲ್ಲಿ ಬಹಳ ಮುಖ್ಯ ಅಂತ ನನ್ನ ಭಾವನೆ.
1: ಬಹಳ ಸುಂದರವಾದ ಕಲ್ಪನೆ ನಿಮ್ದು. ಈ ಕಲ್ಪನೆ ಈ ಒಂದು ಸಾಹಿತ್ಯಿಕ ಬಳಗದಲ್ಲಿ ಇದು ಅರಳತಾ ಇದೆ.
0: ಅಷ್ಟೇ ಅಲ್ಲ, ಬೇರೆ ಒಂದು ರೀತಿಯ ಕೆಲವೊಂದು ಅವರ ಹವ್ಯಾಸಗಳಿಗೂ ನಾವು ಪ್ರೋತ್ಸಾಹ ಕೊಡ್ತೀವಿ. ಕೆಲವೊಬ್ಬರು ಬಹಳ ಸುಂದರವಾಗಿ ನಾಟಕ ಮಾಡ್ತಾರೆ, ಅವರ ನಾಟಕಗಳಿಗೆ ನಾವು ಪ್ರೋತ್ಸಾಹ ಕೊಟ್ಟು ನಾಟಕವನ್ನು ಮಾಡಿಸ್ತೀವಿ. ಚಿತ್ರಗಳನ್ನು ಬರೀತಾರೆ, ಬಹಳಷ್ಟು ಚಿತ್ರಕಲಾವಿದರು ನಮ್ಮಲ್ಲಿದ್ದಾರೆ. ಹಾಗೆ ಇನ್ನೂ ಅನೇಕ ಹವ್ಯಾಸಗಳನ್ನು ಹೊಂದಿದವರಿದ್ದಾರೆ. ಸ್ವತಃ ನಾನು ಗಣೇಶನನ್ನ ಮಾಡ್ತೀನಿ.
1: ಹೌದು,
0: ಪ್ರತಿ ವರ್ಷನೂ ನಾನು ಗಣೇಶನನ್ನ ಮಾಡ್ತೀನಿ. ಇದೇ ರೀತಿ ಬರೀ ಸಾಹಿತ್ಯ ಅಷ್ಟೇ ಅಲ್ಲ, ಸಾಹಿತ್ಯೇತರ ಚಟುವಟಿಕೆಗಳಲ್ಲಿ ಕೂಡ ನಾವು ಬಹಳ ಆಸಕ್ತಿಯನ್ನು ತೋರಿಸ್ತಾ, ನಮ್ಮ ಒಂದು ಬಲವಾದ ಸಂಘಟನೆ ಎಲ್ಲ ರೀತಿಯಲ್ಲೂ ಅರಳತಾ ಇದೆ, ವಿಕಾಸ ಹೊಂತಾ ಇದೆ ಅಂತ ಹೇಳ್ಕೊಳ್ಳಕ್ಕೆ ಇಷ್ಟಪಡ್ತೀನಿ.
1: ಖಂಡಿತವಾಗಿಯೂ ಬಹಳ ನಮಗೂ ಕೂಡ ಸಂತೋಷ ಆಯ್ತು. ಒಟ್ಟು ಅಂದ್ರೆ ಮಹಿಳೆ ನನ್ನೊಳಗೂ ಒಂದು ಏನೋ ಒಂದು ಆಸೆ ಅಭಿಲಾಷೆ ಇದೆ, ಅದನ್ನು ವ್ಯಕ್ತಪಡಿಸ್ಕೊಳ್ಳುವಂತ ಸ್ವಾತಂತ್ರ್ಯವನ್ನ ಪಡಿಬೇಕು. ಮತ್ತೆ ನಾನೇನು ಆಯ್ತು ನನ್ನ ಜೀವನ ಇಷ್ಟೇ ಅನ್ನುವಂತ ಒಂದು ನೀರಿಗೆ ಒಡ್ಡು ಕಟ್ಟಿಕೊಳ್ಳುವಂತಹ ಬದುಕು ಹಾಕಿದ ಆಗಬಾರ್ದು. ನಿರಂತರವಾಗಿ ಹರಿಯುವ ಜೀವನ್ಮುಖಿಯಾಗಿ ನಮ್ಮ ಮಹಿಳೆ ಬೆಳಿಬೇಕು ಅನ್ನುವಂತ ಉತ್ತಮ ಅಭಿಲಾಷೆಯನ್ನು ತಾವು ಹೊಂದಿದ್ದೀರಿ. ಅದಕ್ಕೆ ಒಬ್ಬ ಮಾದರಿ ಮಹಿಳೆಯಾಗಿ ಕೂಡ ತಾವು ನಡೀತಾ ಇದ್ದೀರಿ ಮಧುರಾ ಅವರ. ಇಷ್ಟೊತ್ತಿನವರೆಗೂ ನಿಮ್ಮ ಜೊತೆಗೆ ಮಾತಾಡಿದ್ದು ಬಹಳ ಸಂತೋಷ. ಕೇಳಿದಂತ ನಮ್ಮ ಗೆಳತಿಯರು ಕೂಡ ಖುಷಿ ಪಟ್ಟಿರ್ತಾರ ಅನ್ನೋ ಆಶಾಭಾವನೆಯೊಂದಿಗೆ ಸಂದರ್ಶನವನ್ನು ಮುಗಿಸೋಣ. ನಮಸ್ಕಾರ.
0: ಖಂಡಿತ, ಧನ್ಯವಾದ.
2: ಲೇಖಕಿ ಬರಹಗಾರ್ತಿ ಮಧುರಾ ಕರ್ಣಂ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಪ್ರಸಾರವಾಯಿತು.
1: ಮತ್ತೆ ಬರುವ ಬುಧವಾರ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿ ಮಾಡೋಣ. ನಮಸ್ಕಾರ.
2: ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾಪುರ.

ಆತಿಫ್ ಅಸ್ಲಂ ಅವರ ಸ್ವರದಲ್ಲಿ ಮೂಡಿಬಂದ ಈ ಗೀತೆ ರಾಮಯ್ಯ ವಸ್ತಾವಯ್ಯ ಚಿತ್ರದ್ದು. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ ವೇಳೆ 8:45 ದಿಲ್ಲಿ ಕೇಂದ್ರದಿಂದ ಇದೀಗ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

0: 318, while Nifty added 41 points to settle at 23,659. Meanwhile, the broader market on the National Stock Exchange also ended in positive territory. The mid-cap 100 jumped 0.5%, while the small-cap 100 ended on a flat note with a positive bias. In the foreign exchange market today, the rupee depreciated by 30 paise to close at a record low of 96 rupees and 83 paise against the US dollar. Arjun Chaudhary for Akashvani News.
1: Meanwhile, the growth of the combined index of 8 core industries in the country rose to 1.7% in April this year on an annual basis, up from the revised 1.2% in March. The India Met Department, IMD, has issued a red alert for severe heatwave conditions over parts of Uttar Pradesh, Madhya Pradesh and Vidarbha for the next 2 to 3 days. Similar conditions are likely to prevail over Haryana, Chandigarh, Delhi, Punjab, Bihar, Chhattisgarh, coastal Andhra Pradesh, Himachal Pradesh, Odisha, Rajasthan, Telangana and Uttarakhand till tomorrow. Meanwhile, severe heatwave gripped several parts of northern and central India, with the mercury breaching the 45-degree mark. In national capital, an orange alert has been issued for heatwave conditions for the next 3 to 4 days. More from our correspondent.
2: According to the Met Department, the maximum temperature in Delhi is expected to be around 45 to 47 degrees Celsius tomorrow. In the past 24 hours, the maximum temperature in the national capital was recorded at 44.5 degrees Celsius. With increase in the temperature, the Delhi government has mandated a compulsory rest period for all outdoor workers from 1 p.m. to 4 p.m. amid intensifying peak summer temperatures. With Shivang Mishra, Soumya Sharan for Akashvani News, Delhi.
1: In IPL cricket, match between Mumbai Indians and host Kolkata Knight Riders is underway at the iconic Eden Gardens. Mumbai Indians were 57 for 4 in 8 overs when match was halted due to rain. Earlier, Kolkata Knight Riders won the toss and elected to field. Yesterday, Rajasthan Royals defeated Lucknow Super Giants by 7 wickets in a high-scoring match in Jaipur. And now, before we end the bulletin, the headlines once again. India and Italy agree to elevate ties to special strategic partnership. Both sides ink 15 agreements to boost bilateral cooperation in key areas, including critical minerals, defense and agriculture. Prime Minister Narendra Modi receives FAO's highest honor, Agricola Medal, dedicates award to farmers of India. West Bengal government announces immediate start of deportation proceedings against illegal Bangladeshi infiltrators under Citizenship Amendment Act. India to remain world's fastest growing major economy with 6.4% growth this year despite West Asia conflict, says UN report. IMD issues red alert for severe heatwave conditions over Uttar Pradesh, Madhya Pradesh and Vidarbha for the next 2 to 3 days. And in IPL cricket, match between host Kolkata Knight Riders and Mumbai Indians underway at the Eden Gardens. And that's all in the news at 9. Good night.
3: Spotlight. ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಭಾರತ ಯುಎಇ ಸಹಕಾರದ ವೃದ್ಧಿ. ಭಾರತ ಯುಎಇ ಕಾರ್ಯತಂತ್ರದ ಪಾಲುದಾರಿಕೆಯು ರಾಜಕೀಯ ವಿಶ್ವಾಸ, ಆರ್ಥಿಕ ಸಹಕಾರ ಮತ್ತು ಜನರ ನಡುವಿನ ಬಾಂಧವ್ಯದಲ್ಲಿ ಭದ್ರವಾಗಿ ನೆಲೆಯೂರಿದೆ. May 15, 2026 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಯುಎಇ ಭೇಟಿಯು ಇಂಧನ ಭದ್ರತೆ, ರಕ್ಷಣೆ, ಕಡಲ ಮೂಲಸೌಕರ್ಯ, ಕೃತಕ ಬುದ್ಧಿಮತ್ತೆ, ಸೂಪರ್ ಕಂಪ್ಯೂಟಿಂಗ್, ಹೂಡಿಕೆ ಮತ್ತು ಕೌಶಲ್ಯ ಅಭಿವೃದ್ಧಿಯಲ್ಲಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಕಾರ್ಯತಂತ್ರದ, ತಾಂತ್ರಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ಒಮ್ಮತವು ದೀರ್ಘಕಾಲೀನ ಬೆಳವಣಿಗೆ, ಪ್ರಾದೇಶಿಕ ಸ್ಥಿರತೆ, ನಾವೀನ್ಯತೆ ಮತ್ತು ಭವಿಷ್ಯದ ಸಿದ್ಧ ಅಭಿವೃದ್ಧಿಯ ಕಡೆಗಿನ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಭಾರತ ಯುಎಇ ಕಾರ್ಯತಂತ್ರದ ಪಾಲುದಾರಿಕೆಯು ರಾಜಕೀಯ ವಿಶ್ವಾಸ, ಆರ್ಥಿಕ ಸಹಕಾರ ಮತ್ತು ಜನರ ನಡುವಿನ ಬಾಂಧವ್ಯದಲ್ಲಿ ಭದ್ರವಾಗಿ ನೆಲೆಯೂರಿದೆ. May 15, 2026 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಯುಎಇ ಭೇಟಿಯು ಇಂಧನ ಭದ್ರತೆ, ರಕ್ಷಣೆ, ಕಡಲ ಮೂಲಸೌಕರ್ಯ, ಕೃತಕ ಬುದ್ಧಿಮತ್ತೆ, ಸೂಪರ್ ಕಂಪ್ಯೂಟಿಂಗ್, ಹೂಡಿಕೆ ಮತ್ತು ಕೌಶಲ್ಯ ಅಭಿವೃದ್ಧಿಯಲ್ಲಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಕಾರ್ಯತಂತ್ರ, ತಾಂತ್ರಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವಿನ ಬೆಳೆಯುತ್ತಿರುವಂತಹ ಒಮ್ಮತವು ದೀರ್ಘಕಾಲೀನ ಬೆಳವಣಿಗೆ, ಪ್ರಾದೇಶಿಕ ಸ್ಥಿರತೆ, ನಾವೀನ್ಯತೆ ಮತ್ತು ಭವಿಷ್ಯದ ಅಭಿವೃದ್ಧಿಯ ಕಡೆಗಿನ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ವ್ಯಾಪಾರ, ಸಾಂಸ್ಕೃತಿಕ ವಿನಿಮಯ ಮತ್ತು ಅರಬ್ಬಿ ಸಮುದ್ರ

ರಾಜ್ಯಾದ್ಯಂತದ ಬಲವಾದ ಸಮುದಾಯ ಸಂಬಂಧಗಳಿಂದ ರೂಪಿತವಾದ ಸುದೀರ್ಘ ಸಂಬಂಧವನ್ನು ಹಂಚಿಕೊಂಡಿವೆ. ಮುತ್ತು, ಖರ್ಜೂರ, ಮಸಾಲೆ, ಜವಳಿ ಮತ್ತು ಮೀನುಗಾರಿಕೆಯ ವ್ಯಾಪಾರವು ಶತಮಾನಗಳಿಂದ ಪಶ್ಚಿಮ ಭಾರತವನ್ನು ಕೊಲ್ಲಿ ಪ್ರದೇಶದೊಂದಿಗೆ ಸಂಪರ್ಕಿಸಿತ್ತು. 1972ರಲ್ಲಿ ಔಪಚಾರಿಕ ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪಿಸಲಾಯಿತು. ನಂತರ ಅಬುಧಾಬಿ ಮತ್ತು ನವದೆಹಲಿಯಲ್ಲಿ ರಾಯಭಾರ ಕಚೇರಿಗಳನ್ನು ತೆರೆಯಲಾಯಿತು. 2015ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯುಎಇಗೆ ಭೇಟಿ ನೀಡಿದ ನಂತರ ದ್ವಿಪಕ್ಷೀಯ ಸಂಬಂಧಗಳು ಹೊಸ ವೇಗ ಪಡೆದುಕೊಂಡವು. ಇದು 34 ವರ್ಷಗಳಲ್ಲಿ ಭಾರತೀಯ ಪ್ರಧಾನಮಂತ್ರಿಯೊಬ್ಬರ ಮೊದಲ ಭೇಟಿಯಾಗಿತ್ತು. 2014ರಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 7 ಬಾರಿ ಯುಎಇಗೆ ಭೇಟಿ ನೀಡಿದ್ದಾರೆ ಮತ್ತು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರು 5 ಬಾರಿ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಈ ಅವಧಿಯಲ್ಲಿ ವ್ಯಾಪಾರ, ಹೂಡಿಕೆ, ಇಂಧನ, ತಂತ್ರಜ್ಞಾನ, ರಕ್ಷಣೆ ಮತ್ತು ಡಿಜಿಟಲ್ ಆರ್ಥಿಕತೆಯಲ್ಲಿ ಸಹಕಾರವು ವಿಸ್ತರಿಸಿದೆ. ಯುಎಇ ಈಗ ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರರಲ್ಲಿ ಒಂದಾಗಿದೆ. ಪ್ರಮುಖ ಇಂಧನ ಪೂರೈಕೆದಾರ ಮತ್ತು ಮೂಲಸೌಕರ್ಯ ಹಾಗೂ ನವೀಕರಿಸಬಹುದಾದಂತಹ ಇಂಧನದಲ್ಲಿ ಪ್ರಮುಖ ಹೂಡಿಕೆದಾರ ರಾಷ್ಟವಾಗಿದೆ. ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸರಕು ವ್ಯಾಪಾರವು ಮೊದಲ ಬಾರಿಗೆ 100 ಬಿಲಿಯನ್ ಅಮೆರಿಕನ್ ಡಾಲರ್ ದಾಟಿದ್ದು ಹಣಕಾಸು ವರ್ಷ 2025-26ರಲ್ಲಿ 101.25 ಬಿಲಿಯನ್ ಅಮೆರಿಕನ್ ಡಾಲರ್ ತಲುಪಿದೆ. ಎರಡೂ ಕಡೆಯವರು 2032ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 200 ಬಿಲಿಯನ್ ಅಮೆರಿಕನ್ ಡಾಲರ್ಗೆ ದ್ವಿಗುಣಗೊಳಿಸಲು ಬದ್ದವಾಗಿವೆ. ಹೂಡಿಕೆಯೂ ಕೂಡ ಈ ದ್ವಿಪಕ್ಷೀಯ ಸಂಬಂಧದ ಮಹತ್ವದ ಅಂಶವಾಗಿದೆ. ಎರಡೂ ರಾಷ್ಟಗಳು ಫೆಬ್ರವರಿ 2024ರಲ್ಲಿ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದಕ್ಕೆ ಸಹಿ ಹಾಕಿದವು. ಇದು 31 ಆಗಸ್ಟ್ 2024ರಿಂದ ಜಾರಿಗೆ ಬಂದಿತು. ಏಪ್ರಿಲ್ 2000ರಿಂದ ಮಾರ್ಚ್ 2025ರವರೆಗೆ ಯುಎಇಯಿಂದ ಭಾರತಕ್ಕೆ ಬಂದ ಒಟ್ಟು ಎಫ್ಡಿಐ 25.19 ಬಿಲಿಯನ್ ಅಮೆರಿಕನ್ ಡಾಲರ್ ಆಗಿದ್ದು ಇದು ಯುಎಇಯನ್ನು ಭಾರತದ 7ನೇ ಅತಿದೊಡ್ಡ ಸಾಗರೋತ್ತರ ಹೂಡಿಕೆದಾರ ರಾಷ್ಟವನ್ನಾಗಿ ಮಾಡಿದೆ. ಯುಎಇಯ ಹೂಡಿಕೆಗಳು ರಿಯಲ್ ಎಸ್ಟೇಟ್, ಮೂಲಸೌಕರ್ಯ, ಇಂಧನ, ಖಾಸಗಿ ಇಕ್ವಿಟಿ ಮತ್ತು ಹಣಕಾಸು ಸೇವೆಗಳಂತಹ ಕ್ಷೇತ್ರಗಳ ಮೇಲೆ ಕೇಂದ್ರೀಕೃತವಾಗಿವೆ. ಯುಎಇಯ ಸಾರ್ವಭೌಮ ಸಂಪತ್ತು ನಿಧಿಗಳು ಭಾರತದಲ್ಲಿ ಬಲವಾದ ಅಸ್ತಿತ್ವವನ್ನು ಹೊಂದಿವೆ. ಭಾರತ ಮತ್ತು ಯುಎಇ ನಡುವೆ ಸ್ಥಳೀಯ ಕರೆನ್ಸಿ ಸೆಟ್ಲ್ಮೆಂಟ್ ವ್ಯವಸ್ಥೆಯು ಜಾರಿಯಲ್ಲಿದೆ. ಇದು ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹಣ ರವಾನೆಯನ್ನು ರೂಪಾಯಿ ಮತ್ತು ಅರಬ್ ಎಮಿರೇಟ್ಸ್ ದಿರ್ಹಾಮ್ ಮೂಲಕ ಇತ್ಯರ್ಥಪಡಿಸಲು ಅನುವು ಮಾಡಿಕೊಡುತ್ತದೆ. ಇದರಿಂದ ಡಾಲರ್ ಮೇಲಿನ ಅವಲಂಬನೆ ಮತ್ತು ವಹಿವಾಟು ವೆಚ್ಚಗಳು ಕಡಿಮೆಯಾಗುತ್ತವೆ. ಭಾರತ ಮತ್ತು ಯುಎಇ ವಿಶೇಷವಾಗಿ ಹೈಡ್ರೋಕಾರ್ಬನ್ ಕ್ಷೇತ್ರದಲ್ಲಿ ನಿಕಟ ಮತ್ತು ಕ್ರಿಯಾತ್ಮಕ ಪಾಲುದಾರಿಕೆಯನ್ನು ಹಂಚಿಕೊಂಡಿವೆ. ಹಣಕಾಸು ವರ್ಷ 2024-25ರಲ್ಲಿ ಯುಎಇ ಕಚ್ಚಾ ತೈಲದ 4ನೇ ಅತಿದೊಡ್ಡ ಮೂಲವಾಗಿ, ಎಲ್ಎನ್ಜಿಯ 3ನೇ ಅತಿದೊಡ್ಡ ಮೂಲವಾಗಿ, ಎಲ್ಪಿಜಿಯ ಅತಿದೊಡ್ಡ ಪೂರೈಕೆದಾರರಾಗಿ ಮತ್ತು ಭಾರತದ ಸಿದ್ಧ ಪೆಟ್ರೋಲಿಯಂ ಉತ್ಪನ್ನಗಳ 2ನೇ ಅತಿದೊಡ್ಡ ರಫ್ತು ತಾಣವಾಗಿ ನಿಂತಿದೆ. ಪ್ರಸ್ತುತ ಭಾರತದ ಕಾರ್ಯತಂತ್ರದ ಪೆಟ್ರೋಲಿಯಂ ಮೀಸಲು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಏಕೈಕ ದೇಶ ಯುಎಇ ಆಗಿದೆ. ಇಂಧನ ಮತ್ತು ವ್ಯಾಪಾರದ ಹೊರತಾಗಿ ಸಂಪರ್ಕ ಮತ್ತು ಸಾರಿಗೆ ಸಹಕಾರವು ದ್ವಿಪಕ್ಷೀಯ ಪಾಲುದಾರಿಕೆಯ ಪ್ರಮುಖ ಸ್ತಂಭಗಳಾಗಿ ಹೊರಹೊಮ್ಮುತ್ತಿವೆ. ಎರಡೂ ದೇಶಗಳು ಕಡಲ ಸಂಪರ್ಕವನ್ನು ಬಲಪಡಿಸಲು ಕೆಲಸ ಮಾಡುತ್ತಿವೆ. ಭಾರತ ಮತ್ತು ಯುಎಇ ನಡುವಿನ ದ್ವಿಪಕ್ಷೀಯ ರಕ್ಷಣಾ ಸಹಕಾರವು ದ್ವಿಪಕ್ಷೀಯ ಸಂಬಂಧದ ಇತರ ಕ್ಷೇತ್ರಗಳಿಗೆ ಅನುಗುಣವಾಗಿ ಸ್ಥಿರವಾಗಿ ಬೆಳೆಯುತ್ತಿದೆ. ಜೂನ್ 2003ರಲ್ಲಿ ರಕ್ಷಣಾ ಸಹಕಾರ ಕುರಿತ ತಿಳಿವಳಿಕಾ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಚಿವಾಲಯ ಮಟ್ಟದಲ್ಲಿ ಜಂಟಿ ರಕ್ಷಣಾ ಸಹಕಾರ ಸಮಿತಿಯ ಮೂಲಕ ಇದನ್ನು ಮುನ್ನಡೆಸಲಾಗುತ್ತಿದೆ. ಸೇವಾ ಕೇಂದ್ರ ಕಚೇರಿ ಮಟ್ಟದಲ್ಲಿ ಭದ್ರತೆ ಮತ್ತು ರಕ್ಷಣಾ ಸಹಕಾರದ ಮಾರ್ಗಗಳನ್ನು ಚರ್ಚಿಸಲು ವಾರ್ಷಿಕವಾಗಿ ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆ ಸೇನಾ ಸಿಬ್ಬಂದಿ ಮಾತುಕತೆಗಳನ್ನು ನಡೆಸಲಾಗುತ್ತದೆ. ಭಾರತೀಯರು ಯುಎಇಯಲ್ಲಿ ಅತಿದೊಡ್ಡ ವಲಸಿಗ ಗುಂಪಾಗಿದ್ದಾರೆ. ಅವರು ಯುಎಇ ಆರ್ಥಿಕತೆ ಮತ್ತು ಸಮಾಜದ ಬೆನ್ನೆಲುಬಾಗಿದ್ದಾರೆ. ಅವರ ಯೋಗಕ್ಷೇಮವು ಎರಡೂ ದೇಶಗಳಿಗೆ ಮುಖ್ಯವಾಗಿದೆ. ಜಾಗತಿಕ ಆರ್ಥಿಕತೆಗೆ ಸವಾಲುಗಳಿದ್ದರೂ ಸಹ ಅನಿವಾಸಿ ಭಾರತೀಯರು ಭಾರತಕ್ಕೆ ನಿರಂತರವಾಗಿ ಹಣ ರವಾನೆ ಮಾಡುತ್ತಿದ್ದು ವಿದೇಶಿ ವಿನಿಮಯ ಮೀಸಲು ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 15ನೇ ಮೇ 2026ರಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಭೇಟಿ ನೀಡಿದರು ಮತ್ತು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರೊಂದಿಗೆ ಚರ್ಚೆ ನಡೆಸಿದರು. ಈ ಭೇಟಿಯು ದ್ವಿಪಕ್ಷೀಯ ಕಾರ್ಯತಂತ್ರದ ಪಾಲುದಾರಿಕೆಯಲ್ಲಿನ ವೇಗವನ್ನು ಪುನರುಚ್ಚರಿಸಿದೆ. ಎರಡೂ ದೇಶಗಳು ಕಾರ್ಯತಂತ್ರ, ಆರ್ಥಿಕ, ತಾಂತ್ರಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಹಕಾರವನ್ನು ವಿಸ್ತರಿಸಲು ಬದ್ದವಾಗಿವೆ. ಈ ಚರ್ಚೆಗಳು ಚೇತರಿಸಿಕೊಳ್ಳುವ ಪೂರೈಕೆ ಸರಪಳಿಗಳು, ದೀರ್ಘಕಾಲೀನ ಆರ್ಥಿಕ ಸಹಯೋಗ ಮತ್ತು ಪ್ರಾದೇಶಿಕ ಹಾಗೂ ಜಾಗತಿಕ ಆದ್ಯತೆಗಳ ಮೇಲೆ ಬೆಳೆಯುತ್ತಿರುವ ಒಮ್ಮತವನ್ನು ಹೇಳಿವೆ.
ಪ್ರಧಾನಮಂತ್ರಿಯವರ ಈ ಭೇಟಿಯು ವಿಸ್ತರಿಸುತ್ತಿರುವ ಭಾರತ ಯುಎಇ ದ್ವಿಪಕ್ಷೀಯ ಪಾಲುದಾರಿಕೆಯಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದೆ. ಫಲಿತಾಂಶಗಳು ನಿರ್ಣಾಯಕ ಕ್ಷೇತ್ರಗಳನ್ನು ಒಳಗೊಂಡಿದ್ದು ಉಭಯ ದೇಶಗಳ

ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರದ ಒಮ್ಮತವನ್ನು ಪ್ರತಿಬಿಂಬಿಸುತ್ತವೆ. ಇವು ದೀರ್ಘಕಾಲೀನ ಆರ್ಥಿಕ ಸ್ಥಿತಿಸ್ಥಾಪಕತ್ವ, ತಾಂತ್ರಿಕ ಸಹಯೋಗ ಮತ್ತು ಪ್ರಾದೇಶಿಕ ಸಂಪರ್ಕವನ್ನು ಬಲಪಡಿಸುತ್ತವೆ. ಇಂಡಿಯನ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಲಿಮಿಟೆಡ್ ಮತ್ತು ಅಬುಧಾಬಿ ನ್ಯಾಷನಲ್ ಆಯಿಲ್ ಕಂಪನಿ ನಡುವಿನ ಕಾರ್ಯತಂತ್ರದ ಸಹಯೋಗದ ಕುರಿತಾದ ತಿಳಿವಳಿಕ ಒಪ್ಪಂದವು ಹೈಡ್ರೋಕಾರ್ಬನ್ ಕ್ಷೇತ್ರದಲ್ಲಿನ ಆಳವಾದ ಸಹಕಾರದ ಮೂಲಕ ಭಾರತದ ಇಂಧನ ಭದ್ರತೆಯನ್ನು ಬಲಪಡಿಸುತ್ತದೆ. ಇದು ನಿರ್ಣಾಯಕ ಇಂಧನ ಸಂಪನ್ಮೂಲಗಳ ವಿಶ್ವಾಸಾರ್ಹ ಲಭ್ಯತೆಯನ್ನು ಖಚಿತಪಡಿಸುತ್ತದೆ. ಈ ಪಾಲುದಾರಿಕೆಯು ಭಾರತದ ಕಾರ್ಯತಂತ್ರದ ಪೆಟ್ರೋಲಿಯಂ ಮೀಸಲು ಚೌಕಟ್ಟನ್ನು ಸಹ ಹೆಚ್ಚಿಸುತ್ತದೆ. ಇದು ಜಾಗತಿಕ ಪೂರೈಕೆ ವ್ಯತ್ಯಯಗಳು ಮತ್ತು ಇಂಧನ ಮಾರುಕಟ್ಟೆಯ ಅಸ್ಥಿರತೆಯ ವಿರುದ್ಧ ಸ್ಥಿತಿಸ್ಥಾಪಕತ್ವವನ್ನು ಸುಧಾರಿಸುತ್ತದೆ. ಈ ಒಪ್ಪಂದವು ದ್ರವೀಕೃತ ನೈಸರ್ಗಿಕ ಅನಿಲ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಅನಿಲ ಶೇಖರಣಾ ಮೂಲಸೌಕರ್ಯಗಳಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಇದು ಇಂಧನ ಮೂಲಗಳನ್ನು ವೈವಿಧ್ಯಗೊಳಿಸಲು ಮತ್ತು ಶೇಖರಣಾ ಸಾಮರ್ಥ್ಯವನ್ನು ವಿಸ್ತರಿಸಲು ಭಾರತದ ಪ್ರಯತ್ನಗಳಿಗೆ ಬೆಂಬಲ ನೀಡುತ್ತದೆ. ಈ ಪಾಲುದಾರಿಕೆಯು ಸುರಕ್ಷಿತ ಮತ್ತು ಭವಿಷ್ಯದ ಸಿದ್ಧ ಇಂಧನ ಪರಿಸರ ವ್ಯವಸ್ಥೆಯನ್ನು ನಿರ್ಣಯಿಸಲು ಸಹಾಯ ಮಾಡುತ್ತದೆ. ದ್ರವೀಕೃತ ಪೆಟ್ರೋಲಿಯಂ ಅನಿಲ ಪೂರೈಕೆಯ ಕುರಿತು ಇಂಡಿಯನ್ ಆಯಿಲ್ ಲಿಮಿಟೆಡ್ ಕಂಪನಿ ಮತ್ತು ಅಬುಧಾಬಿ ನ್ಯಾಷನಲ್ ಆಯಿಲ್ ಕಂಪನಿ ನಡುವಿನ ಕಾರ್ಯತಂತ್ರವು ಭಾರತದ ದೀರ್ಘಕಾಲೀನ ಎಲ್ಪಿಜಿ ಪೂರೈಕೆ ಭದ್ರತೆಯನ್ನು ಬಲಪಡಿಸುತ್ತದೆ. ಇದು ದೇಶೀಯ ಬೇಡಿಕೆಗೆ ಸ್ಥಿರ ಮತ್ತು ವಿಶ್ವಾಸಾರ್ಹ ಇಂಧನ ಮೂಲವನ್ನು ಖಚಿತಪಡಿಸುತ್ತದೆ. ಈ ಉಪಕ್ರಮವು ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಇಂಧನ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುತ್ತದೆ. ಇದು ಭಾರತದ ಅತ್ಯಂತ ವಿಶ್ವಾಸಾರ್ಹ ಇಂಧನ ಪಾಲುದಾರರಲ್ಲಿ ಒಂದಾಗಿ ಯುಎಇಯ ಸ್ಥಾನವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಕಾರ್ಯತಂತ್ರದ ರಕ್ಷಣಾ ಪಾಲುದಾರಿಕೆಗಾಗಿ ಚೌಕಟ್ಟು ಉಭಯ ದೇಶಗಳ ನಡುವಿನ ರಕ್ಷಣಾ ಕೈಗಾರಿಕಾ ಸಹಕಾರವನ್ನು ಬಲಪಡಿಸುತ್ತದೆ. ಇದು ಜಂಟಿ ಪಾಲುದಾರಿಕೆಗಳು, ಸಹ ಅಭಿವೃದ್ಧಿ ಮತ್ತು ಹೆಚ್ಚಿನ ಉದ್ಯಮದ ತೊಡಗಿಸಿಕೊಳ್ಳುವಿಕೆಯನ್ನು ಉತ್ತೇಜಿಸುತ್ತದೆ. ಈ ಒಪ್ಪಂದವು ಕಾರ್ಯತಂತ್ರದ ಕ್ಷೇತ್ರಗಳಲ್ಲಿ ನಾವೀನ್ಯತೆ ಮತ್ತು ತಂತ್ರಜ್ಞಾನ ಹಂಚಿಕೆಯನ್ನು ಸಹ ಉತ್ತೇಜಿಸುತ್ತದೆ. ಇದು ಸುಧಾರಿತ ರಕ್ಷಣಾ ಉತ್ಪಾದನೆ ಮತ್ತು ಸಾಮರ್ಥ್ಯಗಳಲ್ಲಿನ ಸಹಕಾರಕ್ಕೆ ಬೆಂಬಲ ನೀಡುತ್ತದೆ. ವಿಶಾಲ ಮಟ್ಟದಲ್ಲಿ ಈ ಪಾಲುದಾರಿಕೆಯು ರಾಷ್ಟೀಯ ಮತ್ತು ಪ್ರಾದೇಶಿಕ ಭದ್ರತಾ ಸಹಕಾರವನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ. ಗುಜರಾತ್ನ ವಾಡಿನಾರ್ನಲ್ಲಿ ಹಡಗು ದುರಸ್ತಿ ಕ್ಲಸ್ಟರ್ ಸ್ಥಾಪಿಸುವ ಕುರಿತು ಕೊಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಮತ್ತು ಡ್ರೈಡಾಕ್ಸ್ ವರ್ಲ್ಡ್ ನಡುವಿನ ತಿಳಿವಳಿಕಾ ಒಪ್ಪಂದ ಉಪಕ್ರಮವು ಹಡಗು ಸಾಗಣೆ, ಬಂದರು ಮತ್ತು ಕರಾವಳಿ ಮೂಲಸೌಕರ್ಯ ಅಭಿವೃದ್ಧಿಗೆ ಉತ್ತೇಜನ ನೀಡುತ್ತದೆ. ಇದು ಬೆಳೆಯುತ್ತಿರುವ ಕಡಲ ಮತ್ತು ಸಾರಿಗೆ ಕೇಂದ್ರವಾಗಿ ಭಾರತದ ಸ್ಥಾನವನ್ನು ಬಲಪಡಿಸುತ್ತದೆ. ಈ ಸಹಯೋಗವು ಕಡಲ ಸಾರಿಗೆ ಪರಿಸರ ವ್ಯವಸ್ಥೆಯನ್ನು ಸಹ ಸುಧಾರಿಸುತ್ತದೆ. ಇದು ಹಡಗು ದುರಸ್ತಿ ಮತ್ತು ಸಂಬಂಧಿತ ಕೈಗಾರಿಕಾ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ. ಇದು ದಕ್ಷ ವ್ಯಾಪಾರ ಮತ್ತು ಸಂಪರ್ಕಕ್ಕೆ ಬೆಂಬಲ ನೀಡುತ್ತದೆ. ಈ ಪಾಲುದಾರಿಕೆಯು ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಸಹ ಮುನ್ನಡೆಸುತ್ತದೆ. ಇದು ದೇಶೀಯ ಉತ್ಪಾದನೆ, ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಸ್ಥಳೀಯ ಕಡಲ ಸಾಮರ್ಥ್ಯಗಳನ್ನು ಉತ್ತೇಜಿಸುತ್ತದೆ. ಹಡಗು ದುರಸ್ತಿ ಕ್ಷೇತ್ರದಲ್ಲಿ ಕೌಶಲ್ಯ ಅಭಿವೃದ್ಧಿಯ ಕುರಿತು ಕೊಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್, ಡ್ರೈಡಾಕ್ಸ್ ವರ್ಲ್ಡ್ ಮತ್ತು ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಮ್ಯಾರಿಟೈಮ್ ಅಂಡ್ ಶಿಪ್ ಬಿಲ್ಡಿಂಗ್ ನಡುವಿನ ತಿಳಿವಳಿಕಾ ಒಪ್ಪಂದ ವ್ಯವಸ್ಥೆಯು ಭಾರತೀಯ ಕಡಲ ಕಾರ್ಯಪಡೆಯ ಸಾಮರ್ಥ್ಯಗಳನ್ನು ಬಲಪಡಿಸುತ್ತದೆ. ಇದು ಹಡಗು ನಿರ್ಮಾಣ ಮತ್ತು ಹಡಗು ದುರಸ್ತಿ ಕ್ಷೇತ್ರದಲ್ಲಿ ವಿಶೇಷ ತರಬೇತಿ, ತಾಂತ್ರಿಕ ಕೌಶಲ್ಯ ವೃದ್ಧಿ ಮತ್ತು ಸಾಮರ್ಥ್ಯ ವರ್ಧನೆಗೆ ಬೆಂಬಲ ನೀಡುತ್ತದೆ. ಈ ಉಪಕ್ರಮವು ನುರಿತ ಕಡಲ ವೃತ್ತಿಪರರ ಜಾಗತಿಕ ಹಬ್ ಆಗಿ ಭಾರತವು ಹೊರಹೊಮ್ಮಲು ಸಹಕಾರಿಯಾಗಲಿದೆ. ಇದು ಉದ್ಯಮಕ್ಕೆ ಸಿದ್ಧವಿರುವಂತಹ ಪರಿಣಿತಿಯನ್ನು ಬಲಪಡಿಸುತ್ತದೆ ಮತ್ತು ಕಡಲ ಕ್ಷೇತ್ರದಲ್ಲಿನ ಅವಕಾಶಗಳನ್ನು ವಿಸ್ತರಿಸುತ್ತದೆ. ಈ ಸಹಯೋಗವು ಸ್ಕಿಲ್ ಇಂಡಿಯಾ ಮಿಷನ್ನ ಉದ್ದೇಶಗಳಿಗೆ ಅನುಗುಣವಾಗಿದೆ. ಇದು ವಿಕಸನಗೊಳ್ಳುತ್ತಿರುವ ಜಾಗತಿಕ ಕಡಲ ಉದ್ಯಮಕ್ಕಾಗಿ ಭವಿಷ್ಯದ ಸಿದ್ಧ ಕಾರ್ಯಪಡೆಯನ್ನು ರಚಿಸಲು ಸಹಾಯ ಮಾಡುತ್ತದೆ. ಭಾರತದ ಸಿಡಾಕ್ ಮತ್ತು ಯುಎಇಯ G42 ನಡುವಿನ ಪಾಲುದಾರಿಕೆಯಲ್ಲಿ 8 ಎಕ್ಸಾಫ್ಲಾಪ್ ಸೂಪರ್ ಕಂಪ್ಯೂಟಿಂಗ್ ಕ್ಲಸ್ಟರ್ ಸ್ಥಾಪಿಸಲು ನಿಯಮಾವಳಿಗಳ ಪಟ್ಟಿ ರೂಪಿಸಲಾಗಿದ್ದು, ಈ ಪಾಲುದಾರಿಕೆಯು ಭಾರತದ ಸಾರ್ವಭೌಮ ಕೃತಕ ಬುದ್ದಿಮತ್ತೆ ಮತ್ತು ಉನ್ನತ ಕಾರ್ಯಕ್ಷಮತೆಯ ಕಂಪ್ಯೂಟಿಂಗ್ ಸಾಮರ್ಥ್ಯಗಳನ್ನು ವೇಗಗೊಳಿಸುತ್ತದೆ. ಇದು ದೇಶದ ಸೂಪರ್ ಕಂಪ್ಯೂಟಿಂಗ್ ಮೂಲಸೌಕರ್ಯವನ್ನು ಬಲಪಡಿಸುತ್ತದೆ. ಈ ಸಹಯೋಗವು ಇಂಡಿಯಾ ಎಐ ಮಿಷನ್ಗೆ ಉತ್ತೇಜನ ನೀಡುತ್ತದೆ. ಇದು ಡಿಜಿಟಲ್ ನಾವೀನ್ಯತೆ, ಕೃತಕ ಬುದ್ದಿಮತ್ತೆ, ಸಂಶೋಧನೆ ಮತ್ತು ಮುಂದಿನ ಪೀಳಿಗೆಯ ತಾಂತ್ರಿಕ ಅಭಿವೃದ್ಧಿಯನ್ನು ಬೆಂಬಲಿಸುತ್ತದೆ. ಯುಎಇಯಿಂದ ಭಾರತಕ್ಕೆ ಹೂಡಿಕೆ ಬದ್ಧತೆಗಳು ಉಭಯ ದೇಶಗಳ ನಡುವಿನ ಆರ್ಥಿಕ ಮತ್ತು ಹಣಕಾಸು ಸಹಕಾರವನ್ನು ಬಲಪಡಿಸುತ್ತವೆ. ಅವು ಭಾರತದ ಮೂಲಸೌಕರ್ಯ ಮತ್ತು ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿನ ಹೂಡಿಕೆಗೆ ಉತ್ತೇಜನ ನೀಡುತ್ತವೆ. ಈ ಬದ್ಧತೆಗಳು ದೀರ್ಘಕಾಲೀನ ಬಂಡವಾಳ ಹರಿವು ಮತ್ತು ಹೂಡಿಕೆದಾರರ ವಿಶ್ವಾಸವನ್ನು ಹೆಚ್ಚಿಸುತ್ತವೆ. ಇವು ಭಾರತದ ಆರ್ಥಿಕ ಅಭಿವೃದ್ಧಿ ಮತ್ತು ಮೂಲಸೌಕರ್ಯ ವಿಸ್ತರಣೆಯ ಗುರಿಗಳಿಗೆ ಬೆಂಬಲ ನೀಡುತ್ತವೆ.
ಒಟ್ಟಾರೆಯಾಗಿ ಪ್ರಧಾನಮಂತ್ರಿಯವರ ಭೇಟಿಯ ಫಲಿತಾಂಶಗಳು ದ್ವಿಪಕ್ಷೀಯ ಬಾಂಧವ್ಯವು ಭವಿಷ್ಯದ ಆಧಾರಿತ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ರೂಪಾಂತರಗೊಂಡಿರುವುದನ್ನು ಪ್ರತಿಬಿಂಬಿಸುತ್ತವೆ. ಈ ಸಹಕಾರವು ವಿಶ್ವಾಸ, ನಾವೀನ್ಯತೆ ಮತ್ತು ಹಂಚಿಕೆಯ ಸಮೃದ್ಧಿಯಲ್ಲಿ ಭದ್ರವಾಗಿ ನೆಲೆಗೊಂಡಿದೆ. ಈ ಒಪ್ಪಂದಗಳು ಇಂಧನ

0: ವ್ಯಾಪಾರ ಮತ್ತು ರಕ್ಷಣೆಯಂತಹ ಸಾಂಪ್ರದಾಯಿಕ ಕ್ಷೇತ್ರಗಳಲ್ಲಿನ ಸಹಯೋಗವನ್ನು ಗಾಢವಾಗಿಸುತ್ತವೆ. ಅವು ಅತ್ಯಾಧುನಿಕ ತಂತ್ರಜ್ಞಾನಗಳು, ಸಾರಿಗೆ, ಡಿಜಿಟಲ್ ಮೂಲಸೌಕರ್ಯ ಮತ್ತು ಸುಧಾರಿತ ಉತ್ಪಾದನಾ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳನ್ನು ತೆರೆಯುತ್ತವೆ. ಭಾರತ ಮತ್ತು ಯುಎಇ ನಡುವಿನ ಸಂಬಂಧವು ಸಾಂಪ್ರದಾಯಿಕ ವ್ಯಾಪಾರ ಕೊಂಡಿಗಳಿಂದ ವಿಶಾಲ ವ್ಯಾಪ್ತಿಯ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಮಾರ್ಪಟ್ಟಿದೆ. ನಿರಂತರ ರಾಜಕೀಯ ತೊಡಗಿಸಿಕೊಳ್ಳುವಿಕೆ ಮತ್ತು ಆರ್ಥಿಕ ಸಹಕಾರವು ಈ ಬದಲಾವಣೆಗೆ ಕಾರಣವಾಗಿದೆ. ಇಂದು ಈ ಪಾಲುದಾರಿಕೆಯು ಇಂಧನ ಭದ್ರತೆ, ವ್ಯಾಪಾರ, ತಂತ್ರಜ್ಞಾನ, ಹೂಡಿಕೆ ಮತ್ತು ರಕ್ಷಣಾ ಸಹಕಾರವನ್ನು ಒಳಗೊಂಡಿದೆ. ಪ್ರಧಾನಮಂತ್ರಿಯವರ 2026 ಭೇಟಿಯ ಫಲಿತಾಂಶಗಳು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಿವೆ. ಅವು ಉದಯೋನ್ಮುಖ ತಂತ್ರಜ್ಞಾನಗಳು, ಕಡಲ ಮೂಲಸೌಕರ್ಯ, ಕೃತಕ ಬುದ್ಧಿಮತ್ತೆ ಮತ್ತು ಕಾರ್ಯತಂತ್ರದ ಕೈಗಾರಿಕೆಗಳಲ್ಲಿ ಸಹಕಾರವನ್ನು ವಿಸ್ತರಿಸುತ್ತವೆ. ಉಭಯ ದೇಶಗಳು ತಮ್ಮ ಆರ್ಥಿಕ ಮತ್ತು ಭೌಗೋಳಿಕ ರಾಜಕೀಯ ಆದ್ಯತೆಗಳನ್ನು ಸಂಯೋಜಿಸುತ್ತಿರುವುದರಿಂದ ಈ ಪಾಲುದಾರಿಕೆಯು ಮುಂದಿನ ವರ್ಷಗಳಲ್ಲಿ ಪ್ರಾದೇಶಿಕ ಸ್ಥಿರತೆ, ಆರ್ಥಿಕ ಬೆಳವಣಿಗೆ ಮತ್ತು ತಾಂತ್ರಿಕ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುವ ನಿರೀಕ್ಷೆ ಇದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ಭಾರತ ಯುಎಇ ಸಹಕಾರದ ವೃದ್ಧಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ನಮ್ಮ ಮನೆಗಳಲ್ಲಿ ನಲ್ಲಿ ತಿರುಗಿಸಿದರೆ ಸಾಕು, ನೀರನ್ನು ಕಾಣುವ ನಾವು ನೀರಿನ ಮೂಲವನ್ನು ಬಲ್ಲೆವೇನು?
2: ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು.
3: ಹೀಗೆ ಅನೇಕ ಎಡರು ತೊಡರುಗಳನ್ನು ಸಾಗುತ್ತಾ ಹಚ್ಚ ಹಸುರಿನ ಪಚ್ಚೆ ಕಾನನದಲ್ಲಿ ಭೋರ್ಗರೆದು ನೂರಾರು ಮೈಲಿಗಳನ್ನು ದಾಟಿ ಬರುವ ನೀರು
1: ನಮ್ಮ ಬದುಕಿನ ಅತ್ಯಂತ ಅಗತ್ಯಗಳಲ್ಲಿ ಒಂದು. ನೀರು ನಮಗೆ ಮಾತೃ ಸ್ವರೂಪಿ. ಹುಟ್ಟಿನಿಂದ ಸಾಯುವವರೆಗೆ ನೀರು ಜೀವನಾಡಿ. ನೀರನ್ನು ಅದಕ್ಕೆ ನಾವು ಗಂಗೆ ಅನ್ನುತ್ತೇವೆ, ಪುಣ್ಯ ತೀರ್ಥ ಎಂದು ಸೇವಿಸುತ್ತೇವೆ. ದೇವರ ಮುಂದೆ ಇಟ್ಟು ಪೂಜಿಸುವುದು ಕೂಡ ಕೃತಜ್ಞತಾ ಪೂರ್ವಕವಾಗಿಯೇ.
4: ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನ ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ನೀರಿಲ್ಲದೆ ಜೀವನವನ್ನ ಊಹಿಸಲು ಅಸಾಧ್ಯ. ಅಮೂಲ್ಯವಾದ ನೀರನ್ನ ಮಿತವಾಗಿ ಬಳಸೋಣ, ಅಂತರ್ಜಲವನ್ನ ಹೆಚ್ಚಿಸೋಣ, ಮುಂದಿನ ಪೀಳಿಗೆಗೆ ನೀರನ್ನ ಉಳಿಸೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಬಸವನಗುಡಿ ಈಜು ಕೇಂದ್ರದಲ್ಲಿ ನಡೆದ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ ಕುರಿತು ರೇಡಿಯೋ ವರದಿ. ಇತ್ತೀಚೆಗೆ ಬೆಂಗಳೂರಿನ ಬಸವನಗುಡಿ ಈಜು ಕೇಂದ್ರದಲ್ಲಿ ನಡೆದ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಆತಿಥೇಯ ಬಿಎಸಿ ತಂಡವು ಸಮಗ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಡಾಲ್ಫಿನ್ ಈಜು ಕೇಂದ್ರವು ದ್ವಿತೀಯ ಸ್ಥಾನ ಪಡೆಯಿತು. ಕರ್ನಾಟಕ ಈಜು ಸಂಸ್ಥೆ ಆಯೋಜಿಸಿದ್ದ ಈಜುಕೂಟದಲ್ಲಿ ಬಿಎಸಿ ತಂಡವು ಒಟ್ಟು 545 ಅಂಕ ಕಲೆ ಹಾಕಿದರೆ ಡಾಲ್ಫಿನ್ ತಂಡಕ್ಕೆ 285 ಅಂಕಗಳು ದೊರೆತವು. ಈಜು ಸ್ಪರ್ಧೆಯಲ್ಲಿ ಅಮೋಘ ಪ್ರದರ್ಶನ ನೀಡಿ ಎರಡು ದಾಖಲೆ ನಿರ್ಮಿಸಿದ ದರ್ಶನ್ ಎಸ್ ಪುರುಷರ ವಿಭಾಗದಲ್ಲಿ ಚಾಂಪಿಯನ್ ಆದರೆ ಮಹಿಳೆಯರ ವಿಭಾಗದಲ್ಲಿ ತನಿಷಿ ಅವರು ಈ ಗೌರವಕ್ಕೆ ಪಾತ್ರರಾದರು. ಕರ್ನಾಟಕ ಈಜು ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾದ ರಮ್ಯಾ ವಿ ಅವರು ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ ಕುರಿತಾಗಿ ಮಾಹಿತಿ ನೀಡಿದರು.
2: ಎನ್ಆರ್ಜಿ ಸೀನಿಯರ್ ಸ್ಟೇಟ್ ಚಾಂಪಿಯನ್ಶಿಪ್. ಸೊ ಬೇಸಿಕಲಿ ಕರ್ನಾಟಕದಲ್ಲಿ ಟೂ ಮೇನ್ ಸ್ಟೇಟ್ ಲೆವೆಲ್ ಆಗುತ್ತೆ, ಒಂದು ಏಜ್ ಗ್ರೂಪ್ ಸ್ಟೇಟ್ ಲೆವೆಲ್, ಒಂದು ಓಪನ್ ಸ್ಟೇಟ್ ಲೆವೆಲ್ ಅಂತ. ಸೊ ಫಸ್ಟ್ ಯೂಶುವಲ್ ಆಗಿ ಏಜ್ ಗ್ರೂಪ್ ಆಗ್ತಾ ಇತ್ತು, ಸೆಕೆಂಡ್ ಸೀನಿಯರ್ ಆಗ್ತಾ ಇತ್ತು, ಸೀನಿಯರ್ ಸಮ್ ಟೈಮ್ ಜುಲೈ ಆಗಸ್ಟ್ ಅಲ್ಲಿ. ಈ ಸಲ ಫಸ್ಟ್

0: ಸೀನಿಯರ್ ಮಾಡ್ತಾ ಇದೀವಿ, ಯಾಕಂದ್ರೆ ದಿಸ್ ಇಸ್ ಅ ವೆರಿ ತುಂಬಾ ಪ್ಯಾಕ್ಡ್ ಕ್ಯಾಲೆಂಡರ್ ನಮ್ಗೆ. ಸೊ ಈ ಸಲ ನಮ್ಗೆ ಏನೇನ್ ಕಾಂಪಿಟೇಷನ್ ಇದೆ ಅಂದ್ರೆ ಏಷ್ಯನ್ ಗೇಮ್ಸ್ ಇದೆ, ಆಮೇಲೆ ಕಾಮನ್ವೆಲ್ತ್ ಗೇಮ್ಸ್ ಇದೆ. ಸೊ ಅದೆರಡು ಕಾಂಪಿಟೇಷನ್ಗೆ ಸೆಲೆಕ್ಷನ್ ಅಹಮದಾಬಾದ್ ಅಲ್ಲಿ ನಡೆಯುತ್ತೆ. ದಟ್ ಇಸ್ ಪಾರ್ಟ್ ಆಫ್ 79th ಸೀನಿಯರ್ ನ್ಯಾಷನಲ್ಸ್. ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅವರು ನಮ್ಗೆ ಸೆಲೆಕ್ಷನ್ ಟೈಮಿಂಗ್ಸ್ ಕೊಟ್ಟಿರ್ತಾರೆ, ಇಷ್ಟು ಒಳಗೆ ನಿಮ್ದು ಟೈಮ್ ಕಳ್ಸಿದ್ರೆ ಇಷ್ಟು ಜನನ್ ಕಳಿಸ್ಬೋದು ಅಂತ. ಸೊ ಟೈಮ್ ಇಟ್ ಇಸ್ ನಾಟ್ ಟಾಪ್ ಟೂ ಕಳ್ಸೋದು ಆ ತರ ಅಲ್ಲ. ಅಕಸ್ಮಾತ್ ಟೈಮಿಂಗ್ ಯಾರು ಮೀಟ್ ಮಾಡ್ತಾರೋ ಅಥವಾ ಆರ್ ಜನ ಮೀಟ್ ಮಾಡಿದ್ರು ಆರ್ ಜನನು ನಾವು ನ್ಯಾಷನಲ್ಸ್ ಗೆ ಕಳಿಸ್ಬೋದು. ಸೊ ದ ಮೇನ್ ಕಾಂಪಿಟೇಷನ್ ಇದು ಒಂದು, ನಮ್ಮ ಸ್ಟೇಟ್ ಅಲ್ಲಿ ರ್ಯಾಂಕಿಂಗ್ ಓಪನ್ ರ್ಯಾಂಕಿಂಗ್ ಯಾರ್ಯಾರು ಇದ್ದಾರೆ ಅಂತ. ಸೆಕೆಂಡು ಇಟ್ ಇಸ್ ಆಲ್ಸೋ ಅ ಸೆಲೆಕ್ಷನ್ ಟ್ರಯಲ್ ಫಾರ್ ಸೀನಿಯರ್ ನ್ಯಾಷನಲ್ಸ್, 79th ಸೀನಿಯರ್ ನ್ಯಾಷನಲ್ಸ್ ಇನ್ ಅಹಮದಾಬಾದ್, ವಿಚ್ ಇಸ್ ಹ್ಯಾಪನಿಂಗ್ ಆನ್ ಮುಂದಿನ ತಿಂಗಳು 16th to 21st June ಅಲ್ಲಿ ನಡೀತಾ ಇದೆ. ಮೀನ್ ಇದು ಎನ್ಆರ್ಜಿ ಅವರದು ಟ್ಯಾಗ್ ಲೈನ್ ಇಸ್ ಎನ್ಆರ್ಜಿ ಸೀನಿಯರ್ ಸ್ಟೇಟ್ ಅಂತ. ದಟ್ ಇಸ್ ಟು ಆನರ್ ಆರ್ ಲೇಟ್ ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮಿಸ್ಟರ್ ವೀಲ್ಕಂಠರಾವ್ ಜಗದಾಲೆ ಅವ್ರ ಹೆಸರಲ್ಲಿ ನಾವು ಈ ಸ್ಟೇಟ್ ಲೆವೆಲ್ ಮಾಡೋದು. 3 days ಕಾಂಪಿಟೇಷನ್ ಇದೆ. ಇದು ಓಪನ್ ಅಂತಂದ್ರೆ ಮಿನಿಮಮ್ ಏಜ್ ಇದೆ 13 ವರ್ಷದ ಮೇಲೆ, 13 ವರ್ಷದ ಕೆಳಗಡೆ ಅವ್ರು ಬರಕ್ಕಾಗಲ್ಲ. 13 to 25 ಆಗಿರ್ಬೋದು, 36 ಆರ್ ಆಸ್ ಲಾಂಗ್ ಆಸ್ ಯು ಆರ್ ಇನ್ ಕಾಂಪಿಟೇಟಿವ್ ಸ್ವಿಮ್ಮಿಂಗ್. ಸೆಲೆಕ್ಷನ್ ಟ್ರಯಲ್ಸ್ ಗೆ ಟೈಮಿಂಗ್ಸ್ ಕೊಟ್ಟಿರ್ತಾರಲ್ಲ, ಯಾರ್ಯಾರು ಕ್ಲೋಸ್ ಆಗಿ ಆ ಟೈಮ್ ಮಾಡ್ತಾರೋ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಆಲ್ ಟುಗೆದರ್ ಈ ಕಾಂಪಿಟೇಷನ್ ಅಲ್ಲಿ ನಮ್ 226 ಸ್ವಿಮ್ಮರ್ಸ್ ಬಂದಿದ್ದಾರೆ. ದಿಸ್ ಇಯರ್ ಇಟ್ ಇಸ್ ದ ಹೈಯೆಸ್ಟ್ ಕಾಂಪಿಟೇಟರ್ಸ್ ನಮ್ ಬಂದಿರೋದು ಸ್ವಿಮ್ಮರ್ಸ್. ದಟ್ ಮೇನ್ಲಿ ಬಿಕಾಸ್ ನಮ್ದು ಸ್ವಿಮ್ಮಿಂಗ್ ಬೇಸು ಜಾಸ್ತಿ ಆಗಿರ್ಬೋದು, ಅಥವಾ ದೇ ಆಲ್ಸೋ ವಾಂಟ್ ಟು ಟೇಕ್ ಪಾರ್ಟ್ ಇನ್ ದ ಏಷ್ಯನ್ ಗೇಮ್ಸ್ ಟ್ರಯಲ್ಸ್. ಆಮೇಲೆ ಈ ಸಲ ನಮ್ಗೆ ಇನ್ನೊಂದು ಕಾಂಪಿಟೇಷನ್ ಏನಿದೆ ಅಂದ್ರೆ 12th ಏಷ್ಯನ್ ಏಜ್ ಗ್ರೂಪ್ ಕಾಂಪಿಟೇಷನ್ ಬೇರೆ ಇದೆ, ವಿಚ್ ಇಸ್ ಹ್ಯಾಪನಿಂಗ್ ಇನ್ ಥೈಲ್ಯಾಂಡ್. ಸೊ ಅದೇ ಇದು ಆಕ್ಷನ್ ಪ್ಯಾಕ್ಟ್ ಇಯರ್, ನಮ್ಗೆ 3 ಇಂಟರ್ನ್ಯಾಷನಲ್ ಲೆವೆಲ್ ಇವೆಂಟ್ ಇದೆ. ಸೊ ಅದು ಟ್ರಯಲ್ಸ್ ಕೊಡ್ಬೇಕಂದ್ರೆ ನಮ್ದು ಮೇ ಇಂದ ಸೀಸನ್ ಶುರು ಆಗುತ್ತೆ, ಸ್ವಿಮ್ಮಿಂಗ್ ಸೀಸನ್ ಗಳು ಶುರು ಆಗುತ್ತೆ. ಪ್ರತಿ ಕಾಂಪಿಟೇಷನ್ ಯೂಶಲ ಕ್ಯಾಲೆಂಡರ್ ಮುಂಚೆನೆ ಅಂದಾಜ್ ಡೇಟ್ ಕೊಟ್ಬಿಟ್ಟಿರ್ತಾರೆ ನಮ್ಗೆ. ಸೊ ನಮ್ದು ವರ್ಕೌಟ್ ಅದೇ ತರ ಶುರು ಮಾಡ್ತಾರೆ, ಯಾವ ಕಾಂಪಿಟೇಷನ್ ಮುಂಚೆ ನಾವು ಎಷ್ಟು ಸ್ವಿಮ್ ಮಾಡಿರ್ಬೇಕು. ನಾವು ಟರ್ಮಿನಾಲಜಿ ಉಪಯೋಗಿಸೋದು ಲೋಡ್ ಅಂತ ಉಪಯೋಗಿಸ್ತೀವಿ. ಅಂದ್ರೆ ಇವಾಗ ನೋಡಿ, ಪ್ರತಿಯೊಬ್ಬರು ಸ್ವಿಮ್ಮರ್ ವಾರಕ್ಕೆ 65 kilometers ಮಾಡ್ತಾರೆ ರೆಗ್ಯುಲರ್. ಅದೇ ಕಾಂಪಿಟೇಷನ್ ಬರ್ತಾ ಇದೆ ಅಂದಾಗ ಅದನ್ನ 40 kilometers ಮಾಡ್ತಾರೆ. ಸೊ ಇವಾಗ ಕಾಂಪಿಟೇಟರ್ ಸ್ವಿಮ್ಮರ್ಸ್ ದಿನಕ್ಕೆ 11 to 12 kilometers ಸ್ವಿಮ್ ಮಾಡ್ತಾರೆ. ಸೊ 9 session ಇರುತ್ತೆ, 8 session ಇರುತ್ತೆ, ಬೇಸ್ಡ್ ಆನ್ ಯಾವ ಕಾಂಪಿಟೇಷನ್ ಅಲ್ಲಿ ಕೋಚಸ್ ವಿಲ್ ಪ್ಲಾನ್ ಅಕಾರ್ಡಿಂಗ್. ಸೊ ಇವಾಗ ಮುಂದಿನ ತಿಂಗಳು ಇಟ್ ಇಸ್ ಅ ವೆರಿ ಕ್ರೂಷಿಯಲ್. ಸೊ ಎಲ್ಲರೂ ಸ್ವಲ್ಪ ಹೈ ಲೋಡ್ ಅಲ್ಲೇ ಫುಲ್ ನಾವು ಟೇಪರಿಂಗ್ ಅಂತ ಪದ ಉಪಯೋಗಿಸ್ತೀವಿ, ಅಂದ್ರೆ ಈ ಕಾಂಪಿಟೇಷನ್ ಗೆ ನಾನು ಫುಲ್ ರೆಸ್ಟ್ ಆಗ್ಬಿಟ್ಟು ಬರ್ತೀನಿ ಅಂತ. ಸ್ವಲ್ಪ ಜನ ರೆಸ್ಟ್ ಆಗ್ಬಿಟ್ಟು ಬಂದಿದ್ದಾರೆ, ಸ್ವಲ್ಪ ಜನ ಹಂಗೆ ಬಂದಿದ್ದಾರೆ. ಏನಕ್ಕಂದ್ರೆ ಅವ್ರಿಗೆ ರೆಸ್ಟ್ 1 ತಿಂಗಳು ಆದ್ಮೇಲೆ ಕೊಡಬೇಕು, ಏನಕ್ಕಂದ್ರೆ ದೇ ನೋ ದಟ್ ಏಷ್ಯನ್ ಗೇಮ್ ಸೆಲೆಕ್ಟ್ ಆಗ್ಬೇಕು. ಸೊ ಅವ್ರ ವರ್ಕೌಟ್ ಬೇರೆ ತರ. ಲಾಸ್ಟ್ ಟೈಮ್ ನಮ್ಮ ಕರ್ನಾಟಕದಿಂದನೇ 5 or 6 ಜನ ಟೀಮ್ ಇಂಡಿಯಾಲ್ ಇದ್ರು, ಅಂಡ್ ಶ್ರೀಹರಿ ನಟರಾಜ್ ಅವ್ರು 50 meters ಬ್ಯಾಕ್ ಸ್ಟ್ರೋಕ್ ಮಾಡಿದ್ರು. ಹಿ ಇಸ್ ವೆರಿ ಫೋಕಸಿಂಗ್ ಆನ್ ದಟ್ ಸ್ಪೆಸಿಫಿಕ್ ಇವೆಂಟ್, ಏನಕ್ಕಂದ್ರೆ ಅವ್ರಿಗೆ ಮೆಡಲ್ ಬರೋ ಚಾನ್ಸಸ್ ಇದೆ. ಸೊ ಅವ್ರು ತುಂಬಾ ಅದನ್ನೇ ಫೋಕಸ್ ಮಾಡಿಬಿಟ್ಟು ಸ್ವಿಮ್ ಮಾಡ್ತಾ ಇದಾರೆ. ದಿನಿತಿ ಅವರು ಇದಾರೆ, ಲಾಸ್ಟ್ ಟೈಮ್ ಒಲಿಂಪಿಕ್ಸ್ ಹೋಗಿ ಅವರು ಬಂದಿದ್ದಾರೆ. ತನಿಷಾ ಗುಪ್ತಾನು ಇದಾರೆ, ನಯೇಶ್ ವಿಹಿತಾ ನಯನ ಅಂತ ಪ್ರಾಸ್ಪೆಕ್ಟಿವ್ ಏಷ್ಯನ್ ಗೇಮ್ಸ್ ಲಿಸ್ಟ್ ಅಲ್ಲೂ ಇದಾರೆ, ಒಂದು 25 ಜನ ಸೆಲೆಕ್ಟ್ ಆಗಿದ್ದಾರೆ. ಸೊ ಇದು ಸ್ಟೇಟ್ ಲೆವೆಲ್ ಹೆಂಗ್ ಮಾಡ್ತಾರೆ ಅಂತಂದ್ರೆ, ನಮ್ದು ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಕ್ಲೋಸ್ ಟು ಅರೌಂಡ್ 50 clubs ಇದೆ. ಅದು ಪ್ರತಿ ಒಂದು ಡಿಸ್ಟ್ರಿಕ್ಟ್ ಅಲ್ಲೂ ಎಷ್ಟು ಕ್ಲಬ್ಸ್ ಇದೆಯೋ ಅದೆಲ್ಲ ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಗೆ ರಿಜಿಸ್ಟರ್ ಆಗಿರುತ್ತೆ. ಇನ್ಕೆ ನಮ್ದು ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಸಪರೇಟ್ ರಿಜಿಸ್ಟರ್ ಐಡಿ ಇದೆ. ಸೊ ಯಾರ್ಯಾರು ಕಾಂಪಿಟೇಟಿವ್ ಸ್ವಿಮ್ಮರ್ಸ್ ಇರ್ತಾರೋ ಎಲ್ಲರ ಹತ್ರನು, ಕರ್ನಾಟಕ ಯೂಶಲಿ ನಮ್ಮ ಸ್ವಿಮ್ಮಿಂಗ್ ಅಸೋಸಿಯೇಷನ್ KSA ಅಂತ ಕರಿತೇವೆ. ಸೊ KSA ಇದು ರಿಜಿಸ್ಟರ್ ಐಡಿ ಇದೆ. ಅದಾದ್ಮೇಲೆ ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅವ್ರದ್ದು ರಿಜಿಸ್ಟ್ರೇಷನ್ ಐಡಿ ಇದೆ. ಸೊ ನೀವು ಕಾಂಪಿಟೇಟಿವ್ ಸ್ವಿಮ್ಮಿಂಗ್ ಮಾಡ್ತೀವಿ ಅಂದ್ರೆ ಅವ್ರದೇ ಒಂದು ಸ್ಪೆಸಿಫಿಕ್ ರಿಜಿಸ್ಟರ್ ಐಡಿ ಮಾಡ್ಕೊಂಡಿರ್ತಾರೆ. ಸ್ಟೇಟ್ ಲೆವೆಲ್ ಅಂದಾಗ ಎಲ್ಲಾ ಡಿಸ್ಟ್ರಿಕ್ಟ್ ಅವರು ಬರ್ತಾರೆ, ಹುಡುಗರು ಹುಡುಗರಿಗೆ ಸೇರಿ 42 events ಇದೆ. ಅದರಲ್ಲಿ ರಿಲೇ ಕೂಡ ಇರುತ್ತೆ. ರಿಲೇ ಅಂತಂದ್ರೆ 2 ತರ ರಿಲೇ ಇದೆ. ಒಂದು ಫ್ರೀ ಸ್ಟೈಲ್ ರಿಲೇ, 4 ಜನ ಸ್ವಿಮ್ಮರ್ಸ್ ಕೂಡ ಫ್ರೀ ಸ್ಟೈಲ್ ಮಾಡ್ತಾರೆ. ಇನ್ನೊಂದು ಮಿಡ್ಲೇ ರಿಲೇ ಅಂತ ಇದೆ, ಅದರಲ್ಲಿ ಒಬ್ಬರೊಬ್ರು ಒಂದೊಂದು ಸ್ಟ್ರೋಕ್ ಮಾಡ್ತಾರೆ. ಇನ್ನೊಂದು ಮಿಕ್ಸ್ಡ್ ರಿಲೇ ಅಂತಿದೆ, ಅದರಲ್ಲಿ 2 ಹುಡುಗರು 2 ಹುಡುಗಿಯರು ಇರ್ತಾರೆ.
1: ಬಸವನಗುಡಿ ಈಜು ಕೇಂದ್ರದ ಹೆಡ್ ಕೋಚ್ ಜಾನ್ ಕ್ರಿಸ್ಟೋಫರ್ ನಿರ್ಮಲ್ ಕುಮಾರ್ ಅವರು ಚಾಂಪಿಯನ್ಶಿಪ್ನಲ್ಲಿ ಈಜುಪಟುಗಳ ಆಟದ ವೈಖರಿಯ ಕುರಿತಾಗಿ ಮಾತನಾಡುತ್ತಾ,
2: ಸೀನಿಯರ್ ಸ್ಟೇಟ್ಮೆಂಟ್ ಚೆನ್ನಾಗಿ ನಡೀತಾ ಇದೆ. ಕೆಲವು ರೆಕಾರ್ಡ್ಸ್ ಮಾಡಿದೆ ಮಕ್ಕಳು, ಎಸ್ಪೆಷಲಿ ಬಸವಗುಡಿಯಿಂದ ಮಕ್ಕಳು ಮೇನ್ ಸೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದರು. ದರ್ಶನ್, ಅನೀಶ್ ಗೌಡ್,

0: ಡ್ಯಾನಿಯಲ್ ಪಾಲ್, ಮಣಿಕಂಠ ಎಲ್, ಶಾನ್ ಗಂಗೂಲಿ ಇವರೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ವಿಮ್ಮಿಂಗ್ ಟ್ರೆಂಡ್ ಚೆನ್ನಾಗಿದೆ ಈ ನಡುವೆ, ಬಟ್ ಮೋಸ್ಟ್ಲಿ ದೇರ್ ಆಲ್ ಲುಕಿಂಗ್ ಫಾರ್ ಸ್ಪೋರ್ಟ್ಸ್ ಕೂಡ ಅಡ್ಮಿಷನ್ಸ್ ಇನ್ ಪ್ರೊಫೆಷನಲ್ ಕಾಲೇಜ್. ಸ್ವಲ್ಪ ಅವರು ಯೋಚನೆ ಮಾಡ್ತಾರೆ ವಾಟ್ ದಿಸ್ ಸ್ಪೋರ್ಟ್ ಇಸ್ ಆಲ್ ಅಬೌಟ್, ಬಿಕಾಸ್ ಮೋಸ್ಟ್ ಆಫ್ ದಮ್ ಆರ್ ಫ್ರಮ್ ದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬರೋದ್ರಿಂದ ಸ್ವಲ್ಪ ದುಬಾರಿ ಅನಿಸ್ತಾ ಇಲ್ಲ. ಇಟ್ ಇಸ್ ಬಿಕೇಮ್ 50-50 ಅನಿಸ್ತಾ ಇದೆ ನನಗೆ ಈಗ ಈ ನಡುವೆ. ಫ್ರಮ್ ದ ಬಿಗಿನಿಂಗ್ ಕರ್ನಾಟಕ ಇಸ್ ವಿನ್ನಿಂಗ್ ಆಲ್ ದ ಚಾಂಪಿಯನ್ಶಿಪ್ ಫಾರ್ ದ ಪಾಸ್ಟ್ 30 ಇಯರ್ಸ್. ಜೂನಿಯರ್ ಅಥವಾ ಸೀನಿಯರ್ ಸಬ್ ಜೂನಿಯರ್ಸ್ ಆಲ್ಸೋ ವಿನ್ನಿಂಗ್ ದ ಚಾಂಪಿಯನ್ಶಿಪ್, ಅಂಡ್ ದಿಸ್ ಟ್ರೆಂಡ್ ವಿಲ್ ಕಂಟಿನ್ಯೂ ಫಾರ್ ಅನದರ್ 10-15 ಇಯರ್ಸ್ ಆಗ್ಬಹುದು. ನನಗೆ ಒಂದು ಐಡಿಯಾ ಇದೆ. ಹೊಸಂಗ್ ಡೆಕೋರೇಟ್ಸ್ ಅಂತ ಮಣಿಕಂಠ ಐಲ್ ಅಂತ ಒಂದು ಹುಡುಗ, ಅರವಿಂದ್ ಆದಿತ್ಯ ಅವ್ರನ್ನ, ಅವನಿಬ್ಬರು ಟ್ರೈಬಲ್ ಖೇಲೊಂಡೆ ಗೇಮ್, ಅಂಡ್ ದೇ ಹ್ಯಾವ್ ಡನ್ ವೆಲ್. ಕರ್ನಾಟಕಕ್ಕೆ ತುಂಬಾ ಅವ್ರ ಮೆಡಲ್ಸ್ ವಿನ್ ಮಾಡ್ಕೊಂಡು ಬಂದಿದ್ದಾರೆ. ಮೇನ್ ಆಗಿದೆ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಇರಬೇಕು, ಫಸ್ಟ್ ಆಫ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ಇರಬೇಕಾಗತ್ತೆ. ತಮಿಳುನಾಡಲ್ಲಿ ನೋಡಿದ್ರೆ ನೀವು ಎಲ್ಲಾ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಫೆಸಿಲಿಟಿ ಇದೆ. ನಮ್ದು ಕರ್ನಾಟಕದಲ್ಲಿ ವಿ ಹ್ಯಾವ್ ಲಾಟ್ ಆಫ್ ರಾ ಟ್ಯಾಲೆಂಟೆಡ್ ಹೂ ಆರ್ ನಾಟ್ ಇನ್ನು ಐಡೆಂಟಿಫೈ ಆಗಿಲ್ಲ. ದ ರೀಸನ್ ಬಿಹೈಂಡ್ ಇಸ್ ಸ್ವಿಮ್ಮಿಂಗ್ ಪೂಲ್ ಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ನಾಟ್ ಟೂ ಮಚ್ ಇನ್ ಕರ್ನಾಟಕ. ಕೆಲವು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಇದೆ, ಬಟ್ ವಿ ಗೋ ಲಿಟಲ್ ಬಿಟ್ ಡೀಪರ್ ಇಂಟೀರಿಯರ್ ಹೋದ್ರೆ ರಾ ಟ್ಯಾಲೆಂಟೆಡ್ ಲಾಟ್ ಆಫ್ ಪೀಪಲ್, ಎಸ್ಪೆಷಲಿ ಇನ್ ದ ಕೋಸ್ಟಲ್ ಏರಿಯಾ. ಮಂಗಳೂರಿಂದ ಸುಮಾರು ಒಳ್ಳೆ ಒಳ್ಳೆ ಸ್ವಿಮ್ಮರ್ಸ್ ಬರ್ತಾರೆ, ರಾ ಟ್ಯಾಲೆಂಟ್ ಬರ್ತಾ ಇದ್ರು. ಈಗ ಮತ್ತೆ ಆ ಟ್ರೆಂಡ್ ಶುರು ಆಗ್ತಾ ಇದೆ, ಬಿಕಾಸ್ ಬಿ ಎ ಸಿ ಆಸ್ ಎ ಜಾಯಿಂಟ್ ಹ್ಯಾಂಡ್ ವಿತ್ ಎಂ ಎ ಕರ್ ಸ್ವಿಮ್ಮಿಂಗ್ ಪೂಲ್ ನಾವು ಕೊಲಾಬ್ರೇಷನ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಬಟ್ ಅಪಾರ್ಟ್ ಫ್ರಮ್ ದಟ್ ದೇರ್ ಯೂಸ್ ಬಿ ಲಾಟ್ ಆಫ್ ಸ್ವಿಮ್ಮರ್ಸ್ ಕಮಿಂಗ್ ಫ್ರಮ್ ಬೆಲ್ಗಾಮ್ ಎಂದು ಬರ್ತಾರೆ. ಈಗ ಸ್ವಲ್ಪ ಡೌನ್ ಆಗಿದೆ, ಸ್ವಲ್ಪ ಕಡಿಮೆ ಇದೆ. ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾದ್ರೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕಾಗುತ್ತೆ, ಬಿಕಾಸ್ ಇಟ್ಸ್ ನಾಟ್ ಲೈಕ್ ಗೇಮ್ ಲೈಕ್ ಕ್ರಿಕೆಟ್, ಎನಿಬಡಿ ಕ್ಯಾನ್ ಪ್ಲೇ ಎನಿವೇರ್. ಒಂದು ಸ್ಮಾಲ್ ಸ್ಪೇಸ್ ಇದ್ರೆ ಪಾತು ಒಂದು ಬಾಲ್ ಮೂರು ಸ್ಟಿಕ್ ಒಂದು ಬ್ಯಾಟರಿ ಸೈಕ್ ಮಾಡಬಹುದು, ಬಟ್ ಸ್ವಿಮ್ಮಿಂಗ್ ಪೂಲ್ ವಿ ನೀಡ್ ದ ಪೂಲ್ ಟು ಡೂ ದಟ್. ಸೊ ಇಫ್ ದ ಗವರ್ಮೆಂಟ್ ಇನಿಷಿಯೇಟ್ ಮಾಡ್ಕೊಂಡು ಅವ್ರು ಸ್ವಲ್ಪ ಒಂದು ಅಟ್ ಲೀಸ್ಟ್ ಒಂದು ಒಂದು 20 meters ಫೋರೋ 25 meters ಫೋರೋ ಎಲ್ಲ ಹೆಡ್ ಕ್ವಾರ್ಟರ್ಸ್ ಎಲ್ಲ ಲೈಕ್ ಪಾಪ್ಯುಲೇಷನ್ ಜಾಸ್ತಿ ಜಾಗದಲ್ಲಿ ಮಾಡಿದ್ರೆ ವಿ ಕ್ಯಾನ್ ಗೆಟ್ ಮೋರ್ ಟ್ಯಾಲೆಂಟ್ ಇನ್ ಅದರ್ ಒನ್ 5-6 ಇಯರ್ಸ್ ಬರಬಹುದು. ನಂದು ಒಂದು ಐಡಿಯಾ ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಯು ಆರ್ ಹ್ಯಾವಿಂಗ್ ಅ ಗ್ರೇಟ್ ಎಲಿಫೆಂಟ್ ಅಟ್ ಹೋಮ್. ಎಲಿಫೆಂಟ್ ಡಸ್ ನಥಿಂಗ್ ದೆನ್ ಈಟ್ ಅಂಡ್ ಜಸ್ಟ್ ಡೂ ಸಮಥಿಂಗ್ ಲೈಕ್ ದಟ್. ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಮೇಂಟೆನೆನ್ಸ್ ಮಾಡಿ ಮಾಡಬೇಕು, ಖರ್ಚು ಮೇಂಟೆನೆನ್ಸ್ ಖರ್ಚು ಮತ್ತೆ ಕೆಮಿಕಲ್ಸ್ ಖರ್ಚು ಮತ್ತೆ ಸ್ಯಾಲರೀಸ್ ಬರುವಾಗ ಇಟ್ ಕ್ವೈಟ್ ಹೈ ಅಮೌಂಟ್ ಹ್ಯಾಸ್ ಟು ಬಿ ಇನ್ವೆಸ್ಟೆಡ್ ಅಂತ ಒಂದಿದೆ. ಅಷ್ಟು ಸುಲಭನೂ ಇಲ್ಲ. ಅದರಲ್ಲಿ ಒಲಿಂಪಿಕ್ ಗುರಿ ಅಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ ಗವರ್ಮೆಂಟ್ ಆಫ್ ಕರ್ನಾಟಕ. ಅವಾಗ 75 athletes ಐಡೆಂಟಿಫೈ ಮಾಡಿ ಅದರಲ್ಲಿ ಸುಮಾರು ಸ್ವಿಮ್ಮರ್ಸ್ ಅದರಲ್ಲಿ ಇದ್ರು ಅವರು. ಸೊ ಎವ್ರಿ ಸ್ವಿಮ್ಮರ್ ಗಾಟ್ 5 lakh rupees ಫಾರ್ ಪ್ರಿಪರೇಷನ್ ಒಲಿಂಪಿಕ್ಸ್. ಈಗ ಅವ್ರು ಏನ್ ಮಾಡಿದ್ರು ಅಂದ್ರೆ 75 ಕಟ್ ಮಾಡಿ 60 ಆಗ್ಬಿಟ್ಟು ದ ಅಮೌಂಟ್ ದೇವ್ ಎನ್ಹಾನ್ಸ್ ಟು 10 lakhs. ನಾವು 7-8 ಸ್ವಿಮ್ಮರ್ಸ್ ಗಾಟ್ 10 lakh ಫಾರ್ ದ ಪ್ರಿಪರೇಷನ್ ಫಾರ್ ದ ಥಿಂಗ್ಸ್ ಇನ್ ದ. ಅಪಾರ್ಟ್ ಫ್ರಮ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ಆಲ್ಸೋ ಗಿವಿಂಗ್ ಕ್ಯಾಶ್ ಅವಾರ್ಡ್ಸ್. ಅಪಾರ್ಟ್ ಫ್ರಮ್ ದಟ್ ಕೇಲೋ ಇಂಡಿಯಾ ಸ್ಕೀಮ್ ಅಲ್ಲಿ ಅವ್ರಿಗೆ ಅಮೌಂಟ್ ಬರ್ತಾ ಇದೆ. ಇಫ್ ದಿ ಗೋ ಟು ಎನಿ ಇಂಟರ್ನ್ಯಾಷನಲ್ ಮೀಟ್ ಪಾರ್ಸಲ್ ಮಾಡಿದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕ ಇಸ್ ಗಿವಿಂಗ್ ಸಿಇಟಿಎಸ್ ಎಲ್ ಮುಖಾಂತರ ಸೀಟ್ಸ್ ಕೊಡ್ತಾರೆ. ಎನಿ ದ ಫ್ಯಾಕ್ಟ್ ದಟ್ ವಿ ಡೋಂಟ್ ವಿ ಡೂ ಹ್ಯಾವ್ ಅ ಲಾಟ್ ಆಫ್ ಲಾಸ್ಟ್ ಟೈಮ್ ಸಿಯರ್ ಈ ಮಿಸ್ ದ ಬ್ರಾಂಜ್ ಮೆಡಲ್ ವಿತ್ ಫ್ರಾಕ್ಷನ್ ಆಫ್ ಸೆಕೆಂಡ್. ಸೊ ನಾವ್ ಈಸ್ ಪ್ರಿಪೇರಿಂಗ್ ವೆಲ್. ನಾವ್ ಆಕಾಶ್ ಮನಿ ಇಸ್ ಪ್ರಿಪೇರಿಂಗ್ ವೆಲ್, ತನಿಷ್ ಜಾಜ್ ಮಾದಿ ಪ್ರಿಪೇರಿಂಗ್ ವೆಲ್, ಅಂಡ್ ಶಾನ್ ಗಂಗೂಲಿ ಪ್ರಿಪೇರಿಂಗ್ ವೆಲ್, ಅಂಡ್ ದಕ್ಷಿಣ್ ದರ್ಶನ್ ಪ್ರಿಪೇರಿಂಗ್ ವೆಲ್, ಅಂಡ್ ಗರ್ಲ್ ಸೆಕ್ಷನ್ ನೋಡಿ ಗೀತಾ ನಯನಾ ಇಸ್ ಪ್ರಿಪೇರಿಂಗ್, ನೈಶಾ ಇಸ್ ಪ್ರಿಪೇರಿಂಗ್ ವೆಲ್, ದಿನೀತ್ ಇಸ್ ಪ್ರಿಪೇರಿಂಗ್ ವೆಲ್, ಅಂಡ್ ಮೋರ್ ಓವರ್ ಫ್ರಮ್ ಆರ್ ಸೆಂಟರ್ ಲಾಟ್ ಪೀಪಲ್ ಜಸ್ಟ್ ಪ್ರಿಪೇರಿಂಗ್ ರಿಯಲಿ ವೆಲ್. ಪಾಸ್ಟ್ 2-2.5 decades ವಿ ವಿನಿಂಗ್ ಆಲ್ ದ ನ್ಯಾಷನಲ್ ಮೆಡಲ್ಸ್ ಅಂತ ಕಮಿಂಗ್. ವಿ ಆರ್ ಹೋಲ್ಡಿಂಗ್ ದ ನ್ಯಾಷನಲ್ ಚಾಂಪಿಯನ್ಶಿಪ್ ಫಾರ್ ದ ಆಲ್ಮೋಸ್ಟ್ ಅಬೌಟ್ ಪಾಸ್ಟ್ 30 years. ಎಂಎನ್ ಎತ್ಕೊಳ್ತೇನೆ ನಾನು. ಐ ಎಮ್ ಆಲ್ಸೋ ಬೀಂಗ್ ಪಾರ್ಟ್ ಆಫ್ ಕರ್ನಾಟಕ ಟೀಮ್ ಫಾರ್ ದ ಪಾಸ್ಟ್ 3 decades, ಅಂಡ್ ಐ ಎಮ್ ವೆರಿ ಪ್ರೌಡ್ ಟು ಸೇ ದಟ್ ಆಲ್ಸೋ ಐ ಆಮ್ ದೇರ್.
1: ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದ ರಕ್ಷಿತ್ ಜಗದಾಳೆ ಅವರು ಸ್ವಿಮ್ಮಿಂಗ್ ಕ್ರೀಡೆಯಲ್ಲಿ ಕರ್ನಾಟಕದ ಭವಿಷ್ಯದ ಕುರಿತಾಗಿ ಮಾತನಾಡಿದರು.
2: ಈಗಿರೋ ಟ್ಯಾಲೆಂಟ್ ನಮ್ಮ ರಾಜ್ಯದಲ್ಲಿ ಇಟ್ಸ್ ವೆರಿ ಗುಡ್, ಇಟ್ಸ್ ವೆರಿ ಎನ್ಕರೇಜಿಂಗ್. ಕರ್ನಾಟಕ ಇಸ್ ನೋನ್ ಆಸ್ ದಿ ಆಸ್ ಎ ಕಾಶಿ ಆಫ್ ಸ್ವಿಮ್ಮಿಂಗ್ ಇನ್ ಇಂಡಿಯಾ. ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಡಲಿಸ್ಟ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎಲ್ಲ ಇಟ್ಸ್ ಕಮ್ ಫ್ರಮ್ ಕರ್ನಾಟಕ ಓನ್ಲಿ. ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ ಅಂದ್ರೆ ಸೀನಿಯರ್ ನ್ಯಾಷನಲ್ಸ್ ಅಲ್ಲಿ ವಿ ಹವ್ ಬೀನ್ ಚಾಂಪಿಯನ್ಸ್ ಫಾರ್ ಮೋರ್ ದೆನ್ 25-30 ಇಯರ್ಸ್. ಯಾವ ರಾಜ್ಯನೂ ಈ ತರ ಒಂದು ಅಚೀವ್ಮೆಂಟ್ ಮಾಡಿಲ್ಲ. ಐ ಥಿಂಕ್ ಫ್ಯೂಚರ್ ಆಫ್ ಇಂಡಿಯನ್ ಸ್ವಿಮ್ಮಿಂಗ್ ಇಸ್ ಬ್ರೈಟ್. ಬಹಳನೇ ಪೊಟೆನ್ಷಿಯಲ್ ಇದೆ ಇಂಡಿಯನ್ ಸ್ವಿಮ್ಮರ್ಸ್ಗೆ. ಮೈನ್ ಥಿಂಗ್ ಹೌ ವಿ ಆರ್ ಏಬಲ್ ಟು ನರ್ಚರ್ ದ ಟ್ಯಾಲೆಂಟ್ ಅಂಡ್ ಗ್ರೂಮ್ ದ ಟ್ಯಾಲೆಂಟ್, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಪ್ರತಿ ಒಂದು ಜಿಲ್ಲೆಯಲ್ಲಿ ಈಗ ಸ್ವಿಮ್ಮಿಂಗ್ ಪೂಲ್ ಇದೆ. ಮಿನಿಮಮ್ 25 meters, 50 meter ಪೂಲ್ಸ್ ಇದೆ. ವಿ ಆರ್ ನೌ ಹ್ಯಾವಿಂಗ್ ಅ ಶಾರ್ಟೇಜ್ ಆಫ್ ಗುಡ್ ಕೋಚಸ್. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೇರೆ ರಾಜ್ಯಗಳಲ್ಲೂ ಗುಡ್ ಟ್ಯಾಲೆಂಟೆಡ್ ಗುಡ್ ಕೋಚಸ್ ಕಮ್ಮಿ ಇದೆ. ನನ್ನ ಪ್ರಕಾರ ಐ ಥಿಂಕ್ ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಇಂದ, ಅಲ್ಲಿ ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಹೌ ವಿ ಕ್ಯಾನ್ ಗ್ರೂಮ್ ಕೋಚಸ್ ಇಸ್ ಇಂಪಾರ್ಟೆಂಟ್ ನೌ. ಹೇಗೆಂದ್ರೆ ಸ್ವಿಮ್ಮಿಂಗ್ ಪೂಲ್ ಕಟ್ಟದ ಕಟ್ಟಬಹುದು, ಬಟ್ ಮೇಂಟೆನೆನ್ಸ್ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ವಾಟರ್ ಹ್ಯಾಸ್ ಟು ಬಿ ಮೇಂಟೈನ್, ಹೈಜಿನಿಕ್ಲಿ ವಾಟರ್ನ ನಾವು ಪ್ಲೇಗ್ರೌಂಡ್ ತರ ಹಂಗೆ ನೇಚರ್ ಗೆ ಬಿಟ್ಬಿಡಕ್ ಆಗಲ್ಲ. ವಾಟರ್ ಗೆ ಕರೆಕ್ಟ್ ಆಗಿ ವಾಟರ್ ಟ್ರೀಟ್ಮೆಂಟ್ ಮಾಡಬೇಕು, ಕ್ಲೋರಿನ್ ಹಾಕಬೇಕು ಕರೆಕ್ಟ್ ಆಗಿ, ರಿಕ್ವೈರ್ಡ್ ಕೆಮಿಕಲ್ಸ್ ಆಲ್ಕಲಿನಿಟಿ ಅದೆಲ್ಲ ಮೇಂಟೈನ್ ಮಾಡಬೇಕು. ಸೊ ಸುಲಭ ಅಲ್ಲ. ಜಿಲ್ಲೆಯಲ್ಲಿ ಅವರು ಸ್ವಿಮ್ಮಿಂಗ್ ಪೂಲ್ ತಗೊಂಡ್ರೆ ಅವರು ಲಾಂಗ್ ಟರ್ಮ್ ನೋಡಬೇಕು. ಮಿನಿಮಮ್ ಏನಾದ್ರು ಅಟ್ಲೀಸ್ಟ್ 15-20 ಇಯರ್ಸ್ ಲೀಸ್ ಕೊಟ್ರೆ ಅವ್ರಿಗೆ, ಅವಾಗ ಯಾರು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಹಾಕ್ಬೋದು. ಒಂದು 25 meter ಪೂಲ್ ಮೇಂಟೈನ್ ಮಾಡಬೇಕಂದ್ರೆ ನಿಮ್ಗೆ ವಿತ್ ಕೆಮಿಕಲ್ಸ್ ಆಗಲಿ ಪವರ್ ಫಿಲ್ಟ್ರೇಷನ್ ಸಿಸ್ಟಮ್ ಎಲ್ಲ ಆದ್ರೆ ಮಿನಿಮಮ್ ನಿಮ್ಗೆ ಅಟ್ಲೀಸ್ಟ್

0: ಒಂದು 40 to 50 lakh ರುಪೀಸ್ ಆಗುತ್ತೆ ಆನ್ಯುವಲಿ, ಆಲ್ಮೋಸ್ಟ್ 4 lakh ರುಪೀಸ್ ಅ ಮಂತ್. ಸೊ ಇಟ್ ಇಸ್ ನಾಟ್ ದಟ್ ಈಸಿ. ಸರ್ಕಾರ ಒಂದು ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಮೂಲಕ ನಾವು ಮಾಡಿದ್ರೆ ಅನುಕೂಲ ಆಗುತ್ತೆ. ಹಾಗೆ ಈಗ ಜಿಲ್ಲೆಯಲ್ಲಿ ಟ್ಯಾಲೆಂಟ್ ಇಸ್ ಟ್ರಿಮೆಂಡಸ್. ಸೊ ವಿ ಹ್ಯಾವ್ ಟು ಐಡೆಂಟಿಫೈ ದ ಟ್ಯಾಲೆಂಟ್, ನರ್ಚರ್ ದ ಟ್ಯಾಲೆಂಟ್. ಟ್ಯಾಲೆಂಟ್ ಐಡೆಂಟಿಫೈ ಆದ್ರೆ ಬೆಂಗಳೂರು ಆಗ್ಲಿ ಬೇರೆ ಕಡೆ ನಾವು ಟ್ಯಾಲೆಂಟ್ ಕರ್ಕೊಂಡ್ ಬರ್ಬೋದು, ಬಟ್ ಅಲ್ಲಿ ಅವ್ರಿಗೆ ಮಾಡಿದ್ರೆ ಇಟ್ ವಿಲ್ ಬೆನಿಫಿಟ್ ದಮ್ ಮೋರ್. ಟ್ಯಾಲೆಂಟ್ ಇದೆ ನಮ್ಮ ದೇಶದಲ್ಲಿ, ಸಾಕಷ್ಟು ನಾವು ಎಫರ್ಟ್ಸ್ ಹಾಕ್ತಾ ಇದೀವಿ. ನಾವು ಮೇನ್ ಆದ್ರೆ ರೀಸನ್ ಅಂದ್ರೆ ಜೆನೆಟಿಕ್ಸ್ ಕುಡ್ ಬಿ ಒನ್ ಆಫ್ ದ ರೀಸನ್, ಎಸ್ಪೆಷಲಿ ಯುರೋಪಿಯನ್ಸ್ ಅಮೆರಿಕನ್ಸ್ ಕಂಪೇರ್ ಮಾಡಿದ್ರೆ ಕುಡ್ ಬಿ ಒನ್ ಆಫ್ ದ ರೀಸನ್ಸ್. ಬಟ್ ಆದ್ರೆ ವಾಟ್ ಎವರ್ ಬೆಸ್ಟ್ ಎಫರ್ಟ್ ಏನಿದೆ ನಾವು ಮಾಡ್ತಾ ಇದೀವಿ. ಈಗ ಇಂಚ್ ಬೈ ಇಂಚ್ ವಿ ಆರ್ ಕಮಿಂಗ್ ದೇರ್. ಈಗ ಕೆಲವು ಏಷ್ಯನ್ ಗೇಮ್ಸ್ ಅಲ್ಲಿ ಮೆಡಲ್ ಮಾಡಿದೀವಿ ನಾವು, ನೆಕ್ಸ್ಟ್ ಲೆವೆಲ್ ಇರೋದು ವರ್ಲ್ಡ್ ಚಾಂಪಿಯನ್ಶಿಪ್, ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಮಾಡಕ್ಕೆ. ಸೊ ಬಹುಶಃ ಅದಾಗತ್ತೆ, ಅದು ಇಟ್ಸ್ ಓನ್ಲಿ ಕ್ವೆಶನ್ ಆಫ್ ಟೈಮ್ ಐ ಗೆಸ್. ಆ ಟೈಮ್ ಬಂದಿದೆ. ಐ ಥಿಂಕ್ ದ ಟೈಮ್ ಹ್ಯಾಸ್ ಕಮ್ ಫಾರ್ ನಾವು ಇಂಡಿಯನ್ ಸ್ವಿಮ್ಮಿಂಗ್ ಟು ಗೋ ಟು ದ ನೆಕ್ಸ್ಟ್ ಲೆವೆಲ್. ಅಟ್ ಲೀಸ್ಟ್ ವಿದಿನ್ ದ ನೆಕ್ಸ್ಟ್ ಡೆಕೇಡ್ ನಮ್ಮ ದೇಶಕ್ಕೆ ಅಟ್ ಲೀಸ್ಟ್ ಒನ್ ವರ್ಲ್ಡ್ ಚಾಂಪಿಯನ್ಶಿಪ್ ಮೆಡಲ್ ಇಲ್ಲಾಂದ್ರೆ ಒಲಿಂಪಿಕ್ ಮೆಡಲ್ ಅಂತೂ ಅಚೀವ್ಮೆಂಟ್ ಮಾಡಕ್ ಸಾಧ್ಯತೆ ಇದೆ.
1: ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ ಅಂತಾರಾಷ್ಟ್ರೀಯ ಮಟ್ಟದ ಈಜುಪಟುಗಳ ಅನಿಸಿಕೆಗಳು.
2: ನನ್ನ ಹೆಸರು ಅನೀಶ್ ಎಸ್ ಗೌಡ, ನಾನೊಬ್ಬ ಇಂಟರ್ನ್ಯಾಷನಲ್ ಸ್ವಿಮ್ಮರ್. ನಾನು ಇಂಟರ್ನ್ಯಾಷನಲ್ ಅಲ್ಲಿ ಏಷ್ಯನ್ ಗೇಮ್ಸ್ ನ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದೀನಿ, ಮತ್ತೆ ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ರಿಲೇಲಿ ಸಿಲ್ವರ್ ಬಂದಿದ್ವಿ ಲಾಸ್ಟ್ ಇಯರ್ ಅಹಮದಾಬಾದ್ ಅಲ್ಲಿ. ಸ್ಟೇಟ್ ಅಲ್ಲಿ 1500 ಮತ್ತೆ 200 ಫ್ರೀ ಸ್ಟೈಲ್ ರೆಕಾರ್ಡ್ ಇದೆ, ಮತ್ತೆ ನ್ಯಾಷನಲ್ಸ್ ಅಲ್ಲಿ 200 meter ಇವಾಗ ಕರೆಂಟ್ ಚಾಂಪಿಯನ್. ಇವಾಗ ಸ್ಟೇಟ್ ಚಾಂಪಿಯನ್ಶಿಪ್ ನಡೀತಾ ಇದೆ ನಮ್ಮ ನ್ಯಾಷನಲ್ಸ್ ಗೆ ಕ್ವಾಲಿಫಿಕೇಶನ್. ಆ ನ್ಯಾಷನಲ್ ಕಾಂಪಿಟೇಷನ್ ಏಷ್ಯನ್ ಗೇಮ್ಸ್ ಟ್ರಯಲ್ಸ್ ಇದೆ, ಸೊ ಇದು ತುಂಬಾ ಮುಖ್ಯ. ಸೊ ಇವಾಗ ಇಲ್ಲಿ ನಾನು 100, 200 ಮತ್ತೆ 400 meter ಫ್ರೀ ಸ್ಟೈಲ್ ಮಾಡಿದ್ದೀನಿ. 100 ಮತ್ತೆ 200 ಫ್ರೀ ಸ್ಟೈಲ್ ಅಲ್ಲಿ ಗೋಲ್ಡ್, ಮತ್ತೆ 400 ಫ್ರೀ ಸ್ಟೈಲ್ ಅಲ್ಲಿ ಬ್ರಾನ್ಸ್ ಬಂದಿದೆ, ಮತ್ತೆ 200 ಫ್ರೀ ಸ್ಟೈಲ್ ಅಲ್ಲಿ ಸ್ಟೇಟ್ ರೆಕಾರ್ಡ್ ಆಗಿದೆ. ನಾನು ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದ್ದು 4 ವರ್ಷ ಇದ್ದಾಗ. ನನ್ನ ಅಪ್ಪ ಅಮ್ಮ ಆಕ್ಟಿವಿಟಿ ಇರ್ಬೇಕಂತ ಬೇರೆ ಬೇರೆ ಡಿಫ್ರೆಂಟ್ ಸ್ಪೋರ್ಟ್ಸ್ ಅಲ್ಲಿ ಹಾಕಿದ್ರು, ಕೊನೆಗೆ ಸ್ವಿಮ್ಮಿಂಗ್ ಅಲ್ಲಿ ಸ್ಟಿಕ್ ಆಯ್ತು. ನನ್ನ ಸ್ವಿಮ್ಮಿಂಗ್ ಲಾಕ್ಡೌನ್ ಆದ್ಮೇಲೆ ಸ್ವಲ್ಪ ಜಾಸ್ತಿ ಇಂಪ್ರೂವ್ ಆಗಿದೆ. ಸೊ 2022 ಅಲ್ಲಿ ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಮೀಟ್ ಹೋಗಿದೆ ವರ್ಲ್ಡ್ ಜೂನಿಯರ್ ಚಾಂಪಿಯನ್ಶಿಪ್ಸ್ ಗೆ, ಅದು ಪೇರುಲ್ ಇತ್ತು. ಆಮೇಲೆ 2023 ಅಲ್ಲಿ ಏಷ್ಯನ್ ಗೇಮ್ಸ್ ಚೈನಾ, ಮತ್ತೆ ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸ್ ಅದು ಚೈನಾದ ಇತ್ತು. ಈ ವರ್ಷ ಏಷ್ಯನ್ ಗೇಮ್ಸ್ ಮತ್ತೆ ಕಾಮನ್ವೆಲ್ತ್ ಗೇಮ್ಸ್ ಇದೆ. ಸೊ ತುಂಬಾ ಮುಖ್ಯ ವರ್ಷ ಈ ವರ್ಷ. ಸೊ ನ್ಯಾಷನಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಿ ಕ್ವಾಲಿಫೈ ಆಗಬೇಕು, ಮತ್ತೆ 2028 ಒಲಿಂಪಿಕ್ಸ್ ಅಲ್ಲಿ ಕ್ವಾಲಿಫೈ ಆಗಕ್ಕೆ ಗೋಲ್ ಇದೆ. ಡೈಲಿ ಬೆಳಗ್ಗೆ ಸಾಯಂಕಾಲ ಸ್ವಿಮ್ಮಿಂಗ್ ಇರುತ್ತೆ 2-2 hours, ಮತ್ತೆ 1 week ಅಲ್ಲಿ 3 times ಜಿಮ್ಮು ಇರುತ್ತೆ, ಮಧ್ಯ 1 hour ಯಾವಾಗ ಟೈಮ್ ಇದೆ ಹೋಗ್ತೀನಿ. ಕಾಂಪಿಟೇಷನ್ ದೂರ ಇದ್ದಾಗ ಕಾಲೇಜ್ಗೂ ಹೋಗ್ಬೇಕಾಗುತ್ತೆ, ಒಂದ್ 3-4 hours ಹೋಗ್ತೀನಿ, ಒಂದ್ 9 to 1 o'clock. ಆಮೇಲೆ ಕಾಂಪಿಟೇಷನ್ ಹತ್ರ ಬರ್ತಾ 1-2-3 weeks ಕಾಲೇಜ್ ಪರ್ಮಿಷನ್ ಕೊಡ್ತಾರೆ ಟ್ರೈನಿಂಗ್ ಮಾಡೋಕೆ, ಅವಾಗ ಟ್ರೈನಿಂಗ್ ಮಾಡಿ ಮನೇಲಿ ರೆಸ್ಟ್ ಮಾಡ್ಬೋದು. ಲಾಂಗ್ ಟರ್ಮ್ ಗೋಲ್ ಎಲ್ಲಾರ್ದು ಐ ತಿಂಕ್ ಎಲ್ಲ ಅಥ್ಲೀಟ್ಸ್ ಒಲಿಂಪಿಕ್ಸ್ ಗೆ ಹೋಗ್ಬೇಕಂತ. ಸೊ ಅದೇ, ನಾವು ಇನ್ ಸ್ವಲ್ಪ ಇನ್ನ ಸ್ವಿಮ್ಮಿಂಗ್ ಅಲ್ಲಿ ಡೆವಲಪಿಂಗ್ ನೇಷನ್, ಆದ್ರೆ ಎಲ್ಲ ಶಿಯರಿ ನಟ ಸಜನ್ ಪ್ರಕಾಶ್ ಎಲ್ಲ ಚೆನ್ನಾಗಿ ಮೋಟಿವೇಟ್ ಮಾಡ್ತಾರೆ. ಸೊ ಅವ್ರನ್ನ ನೋಡ್ಕೊಂಡು ನಾವು ಇಂಪ್ರೂವ್ ಮಾಡ್ಬೇಕು.
3: ನನ್ನ ಹೆಸರು ಸುವರ್ಣಾ ಸಿ ಭಾಸ್ಕರ್. ನನ್ನ ಸ್ವಿಮ್ಮಿಂಗ್ ಜರ್ನಿ ಸ್ಟಾರ್ಟ್ ಆಗಿದಂದ್ರೆ ನಮ್ಮ ದೊಡ್ಡಜ್ಜ, ನಮ್ಮ ಅಜ್ಜಿ, ನಮ್ಮ ಅಮ್ಮ ಎಲ್ಲರೂ ಕರ್ನಾಟಕ ಸ್ಟೇಟ್ ಚಾಂಪಿಯನ್ಸ್ ಆಗಿದ್ರು ಸ್ವಿಮ್ಮಿಂಗ್ ಇಲ್ಲಿ. ಅದಕ್ಕೆ ನಾನು ಕಲಿಬೇಕಂತ ನಮ್ಮ ಅಮ್ಮ ಫಸ್ಟ್ ಸ್ಟಾರ್ಟ್ ಮಾಡಿಸಿದ್ದು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು 2 years ಇರುವಾಗ, ಬಟ್ ಪ್ರಾಪರ್ಲಿ ಮಾಡಿದಂದ್ರೆ 5 years ಆಗಿತ್ತು. ಮತ್ತೆ ನಾನು 9 ವರ್ಷ ಇರುವಾಗ ನನ್ನ ಫಸ್ಟ್ ಸ್ಟೇಟ್ ಮೆಡಲ್ ಬಂತು. 10 ವರ್ಷ ಆಗುವಾಗ ನ್ಯಾಷನಲ್ಸ್ ಸೆಲೆಕ್ಟ್ ಆದೆ. 12 years ಏನೋ ಇರುವಾಗ ನನ್ನ ಫಸ್ಟ್ ನ್ಯಾಷನಲ್ ಗೋಲ್ಡ್ ಎಲ್ಲ ಬಂದ್ಬಿಡ್ತು. ಮೇನ್ ಅಚೀವ್ಮೆಂಟ್ಸ್ ಅಂದ್ರೆ 50 meter ಬ್ಯಾಕ್ ಸ್ಟ್ರೋಕ್ ಇಲ್ಲಿ ನಂದು ಸೀನಿಯರ್ ನ್ಯಾಷನಲ್ ರೆಕಾರ್ಡ್ ಇದೆ. ಕೆಲವು ಇಂಟರ್ನ್ಯಾಷನಲ್ ಮೆಡಲ್ಸ್ ಬಂದಿದೆ, ಏಷ್ಯನ್ ಏಜ್ ಗ್ರೂಪ್, ಮಲೇಷ್ಯಾ ಓಪನ್, ಸಿಂಗಾಪುರ್ ಓಪನ್, ಥೈಲ್ಯಾಂಡ್ ಓಪನ್. ಮತ್ತೆ ನಾನು 5 ವರ್ಷ ಮುಂಚೆ ಆಕ್ಚುಲಿ US ಮೂವ್ ಆದೆ. ನನ್ನ ಕಾಲೇಜಿಗೆ ಅಂಡರ್ ಗ್ರಾಜುಯೇಟ್ US ಮುಗಿಸಿದೆ, ಈಗ 1 ವರ್ಷ ಮಾಸ್ಟರ್ಸ್ ಮುಗಿಸಿದೀನಿ. ಅಲ್ಲಿನು ಕೆಲವು ಚೆನ್ನಾಗಿ ಮಾಡಿದೀನಿ, ಕೆಲವು ಮೆಡಲ್ಸ್ ಬಂತು. ನಮ್ಮ ಕಾಲೇಜ್ ರೆಕಾರ್ಡ್ಸ್ ಈಗ ನನ್ನ ಹೆಸರಲ್ಲಿದೆ. ಸೊ ಈಗ 5 ವರ್ಷ ಆದ್ಮೇಲೆ ವಾಪಸ್ ಬಂದಿದ್ದೀನಿ ಕಾಂಪಿಟಿಷನ್ ಗೆ. ಐ ಥಿಂಕ್ ಏಷ್ಯನ್ ಏಜ್ ಗ್ರೂಪ್ 2019 ಬ್ಯಾಂಗ್ಳೂರ್ ಇಲ್ಲಿತ್ತು ಆಕ್ಚುಲಿ. ಅದ್ ನಂಗೆ ಸ್ವಲ್ಪ ಸ್ಪೆಷಲ್ ಆಗಿತ್ತು. ನಂಗೆ ಅಲ್ಲಿ ಬಂದು ಬ್ರಾನ್ಸ್ ಮೆಡಲ್ ಬಂದಿತ್ತು, ಅಂದ್ರೆ ಸ್ಪೆಷಲ್ ಹೋಮ್ ಕಂಟ್ರಿಲಿ ಒಂದ್ ಮೆಡಲ್ ಬಂದಿತ್ತು. ಅವಾಗ ಐ ವಾಸ್ ಮಚ್ ಯಂಗರ್, ಅದ್ ಸ್ವಲ್ಪ ಸ್ಪೆಷಲ್ ಆಗಿತ್ತು. ಮತ್ತೆ 2018 ಅಲ್ಲಿ ನಾನು ಮಲೇಷ್ಯಾಗೆ ಹೋಗಿದ್ದೆ, ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದೆ, ಅಂದ್ರೆ ಎಲ್ಲ ನನ್ ಬೆಸ್ಟ್ ಟೈಮ್ಸ್ ಬಂತು, ಕೆಲವು ಗೋಲ್ಡ್ ಮೆಡಲ್ಸ್ ಬಂತು. ಸ್ವಿಮ್ಮಿಂಗ್ ಮಾಡುವಾಗನೆ ಇಂಜುರಿ ಆಯ್ತು, ಅದಕ್ಕೆ ಬರೀ 9 months ಆಗಿದೆ ಸರ್ಜರಿ ಆದ್ಮೇಲೆ. ಅದಕ್ಕೆ ಸ್ವಲ್ಪ ಕಮ್ ಬ್ಯಾಕ್ ಟ್ರೈ ಮಾಡ್ತಾ ಇದೀನಿ. ಅದಕ್ಕೆ ಪರ್ಫಾರ್ಮೆನ್ಸ್ ಸಾಧಾರಣನೇ, ಬಟ್ ನೆಕ್ಸ್ಟ್ ಮಂತ್ ನ್ಯಾಷನಲ್ಸ್ ಇಲ್ಲಿ ನಾ ಬೆಟರ್ ಮಾಡ್ಬೇಕಂತ ಇದೆ. ಏಷ್ಯನ್ ಗೇಮ್ಸ್ ಗೆ ನಾನ್ ಟ್ರೈ ಮಾಡ್ತಾ ಇದೀನಿ, ಅಂದ್ರೆ ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಕ್ವಾಲಿಫಿಕೇಶನ್ ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಅದ್ರಲ್ಲಿ 50 meters ಬ್ಯಾಕ್ ಸ್ಟ್ರೋಕ್ ಇಲ್ಲಿ ನಾನು 1 second ಕಟ್ ಮಾಡಿದ್ರೆ ನಾನ್ ಸೆಲೆಕ್ಟ್ ಆಗ್ತೀನಿ. ನಾನು ಮುಂಚೆಯಿಂದ ಬ್ಯಾಕ್ ಸ್ಟ್ರೋಕೆ ಮಾಡ್ತಾ ಇದೀನಿ, ಅದೇ ನನ್ನ ಬೆಸ್ಟ್. ಬಟ್ ಈಗ ಅಂದ್ರೆ ಸರ್ಜರಿ ಎಲ್ಲ ಆದ್ಮೇಲೆ ನಾನು ಈಗ ಸ್ಪ್ರಿಂಟ್ ಅಲ್ಲಿ ಹೆಚ್ಚು ಫೋಕಸ್ ಮಾಡ್ತೀನಿ. 50 meters ನನ್ನ ಬೆಸ್ಟ್ ಇವೆಂಟು.
4: ನನ್ನ ಹೆಸರು ಚಿಂತನ್ ಅಂತ, ನಾ ಮಂಗಳೂರಿಂದ ಬಂದವರು. ನಾ ಈಗ ಲಕ್ಷಣ್ ಅಕಾಡೆಮಿ ಆಫ್ ಸ್ಪೋರ್ಟ್ಸ್ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ದೇನೆ. ಮುಂಚೆ 13 ಇಯರ್ಸ್ ನಾ ಮಂಗಳೂರಲ್ಲಿದ್ದೆ. ನಾ ಸ್ವಿಮ್ಮಿಂಗ್ ಸೇರಿದ್ದು ನನ್ನ ಅಪ್ಪನಿಂದ, ಅವರೊಬ್ಬ ಸ್ಪೋರ್ಟ್ಸ್

0: ಕಬಡ್ಡಿಯಲ್ಲಿದ್ರು ಶಶಿಧರ್ ಶೆಟ್ಟಿ ಅಂತ, ಮತ್ತೆ ನನ್ನ ಅಮ್ಮ ಥ್ರೋಬಾಲ್ ಪ್ಲೇಯರ್, ಅವ್ರ ಹೆಸರು ಹರಿನಾಕ್ಷಿ ಎಸ್ ಶೆಟ್ಟಿ ಅಂತ. ಮತ್ತೆ ನಂದು ಇಬ್ಬರು ಅಣ್ಣನವರಿದ್ದಾರೆ, ಅದರಲ್ಲಿ ದೊಡ್ಡ ಅಣ್ಣ ಇಂಟರ್ನ್ಯಾಷನಲ್ ಕರಾಟೆ ಪ್ಲೇಯರ್ ಅವ, ಅವ ಮತ್ತೆ ಕೋಚಿಂಗ್ ಸಹ ಕೊಡ್ತಿದ್ದೇನೆ. ಮತ್ತೆ ಸೆಕೆಂಡ್ ಅವ ಸ್ವಿಮ್ಮರ್ ಆಗಿದ್ದ, ಈಗ ಕೋಚಿಂಗ್ ಅಲ್ಲಿ ಇದ್ದೇನೆ. ನಾ ಈಗೊಂದು ಎರಡು ಇಂಟರ್ನ್ಯಾಷನಲ್ ಮೀಟ್ ಹೋಗಿದ್ದೇನೆ, ದುಬೈ ಓಪನ್ಸ್, ಮತ್ತೆ 2023 ಅಲ್ಲಿ ನಾನು ತಂಜಾನಿಯಾದಲ್ಲಿ ಹೋಗಿದ್ದೆ. ನನಗೆ 5 golds ಮತ್ತೆ 1 silver ಮತ್ತೆ 1 bronze ಆಗಿದೆ, 5 records ಆಗಿದೆ. ದುಬೈಯಲ್ಲಿ ನಾನು ಬಿ ಫೈನಲ್ಸ್ ಅಲ್ಲಿ ಫಸ್ಟ್ ಬರ್ತಿದ್ದೆ, ನಾನೊಂದು 2 ಇವೆಂಟ್ ಅಲ್ಲಿ ಫಸ್ಟ್ ಬಂದಿದ್ದೇನೆ ಬಿ ಫೈನಲ್ಸ್ ಅಲ್ಲಿ. ಫನ್ ಇವೆಂಟ್ ಅಂತ ನಾ ಮುಂಚೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಮತ್ತೆ ಕೋಚ್ ಹೇಳಿದ್ರು ನೀ ಮಾಡು ಅಂತ, ಮತ್ತೆ ಅಪ್ಪ ಅದಕ್ಕೆ ಇಂಟ್ರೆಸ್ಟ್ ಕೊಟ್ಟರು, ನನ್ನನ್ನು ಸ್ವಿಮ್ಮಿಂಗ್ ಸೇರಿಸಿದ್ರು. ನಾವೊಂದು 3 ವರ್ಷ ಇರುವಾಗ ನಾ ಸ್ವಿಮ್ಮಿಂಗ್ ಸೇರಿದೆ, ಮಂಗಲ ಸ್ವಿಮ್ಮಿಂಗ್ ಕ್ಲಬ್ ಅಲ್ಲಿದ್ದೆ ಮಂಗಳೂರಲ್ಲಿ. ಅಲ್ಲಿ ಕೋಚ್ ಮುಂಚೆ ಲೋಕರಾಜ್ ವಿಟ್ಲ್ ಅಂತ ಇದ್ರು, ಈಗ ಚೇಂಜ್ ಆಗಿ ಶಿಶಿರ್ ಎಸ್ ಗಟ್ಟಿ ಅಂತ. ಮತ್ತೆ ನನ್ನ ಅಣ್ಣನವರ್ಸಿದ್ದಾರೆ, ಕೀರ್ತನ್ ಎಸ್ ಶೆಟ್ಟಿ ಮತ್ತೆ ಚೇತನ್ ಎಸ್ ಶೆಟ್ಟಿ ಅಂತ. 13 ಇಯರ್ಸ್ ಆದ್ಮೇಲೆ ನಾ ಚೇಂಜ್ ಮಾಡಿದೆ, ಅಂದ್ರೆ ಅಲ್ಲಿ ಫೆಸಿಲಿಟೀಸ್ ಅಷ್ಟು ಇರಲಿಲ್ಲ, ಅಂದ್ರೆ ನಂಗೆ ಸ್ವಿಮ್ಮಿಂಗ್ ಇಂದ SNC ಬೇರೆ ಮತ್ತೆ ಫಿಸಿಯೋ ಬೇರೆ, ಅದೇ ಆಚೆ ಈಚೆ ಎಲ್ಲ ಹೋಗಿ ಎಲ್ಲ ಕಷ್ಟ ಆಗ್ತಿತ್ತು, ಅದಕ್ಕೆ ಬ್ಯಾಂಗ್ಳೂರ್ ಶಿಫ್ಟ್ ಆದ. ನಂದು 2 ಇವೆಂಟ್ ಆಯ್ತು, 200 IM ಮತ್ತೆ 100 free. 200 IM ಅಲ್ಲಿ ನಾನು ಸೆಕೆಂಡ್ ಬಂದೆ, 210 ಹೋದೆ, ನಾನು ನ್ಯಾಷನಲ್ ಸೆಲೆಕ್ಟ್ ಆಗಿದ್ದೇನೆ. ಮತ್ತೆ 100 free ಅಲ್ಲಿ ಥರ್ಡ್ ಬಂದೆ, ನಾ ರಿಲೇ ಸೆಲೆಕ್ಟ್ ಆಗಿದ್ದೇನೆ. 100 fly ನಾ ಫಸ್ಟ್ ಬಂದೆ 56 ಹೋಗಿ. ಮುಂದಿನ ಗುರಿ ಅದೇ ಈ ವರ್ಷ ಒಂದು ಏಷ್ಯನ್ ಗೇಮ್ಸ್ ಅಲ್ಲಿ ಟ್ರೈ ಮಾಡ್ಬೇಕಿತ್ತು, ಈ ಸಲ ನ್ಯಾಷನಲ್ಸ್ ಅಲ್ಲಿ ಟ್ರೈ ಮಾಡ್ಬೇಕದು. ಈ ವರ್ಷ ಏಷ್ಯನ್ ಗೇಮ್ಸ್ ಸೆಲೆಕ್ಟ್ ಆಗ್ಬೇಕು, ಮತ್ತೆ ಅದರಲ್ಲಿ ಚಂದ ಪರ್ಫಾರ್ಮೆನ್ಸ್ ಬಂದ್ರೆ ಈ ವರ್ಷ ಸೆಲೆಕ್ಟ್ ಮಾಡುವರು ಒಲಿಂಪಿಕ್ಸ್ ಗೆ. ಮತ್ತೆ ನನ್ನದೊಂದೇ ಗುರಿ, ಒಲಿಂಪಿಕ್ಸ್ ಅಲ್ಲಿ ಫಸ್ಟ್ ಇಂಡಿಯನ್ ಆಗ್ಬೇಕು, ಫೈನಲ್ಸ್ ಬರ್ಬೇಕಂತ. ಈಗ ಸ್ವಿಮ್ಮಿಂಗ್ ಗೆ 5 hours ಕೊಟ್ಟಿದ್ದೇನೆ, ಫಿಸಿಯೋ ಎಲ್ಲ ಸೇರಿಸಿ 7 hours ಇದರಲ್ಲಿ ಹೋಗ್ತದೆ. ಎಕ್ಸಾಮ್ಸ್ ಎಲ್ಲ ಹೋಗ್ತೇನೆ ಮಂಗಳೂರಿಗೆ, ಬ್ಯಾಂಗ್ಳೂರ್ ಬಂದ್ರೆ ಫುಲ್ ಟೈಮ್ ಸ್ವಿಮ್ಮಿಂಗ್. ಫೆಸಿಲಿಟಿ ಕೇಳಂಡ್ ಉಂಟು, ಮತ್ತೆ ನನ್ನ ಸ್ಪಾನ್ಸರ್ ಹೆಸರು ಹೆಲ್ತಿಯಮ್ ಅಂತ ನನ್ನದು. ಎಲ್ಲ ಬೇಕು, ಇಲ್ಲಾದ್ರೆ ಆಗುದೇ ಇಲ್ಲ ಸ್ಪೋರ್ಟ್ಸ್ ಅಲ್ಲಿ, ಕಷ್ಟ. ಗೌರ್ಮೆಂಟ್ ಎಲ್ಲ ನೋಡಿದ್ರೆ ಅಪ್ಪ ಅಮ್ಮವೇ ಲಾಸ್ಟ್ ಬರುದು ಮೇನ್.
1: ನನ್ನ ಹೆಸರು ತಾನ್ಯಾ, ನಾನು ಮೈಸೂರಿಂದ, 16 ವರ್ಷ. ಆಲ್ಮೋಸ್ಟ್ 10 ವರ್ಷದಿಂದ ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀನಿ. ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೀನಿ. ಲಾಸ್ಟ್ ಇಯರ್ ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ 2 junior records ಮಾಡಿದೆ. ಸ್ಟೇಟ್ಸ್ ಅಲ್ಲಿ ಲಾಸ್ಟ್ ಇಯರ್ ಇಂಡಿವಿಜುವಲ್ ತಗೊಂಡಿದ್ದೆ, ಮತ್ತೆ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದೆ ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ ಅಲ್ಲಿ. ಸೀನಿಯರ್ ನ್ಯಾಷನಲ್ಸ್ ಅಲ್ಲಿ ತುಂಬಾ ಮೆಡಲ್ಸ್ ಕೂಡ ಮಾಡಿದೀನಿ. ನಾನು ಸ್ವಿಮ್ಮಿಂಗ್ ಜಾಯಿನ್ ಆಗಿದ್ದು 7 ವರ್ಷ ಇದ್ದಾಗ. ಸೊ ಅವಾಗ ನಮ್ಮ ಅಪ್ಪ ಅಮ್ಮನ್ಗೆ ನಾನು ಬರೀ ಓದೋದ್ರಲ್ಲಿ ಇರಬಾರ್ದು, ಯಾವ್ದಾದ್ರು ಸ್ಪೋರ್ಟ್ಸ್ ಅಲ್ಲಿ ಇರಬೇಕು ಅಂತ ಇಷ್ಟ ಇತ್ತು. ಅವಾಗ ನನ್ಗೆ ತುಂಬಾ ಆಪ್ಷನ್ಸ್ ಕೊಟ್ಟಿದ್ರು, ಟೆನ್ನಿಸ್ ಅಥವಾ ಸ್ವಿಮ್ಮಿಂಗ್, ಡಾನ್ಸ್, ಏನು ಅದು ಇದು. ಬಟ್ ನನ್ಗೆ ಚಿಕ್ಕ ವಯಸ್ಸಿಂದಾನೇ ಏನಾದ್ರು ಟ್ರಿಪ್ಗೆ ಆಚೆ ಹೋದ್ರೆ ನೀರಿಂದ ತುಂಬಾ ಆಕರ್ಷಣೆ ಇತ್ತು. ಸಮುದ್ರಕ್ಕೂ ಏನಾದ್ರು ಹೋದ್ರೆ ಅಲ್ಲಿ ತುಂಬಾ ಹೊತ್ತು ಇರ್ತಾ ಇದ್ದೆ, ಆಟ ಆಡ್ತಾ ಇದ್ದೆ. ಸ್ವಿಮ್ಮಿಂಗ್ ಪೂಲ್ ನೋಡಿದ ತಕ್ಷಣ ನಾನು ನೀರಿದೆ ಅಂತ ಜಾಯಿನ್ ಆಗಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಹಂಗೆ ಡಿಸ್ಟ್ರಿಕ್ಟ್ ಲೆವೆಲ್, ಝೋನಲ್ ಲೆವೆಲ್ ಮೆಡಲ್ ಮಾಡ್ತಾ ಮಾಡ್ತಾ ಮಾಡ್ತಾ ಯಾವಾಗ ಸ್ಟೇಟ್ ಲೆವೆಲ್ ಆಯ್ತು ಅವಾಗ ಅನಿಸ್ತು ದಟ್ ಮೇ ಬಿ ಪೊಟೆನ್ಷಿಯಲ್ ಇದೆ, ವಿ ಹ್ಯಾವ್ ಟು ಕಂಟಿನ್ಯೂ ಅಂತ. ಅಂಡ್ ಮೈ ಪೇರೆಂಟ್ಸ್ ಆಲ್ಸೋ ತುಂಬಾ ಸಪೋರ್ಟಿವ್ ಇದ್ದಾರೆ, ಅಂಡ್ ಬಿಕಾಸ್ ಆಫ್ ದೆಮ್ ನಾನು ಇಷ್ಟು ದೂರ ಬಂದಿರೋ ಕಾರಣ. ಫಸ್ಟ್ ನಾನು ಹೇಳ್ಬೇಕಂದ್ರೆ ಖೇಲೋ ಇಂಡಿಯಾ 2024, ಅದರಲ್ಲಿ ನಾನು 400 IM ಮಾಡಿದ್ದೆ, ಅದರಲ್ಲಿ 510 ಹೋಗಿದ್ದೆ. That was one of my best performances. ಅದಾದ್ಮೇಲೆ ಲಾಸ್ಟ್ ಇಯರ್ ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ ನನಗೆ ಬ್ಯಾಕ್ ಟು ಬ್ಯಾಕ್ ಇವೆಂಟ್ಸ್ ಇತ್ತು, 400 IM, ಅದಾದ್ಮೇಲೆ ತಕ್ಷಣ 200 breaststroke, ಎರಡರಲ್ಲೂ ಬ್ಯಾಕ್ ಟು ಬ್ಯಾಕ್ ಜೂನಿಯರ್ ರೆಕಾರ್ಡ್ಸ್ ಮಾಡಿದೆ. ಐ ಥಿಂಕ್ ದಟ್ ವಾಸ್ ಮೈ ಬೆಸ್ಟ್ ಪರ್ಫಾರ್ಮೆನ್ಸ್. ಐ ಥಿಂಕ್ ದ ಬಿಗ್ಗೆಸ್ಟ್ ಒನ್ ವಾಸ್ ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್, ಅಂಡ್ ಮತ್ತೆ ಅದರಲ್ಲಿ ಇಟ್ ವಾಸ್ ಓಪನ್ ಕ್ಯಾಟಗರಿ, ಮತ್ತೆ ನಾನ್ ಬರೀ 16 ವರ್ಷ ಇತ್ತು, ನನ್ನ ಫಸ್ಟ್ ಇವೆಂಟ್. ನಾನು ಐ ಡಿಡ್ ನಾಟ್ ಥಿಂಕ್ ಐ ವುಡ್ ಗೋ ಟು ದ ಫೈನಲ್ಸ್, ಬಟ್ ಐ ವೆಂಟ್ ಟು ದ ಫೈನಲ್ಸ್ ಆಲ್ಸೋ. ಬಟ್ ಅಲ್ಲಿ ನನಗೆ ಆಸ್ ಇಟ್ ವಾಸ್ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಮೀಟ್ ಅಂಡ್ ಐ ವಾಸ್ ರೆಪ್ರೆಸೆಂಟಿಂಗ್ ದ ಕಂಟ್ರಿ ಅಂಡ್ ಇಟ್ ವಾಸ್ ದ ಹೋಮ್ ಗ್ರೌಂಡ್ ಆಲ್ಸೋ, ಸ್ವಲ್ಪ ಭಯ ಅದು ಇದು ಆಯ್ತು. ಐ ಡಿಂಟ್ ಡೂ ಮೈ ಬೆಸ್ಟ್ ಬಟ್ ಐ ಫೆಲ್ಟ್ ರಿಯಲಿ ಪ್ರೌಡ್ ರೆಪ್ರೆಸೆಂಟಿಂಗ್ ದ ಕಂಟ್ರಿ. ದ ಲಾಸ್ಟ್ ಪರ್ಫಾರ್ಮೆನ್ಸ್ ದಟ್ ಐ ಡಿಡ್ ವಾಸ್ ಜೂನಿಯರ್ ನ್ಯಾಷನಲ್ಸ್, ಅದಾದ್ಮೇಲೆ ರೆಪ್ರೆಸೆಂಟಿಂಗ್ ದ ಕಂಟ್ರಿ. ನಾನು ಆಲ್ಮೋಸ್ಟ್ 7 ತಿಂಗಳು ಐ ವಾಸ್ ಅವೇ ಫ್ರಮ್ ರೇಸಿಂಗ್. ಇನ್ ಬಿಟ್ವೀನ್ ದಟ್ ನನಗೆ ಇಂಜುರಿ ಕೂಡ ಆಗಿತ್ತು. ಐ ವಾಸ್ ಆಫ್ ಸ್ವಿಮ್ಮಿಂಗ್ ಫಾರ್ ಅ ಮಂತ್ ಇನ್ ಫೆಬ್ರವರಿ ಅಂಡ್ ಮಾರ್ಚ್. ಐ ಸ್ಟಾರ್ಟ್ ಸ್ವಿಮ್ಮಿಂಗ್ ಇನ್ ಮಾರ್ಚ್ ಅಂಡ್ ಏಪ್ರಿಲ್. ನಾನು ಸ್ವಿಮ್ಮಿಂಗ್ ಲೈಕ್ ರೇಸಿಂಗ್ ಶುರು ಮಾಡಿದಾಗ್ಲಿಂದ ಐವ್ ನೆವರ್ ಬಿನ್ ಔಟ್ ಆಫ್ ಸ್ವಿಮ್ಮಿಂಗ್ ಫಾರ್ ವೀಕ್ಸ್. ಮ್ಯಾಕ್ಸ್ ಟು ಮ್ಯಾಕ್ಸ್ 1 ವಾರ ಇರ್ಬೋದು ಅಷ್ಟೇ, ಫಾರ್ ಅ ಬ್ರೇಕ್ ಆರ್ ಸಮಥಿಂಗ್. ಬಟ್ 1 ತಿಂಗಳು ಅಷ್ಟೊಂದು ನನಗೆ ನಡೆಯಕ್ಕಾಗದೇ ಇರುವಷ್ಟು ಸೀರಿಯಸ್ ಆಗಿ ಇಂಜುರಿ ಆಗಿರ್ಲಿಲ್ಲ. ಬಟ್ ಇಟ್ ಹ್ಯಾಪೆಂಡ್. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಎವ್ರಿ ಒನ್ ಅರೌಂಡ್ ಮೀ ಟು ಹೆಲ್ಪ್ ಮೀ ವಿತ್ ಇಟ್. ನಂದು 200 IM ಇತ್ತು. ಐ ಹ್ಯಾಡ್ ಅ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್, ಆದ್ರೆ ಐ ಕೇಮ್ ಥರ್ಡ್. ಬಟ್

0: ಇಟ್ಸ್ ಫೈನ್, ಐ ಆಮ್ ಇನ್ ದ ನ್ಯಾಷನಲ್, ಸೊ ಐ ಆಮ್ ಹ್ಯಾಪಿ ಅಬೌಟ್ ದಟ್. ಬಟ್ ಅದಾದ್ಮೇಲೆ ನನಗೆ 400 ಐಎಮ್ ಇಸ್ ಲೈಕ್ ಮೈ ಮೇನ್ ಇವೆಂಟ್. ಐ ಹ್ಯಾಡ್ ಟು ಪ್ರೂವ್ ಎವ್ರಿವನ್ ರಾಂಗ್ ದಟ್ ತಾನಿಯಾ ಇಸ್ ಸ್ಟಿಲ್ ಅಲೈವ್, ಶೀ ಸ್ಟಿಲ್ ಇಸ್ ಹೂ ಶೀ ಇಸ್. ಅಂಡ್ ಐ ಹ್ಯಾಡ್ ಟು ಶೋ ಎವ್ರಿವನ್, ಐ ಹ್ಯಾಡ್ ಟು ಶೋ ಮೈ ಪೇರೆಂಟ್ಸ್, ಐ ಹ್ಯಾಡ್ ಟು ಶೋ ಮೈ ಕೋಚ್, ಐ ಹ್ಯಾಡ್ ಟು ಶೋ ಮೈ ಟೀಮ್ ಮೇಟ್ಸ್ ದಟ್ ತಾನಿಯಾ ಕ್ಯಾನ್ ಸ್ಟಿಲ್ ಡೂ ಇಟ್. ಸೊ ಯಾ, 400 ಐಎಂ ಮಾಡಿದೆ. ಅಂಡ್ ಐ ಬ್ರೋಕ್ ದ ಸ್ಟೇಟ್ ರೆಕಾರ್ಡ್ ವಿಚ್ ಸ್ಟುಡ್ ಇನ್ ಮೈ ನೇಮ್. ನನ್ನ ಹೆಸರಲ್ಲೇ ಇತ್ತು, 5:11 ಇತ್ತು, ಐ ಡಿಡ್ 5:8. ಶಾರ್ಟ್ ಟರ್ಮ್ ಹೇಳ್ಬೇಕಂದ್ರೆ ಈ ವರ್ಷ ತುಂಬಾ ಇವೆಂಟ್ಸ್ ಇದೆ, ಏಷ್ಯನ್ ಗೇಮ್ಸ್ ಇದೆ, ಏಷ್ಯನ್ ಏಜ್ ಇದೆ. ಮೈ ಮೇನ್ ಫೋಕಸ್ ಇಸ್ ಟು ಡೂ ಇಂಡಿಯನ್ ಬೆಸ್ಟ್ ಅಂಡ್ ಐ ವಿಲ್ ಪುಟ್ ಇನ್ ಮೈ ಎವ್ರಿಥಿಂಗ್ ಟು ಮೇಕ್ ಇಟ್ ಹ್ಯಾಪನ್. ಬಟ್ ಓವರ್ ಆಲ್ ಎಂಡ್ ಗೋಲ್ ವಿಲ್ ಬಿ ಒಲಿಂಪಿಕ್ಸ್.
1: ಉನ್ನತ ಸಾಮರ್ಥ್ಯ ಈಜು ತರಬೇತುದಾರರು ಹಾಗೂ ಕರ್ನಾಟಕ ಈಜು ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾದ ಸುಂದರೇಶ್ ಸತ್ಯನಾರಾಯಣ ಅವರು ಚಾಂಪಿಯನ್ಶಿಪ್ನ ಫಲಿತಾಂಶದ ಕುರಿತು ಮಾತನಾಡಿದರು.
2: ಕರ್ನಾಟಕದ ಈಜು ಇತಿಹಾಸದಲ್ಲೇ ಅತ್ಯಂತ ಭವ್ಯ ಹಾಗೂ ಸ್ಪರ್ಧಾತ್ಮಕವಾಗಿ ನಡೆದ ಕರ್ನಾಟಕ ಈಜು ಸಂಸ್ಥೆಯ ಎನ್ಆರ್ಜೆ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ 2026 ಬೆಂಗಳೂರಿನ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ 226 ಅಧಿಕ ಈಜುಗಾರರು ಭಾಗವಹಿಸಿದ್ದರು. ಈ ಬಾರಿ ನಡೆದ ಸ್ಪರ್ಧೆಗಳು ರಾಜ್ಯ ಈಜು ಕ್ರೀಡೆಗೆ ಹೊಸ ಮೈಲಿಗಲ್ಲಾಗಿ ಪರಿಣಮಿಸಿತು. ಈ ಚಾಂಪಿಯನ್ಶಿಪ್ನಲ್ಲಿ ಶ್ರೀಹರಿ ನಟರಾಜ್ ಹಾಗೂ ದಿನಿಧಿ ದೇಸಿಂಗು ಸೇರಿದಂತೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಈಜುಗಾರರ ಭಾಗವಹಿಸುವಿಕೆಯಿಂದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ರಾಷ್ಟೀಯ ಮಟ್ಟದ ಕಳೆ ಮೂಡಿತು. ಟೈಮ್ಡ್ ಫೈನಲ್ಸ್ ಮಾದರಿಯಲ್ಲಿ ನಡೆದ ಪ್ರತಿಯೊಂದು ಸ್ಪರ್ಧೆಯು ಫೈನಲ್ಸ್ ಪಂದ್ಯದ ರೋಚಕತೆಯನ್ನು ಮೂಡಿಸಿತ್ತು. ಈ ರಾಜ್ಯ ಈಜು ಚಾಂಪಿಯನ್ಶಿಪ್ ಮುಂಬರುವ 79ನೇ ಸೀನಿಯರ್ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ಗೆ ಆಯ್ಕೆ ಪರೀಕ್ಷೆಯಾಗಿತ್ತು. ಈ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ ಅಹಮದಾಬಾದ್ನ ವೀರ ಸಾವರ್ಕರ್ ಕ್ರೀಡಾ ಸಂಕೀರ್ಣದ ಈಜು ಕೇಂದ್ರದಲ್ಲಿ 16-21 ನಡೆಯಲಿದೆ. ಇದೇ ರಾಷ್ಟೀಯ ಸ್ಪರ್ಧೆಗಳು ಮುಂಬರುವ ಕಾಮನ್ವೆಲ್ತ್ ಗೇಮ್ಸ್ ಹಾಗೂ ಏಷ್ಯನ್ ಗೇಮ್ಸ್ಗಳಿಗೆ ಆಯ್ಕೆ ವೇದಿಕೆಯಾಗಿರುವುದರಿಂದ ಕರ್ನಾಟಕದ ಪ್ರತಿಯೊಬ್ಬ ಈಜುಗಾರರು ತಮ್ಮ ಸ್ಪರ್ಧೆಗಳಲ್ಲಿ ಶ್ರೇಷ್ಠ ಪ್ರದರ್ಶನವನ್ನು ನೀಡಿದರು. ಈ ಚಾಂಪಿಯನ್ಶಿಪ್ನಲ್ಲಿ ಒಟ್ಟು 17 ಹೊಸ ಕೂಟ ದಾಖಲೆಗಳು ಪ್ರಮುಖ ಆಕರ್ಷಣೆಗಳಾಗಿದ್ದವು. ಭಾರತದ ಭರವಸೆಯ ಯುವ ಈಜುಗಾರರು ತಮ್ಮ ಅದ್ಭುತ ಸಾಧನೆಗಳ ಮೂಲಕ ರಾಜ್ಯ ಈಜು ಕ್ರೀಡೆಯ ಭವಿಷ್ಯವನ್ನು ಮತ್ತಷ್ಟು ಪ್ರಕಾಶಮಾನಗೊಳಿಸಿದರು. ಮೊದಲ ದಿನ 15 ಸ್ಪರ್ಧೆಗಳು ನಡೆದವು. ಆರಂಭಿಕ ಸ್ಪರ್ಧೆಯಾದ 400 ಮೀಟರ್ ಫ್ರೀಸ್ಟೈಲ್ನಲ್ಲೇ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ದರ್ಶನ್ ಎಸ್ ಮತ್ತು ದಕ್ಷನ್ ಎಸ್ ಎಂಬ ಜನಪ್ರಿಯ ಅವಳಿ ಸಹೋದರರು ಹೊಸ ಸಂಚಲನ ಮೂಡಿಸಿದರು. ಒಲಿಂಪಿಯನ್ ಶ್ರೀಹರಿ ನಟರಾಜ್ 50 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ತಮ್ಮ ಪ್ರಾಬಲ್ಯವನ್ನು ಮುಂದುವರಿಸಿದರೆ ಮತ್ತೋರ್ವ ಒಲಿಂಪಿಯನ್ ಡಾಲ್ಫಿನ್ ಅಕ್ವಾಟಿಕ್ಸ್ನ ದಿನಿಧಿ ದೇಸಿಂಗು ಮಹಿಳೆಯರ 200 ಮೀಟರ್ ಫ್ರೀಸ್ಟೈಲ್ನಲ್ಲಿ 2:04.20 ಹೊಸ ಕೂಟ ದಾಖಲೆಯನ್ನು ನಿರ್ಮಿಸಿದರು. ಎರಡನೇ ದಿನ ನಡೆದ 13 ಸ್ಪರ್ಧೆಗಳಲ್ಲಿ 7 ಹೊಸ ಕೂಟ ದಾಖಲೆಗಳು ಸುರಿಮಳೆಯಾಯಿತು. ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ಶೋಹನ್ ಗಂಗೂಲಿ 400 ಮೀಟರ್ ಇಂಡಿವಿಜುವಲ್ ಮೆಡ್ಲಿಯಲ್ಲಿ ನೈಶಾ ಎಸ್ 200 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ಹೊಸ ದಾಖಲೆಯೊಂದಿಗೆ ಮಿಂಚಿದರೆ ಡಾಲ್ಫಿನ್ ಅಕ್ವಾಟಿಕ್ಸ್ನ ತನಿಷಿ ಗುಪ್ತಾ 100 ಮೀಟರ್ ಬಟರ್ಫ್ಲೈ ಹಾಗೂ 100 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ 2 ಹೊಸ ದಾಖಲೆಗಳನ್ನು ನಿರ್ಮಿಸಿ ದಿನದ ತಾರೆ ಎಂದೆನಿಸಿಕೊಂಡರು. ಪುರುಷರ 200 ಮೀಟರ್ ಫ್ರೀಸ್ಟೈಲ್ನಲ್ಲಿ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ಅನೀಶ್ ಗೌಡ ಹಾಗೂ 100 ಮೀಟರ್ ಬ್ರೆಸ್ಟ್ರೋಕ್ನಲ್ಲಿ ಲಕ್ಷ್ಯ ಎಸ್ ಹೊಸ ದಾಖಲೆ ಬರೆದರೆ ಜೈನ್ ಇಂಟರ್ನ್ಯಾಷನಲ್ ಶಾಲೆಯ ತಾನ್ಯಾ ಷಡಾಕ್ಷರಿ ಮಹಿಳೆಯರ 400 ಮೀಟರ್ ಇಂಡಿವಿಜುವಲ್ ಮೆಡ್ಲೆಯಲ್ಲಿ ಹೊಸ ದಾಖಲೆ ನಿರ್ಮಿಸಿ ಸಂತೋಷಪಟ್ಟರು. ಮೂರನೇ ಹಾಗೂ ಅಂತಿಮ ದಿನ ಮತ್ತೆ 7 ಹೊಸ ಕೂಟ ದಾಖಲೆಗಳು ಧೂಳುಪಟವಾದವು. ಅವುಗಳಲ್ಲಿ 2 ರಿಲೇ ವಿಭಾಗದಲ್ಲಿದ್ದವು. ಲಕ್ಷ್ಯ ಎಸ್ 200 ಮೀಟರ್ ಬ್ರೆಸ್ಟ್ರೋಕ್ನಲ್ಲಿ ಹೊಸ ದಾಖಲೆ ಬರೆದರು. ಇತ್ತೀಚೆಗೆ ನಡೆದ ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ 2026 ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದ ಮಣಿಕಂಠ ಎಲ್ ಪುರುಷರ 200 ಮೀಟರ್ ಬ್ರೆಸ್ಟ್ರೋಕ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಹೊಸ ದಾಖಲೆಯೊಂದಿಗೆ ಸಂಭ್ರಮಪಟ್ಟರು. ಬಸವನಗುಡಿ ಅಕ್ವಾಟಿಕ್ ಸೆಂಟರ್ ತಂಡ 4x200 ಮೀಟರ್ ಫ್ರೀಸ್ಟೈಲ್ ರಿಲೇಯಲ್ಲಿ ಹೊಸ ಕೂಟ ದಾಖಲೆ ಸೃಷ್ಟಿಸಿತು. ಡಾಲ್ಫಿನ್ ಅಕ್ವಾಟಿಕ್ಸ್ನ ವಿದಿತ್ ಎಸ್ ಶಂಕರ್ 50 ಮೀಟರ್ ಬ್ರೆಸ್ಟ್ರೋಕ್ನಲ್ಲಿ ಹೊಸ ದಾಖಲೆ ಸ್ಥಾಪಿಸಿದರು. ಸ್ಪರ್ಧೆಯ ಅತ್ಯಂತ ಭಾವನಾತ್ಮಕ ಕ್ಷಣವೆಂದರೆ ಕರ್ನಾಟಕದ ಮಾಜಿ ಒಲಿಂಪಿಯನ್ ರೇಹಾನ್ ಪೂಂಚಾ ಅವರ 17 ವರ್ಷಗಳ ಹಳೆಯ ದಾಖಲೆಯನ್ನು ಮುರಿದ ಕ್ಷಣ. ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ದರ್ಶನ್ ಎಸ್ 200 ಮೀಟರ್ ಬಟರ್ಫ್ಲೈನಲ್ಲಿ ನೂತನ ಅದ್ಭುತ 2:02.57 ಸಮಯದ ಈಜಿನೊಂದಿಗೆ ಗುರಿ ಮುಟ್ಟಿ ನೆರೆದ ಎಲ್ಲರಲ್ಲೂ ಹೊಸ ಸಂಚಲನವನ್ನು ಮೂಡಿಸಿದರು. ಚಾಂಪಿಯನ್ಶಿಪ್ನ ಕೊನೆ

0: ಪರದೆಯಾದ 4x100 ಮೀಟರ್ ಮೆಡ್ಲೆ ರಿಲೇಯನಲ್ಲಿ ಡಾಲ್ಫಿನ್ ಅಕ್ವಾಟಿಕ್ಸ್ ತಂಡ ಹೊಸ ಕೂಟ ದಾಖಲೆಯೊಂದಿಗೆ ಅದ್ದೂರಿ ಅಂತ್ಯ ಕಂಡಿತು. ಮುಂಬರುವ ಸೀನಿಯರ್ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಪದಕ ಭರವಸೆ ಮೂಡಿಸಿದ ಇನ್ನಿತರ ಈಜುಗಾರರ ಪೈಕಿ ಪುರುಷರ ವಿಭಾಗದಲ್ಲಿ ಆಕಾಶ್ಮಣಿ, ಚಿಂತನ್ ಎಸ್ ಶೆಟ್ಟಿ, ಪೃಥ್ವಿ ಎಂ, ಹರಿಕಾರ್ತಿಕ್ ವೇಲು, ಶಿವಾಂಕ್ ವಿಶ್ವನಾಥ್, ಪವನ್ ಧನಂಜಯ, ಶ್ರೀವರ್ಧನ್ ರಾಜಾರಾಮ್ ಪಾಟೀಲ್, ಸೂರ್ಯ ಜೋಯಪ್ಪ ಹಾಗೂ ವೇದಾಂತ ವಿಎಂ ಗಮನ ಸೆಳೆದರು. ಮಹಿಳೆಯರ ವಿಭಾಗದಲ್ಲಿ ಸುವರ್ಣ ಸಿ ಭಾಸ್ಕರ್, ಸುಹಾಸಿನಿ ಘೋಷ್, ಶ್ರೀಚರಣಿ ತುಮು, ಆದಿತಿ ಎನ್ ಮೂಳೆ, ಲಿನಿಯೇಶಾ ಏಕೆ, ವಿಹಿತಾ ನಯನ, ನೀನಾ ವೆಂಕಟೇಶ್, ಚರಿತಾ ಪಣೀಂದ್ರನಾಥ್ ಹಾಗೂ ರುಜುಲಾ ಎಸ್ ಉತ್ತಮ ಪ್ರದರ್ಶನ ನೀಡಿದರು. ದರ್ಶನ್ ಎಸ್ ಪುರುಷರ ವಿಭಾಗದಲ್ಲಿ 43 ಅಂಕಗಳೊಂದಿಗೆ ಹಾಗೂ 2 ಹೊಸ ದಾಖಲೆಗಳ ಸಾಧನೆಯೊಂದಿಗೆ ವೈಯಕ್ತಿಕ ಚಾಂಪಿಯನ್ ಪಟ್ಟವನ್ನು ತಮ್ಮದಾಗಿಸಿಕೊಂಡರು. ಮಹಿಳೆಯರ ವಿಭಾಗದಲ್ಲಿ ತನಿಷಿ ಗುಪ್ತಾ 53 ಅಂಕಗಳು ಹಾಗೂ 3 ಹೊಸ ಕೂಟ ದಾಖಲೆಗಳೊಂದಿಗೆ ವೈಯಕ್ತಿಕ ಚಾಂಪಿಯನ್ ಆಗಿ ಹೊರಹೊಮ್ಮಿದರು. ತಂಡ ವಿಭಾಗದಲ್ಲಿ ಡಾಲ್ಫಿನ್ ಅಕ್ವಾಟಿಕ್ಸ್ 285 ಅಂಕಗಳೊಂದಿಗೆ ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡೆದುಕೊಂಡರೆ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ ತಂಡ 2026ರ ಸಮಗ್ರ ಚಾಂಪಿಯನ್ ತಂಡವಾಗಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿತು. ಕರ್ನಾಟಕ ಈಜು ಸಂಸ್ಥೆ ಆಯೋಜಿಸಿದ್ದ ಎನ್ಆರ್ಜೆ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ 2026 ಕರ್ನಾಟಕ ಈಜು ಕ್ರೀಡೆಗೆ ಹೊಸ ಭರವಸೆ ಮತ್ತು ಆತ್ಮವಿಶ್ವಾಸ ನೀಡುವ ಮೂಲಕ ಯಶಸ್ವಿಯಾಗಿ ಸಮಾಪ್ತಿಯಾಯಿತು. 34 ಪುರುಷರು ಹಾಗೂ 41 ಮಹಿಳಾ ಈಜುಗಾರರನ್ನು ಒಳಗೊಂಡ ಬಲಿಷ್ಠ ಕರ್ನಾಟಕ ತಂಡ ಇದೀಗ 79ನೇ ಸೀನಿಯರ್ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಗರಿಷ್ಠ ಪದಕಗಳನ್ನು ಗೆಲ್ಲುವ ಜೊತೆಗೆ ಕಾಮನ್ವೆಲ್ತ್ ಗೇಮ್ಸ್ ಹಾಗೂ ಏಷ್ಯನ್ ಗೇಮ್ಸ್ಗಳಿಗೆ ಅರ್ಹತೆ ಪಡೆಯುವ ಗುರಿಯೊಂದಿಗೆ ಇತಿಹಾಸ ನಿರ್ಮಿಸಲು ಸಜ್ಜಾಗಿದೆ.
1: ಬಸವನಗುಡಿ ಈಜು ಕೇಂದ್ರದಲ್ಲಿ ನಡೆದ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ ಕುರಿತು ರೇಡಿಯೋ ವರದಿ ಕೇಳಿದಿರಿ. ಪ್ರಸ್ತುತಿ ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಧಾರವಾಡ. ಕೇಳುಗರೇ, ಗಮನಿಸಿ, ನಾಳೆ ಬೆಳಿಗ್ಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರ ಆರೋಗ್ಯ, ಚಿಕಿತ್ಸೆ ವಿಧಾನ ಹಾಗೂ ಚಿಕಿತ್ಸಾ ವೆಚ್ಚ ಈ ವಿಷಯದ ಕುರಿತು ಡಾಕ್ಟರ್ ಶ್ರೀಕಂಠ ರಾಮನಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್, ಪ್ರಾಯೋಜಕರು ಎಸ್ಆರ್ ರಾಮನಗೌಡರ ಆಸ್ಪತ್ರೆ, ಮಾಳಾಪುರ, ಮಾಳಾಪುರ ರಸ್ತೆ, ಧಾರವಾಡ. ಇದೀಗ ನಮ್ಮ ಮುಂದಿನ ಕಾರ್ಯಕ್ರಮ
3: ಆಕಾಶವಾಣಿ ಧಾರವಾಡ. ರಂಗನಾಟಕ ಮುಡಿ ಏರದ ಮಲ್ಲಿಗೆ, ರಚನೆ ಎಲ್ಆರ್ ಬೂದಿಹಾಳ್, ನಿರ್ದೇಶನ ಗದಿಗೆಯ್ಯ ವಿ ಹಿರೇಮಠ್. ಪ್ರಸ್ತುತಪಡಿಸುತ್ತಾರೆ ಹುಬ್ಬಳ್ಳಿ ವಿದ್ಯಾನಗರದ ಜಿವಿ ಕಲಾಬಳಗದ ಸದಸ್ಯರು.

0: ಸಾವಿತ್ರಿ, ಏ ಸಾವಿತ್ರಿ, ಬಾರ ಹೊರಗ.
1: ಹಾ ಹಾ, ಬಂದೆ ರೀ, ಬಂದೆ. ಹೋದ ಕೆಲ್ಸ ಏನಾತು ಅದನ್ ಮೊದ್ಲು ಹೇಳ್ರಿ.
0: ನೋಡಿಲ್ಲಿ, ನೀರಲ್ ಕಟ್ಟಿ ಮಾಸ್ತರು ನಾನು ಕೂಡಿ ವಿಚಾರ ಮಾಡಿದ್ವಿ. ಪಕ್ಕದ ಊರಿನ ಪರಮೇಶ್

0: ಪ್ರೀತಿಯನ್ನ ನೋಡಿದ್ರು ನಮ್ಮ ಸಣ್ಣ ಮಗ ರಾಜಣ್ಣಗ ಒಳ್ಳೆ ಜೋಡಿ ಅಕ್ಕಳ ಅಂತ ತೀರ್ಮಾನ ಮಾಡಿಬಿಟ್ಟೇವಿ. ಹೆಂಗಿದ್ರು ಶಿವಣ್ಣ ಗೌರಿ ಅಂತ ಗೊತ್ತ ಮಾಡಿವೆ, ಮತ್ತೆ ತಡ ಮಾಡೋದು ಹೌದಲ್ಲ?
1: ಅದೆಲ್ಲ ಸರಿ ರೀ, ಈ ಸಡಗರ ನೋಡು ಭಾಗ್ಯ ನಮ್ಮ ಅಣ್ಣಗಿಲ್ಲಲ್ಲ ಅಂತ ಬಹಳ ಬೇಸರ ಆಕೈತಿ.
0: ಸಾವಿತ್ರಿ, ನೀ ನಿನ್ನ ಅಣ್ಣನ ಕಳ್ಕೊಂಡಿ, ನಾನು ನನ್ನ ತಂಗಿನ ಕಳ್ಕೊಂಡಿ. ನನ್ನ ತಂಗಿ ಕಣ್ಣು ಮುಚ್ಚಬೇಕಾದ್ರೆ 3 ತಿಂಗಳ ಕೂಸನ್ನು ನನ್ನನ್ನು ಉಡ್ಯಾಗ ಹಾಕಿ ಎಣ್ಣ ಈಕಿನ್ನ ನಿನ್ನ ಮನೆ ಹಿರೇಸುಸಿ ಮಾಡ್ಕೊ ಅಂತ ಹೇಳಿ ಜೀವ ಬಿಟ್ಲು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರ ಶಿವಣ್ಣಗ ಗೌರಿನ ಮದುವೆ ಮಾಡಿ ಹಿರೇಸುಸಿಯಾಗಿ ಮನೆ ತುಂಬಿಸ್ಕೋಬೇಕು ಅಂದ್ರ ಅವ್ರ ಆತ್ಮಕ್ಕೆ ಶಾಂತಿ ಸಿಗತೈತಿ.
1: ಯಾರೇ ಶಿವಣ್ಣ ಬಂದು ನೋಡ್ರಿ, ನೀವು ಹೇಳ್ಬಿಡ್ರಿ ಅವನಿಗೆ. ಬಾರಪ್ಪ ಶಿವು, ತ್ವಾಟದ ಕಡೆ ಹೋಗಿದ್ದೇನು?
2: ಹೌದು ಬೇವ ಹೌದು, ಹೊಲ್ದಾಗ ಎಲ್ಲಾ ಬೆಳೆ ನೋಡ್ಕೊಂತ ನಿಂತ ಬಿಟ್ರ ಹೊಟ್ಟೆ ತುಂಬಿದಂಗ ನೋಡ್ಬೆ.
0: ಶಿವು, ನಿನ್ನಂತ ರೈತ ಮೈ ಮುರಿದು ಭೂದೇವಿ ಮ್ಯಾಗ ಸುರಿಸೋ ಒಂದೊಂದು ಬೆವರಿನ ಹನಿಗೆ ಭಗವಂತ ನೀಡೋ ಫಲಾನೋ ಇದು?
2: ನನ್ನ ಕಣ್ಣಿಗೆ ಕಾಣೋ ಜೀವಂತ ದೇವರುಗಳಂದ್ರ ನೀವು ಅಲ್ಲೇನು? ನಿಮ್ಮ ಆಶೀರ್ವಾದ ಫಲಾನ ಅದು.
0: ಅದೆಲ್ಲ ಬಿಡು, ನೋಡು ನಾಳೆ ದಿನ ಬೇಗ ನೀ ಎದ್ದು ಬಂಡಿ ತಯಾರು ಮಾಡಬೇಕು. ಪಕ್ಕದ ಊರಿನ ಪರಮೇಶ್ವರ ಗೌಡರ ಮಗಳನ್ನ ನಿನ್ ತಮ್ಮಗ ನೋಡಾಕ ಹೊಂಟೇವು.
2: ಹೌದೇನು? ಆಯ್ತಪ್ಪ ಆಯ್ತು, ತಯಾರಾಗ್ತೇನ್ ತೋ.
3: ಇನ್ನೂ ಬರ್ಲಿಲ್ವಲ್ಲ ಈ ರಾಜ ರಾಜ ರಾಜ ರಾಜ. ನನ್ನಲ್ಲಿ ಪ್ರೇಮದ ಕಿಚ್ಚನ್ನೇ ಹೊತ್ತೆಪ್ಪಿಸಿದ ಗೌರಿಯ ಮೈದುನ ರಾಜ. ರಾಜ, ನಿನಗಾಗಿ ಕುಡಿತದ ಪಾರ್ಟಿ ಇಟ್ಟುಕೊಂಡಿದ್ದೇನೆ ನಾನಿಂದು. ಬಹಿರಂಗದಲ್ಲಿ ನಾನಿನ್ನ ಸ್ನೇಹಿತನಾಗಿ ನಟಿಸಿದರೂ ಅಂತರಂಗದಲ್ಲಿ ನನ್ನ ವಿರಹದ ಉರಿಯನ್ನು ಹೊತ್ತಿಸಿದ ನಿನ್ನ ಅತ್ತಿಗೆಯ ಸೀಲಹರಣ ಮಾಡಿ ಸೇಡು ತೀರಿಸಿಕೊಳ್ಳುವುದೇ ಈ ಸ್ನೇಹದ ಹಿಂದಿನ ಸಂಚು. ಗೌರಿ, ನಿನ್ನ ಮೈದುನ ಇಂದು ನನ್ನ ಅತಿಥಿ. ಅವನಿಗೆ ಕಳ್ಳುಪ್ಪುವಂತೆ ಕುಡಿಸಿ ಪ್ರಸ್ತಾವನೆ ಬರೆಯುವೆ ನಿನ್ನ ಶೀಲಾಪಹರಣದ ಹೊಸ ನಾಟಕಕ್ಕೆ.
4: ಹಲೋ ವೀರೇಂದ್ರ, ಏನು ಅರ್ಜೆಂಟ್ ತ್ವಾಟರ್ ಮನೆ ಕಡೆ ಬರಕ್ ಹೇಳಿದ್ರಿ?
3: ಬಾರ ಮಿತ್ರ. ಅಲ್ಲ, ಫಸ್ಟ್ ರ್ಯಾಂಕ್ ಬಂದಿಲ್ಲ ನೀನು, ಅದಕ್ಕೆ ನಿನಗೆ ಪಾರ್ಟಿ ಕೊಟ್ಟು ಸತ್ಕರಿಸಬೇಕೆಂದು ನಿನ್ನನ್ನು ಬರಕ್ ಹೇಳಿದೆ.
4: ಥ್ಯಾಂಕ್ಸ್ ಥ್ಯಾಂಕ್ಸ್ ವೀರೇಂದ್ರ, ನಿನ್ನ ಅಭಿಮಾನಕ್ಕೆ ವಂದನೆಗಳು. ಆದ್ರೆ ನನಗೆ ಈ ಕುಡಿತದ ಅಭ್ಯಾಸ ಇಲ್ಲ.
3: ಹಲೋ ರಾಜು, ಏನು ನನ್ನ ಗೆಳೆಯ ಫಸ್ಟ್ ರ್ಯಾಂಕ್ ಬಂದಾನಲ್ಲ ಅಂತ ಖುಷಿಯಿಂದ ನಾಕರಿದ್ರೆ ಇಲ್ಲದ ಕಥೆನ ಹೇಳ್ತೀಯಲ್ಲೋ. ನಾನೇನು ಖಾಯಂ ಕುಡಿತಾರೋ ಅಂತ ಹೇಳಿನೆ ಪಾಪ ಇವತ್ ಸ್ವಲ್ಪ.
4: ವೀರೇಂದ್ರ ಹಂಗಲ್ಲ, ಕೇಳಿಲ್ಲೆ
3: ನೋಡು. ಹಂಗೂ ಅಲ್ಲ ಹಿಂಗೂ ಅಲ್ಲ, ಗೆಳೆಯ ಬೇಕಂದ್ರೆ ಬರ್ಬೇಕಪ್ಪ. ನೀ ಬರ್ತೀಯಲ್ಲ, ಬಾರು, ಇಲ್ಲಾಂದ್ರೆ ಹೋಗಪ್ಪ, ನೀನಿಷ್ಟ.
4: ಸರಿ, ಅದೇನ್ ಮಾಡ್ಬೇಕಂತೀಯೋ ಲಘು ಮಾಡಿ ಮುಗಿಸು.
3: ಜಸ್ಟ್ ಲೈಕ್ ಎ ಗುಡ್ ಬಾಯ್. ಬಾಯ್. ಬಾರು ಇಲ್ಲೇ ನೋಡು, ಇದನ್ನು ಸ್ವಲ್ಪ ತಗೋ ಕುಡಿ ಕುಡಿಯೋ. ಎಷ್ಟು ಚಲತಿ
4: ಏ ವೀರೇಂದ್ರ, ಸಾಕು ಸಾಕಿನ್ನು, ನಾ ಮನೆಗೆ ಹೋಗ್ಬೇಕು.
3: ಇನ್ನಷ್ಟು ಕುಡಿಯೋ.
4: ನನ್ನ ಪ್ರೀತಿ ಅತ್ತಿಗೆಮ್ಮ ನನಗೆ ಕಾಯ್ತಿರ್ತಾಳ, ನಾ ಅರ್ಜೆಂಟ್ ಹೋಗ್ಬೇಕು ವೀರೇಂದ್ರ.
3: ನಿಲ್ಲು ಮರಯ್ಯ, ನಿನ್ನ ಸಲುವಾಗಿ ಬಾಂಬೆಯಿಂದ ಕನ್ಯೆ ತರಿಸೀನಿ, ಆದ್ರೆ ಈ ಜಾಗ ಸರಿ ಇಲ್ಲ.
4: ಓ,
3: ಮತ್ತೆ ಎಲ್ಲಿ ಹೋಗೋದು? ರಜಾ, ನಿಮ್ಮನೆ? ಅಲ್ಲ, ನಿಮ್ಮನೆಯಾಗ ಯಾರೂ ಇಲ್ಲ ಅಂದಿಲ್ಲ, ಅಲ್ಲಿಗೆ ಕರ್ಕೊಂಡು
4: ಹೋಗೋಣ. ಬೇಡಪ್ಪ ಬೇಡ ಮಾರಾಯ, ನನ್ನ ಅತ್ತಿಗೆಮ್ಮ ಮನೆಯಾಗದಾಳ.
3: ನೋಡ್ ರಾಜು, ನಿನ್ನ ಆಸೆ ತೀರ್ಬೇಕಂತಂದ್ರೆ ಯಾವುದಕ್ಕಾದ್ರೂ ಗಟ್ಟಿಯಾಗಿ ನಿಲ್ಲಬೇಕು.
4: ಮನೆಗೆ ಹೋಗೋಣ, ಆದ್ರೆ ನನ್ನ ಅತ್ತಿಗೆಮ್ಮಗೆ ಈ ವಿಷಯ ಗೊತ್ತಾಗಬಾರ್ದು.
3: ಅದ್ರ

0: ಶಿಸ್ತಿ ನಿನಗೆ ಬೇಡ, ನಿನಗೇನು ತೊಂದರೆ ಆಗಲಾರ್ದಂಗ ನಾನು ನೋಡ್ಕೋತೀನಿ. ಬೈಲಿ ಇದು ಈ ಇಷ್ಟ ಮಾಡು, ಈಗ ನಿಮ್ ಮುನ್ನಡಿ ನಾ ಬರ್ತೀನಿ. ಹಗರ್ಕು ಹೋಗು ಹೋಗು ಹೋಗು ಹೋಗು ದ್ವಿಪಾದ ಪಶುವೇ ಹೋಗು. ಆಯುರ್ವೇದ ಪುಡಿ ಎಂದು ನಾನು ಕೊಟ್ಟ ಆ ಮೊಪ್ಪು ತರಿಸೋ ಪುಡಿಯು
1: ಅತ್ತಿಗೆಮ್ಮ. ಓ ಅತ್ತಿಗೆಮ್ಮ.
2: ಆ ಬಂದೆ ಬಂದೆ. ಯಾರು?
1: ಹ್ಮ್
2: ಓ ರಾಜಮಾಮ.
1: ಹ್ಮ್
2: ಏನಿದು ಸರಾಯಿ ವಾಸ್ತಿ, ಕುಡ್ದು ಬಂದಿದೀಯ ಮಾವ?
1: ಅತ್ತಿಗೆಮ್ಮ ನನ್ನ ಗೆಳೆಯರ ಒತ್ತಾಯಕ್ಕೆ ಮಾಡೋದು, ಸ್ವಲ್ಪ ಸ್ವಲ್ಪ ಕುಡ್ದಿನಷ್ಟೆ.
2: ಮಾಮ ಈ ಊರಿನ ಜನ ಈ ಮನೆಯನ್ನೇ ದೇವಾಲಯವೆಂದು ನಿಮ್ಮ ತಂದೆ ತಾಯಿಯನ್ನೇ ದೇವರೆಂದು ನಂಬಿ ನಮಸ್ಕರಿಸುತ್ತಾರೆ. ಇಂಥದ್ರಲ್ಲಿ ಕಲಿತವನಾದ ನಿನ್ನಿಂದ ಈ ಮನೆಗೆ ಕೆಡಕಾಗುವುದು ಬೇಡ. ಅತ್ತೆ ಮಾವಂದ್ರಿಗೆ ವಿಷಯ ತಿಳಿದ್ರೆ ಗತಿ ಏನು?
1: ಅದಿಗಮ್ಮ ನಿನ್ನ ಪಾದಕ್ಕೆ ಬೀಳ್ತೀನಿ, ಅವರಿಗೆ ಈ ವಿಷಯ ಗೊತ್ತಾಗೋದು ಬೇಡ, ಇನ್ನೆಂದು ಕುಡಿಯಂಗಿಲ್ಲ. ಅತ್ತಿಗಮ್ಮ ನನಗ ಊಟ ಬೇಡ, ಒಂದು ಗ್ಲಾಸ್ ಶರ್ಬತ್ ತಂದು ಕೊಟ್ರೆ ಸಾಕು.
2: ಆಯ್ತು ಮಾಮ, ಶರ್ಬತ್ ತರ್ತೀನಿ.
1: ತಾಯಿ ಸುರಾದೇವಿ, ಅಸತ್ಯವನ್ನೇ ಅರಿಯದ ನನ್ನ ಬಾಯಿಂದ ಸುಳ್ಳನ್ನೇ ನಂಬುವ ಹಾಗೆ ಮಾತನಾಡಿಸಿದೆಯಲ್ಲವಾ, ನಿನ್ನ ಮಹಿಮೆಗೆ ಶರಣು ಶರಣು ಶರಣಾರ್ಥಿ.
2: ಮಾಮ ಶರ್ಬತ್ ತೆಗೆದುಕೋ ಮಾಮ, ನಾನು ಒಳಗಡೆ ಇರ್ತೀನಿ, ಏನಾದರೂ ಬೇಕಾದ್ರೆ ಕರಿ.
1: ಹಾ ಈ ಸಮಯ ಮತ್ತೆ ನನಗೆ ಸಿಗಂಗಿಲ್ಲ. ವೀರೇಂದ್ರ ಹೇಳಿದಂಗೆ ಈ ಪುಡಿ ಶರ್ಬತ್ನಾಗ ಹಾಕಿ ಅತ್ತಿಗೆಮ್ಮಗೆ ಕುಡಿಸಿಬಿಟ್ರೆ ಮುಗೀತು. ಯಾವುದೂ ಆತಂಕ ಇಲ್ಲದೆ ಆ ಡಾನ್ಸರ್ ಜೊತೆ ಇರಬಹುದು. ಹಾ ಗ್ಲಾಸ್ನಾಗ ಶರ್ಬತ್ ಹಾಕ್ತೀನಿ, ಶರ್ಬತ್ನಾಗ ಈ ಪುಡಿ ಬೆರೆಸ್ತೀನಿ. ಬರೋಬ್ಬರಿ ಆತು, ಅತ್ತಿಗೆಮ್ಮನ ಕರೆಸಿ ಇದನ್ನು ಕುಡಿಸಿಬಿಟ್ರೆ ನನ್ನ ದಾರಿ ಸುಸೂತ್ರ. ಅತ್ತಿಗೆಮ್ಮ ಅತ್ತಿಗೆಮ್ಮ.
2: ಆಹಾ ಬಂದೆ ಮಾವ, ಕರೆದ್ರ ನನ್ನ?
1: ಹ್ಮ್ ನಿನ್ನ ಬಿಟ್ಟು ನನಗೆ ಶರ್ಬತ್ ಕುಡಿಯಕ್ ಮನಸ್ಸಾಗವಲ್ತು, ನೀನು ಕುಡಿ.
2: ನನ್ಗೆ ಬ್ಯಾಡ ಮಾವ, ಅದೊಂದ್ ಗ್ಲಾಸ್ ನೀನೇ ಕುಡಿದ್ಬಿಡು.
1: ನೋಡೋ ನೀ ಕುಡಿಯಂಗಿಲ್ಲ ಅಂದ್ರೆ ನಾ ಕುಡಿಯಂಗಿಲ್ಲ, ತಗೊಂಡು ಹೋಗ್ಬಿಡು.
2: ಮಾವ ನೀನು ಬರೇ ಹಠಾನೆ ಮಾಡ್ತೀಯ, ಕೊಡ್ ಮಾಮ ಕುಡಿತೀನಿ. ಏನಿದು, ಏನೋ ಒಂಥರ ವಾಸನೆ ಬರ್ತಾ ಇದೆಯಲ್ಲ, ಯಾಕೋ ತಲೆ ಸುತ್ತದಂತ ಆಗ್ತಿದೆ. ಮಾವ ನಾನು ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂತೀನಿ.
1: ಆತು ಆತು ನೀವು ಶಾಂತಿ ತಗೋ ಹೋಗು. ವೀರೇಂದ್ರ ಬಾರೋ, ಲಘು ಬಾ.
0: ಬಂದೆ.
1: ಆ ಸುಂದರಿನ ಲಘು ಕರಿಯೋ.
0: ಅದಕ್ಯಾಕೆ ಅಷ್ಟೊಂದು ಅವಸರ ಮಾಡ್ತೀಯೋ, ನಿನಗೆ ಮೂಡ್ ಬರ್ಬೇಕಲ್ಲ. ಬೈಲಿ ತಗೋ ಇದಷ್ಟು ಕುಡಿ. ಹಾ ಇಷ್ಟ ಕುಡಿದ್ಬಿಡು.
1: ಹಾಕು ಹಾಕು, ಅದ್ರಾಗಿರೋದೆಲ್ಲ ಹಾಕ್ಬಿಡು.
0: ಹೌದಲ್ಲ?
1: ಹ್ಮ್
0: ತಗೋ ತಗೋ.
1: ಥ್ಯಾಂಕ್ ಯು
0: ಕುಡಿ.
1: ಥ್ಯಾಂಕ್ ಯು ಗೆಳೆಯ ಅಂದ್ರೆ ನೀನ.
0: ರಜು ಏನಜ್ಜ ಕುಡಿತದ ಅಮಲು ಅಳತ್ತಿ ಮೀರಿ ರಾಜ ನಿದ್ರೆಗೆ ಜಾರಿದ. ಇನ್ನೇಕೆ ವಿಳಂಬ ಗೌರಿ? ಇಂದು ನೀ ನನ್ನ ತೋಳ್ತೆ ಕೀಲಿ ಬಂದಿ ಗೌರಿ.
3: ಸೌಕರ ಸೌಕರ ಘಾತ ಆತ್ರಿ ಅಪ್ಪ, ಘಾತ ಆತ್ರಿ, ಗಡನ ಬರ್ರಿ.
0: ಏನಾತ್ರಿ?
3: ಅಲ್ಲೇ ಮಣಿ ಅನ್ನೋದು ಹೊತ್ತಿ ಉರಿಯಾಕತ್ತತ್ರಿ.
0: ಬೆಂಕಿ ಮನಿಗಾದ್ರೂ ಹತ್ಲಿ, ಮಠಕ್ಕಾದ್ರೂ ಹತ್ಲಿ, ಇಲ್ಲಿ ನನ್ನ ದೇಹಕ್ಕೆ ದೇಹನ ಬೆಂಕಿ ಹತ್ತಿ ದಗ ದಗ ಅಂತ ಉರಿಯಾಕತ್ತೈತಿ.

0: ನಂದಿಸ್ಕೊಂಡು ಬರ್ತೀನಿ, ನೀ ಹೋಗು.
1: ನೀವೀಗ ಬರ್ದಿದ್ರ ಎಲ್ಲ ಹಾಳಾಗಿ ಸುಟ್ಟು ಹೋಗತ್ರಿ. ನಿಮ್ಮ ಕೈಯಾಗ ಚಂಬು ಬರ್ತೈತಿ, ಮಂದಿ ಎಲ್ಲ ನಿಂತು ನಿಮ್ಮನ್ನ ನೋಡುವಂಗಾಕತಿ.
0: ಛೇ, ಹಂಗಾದ್ರೆ ನಡಿ, ಮೊದಲ ಆ ಬೆಂಕಿ ಆರಿಸಿ ಬಂದ್ರತ್ತು.
2: ಸುಂದರಿ, ಎಲ್ಲಿದ್ದೀಯಾ ಸುಂದರಿ? ವೀರೇಂದ್ರ, ವೀರೇಂದ್ರ, ಎಲ್ಲಿ ಹೋದಿಯೋ? ಆ ಸುಂದರಿ ಎಲ್ಲಿದ್ದಾಳೆ? ಒಳಗೆ ನೋಡ್ತೀನಿ ತಡಿ. ಹಾ ಹಾ.

क्या सुंदरी वीरेंद्र वीरेंद्र ಎಲ್ಲಿ ಓದಿಯೋ ಆ ಸುಂದರಿ ಎಲ್ಲಿದ್ದಾಳೆ ಒಳಗೆ ನೋಡ್ತೀನಿ ತಡಿ ಹಾ ಹಾ ಆಗ ತಯಾರಾಗಿ ಬಿಟ್ಟಾಳ ಸುಂದರಿ ಪಾಪ ನನ್ನ ಸಲುವಾಗಿ ಕಾದು ಕಾದು ಬ್ಯಾಸತ್ತು ಮಲ್ಕೊಂಡ್ಬಿಟ್ಟಾಳ ಬಂದೆ ಸ್ವೀಟಿ ಬಂದೆ

0: ஆஹா ஆஹா ஆனந்தா ஆனந்தா பரமானந்தா.
1: ಸುಸ್ತಾಗಿ ಒಳಗೆ ಬಂದು ದೃಷ್ಟಿ ನೆನಪು, ಹಾಗೆ ಎಚ್ಚರ ತಪ್ಪಿ ಮಲಗಿಬಿಟ್ನೋ ಏನೋ. ಮರಳಿ ನನಗೆ ಈಗ ಎಚ್ಚರ ಆಗಿದೆ. ಯಾಕೋ ದೇಹ ಎಷ್ಟು ಸುಸ್ತಾದಂಗೆ ಅನ್ಸಕತ್ತೈತಿ. ಇವತ್ತು ಯಾಕೆ ನನಗೆ ಹಿಂಗಾಗತ್ತೈತಿ? ನಾನುಟ್ಟು ಬಟ್ಟೆಯೆಲ್ಲ ಹಿಂಗ್ಯಾಕೆ ಚಲಾಪಿಲ್ಲಿ ಆಗ್ಯವು? ಹಾಂ ನನ್ನ ಮ್ಯಾಲೆ ಏನಾದರೂ ಜೊತೆ ಇಲ್ಲ ಇಲ್ಲ, ಹಂಗಾಗ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ.
0: ಯಾಕೋ
1: ಹೊರಗಾದ್ರೂ ಹೋಗೋಣ.
0: ಸುಂದರಿ ಕ್ಷಮಿಸು, ಹೊರಗೆ ಬಂದ್ಮೇಲೆ ನಾನೇನು ಮಾತಾಡ್ಸಕ್ಕೆ ಆಗಲಿಲ್ಲ. ನನ್ನ ಮನ ತೃಪ್ತಿ ಆಗುವವರೆಗೆ ಸುಖ ನೀಡಿ ಸಹಕರಿಸಿದ ನಿನಗೆ ತುಂಬಾ ಧನ್ಯವಾದಗಳು.
1: ಏನು?
0: ಹೌದು, ನನ್ನ ಮನ ಇದೀಗ ನಿನ್ನಯ ಮಿಲನದಿಂದ ತೃಪ್ತಿಯಾಗಿದೆ. ದಯವಿಟ್ಟು ನಿನ್ನ ಹೆಸರೇನೆಂದು ತಿಳಿಸಬಹುದೇ?
1: ನನ್ನ ಹೆಸರು ಹೇಳ್ಬೇಕ? ನಿನಗ ನನ್ನ ಹೆಸರು ಹೇಳ್ಬೇಕ? ಹೇಳ್ತೀನಿ ಹೇಳ್ತೀನಿ. ನನ್ನ ಹೆಸರು
0: ಛೇ, ಅರ್ಧಕ್ಕೆ ಯಾಕೆ ತಿಳಿಸ್ತಿ? ಪ್ಲೀಸ್ ಟೆಲ್ ಮೀ ವಾಟ್ಸ್ ಯುವರ್ ನೇಮ್.
1: ಕುಡುಕನ ಕಾಮ ಪಿಶಾಚಿತನಕ್ಕೆ ಸೀಲ ಕಳೆದುಕೊಂಡ ನಿರ್ಭಾಗ್ಯ ಹೆಣ್ಣು ಗೌರಿ ಗೌರಿ ಗೌರಿ.
0: ನಾನು ನಿಮ್ಮ ಸೀಲೆ ಎದೆ ಕ್ರೂರ ವಿಧಿಯೇ, ಮಾತೃ ದೇವತೆಯ ಪವಿತ್ರಕ್ಕೆ ಕಳಂಕ ತರುವ ಕೆಲಸ ನನ್ನಿಂದಾಗಿಸಿದೆಯಾ? ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ, ನಾನು ಪಾಪಿ ಪಾಪಿ, ವಿಧಿ ಮೋಸ ಮಾಡಿತ್ತನಿಗೆ. ಅಯ್ಯೋ
1: ವಿಧಿ, ಅತ್ತಿಗೆ ಅತ್ತಿಗೆ ಹೆತ್ತ ತಾಯಿ ಎಂಬ ಅರಿವು ಇಲ್ಲದೆ ಹೋಯ್ತಿಯಾ ನಿನ್ನ ಕಾಮದ ಕಣ್ಣಿಗೆ?
0: ಅಯ್ಯೋ, ಮದ್ಯಪಾನ ಮಾಡದಿದ್ರೆ ಆಗುತ್ತಿತ್ತೆ ಇಂಥ ಅನಾಹುತ? ನಾ ಮಾಡಿದ ಪಾಪಕ್ಕೆ ನಾನೇ ಪ್ರಾಯಶ್ಚಿತ ಅನುಭವಿಸ್ಬೇಕು. ಹೌದು ಹೌದು, ಅದಕ್ಕೊಂದೇ ದಾರಿ ನನ್ನ ಆತ್ಮಹತ್ಯೆ ಆತ್ಮಹತ್ಯೆ.
1: ಸೀಲ ಕಳೆದುಕೊಂಡ ಈ ಪಾಪಿ ಗೌರಿ,
0: ಇಲ್ಲ ಇಲ್ಲ, ಸಿಹಿ ಹಾಲಿಗೆ ಹುಳಿ ಹಿಂಡಿದ ನಾನು ಈ ಭೂಮಿಯ ಮೇಲೆ ಬದುಕಿರಲೇಬಾರದು. ನಾನು ಸಾಯಲೇಬೇಕು.
1: ಶಿವನ ಮುಡಿ ಏರದ ಬಾಡಿದ ಈ ಮಲ್ಲಿಗೆಯು ಬದುಕಲರ್ಹವಲ್ಲ. ಇಲ್ಲ ಇಲ್ಲ ಇಲ್ಲ, ನಾನ್ ಸಾಯ್ಬೇಕು.
2: ಸಾವು ಸಾವು, ಯಾರ ಸಾವು? ನೀವು ಬೇಕೆಂದ

0: ಆಗ ಬರಲು ಸಾವು ಸುಲಭವೆಂದು ಭಾವಿಸಿದ್ದೀರಾ? ಮೂರ್ಖರೇ!
1: ಯಾರು ಯಾರು ಹಾಗೆ ಅಂದವರು?
0: ನಾನು ನಿಮ್ಮ ಪಾಲಿನ ವಿಧಿ. ನಿಮ್ಮ ಸಾವು ಅಷ್ಟು ಸುಲಭವೆಂದು ತಿಳಿದಿರಾ? ನಿಮಗಾಗಿ ಅಲ್ಲದಿದ್ದರೂ ಮತ್ತೊಬ್ಬರಿಗಾಗಿ ಆದರೂ ನೀವು ಬದುಕಲೇಬೇಕು.
2: ಯಾರಿಗಾಗಿ ಬದುಕಬೇಕು?
0: ನಿನ್ನ ಮೇಲೆ ಪರ್ವತದಷ್ಟೆತ್ತರವಾದ ಕನಸನ್ನು ಕಟ್ಟಿಕೊಂಡಿರುವ ಮುಗ್ಧ ಶಿವಣ್ಣ ನಿನ್ನ ಕಣ್ಣ ಮುಂದೆ ಕಾಣಿಸುತ್ತಿಲ್ಲವೇ? ಆತನಿಗೆ ನಿನ್ನಿಂದ ಮೋಸವಾಗಬೇಕೆ?
2: ಬೇಡ ಬೇಡ.
0: ಹಾಗಾದರೆ ಸಾಯುವ ಮಾತೇಕೆ ಹೇಳು? ಸಾಯುವೆಯಾ?
2: ಇಲ್ಲ ಇಲ್ಲ, ನಾ ಸಾಯಲಾರೆ. ಆತನಿಗಾಗಿ ಆದರೂ ನಾನು ಬದುಕಲೇಬೇಕು, ನಾನು ಬದುಕಲೇಬೇಕು.
0: ಏನಪ್ಪಾ ರಾಜಣ್ಣ, ನಿಮ್ಮಿಬ್ಬರ ಹತ್ಯೆ ಒಂದೇ ಗಳಿಗೆಯಲ್ಲಾದರೆ ಅದು ಆಕಸ್ಮಿಕ ಮರಣವಾದೀತೆ?
1: ಇಲ್ಲ ಇಲ್ಲ, ಅದು ಆಕಸ್ಮಿಕ ಮರಣವಾಗಲಾರದು.
0: ಹಾಗಾದರೆ ನಿಮ್ಮದು ದುರ್ಮರಣ ಎನ್ನುವುದಾದರೆ ನಿಮ್ಮ ಮನೆತನಕ್ಕೆ ಕಳಂಕ ತಪ್ಪಬಹುದೇ? ಮನೆಯ ಮರ್ಯಾದೆ ಉಳಿಯಬಹುದೇ? ಕಾನೂನಿನ ಪ್ರಶ್ನೆಗಳಿಗೆ ಉತ್ತರಿಸುವವರು ಯಾರು ಹೇಳು? ಏನೂ ಹರಿಯದ ನಿಮ್ಮ ಮನೆಯ ಮುಗ್ಧ ಜೀವಿಗಳನ್ನು ಪೊಲೀಸರೆಂಬ ರಾಕ್ಷಸರ ನರಕ ಯಾತನೆಗೆ ನೂಕಬೇಕೆಂಬ ಆಸೆ ಇದೆ ನಿನಗೆ?
1: ಇಲ್ಲ ಇಲ್ಲ, ನಾನು ಅವರಿಗೆಂದೂ ಮೋಸ ಮಾಡಲಾರೆ. ನಾನು ಅವರಿಗಾಗಿ ಆದರೂ ಬದುಕುತ್ತೇನೆ.
0: ಹೌದು ಹೌದು, ನೀವಿಬ್ಬರು ಮತ್ತೊಬ್ಬರಿಗಾಗಿ ಆದರೂ ಬದುಕಲೇಬೇಕು. ಬದುಕಲೇಬೇಕು.
2: ಎಲೆ ಕ್ರೂರ ವಿಧಿ, ನಾನು ಬದುಕಿ ಉಳಿದರೆ ನಾನು ಬದುಕಿ ಉಳಿದರೆ ಈ ವಿಷ ಜ್ವಾಲೆಗೆ ಹೊಣೆಯಾರು? ಇದಕ್ಕೆ ಪರಿಹಾರವೇನು? ಇದು ಅನ್ಯರಿಗೆ ಗೊತ್ತಾದ್ರೆ ಇದು ಅನ್ಯರಿಗೆ ಗೊತ್ತಾದ್ರೆ ಅಯ್ಯೋ ಅಯ್ಯೋ ದೇವರೇ.
0: ಈ ವಿಷಯ ನಿಮಗೀಗ ಇಬ್ಬರಿಗೆ ಗೊತ್ತಿದೆಯಲ್ಲವೇ? ಇದು ಮತ್ತೊಬ್ಬರಿಗೆ ತಿಳಿಯಬಾರದು. ಇದು ನನ್ನ ಕಟ್ಟಾಜ್ಞೆ, ಇದೇ ಜೀವನ, ಇದುವೇ ಜೀವನ.

ಹೇವಿತಿ, ಇದು ಯಾವ ಜನ್ಮದಲ್ಲಿ ಮಾಡಿದ ತಪ್ಪಿಗೆ ಶಿಕ್ಷೆ? ಅಂದು ನಡೆದ ಘಟನೆಯಿಂದ ನನ್ನಲ್ಲಾದ ಬೆಳವಣಿಗೆಯನ್ನು ಮುಚ್ಚಿಡಲು ಸಾಧ್ಯವಾದೀತೆ. ಈ ಗರ್ಭಕ್ಕೆ ಹೊಣೆ ಯಾರು? ಈ ಪರೀಕ್ಷೆ ನನಗೇಕೆ ದೇವರೇ, ನನಗೇಕೆ?

0: ನಕ್ಕು ನಲಿದು ಹಾಡಿ ಕುಣಿಯುವ ನನ್ನ ಮುದ್ದು ಗೌರಿ ಒಂದರೆಗಳಿಗೆಯೂ ನನ್ನಿಂದ ದೂರ ಇರುವವಳೇ ಅಲ್ಲ. ಇದೀಗ 3 ತಿಂಗಳಿಂದ ನನ್ನಿಂದ ದೂರವಿದ್ದು ಮೂಕಿಯಾಗುತ್ತಿರುವಳಲ್ಲ, ಏನಿದರ ಅರ್ಥ? ಅಲ್ಲ, ಅವಳ ಆಸೆ ಏನೆಂದು ನಾನು ಒಮ್ಮೆಯಾದರೂ ಕೇಳಿದ್ದೇನೆ? ಗೌರಿಗೂ ಸ್ವಂತ ಆಸೆ ಆಕಾಂಕ್ಷೆಗಳಿಲ್ಲವೇ, ಕನಸುಗಳಿಲ್ಲವೇ? ಇಷ್ಟವಾದವರನ್ನು ಮದುವೆಯಾಗುವಂತಹ ಸ್ವಾತಂತ್ರ್ಯ ಅವಳಿಗಿಲ್ಲವೇ? ಅವಳ ಇಚ್ಛೆಯನ್ನು ಮೀರಿ ನಾನು ನಡೆಯಲಾದೀತೆ? ಇಲ್ಲ ಇಲ್ಲ ಇಲ್ಲ ಗೌರಿ, ಹಾಗಾಗಲು ನಾನು ಯಾವತ್ತೂ ಆಸ್ಪದ ಕೊಡೋದಿಲ್ಲ. ನೀ ಬಯಸಿದವನೊಡನೆ ನಾನು ನಿನ್ನ ಮದುವೆ ಮಾಡುತ್ತೇನೆ. ನನಗೆ ನಿನ್ನ ಸಂತೋಷ ಮುಖ್ಯ ಗೌರಿ, ನಿನ್ನ ಸಂತೋಷ ಮುಖ್ಯ.
1: ಅಪ್ಪ ಅಮ್ಮನಿಗೆ ಈ ವಿಷಯ ತಿಳಿಸಿ ತೀರ್ಮಾನ ತಗೋತೇನೆ.

0: ಸಾವಿತ್ರಿ. ಏ ಸಾವಿತ್ರಿ.
1: ಹಾ ಹಾ ಹಾ, ಬಂದೆ ಬಂದೆ.
0: ಹಿರಿಯರ್ ಬರಾಕತ್ತಾರ, ಒಳಗಿನ ಕೆಲಸ ಮುಗಿತಾ ಇಲ್ಲ. ಗೌರಿ ಎಲ್ಲಿ ಹೋಗ್ಯಾಳ?
1: ಗೌರಿ ಇಲ್ಲೇ ಹೊಲಕ್ಕ ಶಿವಣ್ಣಗ್ ಬುತ್ತಿ ಕೊಡಕ್ ಹೋಗ್ಯಾಳ.

0: ಬರ್ರಿ ಬರ್ರಿ. ನಮಸ್ಕಾರ.
1: ನಮಸ್ಕಾರ.
0: ಹಾ, ಕುತ್ಕೊಳ್ರಿ ವೀರೇಂದ್ರ ಸಾವುಕಾರ. ನಿಮ್ಮ ಕರೆಸಿದ ವಿಚಾರ ಏನಪ್ಪ ಅಂದ್ರೆ, ನಾನು ನನ್ನ ಮಕ್ಕಳ ಮದುವೆ ಮಾಡೋ ನಿರ್ಧಾರ ಮಾಡೀನಿ. ಅವ್ರ ಜೊತೆ 101 ಸಾಮೂಹಿಕ ಲಗ್ನನೂ ಮಾಡಬೇಕು ಅಂತ ಅಂದ್ಕೊಂಡೇನಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಐತಿ.
1: ಅಲ್ರಿ, ಬಡಬಗ್ಗರಿಗೆ ಅನುಕೂಲ ಆಗುವಂಥ ಕಲ್ಯಾಣ ಕೆಲಸ ಮಾಡಾಕತ್ತೀರಿ. ಭಾಳ ಅಂದ್ರೆ ಭಾಳ ಖುಷಿ ಆತ್ರಿಪ್ಪ. ನಮ್ಮ ಕೆಲಸ ಏನೋ ಇದ್ರೆ ಹೇಳ್ರಿ, ಜವಾಬ್ದಾರಿ ಹೊತ್ಕೊಂಡು ಮಾಡ್ತೀವಿ.
0: ಭಗವಂತನ ಅನುಗ್ರಹ. ಇದೇ ವಾರದಾಗ ಒಂದು ಮುಹೂರ್ತ ಫಿಕ್ಸ್ ಮಾಡಿಬಿಡೋಣ.
2: ಗೌರಿ
0: ನೋಡ, ಸಾವಿತ್ರಿ ಏನಾಗಿತ್ತು ನೋಡಿಗೆ?
2: ಅಯ್ಯೋ, ಕಲಿತ್ರಿ ಬೀಳಕತ್ತಾಳಲ್ರಿ. ಅಯ್ಯ, ಹಿಡೀರಿ ಹಿಡೀರಿ.
1: ಏ ಬಸವ ಬಸವ, ಲಗುನ ಹೋಗಿ ಡಾಕ್ಟರ್ ಕರ್ಕೊಂಬಾರ.
3: ಈಗ ಹೋಗಿದ್ದೇನಾರ ಕರ್ಕೊಂಬರ್ತಾನ್ರಿ
2: ಗೌರಿ.
0: ಅಯ್ಯೋ ದೇವ್ರಿ, ನನ್ನ ಸೊಸಿಗೆ ಏನಾಗದಂಗೆ ನೋಡ್ಕೋ ಪರಮಾತ್ಮ.
2: ಗೌರಿ ಗೌರಿ, ಏನಾಯ್ತಮ್ಮ, ಏನಾದ್ ನಿನ್ಗ? ಅಯ್ಯೋ ಕಾಣ್ತೀರಿ,
1: ಅಲ್ಲ ಸಮಾಧಾನ ಮಾಡ್ಕೊಳ್ರಿ ಗೌರಿ, ಅವ್ರಿಗೇನಾಗುದಿಲ್ಲ. ಓ ನಮಸ್ಕಾರ ಡಾಕ್ಟರ್.
4: ನಮಸ್ಕಾರ ರೀ. ನಮಸ್ಕಾರ
0: ಡಾಕ್ಟ್ರ. ನಿಮ್ ಕೈ ಮುಗಿತೀನಿ. ನನ್ನ ಸೊಸಿ ಏನಾಗೈತಿ ನೋಡ್ರಿ.
4: ಸಮಾಧಾನ ಇರ್ರಿ, ಏನಾಗೈತಿ ನೋಡೋಣ. ಅಮ್ಮ, ನೀ ಒಳಗ ಕರ್ಕೊಂಡಿಮ್ಮ.
2: ಗಡಾನ್ ಬರ್ರಿ ಅಪ್ಪ, ನೀವು ನಮ್ಮ ಪಾಲಿನ ದೇವರು.
0: ವೀರೇಂದ್ರ, ನನ್ನ ತಂಗಿ 3 ಈ ಕೂಸನ್ನ ನನ್ನ ಕೈಯಾಗಿಟ್ಟು ಮನಿ ಹಿರಿಯ ಸೊಸಿಯನ್ನಾಗಿ ಮಾಡ್ಕೋಬೇಕು ಅಂತ ಮಾತು ತಗೊಂಡು ಕಣ್ಣು ಮುಚ್ಚಿದ್ರು. ನನ್ನ ತಂಗಿ ಕೊಟ್ಟ ಮಾತು ನಾ ಉಳಿಸ್ಕೋಬೇಕ್ರಿ ಅಪ್ಪ, ಉಳಿಸ್ಕೋಬೇಕು.
1: ದಣ್ಯರ, ಕನಸಿನ್ಯಾಗು ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದ ನಿಮ್ಮಂತವ್ರಿಗೆ ಆ ದೇವರು ರಕ್ಷಣೆ ಮಾಡೇ ಮಾಡ್ತಾನೆ. ಸ್ವಲ್ಪ ಸಮಾಧಾನ ಮಾಡ್ಕೊರಿ. ಡಾಕ್ಟ್ರ ಏನಾಗೈತ್ರಿ?
0: ಡಾಕ್ಟರ್ ಸಾಹೇಬ್ರ, ಡಾಕ್ಟರ್ ಸಾಹೇಬ್ರ, ನನ್ನ ಸೊಸಿಗೆ ಏನಾಗೈತ್ರಿ?
4: ನಿಮ್ಮ ಸೊಸಿ ಈಗ 3 ಗರ್ಭವತಿ.
0: ಡಾಕ್ಟರ್ ಏನ್ ಹೇಳಾಕತ್ತೀರಿ ನೀವು?
4: ಇದ್ದದನ್ನ ಇದ್ದಂತ ಹೇಳಿದೆ, ನಾನು ಬರ್ಲ.
0: ಗೌರಿ ಗೌರಿ, ಡಾಕ್ಟರ್ ಹೇಳಿದ ಮಾತು ನಿಜವೇ ನಿಜವೇ? ಹೇಳು, ಯಾಕೆ ಸುಮ್ಮನಾದೆ?
2: ಕೇಳ್ಬೇಡಿ, ನನ್ನೇನು ಕೇಳ್ಬೇಡಿ.
0: ಏನಂದೆ? ಏನನ್ನು ಕೇಳಬಾರ್ದೆ? ಹಾಗಾದ್ರೆ ಅನುಭವಿಸು.
5: ಅಪ್ಪಾಜಿ, ಏನಿದು? ಯಾವ ತಪ್ಪಿಗಾಗಿ ಈ ಗೌರಿಗೆ ಶಿಕ್ಷೆ?
0: ಬೆನ್ನಾಗ ಚೂರಿ ಹಾಕಿ ರಕ್ತ ಯಾಕೆ ಬಂತು ಅಂತ ಕೇಳಿದ್ರ ಏನ್ ಹೇಳಬೇಕು ನಿನ್ನ ಮಾತಿಗೆ?
5: ಅಪ್ಪ, ಏನಿದು ನಿಮ್ಮ ಒಗಟಿನ ಮಾತು? ಇದರ ಅರ್ಥ ಆದ್ರೂ ಏನು?
0: ಕಾಮದ ಪಿತ್ತ ನೆತ್ತಿಗೇರಿ ಕತ್ತಿಯನ್ನು ವರ್ತಿಸುತ್ತಿರುವಾಗ ನಿನ್ನಲ್ಲಿರುವ ಬುದ್ಧಿ ಲದ್ದಿಯಾಗಿತ್ತೇನೋ? ಮದುವೆಗಿಂತ ಮುಂಚೆ ಇವಳ ಉದರದಲ್ಲಿ ಪಿಂಡವನ್ನಿಟ್ಟಿಯಲ್ಲ
5: ಅಪ್ಪ,
0: ನಾನು ಹೆಂಗ ತಲೆ ಎತ್ತಿತ್ತಿರಲೋ ಈ ಸಮಾಜದಾಗ?
5: ಗೌರಿ ಗೌರಿ, ಇವರು ಆಡೋ ಮಾತು ಸತ್ಯವೆ? ಗೌರಿ ಹೇಳು, ಯಾಕೆ ಸುಮ್ಮನೆ ನಿಂತೆ? ಹೇಳು ಹೇಳು ಗೌರಿ.
2: ಹೌದು ಹೌದು, ಇವರು ಹೇಳೋ ಮಾತು ಸತ್ಯ ಸತ್ಯ ಸತ್ಯ.
5: ಗೌರಿ, ಕ್ಷಣಿಕ ಸುಖದ ಕಾಮದ ಆಸೆಗೆ ಮನಸ್ಸೋತು ಅನ್ಯ ಪುರುಷನ ಸಂಘ ಬಯಸಿ ನನ್ನ ಜೀವಂತ ಸಮಾಧಿ ಮಾಡಿದ್ಯಾ ನೀನು? ಹೇಳು ಹೇಳು, ಇದಕ್ಕೆ ಕಾರಣಕರ್ತ ಆದವ್ರು ಯಾರು ಹೇಳು?
0: ಏಯ್, ಪರಪುರುಷನನ್ನು ಕಣ್ಣೆತ್ತಿಯೂ ನೋಡದ ಗೌರಿ, ಸಲಿಗಿ ಪ್ರೀತಿಯಿಂದ ಇದ್ದದ್ದು ನಿನ್ನ ಜೊತೆ ಮಾತ್ರ ಎನ್ನುವುದನ್ನು ಮರಿಬೇಡ ಶಿವು.
5: ಅಪ್ಪ,
0: ಗೌರಿ ನನ್ನ ತಂಗಿಯ ಮಗಳು, ಅವಳ ಗುಣ ನನಗೆ ಗೊತ್ತು.
5: ಹೌದಪ್ಪಾಜಿ ಹೌದು, ಗೌರಿ ನಿಮ್ ತಂಗಿ ಮಗಳು. ಆದ್ರೆ ಆದ್ರೆ ನಾನು ಸ್ವತಃ ನಿಮ್ಮ ರಕ್ತ ಹಂಚಿಕೊಂಡು ಹುಟ್ಟಿ ಬೆಳೆದ ನಿಮ್ಮ ಮಗ ಅಪ್ಪಾಜಿ, ನಿಮ್ಮ ಮಗ. ಸತ್ಯ ಅಸತ್ಯತೆಯನ್ನು ಪ್ರಮಾಣಿಸಿ ನೋಡಿಕೊಂಡು ನಿರ್ಣಯಿಸಬೇಕಂತ ಹೇಳಿದವರು ನೀವೇ ಅಲ್ಲವೇ ಅಪ್ಪ?
0: ಸತ್ಯ ಅಸತ್ಯಗಳ ತತ್ವೋಪದೇಶಗಳ ಅವಶ್ಯಕತೆ ನನಗಿಲ್ಲ. ಮಾಡಿದ ತಪ್ಪಿಕೊಂಡು ಈ ಗೌರಿ ಕೊರಳಿಗೆ ತಾಳಿ ಕಟ್ಟು.
5: ಅಪ್ಪ,
2: ಮಗು ಮಗು ಶಿವಣ್ಣ, ಮುಪ್ಪಾವಸೆ ಈ ಜೀವಗಳು ಇನ್ನೂ ಬದುಕಿರ್ಬೇಕಂತ ಏನಾರು ನಿನ್ಗೆ ಆಸೆ ಇದ್ರ ಬ್ಯಾರೆ ಏನು ವಿಚಾರ ಮಾಡ್ಬೇಡಪ್ಪ. ಮೊದ್ಲು ಗೌರಿ ಕೊರಳಿಗೆ ತಾಳಿ ಕಟ್ಟಪ್ಪ. ಅಯ್ಯಪ್ಪ, ಬೇಕಾದ್ರೆ ನಿನ್ ಕಾಲಿಗೆ ಬೀಳ್ತೇನೋ.
5: ಹಿಂಗ ಮಾತಾಡಿ ನನ್ ಕೊಲ್ಲಬೇಡ. ಅಯ್ಯೋ ವಿಧಿ, ನೀ ಬರೆದ ಲಿಖಿತ ಅಳಸಾಕಂತೂ ನನ್ನಿಂದ ಸಾಧ್ಯನ ಇಲ್ಲ. ತಂದೆ ತಾಯಿ ಮಾತು

0: ಮನೆ ಮರ್ಯಾದೆ ಈಗ ಮುಖ್ಯ. ಹೌದು ಹೌದು,
1: ಧರ್ಮಾತ್ಮ ಧರ್ಮರಾಯಪ್ಪನವ್ರ ಮನೆ ಇದೆ ಅಲ್ವೇ?
2: ಹೌದು ಹೌದು, ಒಳಗೆ ಬರ್ರಿ. ಅಂದಂಗೆ ತಮ್ಮ ಪರಿಚಯ ಆಗಲಿಲ್ಲ.
1: ನಾನು ರಜನಿ ಅಂತ.
3: ಹೇಳಮ್ಮ, ಏನಾಗಬೇಕು? ನಾನೇ ಧರ್ಮರಾಯಪ್ಪ.
1: ಹೌದಾ, ನಮಸ್ಕಾರ. ನಾನು ಮತ್ತು ನಿಮ್ಮ ಮಗ ರಾಜು ಒಂದೇ ಕ್ಲಾಸ್ನಲ್ಲಿ ಓದ್ತಿದ್ದೆವು. ಮನಸ್ಸು ಮನಸ್ಸುಗಳು ಬೆರೆತು ಪ್ರೇಮವೂ ಆಯಿತು. ನಿಮಗೆಲ್ಲ ವಿಷಯ ತಿಳಿಸಿ ನನ್ನನ್ನು ಇಲ್ಲಿಗೆ ಕರೆಸ್ಕೊಂಡು ಮದುವೆ ಆಗ್ತೀನಂತ ಭರವಸೆ ನೀಡಿ ಬಂದವರು ಇನ್ನೂವರೆಗೂ ಒಂದು ಪತ್ರನೂ ಬರೆದಿಲ್ಲ. ಇದೇ ನೋವಿನಲ್ಲಿ ನಮ್ಮ ತಂದೆಯವರು ತೀರು ಹೋದ್ರು.
3: ಅಳಬೇಡ, ನಾನೆಲ್ಲ ವಿಚಾರ ಮಾಡ್ತೀನಿ, ಸಮಾಧಾನ ತಗೋ.
2: ಕೇಳಿದ್ರೇನ್ರಿ ಧರ್ಮರಾಯಪ್ಪನವರೇ, ನಿಮ್ಮ ಮಕ್ಕಳ ಸಾಹಸಗಾತಿಯನ್ನ ಬಲೆಪ್ಪ ಮೆಚ್ಚಬೇಕಾದ್ದೆ.
3: ಇಷ್ಟೆಲ್ಲ ಕೇಳಾಕ ಈ ಮುದಿ ಜೀವ ಇನ್ನೂ ಬದುಕೈತಲ್ಲ.
4: ಹಾಯ್ ರಜನಿ, ನೀನ್ ಯಾವಾಗ ಬಂದಿ? ಬರ್ತೀನಂತ ಒಂದು ಲೆಟರ್ ಬರಿಬಾರ್ದಿತ್ತೇನು? ಹಾ, ಬೈದಬಾಯ್, ಇವರು ನಮ್ಮ ತಂದೆಯವರು, ಇವರು ನಮ್ಮಮ್ಮ.
3: ಅಮ್ಮ ರಜನಿ, ನೀನು ಒಂದು ಮಾತು ಕೇಳ್ತೀನಿ, ನಡೆಸಿಕೊಡ್ತೀಯೇನಮ್ಮ?
1: ನೂರು ಮಾತಿದ್ರು ಕೇಳಿ ಮಾವನವರೇ, ಶಿರ್ಸ ವಹಿಸಿ ನಡೆಸಿಕೊಡುವೆ.
3: ನೋಡಮ್ಮ, ನೀನೀಗ ನನ್ನ ಮಗನನ್ನು ಮದುವೆಯಾಗಿ ನನ್ನ ಆಸೆ ಪೂರೈಸು ತಾಯಿ.
1: ಏನು, ನಿಮ್ಮ ಆಸೆಯೇ ನನ್ನ ಆಸೆ ಮಾವನವರೇ?
3: ಸಾವಿತ್ರಿ.
5: ಹಾ, ಏನು ಹೇಳ್ರಿ?
3: ಮಕ್ಕಳ ಮದುವೆಗೆಂದು ಮಾಡಿಸಿಟ್ಟ ಮಂಗಲ ಸೂತ್ರನ ತಗೊಂಡ್ ಬಾ.
5: ಹಾ, ತಗೊಂಡ್ಬರ್ತೇನೆ.
3: ರಾಜು ರಜನಿ ಬರ್ರಿ ಈ ಕಡೆ.
4: ಅಪ್ಪಾಜಿ ಅಪ್ಪಾಜಿ, ಏನಿದು ಇಷ್ಟು ಗಡಿಬಿಡಿ ಅವಳು ಈ ಲಗ್ನ?
3: ಬಾಯಿ ಮುಚ್ಚಿಕೊಂಡ ತಾಳಿ ಕಟ್ಟು.
0: ಗೌರಿ ಇಲ್ಲಿ ಬಾ, ಇಲ್ಲಿ ನನ್ನ ಹತ್ರ ನಿಲ್ಲು. ಯವ್ವ ನನ್ನ ಕೈಗೆ ಒಂದು ತಾಳಿ ಕೊಡುವ, ನಾನು ಗೌರಿ ಕೊಳ್ಳಿಗೆ ತಾಳಿ ಕಟ್ಟಿಬಿಡ್ತೀನಿ.

0: ಪಟ್ಟಣದಿಂದ ಹಾರಿ ಬಂದ ಹಕ್ಕಿಗೆ ಕಾಳು ಹಾಕಿ ಮಾತಿನಿಂದ ಮೋಡಿ ಮಾಡಿ ರಜನಿದ ನನ್ನವಳನ್ನಾಗಿ ಮಾಡಿಕೊಳ್ಳಾಕ ಬೇಕು. ಇದೇನಿದು ಹುಡುಕೋ ಬಳ್ಳಿ ಕಾಲು ತೊಡಕಾತವನ್ನು ಹಂಗ ನನ್ನ ಮನ ಬಯಸಿದ ಮನೋಲ್ಲಾಸಿನಿ ರಜನಿ ಈ ಕಡೆನ ಬರಾಕತ್ತಾಳ. ಬರಲಿ ಬರಲಿ, ಈ ವನಸಿರಿಯ ತಾಣಕ್ಕೆ ಆಗಮಿಸಿದ ಕಾರಣನ ಮರೆಯಾಗ ನಿಂತು ಕೇಳೋಣ.
1: ನನ್ನ ಕನಸಿನ ಅರಮನೆ ನನಸಾಗದೆ ಕನಸಾಗಿಯೇ ಕರಗಿ ಹೋಯಿತು. ಮದುವೆಯಾಗಿ 3 ತಿಂಗಳು ಕಳೆದರೂ ನನ್ನ ಪತಿ ಎನಿಸಿಕೊಂಡುವವನು ಸುರಾದೇವಿಯ ಸೆರೆಯಾಳಾಗಿರುವ ವಿನಃ ಸತಿಯ ಮನದಾಸೆಯನ್ನು ಪೂರೈಸುವ ಗಂಡನಾಗಲಿಲ್ಲ. ದೇವ್ರೆ, ಇದಕ್ಕೆ ಪರಿಹಾರವೇ ಇಲ್ಲವೇ?
0: ಪರಿಹಾರ ಇದೆ ಮಿಶ್ರಜಿನಿಯವರೇ. ಐ ಆಮ್ ವೆರಿ ಸಾರಿ. ನಿಮ್ಮ ನಿರಾಸೆಯ ಕರಾಳ ಕಥೆಯನ್ನು ಕೇಳಿ ನನಗೆ ಬಹಳ ಕರಿಕಾರ ಆಯ್ತು. ರಜನಿಯವರ, ನಿಮ್ಮ ಗಂಡ ರಾಜ ನನ್ನ ಬಾಲ್ಯ ಸ್ನೇಹಿತ. ಅವನ ಬಗ್ಗೆ ನನಗೆ ನಿಮಗಿಂತಲೂ ಚೆನ್ನಾಗಿ ಗೊತ್ತು. ಗಂಡ ಸಾಗಿಯು ರಸಿಕತೆಯ ತಿರುಳು ತಿಳಿಯದ ತಿಳಿಯೇಡಿ.
1: ಏನು
0: ಅಂಥವನನ್ನು ಮದುವೆಯಾದ ನಿಮ್ಮ ರೂಪ ಯೌವನಗಳೆಲ್ಲ ವ್ಯರ್ಥ ಅಂತ ಹೇಳಬೇಕಾದ್ರೆ ನನಗೆ ನೋವೆನಿಸ್ತದ.
1: ಮಡದಿಯ ಮನದಿಂಗಿತವನ್ನು ಅರಿಯದವನ ಮಧ್ಯೆ ಯಾವ ಆಸೆಗಾಗಿ ಬದುಕಲಿ ನಾನು?
0: ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳಾಕ ಸಾಕಷ್ಟು ಅವಕಾಶಗಳು ಕಾಯ್ತಾನ ಇರ್ತಾವ. ಆದ್ರೆ ತೆರೆದ ಮನಸ್ಸಿನಿಂದ ನೀವು ಅವನ್ನ ಸ್ವೀಕರಿಸಬೇಕಷ್ಟೇ.
1: ನಿಮ್ಮ ಮಾತು ನನಗೆ ಅರ್ಥ ಆಗ್ಲಿಲ್ಲ ವೀರೇಂದ್ರ.
0: ರಜನಿ ದೇವಿ ಅವರೇ, ನೋಡ್ರಿ, ಇದು ಓಬೇರಾಯನ ಕಾಲ ಅಲ್ಲ, ಮತ್ತ ಗಂಡನಿಗಾಗಿ ತ್ಯಾಗದಿಂದ ಬದುಕುವ ಸತ್ಯ ಈಗೂ ಅಲ್ಲ. ಇದು ಕಾಲಮಾನಕ್ಕೆ ತಕ್ಕಂತೆ ಹೊಂದಿಕೊಳ್ಳುವ ಕಲಿಯುಗ. ರಜನಿ, ಹೊಟ್ಟೆ ಹಸಿದಾಗ ಹಸಿವನ್ನು ಹಿಂಗಿಸಿಕೊಳ್ಳೋದು ಮುಖ್ಯ. ಹೊಟ್ಟಿನ ಮೇಲೆ ಹಸಿದವರು ತೃಪ್ತಿಯಿಂದ ಇರಬೇಕು.
1: ಓ, ನಿಮ್ಮ ಮಾತು ಈಗ ಅರ್ಥ ಆಯ್ತು ನನಗೆ. ಆದ್ರೆ ಹಸಿದ ಹೊಟ್ಟೆ ತೃಪ್ತಿ ಪಡಿಸುವ ಪುಣ್ಯಾತ್ಮರು ಸಿಗಬೇಕಲ್ಲ?
0: ಸಿಕ್ಕೇ ಸಿಗ್ತಾರ, ಯಾಕೆ ಸಿಗುದಿಲ್ಲ? ರಜನಿ ದೇವಿ, ನನಗೆ ಸುತ್ತಿ ಬಳಸಿ ಹೇಳುವ ಅಭ್ಯಾಸ ಇಲ್ಲ. ನನ್ನ ಮಾತು ನಿಮಗೆ ಹಿತ ಅನಿಸಿದ್ರೆ ಒಪ್ಕೊಡ್ರಿ, ಇಲ್ಲ ಅಂತಂದ್ರೆ ಬಿಟ್ಬಿಡ್ರಿ.
1: ನಾನೇನು ತಪ್ಪು ಭಾವಿಸ್ಲಾರ.

0: ಹೇಳಿ ವೀರೇಂದ್ರ.
1: ರಜನಿಯವರೇ, ನಾನು ಜೀವನದಾಗ ಬಹಳ ಜಿಗುಪ್ಸೆಕೊಂಡು ಬ್ರಹ್ಮಚಾರಿಯಾಗಿಯೇ ಉಳಿಯಬೇಕು ಅಂತ ನಿರ್ಧಾರ ಮಾಡಿದ್ದೆ. ಆದ್ರೆ ನಿಮ್ಮನ್ನು ನೋಡಿದ ಮೇಲೆ ನಿಮ್ಮ ರೂಪ ನನ್ನ ಮನಸ್ಸಿನಾಗ ಮನೆ ಮಾಡಿ ನಿಮ್ಮ ಈ ಸ್ಥಿತಿ ನೋಡಿ ಸಹಾಯ ಮಾಡಬೇಕು ಅಂತ ಅನಿಸ್ತು. ವಿಚಾರ ನೀವು ಒಪ್ಕೊಂಡ್ರೆ ನಾನೇ ಪುಣ್ಯವಂತ.
0: ಏನು, ನೀವು ನಿಜವಾಗ್ಲೂ ನನ್ನನ್ನ ಅಷ್ಟು ಪ್ರೀತಿಸ್ತೀರಾ ವೀರೇಂದ್ರ?
1: ಹೌದು ಹೌದು ರಜನಿ, ಆ ಪರಶಿವ ನಾನೆಯಾಗಿಯೂ ಸತ್ಯ. ನಿಮಗಾಗಿ ನಾನು ಎಂತ ತ್ಯಾಗಕ್ಕಾದರೂ ಸಿದ್ಧ.
0: ಪ್ರೇಮದಾಹದಿಂದ ಬೆಂದ ನನಗೆ ಪ್ರೀತಿಯ ಉದಕ ಸುರಿಸಿ ಮನಸ್ಸಿಗೆ ತೃಪ್ತಿಯನ್ನು ತಂದಿರಿ.
1: ಹಂಗಾದ್ರೆ ಅಷ್ಟು ದೂರ ಯಾಕೆ? ಬಾ ಹತ್ರ ಬಾರದಿನಿ, ಇನ್ನೂ ಹತ್ರ. ಅಬ್ಬಾ ರಜನಿ, ಬಹಳ ಆನಂದ ಆಯ್ತು.
0: ಕಾದ ಕಬ್ಬಿನ ಹಂಚಿನಂತಾದ ನನ್ನ ದೇಹಕ್ಕೆ ತಂಪೆರಿಚಿದಿರಿ. ನಾನೇ ಭಾಗ್ಯವಂತೆ.
1: ನೀನಷ್ಟ ಅಲ್ಲ ರಜನಿ, ನಾನು ಭಾಗ್ಯವಂತ. ರಜನಿ ರಜನಿ, ಶಿವಣ್ಣ ಈ ಕಡೆ ಬರಾಕತ್ತಾನ, ನಾವು ಸ್ವಲ್ಪ ಮೊರೆಯಾಗಿ ನಿಲ್ತೀನಿ.
0: ಸರಿ
2: ರಜನಿ. ಏನಿದು ನಿನ್ನ ಸಭ್ಯ ವರ್ತನೆ? ನಿನ್ನ ಗಂಡರು ಓಡಿದರೆ ನಿನ್ನನ್ನು ಜೀವಂತ ಸಮಾಧಿ ಮಾಡುತ್ತಿದ್ದ. ಗಂಡನಿದ್ದು ಗೈಯಾಳೆಯಂತೆ ವರ್ತಿಸಲು ನಾಚಿಕೆಯಾಗುವುದಿಲ್ಲವೇ ನಿನ್ನ ಜನ್ಮಕ್ಕೆ?
0: ಈ ಮಾತನ್ನು ನನಗೆ ಹೇಳುವುದಕ್ಕಿಂತ ಕತ್ತಿಗೆ ತಾಳಿ ಕಟ್ಟಿರುವೆ ಅಲ್ಲ, ಅವಳಿಗೆ ತೋರಿಸು ನಿನ್ನ ಸಾಮರ್ಥ್ಯ.
2: ನನ್ನ ಗೌರಿಯ ಬಗ್ಗೆ ಮಾತನಾಡುವ ಯೋಗ್ಯತೆ ನಿನಗಿಲ್ಲ. ಅವಳ ಚಪ್ಪಲಿ ಕಿಮ್ಮತ್ತು ನೀನಾಗಲಾರೆ. ಹಾ, ಮನೆಗೆ ಬಾ, ಅಲ್ಲಿ ವಿಚಾರಿಸ್ತೀನಿ ನಿನ್ನ.
1: ಶಭಾಷ್ ರಜನಿ, ನಿನ್ನ ಧೈರ್ಯ ಸಾಹಸ ಮೆಚ್ಚುವಂಥದ್ದು. ಆದರೂ ಮೊದಲ ತುತ್ತಿನಲ್ಲಿ ಕಲ್ಲು ಕಡಿದಂತೆ ನಮಗಾಯಿತು. ಮುಂದೆ ನಮಗೆ ತೊಂದರೆ ಆಗಬಾರ್ದಂತಿದ್ರೆ ನಾವು ಮುಂಚೆನೆ ಎಚ್ಚರ ಆಗಬೇಕು.
0: ಹೇಳಿ ವೀರೇಂದ್ರ, ನಿಮಗಾಗಿ ನಾನು ಏನು ಮಾಡಲು ಹಿಂಜರಿಲಾರೆ.
1: ರಜನಿ, ಇಲ್ಲಿ ಏನಾಯ್ತು ಅಂತ ನೀ ಇಲ್ಲಿರಬೇಕು. ನೋಡು, ನೀನ ನಿನ್ನ ಗಂಡನ ಕರ್ಕೊಂಡು ಊರು ಯಾಕೆ ಬಿಡಬಾರ್ದು? ಪಟ್ಟಣದ ಪರಿಸರದಲ್ಲಿ ನಮಗಾರು ಅಡ್ಡಿಪಡಿಸಲಾರು, ಏನಂತೀಯ?
0: ಗುಡ್ ಐಡಿಯಾ, ಹಾಗೆ ಮಾಡ್ತೀನಿ. ನಾನಿನ್ನು ಬರ್ತೀನಿ ವೀರೇಂದ್ರ.
1: ನಿಲ್ಲು ರಜನಿ, ರಜನಿ ಇನ್ನ ಮೇಲೆ ನೀನೇ ನನ್ನ ರಾಣಿ.
0: ನೀನೇ ನನ್ನ ರಾಜ. ಬರ್ತೀನಿ.
3: ಕಾಮ ವಾಸನೆಯ ಘಮಲು ಅಮಲುಗಳಲ್ಲಿ ಮುಳುಗಿದ ಮನುಷ್ಯ ತನ್ನತನವನ್ನೇ ಮರೆತು ಮಾಡಬಾರದ ಕಾರ್ಯಗಳನ್ನು ಮಾಡತೊಡಗುತ್ತಾನೆ. ಹಸಿದ ಹಾವಿನಂತಾಗಿದ್ದ ರಜನಿ ಕಾಮಜ್ವರದಿಂದ ಬೆಂದು ಮನೋವಿಕೃತಿಯಿಂದ ರಚ್ಚಿ ಹೋಗುತ್ತಾಳೆ. ವೀರೇಂದ್ರನೊಂದಿಗೆ ತನ್ನಿಚ್ಚೆ ತೀರಿಸಿಕೊಳ್ಳುವ ಹುಚ್ಚುತನಕ್ಕೆ ಕೈ ಹಾಕಿ ತುಂಬಿದ ಮನೆಯ ಅಂದಕ್ಕೆ ಕೊಡಲಿಪೆಟ್ಟು ಕೊಟ್ಟು ಗಂಡ ರಾಜನನ್ನ ಹತ್ತಿರ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿ ಆತನ ತಲೆ ಕೆಡಿಸಿ ನಗರದಲ್ಲಿರುವ ತಮ್ಮ ಮನೆಗೆ ಗಂಡ ರಾಜನನ್ನು ಕರೆದುಕೊಂಡು ಹೊರಟು ಹೋಗಿಬಿಡುತ್ತಾಳೆ. ಹಡೆದ ತಂದೆ ತಾಯಿಯ ಗೋಳಾಟಕ್ಕೆ ಕಿವಿ ಇಲ್ಲದಾಗಿ ಅಶಾಂತಿ ಮನೆಯನ್ನಾವರಿಸುತ್ತದೆ. ಹಡೆದ ತಾಯಿ ಹೃದಯ ನೋವಿನಿಂದ ನಲುಗಿ ಹೋಗುತ್ತದೆ. ಬಹುದಿನಗಳ ನಂತರ ತಾಯಿಯ ಅಪೇಕ್ಷೆಯಂತೆ ಶಿವಣ್ಣ ತಮ್ಮ ರಾಜನನ್ನು ನೋಡಲೆಂದು ನಗರದ ಮನೆಗೆ ಬರುತ್ತಾನೆ. ಆಗ
2: ರಾಜಣ್ಣ, ರಾಜಣ್ಣ, ಏ ರಾಜಣ್ಣ!
1: ಓಹೋ, ಏನಿದು ಇಲ್ಲಿ? ನಿರಾತಂಕವಾಗಿ ನಡೆದಿದೆಯಲ್ಲ ಇವರ ಕಾಮ ಕ್ರೀಡೆ. ಚೇಚೆ, ಅಸಹ್ಯ. ನಾನು ಒಳಗೆ ಹೋಗೋದೇ ಬೇಡ. ಈ ಗಂಟು ಇಲ್ಲಿ ಇರಲಿ, ನಾನು ಹೊರಗಿರ್ತೀನಿ.
2: ನೋಡಿದೆ ರಜನಿ, ನಮಗಿಲ್ಲಿ ಯಾವ ಅಡ್ಡಿ ಆತಂಕವೂ ಇಲ್ಲ. ಇಲ್ಲಿ ನಾನೇ ರಾಜ.
0: ನಾನೇ ರಾಣಿ. ತುಂಬಾ ಜಾಣ್ರಿ ನೀವು. ನಮ್ಮ ಪ್ರಣಯದ ದಾರಿಗಿರುವ ತೊಡಕನ್ನೇ ದೂರ ಮಾಡಿದಿರಿ.
1: ಅದಕ್ಕಾಗಿ ಅಲ್ಲನ ಹಳ್ಳಿಯಿಂದ ಇಲ್ಲಿಗೆ ಸ್ಥಳಾಂತರಿಸಿದ್ದು. ನಿನ್ನ ದೇಹದ ಮೈಮಾಟವೇ ಇಷ್ಟಕ್ಕೆಲ್ಲ ಕಾರಣ.
0: ಅಯ್ಯೋ ಬಿಡ್ರಿ.
1: ಸರಿ, ನಾನು ನಾಳೆ ಬರ್ತೀನಿ.
0: ವೀರೇಂದ್ರ, ತುಂಬಾ ರಸಿಕ್ರಿ ನೀವು. ಹಾ, ನಾಳೆ ಬೇಗನೆ ಬಂದು ಬಿಡ್ರಿ. ನೀವಿಲ್ಲದಿದ್ರೆ ತುಂಬಾ ಬೇಜಾರಾಗುತ್ತೆ.
1: ನನಗೂ ಅಷ್ಟು ರಜನಿ, ನೀ ಇಲ್ಲ ಅಂದ್ರೆ ಇರಕ ಹಾಕೋದಿಲ್ಲ. ಆತಾತು, ಬರ್ತೀನಿ. ಬರಲ ರಜನಿ?
0: ಆಯ್ತು
1: ರಜನಿ. ಬಾಯಿಲಿ
0: ಏನು?
1: ಏನಿದು ಈ ಗಂಟು ಯಾರಿಟ್ಟಾರ?
0: ಹೌದಲ್ಲ, ಯಾರಿಟ್ರಿದನ್ನ? ಓ,

0: ಹಳ್ಳಿಯಿಂದ ಯಾರಾದರೂ ಬಂದಿರಬಹುದೇ?
1: ರಜನಿ, ಯಾವುದಕ್ಕೂ ನೀವು ಹುಷಾರಿಂದಿರು.
0: ಆಯ್ತು,
1: ಹುಷಾರು
0: ಆಯ್ತು, ಇದಿಲ್ಲೇ ಇರ್ಲಿ, ನಾನು ಒಳಗಡೆ ಇರ್ತೀನಿ. ಉಪಾಯಗಳಿಗೇನು, ನೂರಾರು ಇವೆ, ಏನಾದರೂ ಒಂದು ಮಾಡಿದ್ರಾತು.
2: ವೀರೇಂದ್ರ, ವೀರೇಂದ್ರ, ಮಣಿ ಮುರಿಯುವಂತ ಹೀನ ಕಾರ್ಯಕ್ಕೆ ಕೈ ಹಾಕಿದೇನು? ರಾಜು, ನಿನ್ನ ಜೀವನ ಈ ರೀತಿ ಆದದ್ದು ನೋಡಿ ನಾ ಹೆಂಗ್ ಸುಮ್ನಿರ್ಲು, ನಾ ಹೆಂಗ್ ಸುಮ್ನಿರ್ಲಿ? ಒಳ್ಳೆ ಗೆಳೆಯ, ಒಳ್ಳೆ ಹೆಂಡತಿ ಸಿಗ್ಬೇಕಾದ್ರ ಪುಣ್ಯ ಮಾಡಿರ್ಬೇಕಂತಾರ ತಿಳಿದವರು. ನೀ ಯಾವ ಜನ್ಮದಾಗ ಪಾಪ ಮಾಡಿಯೋ ಏನೋ, ನಿನಗ ನೀಚ ಹೆಂಡತಿ ದುಷ್ಟ ಗೆಳೆಯ ಸಿಕ್ಕರಲ್ಲೋ. ಇನ್ನು ನಾ ಇಲ್ಲಿರಬಾರದು, ನಾ ಹೋಗ್ಬಿಡ್ತೀನಿ.
3: ಅಣ್ಣ, ಅಣ್ಣ, ಯಾವಾಗ ಬಂದಿ? ರೆಡಿ ಒಳಗೆ ಹೋಗೋಣ.
2: ಇಲ್ಲಪ್ಪ, ತುರ್ತು ಕೆಲಸ ಐತಿ, ನಾನು ಹೋಗಬೇಕು. ಅಲ್ಲ, ಗೌರಿ ಗಂಡು ಮಗುವಿಗೆ ಜನ್ಮ ಕೊಟ್ಟಾಳ, ಹೇಳಿ ಹೋಗೋಣ ಅಂತ ಬಂದೆಪ್ಪ.
3: ಅಣ್ಣ, ಮೊದಲಿ ಕುಂಡ್ರು, ಒಳ್ಳೆ ಸಂತೋಷ ಸುದ್ದಿ ತಂದಿ. ರಜನಿ, ಏ ರಜನಿ,
0: ರೀ, ನನ್ನ ನೆಕ್ಲೆಸ್ ಕಾಣ್ತಾ ಇಲ್ಲ. ನನ್ನ ನೆಕ್ಲೆಸ್ ರೀ, ಅದು ಕಳು ಆಗಿದೆ.
3: ಅದ್ಯಾಂಗ ಕಳು ಆಗಿದೆ? ಮನಿ ಬಿಟ್ಟು ನೀನ್ ಎಲ್ರಿ ಹೋಗಿದ್ದೇನು?
0: ಇಲ್ಲ, ನಾನು ಒಳಗಡೆನೆ ಇದ್ದೆ. ಏನೋ ಸಪ್ಲ ಆಯ್ತು ಅಂತ ಹೊರಗ್ ಬಂದ ನೋಡ್ದೆ, ಯಾರೂ ಕಾಣ್ಲಿಲ್ಲ, ಈ ಗಂಟು ಮಾತ್ರ ಇಲ್ಲಿತ್ತು.
2: ಅಲ್ಲಮ್ಮ, ಇದನ್ನ ನಿಮಗಾಗಿ ನಾನು ಊರಿಂದ ತಂದಿರುವೆ. ಹಾ, ಬೇಕಾದ್ರೆ ಬಿಚ್ಚಿ ನೋಡ್ರಿ, ಉಂಡಿ, ಕೂಡುಬಳೆ, ಚಕ್ಲಿ ಅಮ್ಮ ನಿಮಗಾಗಿ ಕಳಿಸಿಕೊಟ್ಟಿದ್ದಾಳೆ.
0: ಒಳಗಡೆ ಬಂದು ಇಲ್ಲಿ ಗಂಟಿಟ್ಟವ್ರು ನೀವಾ? ಹಾಗಿದ್ರೆ ನೀವೇಕೆ ಕದ್ದಿರಬಾರ್ದು ನನ್ನ ನೆಕ್ಲೆಸ್ ಅನ್ನ?
2: ನನ್ನ ತಾಯಿ ಮೇಲಾನೇ ಅಮ್ಮ, ನಾನು ಕದ್ದಿಲ್ಲಮ್ಮ, ನಾನು ಕದ್ದಿಲ್ಲ. ಏ ರಾಜಣ್ಣ, ರಾಜಣ್ಣ, ನೀನಾದ್ರೂ ಹೇಳು ಅವಳಿಗೆ.
0: ನೋಡಿ, ನಾ ಯಾರ ಮಾತು ಕೇಳೋದಿಲ್ಲ, ನನಗೆ ನೆಕ್ಲೆಸ್ ಬೇಕಷ್ಟೇ, ಇಲ್ಲಾಂದ್ರೆ ನಾನು ಪೊಲೀಸ್ ಸ್ಟೇಷನ್ ಹೋಗ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ.
3: ಅಣ್ಣ, ನಿನ್ ಕಾಲಿಗೆ ಬೀಳ್ತೀನಿ, ತಗೊಂಡಿದ್ರೆ ಕೊಟ್ಟು ಬಿಡಣ್ಣ.
2: ಇಲ್ಲೋ ರಾಜಣ್ಣ, ಇಲ್ಲ, ನಾ ತೆಗೆದುಕೊಂಡಿಲ್ಲ, ನನಗದು ಗೊತ್ತಿಲ್ಲಪ್ಪ. ನನ್ನ ಮಾತು ನಂಬು ರಾಜಣ್ಣ, ನನ್ನ ಮಾತು ನಂಬು.
3: ಪೊಲೀಸರು ಲಾಠಿ ಏಟಿಗೆ ನಿನ್ನ ಬಲಿ ಕೊಡಬಾರ್ದು ಅಂತ ಅಂಗ್ಲಾಚಿ ಕೇಳ್ಕೊಂಡ್ರು ವಿಷಯ ಬಾಯ್ಬಿಡಕ್ ತಯಾರಿಲ್ಲ ನೀನು.
2: ರಾಜು, ನೀನು ನನ್ನ ಕಳ್ಳ ಅಂತ ನಂಬಿಬಿಟ್ಟ, ಕಪಾಳಕ್ಕೂ ಹೊಡೆದು ಬಿಟ್ಟ. ಆಯ್ತಪ್ಪ, ಆಯ್ತು, ಹಿಡಿಸಲಾರದಷ್ಟು ಸಂತೋಷ ಆಯ್ತು. ಕರೀಪ್ಪ, ಕರಿಯೋ, ಪೊಲೀಸರನ್ನು ಕರೆದು ಬಿಡು.
0: ಗಂಡನ ಅಣ್ಣನೆಂದು ಬಿಡಬೇಕಷ್ಟೇ, ನಾಚಿಕೆ ಇಲ್ದವನೇ, ಮೊದ್ಲು ಹೋಗಿಲ್ಲಿಂದ.
2: ಹೋಗ್ತೀನವ, ಹೋಗ್ತೀನಿ ರಾಜಣ್ಣ. ದೇವರು ನಿಮಗೆ ಒಳ್ಳೇದು ಮಾಡಲಿ. ನಾನು ಬರ್ತೀನೋ, ನಾನು ಬರ್ತೀನೋ ರಾಜ, ನಾನು ಬರ್ತೀನಿ.
0: ರೀ,
3: ಏನು
0: ಹೇಳಿ, ಪೀಡೆ ತೊಲಗ್ತು ಅಂತ ಎದ್ದೇಳಿ.
1: ಯಾಕೆ ರಾಜು, ಒಂಥರ ಇದೆಯಲ್ಲೋ, ಮೈಯಾಗ ಆರಾಮಿಲ್ಲ.
3: ಏನು ವೀರೇಂದ್ರ, ಅಕಸ್ಮಾತಾಗಿ ಈ ಕಡೆ ಬಂದ್ಬಿಟ್ಟೆ?
1: ಕಾರಣ ಇದ್ದುದಕ್ಕ ಬಂದೆ ರಾಜ. ರಾಜು, ಅಂದಂಗ ನಿಮ್ಮ ತಂದೆಗೆ ಎಷ್ಟು ಜನ ಮಕ್ಕಳಂತ ನಿನಗೇನಾರು ಗೊತ್ತೈತೇನು?
3: ನಾನು ಮತ್ ನಮ್ಮ ಶಿವಣ್ಣ ಇಬ್ರೇ.
1: ನಿನ್ನ ವಿಚಾರ ತಪ್ಪು ರಾಜು, ನಿಮ್ಮಪ್ಪರಿಗೆ ನೀನೊಬ್ಬನ ಮಗ, ಅನಾಚಾರಕ್ಕೆ ಹುಟ್ಟಿದ ಅನಾಥ ಮಗು ಶಿವಣ್ಣ. ಆತನ ಜನ್ಮ ರಹಸ್ಯವನ್ನು ಬಚ್ಚಿಟ್ಟು ಆಸ್ತಿಯಲ್ಲಿ ಅವನಿಗೊಂದು ಪಾಲು ಕೊಟ್ಟು.
3: ವೀರೇಂದ್ರ, ಇದೇನು ಹೇಳಕತ್ತೀನಿ ನೀನು? ಈ ವಿಷಯ ನಿನಗೆ ಹೆಂಗ್ ಗೊತ್ತು?
1: ನೋಡ್ ರಾಜ, ಹೋಗಿ ನಿಮ್ ತಂದೇನು ಕೇಳು, ನಿನಗೆ ಗೊತ್ತಾಕತಿ.
3: ಸತ್ಯ ಅಸತ್ಯತೆ ಅವಶ್ಯಕತೆ ನನಗೆ ಬೇಕಾಗಿಲ್ಲ. ಆ ಆಸ್ತಿ ನಾನಂತೂ ದುಡಿದು ಗಳಿಸಿದ್ದಲ್ಲ.
0: ರೀ, ನಿಮ್ಮ ಸ್ನೇಹಿತ ಮನೆ ಬಾಗಿಲವರೆಗೂ ಬಂದು ಹೇಳಿದ್ರು ನಿರ್ಲಕ್ಷಿಸ್ತೀರಲ್ಲ.
3: ರಜನಿ, ಅವ್ರ ಆಸ್ತಿ ವ್ಯಾಮೋಹ ನಿನ್ಗೆ ಯಾಕೆ? ನಿಂದ ಸಾಕಷ್ಟು ಐತಲ್ಲ, ಅನುಭವಿಸು.
0: ನೀವು ಹೋಗದಿದ್ರೆ ಬಿಡಿ, ನಾನು ಮಾತ್ರ ಹೋಗ್ತೀನಿ.
1: ನೋಡಿ ನೋಡಿ ನೋಡಿ ರಜನಿ ಅವರೇ, ನೀವು ಹೋಗೋದು ಬೇಡ, ನೀವು ಕೇಳೋದ್ರಿಂದ ಸಮಸ್ಯೆ ಆಗ್ಬೋದು. ಅದು ಅಲ್ಲದೆ ಅಧಿಕೃತವಾದ ಮಗ, ಅವನು ಕೇಳಿದ್ರೆ ಒಳ್ಳೆಯದು. ಹಾ ರಾಜು, ನಾನು ಸ್ವಲ್ಪ ಅರ್ಜೆಂಟ್ ಬಾಂಬೆಗೆ ಹೋಗ್ಬೇಕಾಗಿತ್ತು, ನಾನು ಇಲ್ಲಿ ಬರ್ತೀನಿ.
3: ಆಗಲಿ, ನಾನೇ ಹೋಗಿ ವಿಚಾರ ಮಾಡ್ತೀನಿ.
4: ಯಾಕೋ ಶಿವು ಇಷ್ಟು ಬೇಗ ಬಂದ್ಬಿಟ್ಟು ಬೆಂಗಳೂರಿಂದ?
5: ಹೌದಪ್ಪ, ಹೌದು.
4: ಅಲ್ಲೋ, ನಾಲ್ಕಾರು ದಿವಸ ಇದು ಬರಬಾರ್ದೇನೋ? ಅಲ್ಲ, ಇವನ ರಾಜುನು ಬಂದ್ಬಿಟ್ನಲ್ಲೋ, ಅಣ್ಣ ಆರಾಮ ಮುಟ್ಟಿನ್ನೂ ಇಲ್ಲಂತ ನೋಡಕ್ ಬಂದೇನೋ?
3: ಅಪ್ಪ, ಅದೆಲ್ಲ ನನಗೆ ಬೇಕಾಗಿಲ್ಲ.

0: ನಮ್ಮ ಆಸ್ತಿಯೊಳಗೆ ಎರಡು ಭಾಗ ಮಾಡಿ ಉಯಿಲು ಬರೆಸಿದ್ದು ಖರೆಯೇನು?
1: ಹಡದ ಮಕ್ಕಳಿಗಲ್ದ ಮತ್ತಾರಿ ಮಾಡಬೇಕಪ್ಪ ಪಾಲನ್ನ.
0: ಅಂದ್ರ ಈ ಭಿಕಾರಿ ಪಾಪದ ಪಿಂಡ ನಿಮ್ಮ ಹೊಟ್ಟೆಯೊಳಗ ಹುಟ್ಟಿದವನ?
1: ರಾಜ, ಸತ್ಯವನ್ನು ತಿಳ್ಕೊಳ್ಳದ ಇಲ್ಲದನ್ನು ಮಾತಾಡಕ್ ಹೋಗ್ಬೇಡ.
0: ಸತ್ಯ ಏನು ಅಂತೇಳಿ ನಿಮ್ಮ ಬಾಯಿಂದ ಕೋರ್ಟ್ನೊಳಗ ಬಿಚ್ಚಿಸ್ತೀನಿ.
2: ರಾಜಣ್ಣ, ಯಾರೋ ಹೇಳಿದ ಮಾತಿಗೆ ಕಿವಿ ಕೊಟ್ಟು ಇಲ್ಲದ ಬಿರುಗಾಳಿ ಎಬ್ಬಿಸಿ ನಮ್ಮ ಆಸೆಗೆ ಸಮಾಧಿ ಮಾಡಿಸ್ಬೇಡ.
3: ಯವ್ವ, ಸುಳ್ಳಿಗೆ ಆಯುಷ ಬಹಳ ಕಡಿಮೆ. ನನ್ನ ಹುಟ್ಟಿನ ಮೂಲ ಬಚ್ಚಿಟ್ಟು ನೀವ್ ಯಾಕೆ ಕಷ್ಟಕ್ಕೆ ಬಲಿಯಾಗ್ತೀರಿ? ಹೇಳಿಬಿಡ್ರಿ, ನನಗೂ ಸತ್ಯ ಗೊತ್ತಾಗಲಿ.
1: ಅಪ್ಪ ಸತ್ಯವಣ್ಣ, ಶಿವಣ್ಣ ಹೇಳ್ತೇನೆ. ನನ್ನ ಸಾವಿತ್ರಿಯ ಮದುವೆ ಆಗಿ 16 ವರ್ಷ ಕಳೆದ್ರೂ ಮಕ್ಕಳಾಗಲಿಲ್ಲ. ಅವತ್ತ ಶಿವರಾತ್ರಿ ನಸುಕಿನ್ಯಾಗ ನಾವಿಬ್ರು ಶಿವಮಂದಿರಕ್ಕೆ ಹೋದಾಗ ಮಗುವಿನ ಆರ್ತನಾದವು ನಮ್ಮ ಕಿವಿಗೆ ಅಪ್ಪಳಿಸ್ತು. ಹೋಗಿ ನೋಡಿದ್ರ ರಕ್ತದ ಮಡಿವಿನ್ಯಾಗ ಕೂಸೊಂದು ಬಿದ್ದು ಅಳಾಕತ್ತಿತ್ತು. ಮಹಾಶಿವರಾತ್ರಿಯ ಪವಿತ್ರ ದಿನದಂದು ನಮಗ ಆ ಶಿವ ಈ ಕೂಸು ಕೊಟ್ಟು ಅಂತ ಮನಿ ಕರ್ಕೊಂಡು ಬಂದು ನಿನಗ ಶಿವಣ್ಣ ಅಂತ ಹೆಸರಿಟ್ಟಿವಪ್ಪ. ಅದೇನೋ ಫಲವೋ ಏನೋ, ಆ ವರ್ಷದ ಫಸಲು ಮನಿ ತುಂಬಿದ್ದು ನೆನೆಸ್ಕೊಂಡ್ಬಿಟ್ರ ಈಗಲೂ ಮೈ ನೆವರಿ ಹೇಳ್ತೈತು. ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಏರ್ಲಿಕ್ಕತ್ತು. 2 ವರ್ಷ ತುಂಬುದ್ರೊಳಗ ಸಾವಿತ್ರಿ ಹೊಟ್ಟ್ಯಾಗ ಒಂದ ಮಗುನ ದೈಪಾಲಿಸಿದ ಆ ದೇವರು. ಇದೆಲ್ಲ ಆದದ್ದು ಆ ದೇವರು ಕೊಟ್ಟ ಮಗುವಿನಿಂದ. ಆ ಮಗುವೇ ನಮ್ಮ ಮನೆತನದ ಭಾಗ್ಯ ದೇವರು ಈ ಶಿವಣ್ಣ. ಇದೇ ನೋಡಪ್ಪ ಶಿವಣ್ಣ, ನಾನು ಮುಚ್ಚಿಟ್ಟ ಸತ್ಯ.
0: ಈ ಕಥೆ ಪುರಾಣ ನನಗೆ ಬೇಕಾಗಿಲ್ಲ. ಏನ ಹೇಳುದಿದ್ರು ಕೋರ್ಟ್ನಾಗ ಹೇಳ್ರಿ, ನಾ ಏನ್ ಬರ್ತೀನಿ.
2: ಏ ರಾಜು ಹೋಗ್ಬಾರ್ದಿಲ್ಲೋ ರಾಜು, ಅಯ್ಯೋ ರಾಜು.

0: ರಜನಿ.
1: ಹಾ
0: ರಜನಿ,
2: ನಾವಿಬ್ರು ನಿನ್ನ ಗಂಡನಿಂದ ಬಹಳ ಎಚ್ಚರ ಇರಬೇಕು.
1: ಡಿಯರ್ ವೀರೇಂದ್ರ, ಚಿಂತಿಸಬೇಡಿ, ನಮ್ಮ ಪ್ರಣಯದಾಟವನ್ನು ಸಹಿಸಿಕೊಂಡು ಇದ್ದರೆ ಮಾತ್ರ ಅವನಿಗೆ ಈ ಮನೆಯಲ್ಲಿ ಜಾಗ, ಇಲ್ಲದಿದ್ದರೆ ಸ್ಮಶಾನವೇ ಗತಿ. ಅಯ್ಯೋ ಬಿಡಿಯಪ್ಪ, ನೀವು ದೂರ ಸರಿಯಿರಿ.
2: ರಜನಿ, ನನ್ನ ಕಣ್ಣುಗಳು ಏನನ್ನು ನೋಡ್ತಾ ಇವೆ?
1: ಕಳ್ಳ ಪ್ರಣಯಿಗಳ ಪ್ರೇಮದಾಟವನ್ನು ಬಹಿರಂಗ ನೋಡ್ತಾ ಇವೆ ಅಷ್ಟೇ.
2: ಏನಂದೆ ನಿನ್ನ?
1: ಏಯ್ ಅಲ್ಲೇನಿಲ್ಲು, ಕೈ ಹಿಡಿದ ಹೆಂಡತಿಗೆ ಸುಖ ನೀಡುವ ಯೋಗ್ಯತೆ ನಿನಗಿಲ್ಲೆಂದಾಗ ಸುಮ್ಮನೆ ಮಾತೇಕೆ?
2: ಮುಚ್ಚಲೆ ಬಾಯಿ. ಏ ವೀರೇಂದ್ರ, ಎಂಜಲು ತಿನ್ನುವ ನಾಯಿ, ಆತ್ಮೀಯ ಸ್ನೇಹಿತನಂತೆ ನಟಿಸಿ ನನ್ನ ಹೆಂಡತಿಯ ಮೋಹಿಸಿ ನಿನ್ನ ಮೃತ್ಯುವಿಗೆ ನೀನೇ ಕಾರಣನಾದೆ.
3: ರಾಜ, ಒಂದ್ ಹೆಜ್ಜೆ ಮುಂದಿಟ್ರೆ ಹಾರಿ ಹೋಗತ್ತಿನ ಪ್ರಾಣ. ಬರ್ಬೇಡ ಬರ್ಬೇಡ, ಸುಟ್ಬಿಡ್ತಾನೆ.
1: ಬೇಡ ವೀರೇಂದ್ರ ಬೇಡ. ಅಯ್ಯೋ ಅಮ್ಮ,
3: ರಜನಿ ನೀ ಯಾಕೆ ಕಂಡು ಬಂದಿ? ರಜನಿ
4: ಅಮ್ಮ, ಮಾಡಬಾರದು ಮಾಡಿದ್ದ ನನಗೆ ದೇವರು ಸರಿಯಾದ ಶಿಕ್ಷೆಯನ್ನು ಕೊಟ್ಟ. ಅರಿ ಏನು ಅರಿಯದ ಶಿವಣ್ಣನ ಮೇಲೆ ಅಪವಾದ ಹೊರಿಸಿ ನಿಮ್ ತಲೆ ಕೆಡಿಸಿಬಿಟ್ಟರಿ. ನನ್ನ ಗುಂಡಿ ನಾನೇ ತೋಡಿಕೊಂಡೆ ರೀ. ನಾನು ಪಾಪಿ, ನನ್ನನ್ನು ಕ್ಷಮಿಸು ರಾಜ. ರಾಜ ರಾಜ
2: ರಜನಿ ಸತ್ ಹೋದ್ಯಾ? ಎಲ್ಲ ನಿನ್ನ ಹಣೆ ಬರಹ ಅನುಭವಿಸು. ಲೇ ವೀರೇಂದ್ರ, ತಡೆಯೋ, ಎಲ್ಲಿ ಓಡ್ ಹೋಗ್ತೀಯ? ನಿಲ್ಲು.
0: ವೀರೇಂದ್ರನ ಬೆನ್ನು ಹತ್ತಿದ ರಾಜನ್ನ ಅಪಘಾತವಾಗಿ ಮಾರಣಾಂತಿಕ ಗಾಯಗೊಂಡ. ಅಲ್ಲದೆ ವೀರ್ಯ ಉತ್ಪಾದನಾ ಕೋಶಕ್ಕೆ ಬಲವಾದ ಪೆಟ್ಟಾದ ಕಾರಣ ಅಂಗವೈಫಲ್ಯನಾದ. ಮಕ್ಕಳ ಭಾಗ್ಯ ಕಳೆದುಕೊಂಡು ಜೀವದಿಂದುಳಿದ.

0: ಪೊಲೀಸರು ಶಿವಣ್ಣನನ್ನು ಕರೆದು ಎಲ್ಲ ವರದಿಯನ್ನು ಒಪ್ಪಿಸಿ ಅಪರಾಧಿ ವೀರೇಂದ್ರನನ್ನು ಜೈಲಿಗೆ ಕಳಿಸಿದರು. ಅಪರಾಧಿ ಮನೋಭಾವ ಹೊತ್ತ ರಾಜಣ್ಣ ಒಲ್ಲದ ಮನಸ್ಸಿನಿಂದ ಶಿವಣ್ಣನ ಜೊತೆ ಊರು ಸೇರಿದ. ವಿಷಯ ತಿಳಿದ ತಂದೆ ತಾಯಿಗಳು ರಾಜನಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದರು. ಕೆಲ ದಿನಗಳ ನಂತರ ರಾಜನಿಗೆ ಮದುವೆ ಮಾಡುವ ವಿಷಯ ಹಿರಿಯರಲ್ಲಿ ಬರತೊಡಗಿತು. ಇತ್ತ ಶಿವಣ್ಣ ಗೌರಿಯ ಸ್ಥಿತಿ ತುತ್ತ ತುದಿಗೆ ಬಂದು ನಿಂತಿತು.
1: ತಂಗಿ ಗೌರಿ, ಈ ಮುದ್ದು ಕಂದಮ್ಮನ ತಂದೆ ಯಾರೆಂದಿ ಹೇಳಮ್ಮ? ಯಾರವನು
2: ಅಣ್ಣ? ಅಣ್ಣ, ಆ ಗೋಮುಖ ವ್ಯಾಘ್ರನ ಹೆಸರು ಹೇಳುವ ಇಚ್ಛೆ ನನಗಿಲ್ಲಣ್ಣ, ನನಗಿಲ್ಲ. ನಾನು ನಿನಗೆ ಭಾರವಾಗಿದ್ರೆ ಹೇಳ್ಬಿಡಣ್ಣ. ನಾನು ಎಲ್ಲಿಯಾದರೂ ಬಹುದೂರ ಹೊರಟೋಗ್ತೀರಣ್ಣ, ಹೊರಟೋಗ್ತೀನಿ.
1: ತಂಗಿ, ನಿನ್ನನ್ನು ಹಿಂಸಿಸಬೇಕು ಅಂತ ನಾನು ಈ ರೀತಿ ಕೇಳ್ತಿಲ್ಲಮ್ಮ. ತಂಗಿಯನ್ನು ಗಂಡನ ಮನೆಗೆ ಸೇರಿಸುವ ಜವಾಬ್ದಾರಿ ಹೊತ್ತ ಅಣ್ಣನಾಗಿ ಕೇಳ್ತಾ ಇದ್ದೀನಮ್ಮ. ಅನ್ಯಥಾ ಭಾವಿಸಿದೆ ತಿಳಿಸೇಳಮ್ಮ.
2: ಹೇಳಲೇಬೇಕಾ?
1: ಹೌದು,
2: ಈ ನನ್ನ ಕಂದನ ತಂದೆ ಆ ನಿನ್ನ ಚಿಕ್ಕ ದಣಿಯಣ್ಣ.
1: ಗೌರಿ, ಗೌರಿ, ಇದೇನು ಹೇಳುತ್ತಿರುವೆ ಅಮ್ಮ, ಇದೇನು ಹೇಳುತ್ತಿರುವೆ? ರಾಜಪ್ಪ ಈ ಮಗುವಿನ ತಂದೆಯೇ? ಅಯ್ಯೋ.
2: ಅಂದೊಂದು ದಿನ ಮನೆಯಲ್ಲಿ ಯಾರು ಇಲ್ಲದಾಗ ಹೆಂಡ ಕುಡಿದು ಬಂದ ಮೈದು ನನ್ನ ಕಾಮದಾಹಕ್ಕೆ ಸಿಲುಕಿ ಸೀಲ ಸುಟ್ಟುಕೊಂಡ ನಾನು ಆತ್ಮಹತ್ಯೆಗೆ ಶರಣಾದಾಗ ವಿಧಿಯ ವಿಪರೀತಕ್ಕೊಳಗಾಗಿ ಬದುಕಬೇಕಾದಂತಹ ಸ್ಥಿತಿಗೆ ಸಿಕ್ಕು ಜೀವದಿಂದ ಉಳಿದು ನಾನು ನಿನಗೆ ಭಾರವಾದೆ ಅಣ್ಣ, ನಾನು ನಿನಗೆ ಭಾರವಾದೆ. ನನ್ನನ್ನು ಕ್ಷಮಿಸಿಬಿಡಣ್ಣ, ನನ್ನನ್ನು ಕ್ಷಮಿಸಿಬಿಡು.
1: ಅಳಬೇಡ ತಂಗಿ, ಅಳಬೇಡ. ಯಾವ ಮನೆತನದ ಮರ್ಯಾದೆಗಾಗಿ ನೀನು ಹೃದಯದ ತುಂಬೆಲ್ಲ ಬೆಂಕಿಯನ್ನು ನುಂಗಿಕೊಂಡು ನಡೆದೆಯೋ ಅದೇ ಮನೆತನದ ಸೊಸಿಯಾಗಿ ನೀನು ಜ್ಯೋತಿ ಬೆಳಗಬೇಕಮ್ಮ, ನೀ ಜ್ಯೋತಿ ಬೆಳಗಬೇಕು. ಹಾಗಿದೆ ಈ ವಿಧಿಯ ಆಟ.
2: ಅಂದ್ರೆ ಅಣ್ಣ, ನಿನ್ನ ಮಾತಿನ ಅರ್ಥನೇ ನನಗಾಗ್ಲಿಲ್ಲ.
1: ಗೌರಿ, ರಾಜಣ್ಣನ ಹೆಂಡತಿ ಗಂಡನಿಗೆ ಮೋಸ ಮಾಡಿ ಬಾರದೂರಿಗೆ ಹೊರಟು ಹೋದ್ಲು. ಆಗಲೇ ಗಾಡಿ ಅಪಘಾತಕ್ಕೊಳಗಾದ ರಾಜಣ್ಣನಿಗೆ ಇನ್ನು ಮುಂದೆ ಮಕ್ಕಳಾಗುವ ಸಂಭವವೇ ಇಲ್ಲ ಅಂತ ವೈದ್ಯರು ಹೇಳಿದ್ರು. ಈಗ ಮನೆತನದ ವಂಶ ಜ್ಯೋತಿ ಎತ್ತಿಕೊಂಡವಳು ನೀನು ತಾಯಿ, ನೀನು. ಆ ಮನೆಗೆ ಸೊಸಿಯಾಗಿ ನನ್ನ ಆಸೆ ಈಡೇರಿಸಮ್ಮ, ನನ್ನ ಆಸೆ ಈಡೇರಿಸು.
2: ಆಯ್ತು, ನನ್ನ ಪ್ರಾಣ ಕೊಟ್ಟಾದ್ರೂ ನಿನ್ನ ಮಾತನ್ನು ಈಡೇರಿಸ್ತೇನೆ ಅಣ್ಣ, ಈಡೇರಿಸ್ತೇನೆ.
1: ಬೇಗನೆಯಮ್ಮ, ಹೆರಿಗೆಗೆ ಅಂತ ತವ್ರ ಮನೆಗೆ ಬಂದ ತಂಗಿಯನ್ನ ಗಂಡನ ಮನೆಗೆ ಕಳಿಸಿ ಬರ್ತೀನಿ, ನಡೆಯಮ್ಮ ಹೋಗೋಣ.
2: ಹಾಗೆ ಆಗ್ಲಿ ಅಣ್ಣ. ಅಣ್ಣ ಹೊರಗಡೆ ಕಾಯುತ್ತಿದ್ದಾನೆ, ಏನು ಮಾಡಲಿ? ಆ ಗೋಮುಖ ವ್ಯಾಘ್ರನ ಹೆಂಡತಿಯಾಗಿ ಜೀವಿಸಲು ಬಿಡಬಾರದು ಈ ನನ್ನ ದೇಹವನ್ನು. ಹೌದು, ಈ ವಿಷಯವನ್ನು ನಾನು ಕುಡಿಲೇಬೇಕು. ಈಗ ನನಗೆ ತೃಪ್ತಿಯಾಯ್ತು. ಕಂದ, ನನ್ನನ್ನು ಕ್ಷಮಿಸಿಬಿಡು ಮಗು. ನಿನ್ನ ತಾಯಿ ನಿನ್ನನ್ನು ಬಿಟ್ಟು ಬಹುದೂರ ಹೋಗುತ್ತಿದ್ದಾಳೆ.
1: ಗೌರಿ,
2: ಆಯ್ತಣ್ಣ, ಬಂದೆ.
3: ಸಾವಿತ್ರಿ, ಮದುವೆಗೆ ಒಪ್ಪಿದ ನನ್ನ ಮಗ.
4: ಛೇ, ಎಷ್ಟು ಹೇಳಿದ್ರು ಮತ್ತೊಂದ್ ಮದುವೆ ಬೇಡ ಅನ್ನಕತ್ತಾನ.
3: ಸಾವಿತ್ರಿ, ಇವನ್ನ ಮದುವೆಗೆ ಒಪ್ಪಿಸ್ಬೇಕಾದ್ರ ಶಿವಣ್ಣನ್ ಒಬ್ಬನಿಂದ ಮಾತ್ರ ಸಾಧ್ಯ. ಓಹೋ, ನೆಂದವ್ರ ಮನದಾಗ ಅನ್ನುವಂಗ ಶಿವಣ್ಣ ಇಲ್ಲೇ ಬಂದ್ ನೋಡ.
4: ಬಾ ಬಾ ಶಿವಣ್ಣ.
1: ಹೇಳ್ರಿ ಯಜಮಾನ್ರ, ಇಲ್ಲಿಗೆ ಬನ್ನಿ ಹೇಳ್ರಿ.
4: ಬಾರೆ ಗೌರಿ, ಬಾ ಕೊಡಿಲಿ ಮಗುನ್ ತಾಯಿಲ್ನೆ.
3: ವಂಶ ಬೆಳೆಸು ಕುಡಿ ನೀಡಾಕಾದ್ರೂ ಮದುವೆ ಆಗಂತ ಹೇಳಿದ್ರು ರಾಜಣ್ಣ ಒಪ್ಪಾಕತ್ತಿಲ್ಲ. ನೀನಾದ್ರೂ ಹೇಳಿ ಒಪ್ಪಿಸ್ಪ.
1: ಚಿಕ್ಕ ಯಜಮಾನ್ರ ಹೆಂಡತಿ ಬದುಕಿರ್ಬೇಕಾದ್ರ ಮರು ಮದುವೆ ಯಾಕ್ರಿ ಯಜಮಾನ್ರ? ನಿಮ್ಮ ವಂಶ ಜ್ಯೋತಿ ಬೆಳೆದ ನಿಂತೈತಿ ನಿಮ್ ಮನಿ ಸೇರಕ್ಕ.
3: ಶಿವಣ್ಣ, ಏನಪ್ಪ ನಿನ್ನ ಮಾತಿನ ಅರ್ಥ?
4: ಶಿವಣ್ಣ, ನಮ್ ಕರುಳಿನ ಬಳ್ಳಿ ಕಂದಮ್ಮ ಎಲ್ಲೈತಿ, ಲಗೂನ ಹೇಳಪ್ಪ.
1: ಅಮ್ಮ, ನೀವೇನು ಎತ್ಕೊಂಡಿದ್ದ

0: ಇರಲ್ಲ. ಆ ಕಂದಮ್ಮ ನಿಮ್ಮ ಮನೆಯ ವಂಶ ಜ್ಯೋತಿ ತಾಯಿ.
1: ಶಿವಣ್ಣ, ನೀನು ಏನು ಹುಚ್ಚಿಡತೇನೋ ಏನೋ?
0: ಹೌದು, ಹುಚ್ಚು ಹಿಡಿಯುವುದರಲ್ಲೇ ಇತ್ತು. ಅಷ್ಟರಲ್ಲಿ ಎಚ್ಚರಾದೆ. ಎಚ್ಚರಾಗಿ ನನ್ನಂತರಾತ್ಮದ ಸೋದರಿ ಗೌರಿಯನ್ನ ಈ ಗಂಡನ ಮನೆ ಸೇರಿಸಿ ಮುಕ್ತಿ ಪಡಿಬೇಕು ಅಂತ ಬಂದೆ. ಅಂದೊಂದು ದಿನ ಈ ಮನೆತನದ ಮರ್ಯಾದೆಗೆ ಕುಂದು ಬರಬಾರದು ಅಂತ ಹೇಳಿ ನೆರೆದ ಜನರ ಸಮ್ಮುಖದೊಳಗ ಈ ಗೌರಿ ಕೊಳ್ಳಿಗೆ ನಾನು ತಾಳಿ ಕಟ್ಟಿದೆ. ಅಂತರಂಗದಲ್ಲಿ ಅಣ್ಣನಾಗಿ ಈ ನನ್ನ ತಾಯಿ ಗೌರಿಯನ್ನ ತಂಗಿ ರೂಪದಲ್ಲಿ ಕಂಡೆ. ಈ ಮಾತು ನಿಮ್ಮ ಪಾದದಾನಿಗೂ ಸತ್ಯ. ಈಕೆ ನನ್ನ ಸೋದರಿ.
1: ಎಂಥ ಸತ್ವ ಪರೀಕ್ಷೆಯ ಕಾಲವಿದು ಗೌರಿ. ಏನಮ್ಮ ಇದೆಲ್ಲ?
2: ಹೌದು ಮಾವ, ಈ ಮನೆತನದ ಮರ್ಯಾದೆ ಉಳಿಸೋದಕ್ಕೋಸ್ಕರ ಏನೆಲ್ಲ ತ್ಯಾಗ ಮಾಡಿದ ನನ್ನಣ್ಣ. ಶಿವಣ್ಣ ಹೇಳಿದ್ದೆಲ್ಲವೂ ಸತ್ಯ. ಇದಕ್ಕೆಲ್ಲ ಕಾರಣ ಮದುವೆಗೆ ಮುಂಚೆ ನನ್ನ ಸೀಲವನ್ನು ಬಲೆ ತೆಗೆದುಕೊಂಡ ನರ ರಾಕ್ಷಸ ನಿಮ್ಮ ಮಗ.
1: ಶಿವಣ್ಣ, ನನಗಾಗಿ ನೀನು ಮಾಡಿದ ತ್ಯಾಗ ಯಾವ ಜನ್ಮದಲ್ಲಿ ನಿನ್ನನ್ನು ತೀರ್ಸಾಕತ್ತೆಪ್ಪ? ಯಾವ ಜನ್ಮದಾಗ ನಿನ್ನ ಋಣ ತೀರ್ಸಾಕತ್ತು?
3: ಅಪ್ಪಾಜಿ ನನ್ನನ್ನು ಕ್ಷಮಿಸ್ರಿ. ಗೆಳೆಯನ ಮೋಸದ ಮಾತಿಗೆ ಮನಸ್ಸುತ್ತು ಮದ್ಯಪಾನ ಮಾಡಿದ ಅಮಲ್ನೊಳಗ ಅಟ್ಟಿಗೆ ಸೀಲ ಬಲಿ ತೆಗೆದುಕೊಂಡು ಬಲಿ ಪಶು ನಾನು. ಅಪ್ಪಾಜಿ ಬಲಿ ಪಶು. ಆ ಕೊರಗಿನಲ್ಲಿಯೇ ನನ್ನ ಜೀವನ ಕೆಡಿಸಿಕೊಂಡು ಹಾಳಾದ ದುರ್ದೈವಿ ನಾನು. ನಾ ಮಾಡಿದ ಪಾಪಕ್ಕ ದೇವರು ತಕ್ಕ ಪ್ರತಿಫಲ ಕೊಟ್ಟ. ಅಪ್ಪಾಜಿ ತಕ್ಕ ಪ್ರತಿಫಲ ಕೊಟ್ಟ. ನನ್ನಂತ ಪಾಪಿ ಇನ್ನೊಬ್ರಿಲ್ಲ ಅಪ್ಪಾಜಿ, ಇನ್ನೊಬ್ರಿಲ್ಲ.
1: ಗೌರಿ, ನಿನ್ನ ಸುಖ ಸಂತೋಷಗಳನ್ನೇ ಬಲಿ ಕೊಟ್ಟು ತಾಳಿ ಕಟ್ಟಿದವನೊಂದಿಗೆ ತಂಗಿಯಾಗಿ ಬಾಳಿದ ನೀನು ದೇವತೆಯ ಗುಣದವಳಮ್ಮ. ನೀನು ದೇವತೆಯ ಗುಣದವಳು.
2: ಗೌರಿ, ನಿನ್ನ ನೀ ಸುಟ್ಕೊಂಡು ಈ ಮನೆ ಬೆಳಗಾಗ ಬಂದಂತ ಜ್ಯೋತಿ ಅಮ್ಮ ನೀನು. ಜ್ಯೋತಿ
4: ಅಮ್ಮ.
2: ಅಯ್ಯ ಗೌರಿ, ಗೌರಿ ಅಯ್ಯೋ, ಯಾಕ ಹಿಂಗೆ ಮಾಡಕತ್ತಿ ನೋಡ್ರಿ ನೋಡ್ರಿ. ಅಯ್ಯೋ ಗೌಣ ಚಲ್ಲಿ ಬಿದ್ದ ಬಿಟ್ಲಲ್ಲ. ಅಯ್ಯೋ ಗೌರಿ, ನಮ್ಮನ್ ಬಿಟ್ಟೋದೆ ನಮ್ಮ ಗೌರಿ.
1: ಅಮ್ಮ ಗೌರಿ, ಸತ್ಯವನ್ನು ಬಿತ್ತರಿಸಿ ಸತ್ತು ಹೋಗಲೆಂದೇ ಇಲ್ಲಿಗೆ ಬಂದಿಯೇನಮ್ಮ ನೀನು?
2: ಅಯ್ಯೋ
1: ಶಿವಣ್ಣ, ಏ ಶಿವಣ್ಣ, ನೀನಾದ್ರೂ ಮಾತಾಡಿಸೋ ನಿನ್ ತಂಗಿನ. ಶಿವಣ್ಣ,
2: ಶಿವಣ್ಣ ಎಲ್ಲಿ ಎಲ್ಲಿ ನನ್ನ ಮಗ ಶಿವಣ್ಣ?
1: ಅಯ್ಯೋ
2: ಕಾಣುವಲ್ಲ
1: ಶಿವಣ್ಣ. ಏ ಶಿವಣ್ಣ, ಎಲ್ಲಿ ನನ್ನ ಮಗ ಶಿವಣ್ಣ?
5: ಯಜಮಾನ್ರೆ, ಶಿವಣ್ಣ ಗುಡ್ಡದ ಕಡೆ ಹೊಂಟಿದ್ದ. ದಾರ್ಯಾಗ ಎಷ್ಟು ಮಾತಾಡಿಸಿದ್ರು ಮಾತಾಡ್ಲೇ ಇಲ್ಲ. ಗುಡ್ಡ ಏರಿ ಕೆಳಗ್ ಹಾರಿಬಿಟ್ಟ.
2: ಅಯ್ಯೋ ದೇವ್ರೆ.

0: ನಮ್ಮನ್ನ ಬಿಟ್ಟು ನೀನು ಹೋಗಿಬಿಟ್ಟಿಯ. ಸಾವಿತ್ರಿ ಸಾವಿತ್ರಿ ಇಬ್ರು ಹೋಗಿಬಿಟ್ರು. ಅಯ್ಯೋ
1: ಗೌರಿ ಗೌರಿ

ಕೊನೆಗೂ ನೀನು ಮುಡಿಯೇರದ ಮಲ್ಲಿಗೆಯಾಗಿಯೇ ಹೋದೆಯ ತಾಯಿ. ಕೊನೆಗೂ ಮುಡಿಯೇರದ ಮಲ್ಲಿಗೆಯಾಗಿಯೇ ಹೋದೆಯ ತಾಯಿಯೇ.

0: ಇದುವರೆಗೆ ಮುಡಿ ಏರದ ಮಲ್ಲಿಗೆ ರಂಗನಾಟಕ ಕೇಳಿದಿರಿ. ರಚನೆ ಎಲ್ ಆರ್ ಬೂದಿಹಾಳ್, ನಿರ್ದೇಶನ ಕದಿಗೆಯ ವಿ ಹಿರೇಮಠ್.
1: ಪ್ರಸ್ತುತಪಡಿಸಿದವರು ಹುಬ್ಬಳ್ಳಿಯ ವಿದ್ಯಾನಗರದ ಜಿವಿ ಕಲಾಬಳಗದ ಸದಸ್ಯರು.
0: ಪಾತ್ರ ಪರಿಚಯ: ಧರ್ಮರಾಯಪ್ಪ, ಸಿಎಸ್ ಪಾಟೀಲ್ ಕುಲಕರ್ಣಿ, ಸಾವಿತ್ರಿ ಯಶಸ್ವಿನಿ ಸೌಣೂರ್ ಮಠ್, ರಾಜಣ್ಣ ಸುನಿಲ್ ಪತ್ರಿ, ಶಿವಣ್ಣ ಗದಿಗೆಯ ಫಿ ಹಿರೇಮಠ್, ಗೌರಿ ರಾಧಿಕಾ ಬೇವಿನಕಟ್ಟಿ, ವೀರೇಂದ್ರ ಚನ್ನಬಸಪ್ಪ ಕಾಳೆ, ರಜನಿ ಸಂಗೀತಾ ಮಣಕಟ್ಟಿ. ಡಾಕ್ಟರ್ ಪಾತ್ರವಹಿಸಿ ನಿರೂಪಿಸಿದವರು ಡಾಕ್ಟರ್ ಎಚ್ ಎಚ್ ನದಾಫ್. ಫಕೀರ ಹಾಗೂ ಧ್ವನಿ ಶಿವಾನಂದ ಬೆಂಗೇರಿ. ಹಿನ್ನೆಲೆ ಧ್ವನಿ ಶಿವಕುಮಾರ್ ಜಿ. ಸಂಗೀತ ನಿರ್ದೇಶನ ಶಿವಸ್ವಾಮಿ ಹಿರೇಮಠ್. ತಬಲಾ ಮಳೆ ಮಲ್ಲೇಶ್ ಹೂಗಾರ್.

10:45ಕ್ಕೆ ಜನಪದ ಸಂಗೀತದಲ್ಲಿ ಬಬಲೇಶ್ವರದ ಬಂಗಾರವ್ವ ರಾಮಚಂದ್ರಪ್ಪ ಶಾಹಿರ ಮತ್ತು ಸಂಗಡಿಗರಿಂದ ಗೀಗೀಪದ, ಕಲಘಟಗಿ ತಾಲೂಕಿನ ಭೋಗೇನಾಗರಕೊಪ್ಪದ ಫಕೀರವ್ವ ನಾಗಪ್ಪ ಉಳ್ಳಾಗಡ್ಡಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ, ಗೋವನ್ಕೊಪ್ಪದ ಬಸಪ್ಪ ಮುದುಕಪ್ಪ ಮಾದರ್ ಮತ್ತು ಸಂಗಡಿಗರಿಂದ ಸಂಪ್ರದಾನಿ ವಾದನ, 11:00ಗೆ ಕೇಳು ಗೆಳತಿ ನೇರ ಫೋನಿನ ಕಾರ್ಯಕ್ರಮ ಇವಿಷ್ಟು. ನಾಳೆ ಬೆಳಿಗ್ಗೆ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ, ವೇಳೆ ಸರಿಯಾಗಿ 11:07. ತರಂಗಾಂತರ 392.16 ಮೀಟರ್ಗಳು, ಇಲ್ಲವೇ 765 kHz, FM 103 MHz ಕಂಪನಾಂಕ ಹಾಗೂ ಡಿಜಿಟಲ್ ಪ್ರಸಾರ 756 kHz ತರಂಗಾಂತರಗಳಲ್ಲಿ ಇದುವರೆಗೆ ಕಾರ್ಯಕ್ರಮಗಳನ್ನು ಕೇಳಿದ್ರಿ. ನಿಲಯದ ಬೆಳಗಿನ ಪ್ರಸಾರ 5:55ಕ್ಕೆ ಆರಂಭವಾಗುವುದು. ಇನ್ನು ಮುಂದೆ 11:10ದಿಂದ ಎಫ್ಎಂ ಗೋಲ್ಡ್ನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಶ್ರೋತೃಗಳಿಗೆಲ್ಲ ಚೇತನಾ ಸುಬ್ಬಯ್ಯ ಅವರು ಮಾಡುವ ನಮಸ್ಕಾರ.